ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್ಗಳಲ್ಲಿ ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ರಾಷ್ಟೀಯ ಪಂಚಾಂಗದ ಪ್ರಕಾರ ಇಂದು 1948 ಶಕವರ್ಷ ಆಷಾಢ ಮಾಸದ 16 ದಿನ, ಅಂದರೆ 2026 ಇಸವಿ ಜುಲೈ ತಿಂಗಳ 7 ತಾರೀಖು ಮಂಗಳವಾರ. ಈಗ ಸಮಯ 5:58. ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಜಿಕೆ ಶ್ಯಾಮ್ ಪ್ರಸಾದ್ ಮಾಡುವ ನಮಸ್ಕಾರಗಳು.

ಆಕಾಶವಾಣಿ ಹಾಸನ. ಕಾರ್ಯಕ್ರಮ ವಿವರಣೆ. ಈ ದಿನ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. 6:10 ಸ್ತುತಿ ಮಲ್ಲಿಕ, ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಚಿಂತನ, ಡಾಕ್ಟರ್ ವರದರಾಜ ಚಂದ್ರಗಿರಿ ಅವರಿಂದ. 6:35 ಹಾಗೂ 6:50 ಭಾವಗೀತೆಗಳು. 7:15 ಪಾರಿಜಾತ, ಕನ್ನಡ ಸಾಹಿತ್ಯ ಲೋಕದ ಕೃತಿಗಳ ಪರಿಚಯಾತ್ಮಕ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಸ್ತುತಿ ಸುಜಾತ ಎಫ್ ತಳವಾರ್. 7:15 ಸವಿಗಾನ, ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 8:30 ಸೊಬಗಿನ ಶಾಲೆ. ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನಲ್ಲಿರುವ ಹಿರಿಸಾವೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಕುರಿತಾದ ಮಾಹಿತಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಮಂಜುನಾಥ ಕೆಎಂ. 9:00 ಜೊತೆ ಜೊತೆಯಲ್ಲಿ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 10:00 ಪದ ಸಂಪದ ನೇರ ಫೋನಿನ್ ಕಾರ್ಯಕ್ರಮ. 10:30 ಹಲೋ ಗೆಳೆಯರೆ ಲಿಸನರ್ಸ್ ಚಾಯ್ಸ್ ಫೋನ್ ಔಟ್ ಕಾರ್ಯಕ್ರಮ. 11:00 ಫುಲ್ವಾರಿ ಗೀತೋಂಕ ಆಂಗನ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 11:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಇದರಲ್ಲಿ ಶ್ರೀಪಾದ್ ಕುಲಕರ್ಣಿ ಅವರ ಬಾನ್ಸುರಿ ವಾದನ. ಮಧ್ಯಾಹ್ನದ ಪ್ರಸಾರದಲ್ಲಿ 12:05 ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರ. ಇದರಲ್ಲಿ ರಾಷ್ಟೀಯ ವೈದ್ಯರ ದಿನಾಚರಣೆ ಸಂದರ್ಭದಲ್ಲಿ ಸುಮಾರು 50 ಹೆಚ್ಚು ವರ್ಷದಿಂದ ವೈದ್ಯ ವೃತ್ತಿಯಲ್ಲಿ ನಿರತರಾಗಿರುವ ಕುಟುಂಬ ವೈದ್ಯೆ ಹಾಗೂ ಸ್ತ್ರೀರೋಗ ತಜ್ಞೆ ಡಾ ಲಕ್ಷ್ಮೀದೇವಿ ಕೆವಿ ಅವರೊಂದಿಗೆ ಮಾತುಕತೆ. ಪ್ರಸ್ತುತಿ ಕೀರ್ತನಾ ವಿ. 12:35 ಬೆಂಗಳೂರು ಕೇಂದ್ರದಿಂದ ಆರೋಗ್ಯ ಕಾರ್ಯಕ್ರಮ, ಇದರಲ್ಲಿ ವೃದ್ಧಾಪ್ಯದಲ್ಲಿ ಬರಬಹುದಾದ ಮಾನಸಿಕ ಆರೋಗ್ಯ ಸಮಸ್ಯೆಗಳು. ಈ ಕುರಿತಂತೆ ಮನೋವೈದ್ಯೆ ಡಾಕ್ಟರ್ ಕೆಎಸ್ ಪವಿತ್ರ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುರಾಣಿಕ. 1:00 ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ಪರಿಚಯಿಸುವ ಕಾರ್ಯಕ್ರಮ. ವಿಷಯ ಪಿಎಂ ಎಫ್ಎಂಇ. 1:20 ಭಾವಗೀತೆಗಳು. 1:30 ಹಾಗೂ 2:40 ಕನ್ನಡ ಚಿತ್ರಗೀತೆಗಳು. 3:00 ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಸಖಿ ಸಹೇಲಿ. 4:00 ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಏಕ್ ಜೊತೆ ಥಿಯೇಟರ್. 5:00 ಮಳೆ ಕೊರತೆಯ ಸಂದರ್ಭದಲ್ಲಿ ಕೃಷಿಯ ಸವಾಲುಗಳು ಮತ್ತು ಪರಿಹಾರ ಕುರಿತು ಚರ್ಚೆ. ಭಾಗವಹಿಸುವವರು ಬೆಂಗಳೂರಿನ ಕೃಷಿ ತಂತ್ರಜ್ಞಾನ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಎಬಿ ಪಾಟೀಲ್ ಹಾಗೂ ಹಾಸನದ ಕೃಷಿ ಮಹಾವಿದ್ಯಾಲಯದ ವಿಶ್ರಾಂತ ಡೀನ್ ದೇವಕುಮಾರ್ ಹಾಗೂ ಮೈಸೂರು ವಿಶ್ವವಿದ್ಯಾನಿಲಯದ ನಿವೃತ್ತ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಕೆಸಿ ಬಸವರಾಜ್. ಚರ್ಚೆ ನಡೆಸಿಕೊಡುವವರು ಅರಕಲಗೂಡು ವಿ ಮಧುಸೂದನ್. 5:45 ಚಿತ್ರಗೀತೆಗಳ ಕಾರ್ಯಕ್ರಮ. 6:15 ಭಾವಗೀತೆಗಳು. 6:50 ಕಿಸಾನ್ ವಾಣಿ, ಇದರಲ್ಲಿ ಎಲ್ನಿನೋ ಪರಿಣಾಮದಿಂದ ಮಳೆ ಕೊರತೆಯಾಗಿರುವ ಸಂದರ್ಭದಲ್ಲಿ ತೋಟಗಾರಿಕೆ ಬೆಳೆಗಳ ನಿರ್ವಹಣೆ ಕುರಿತು ತೋಟಗಾರಿಕೆ ಇಲಾಖೆಯ ಜಂಟಿ ನಿರ್ದೇಶಕರಾದ ಡಾ ಎಚ್ಆರ್ ಯೋಗೇಶ್ ಅವರೊಂದಿಗೆ ನೇರ ಫೋನ್.

ಕಾರ್ಯಕ್ರಮ ಪ್ರಸ್ತುತಿ ಅರಕರಗೂಡು ವಿ ಮಧುಸೂದನ್. 7:45 ಕನ್ನಡ ಚಿತ್ರಗೀತೆಗಳು. 8:00 ವನಿತಾ ವಿಹಾರ. ಇದರಲ್ಲಿ ಹೆಣ್ಣು ಮಕ್ಕಳಲ್ಲಿ ಮಾನಸಿಕ ಕಾಯಿಲೆಗಳ ಲಕ್ಷಣಗಳು ಮತ್ತು ಚಿಕಿತ್ಸೆ ಈ ಕುರಿತು ಡಾಕ್ಟರ್ ರಾಜೀವ್, ಡಾಕ್ಟರ್ ಕಾರ್ತಿಕ್ ಜೆ ಮತ್ತು ವಿದ್ಯಾ ಸೇಕೆ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸುಜಾತ ಎಫ್ ತಳವಾರ್. 8:30 ಗಜಲ್ಗಳು. 9:15 ಪ್ರಚಲಿತ ವಿದ್ಯಮಾನಗಳ ಕಾರ್ಯಕ್ರಮ ಸ್ಪಾಟ್ಲೈಟ್ ದೆಹಲಿ ಕೇಂದ್ರದಿಂದ. 9:30 ಭಾಗವಂತಿಕೆ ಮೇಳ. ಇದರಲ್ಲಿ ತುರುವೇಕೆರೆ ತಾಲೂಕು ದೊಡ್ಡ ಶೆಟ್ಟಿಗೆರೆ ಗ್ರಾಮದ ಗಿರಿಯಪ್ಪ ಮತ್ತು ತಂಡದವರಿಂದ ಹಾಗೂ ನಾಗಮಂಗಲ ತಾಲೂಕು ಬೋಳೆನಹಳ್ಳಿಯ ಮುದ್ದಪ್ಪ ಮತ್ತು ತಂಡದವರಿಂದ ಭಾಗವಂತಿಕೆ ಮೇಳ. 10:00 ಮಧುರಗಾನ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 10:30 ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಗೀತ್ ಗಾಥಾ ಚಲ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಇವಿಷ್ಟು ನಮ್ಮ ನಿಲಯದಿಂದ ಇಂದು ಬಿತ್ತರವಾಗುವ ಕಾರ್ಯಕ್ರಮಗಳ ಪರಿಚಯ. ಆಕಾಶವಾಣಿ ಹಾಸನ. ಸಮಯ ಆಗುತ್ತಲಿದೆ 6:05. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆ.

ಸ್ತುತಿ ಮಲ್ಲಿಕ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಕನಕದಾಸರ ಭಕ್ತಿರಚನೆ. ಹಾಡಿದ್ದಾರೆ ವಿದ್ಯಾಭೂಷಣ್, ತಲ್ಲಣಿಸದಿರು ಕಂಡ್ಯ.

ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಅಲ್ಲಮ ಪ್ರಭುಗಳ ರಚನೆ, ಹಾಡಿದ್ದಾರೆ ಕಲಾವತಿ.

ಸ್ತುತಿ ಮಲ್ಲಿಕ ಭಕ್ತಿಗೀತೆಗಳ ಕಾರ್ಯಕ್ರಮದ ಕಡೆಯಲ್ಲಿ ಕೇಳಿ ಪುರಂದರದಾಸರ ಭಕ್ತಿರಚನೆ ಹಾಡಿದ್ದಾರೆ ಡಾಕ್ಟರ್ ಎಂ ಬಾಲಮುರಳಿಕೃಷ್ಣ.

0: ಇದುವರೆಗೆ ಸ್ತುತಿ ಮಲ್ಲಿಕ ಭಕ್ತಿಗೀತೆಗಳ ಕಾರ್ಯಕ್ರಮ ಮೂಡಿಬಂತು. ಆಕಾಶವಾಣಿ ಹಾಸನ ಸಮಯ ಆಗುತ್ತಲಿದೆ 6:30. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನ.
1: ಸಮಯ ಸರಿಯಾಗಿ 6:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಚಿಂತನ, ಡಾಕ್ಟರ್ ವರದರಾಜ ಚಂದ್ರಗಿರಿ ಅವರಿಂದ.
2: ನಮ್ಮ ಸಂವಹನ ಮಾಧ್ಯಮಗಳಲ್ಲೆಲ್ಲ ಮಾತಿನ ಪರಿಣಾಮವೇ ಮಿಗಿಲಾದದ್ದು ಎನ್ನುವುದು ನಿಮಗೆಲ್ಲ ಅನುಭವಕ್ಕೆ ಬಂದಿರಬಹುದಾದ ವಿಷಯ. ಮಾತು ಗೊತ್ತಿಲ್ಲದವನು ಈ ಮಣ್ಣಿನಲ್ಲಿ ಬದುಕಬಲ್ಲನಾದರೂ ಮಾತು ಬಲ್ಲವನಷ್ಟು ಚೆನ್ನಾಗಿ ಬದುಕಲಾರ ಎನ್ನುವುದು ಸ್ಪಷ್ಟ. ಹಾಗಾಗಿಯೇ ಮಾತಿನ ಸಾಧ್ಯತೆ ಮತ್ತು ಅಪಾಯ ಎರಡರ ಬಗೆಗೂ ಆಗಾಗ ಎಚ್ಚರಿಸುವ ಕೆಲಸಗಳು ನಮ್ಮಲ್ಲಿ ನಡೆದಿವೆ. ಸರಿಯಾದ ಸಂದರ್ಭದಲ್ಲಿ ಸರಿಯಾದ ಪದಗಳನ್ನು ಸರಿಯಾದ ರೀತಿಯಲ್ಲಿ ಬಳಸಿದರೆ ಮಾತು ಆಕರ್ಷಕವಾಗುವುದು ಮತ್ತು ಪರಿಣಾಮಕಾರಿಯಾಗುವುದು. ಉತ್ತಮ ವ್ಯಕ್ತಿತ್ವವನ್ನು ರೂಪಿಸುವಲ್ಲಿ ಪರಿಣಾಮಕಾರಿ ಸಂವಹನ ಸಾಮರ್ಥ್ಯವೂ ಒಂದು ಪ್ರಮುಖ ಅಂಶ ಎಂದು ಗುರುತಿಸಲಾಗಿದೆ. ಇದರಿಂದಾಗಿಯೇ ಮಾತಿನ ಪ್ರಾಮುಖ್ಯತೆಯ ಬಗ್ಗೆ ಹಲವು ಗಾದೆ ಮಾತುಗಳು, ನುಡಿಕಟ್ಟುಗಳು ಹುಟ್ಟಿಕೊಂಡಿವೆ. ಮಾತು ಬಲ್ಲವನಿಗೆ ಜಗಳವಿಲ್ಲ, ಮಾತು ಬೆಳ್ಳಿ ಮೌನ ಬಂಗಾರ, ಮಾತೇ ಮುತ್ತು ಮಾತೇ ಮಾಣಿಕ್ಯ, ಮಾತೆಂಬುದು ಜ್ಯೋತಿರ್ಲಿಂಗ ಇತ್ಯಾದಿ. ಹಾಗೆಯೇ ಮಾತು ಹೆಚ್ಚಾದರೂ ಕಷ್ಟ, ಮಾತು ಮನೆ ಕೆಡಿಸಿತು, ಎಲುಬಿಲ್ಲದ ನಾಲಗೆ ಎಲುಬು ಮುರಿದೀತು, ಈ ಬಗೆಯ ಋಣಾತ್ಮಕ ಗಾದೆಗಳು ಪ್ರಚಲಿತದಲ್ಲಿವೆ. ಹೀಗೆ ಮಾತಿನ ಬಗ್ಗೆ, ಸಂವಹನದ ಬಗ್ಗೆ ಸಾಕಷ್ಟು ಮಾತನಾಡುವ ನಾವು ಇತ್ತೀಚೆಗೆ ಮಾತು ಗೊತ್ತಿದ್ದೂ ಮಾತನಾಡದ ಅಥವಾ ಅತಿ ಕಡಿಮೆ ಮಾತನಾಡುವ ಹೊಸ ಜನಸಮೂಹವೊಂದು ನಿರ್ಮಾಣವಾಗುತ್ತಿರುವುದರ ಬಗ್ಗೆ ಎಚ್ಚರಗೊಳ್ಳಬೇಕಿದೆ. ತಂತ್ರಜ್ಞಾನದಿಂದ ನಾವೆಲ್ಲ ಸಾಕಷ್ಟು ಮುಂದುವರಿದವರಾಗಿದ್ದೇವೆ. ಶ್ರವ್ಯ ಮಾಧ್ಯಮ, ದೃಶ್ಯ ಮಾಧ್ಯಮಗಳ ಮೂಲಕ ನಮ್ಮ ಪ್ರಾದೇಶಿಕ ಭಾಷೆಗಳು ಸಾಕಷ್ಟು ವಿಸ್ತಾರವನ್ನು ಪಡೆದುಕೊಳ್ಳುತ್ತಿರುವುದನ್ನು ಕಂಡು ನಾವು ಸಂತೋಷಿಸುತ್ತೇವೆ. ಒಂದು ಹಂತದವರೆಗೆ ಇದು ನಿಜವೂ ಹೌದು. ಆದರೆ ನವಮಾಧ್ಯಮಗಳಿಗೆ ಮಾರು ಹೋಗಿರುವ ನಮ್ಮ ಯುವ ಸಮೂಹವು ಮಾತಿನ ಸಂವಹನವನ್ನು ತುಂಬಾ ಕಡಿಮೆ ಮಾಡುತ್ತಿವೆ ಎಂಬುದನ್ನೂ ಗಮನಿಸಬೇಕಾಗಿದೆ. ಟಿವಿ ಸೀರಿಯಲ್ಗಳು ಬಂದ ಬಳಿಕ ಮನೆ ಹೊರಗಿನ ಪಟ್ಟಾಂಗಗಳು ನಿಂತು ಹೋದ ಬಗ್ಗೆ ಕೇಳಿದ್ದೇವೆ. ಕಂಪ್ಯೂಟರ್ ಗೇಮುಗಳು, ವಿಡಿಯೋ ಗೇಮುಗಳು ಬಂದ ಬಳಿಕ ನಮ್ಮ ಮನೆಯ ಮಕ್ಕಳು ಬಯಲಲ್ಲಿ ಗುಂಪಾಗಿ ಆಡುವ ಆಟಗಳನ್ನು ಬಿಟ್ಟು ಏಕಾಂತದಲ್ಲಿ ಕೂತು ಮೌನವಾಗಿ ಆಡುವ ಆಟಗಳಿಗೆ ಶರಣಾಗಿದ್ದಾರೆ. ನಮ್ಮ ಬಾಲ್ಯದಲ್ಲಿ ಮಾತಿಲ್ಲದೆ ಆಡುತ್ತಿದ್ದ ಆಟಗಳು ಯಾವುದಾದರೂ ಇತ್ತೇ ಯೋಚಿಸಿ. ಇಂದಿನ ಮಕ್ಕಳು ಮಾತೇ ಆಡದೆ ಮೌನವಾಗಿ ಆಡುತ್ತಾರೆ. ಮಾತಿನ ವಲಯಗಳು ಕಡಿಮೆಯಾಗುತ್ತಿದೆ. ಇತ್ತೀಚೆಗೆ ನವಮಾಧ್ಯಮಗಳಲ್ಲೇ ತಲ್ಲೀನರಾಗಿರುವ ಯುವ ಜನತೆ ಅಲ್ಲೂ ಮಾತಾಡುವುದಿಲ್ಲ. ವಾಟ್ಸಪ್, ಫೇಸ್ಬುಕ್ಗಳಂತಹ ನವಮಾಧ್ಯಮಗಳಲ್ಲಿ ಭಾಷೆಯು ಒಂದು ಸಂಕೇತವಾಗಿ ಮಾತ್ರ ಬಳಸಲ್ಪಡುತ್ತದೆಯೇ ವಿನ ಮಾತಿನ ಧ್ವನಿ ಅಲ್ಲಿಲ್ಲ. ಹೀಗಾಗಿ ಈ ಸಂವಹನಗಳಲ್ಲಿ ಎಷ್ಟೋ ವೇಳೆ ಭಾವನೆಗಳೇ ಇರುವುದಿಲ್ಲ. ಕನ್ನಡ ಭಾಷೆಯ ಸಂವಹನಕ್ಕೂ ಆಂಗ್ಲ ಲಿಪಿಯನ್ನೇ ಬಳಸಲಾಗುತ್ತದೆ. ಅಲ್ಲಿ ಕನ್ನಡ ಲಿಪಿ ಬಳಕೆಯೇ ಕಡಿಮೆಯಾಗುತ್ತದೆ. ಇಂದು ಸಂವಹನ ಎನ್ನುವುದು ವ್ಯಕ್ತಿಯಿಂದ ವ್ಯಕ್ತಿಗೆ ಎನ್ನುವುದರ ಬದಲಾಗಿ ಡಿಜಿಟಲ್ ಪರ್ಸನ್ ಟು ಡಿಜಿಟಲ್ ಪರ್ಸನ್ ಎಂದಾಗಿದೆ. ಮಾತು ಗೊತ್ತಿದ್ದೂ ಮಾತನಾಡದ ಈ ಮನಸ್ಥಿತಿಗೆ ತಜ್ಞರು ಲಿಂಗ್ವಿಸ್ಟಿಕ್ ಅಫೇಸಿಯಾ ಎಂದು ಹೆಸರಿಸಿದ್ದಾರೆ. ಇಂದು ಇದು ಗಂಭೀರ ಸಮಸ್ಯೆ ಎಂದೆನಿಸದೇ ಹೋದರೂ ಭಾಷೆಯ ಉಳಿವಿನ ದೃಷ್ಟಿಯಿಂದ ಇದೊಂದು ಭವಿಷ್ಯದ ಸವಾಲು ಎನ್ನುವುದನ್ನು ಮರೆಯಬಾರದು.
1: ಇದುವರೆಗೂ ಡಾಕ್ಟರ್ ವರದರಾಜ ಚಂದ್ರಗಿರಿ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

ಆಕಾಶವಾಣಿ ಹಾಸನ. ಭಾವಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಸಂತೋಷ ಚೊಕ್ಕಾಡಿ ಅವರ ರಚನೆಯ ಭಾವಗೀತೆ. ಹಾಡಿದ್ದಾರೆ ಮಂಗಳಾರವಿ.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಬಿ ಆರ್ ಲಕ್ಷ್ಮಣರಾವ್ ಅವರ ರಚನೆಯ ಭಾವಗೀತೆ. ಹಾಡಿದ್ದಾರೆ ಪಂಚಮ್ ಹಳಿಬಂಡಿ.

0: ಇದುವರೆಗೆ ಭಾವಗೀತೆಗಳ ಕಾರ್ಯಕ್ರಮ ಮೂಡಿಬಂತು.
1: ಆಕಾಶವಾಣಿ ಹಾಸನ ಕೇಳಿ ಕಾರ್ಯಕ್ರಮ ರೈತರಿಗೆ ಸಲಹೆ.
2: ಕೃಷಿಯಲ್ಲಿ ಹೊದಿಕೆ ಅನ್ನುವಂಥದ್ದು ಬಹಳ ಮಹತ್ವವನ್ನ ಹೊಂದಿದೆ. ನಾವು ಬೆಳೆಯುವಂತಹ ಬೆಳೆಗಳಿಗೆ ಹೊದಿಕೆಯನ್ನ ನೀಡಿದಾಗ ಅದರಿಂದ ಅನೇಕ ಅನುಕೂಲಗಳನ್ನು ನಾವು ಗಳಿಸಿಕೊಳ್ಳಬಹುದು. ಬಹಳ ಮುಖ್ಯವಾಗಿ ಮಣ್ಣಿನ ಸಂರಕ್ಷಣೆಗೆ ಈ ಹೊದಿಕೆ ಅನ್ನುವಂಥದ್ದು ಹೆಚ್ಚು ಉಪಯುಕ್ತವಾಗಿ ಇರುವಂಥದ್ದನ್ನು ನೋಡಬಹುದು. ಹೆಚ್ಚು ಮಳೆ ಬಂದಂತಹ ಸಂದರ್ಭದಲ್ಲಿ ಮೇಲ್ಪದರದಲ್ಲಿ ಇರತಕ್ಕಂತಹ ಮಣ್ಣು ಕೊಚ್ಚಿ ಹೋಗದ ಹಾಗೆ ಈ ಹೊದಿಕೆ ಅನ್ನುವಂಥದ್ದು ತಡೆಯುತ್ತೆ. ಅದೇ ರೀತಿ ಮಣ್ಣಿನ ಮೇಲೆ ಹೆಚ್ಚಿನ ಬಿಸಿಲು ಬೀಳದಂತೆ ನೋಡಿಕೊಂಡು ಮಣ್ಣಿನಲ್ಲಿ ಇರುವಂತಹ ಪೋಷಕಾಂಶಗಳನ್ನು ರಕ್ಷಣೆಯನ್ನ ಮಾಡುತ್ತೆ. ಬಹಳ ಮುಖ್ಯವಾಗಿ ನಾವು ಯಾವುದಾದರೂ ಒಂದು ಬೆಳೆಯನ್ನ ನಮ್ಮ ತಾಕಿನಲ್ಲಿ ಹಾಕಿಕೊಂಡಂತಹ ಸಂದರ್ಭದಲ್ಲಿ ವಿಪರೀತವಾಗಿ ಕಳೆಗಳು ಬೆಳೆಯುವಂಥದ್ದನ್ನು ನೋಡ್ತೇವೆ. ಅಂತಹ ಸಂದರ್ಭದಲ್ಲಿ ಹೊದಿಕೆಯನ್ನು ಬಳಸಿದ್ದೇ ಆದಲ್ಲಿ ಈ ಕಳೆಗಳನ್ನು ನಾವು ನಿರ್ವಹಣೆಯನ್ನು ಮಾಡಬಹುದು. ಇತ್ತೀಚೆಗೆ ನಾವು ಹೆಚ್ಚು ಪ್ರಮಾಣದಲ್ಲಿ ಬೆಳೀತಾ ಇರತಕ್ಕಂತಹ ಶುಂಠಿ ಏನಿದೆಯೋ, ಈ ಶುಂಠಿ ಬೆಳೆಗೆ ಒಂದು ಸವಾಲಾಗಿ ಇರುವಂಥದ್ದು ಕಳೆ. ಯಾಕೆ ಅಂತ ಹೇಳಿದರೆ ಕಳೆಯನ್ನು ತೆಗೆಯುವಂತಹ ಕೃಷಿ ಕಾರ್ಮಿಕರ ಸಂಖ್ಯೆ ಇವತ್ತು ಕಡಿಮೆ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಅದೊಂದು ಸವಾಲಾಗಿ ಪರಿಣಮಿಸಿದೆ. ಇಂತಹ ಬೆಳೆಗಳಲ್ಲಿಯೂ ಕೂಡ ನಾವು ಹೊದಿಕೆಯನ್ನು ಬಳಕೆಯನ್ನು ಮಾಡಬಹುದು. ಹೊದಿಕೆಯನ್ನು ಬಳಕೆ ಮಾಡಿದ್ದೇ ಆದಲ್ಲಿ ನಮ್ಮ ಬೆಳೆ ಮತ್ತು ನಮ್ಮ ಮಣ್ಣು ಎರಡೂ ಕೂಡ ಸುರಕ್ಷಿತವಾಗಿ ಇರುತ್ತೆ. ಹೊದಿಕೆಗೆ ಅನೇಕ ತರಹದ ವಸ್ತುಗಳನ್ನು ಬಳಕೆಯನ್ನು ಮಾಡಬಹುದು. ಬಾಳೆಗೊನೆಯನ್ನು ಕಡಿದ ನಂತರ ಉಳಿತಕ್ಕಂತಹ ದಿಂಡು ಮತ್ತು ಎಲೆ ಏನಿದೆಯೋ, ಇದನ್ನು ಅನೇಕ ಬೆಳೆಗಳಲ್ಲಿ ನಾವು ಹೊದಿಕೆಯಾಗಿ ಬಳಕೆಯನ್ನು ಮಾಡಬಹುದು. ಕಬ್ಬು ಕಟಾವಾದ ನಂತರ ಸಿಗ್ತಕ್ಕಂತಹ ತರಗು ಮತ್ತು ಕಬ್ಬನ್ನು ರಸಹಿಂಡಿದ ಬಳಿಕ ಸಿಗ್ತಕ್ಕಂತಹ ಸಿಪ್ಪೆ ಏನಿದೆಯೋ, ಇದನ್ನು ಕೂಡ ನಾವು ಹೊದಿಕೆಯಾಗಿ ಬಳಕೆಯನ್ನು ಮಾಡಬಹುದು. ಭತ್ತದಲ್ಲಿ ಮಳೆಗೆ ನೆಂದಂತಹ ಹುಲ್ಲನ್ನು ಹೊದಿಕೆಯಾಗಿ ಬಳಕೆಯನ್ನಾಗಿ ನಾವು ಮಾಡಬಹುದು. ತೆಂಗಿನ ತೋಟವನ್ನು ಯಾರು ಹೊಂದಿರ್ತಾರೋ ಅವರು ನಾರನ್ನು ತೆಗೆದಂತಹ ಸಂದರ್ಭದಲ್ಲಿ ಸಿಗುವಂತಹ ಪುಡಿಯನ್ನು ಹೊದಿಕೆಯಾಗಿ ಅನೇಕ ಬೆಳೆಗಳಲ್ಲಿ ಬಳಕೆಯನ್ನು ಮಾಡಬಹುದು. ಅಕ್ಕಿ ಮಾಡಿಸ್ತಕ್ಕಂತಹ ಮಿಲ್ಗಳಲ್ಲಿ ಸಿಗ್ತಕ್ಕಂತಹ ಭತ್ತದ ಹೊಟ್ಟೇನಿದೆಯೋ ಅದು ಕೂಡ ಹೊದಿಕೆಯಾಗಿ ಕೆಲಸವನ್ನು ಮಾಡುತ್ತೆ. ಶೇಂಗಾ ಬೀಜವನ್ನು ಬಿಡಿಸಿದ ಬಳಿಕ ಸಿಗ್ತಕ್ಕಂತಹ ಕಾಯಿಯ ಸಿಪ್ಪೆ, ದನಕರುಗಳು ತಿಂದು ಬಿಟ್ಟಂತಹ ಜೋಳ, ಈ ಹುಲ್ಲಿನ ಜೋಳ, ರಾಗಿಯ ದಂಟು, ಅದೇ ರೀತಿ ತೆಂಗಿನ ಮರದಿಂದ ಸಿಗ್ತಕ್ಕಂತಹ ಒಣಗಿದ ಗರಿ, ಹೊಂಬಾಳೆ, ತೆಂಗಿನ ಕಾಯಿಗಳನ್ನು ಬಿಡಿಸಿದ ಸಂದರ್ಭದಲ್ಲಿ ಸಿಗ್ತಕ್ಕಂತಹ ಸಿಪ್ಪೆ, ಅಡಿಕೆ ಮರಗಳಿಂದ ಉದುರ್ತಕ್ಕಂತಹ ಗರಿ, ಅಡಿಕೆ ಕಾಯಿಗಳನ್ನು ಬಿಡಿಸಿದಾಗ ಸಿಗ್ತಕ್ಕಂತಹ ಹೊಂಬಾಳೆ, ಅಡಿಕೆ ಗೋಟನ್ನು ಪ್ರತ್ಯೇಕಿಸಿದಾಗ ಸಿಗ್ತಕ್ಕಂತಹ ಸಿಪ್ಪೆ, ಇವೆಲ್ಲವನ್ನು ಕೂಡ ನಾವು ಹೊದಿಕೆಯಾಗಿ ವಿವಿಧ ಬೆಳೆಗಳಲ್ಲಿ ಬಳಕೆಯನ್ನು ಮಾಡಬಹುದು.
1: ಇದುವರೆಗೆ ಕಾರ್ಯಕ್ರಮ ರೈತರಿಗೆ ಸಲಹೆ ಮೂಡಿಬಂತು. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್.
0: ಈಗ ಕೇಳೋಣ ಒಂದು ಭಾವಗೀತೆ. ಭಾವಗೀತೆಯನ್ನು ರಚಿಸಿದ್ದಾರೆ KR ಪ್ರೇಮಲೀಲಾ. ಗೀತೆಯನ್ನು ಹಾಡಿದ್ದಾರೆ ಮಾನ್ಯ ಗದ್ದೆಮನೆ.

0: ಭಾವಗೀತೆಯೊಂದನ್ನು ಕೇಳಿದಿರಿ.
1: ಆತ್ಮೀಯ ರೈತ ಬಾಂಧವರೇ, ಕೃಷಿ ತರಂಗ ನೇರ ಫೋನ್ ಇನ್ ಕಾರ್ಯಕ್ರಮ ಇಂದು ಸಂಜೆ 6:50 ಹಾಸನ ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಹಾಸನದ ತೋಟಗಾರಿಕೆ ಇಲಾಖೆಯ ಜಂಟಿ ತೋಟಗಾರಿಕಾ ನಿರ್ದೇಶಕರಾದ ಡಾ ಹೆಚ್ಆರ್ ಯೋಗೇಶ್ ಅವರು ನೇರ ಸಂವಾದದಲ್ಲಿ ಭಾಗವಹಿಸಿ, ಎಲ್ನಿನೋ ಪರಿಣಾಮದಿಂದ ಮಳೆ ಕೊರತೆಯಾಗಿರುವ ಸಂದರ್ಭದಲ್ಲಿ ತೋಟಗಾರಿಕೆ ಬೆಳೆಗಳ ನಿರ್ವಹಣೆ ಕುರಿತಂತೆ ನಿಮ್ಮೊಂದಿಗೆ ನೇರ ಮಾತುಕತೆ ನಡೆಸಲಿದ್ದಾರೆ. ಸಂಪರ್ಕಕ್ಕಾಗಿ ನಮ್ಮ ದೂರವಾಣಿ ಸಂಖ್ಯೆಗಳು 2452258 ಮತ್ತೊಂದು 2462889. ಎಸ್ಟಿಡಿ ಕ್ರಮಾಂಕ 08172. ಗಮನಿಸಿ, ಕೃಷಿ ತರಂಗ ನೇರ ಸಂವಾದ ಇಂದು ಸಂಜೆ 6:50 ನಿಮ್ಮ ನೆಚ್ಚಿನ ಹಾಸನ ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ. ಎಲ್ನಿನೋ ಪರಿಣಾಮದಿಂದ ಮಳೆ ಕೊರತೆಯಾಗಿರುವ ಸಂದರ್ಭದಲ್ಲಿ ತೋಟಗಾರಿಕೆ ಬೆಳೆಗಳ ನಿರ್ವಹಣೆ ಕುರಿತಂತೆ ಹಾಸನದ ತೋಟಗಾರಿಕೆ ಇಲಾಖೆಯ ಜಂಟಿ ತೋಟಗಾರಿಕಾ ನಿರ್ದೇಶಕರಾದ ಡಾ ಹೆಚ್ಆರ್ ಯೋಗೇಶ್ ಅವರೊಂದಿಗೆ ನೇರ ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದರ ಪ್ರಯೋಜನವನ್ನು ಮಾಡಿಕೊಳ್ಳಿ.

ಆಕಾಶವಾಣಿ ಹಾಸನ. ಸಮಯ ಆಗುತ್ತಲಿದೆ 6:55. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆ.

ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ.
1: ಕಡಲ ತೀರ ಭಾರ್ಗವ ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ ನಾಡು
0: ನಮ್ಮ ಕನ್ನಡ ನಾಡು.

0: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ. ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ
1: ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ.
0: ಕುವೆಂಪು ಅವರ ಶ್ರೀರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
1: ದರಾ ಬೇಂದ್ರೆ ಅವರ 4 ತಂತಿ ಕವನ ಸಂಕಲನಕ್ಕೆ,
0: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
1: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
0: ವಿಕ್ರು ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ,
1: ಯು ಆರ್ ಅನಂತಮೂರ್ತಿ,
0: ಗಿರೀಶ್ ಕಾರ್ನಾಡ್,
1: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ
0: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
1: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
0: ಸಿರಿಗನ್ನಡಂ ಗೆಲುಗೆ,
1: ಸಿರಿಗನ್ನಡಂ ಬಾಳ್.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು: ರಾಜ್ಯಾದ್ಯಂತ ಮಳೆ ಚುರುಕು, ನದಿಗಳಿಗೆ ಜೀವಕಳೆ, ಹಲವು ಜಿಲ್ಲೆಗಳಲ್ಲಿ ಶಾಲೆ ಕಾಲೇಜುಗಳಿಗೆ ಇಂದು ರಜೆ. ಬಾಗಲಕೋಟೆ ಜಿಲ್ಲೆಯ ಐಹೊಳೆ ಹಾಗೂ ಇಳಕಲ್ನಲ್ಲಿ ಪಾರಂಪರಿಕ ಸೀರೆಗಳ ಪ್ರದರ್ಶನ ಹಾಗೂ ಮಾರಾಟಕ್ಕೆ ಜಿಐ ಸ್ಟೋರ್ಸ್. ಬೀದರ್ ಜಿಲ್ಲೆ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪದ ಕಾಮಗಾರಿ ವೀಕ್ಷಿಸಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯದಲ್ಲಿ 33,69,178 ಮತದಾರರ ದಾಖಲೆ, ಈವರೆಗೆ ಡಿಜಿಟಲೀಕರಣ. ಈಗ ವಾರ್ತೆಗಳ ವಿವರ. ಶಿವಮೊಗ್ಗ ಜಿಲ್ಲೆಯ ಪಶ್ಚಿಮಘಟ್ಟ ವ್ಯಾಪ್ತಿಯಲ್ಲಿ ಧಾರಾಕಾರ ಮಳೆಯಾಗುತ್ತಿದ್ದು ಪ್ರಮುಖ ಜಲಾಶಯಗಳ ಒಳಹರಿವಿನಲ್ಲಿ ಏರಿಕೆಯಾಗಿದೆ. ತುಂಗಾ ಜಲಾಶಯದ ಒಳಹರಿವು 26,437 ಕ್ಯೂಸೆಕ್ಗೆ ಏರಿಕೆಯಾಗಿದೆ. 22 ಕ್ರಸ್ಟ್ ಗೇಟ್ಗಳ ಮೂಲಕ ಒಳಹರಿವಿನಷ್ಟೇ ನೀರನ್ನು ಹೊರಬಿಡಲಾಗುತ್ತಿದೆ. ಮುಂದಿನ 3-4 ದಿನಗಳ ಕಾಲ ಮಲೆನಾಡು ಭಾಗದಲ್ಲಿ ಭಾರೀ ಮಳೆ ಮುಂದುವರಿಯುವ ನಿರೀಕ್ಷೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಕಳೆದ 48 ಗಂಟೆಗಳಲ್ಲಿ ಅಥಣಿ, ಕಿತ್ತೂರು, ಕಾಗವಾಡ, ನಿಪ್ಪಾಣಿಯಲ್ಲಿ ಭಾರೀ ಮಳೆಯಾಗಿದೆ. ನೆರೆ ರಾಜ್ಯ ಮಹಾರಾಷ್ಟದಲ್ಲೂ ಉತ್ತಮ ಮಳೆಯಾಗುತ್ತಿದ್ದು ಜಲಾಶಯಗಳಿಗೆ ನೀರಿನ ಒಳಹರಿವು ಹೆಚ್ಚಿದೆ. ಹೆಚ್ಚುವರಿ ನೀರನ್ನು ಹೊರಬಿಡಲಾಗುತ್ತಿದ್ದು ನದಿ ಪಾತ್ರದ ಜನ ಮುಂಜಾಗ್ರತೆ ವಹಿಸುವಂತೆ ಮುನ್ನೆಚ್ಚರಿಕೆ ನೀಡಲಾಗಿದೆ. ಜಿಲ್ಲೆಯಲ್ಲಿ 5 ಮನೆಗಳಿಗೆ ಹಾನಿಯಾಗಿದೆ ಎಂದು ಪ್ರಾಥಮಿಕ ವರದಿ ತಿಳಿಸಿದೆ. ಶೀಘ್ರವೇ ಪರಿಹಾರ ವಿತರಿಸಲು ಸೂಚಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ತಿಳಿಸಿದ್ದಾರೆ.
1: ಲಾಸ್ಟ್ 48 ಗಂಟೆ ಒಳಗಡೆ ಅಥಣಿನಲ್ಲಿ, ಚಿಕ್ಕೋಡಿನಲ್ಲಿ, ಹುಕ್ಕೇರಿನಲ್ಲಿ, ರಾಯಬಾಗ್ನಲ್ಲಿ, ಸೌದತ್ತಿ, ಕಿತ್ತೂರು, ನಿಪ್ಪಾಣಿ ಮತ್ತೆ ಕಾಗವಾಡ್ನಲ್ಲಿ ಭಾರಿ ಮಳೆಯಾಗಿದೆ. ಒಂದೇ ದಿವಸದಲ್ಲಿ 200-400 mm ಮಳೆ ಈ ಭಾಗಗಳಲ್ಲಿ ಆಗಿದೆ. ಕೃಷ್ಣಾ ನದಿನಲ್ಲಿ ರಾಜಾಪುರ್ ಬ್ಯಾರೇಜ್ ಮುಖಾಂತರ ಒಟ್ಟು 59,857 ಕ್ಯೂಸೆಕ್ ನೀರು ನಮ್ಮ ಜಿಲ್ಲೆ ಒಳಗಡೆ ಬರ್ತಾ ಇದೆ. ದುದ್ಧಗಂಗಾ, ವೇದಗಂಗಾ ಸೇರ್ಕೊಂಡು 17,000 ಕ್ಯೂಸೆಕ್ಸ್ ಹೋಗಿ ಹಿಪ್ಪರಿಗೆ ಸ್ಟೋರ್ ಆಗ್ತಾ ಇದೆ. ಹಿಪ್ಪರಿಗಿನಲ್ಲಿ ನೀರಿನ ಮಟ್ಟ 1.54 TMC ನೀರು ಅಲ್ಲಿ ನಾವು ಸಂಗ್ರಹಣೆ ಮಾಡಿಕೊಂಡಿದ್ವಿ. 5 ಮನೆಗಳು ಲಾಸ್ಟ್ 2 ಡೇಸ್ ಅಲ್ಲಿ ಪೂರ್ತಿ ಪ್ರಮಾಣದ ಹಾನಿಯಾಗಿದೆ. ಎಲ್ಲಾ ರೀತಿಯ ಪರಿಹಾರ NDRF SDRF ನಾಮ್ಸ್ ಪ್ರಕಾರ ಕೊಡಬೇಕಂತ ಹೇಳಿ ನಾನು ಎಲ್ಲ ಕನ್ಸರ್ನ್ಡ್ ತಹಶೀಲ್ದಾರ್ಸ್ಗೆ ಹೇಳಿದ್ದೀನಿ.
0: ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ, ಸಿದ್ದಾಪುರ, ಯಲ್ಲಾಪುರ, ಜೋಯಿಡಾ ಹಾಗೂ ದಾಂಡೇಲಿ ತಾಲೂಕಿನ ಎಲ್ಲ ಅಂಗನವಾಡಿ, ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಿಗೆ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ಇಂದು ರಜೆ ಘೋಷಿಸಿದ್ದಾರೆ. ಬೆಳಗಾವಿ ಹಾಗೂ ಖಾನಾಪುರ ತಾಲೂಕಿನ ಅಂಗನವಾಡಿ ಕೇಂದ್ರಗಳು, ಪ್ರಾಥಮಿಕ ಪ್ರೌಢಶಾಲೆಗಳು ಹಾಗೂ ಪಿಯು ಕಾಲೇಜುಗಳಿಗೆ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಇಂದು ರಜೆ ಪ್ರಕಟಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ, ಕಳಸ, ಮೂಡಿಗೆರೆ ತಾಲೂಕು ಹಾಗೂ ಚಿಕ್ಕಮಗಳೂರು ತಾಲೂಕು ಜಾಗರ, ಖಾಂಡ್ಯ, ಆಲ್ದೂರು, ಆವತಿ, ವಸ್ತಾರೆ ಹೋಬಳಿಯ ಅಂಗನವಾಡಿ ಕೇಂದ್ರಗಳು, ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಿಗೆ ಇಂದು ರಜೆ. ಧಾರವಾಡ ಜಿಲ್ಲೆಯಲ್ಲಿ ಪ್ರಸಕ್ತ ಮುಂಗಾರು ಹಂಗಾಮಿನಲ್ಲಿ 282,627 ಹೆಕ್ಟರ್ ಬಿತ್ತನೆ ಗುರಿ ಕೃಷಿ ಇಲಾಖೆ ಹೊಂದಿದೆ. ಈವರೆಗೆ 255,191 ಹೆಕ್ಟರ್ ಪ್ರದೇಶದಲ್ಲಿ ಬಿತ್ತನೆಯಾಗಿದ್ದು 90.28% ಗುರಿ ಸಾಧನೆಯಾಗಿದೆ ಎಂದು ಜಿಲ್ಲಾ ಪಂಚಾಯಿತಿ ಸಿಇಒ ಭುವನೇಶ್ ಪಾಟೀಲ್ ತಿಳಿಸಿದ್ದಾರೆ. ಮುಸುಕಿನ ಜೋಳ, ಭತ್ತ, ಉದ್ದು, ಹೆಸರು, ಶೇಂಗಾ, ಸೋಯಾ ಅವರೆ, ಹತ್ತಿ ಹಾಗೂ ಕಬ್ಬು ಬೆಳೆಸಿದ್ದಾರೆ ಎಂದರು.

0: ಧಾರವಾಡ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ತುಳಸಿ ಮದ್ದಿನೇನಿ ನೇತೃತ್ವದಲ್ಲಿ ಜಿಲ್ಲಾ ಪ್ರಕೃತಿ ವಿಕೋಪ ನಿರ್ವಹಣೆ ಪ್ರಗತಿ ಪರಿಶೀಲನಾ ವಿಡಿಯೋ ಸಂವಾದ ಸಭೆಯಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಧಾರವಾಡ ಜಿಲ್ಲೆಯ 8 ತಾಲೂಕುಗಳ ಪೈಕಿ ಕುಂದಗೋಳ ತಾಲೂಕಿನಲ್ಲಿ ಅಧಿಕ ಮಳೆಯಾಗಿದೆ. ಉಳಿದ 7 ತಾಲೂಕುಗಳಲ್ಲಿ ಸಾಧಾರಣ ಮಳೆ ಕೊರತೆ ಕಂಡುಬಂದಿದೆ ಎಂದು ಮಾಹಿತಿ ನೀಡಿದರು. ಧಾರವಾಡ ಹುಬ್ಬಳ್ಳಿ ಹಾಗೂ ಕಲಘಟಕಿ ತಾಲೂಕಿನ ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗಿದ್ದು ಖಾಸಗಿ ಕೊಳವೆ ಬಾವಿಗಳ ಮೂಲಕ ನೀರು ಸರಬರಾಜು ಮಾಡಲಾಗುತ್ತಿದೆ ಎಂದು ಹೇಳಿದರು. ಗ್ರಾಮೀಣ ಜನರ ಜೀವನೋಪಾಯ ಬಲಪಡಿಸಲು ರಾಷ್ಟೀಯ ಕೃಷಿ ಹಾಗೂ ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಬಾರ್ಡ್ ಭೌಗೋಳಿಕ ಸೂಚ್ಯಂಕ ಜಿಐ ಟ್ಯಾಗ್ಡ್ ಉತ್ಪನ್ನಗಳನ್ನು ರಾಜ್ಯದಲ್ಲಿ ಉತ್ತೇಜಿಸುತ್ತಿದೆ ಎಂದು ನಬಾರ್ಡ್ ಮುಖ್ಯ ಮಹಾಪ್ರಬಂಧಕ ಸುರೇಂದ್ರ ಬಾಬು ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಉಡುಪಿ ಸೀರೆಗಳ ಪ್ರಚಾರಕ್ಕಾಗಿ ಪ್ರತ್ಯೇಕ ವೆಬ್ಸೈಟ್ ಅಭಿವೃದ್ಧಿಪಡಿಸಲಾಗುತ್ತಿದೆ. ಬಾಗಲಕೋಟೆಯ ಐತಿಹಾಸಿಕ ತಾಣವಾದ ಐಹೊಳೆಯಲ್ಲಿ ಇಳಕಲ್ ಸೀರೆಗಳ ವಿಶೇಷ ಜಿಐ ಸ್ಟೋರ್ ಶೀಘ್ರದಲ್ಲೇ ಉದ್ಘಾಟನೆಯಾಗಲಿದೆ ಎಂದರು. ತಿಪಟೂರು ಕೊಬ್ಬರಿ, ಹೊಯ್ಸಳ ಶೈಲಿಯ ಶಿಲ್ಪಕಲೆ, ಸಾಣಿಕಟ್ಟೆ ಉಪ್ಪು, ಕುಣಬಿ ಮುಡ್ಲಿ ಗೆಡ್ಡೆಗೆ 2025-26 ಸಾಲಿನಲ್ಲಿ ಜಿಐ ನೋಂದಣಿ ಶೀಘ್ರ ದೊರಕಲಿದೆ. ದೇಶದಲ್ಲಿ ಒಟ್ಟು 822 ಉತ್ಪನ್ನಗಳು ಭೌಗೋಳಿಕ ಸೂಚ್ಯಂಕಕ್ಕಾಗಿ ನೋಂದಣಿಯಾಗಿದ್ದು ಆ ಪೈಕಿ ರಾಜ್ಯದ 51 ಉತ್ಪನ್ನಗಳು ಜಿಐ ಟ್ಯಾಗ್ ಪಡೆದಿವೆ ಎಂದು ಸುರೇಂದ್ರ ಬಾಬು ಹೇಳಿದರು. ಬೀದರ್ ಜಿಲ್ಲೆ ಬಸವ ಕಲ್ಯಾಣದಲ್ಲಿ 740 ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂತನವಾಗಿ ನಿರ್ಮಾಣಗೊಳ್ಳುತ್ತಿರುವ ಅನುಭವ ಮಂಟಪಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೇರಿದಂತೆ ಸಚಿವ ಸಂಪುಟದ ಹಿರಿಯ ಸಚಿವರೊಂದಿಗೆ ಭೇಟಿ ನೀಡಿ ಕಾಮಗಾರಿ ಪರಿಶೀಲಿಸಿದರು. ಬಳಿಕ ಮಾತನಾಡಿದ ಮುಖ್ಯಮಂತ್ರಿಯವರು, ಜಗತ್ತಿನ ಇತಿಹಾಸದಲ್ಲೇ ಸಮಾನತೆಯ ತಳಹದಿಯ ಮೇಲೆ ಪ್ರಥಮ ಬಾರಿಗೆ ನಾಡಿನ ಸಾಂಸ್ಕೃತಿಕ ನಾಯಕ ಬಸವಣ್ಣನವರು ಕಟ್ಟಿದ ವಿಶ್ವದ ಮೊದಲ ಆಧ್ಯಾತ್ಮಿಕ ಸಂಸತ್ತು ಅನುಭವ ಮಂಟಪ ಎಂದರು. ನಾಡೋಜ ಬಸವಲಿಂಗ ಪಟ್ಟದೇವರು ಸೇರಿದಂತೆ ಗಣ್ಯರು ಪಾಲ್ಗೊಂಡಿದ್ದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಜಾಗತಿಕ ಗುಣಮಟ್ಟದ ಪ್ರವಾಸಿ ತಾಣಗಳ ಅಭಿವೃದ್ಧಿ ಕುರಿತ ರಾಜ್ಯ ಮಟ್ಟದ ಸಮಾಲೋಚನಾ ಸಭೆ ಇಂದು ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಹಂಪಿಯಲ್ಲಿ ನಡೆಯಲಿದೆ. ರಾಜ್ಯದ ಪ್ರವಾಸಿ ತಾಣಗಳನ್ನು ಜಾಗತಿಕ ಮಟ್ಟದ ಪ್ರವಾಸೋದ್ಯಮ ತಾಣಗಳಾಗಿ ರೂಪಿಸುವ ಮಹತ್ವಾಕಾಂಕ್ಷೆಯ ಯೋಜನೆ ಪ್ರವಾಸೋದ್ಯಮ ಖಾತೆ ಸಚಿವ ಕೆಜೆ ಜಾರ್ಜ್ ಅಧ್ಯಕ್ಷತೆಯಲ್ಲಿ ರೂಪುಗೊಳ್ಳಲಿದೆ. ಕೇಂದ್ರ ಪ್ರವಾಸೋದ್ಯಮ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುವಾಶಿಷ್ ದಾಸ್, ರಾಜ್ಯ ಪ್ರವಾಸೋದ್ಯಮ ಇಲಾಖೆ ಕಾರ್ಯದರ್ಶಿ ತ್ರಿಲೋಕಚಂದ್ರ, ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮ ಜಂಗಲ್ ಲಾಡ್ಜಸ್ ಅಂಡ್ ರೆಸಾರ್ಟ್ಸ್ ಪದಾಧಿಕಾರಿಗಳು ಸೇರಿದಂತೆ ಪ್ರವಾಸೋದ್ಯಮ ಕ್ಷೇತ್ರದ ಹೂಡಿಕೆದಾರರು ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಕೌಶಲಾಭಿವೃದ್ಧಿ ಕೇಂದ್ರ ಹಾಗೂ 100 ಎಕರೆ ಪ್ರದೇಶದಲ್ಲಿ ಜವಳಿ ಪಾರ್ಕ್ ಸ್ಥಾಪಿಸಲು ಪ್ರಸ್ತಾವ ಸಲ್ಲಿಸಲಾಗಿದೆ ಎಂದು ಗದಗ್ ಹಾವೇರಿ ಲೋಕಸಭಾ ಕ್ಷೇತ್ರದ ಸಂಸದ ಬಸವರಾಜ ಬೊಮ್ಮಾಯಿ ತಿಳಿಸಿದ್ದಾರೆ. ಹಾವೇರಿಯಲ್ಲಿ ಮಾತನಾಡಿದ ಅವರು, ಸಹಕಾರ ಯೂನಿಯನ್ನ ಸ್ವಂತ ಕಟ್ಟಡ ಸಹಕಾರ ಸೌಧ ನಿರ್ಮಾಣಕ್ಕಾಗಿ 2 ಎಕರೆ ಜಾಗೆ ನೀಡಲಾಗುವುದು ಎಂದರು. ಜವಳಿ ಪಾರ್ಕ್ ಸ್ಥಾಪನೆಯಿಂದ ಜಿಲ್ಲೆಯ 15,000 ಯುವಜನರಿಗೆ ಉದ್ಯೋಗಾವಕಾಶ ಸೃಷ್ಟಿಯಾಗಲಿದೆ ಎಂದು ಸಂಸದ ಬೊಮ್ಮಾಯಿ ಹೇಳಿದರು. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ರಾಜ್ಯಾದ್ಯಂತ ಪ್ರಗತಿಯಲ್ಲಿದೆ. ಮತಗಟ್ಟೆ ಅಧಿಕಾರಿಗಳು ಇದುವರೆಗೆ 3,96,48,190 ಎನ್ಯುಮರೇಷನ್ ಫಾರ್ಮ್ಗಳನ್ನು ವಿತರಿಸಿದ್ದು %71.53 ಪ್ರಗತಿಸಾಧಿಸಲಾಗಿದೆ ಎಂದು ರಾಜ್ಯ ಚುನಾವಣಾ ಆಯೋಗ ತಿಳಿಸಿದೆ. ರಾಜ್ಯದ 14,194 ಮತಗಟ್ಟೆಗಳಲ್ಲಿ %100 ಪ್ರಗತಿ ಸಾಧಿಸಲಾಗಿದೆ. ಒಟ್ಟು 33,69,178 ಮತದಾರರ ದಾಖಲೆಗಳನ್ನು ಡಿಜಿಟಲೀಕರಿಸಲಾಗಿದೆ ಎಂದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿಗಳ ಕಚೇರಿ ತಿಳಿಸಿದೆ. ಮತಗಟ್ಟೆ ಅಧಿಕಾರಿಗಳು ಈ ತಿಂಗಳ 29ರವರೆಗೆ ಮನೆ ಮನೆಗಳಿಗೆ ಭೇಟಿ ನೀಡಲಿದ್ದಾರೆ. ಒಟ್ಟು 5,54,32,314 ಎನ್ಯುಮರೇಷನ್ ಅರ್ಜಿಗಳನ್ನು ಮುದ್ರಿಸಲಾಗಿದೆ ಎಂದು ಚುನಾವಣಾ ಆಯೋಗ ತಿಳಿಸಿದೆ. ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ್ ಜಿ ರಾಮ್ಜಿ ಯೋಜನೆಯಡಿ ಅರ್ಹ ಗ್ರಾಮೀಣ ಕುಟುಂಬಕ್ಕೆ ವರ್ಷಕ್ಕೆ 125 ದಿನಗಳ ಉದ್ಯೋಗಾವಕಾಶ ಕಲ್ಪಿಸಲಾಗುತ್ತಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯಿತಿ ಸಿಇಒ ನರ್ವಾಡೆ ವಿನಾಯಕ ಕಾರ್ಪಾರಿ ತಿಳಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಜಿಲ್ಲಾ ಮಟ್ಟದ ತರಬೇತಿ ಕಾರ್ಯಾಗಾರಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಈ ತಿಂಗಳ 1ನೇ ತಾರೀಖಿನಿಂದ ಕನಿಷ್ಠ ಕೂಲಿ 382 ರೂಪಾಯಿಗೆ ಹೆಚ್ಚಿಸಲಾಗಿದೆ. ಕೃಷಿ ಕಾರ್ಮಿಕರ ಸಮರ್ಪಕ ಲಭ್ಯತೆ ಖಾತ್ರಿಪಡಿಸಲು ವಿಬಿ ಜಿರಾಮ್ಜಿ ಯೋಜನೆಯಡಿ 60 ದಿನಗಳ ಕಾಲ ವಿರಾಮ ನೀಡುವ ವಿಶೇಷ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯಾದ್ಯಂತ ಮಳೆ ಚುರುಕು, ನದಿಗಳಿಗೆ ಜೀವಕಳೆ, ಹಲವು ಜಿಲ್ಲೆಗಳಲ್ಲಿ ಶಾಲೆ ಕಾಲೇಜುಗಳಿಗೆ ಇಂದು ರಜೆ. ಬಾಗಲಕೋಟೆ ಜಿಲ್ಲೆಯ ಐಹೊಳೆ ಹಾಗೂ ಇಳಕಲ್ನಲ್ಲಿ ಪಾರಂಪರಿಕ ಸೀರೆಗಳ ಪ್ರದರ್ಶನ ಹಾಗೂ ಮಾರಾಟಕ್ಕೆ ಜಿಐ ಸ್ಟೋರ್ಸ್. ಬೀದರ್ ಜಿಲ್ಲೆ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪದ ಕಾಮಗಾರಿ ವೀಕ್ಷಿಸಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯದಲ್ಲಿ 33,69,178 ಮತದಾರರ ದಾಖಲೆ ಈವರೆಗೆ ಡಿಜಿಟಲೀಕರಣ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
4: ಆಕಾಶವಾಣಿ ಹಾಸನ ಕೇಂದ್ರ 102.2 ಮೆಗಾಹರ್ಟ್ಸ್.
5: ಪಾರಿಜಾತ ಕನ್ನಡ ಕೃತಿಗಳ ಪರಿಚಯ ಪ್ರಸ್ತುತಿ ಸುಜಾತಾ ಎಫ್ ತಳವಾರ್.

ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದಿನ ಪಾರಿಜಾತ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಪರಿಚಯ ಮಾಡಲಿಕ್ಕಿರುವಂತಹ ಕೃತಿ ದೀಪದುಳುವಿನ ಕಾತರ, ಕವನ ಸಂಕಲನ ಕವಯತ್ರಿ ಮಂಜುಳಾ ಹುಲಿಕುಂಟೆ, ಪ್ರಕಾಶಕರು ಅಹರ್ನಿಶಿ ಪ್ರಕಾಶನ, ವಿದ್ಯಾನಗರ, ಶಿವಮೊಗ್ಗ. ಈ ಸುಡು ಬೇಸಿಗೆಯಲ್ಲಿ ಈ ಕೃತಿಯನ್ನ ಓದಿ ಮುಗಿಸಿದಾಗ ಮನಸ್ಸು ಮತ್ತಷ್ಟು ಸುಡುತ್ತೆ. ಆದರೆ ಆ ಕಾವು ಇದೆಯಲ್ಲ, ಅದು ಸುಡು ವಾಸ್ತವದ ಕಾವು. ಅಲ್ಲಲ್ಲಿ ಪ್ರೇಮ ವಿರಹ ಎಲ್ಲ ಕಣ್ಣು ಮುಂದೆ ಹಾದು ಹೋಗುತ್ತೆ. ಈ ಕೃತಿಯನ್ನ ಪ್ರಕಟಿಸಿದ ಅಹರ್ನಿಶಿ ಪ್ರಕಾಶನದ ಅಕ್ಷತಾ ಅವರು, ಉತ್ಕಟತೆ ಮತ್ತು ವೈಚಾರಿಕತೆಯ ಸಂಗಮದಂತಿರುವ ಕವಿತೆಗಳು ಎಂದಿಗೂ ನನ್ನ ಆಯ್ಕೆ, ಆ ಕಾರಣಕ್ಕಾಗಿ ಈ ಕೃತಿ ಹೊರಬಂದಿದೆ ಅಂತ ಹೇಳ್ತಾರೆ. ಮಂಜುಳಾ ಹುಲಿಕುಂಟೆಯವರ ಕಾವ್ಯದಲ್ಲಿ ಕಾಣಿಸಿಕೊಳ್ಳುವ ಹುಡುಗಿ ಹದಿಹರೆಯದವಳು. ಅವಳಿಗೆ ಇಲ್ಲಿನ 100 ಕಟ್ಟುಪಾಡುಗಳೊಂದಿಗೆ ಏಗುವ ಅನಿವಾರ್ಯತೆ ಖಂಡಿತವಾಗ್ಲೂ ಇದೆ. ಹಾಗಿದ್ದಾಗಲೂ ಸಿದ್ಧ ಮಾದರಿಗಳನ್ನು ಧಿಕ್ಕರಿಸುವ ಧೈರ್ಯವೂ ಇದೆ. ತಳಮಟ್ಟದಲ್ಲಿ ಬೇರೂರಿರುವ ಪುರುಷಾಧಿಪತ್ಯ ಮತ್ತು ಜಾತಿ ತಾರತಮ್ಯವನ್ನು ತೀವ್ರವಾಗಿ ಪ್ರತಿಭಟಿಸುವ ಛಲ ಇದೆ. ನನ್ನಮ್ಮ ನನ್ನನ್ನು ಹೆರುವ ಮೊದಲೇ ಸ್ವಾಭಿಮಾನವನ್ನು ಹೆತ್ತಿದ್ದಳು ಎಂಬ ಅಚಲ ನಂಬಿಕೆಯ ತಳಹದಿಯೊಂದು ಅವಳನ್ನು ನಡೆಸುತ್ತಿದೆ. ಹಾಗೆಂದು ಆಕೆ ಲೋಕದ ನಡವಳಿಕೆಯನ್ನು ಎದುರಿಸುವ ಭರಾಟೆಯಲ್ಲಿ ತನ್ನನ್ನು ತಾನು ಜಡಗೊಳಿಸಿಕೊಂಡಿಲ್ಲ. ಹದಿಹರೆಯದ ಕಣ್ಣಿಗೆ ಸಹಜವಾಗಿರುವ ತುಂಟತನ, ಸೌಂದರ್ಯ ಪ್ರಜ್ಞೆ, ಗಾಢ ಪ್ರೇಮ, ಪ್ರೇಮವನ್ನ ನೆರಳಿನಂತೆ ಹಿಂಬಾಲಿಸುವ ವಿರಹದ ಗಳಿಗೆಗಳು ಅವಳನ್ನ ಕಾಡಿವೆ. ಈ ಕವನ ಸಂಕಲನಕ್ಕೆ ಮುನ್ನುಡಿಯನ್ನ ಬರೆದಿರುವಂತಹ ಡಾಕ್ಟರ್ ಕೆವೈ ನಾರಾಯಣ ಸ್ವಾಮಿ ಅವರು, ಈ ಪದ್ಯಗಳು ಹೊಸ ತಲೆಮಾರಿನವರ ಬಗ್ಗೆ ನಾನು ತಳೆದಿದ್ದ ಅಭಿಪ್ರಾಯವನ್ನ ಬದಲು ಮಾಡುವಷ್ಟು ಬಲವಾಗಿವೆ. ಕಳೆದ 20 ವರ್ಷಗಳಲ್ಲಿ ಹುಟ್ಟಿ ಈಗ ಹರೆಯಕ್ಕೆ ಬಂದ ಹುಡುಗ ಹುಡುಗಿಯರು ನಾವು ಇನ್ನೂ ಒಪ್ಪಿಕೊಳ್ಳಲು ಹೆಣಗಾಡುತ್ತಿರುವ ಜಾಗತೀಕರಣದ ವಾಸ್ತವದಲ್ಲಿ ರೂಪ ಪಡೆದುಕೊಂಡವರಾಗಿದ್ದಾರೆ. ಈ ಕಾರಣದಿಂದಲೇ ಇರಬೇಕು, ಬದುಕು ಎಂದರೆ ಸದ್ಯ ಮಾತ್ರ ಎಂಬಂತೆ ನಿನ್ನೆಯ ಕಹಿಯ ನಿರಾಶೆಯಾಗಲಿ ಅಥವಾ ನಾಳಿನ ನಿರೀಕ್ಷೆಯ ಸಿಹಿಯ ಹಂಗಾಗಲಿ ಇಲ್ಲದೆ ಆತ್ಯಂತಿಕ ವರ್ತಮಾನದಲ್ಲಿ ಮಾತ್ರ ಬದುಕುವ ಜನಾಂಗ ಎಂಬ ಹಣೆಪಟ್ಟಿಯನ್ನು ಹೊತ್ತುಕೊಂಡಿದ್ದಾರೆ. ಈ

ಅನಿಸಿಕೆ ಸಟೆಯೂ ಇರಬಹುದು, ದಿಟವೂ ಇರಬಹುದು. ಇದು ಇಂದಿನವರ ಹಾಗೆ ವರ್ತಮಾನಕ್ಕೆ ಹೊಂದಿಕೊಳ್ಳಲಾಗದವರ ಅಸಂಗತ ಗ್ರಹಿಕೆಯೂ ಆಗಿರಬಹುದು. ಇವತ್ತಿನ ವರ್ತಮಾನದಲ್ಲಿ ಉತ್ಕಟವಾದ ಪ್ರೀತಿ ಮತ್ತು ತನ್ಮಯಗೊಂಡ ಭಕ್ತಿ ಎರಡೂ ಸಾಧ್ಯವಿಲ್ಲದ ಸಂಗತಿಗಳಾಗಿವೆ. ಮನುಷ್ಯ ಸಹಜವಾಗಿ ಪಡೆಯುವ ಅನುಭವದ ದಾರಿಗಳು ಇಂದು ಮುಚ್ಚಿಹೋಗಿವೆ. ವಸ್ತು ಜಗತ್ತಿನ ಜೊತೆ ಏರ್ಪಡುವ ಸಂಬಂಧಗಳ ಆಧಾರದಲ್ಲಿಯೇ ಅನುಭವಗಳು ಮೂಡುವುದಲ್ಲವೇ? ಆದರೆ ಇಂದು ವರ್ಚುವಲ್ ಪ್ರಪಂಚದ ಲೋಕಾನುಭವವು ಈ ಸಹಜ ಪ್ರಕ್ರಿಯೆಯನ್ನು ಭಗ್ನಗೊಳಿಸಿದೆ. ಇದು ಸಂಬಂಧಗಳ ಜಾಲವಾಗಿದ್ದ ಮನುಷ್ಯ ಲೋಕವನ್ನು ಛಿದ್ರಗೊಳಿಸಿದೆ. ಸಮಾಜ, ವಿವಾಹ, ಕುಟುಂಬ, ದೇವರು ಮುಂತಾದ ಸಂಸ್ಥೆಗಳನ್ನು ಒಡೆದು ಹಾಕುತ್ತಿದೆ. ನಾವು ವ್ಯವಹರಿಸುತ್ತಿದ್ದ ಕಾಲ, ದೇಶದ ಕಲ್ಪನೆ, ನಮ್ಮನ್ನು ನಿಯಂತ್ರಿಸುತ್ತಿದ್ದ ಮೌಲ್ಯ ವ್ಯವಸ್ಥೆ, ಇವು ಇಂದು ತಮ್ಮ ಗುರುತು ಕಳೆದುಕೊಳ್ಳುತ್ತಿವೆ. ಇಂತಹ ಪರಿವರ್ತನಾ ಕಾಲಘಟ್ಟಕ್ಕೆ ಸೇರಿರುವ ಕವಯತ್ರಿ ಈ ಸಾಲುಗಳನ್ನು ದಾಟಲು ದಾರಿ ಹುಡುಕಿಕೊಂಡಿರುವುದು ಈ ಸಂಕಲನದ ಎಷ್ಟೋ ಕವಿತೆಗಳಲ್ಲಿ ಕಾಣುತ್ತದೆ. ಬದುಕಿನ ದಟ್ಟ ವಿಷಾದವನ್ನು ನಿರೂಪಿಸುವಾಗಲೂ ಮಾತು ಒರಟಾಗದಂತೆ ಭಾಷಾ ಪ್ರಯೋಗದಲ್ಲಿ ನವಿರುತನವನ್ನು ಜೊತೆಗೆ ಭಾವೋತ್ಕರ್ಷವನ್ನು ಕಾಯ್ದುಕೊಂಡಿದ್ದಾಳೆ. ಗಾಲಿಬ್ನ ಕಾವ್ಯ ಜಗತ್ತಿಗೆ ಮಾರುಹೋಗಿರುವ ಮಂಜುಳಾ ಬರೆದಿರುವ ಕಾವ್ಯ ನಿರ್ಮಿತಿಯೇ ಈ ಮಾತಿಗೆ ಉದಾಹರಣೆಯಾಗಿದೆ. ಕೊನೆಗೆ ಬಯಸಿದ ಪ್ರೇಮವೊಂದು ನನ್ನದೇ ಆಗಿಬಿಟ್ಟಿದ್ದರೆ, ಕಳೆದುಕೊಂಡವರ ನೋವಿನೆದೆಯ ಕೂಗು ಅಥವಾ ಪ್ರೇಮದ ಜೀವಂತಿಕೆಯೇ ಆದ ವಿರಹದ ಕುರಿತು ನನಗೆಂದೂ ಅರಿವಾಗುತ್ತಿರಲಿಲ್ಲವೇನು? ಪ್ರೀತಿಯನ್ನ ಅಮರವೆಂದು ಬರೆದ ಪುರುಷರ ಮಾತುಗಳನ್ನು ಅನುಮಾನಿಸುವ ಕವಯತ್ರಿಯರು ತನ್ನ ನಿರೂಪಣೆಗಳಲ್ಲಿ ಹೆಣ್ಣಿನ ಬಲಿಪಶುತನವನ್ನ ಪರಕೀಯ ಕೋಪ ಮತ್ತು ಸ್ವಕೀಯ ಕನಿಕರಗಳಿಂದ ಬರೆಯುವುದು ರೂಢಿಯಾಗಿತ್ತು. ಮಂಜುಳಾ ಅವರ ಕವಿತೆಗಳಲ್ಲಿ ಕ್ರಿಯೆಯ ಕರ್ತೃವನ್ನ ಗಂಡಿಗೆ ಕೊಡದೆ ಇರುವ ನೆಲೆ ಮಹಿಳಾ ಕಾವ್ಯ ಪಡೆದುಕೊಂಡಿರುವ ಅರ್ಥಪೂರ್ಣ ತಿರುವನ್ನು ಸೂಚಿಸುತ್ತದೆ. ಈವರೆಗೆ ತನಗೆ ಬೇಕಾದ ಹೆಣ್ಣುಗಳನ್ನು ಸೃಷ್ಟಿಸಿಕೊಂಡು ಅವರನ್ನು ರಮಿಸಿ, ಹಿಂಸಿಸಿ, ಆರಾಧಿಸಿ, ಅಸಹಾಯಗಳನ್ನಾಗಿಸಿ ಆಟವಾಡುತ್ತಿದ್ದ ಪುರುಷನನ್ನು ಏಕರೂಪದಲ್ಲಿ ಚಿತ್ರಿಸುತ್ತಿದ್ದ ರಚನೆಗಳು ಈಗ ಬದಲಾಗಿವೆ. ತನಗೆ ಬೇಕಾದ ಸಂಗತಿಯನ್ನು ರೂಪಿಸಿಕೊಳ್ಳುವ, ಆಯ್ದುಕೊಳ್ಳುವ ಪ್ರಯತ್ನವನ್ನು ಇಲ್ಲಿ ಕವಯತ್ರಿ ಮಾಡಿದ್ದಾರೆ. ಈಗ ಒಂದು ಕವಿತೆಯನ್ನು ನೋಡೋಣ. ಗಾಲಿಬ್. ಮಳೆ ಸುರಿಸುತ್ತಲೇ ಸತ್ತ ಮುದಿ ಮೋಡದ ಚೂರೊಂದು ರಸ್ತೆಯ ಇಕ್ಕೆಲಗಳಲ್ಲಿ ಕಾಲಿಗೆ ಚುಚ್ಚುತ್ತದೆ. ಇಂದು ನಗುತ್ತಿರುವ ಈ ಗುಲ್ಮೊಹರ್ ಪಕಳೆಗಳೆಲ್ಲ ನಾಳೆಗೆ ಕಸವಾಗಿ ಇದೇ ಹಾದಿಯಲ್ಲಿ ಮರುಗಬಹುದಲ್ಲವೇ? ಪ್ರೇಮ ಯೌವನದ ತುಡಿತವೆಂದು ಯಾರೋ ಹೇಳಿದ್ದರು ಗಾಲಿಬ್. ಕಳೆದ ಪ್ರೇಮವೊಂದರ ಕನವರಿಕೆಗಳಲ್ಲೇ ಸವೆದ ಬದುಕಿಗೆ ಏನೆನ್ನಲಿ ನಾನು? ನನ್ನ 20ರ ಹರೆಯದ ನೋವಿಗಿಂದು 70ರ ಆಸುಪಾಸು. ತೀರಾ ಕಳಿತ ನೋವುಗಳಿಗೆ ಹದ ಬಂದಿದೆ ಗಾಲಿಬ್. ನಾನೀಗ ಸುಮ್ಮನೆ ಕವಿಯಾಗಬಹುದು. ಸಶಕ್ತ ಕವಿತೆಯೊಂದನ್ನು ಕಟ್ಟಬೇಕೆಂದಾಗಲೆಲ್ಲ ನಿತ್ರಾಣ ಕನಸು ಕನವರಿಕೆಗಳ ಮೊರೆ ಹೋಗುತ್ತೇನೆ ಗಾಲಿಬ್. ಪ್ರೇಮ ಉಳಿಸಿ ಹೋದ ಹೆಗ್ಗುರುತುಗಳಿನ್ನೂ ಮಾಗಿಲ್ಲ. ನಸೀಬಿಲ್ಲದ ನನ್ನಂಥವಳ ಸಾಲುಗಳಿಗೆ ಲೋಕ ಏನಾದರೂ ಹೇಳಲಿ. ಬರೆದುಕೊಳ್ಳುತ್ತಲೇ ಕಾಯ್ದುಕೊಂಡ ಅವನ ಉಸಿರ ಕಾವಿಗಿನ್ನೂ ಅವನದೇ ಗಂಧವಿದೆ. ಎಚ್ಚರ ತಪ್ಪುವ ರಾತ್ರಿಗಳ ಕನಸಿಗೆ ಹಾಜರಾಗುವ ಅವನ ಶುದ್ಧ ಪ್ರೇಮಕ್ಕೆ ಅದೆಷ್ಟು ಪುಟಗಳ ಮೀಸಲಿಡಲೇಳು? ಎದೆಯ ಪುಟ ಪುಟದ ಕೊನೆಗೂ ಅವನ ಹುಸಿ ಮುನಿಸಿನ ಮುದ್ದು ಮುಗುಳು ನಗೆಯ ಸಿಹಿ ಆಗಲೇಬೇಕು. ವಿದಾಯವೊಂದರ ಕೊನೆ ಸಾಲಿಗೆ ವಿಷಾದ ಗೀತೆ ನೇಯಬೇಕೆಂದಿದ್ದೆ ಗಾಲಿಬ್. ತ್ವರೆದ ಎದೆಯ ಗೂಡಿಗೆ ಮತ್ತೆ ಮುಖವಿಟ್ಟು ಅವನು ಬಿಕ್ಕಳಿಸಿದಂತೆ ನಿನ್ನೆ ಕನಸಾಯಿತು. ವಾವಾ, ಇಷ್ಟು ಚಂದದ ಕವಿತೆ ಅಪ್ಪ ಇದು. ಇದೇ ಲಹರಿಯಲ್ಲಿ ಮತ್ತೊಂದು ಕವನ ಬಹುಶಃ. ಬಯಸಿದ್ದೆಲ್ಲವೂ ಸಿಕ್ಕಿಬಿಟ್ಟಿದ್ದರೆ ಇಂದಿನ ನಾನು ನನಗೆ ಸಿಗುತ್ತಿರಲಿಲ್ಲವೇನು? ಬರಡು ಮರವಾಗಲಿ, ಒಂಟಿ ಹಕ್ಕಿಯಾಗಲಿ, ನನ್ನೊಳಗೆ ಯಾವ ಭಾವನೆಗಳನ್ನೂ ಮೂಡಿಸುತ್ತಿರಲಿಲ್ಲವೇನು? ಬಹುಶಃ ಬಯಸಿದ್ದೆಲ್ಲವೂ ಸಿಕ್ಕಿಬಿಟ್ಟಿದ್ದರೆ ನೋವುಗಳೂ ಹಾಡಾಗುವ ಈ ಹದ ನನ್ನ ಪದಗಳಲ್ಲಿ ಮೂಡುತ್ತಿರಲಿಲ್ಲವೇನು? ಮೌನಗಳ ತುದಿಗೆ ಮಾತು ಕಟ್ಟಿಕೊಂಡು
ನೋವ ಸುಖಿಸುವ ಈ ಆಳದ ಬದುಕೊಂದು ನನಗೆ ದಕ್ಕುತ್ತಿರಲಿಲ್ಲವೇನು? ಬಹುಶಃ ಬಯಸಿದ್ದೆಲ್ಲವೂ ಸಿಕ್ಕಿಬಿಟ್ಟಿದ್ದರೆ ಸದಾ ತುಡಿಯುವ ಆತ್ಮಗಳೊಂದಿಗಿನ ಬಂಧ ಗೌಣವಾಗಿ ಬಿಡುತ್ತಿದ್ದೇನು. ಕಾಯುವಿಕೆಯ ಸ್ವಾದ ಕಳೆದುಕೊಂಡ ಪ್ರೇಮವೊಂದರ ನಿರಂತರ ಕಾಡುವಿಕೆ ನನ್ನೊಳಗೆ ಬೇರೂರುತ್ತಿರಲಿಲ್ಲವೇನು? ಕೊನೆಗೆ ಬಯಸಿದ ಪ್ರೇಮವೆಂದು ನನ್ನದೇ ಆಗಿಬಿಟ್ಟಿದ್ದರೆ ಕಳೆದುಕೊಂಡವರ ನೋವಿನೆದೆಯ ಕೂಗು ಅಥವಾ ಪ್ರೇಮದ ಜೀವಂತಿಕೆಯೇ ಆದ ವಿರಹದ ಕುರಿತು ನನಗೆ ಅರಿವಾಗುತ್ತಿರಲಿಲ್ಲವೇನು? ಗಾಲಿಬ್, ಈ ಪ್ರೇಮದಲ್ಲಿ ಕಲೆತಷ್ಟೂ ದಡ್ಡರಾಗುವ ಖಯಾಲಿಗೆ ಮದ್ದಿಲ್ಲವೇ? ಮಾಯದ ಎದೆಯ ಗಾಯಗಳಿಗೆ ಮುಲಾಮಾಗುತ್ತಿದ್ದ ಆ ಹಣತೆ ಕಣ್ಣ ಹುಡುಗ ಈಗೀಗ ತೀರಾ ಅಪರಿಚಿತನಂತೆ ತಲೆ ತಗ್ಗಿಸಿ ನಡೆದು ಬಿಡುತ್ತಾನೆ. ನನ್ನಲ್ಲಾವ ನಿರೀಕ್ಷೆಗಳು ಉಳಿದಿಲ್ಲ ಗಾಲಿಬ್. ಆ ನವಿರು ಒಲವು ಮಾತ್ರ ಸಿಹಿಯ ನೋವಾಗಿ ಉಳಿದು ಬಿಡಲೆಂಬ ಸ್ವಾರ್ಥವಿದೆ. ಅವನ ಸಾಲುದೀಪದ ಕಣ್ಣು ಆಳದ ಒಲವ ಸೂಸುವಾಗಲು ಕಾರಣ ತಿಳಿದಿರಲಿಲ್ಲ. ಅದೇ ಕಣ್ಣು ನನ್ನ ನಿರ್ಲಕ್ಷಿಸಿ ನಡೆದಾಗಲೂ ಕಾರಣ ಕೇಳಲಾಗಲೇ ಇಲ್ಲ. ಕೊನೆಗೆ ಅಪರಾಧಿಯಂತೆ ಕಣ್ತಪ್ಪಿಸಿ ದೂರಾಗಲು ಪರದಾಡುವಾಗಲೂ ಕಾರಣ ತಿಳಿಸಲೇ ಇಲ್ಲ. ನನ್ನಾಳದಲ್ಲೀಗ ನಿತ್ಯಕ್ಕೊಮ್ಮೆ ಸಾವಾಗುತ್ತದೆ ಗಾಲಿಬ್. ನನ್ನ ತಲ್ಲಣಗಳನ್ನೆಲ್ಲ ಅರಿಯುತ್ತಿದ್ದ ಅವನ ಸಾಲುದೀಪದ ಕಣ್ಣಲ್ಲೀಗ ಒಲವ ಬೆಳಕಿಲ್ಲ. ನನ್ನಾವರಿಸುವ ಈ ಕತ್ತಲ ಛಾಯೆಯಿಂದ ಬಿಡುಗಡೆಗೂ ದಾರಿಗಳಿಲ್ಲ. ನನಗೆ ಈ ಕವಿತೆಗಳನ್ನು ಓದ್ತಾ ಇದ್ರೆ ಬಿಡಿ ಬಿಡಿ ಕವಿತೆಗಳಂತ ಅನ್ನಿಸ್ತಾನೆ ಇಲ್ಲ. ಇದು ಮಹಾಕಾವ್ಯ ಥರ ಅನ್ನಿಸ್ತಾ ಇದೆ. ಒಂದಕ್ಕೊಂದು ಹಾಗೆ ನಿಲ್ಲಿಸ್ಬೇಕು ಅಂತ ಅನ್ನಿಸ್ತಾ ಇಲ್ಲ. ಬಹಳ ಸುಡುವಾಸ್ತವದ ಪ್ರೇಮ ಕವಿತೆಗಳು. ಗಾಲಿಬ್ ಎನ್ನುವಂತಹ ಅಮರ ಪ್ರೇಮಿಯ ಎದುರಿಗೆ ಈ ಹದಿಹರೆಯದ ಪ್ರೇಮಿ ತನ್ನ ತುಮುಲಗಳನ್ನು ಹೇಳ್ಕೊಳ್ತಾ ಇರುವಂತಹ ಈ ಕವಿತೆಗಳು ಬಹಳ ಸುಂದರವಾಗಿವೆ. ನೀವೆಲ್ಲ ಇದನ್ನು ಓದಬೇಕು ಅನ್ನುವಂತಹ ಹಂಬಲದೊಂದಿಗೆ ಅಪ್ಪನಿಗೆ ಒಂದು ಕವನ ಇದೆ, ಉರಿವ ದೀಪದ ಕೊನೆಗೆ ಅಪ್ಪನದೇ ರೂಪ ಅಂತ ಕೇಳೋಣ. ಈಗ ಸದಾ ಸಾವ ಕನಸುವ ಹುಡುಗಿಯ ನೋವಲ್ಲೊಂದು ಹೊಸ ಹಾಡು ಮಿಡಿಯುತ್ತಿದೆ, ಕೇಳಿದಿರಾ ಯಾರಾದರೂ? ಅಲ್ಲಿ ಕಡುಗತ್ತಲ ನಡುಮನೆಗೆ ಅಮ್ಮ ಹಣತೆ ಹಚ್ಚಿದ್ದಾಳೆ, ಉರಿಯುವ ದೀಪದ ಕೊನೆಗೆ ಅಪ್ಪನದೇ ರೂಪ. ರಾತ್ರಿ ಕತ್ತಲಿಗೂ ಬೆಚ್ಚುವ ಆ ಹುಡುಗಿಯ ಸಾವಿನಾಡು ನೋವಿನಾಡು ಕೇಳಬೇಕಿತ್ತು, ನೀವೊಮ್ಮೆ ಕಿವಿಯಾಗಬೇಕಿತ್ತು. ಅಪ್ಪ ತಾನೇ ಉತ್ತ ಹೊಲದಲ್ಲೀಗ ತಣ್ಣಗೆ ಮಲಗಿದ್ದಾನೆ. ಅಮ್ಮನ ಕೈಬಳೆಗಳ ಸದ್ದದಲ್ಲಿ ಅಡಗಿದ್ದು ಹುಡುಗಿ ಬೆಚ್ಚುತ್ತಾಳೆ ಮತ್ತೆ ಮತ್ತೆ. ಸಾವನ್ನೇ ಜಪಿಸುವ ಅವಳಿಗೆ ಸಾವಾಗಿದ್ದರೂ ಮುಕ್ತಿ ದೊರೆಯುತ್ತಿತ್ತೇನು ಕೊನೆಯಿಲ್ಲದ ನೋವಿಗೆ? ಸಾವು ದೋಚಿದ್ದು ಮಾತ್ರ ಅವಳದೇ ಮಡಿಲಿನ ಮಗುವಿನಂಥ ಅಪ್ಪನನ್ನ. ಹಾ, ಅಪ್ಪ ಹುಟ್ಟು ಹಠಮಾರಿ, ಥೇಟ್ ಅವಳಂತೆಯೇ ಹುಂಬ. ಸದಾ ಗೊಣಗುತ್ತಿದ್ದವನು ಸುಮ್ಮನೆ ಎದ್ದು ನಡೆದು ಬಿಟ್ಟಿದ್ದಾದರೂ ಯಾಕೆಂಬ ಚಿಂತೆ, ಜೊತೆಗೆ ಅಪ್ಪ ಹೋಗುವ ಮೊದಲೇ ಅಪ್ಪನೆದೆಯಲ್ಲಿ ತನ್ನ ಸಾವು ಅದೆಂದೋ ಸಂಭವಿಸಿತ್ತ ಎಂಬ ಶಂಕೆ ಈಗ ಒಳದು. ಕವಯತ್ರಿ ಮೊದಲಿಗೆ ಈ ಕವಿತೆಗಳ ಕುರಿತು ಬರೆಯುವಾಗ ಬೇಂದ್ರೆ ನನಗೆ ಇಷ್ಟದ ಕವಿ, ಮತ್ತಷ್ಟು ಕವಿಗಳ ಹೆಸರುಗಳನ್ನು ಹೇಳ್ತಾ ಬೇಂದ್ರೆ ಅವರ ಹೆಸರನ್ನು ಅವರು ಹೇಳಿದ್ದಾರೆ. ಬೇಂದ್ರೆ ಅವರ ಸುಡುವಾಸ್ತವದ ಕವಿತೆಗಳೇನಿದ್ದಾವೆ ಆ ಕವಿತೆಗಳಂತೆಯೇ ಇಲ್ಲಿ ತಪ್ಪಿಸಿಕೊಂಡು ಓಡಲಾಗದಷ್ಟು ವಾಸ್ತವ ಕಣ್ಣಿಗೆ ರಾಚತ್ತೆ, ಎದೆಗೆ ಕಷ್ಟ ಆಗುತ್ತೆ. ಆದರೂ ಕವಿತೆಗಳು ಒಂದು ಭ್ರಮಾಲೋಕ ಅಂತ ಅನ್ನಿಸ್ತಾ ಇಲ್ಲ. ಎಷ್ಟೋ ಸಾವಿರ ಪುಟಗಳು ಹೇಳುವ ಕಥೆಗಳನ್ನು 10-15 ಸಾಲಿನ ಕವಿತೆ ಹೇಳುತ್ತಲ್ಲ ಅದು ಅಚ್ಚರಿ. ಇಷ್ಟು ಹೇಳ್ತಾ ಮತ್ತೊಂದು ಕವಿತೆಯನ್ನು ಓದ್ತಾ ಇವತ್ತಿನ ಪಾರಿಜಾತವನ್ನು ಮುಗಿಸ್ಬೋದು. ಕೊಂದುಕೊಂಡಷ್ಟು ಹುಟ್ಟು ಕಂಡಿದ್ದೇನೆ ಪ್ರಿಯ ಸಖ, ಸಾವನ್ನಪ್ಪುವ ಎಲ್ಲ ಬಗೆಯನ್ನು ನಿನ್ನ ಪ್ರೇಮ ಧಾರಾಳವಾಗಿ ಕಲಿಸಿಕೊಟ್ಟಿದೆ. ಜಗತ್ತೆಂಬುದು ಕತ್ತಲ ಕೂಪವಾದರೆ ಪ್ರೇಮ ಹಚ್ಚಿಡುವ ಹಣತೆಯಷ್ಟೇ. ಬೆಳಕು ಕಾಣಲೇಬೇಕಿದ್ದರೆ ನಡೆವ ಹಾದಿಯ ತುಂಬ ಪ್ರೇಮ ತುಂಬಿದ ಹಣತೆ ಕಣ್ಗಾವಲಿಗಿರಿಸು. ಸ್ಪಷ್ಟತೆಯೇ ಇಲ್ಲದ ನನ್ನಾದಿಗಳಲ್ಲಿ ಹೆಜ್ಜೆಯೂರುವುದನ್ನೇ ಕಲಿಯದವ ನೀನು. ಆತ್ಮ ಬೆಸೆದುಕೊಂಡ ಬಂಧಗಳ ಕುರಿತು ಎಂದಾದರೊಮ್ಮೆ ಎದುರುಗೊಂಡಾಗ ಮೆಲ್ಲನೆ
ತಿಳಿಸಿಬಿಡುತ್ತೇನೆ. ಅದೆಂದೋ ನೋವ ನೆಪದಲ್ಲಿ ಕಳೆದುಕೊಂಡ ಮೇಲೂ ನಿನ್ನ

0: ಕುರಿತಷ್ಟೇ ಸದಾ ಚಡಪಡಿಸುವ ಈ ಆತ್ಮಕ್ಕೆ ತುಟಿ ಮೂಡಲೇ ಇಲ್ಲ. ಪ್ರಿಯ ಸಖ, ನಿನ್ನ ಸಾನ್ನಿಧ್ಯವೆಂದರೆ ಸಂಜೆ ಮಬ್ಬುಗತ್ತಲ ತಬ್ಬಿ ತಬ್ಬಲಿಯಲ್ಲವೆಂದು ತಬ್ಬಿಬ್ಬಾಗುತ್ತಲೇ ನಿಟ್ಟುಸಿರಿಟ್ಟು ಸುಮ್ಮನುಳಿಯುವುದು. ಸ್ನೇಹಿತರೆ, ಉಳಿದ ಕವಿತೆಗಳು ನಿಮ್ಮ ಪಾಲಿಗೆ. ಕವಯತ್ರಿ ಮಂಜುಳಾ ಹುಲಿಕುಂಟೆ, ಕೃತಿ ದೀಪದುಳುವಿನ ಕಾತರ, ಪ್ರಕಾಶಕರು ಅಹರ್ನಿಶಿ ಪ್ರಕಾಶನ, ಶಿವಮೊಗ್ಗ. ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ವಾರ ಇದೇ ಸಮಯಕ್ಕೆ. ಎಲ್ಲರಿಗೂ ನಮಸ್ಕಾರ.
1: ಇದುವರೆಗೆ ಪಾರಿಜಾತ ಕನ್ನಡ ಕೃತಿಗಳ ಪರಿಚಯಾತ್ಮಕ ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಿ ಸುಜಾತಾ ಎಫ್ ತಳವಾರ್.

0: ಆಕಾಶವಾಣಿ ಹಾಸನ. ಈಗ ಕೆಲವು ವಾಣಿಜ್ಯ ಪ್ರಕಟಣೆಗಳು.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ವಾವ್, ಮದುವೆ ಸೀರೆ ಸೆಲೆಕ್ಷನ್ ಸೂಪರ್. ಪರ್ಚೇಸ್ ಮಾಡಿದ್ದು ಕಂಚಿನಾ ಇಲ್ಲ ಬೆಂಗಳೂರಾ?
3: ನಮ್ಮ ಹಾಸನದಲ್ಲಿ ರತ್ನಂ ಸಿಲ್ಕ್ಸ್ ಇರುವಾಗ ಅಲ್ಲಿಗೆಲ್ಲ ಯಾಕೆ? ಅವರ ನೇಯ್ಗೆಯಲ್ಲಿ ತಯಾರಿಸಿದಂತಹ ಕಾಂಚೀವರಂ, ಬನಾರಸಿ, ಮೈಸೂರು ಸಿಲ್ಕ್ಸ್, ಅಲ್ಲದೆ ಫ್ಯಾನ್ಸಿ ಸ್ಯಾರೀಸ್ ನ ಹೊಚ್ಚ ಹೊಸ ಡಿಸೈನ್ಸ್ ಅಲ್ಲಿದೆ. ಎಲ್ಲವೂ ಹೋಲ್ಸೇಲ್ ರೇಟ್ ನಲ್ಲಿ ಕೊಡ್ತಾರೆ.
4: ರತ್ನಂ ಸಿಲ್ಕ್ಸ್, ನಿಯರ್ NCC ಆಫೀಸ್, RC ರೋಡ್, ಹಾಸನ.
5: ಅದ್ವೈತ್ ಹ್ಯುಂಡೈ ಭಾರತದ ಅತಿದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಹ್ಯುಂಡೈ ಕಾರ್ ಡೀಲರ್ ಈಗ ನಮ್ಮ ಹಾಸನದ BM ರಸ್ತೆಯ ತಣ್ಣೀರ್ಹಳ್ಳದ SLN ಕಾಂಪ್ಲೆಕ್ಸ್ ನಲ್ಲಿ ನಿಮ್ಮ ನೆಚ್ಚಿನ ಹ್ಯುಂಡೈ ಕಾರ್ ಅನ್ನು ಆಕರ್ಷಕ ಆಫರ್ ಗಳೊಂದಿಗೆ ನಿಮ್ಮದಾಗಿಸಿಕೊಳ್ಳಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಕರೆ ಮಾಡಿ 9538971132.
6: ಪ್ರಕಾರ PM ಜಯ್ ಅಬ್ ಗರೀಬೋ ಕೆ ಜಯ ಬನ್ ಗಯಿ.

0: आयुष्मान भारत प्रधानमंत्री जन आरोग्य योजना के तहत लगभग 60 करोड़ लोग बने हैं 5 लाख रुपए के मुफ्त उपचार के हकदार। अब तक 12 करोड़ से भी ज्यादा मुफ्त उपचार किए जा चुके हैं, जिससे गरीब परिवारों के चिकित्सा खर्च में लगभग 2 लाख करोड़ रुपए की बचत हुई। आज ही आयुष्मान ऐप डाउनलोड कर आयुष्मान कार्ड बनाएं। ज्यादा जानकारी के लिए 1-4-5-5-5 पर कॉल करें।
1: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
2: ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
1: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ.
3: ಆತ್ಮೀಯ ಕೇಳುಗರೆ ಗಮನಿಸಿ, ಇಂದು ಬೆಳಗ್ಗೆ 8:30 ಸೊಬಗಿನ ಶಾಲೆ, ಇದರಲ್ಲಿ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನಲ್ಲಿರುವ ಹಿರಿಸಾವೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಕುರಿತಾದ ಮಾಹಿತಿ ಪ್ರಸಾರವಾಗುತ್ತದೆ. ಕಾರ್ಯಕ್ರಮದ ಪ್ರಸ್ತುತಿ ಡಾ ಮಂಜುನಾಥ್ ಕೆಎಂ. ಇಂದು ಬೆಳಗ್ಗೆ 10:00 ಪದ ಸಂಪದ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಕಾರ್ಯಕ್ರಮಕ್ಕೆ ಭಾಗವಹಿಸುವುದಕ್ಕೆ ದೂರವಾಣಿ ಸಂಖ್ಯೆಗಳನ್ನು ಬರೆದಿಟ್ಕೊಳ್ಳಿ. 2462289 ಮತ್ತೊಂದು ಸಂಖ್ಯೆ 2452258. ಎಸ್ಟಿಡಿ ಕ್ರಮಾಂಕ 08172. ಆಕಾಶವಾಣಿ ಹಾಸನ ಸಮಯ ಆಗುತ್ತಲಿದೆ 7:34. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೊದಲಿಗೆ ವಾಣಿಜ್ಯ ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆ.

ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳುವಿರಿ ಕಣ್ಣು ಕಾಣದ ಗಾವಿಲರೆ? ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು. ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ ಬೆಳೆಸೋಣ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು: ಜಕಾರ್ತಾದಲ್ಲಿಂದು ಇಂಡೋನೇಷ್ಯಾ ಅಧ್ಯಕ್ಷ ಪ್ರಭಾವೋ ಸುಭಿಯಾಂತೋ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ನಿಯೋಗ ಮಟ್ಟದ ಮಾತುಕತೆ. ಅಯೋಧ್ಯೆ ರಾಮಮಂದಿರ ದೇಣಿಗೆ ದುರ್ಬಳಕೆ ಪ್ರಕರಣ, ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಚಂಪತ್ ರೈ ಹಾಗೂ ಸದಸ್ಯ ಡಾ ಅನಿಲ್ ಮಿಶ್ರಾ ರಾಜೀನಾಮೆ ಅಂಗೀಕಾರ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಗಲ್ಫ್ ರಾಷ್ಟಗಳ ಪ್ರವಾಸ, ಬಹ್ರೇನ್ನಲ್ಲಿ ದೊರೆ ಹಮದ್ ಬಿನ್ ಇಸಾ ಅಲ್ ಖಲೀಫಾ ಭೇಟಿ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಸ್ಪೇನ್ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ, ಪೋರ್ಚುಗಲ್ಗೆ ಆಘಾತ. ಹಾಗೂ ಜಿಂಬಾಬ್ವೆ ಪ್ರವಾಸಕ್ಕೆ ಭಾರತ ಪುರುಷರ ಕ್ರಿಕೆಟ್ ತಂಡ ಪ್ರಕಟ ಮಾಡಿದ ಬಿಸಿಸಿಐ. ವಾರ್ತೆಗಳ ವಿವರ: ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಜಕಾರ್ತಾದಲ್ಲಿ ಇಂಡೋನೇಷ್ಯಾ ಅಧ್ಯಕ್ಷ ಪ್ರಭೋವೋ ಸುಭಿಯಾಂತೋ ಅವರೊಂದಿಗೆ ನಿಯೋಗ ಮಟ್ಟದ ಮಾತುಕತೆ ನಡೆಸಲಿದ್ದಾರೆ. ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಂಬಂಧಗಳನ್ನು ಪರಿಶೀಲಿಸಲು ಉಭಯ ರಾಷ್ಟಗಳ ನಡುವಿನ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಬಲಪಡಿಸುವ ಕುರಿತು ಚರ್ಚೆ ನಡೆಸಲಿದ್ದಾರೆ. ಪರಸ್ಪರ ಹಿತಾಸಕ್ತಿಯ ಕ್ಷೇತ್ರಗಳಲ್ಲಿ ಸಹಯೋಗವನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿರುವ ತಿಳುವಳಿಕೆ ಪತ್ರಗಳ ವಿನಿಮಯಕ್ಕೂ ಉಭಯ ನಾಯಕರು ಸಾಕ್ಷಿಯಾಗಲಿದ್ದಾರೆ. ಪ್ರಧಾನಿ ಮೋದಿಯವರ ಕಾರ್ಯಕ್ರಮಗಳು ಬೆಳಗ್ಗೆ 10:30ಕ್ಕೆ ಔಪಚಾರಿಕ ಸ್ವಾಗತದೊಂದಿಗೆ ಪ್ರಾರಂಭವಾಗಲಿದ್ದು, ನಂತರ ಅತಿಥಿ ಪುಸ್ತಕಕ್ಕೆ ಸಹಿ ಹಾಕಲಾಗುವುದು. ಅವರು ಇಂಡೋನೇಷ್ಯಾ ಗಣರಾಜ್ಯದ ಕಾಂಪ್ಲೆಕ್ಸ್ ಪಾರ್ಲಿಮೆಂಟ್ನಲ್ಲಿಯೂ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಳ್ಳಲಿದ್ದಾರೆ. ಇದು ಎರಡೂ ದೇಶಗಳ ನಡುವಿನ ಸಂಸದೀಯ ಸಹಕಾರದ ಮಹತ್ವಕ್ಕೆ ಪ್ರತಿಬಿಂಬವಾಗಿದೆ. ಪ್ರಧಾನಿಯವರು ಅಲ್ಲಿನ ಅನಿವಾಸಿ ಭಾರತೀಯ ಸಮುದಾಯದ ಸದಸ್ಯರೊಂದಿಗೆ ಸಂವಾದ ನಡೆಸಲಿದ್ದು, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇಂಡೋನೇಷ್ಯಾ ಅಧ್ಯಕ್ಷ ಪ್ರಭೋವೋ ಸುಭಿಯಾಂತೋ ಅವರ ಆಹ್ವಾನದ ಮೇರೆಗೆ 3 ದಿನಗಳ ಅಧಿಕೃತ ಪ್ರವಾಸಕ್ಕಾಗಿ ನಿನ್ನೆ ಜಕಾರ್ತಾಗೆ ತಲುಪಿದರು. ಇಂಡೋನೇಷ್ಯಾದಲ್ಲಿನ ಭಾರತದ ರಾಯಭಾರಿ ಸಂದೀಪ್ ಚಕ್ರವರ್ತಿ ಪ್ರಧಾನಮಂತ್ರಿಯವರ ಈ ಭೇಟಿಯ ಕುರಿತು ಮಾಹಿತಿ ನೀಡಿ, ಆಗ್ನೇಯ ಏಷ್ಯಾದ ಅತಿದೊಡ್ಡ ಆರ್ಥಿಕತೆಯಾಗಿರುವ ಇಂಡೋನೇಷ್ಯಾದೊಂದಿಗೆ ಭಾರತ ಹೊಂದಿರುವ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಈ ಭೇಟಿ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಪ್ರಧಾನಿಯವರ ಈ ಪ್ರವಾಸದ ಅವಧಿಯಲ್ಲಿ ರಕ್ಷಣೆ, ಕಡಲ ಭದ್ರತೆ, ಡಿಜಿಟಲ್ ಸಂಪರ್ಕ, ನಿರ್ಣಾಯಕ ಖನಿಜಗಳು ಹಾಗೂ ದ್ವಿಪಕ್ಷೀಯ ವ್ಯಾಪಾರ ವಲಯಗಳಿಗೆ ಸಂಬಂಧಪಟ್ಟಂತೆ ಹಲವು ಪ್ರಮುಖ ಮತ್ತು ಐತಿಹಾಸಿಕ ಘೋಷಣೆಗಳು ಹೊರಬೀಳುವ ನಿರೀಕ್ಷೆ ಇದೆ ಎಂದು ಅವರು ತಿಳಿಸಿದ್ದಾರೆ. ಅಯೋಧ್ಯೆ ಶ್ರೀರಾಮ ಮಂದಿರ ದೇಣಿಗೆ ದುರ್ಬಳಕೆ ಪ್ರಕರಣದ ಆರೋಪಗಳ ಹಿನ್ನೆಲೆಯಲ್ಲಿ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಚಂಪತ್ ರೈ ಹಾಗೂ ಟ್ರಸ್ಟ್ ಸದಸ್ಯ ಡಾ ಅನಿಲ್ ಮಿಶ್ರಾ ಅವರ ರಾಜೀನಾಮೆಗಳನ್ನು ಟ್ರಸ್ಟ್ ನಿನ್ನೆ ಅಂಗೀಕರಿಸಿದೆ. ಹೊಸ ಪ್ರಧಾನ ಕಾರ್ಯದರ್ಶಿಯ ನೇಮಕ ಆಗುವವರೆಗೆ ಕೃಷ್ಣಮೋಹನ್ ಅವರನ್ನು ಹಂಗಾಮಿ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಿಸಲಾಗಿದೆ. ರಾಮಮಂದಿರ ದೇಣಿಗೆ ಅಕ್ರಮ ಪ್ರಕರಣದಲ್ಲಿ ದಾಖಲಾಗಿರುವ ಎಫ್ಐಆರ್ಗೆ ಕೃಷ್ಣಮೋಹನ್ ಸಲ್ಲಿಸಿದ್ದ ದೂರೇ ಆಧಾರವಾಗಿದ್ದು, ಈ ಪ್ರಕರಣದಲ್ಲಿ ಇದುವರೆಗೆ 8 ಮಂದಿಯನ್ನು ಬಂಧಿಸಲಾಗಿದೆ. ಟ್ರಸ್ಟ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹುದ್ದೆಯನ್ನು ಸೃಷ್ಟಿಸಲು ತೀರ್ಮಾನಿಸಲಾಗಿದ್ದು, ಸೂಕ್ತ ಅಭ್ಯರ್ಥಿಗಳ ಹೆಸರನ್ನು ಶಿಫಾರಸು ಮಾಡಲು 3 ಸದಸ್ಯರ ಸಮಿತಿಯನ್ನು ರಚಿಸಲಾಗಿದೆ. ಟ್ರಸ್ಟ್ನ ವಿಶೇಷ ಆಹ್ವಾನಿತರ ಪಟ್ಟಿಯಿಂದ ಗೋಪಾಲ್ ನಗರಕೋಟೆ ಅವರ ಹೆಸರನ್ನು ಕೂಡ ಕೈಬಿಡಲಾಗಿದೆ. ಸಭೆಯ ಬಳಿಕ ಟ್ರಸ್ಟ್ ಖಜಾಂಚಿ ಗೋವಿಂದ ದೇವ್ಗಿರಿ ಹಾಗೂ ಹಂಗಾಮಿ ಪ್ರಧಾನ ಕಾರ್ಯದರ್ಶಿ ಕೃಷ್ಣಮೋಹನ್ ಜಂಟಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. ಈ ವೇಳೆ ಗೋವಿಂದ ದೇವ್ಗಿರಿ ಈ ಪ್ರಕರಣದ ಹಿಂದೆ ಸಂಚಿರುವ ಸಾಧ್ಯತೆಯನ್ನು ತಳ್ಳಿಹಾಕಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ. ಟ್ರಸ್ಟ್ಗೆ ಭಕ್ತರು ನೀಡಿರುವ ಆಭರಣಗಳು ಮತ್ತು ಇತರೆ ಅಮೂಲ್ಯ ವಸ್ತುಗಳನ್ನು ಮಾಧ್ಯಮಗಳಲ್ಲಿ ಪ್ರದರ್ಶಿಸಲಾಗಿದ್ದು, ದೇಣಿಗೆಯಾಗಿ ಬಂದಿರುವ ಎಲ್ಲ ವಸ್ತುಗಳು ಸುರಕ್ಷಿತವಾಗಿದೆ, ಅವುಗಳ ಸಮರ್ಪಕ ಲೆಕ್ಕಪತ್ರವನ್ನು ನಿರ್ವಹಿಸಲಾಗುತ್ತಿದೆ ಎಂದು ಸ್ಪಷ್ಟಪಡಿಸಲಾಗಿದೆ. ದೇಣಿಗೆ ವಸ್ತುಗಳ ವಿವರಗಳನ್ನು ಆಸಕ್ತರು

0: ಮಾರುಕಟ್ಟೆಗಳನ್ನು ತೆರೆದಿರುವ ಹಿನ್ನೆಲೆಯಲ್ಲಿ ಮಹತ್ತರ ಬೆಳವಣಿಗೆಯ ಸಾಮರ್ಥ್ಯ ಹೊಂದಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ಚರ್ಮ ರಫ್ತು ಮಂಡಳಿಯ 2024-25 ಸಾಲಿನ ರಾಷ್ಟೀಯ ರಫ್ತು ಶ್ರೇಷ್ಠತಾ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಮಾತನಾಡಿದ ಅವರು, ಅಮೆರಿಕ, ಒಮನ್, ಯುನೈಟೆಡ್ ಅರಬ್ ಎಮಿರೇಟ್ಸ್ ಸೇರಿದಂತೆ ಹಲವಾರು ರಾಷ್ಟಗಳೊಂದಿಗೆ ಭಾರತ ಮುಕ್ತ ವ್ಯಾಪಾರ ಒಪ್ಪಂದಗಳನ್ನು ಮಾಡಿಕೊಂಡಿದೆ ಎಂದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರು ಬಹ್ರೇನ್ನಲ್ಲಿ ದೊರೆ ಹಮದ್ ಬಿನ್ ಇಸಾ ಅಲ್ ಖಲೀಫಾ ಅವರನ್ನು ಭೇಟಿ ಮಾಡಿ ದ್ವಿಪಕ್ಷೀಯ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ಮಾರ್ಗದ ಬಗ್ಗೆ ಚರ್ಚಿಸಿದರು. ಕುವೈತ್ ಮತ್ತು ಒಮಾನ್ ಸೇರಿದಂತೆ 4 ರಾಷ್ಟಗಳ ಗಲ್ಫ್ ಭೇಟಿಯ ಎರಡನೇ ಹಂತದಲ್ಲಿ ಜೈಶಂಕರ್ ಕತಾರ್ನಿಂದ ಬಹ್ರೇನ್ಗೆ ಆಗಮಿಸಿದರು. ರಾಷ್ಟಪತಿ ದ್ರೌಪದಿ ಮುರ್ಮು ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಶುಭಾಶಯಗಳನ್ನು ಸಚಿವರು ರಾಜರಿಗೆ ತಿಳಿಸಿದರು ಮತ್ತು ಬಹ್ರೇನ್ನಲ್ಲಿರುವ ಭಾರತೀಯ ವಲಸಿಗರ ಸುರಕ್ಷತೆ ಮತ್ತು ಯೋಗಕ್ಷೇಮವನ್ನು ಖಾತ್ರಿಪಡಿಸಿದ್ದಕ್ಕಾಗಿ ಅವರಿಗೆ ಧನ್ಯವಾದ ಅರ್ಪಿಸಿದರು. ಸಚಿವ ಡಾ ಜೈಶಂಕರ್ ಬಹ್ರೇನ್ನಲ್ಲಿರುವ ಭಾರತೀಯ ಸಮುದಾಯದ ಸದಸ್ಯರೊಂದಿಗೆ ಕೂಡ ಸಂವಾದ ನಡೆಸಿದರು. ಪ್ರಸ್ತುತ ಪ್ರವಾಸದ ಸಂದರ್ಭದಲ್ಲಿ ಸಚಿವರು ದ್ವಿಪಕ್ಷೀಯ ಸಂಬಂಧಗಳನ್ನು ಬಲಪಡಿಸಲು ಮತ್ತು ಪ್ರಾದೇಶಿಕ ಬೆಳವಣಿಗೆಗಳು ಹಾಗೂ ಪರಸ್ಪರ ಹಿತಾಸಕ್ತಿಯ ವಿಷಯಗಳ ಕುರಿತು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲು 4 ಗಲ್ಫ್ ರಾಷ್ಟಗಳ ವಿದೇಶಾಂಗ ಸಚಿವರು ಮತ್ತು ಉನ್ನತ ನಾಯಕರನ್ನು ಭೇಟಿಯಾಗುತ್ತಿದ್ದಾರೆ. ಬುಡಕಟ್ಟು ವ್ಯವಹಾರಗಳ ಸಚಿವಾಲಯವು ಒಡಿಶಾದ ಭುವನೇಶ್ವರದಲ್ಲಿ ಇಂದಿನಿಂದ 2 ದಿನಗಳ ಬುಡಕಟ್ಟು ಸಂಶೋಧನಾ ಸಂಸ್ಥೆಗಳ TRI ಬಲವರ್ಧನೆ ಕುರಿತ ರಾಷ್ಟೀಯ ಕಾರ್ಯಾಗಾರವನ್ನು ಆಯೋಜಿಸಿದೆ. ಕಾರ್ಯಾಗಾರವನ್ನು ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಸಚಿವ ಜುವೆಲ್ ಓರಾಮ್ ಉದ್ಘಾಟಿಸಲಿದ್ದಾರೆ. ದೇಶದ ವಿವಿಧ ಭಾಗಗಳಿಂದ ಸುಮಾರು 200 ಪ್ರತಿನಿಧಿಗಳು ಈ ಕಾರ್ಯಾಗಾರದಲ್ಲಿ ಭಾಗವಹಿಸಲಿದ್ದಾರೆ. ಬುಡಕಟ್ಟು ಸಂಶೋಧನಾ ಸಂಸ್ಥೆಗಳ ಸಾಮರ್ಥ್ಯ ವೃದ್ಧಿ, ಉತ್ತಮ ಕಾರ್ಯಪದ್ದತಿಗಳ ವಿನಿಮಯ ಹಾಗೂ ಬುಡಕಟ್ಟು ಸಮುದಾಯಗಳ ಅಭಿವೃದ್ಧಿಗೆ ಸಂಬಂಧಪಟ್ಟ ವಿವಿಧ ವಿಷಯಗಳ ಕುರಿತು ಕಾರ್ಯಾಗಾರದಲ್ಲಿ ಚರ್ಚೆ ನಡೆಯಲಿದೆ. ಕರಾವಳಿ ಕರ್ನಾಟಕ, ಗುಜರಾತ್, ಕೊಂಕಣ ಮತ್ತು ಗೋವಾ ಹಾಗೂ ಮಧ್ಯ ಮಹಾರಾಷ್ಟದ ಕೆಲವು ಭಾಗಗಳಲ್ಲಿ ಇಂದು ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಒಳನಾಡು ಕರ್ನಾಟಕ, ಅರುಣಾಚಲ ಪ್ರದೇಶ, ಬಿಹಾರ, ಛತ್ತೀಸ್ಗಢ, ಪೂರ್ವ ರಾಜಸ್ಥಾನ, ಹಿಮಾಚಲ ಪ್ರದೇಶ, ಮಧ್ಯಪ್ರದೇಶ, ಉಪ ಹಿಮಾಲಯ, ಪಶ್ಚಿಮ ಬಂಗಾಳ ಮತ್ತು ಸಿಕ್ಕಿಂನ ಕೆಲವು ಭಾಗಗಳಲ್ಲಿಯೂ ಇಂದು ಭಾರಿ ಮಳೆಯಾಗುವ ಸಾಧ್ಯತೆ ಇದೆ. ಮುಂಬೈ ಹಾಗೂ ಮಹಾರಾಷ್ಟದ ಕರಾವಳಿ ಭಾಗಗಳಲ್ಲಿ ಭಾರೀ ಮಳೆ ಮುಂದುವರೆದಿದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಭೂಕುಸಿತ, ಪ್ರವಾಹ ಹಾಗೂ ವ್ಯಾಪಕ ಹಾನಿ ಸಂಭವಿಸಿದೆ. ಮುಂದಿನ 2 ದಿನಗಳ ಕಾಲವೂ ತೀವ್ರ ಮಳೆಯ ಸಾಧ್ಯತೆ ಇರುವ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಎಲ್ಲಾ ವಿಪತ್ತು ನಿರ್ವಹಣಾ ಸಂಸ್ಥೆಗಳನ್ನು ಕಟ್ಟೆಚ್ಚರದಲ್ಲಿ ಇರಿಸಿದೆ. ಭಾರತೀಯ ಹವಾಮಾನ ಇಲಾಖೆ ರಾಜ್ಯದ ಹಲವು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಿಸಿದೆ. ಕಳೆದ ರಾತ್ರಿ ಡಲ್ಲಾಸ್ ಕ್ರೀಡಾಂಗಣದಲ್ಲಿ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 16 ಸುತ್ತಿನ ಪಂದ್ಯದಲ್ಲಿ ಪೋರ್ಚುಗಲ್ ವಿರುದ್ದ 1-0 ಗೋಲುಗಳಿಂದ ಜಯಗಳಿಸಿದ ಸ್ಪೇನ್ ಕ್ವಾರ್ಟರ್ ಫೈನಲ್ಗೆ ಲಗ್ಗೆಯಿಟ್ಟಿತು. ಆ ಮೂಲಕ ಪೋರ್ಚುಗಲ್ನ ವಿಶ್ವಕಪ್ನ ಕನಸು ಭಗ್ನಗೊಂಡಿದೆ. ಮೈಕೆಲ್ ಮೆರಿನೋ ದ್ವಿತೀಯಾರ್ಧದ ಸ್ಟಾಪೇಜ್ ಸಮಯದಲ್ಲಿ ಗಳಿಸಿದ ಗೋಲು ಸ್ಪೇನ್ಗೆ ಗೆಲುವನ್ನು ತಂದುಕೊಟ್ಟಿತು. 2010 ದಕ್ಷಿಣ ಆಫ್ರಿಕಾದಲ್ಲಿ ತನ್ನ ಏಕೈಕ ವಿಶ್ವಕಪ್ ಪ್ರಶಸ್ತಿಯನ್ನು ಗೆದ್ದ ನಂತರ ಸ್ಪೇನ್ ಮೊದಲ ಬಾರಿಗೆ ಕ್ವಾರ್ಟರ್ ಫೈನಲ್ಗೆ ಮುನ್ನಡೆದಿದೆ. ಜಿಂಬಾಬ್ವೆ ಪ್ರವಾಸಕ್ಕೆ ಭಾರತ ಪುರುಷರ ತಂಡವನ್ನು ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ BCCI ಪ್ರಕಟಿಸಿದೆ. ಈ ಪ್ರವಾಸದಲ್ಲಿ ಇದೇ 23, 25 ಮತ್ತು 27 3 ಅಂತಾರಾಷ್ಟೀಯ T20 ಪಂದ್ಯಗಳು ನಡೆಯಲಿದ್ದು ಎಲ್ಲ ಪಂದ್ಯಗಳು ಹರಾರೆಯಲ್ಲಿ ಜರುಗಲಿವೆ. ವಿಶ್ವಕಪ್ ವಿಜೇತ ವಿಕೆಟ್ ಕೀಪರ್ ಬ್ಯಾಟರ್ ಸಂಜು ಸ್ಯಾಮ್ಸನ್ ಅವರನ್ನು ಈ ಬಾರಿ ತಂಡದಿಂದ ಕೈಬಿಡಲಾಗಿದ್ದು ವೇಗದ ಬೌಲರ್ಗಳಾದ ಯಶ್ ಠಾಕೂರ್ ಹಾಗೂ ಅಶೋಕ್ ಶರ್ಮಾ ಅವರಿಗೆ ಮೊದಲ ಬಾರಿಗೆ ಭಾರತ ತಂಡದಲ್ಲಿ ಸ್ಥಾನ ಕಲ್ಪಿಸಲಾಗಿದೆ. ಆಯ್ಕೆ ಸಮಿತಿಯ ಅಧ್ಯಕ್ಷ ಅಜಿತ್ ಅಗರ್ಕರ್ ನೇತೃತ್ವದ ಆಯ್ಕೆ ಸಮಿತಿಯು ಸಂಜು ಸ್ಯಾಮ್ಸನ್ ಬದಲಿಗೆ ಪಂಜಾಬ್ನ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಪ್ರಭು ಸಿಮ್ರನ್ ಸಿಂಗ್ ಅವರನ್ನು ಮೊದಲ ಬಾರಿಗೆ ಆಯ್ಕೆ ಮಾಡಿದೆ. ವೇಗದ ಬೌಲರ್ ಮಯಾಂಕ್ ಯಾದವ್ ಅವರು 2024 ಬಳಿಕ ಮೊದಲ ಬಾರಿಗೆ ಭಾರತ ತಂಡಕ್ಕೆ ಮರಳಿದ್ದಾರೆ. ನಾಟಿಂಗ್ಹ್ಯಾಮ್ನ ಟ್ರೆಂಟ್ ಬ್ರಿಡ್ಜ್ನಲ್ಲಿ ಇಂದು ರಾತ್ರಿ ನಡೆಯಲಿರುವ 5 ಪಂದ್ಯಗಳ ಪುರುಷರ ಅಂತಾರಾಷ್ಟೀಯ T20 ಕ್ರಿಕೆಟ್ ಸರಣಿಯ 3 ಪಂದ್ಯದಲ್ಲಿ ಭಾರತ ತಂಡ ಆತಿಥೇಯ ಇಂಗ್ಲೆಂಡ್ ವಿರುದ್ದ ಸೆಣಸಲಿದೆ. ಈ ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10 ಗಂಟೆಗೆ ಆರಂಭವಾಗಲಿದೆ.

0: ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಕಾರ್ತಾದಲ್ಲಿಂದು ಇಂಡೋನೇಷ್ಯಾ ಅಧ್ಯಕ್ಷ ಪ್ರಭೋವೋ ಸುಭಿಯಾಂತೊ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ನಿಯೋಗ ಮಟ್ಟದ ಮಾತುಕತೆ. ಅಯೋಧ್ಯೆ ರಾಮಮಂದಿರ ದೇಣಿಗೆ ದುರ್ಬಳಕೆ ಪ್ರಕರಣ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಚಂಪತ್ ರೈ ಹಾಗೂ ಸದಸ್ಯ ಡಾ ಅನಿಲ್ ಮಿಶ್ರಾ ರಾಜೀನಾಮೆ ಅಂಗೀಕಾರ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಗಲ್ಫ್ ರಾಷ್ಟಗಳ ಪ್ರವಾಸ. ಬಹ್ರೇನ್ನಲ್ಲಿ ದೊರೆ ಹಮದ್ ಬಿನ್ ಇಸಾ ಅಲ್ ಖಲೀಫಾ ಭೇಟಿ. ವಿಶ್ವಕಪ್ ಫುಟ್ಬಾಲ್ ಸ್ಪೇನ್ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ, ಪೋರ್ಚುಗಲ್ಗೆ ಆಘಾತ. ಹಾಗೂ ಜಿಂಬಾಬ್ವೆ ಪ್ರವಾಸಕ್ಕೆ ಭಾರತ ಪುರುಷರ ಕ್ರಿಕೆಟ್ ತಂಡ ಪ್ರಕಟ ಮಾಡಿದ ಬಿಸಿಸಿಐ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಹಾಸನ. ಸವಿಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಸತಿ ಸಕ್ಕುಬಾಯಿ ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದಾರೆ ಎಸ್ ಜಾನಕಿ. ಗೀತೆಗೆ ಸಾಹಿತ್ಯ ಜಿ ಉದಯಶಂಕರ್ ಅವರದ್ದು, ಸಂಗೀತ ಸತ್ಯಂ ಅವರದ್ದು.

0: ಪಕ್ಕದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳ್ಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಪ್ರಕ್ರಿಯೆ ನಡೆಸುತ್ತಿದೆ. ಕರ್ನಾಟಕದಲ್ಲಿ ಜುಲೈ 29ರವರೆಗೆ ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡಿ ತಮಗೆ ಗಣತಿ ನಮೂನೆ ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡುತ್ತಾರೆ. ತಾವು ನೀಡುವ ಮಾಹಿತಿ ಆಧರಿಸಿ ಆಗಸ್ಟ್ 5ರಂದು ಕರಡು ಮತದಾರರ ಪಟ್ಟಿ ಪ್ರಕಟವಾಗಲಿದೆ. ಹೆಚ್ಚಿನ ಮಾಹಿತಿಗೆ ಇಸಿಐ ನೆಟ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಇದು ಕರ್ನಾಟಕ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
4: ಸವಿಗಾನ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಬೆಸುಗೆ ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್. ಗೀತೆಗೆ ಸಂಗೀತ ಸಂಯೋಜನೆ ವಿಜಯ್ ಭಾಸ್ಕರ್ ಅವರದ್ದು.

ಸವಿಗಾನ ಕಾರ್ಯಕ್ರಮದ ಕಡೆಯಲ್ಲಿ ಕೇಳಿ ಅನುರಾಗ ಅರಳಿತು ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್. ಗೀತೆಗೆ ಸಾಹಿತ್ಯ ಚಿ ಉದಯಶಂಕರ್ ಅವರದ್ದು, ಸಂಗೀತ ಸಂಯೋಜನೆ ಉಪೇಂದ್ರ ಕುಮಾರ್ ಅವರದ್ದು.

ಇದುವರೆಗೆ ಸವಿಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿ ಬಂತು. ಆಕಾಶವಾಣಿ ಹಾಸನ ಸಮಯ ಆಗುತ್ತಲಿದೆ 8 ಗಂಟೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕ್ರಮವಾಗಿ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ.

0: ಆತ್ಮೀಯ ಕೇಳುಗ ಬಂಧುಗಳೇ, ತಮಗೆಲ್ಲರಿಗೂ ಸೊಬಗಿನ ಶಾಲೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ಶಾಸಕರ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಬಾಲಕಿಯರ ಶಾಲೆ ಹಿರಿಸಾವೆ, ಈ ಶಾಲೆಯ ಕುರಿತಾಗಿ ಅಲ್ಲಿನ ಮುಖ್ಯೋಪಾಧ್ಯಾಯಿನಿಯವರಾದ ಎಚ್ಬಿ ಉಮಾ ಅವರಿಂದ ಕೆಲವೊಂದಿಷ್ಟು ವಿಶೇಷವಾದ ಮಾಹಿತಿಯನ್ನ ತಿಳಿದುಕೊಳ್ಳೋಣ.
1: ನಮಸ್ತೆ.
2: ನಮಸ್ಕಾರ ಸರ್.
1: ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ.
2: ಥ್ಯಾಂಕ್ ಯು ಸರ್.
1: ತಮ್ಮ ಶಾಲೆ ಯಾವಾಗ ಆರಂಭವಾಗಿದ್ದು?
2: 1926 ಇಸ್ವಿನಲ್ಲಿ ಸರ್.
1: ಶತಮಾನೋತ್ಸವವನ್ನ ಈ ವರ್ಷದಲ್ಲಿ ಆಚರಣೆ ಮಾಡಿಕೊಳ್ತಾ ಇದೆ.
2: ಹೌದು ಸರ್.
1: ನಮ್ಮ ಹಾಸನ ಜಿಲ್ಲಾ ಕೇಂದ್ರದಿಂದ ಹಾಗೂ ತಾಲೂಕು ಕೇಂದ್ರದಿಂದ ಎಷ್ಟು ಕಿಲೋಮೀಟರ್ ಗಳ ಅಂತರದಲ್ಲಿದೆ?
2: ಜಿಲ್ಲಾ ಕೇಂದ್ರದಿಂದ 64, ತಾಲೂಕು ಕೇಂದ್ರದಿಂದ 22.
1: ಸುತ್ತಮುತ್ತ ಹಳ್ಳಿಗಳಿಂದ ಕೂಡಿರತಕ್ಕಂತ ಒಂದು ಪ್ರದೇಶದಲ್ಲಿ ತಮ್ಮ ಶಾಲೆ ಇದೆ.
2: ಹೌದು ಸರ್.
1: ಹಳ್ಳಿಯ ಮಕ್ಕಳೇ ಹೆಚ್ಚಿನದಾಗಿ ತಮ್ಮ ಶಾಲೆಗೆ ಕಲಿಯೋದಕ್ಕೆ ಬರ್ತಾ ಇದ್ದಾರೆ. ಯಾವ ಯಾವ ತರಗತಿಗಳು ತಮ್ಮ ಶಾಲೆಯಲ್ಲಿ ಪ್ರಸ್ತುತವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ?
2: LKG UKG ಇಂದ 1-7 ಸ್ಟ್ಯಾಂಡರ್ಡ್ ವರೆಗೂ ಇದೆ ಸರ್.
1: ಈಗ ಶಾಲೆಯಲ್ಲಿ ಎಲ್ಲಾ ವಿಷಯಗಳಿಗೂ ಕೂಡ ಶಿಕ್ಷಕರು ಇದ್ದಾರಾ?
2: ವಿಶೇಷ ಶಿಕ್ಷಕರ ಒಂದು ಹುದ್ದೆ ಮಾತ್ರ ಖಾಲಿ ಇದೆ. ಒಟ್ಟು 9 ಹುದ್ದೆಗಳಲ್ಲಿ 8 ಜನ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದೀವಿ.
1: ಒಟ್ಟು ಎಷ್ಟು ಜನ ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ?
2: 1-7 ವರೆಗೆ 140 ಮಕ್ಕಳು ಇದ್ದಾರೆ ಸರ್.
1: ಈಗ ತಮ್ಮ ಶಾಲೆಯಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮ ಎರಡು ಮಾಧ್ಯಮ ಇರುವಂತದ್ದ ಅಥವಾ ಹೇಗೆ?
2: ಎರಡು ಇದೆ ಸರ್. ಆದ್ರೆ ಇಂಗ್ಲಿಷ್ ಮಾಧ್ಯಮಕ್ಕೆ ಹೆಚ್ಚಿನ ಆದ್ಯತೆ ಕೊಡ್ತಾ ಇದ್ದಾರೆ ಪೋಷಕರು. ಕನ್ನಡ ಮೀಡಿಯಂಗೆ ಸೇರ್ಕಳಿ ಅಂತ ಹೇಳಿದ್ರೆ ಇಲ್ಲ, ಇಂಗ್ಲಿಷ್ ಇರಲಿ ಮೇಡಮ್, ಇಂಗ್ಲಿಷ್ ಇರಲಿ ಮೇಡಮ್ ಅಂತ ಹೇಳ್ತಾ ಇದಾರೆ. ಹಾಗಾಗಿ ಇಂಗ್ಲಿಷ್ ಮಾಧ್ಯಮನೇ ಚಾಲ್ತಿಯಲ್ಲಿರ್ತಕ್ಕಂಥದ್ದು. ಕನ್ನಡಕ್ಕೂ ಆದ್ಯತೆ ಇದೆ ಸರ್, ಆದ್ರೆ ಪೋಷಕರೇ ಮನಸ್ ಮಾಡ್ತಾ ಇಲ್ಲ.
1: ಅಂದ್ರೆ ಉಚಿತವಾಗಿ ಇಂಗ್ಲಿಷ್ ಮಾಧ್ಯಮದಲ್ಲಿ ಶಿಕ್ಷಣ ಸಿಗುತ್ತಲ್ವಾ? ಹಾಗಾಗಿ ಪೋಷಕರು ಕೂಡ ತಮ್ಮ ಮಕ್ಕಳನ್ನ ಇಂಗ್ಲಿಷ್ ಮಾಧ್ಯಮದಲ್ಲಿ ಇರತಕ್ಕಂತಹ ಸರ್ಕಾರಿ ಶಾಲೆಗಳಿಗೆ ಸೇರಿಸ್ತಾ ಇರ್ತಕ್ಕಂಥ
2: ಇಷ್ಟಪಡ್ತಾರೆ.
1: ಹೌದು ಹೌದು. ಈಗ ತಾವು ಈಗ ಪ್ರಸ್ತುತ ಶಾಲೆಯಲ್ಲಿ ಎಷ್ಟು ವರ್ಷಗಳಿಂದ ಮುಖ್ಯೋಪಾಧ್ಯಾಯಿನಿ ಅವರಾಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದೀರಾ?
2: 2024 ಜೂನ್ ಇಂದ ಸರ್.
1: ಮೊದಲು ಎಲ್ಲಿ ಕೆಲಸವನ್ನ ಮಾಡ್ತಾ ಇದ್ರಿ?
2: ಮತಿಕಟ್ಟ ಹಿರಿಯ ಪ್ರಾಥಮಿಕ ಶಾಲೆ, ಹಿರಿಸಾವೆ ಹೋಬಳಿನಲ್ಲೇ.
1: ತಮ್ಮ ಒಂದು ವಿದ್ಯಾರ್ಹತೆ ಹೇಗೆ, ಯಾವ ರೀತಿ ಇದೆ?
2: SSLC TCH ಸರ್.
1: ಬಹಳಷ್ಟು ವಿದ್ಯಾರ್ಥಿಗಳು ತಮ್ಮ ಶಾಲೆಯಲ್ಲಿ ಕಲಿತಾ ಇದ್ದಾರೆ. ವಿದ್ಯಾರ್ಥಿಗಳ ವಿಶೇಷವಾಗಿರ್ತಕ್ಕಂತ ಸಾಧನೆ ಏನಾದ್ರೂ ಇದೆಯಾ?
2: ರಾಜ್ಯ ಮಟ್ಟದ ಚಿತ್ರಕಲಾ ಸ್ಪರ್ಧೆನಲ್ಲಿ 8ನೇ ಸ್ಥಾನವನ್ನ HR ಕುಮುದಾ ಅಂತಕ್ಕಂತ ವಿದ್ಯಾರ್ಥಿ, 7ನೇ ತರಗತಿ ವಿದ್ಯಾರ್ಥಿ ಪಡ್ಕೊಂಡಿರ್ತಾಳೆ. ಮತ್ತೆ ಜಿಲ್ಲಾ ಮಟ್ಟದ ಚಕ್ರ ಎಸೆತ ಸ್ಪರ್ಧೆನಲ್ಲಿ ವಿದ್ಯಾಶ್ರೀ ಅಂತಕ್ಕಂತ 7ನೇ ತರಗತಿ ವಿದ್ಯಾರ್ಥಿನಿ 2ನೇ ಸ್ಥಾನವನ್ನು ಪಡ್ಕೊಂಡಿರ್ತಾಳೆ. ನೆಕ್ಸ್ಟ್ ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿನಲ್ಲಿ ಧಾರ್ಮಿಕ ಪಠಣ ಸ್ಪರ್ಧೆಯಲ್ಲಿ ಕುಮುದಾ ಅಂತಕ್ಕಂತ 7ನೇ ತರಗತಿ ವಿದ್ಯಾರ್ಥಿನಿ ಭಾಗವಹಿಸಿ ಶಾಲೆಗೆ ಕೀರ್ತಿಯನ್ನ ತಂದಿರ್ತಾಳೆ. ರಾಜ್ಯ ಮಟ್ಟದ ಮಹಾಭಾರತದ ಕಥಾಭಿನಯ ಸ್ಪರ್ಧೆನಲ್ಲಿ ಮಾನ್ಯ BS 6ನೇ ತರಗತಿ ವಿದ್ಯಾರ್ಥಿನಿ ಭಾಗವಹಿಸಿ ಅಭಿನಂದನಾ ಪತ್ರವನ್ನ ಕೂಡ ಪಡೆದಿರ್ತಾಳೆ. ಈ ಸ್ಪರ್ಧೆ ಕರ್ನಾಟಕ ರಾಜ್ಯ ಶಿಕ್ಷಕರ ಪ್ರತಿಭಾ ಪರಿಷತ್ತು ಈ ವತಿಯಿಂದ ಆಯೋಜನೆಗೊಂಡಿದ್ದಂತ ಕಾರ್ಯಕ್ರಮ ಆಗಿತ್ತು. ಮತ್ತೆ ಚಿಂತನ ವಿಜ್ಞಾನ ಪ್ರತಿಭಾ ಪರೀಕ್ಷೆಯಲ್ಲಿ ಹಿಂದಿನ ಶೈಕ್ಷಣಿಕ ವರ್ಷದಲ್ಲಿ ಲೀಲಾವತಿ ಅಂತಕ್ಕಂತ ವಿದ್ಯಾರ್ಥಿ ರಾಷ್ಟ್ರ ಮಟ್ಟದಲ್ಲಿ 4ನೇ ಸ್ಥಾನವನ್ನ ಪಡೆದಿರ್ತಾಳೆ. ಕುಮಾರಿ ಯಶಸ್ವಿನಿ ಅಂತಕ್ಕಂತ ವಿದ್ಯಾರ್ಥಿನಿ ಹೊಂಗಿರಣ ಅಂತಕ್ಕಂತ ಕವನ ಸಂಕಲನ ಪುಸ್ತಕವನ್ನ ರಚನೆ ಮಾಡಿದ್ಲು ಸರ್. ಅದನ್ನ ಮಾನ್ಯ ಶಾಸಕರಾಗಿರ್ತಕ್ಕಂತ ಶ್ರೀಯುತ ಬಾಲಕೃಷ್ಣರವರು ಹೋಬಳಿ ಮಟ್ಟದ ಪ್ರಥಮ ಮಕ್ಕಳ ಸಾಹಿತ್ಯ ಸಮ್ಮೇಳನದಲ್ಲಿ ಬಿಡುಗಡೆಯನ್ನ ಮಾಡಿರ್ತಾರೆ ಸರ್.
1: ಈಗ ಎಲ್ಲಾ ವಿಷಯಗಳಿಗೂ ಕೂಡ ಶಿಕ್ಷಕರು ಇದ್ದಾರೆ ಅನ್ನೋದಾಗಿ ಕೂಡ ತಿಳಿಸ್ಕೊಟ್ರಿ. ಹಾಗೆ ಶಿಕ್ಷಕರ ವಿಶೇಷವಾಗಿರ್ತಕ್ಕಂತ ಸಾಧನೆ ಬಗ್ಗೆ ನಮ್ಮ ಕೇಳುಗರಿಗೆ

0: ಆ ಒಂದು ಸಾಧನೆಯ ವಿವರವನ್ನ ಹೇಳಿ.
1: ನಮ್ಮ ಶಾಲೆಯಲ್ಲಿ ವಿಜ್ಞಾನ ಶಿಕ್ಷಕಿಯಾಗಿರ್ತಕ್ಕಂಥ ಶ್ರೀಮತಿ ಶೋಭಾ ಎನ್ಜಿಯವರು ಸತತ 10 ವರ್ಷಗಳಿಂದ ರಾಜ್ಯ ಮಟ್ಟದ ವಿಜ್ಞಾನ ಹಬ್ಬ ಮಾದರಿಯಲ್ಲಿ ಶಾಲಾ ಸಂಭ್ರಮದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ವಿಜ್ಞಾನಿಗಳಲ್ಲಿ ವೈಜ್ಞಾನಿಕ ಮನೋಭಾವನೆಯನ್ನ ಬೆಳೆಸೋದಕ್ಕೆ ಶ್ರಮಿಸ್ತಾ ಇರ್ತಾರೆ. ಮತ್ತೆ ಪುಟಾಣಿ ವಿಜ್ಞಾನ ಬಳಗ ಅಂತಕ್ಕಂಥ ಸಂಘವನ್ನದ ಮೂಲಕ ಸಂಘಟಿಸಿ ಅಂತಾರಾಷ್ಟ್ರೀಯ ವಿಜ್ಞಾನ ಪ್ರತಿಭಾ ಪರೀಕ್ಷೆ ಕಾರ್ಯಕ್ರಮದಲ್ಲೂ ಕೂಡ ಭಾಗವಹಿಸಿ ಕ್ರಿಯಾಶೀಲತೆಗಾಗಿ ಮೆಚ್ಚುಗೆಯನ್ನು ಕೂಡ ಸಲ್ಲಿಸಿ ವೈಜ್ಞಾನಿಕ ಮನೋಭಾವವನ್ನ ಪ್ರೇರೇಪಿಸೋದಕ್ಕೆ ಪ್ರಯತ್ನಕ್ಕಾಗಿ ಡಾರ್ವಿನ್ ಪದಕ ಪುರಸ್ಕಾರದೊಂದಿಗೆ ಶಾಲೆಗೆ ರಾಷ್ಟ್ರ ಮಟ್ಟದಲ್ಲಿ ಉತ್ತಮ ಶಾಲೆ ಪ್ರಶಸ್ತಿಯನ್ನು ಕೂಡ ತಂದಿರ್ತಾರೆ. ಚಿಂತನ ವಿಜ್ಞಾನ ಪರಿಷತ್ತಿನ ರಾಜ್ಯ ಮಂಡಳಿ ಸದಸ್ಯರಾಗಿ ಆಯ್ಕೆಗೊಂಡು ಉತ್ತಮ ವಿಜ್ಞಾನ ಸಂಘಟಕರು ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡು ವೈಜ್ಞಾನಿಕ ಮನೋಭಾವವನ್ನ ಬೆಳೆಸ್ತಕ್ಕಂಥ ನಿಟ್ಟಿನಲ್ಲಿ ತಾಲೂಕು ಆಡಳಿತ ಮಂಡಳಿಯಿಂದ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಚನ್ನರಾಯಪಟ್ಟಣ ವತಿಯಿಂದ 2024ನೇ ಸಾಲಿನ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಗೂ ಕೂಡ ಭಾಜನರಾಗಿರ್ತಾರೆ ಸರ್. ಕ್ಲಸ್ಟರ್ ಹಾಗೂ ತಾಲೂಕು ಹಂತಗಳಲ್ಲಿ ವಿಜ್ಞಾನ ಗಣಿತ ಹಾಗೂ ಇಂಗ್ಲಿಷ್ ವಿಷಯದ ಸಂಪನ್ಮೂಲ ವ್ಯಕ್ತಿಯಾಗೂ ಕೂಡ ನಿರಂತರವಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ.
0: ನೋಡಿ ಎಷ್ಟರ ಮಟ್ಟಿಗೆ ಸಾಧನೆಯನ್ನ ತಾವು ಮಾಡಿದರೆ, ಹಾಗೂ ತಮ್ಮ ಒಂದು ಶಾಲೆಯ ಅಭಿವೃದ್ಧಿಗೋಸ್ಕರ ಕೂಡ ತಮ್ಮನ್ನ ತಾವು ಸಮರ್ಪಣೆಯನ್ನ ಮಾಡಿಕೊಂಡಿದ್ದಾರೆ.
1: ಹೌದು ಸರ್,
0: ಇಂತಹ ಶಿಕ್ಷಕರಿದ್ದಾಗ ವಿದ್ಯಾರ್ಥಿಗಳ ಸಾಧನೆಯು ಕೂಡ ತನ್ನಿಂದ ತಾನೇ ಆಗೇ ಆಗುತ್ತೆ. ಒಳ್ಳೆದು. ಹಾಗೆ ಇನ್ನಿತರ ಶಿಕ್ಷಕರ ಒಂದು ಸಾಧನೆ ಏನಾದರೂ ಇದೆಯಾ?
1: ಇನ್ನು ಜಿಪಿಟಿ ಶಿಕ್ಷಕರು ಇವಾಗ ಹೋದ ವರ್ಷ ಅಕ್ಟೋಬರ್ ಅಲ್ಲಿ ನೇಮಕವನ್ನು ಹೊಂದಿದ್ದು ವಿಜ್ಞಾನ ಸಂಘಗಳನ್ನ ರಚನೆ ಮಾಡಿ ಅನೇಕ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿ ವಿಜ್ಞಾನ ದಿನಾಚರಣೆಗೂ ಕೂಡ ಎಲ್ಲಾ ತಯಾರಿಗಳನ್ನ ನಡೆಸ್ಕೊಂಡಿದ್ದಾರೆ.
0: ಹೀಗೆ ಎಲ್ಲಾ ಶಿಕ್ಷಕರ ಸಹಕಾರದಿಂದ ಸಾಧನೆಯಿಂದ ವಿದ್ಯಾರ್ಥಿಗಳ ಸಾಧನೆಯು ಕೂಡ ಅತ್ಯುತ್ತಮವಾದಂತಹ ಒಂದು ರೀತಿಯಲ್ಲಿ ಸಾಗುತ್ತೆ.
1: ಹೌದು ಸರ್.
0: ಹಾಗೆ ತಮ್ಮ ಶಾಲೆಯಲ್ಲಿ ಯಾವ್ಯಾವ ರೀತಿಯಾಗಿರ್ತಕ್ಕಂಥ ಪಠ್ಯೇತರ ಚಟುವಟಿಕೆಗಳಿಗೆ ವಿದ್ಯಾರ್ಥಿಗಳನ್ನ ಸಿದ್ಧಗೊಳಿಸ್ತಾ ಇದ್ದೀರಾ, ಅಥವಾ ವಿದ್ಯಾರ್ಥಿಗಳಿಗೆ ಆ ಒಂದು ಪಠ್ಯೇತರ ಚಟುವಟಿಕೆಗಳನ್ನ ನೀಡ್ತಾ ಇದ್ದೀರಾ?
1: ಶಾಲೆಯಲ್ಲಿ ವಿಜ್ಞಾನ ಸಂಘ, ಕ್ರೀಡಾ ಸಂಘ, ಸಾಂಸ್ಕೃತಿಕ ಸಂಘ, ಭಾಷಾ ಸಂಘಗಳೆಲ್ಲವೂ ಕೂಡ ಮುಂಚೂಣಿಯಲ್ಲಿದ್ದು ನಮ್ಮ ಶಾಲೆ ಹಲವಾರು ಕಾರ್ಯಕ್ರಮಗಳ ಯಶಸ್ಸಿಗೆ ಸಾಕ್ಷಿಯಾಗಿದೆ ಸರ್. ಭಾಷಾ ಸಂಘದ ವತಿಯಿಂದ ಇಂಗ್ಲಿಷ್ ಫೆಸ್ಟ್ ಅಂತಕ್ಕಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ವಿಜ್ಞಾನ ಸಂಘದ ವತಿಯಿಂದ ಪರಿಸರ ದಿನಾಚರಣೆ, ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ, ವಿಜ್ಞಾನ ಕ್ಷೇತ್ರ ಭೇಟಿಗಳನ್ನು ಮಾಡಿದ್ದೀವಿ. ಸಾಂಸ್ಕೃತಿಕ ಸಂಘದ ವತಿಯಿಂದ ಶಾಲಾ ವಾರ್ಷಿಕೋತ್ಸವ, ಪ್ರತಿಭಾ ಕಾರಂಜಿ, ಇದರ ಜೊತೆಗೆ ಶಾಲಾ ಪ್ರಾರ್ಥನಾ ಅವಧಿಯ ಸಮಯದಲ್ಲಿ ಸಚೇತನ ಕಾರ್ಯಕ್ರಮ, ಮತ್ತೆ ನಾವು ಮನೇಜರು ಸಂಭ್ರಮ ಶನಿವಾರ, ಈ ಕಾರ್ಯಕ್ರಮಗಳನ್ನೆಲ್ಲ ಆಯೋಜನೆ ಮಾಡ್ಕೊಂಡು ಬಂದಿದ್ದೀವಿ. ಕ್ರೀಡಾ ಸಂಘದ ವತಿಯಿಂದ ದೈಹಿಕ ವ್ಯಾಯಾಮ, ಯೋಗ ತರಬೇತಿ ಹಾಗೂ ವಿಶ್ವ ಯೋಗ ದಿನಾಚರಣೆ, ಕ್ರೀಡಾಕೂಟಕ್ಕೆ ಭಾಗವಹಿಸುವುದರೊಂದಿಗೆ ಮಕ್ಕಳಿಗೆ ಶಾರೀರಿಕ ಹಾಗೂ ಮಾನಸಿಕ ಬೆಳವಣಿಗೆಗೂ ಕೂಡ ಶ್ರಮಿಸ್ತಾ ಇದ್ದೀವಿ ಸರ್.
0: ನೋಡಿ, ಪಠ್ಯದ ಚಟುವಟಿಕೆಗಳ ಜೊತೆಗೆ ಈ ರೀತಿಯಾಗಿ ಪಠ್ಯೇತರ ಚಟುವಟಿಕೆಗಳನ್ನು ಕೂಡ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಉತ್ತಮ ರೀತಿಯಲ್ಲಿ ತಲುಪಿಸ್ತಾ ಇದ್ದೀರಾ.
1: ಹೌದು ಸರ್.
0: ಹಾಗಾಗಿ ಸರ್ವಾಂಗೀಣ ಒಂದು ಸಾಧನೆ, ಸರ್ವಾಂಗೀಣ ಬೆಳವಣಿಗೆ ವಿದ್ಯಾರ್ಥಿಗಳಲ್ಲಿ ನಾವು ಕಾಣೋದಕ್ಕೆ ತಮ್ಮ ಒಂದು ಶಾಲೆಯಲ್ಲಿ ಖಂಡಿತವಾಗಿ ಕೂಡ ಒಂದು ಸನ್ನಿವೇಶ ಇದೆ.
1: ಇದೆ ಸರ್.
0: ನೋಡಿ, ಇಷ್ಟೆಲ್ಲ ಒಂದು ಸಾಧನೆಗೆ ಮುಖ್ಯ ಶಿಕ್ಷಕರಾದಂತಹ ತಾವುಗಳು, ಹಾಗೆ ಎಲ್ಲಾ ಉಳಿದ ಶಿಕ್ಷಕರು, ಹಾಗೆ SDMC ಅಧ್ಯಕ್ಷರು ಹಾಗೂ ಸದಸ್ಯರ ಒಂದು ಬೆಂಬಲ ಅನ್ನುವಂಥದ್ದು ಸಹ ಇದ್ದೇ ಇರುತ್ತೆ.
1: ಹೌದು ಸರ್.
0: ಹೇಗೆ SDMC ಅಧ್ಯಕ್ಷರು ಹಾಗೂ ಸದಸ್ಯರ ಒಂದು ಬೆಂಬಲ ಈ ಎಲ್ಲಾ ಸಾಧನೆಗೆ ಇದೆ?
1: ಎರಡು ಕೈ ಸೇರಿದ್ರೆ ಚಪ್ಪಾಳೆ ಅಂತಕ್ಕಂಥ ಮಾತನ್ನ ಕೇಳಿದೀವಲ್ಲ,
0: ಹೌದು.
1: ಅದೇ ರೀತಿ ಒಂದು ಶಾಲೆ ಪ್ರಗತಿಯನ್ನ ಹೊಂದಬೇಕು ಅಂತಂದ್ರೆ ಶಿಕ್ಷಕ ವೃಂದದ ಜೊತೆಗೆ SDMC ಅವರ ಸಹಕಾರನೂ ಕೂಡ ತುಂಬಾ ಮುಖ್ಯವಾಗಿರ್ತದೆ ಸರ್. ಅವರು ಪ್ರತಿ ಶಾಲೆಯ ಪ್ರತಿಯೊಂದು ದಾಖಲಾತಿ ಆಂದೋಲನ ಆಗ್ಬೋದು, ಸಮುದಾಯದತ್ತ ಶಾಲಾ ಕಾರ್ಯಕ್ರಮ ಆಗ್ಬೋದು, ಪರಿಸರ ದಿನಾಚರಣೆ ಆಗ್ಬೋದು, ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಕೂಡ ಶಿಕ್ಷಕ ವೃಂದದೊಂದಿಗೆ ಎಲ್ಲಾ SDMC ಅವರು ಕೂಡ ಸಹಕಾರವನ್ನ ನೀಡ್ತಾ ಇದ್ದಾರೆ. ಅದರಲ್ಲಿ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಪಾತ್ರ ಇನ್ನು ತುಂಬಾ ಮುಖ್ಯವಾಗಿದೆ ಸರ್.
0: ಶಾಲೆಯಲ್ಲಿ ಇರ್ತಕ್ಕಂತಹ ಮೂಲಭೂತ ಸೌಲಭ್ಯಗಳು ಹೇಗಿದೆ?
1: ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಶೌಚಾಲಯ ವ್ಯವಸ್ಥೆ ಇದೆ ಸರ್, ಕುಡಿಯುವ ನೀರಿನ ವ್ಯವಸ್ಥೆ, ಸುಸಜ್ಜಿತ ಆಟದ ಮೈದಾನ, ತರಗತಿವಾರು ಬೋಧನಾ ಕೊಠಡಿಗಳು, ತರಗತಿವಾರು ಪೀಠೋಪಕರಣಗಳು, ವಿಷಯಾಧಾರಿತ ಶಿಕ್ಷಕರು, ಶಾಲಾ ಗ್ರಂಥಾಲಯ, ಕ್ರೀಡಾ ಸಾಮಗ್ರಿಗಳು, ಅಕ್ಷರದಾಸೋಹ ಕೊಠಡಿ, ಕಂಪ್ಯೂಟರ್ ಕಲಿಕೆ, ಈ ಎಲ್ಲಾ ಮೂಲಭೂತ ಸೌಲಭ್ಯಗಳನ್ನು ನಮ್ಮ ಶಾಲೆ ಹೊಂದಿದೆ ಸರ್.
0: ಸರ್ಕಾರದ ಸೌಲಭ್ಯಗಳನ್ನ ತಮ್ಮ ಶಾಲೆಯಲ್ಲಿ ಯಾವ ರೀತಿಯಲ್ಲಿ ಬಳಕೆ ಮಾಡ್ಕೊಳ್ತಾ ಇದ್ದೀರಾ?
1: ಈ ಸರ್ಕಾರದ ಸೌಲಭ್ಯಗಳನ್ನು ಸೂಕ್ತವಾದಂತ ರೀತಿಯಲ್ಲಿ ಬಳಸ್ಕೊಂಡು ಆಯಾಯ ಅನುದಾನವನ್ನು ಸಮರ್ಪಕವಾಗಿ ಬಳಸ್ಕೊಳ್ಳೋದ ಮೂಲಕ ಬಿಸಿ ಊಟ ವ್ಯವಸ್ಥೆ, ಕ್ಷೀರಭಾಗ್ಯ, ಉಚಿತ ಸಮವಸ್ತ್ರ ಪೂರೈಕೆ, ಉಚಿತ ಪಠ್ಯಪುಸ್ತಕ ಪೂರೈಕೆ, ಶೂ ಮತ್ತೆ ಸಾಕ್ಸ್ ವಿತರಣೆ, ಪೂರಕ ಪೌಷ್ಟಿಕ ಆಹಾರ ವಿತರಣೆ, ವಿದ್ಯಾರ್ಥಿ ವೇತನ, ಡಿಜಿಟಲ್ ತರಗತಿಗಳು, ತರಬೇತಿಗಳ ಅನುಷ್ಠಾನ, ಈ ಎಲ್ಲಾ ಯೋಜನೆಗಳನ್ನ ಯಶಸ್ವಿಯಾಗಿ ಅನುಷ್ಠಾನ ಮಾಡೋದ್ರಲ್ಲಿ ನಾವು ಮುಂದಾಗಿದ್ದೀವಿ ಸರ್.
0: ತಮ್ಮ ಶಾಲೆ ಪ್ರಾರಂಭವಾಗಿ 100 ವರ್ಷಗಳನ್ನ ಸಮೀಪಿಸ್ತಾ ಇದೆ.
1: ಹೌದು ಸರ್.
0: ಈ ಒಂದು

0: ಹಾಕೊಂಡಿದ್ದೀರಾ?
1: ಹೌದು ಸರ್, ನಮ್ಮ ಶಾಲೆ ಪಿಎಂ ಶ್ರೀಗೂ ಕೂಡ ಸೆಲೆಕ್ಟ್ ಆಗಿದೆ.
0: ಒಳ್ಳೆಯದು.
1: ಹಾಗಾಗಿ ಹೊಸ ಕಟ್ಟಡಗಳ ನಿರ್ಮಾಣ, ಅನೇಕ ಸೌಲಭ್ಯಗಳೆಲ್ಲವುದನ್ನು ಕೂಡ ಹೊಂದೋದಿಕ್ಕೆ ಸಹಕಾರಿ ಆಗ್ತಾ ಇದೆ ಸರ್.
0: 100 ವರ್ಷಗಳ ತನಕ ಅನೇಕ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಒದಗಿಸಿರ್ತಕ್ಕಂಥದ್ದು ತಮ್ಮ ಶಾಲೆ.
1: ಹೌದು ಸರ್.
0: ಸಾವಿರಾರು ವಿದ್ಯಾರ್ಥಿಗಳು ತಮ್ಮ ಶಾಲೆಯಲ್ಲಿ ಅತ್ಯುತ್ತಮವಾದಂತಹ ಒಂದು ರೀತಿಯಲ್ಲಿ ಶಿಕ್ಷಣವನ್ನ ಪಡ್ಕೊಂಡಿದ್ದಾರೆ.
1: ಹೌದು.
0: ಈ ರೀತಿ ಶಿಕ್ಷಣವನ್ನ ಪಡ್ಕೊಂಡಂತಹ ಹಿರಿಯ ವಿದ್ಯಾರ್ಥಿಗಳು ಶಾಲೆಯ ಒಂದು ಅಭಿವೃದ್ಧಿಗೆ ತಮ್ಮ ಒಂದು ಕೈಯನ್ನ ಜೋಡಿಸಿರುವಂತದ್ದು, ಸಹಾಯವನ್ನ ಮಾಡಿರ್ತಕ್ಕಂಥದ್ದು, ಕೊಡುಗೆಯನ್ನ ನೀಡಿರ್ತಕ್ಕಂಥದ್ದು ಏನಾದರೂ ಉದಾಹರಣೆ ಇದೆಯಾ?
1: ನನ್ ಬೇಕಾದಷ್ಟು ಉದಾಹರಣೆಗಳಿದೆ ಸರ್. ಮೊದಲು ಮಕ್ಕಳ ಮನೆಯನ್ನ ಹಳೆ ವಿದ್ಯಾರ್ಥಿಗಳ ಸಂಘದ ವತಿಯಿಂದನೇ ಪ್ರಾರಂಭವನ್ನ ಮಾಡಿದ್ದಂಥದ್ದು, ನಂತರ ಅದನ್ನ ಮುಂದುವರ್ಸ್ಕೊಂಡು ಬಂದಿದೀವಿ. ನೆಕ್ಸ್ಟ್ ಹಳೆ ವಿದ್ಯಾರ್ಥಿಗಳ ಸಂಘದಿಂದ ಇದೇ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನ ಮಾಡಿರ್ತಕ್ಕಂಥ ಶ್ರೀಯುತ ಕುಮಾರಸ್ವಾಮಿ ಅಂತಕ್ಕಂಥವರು, ಅವರು ಅಮೆರಿಕದ ವಾಸಿಯಾಗಿದ್ದಂಥವರು, ಈ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನ ಮಾಡದಂತ ನೆನಪಿಗೋಸ್ಕರ ಅವರು ಅವರ ಹೆಸರಿನಲ್ಲಿ ಹಣವನ್ನ ಠೇವಣಿ ಇಟ್ಟು, ಆ ಠೇವಣಿ ಇಟ್ಟಿರ್ತಕ್ಕಂಥ ಹಣದಿಂದ ಬಂದಂತ ಬಡ್ಡಿಯಲ್ಲಿ ಪ್ರತಿ ವರ್ಷ ಶಾಲಾ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನವನ್ನ ನೀಡೋದ್ರ ಮೂಲಕ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗೆ ಶ್ರಮಿಸ್ತಾ ಇದ್ದಾರೆ. ಮತ್ತೆ ಈ ಶೈಕ್ಷಣಿಕ 24-25 ಸಾಲಿನ ವರ್ಷದಲ್ಲಿ ಶ್ರೀಯುತ ಕುಮಾರಸ್ವಾಮಿ ಅವರು ಕ್ರೀಡಾ ಸಾಮಗ್ರಿಗಳನ್ನು ಕೂಡ ದಾನವಾಗಿ ನೀಡಿದ್ದಾರೆ. ಮತ್ತೆ ಅದರ ಜೊತೆಗೆ ಇದೇ ಶಾಲೆಯಲ್ಲಿ ಓದಂತ ಡಾಕ್ಟರ್ ಪುಟ್ಟಮ್ಮ ವಿಶ್ಕಂಠೇಗೌಡರು, ಅವರ ಪುತ್ರಿಯಾಗಿರ್ತಕ್ಕಂಥ ಪ್ರಫುಲ್ಲರ್ ಅವರು ಶಾಲೆಗೆ ಅತಿ ಅವಶ್ಯಕವಾಗಿರ್ತಕ್ಕಂಥ 1 ಲಕ್ಷ ಬೆಲೆ ಬಾಳ್ತಾ ಇರ್ತಕ್ಕಂಥ ಪ್ರಿಂಟರ್ನ, ಪ್ರೊಜೆಕ್ಟರ್ನ, ವೈಟ್ ಬೋರ್ಡ್, ಮತ್ತೆ ಸ್ಪೀಕರ್, ಮತ್ತೆ ಲೈಬ್ರರಿ ಬುಕ್ಸ್ ಗಳನ್ನ ಇಟ್ಕೊಳ್ಳೋದಿಕ್ಕೆ ಗ್ಲಾಸ್ ಅಲ್ಮಿರಾಗಳನ್ನ, ಈ ರೀತಿ ಅನೇಕ ವಸ್ತುಗಳನ್ನ ದಾನ ನೀಡಿದ್ದಾರೆ. ಕುಮಾರಸ್ವಾಮಿಯವರು ಭೋಜನಾಲಯದ ವ್ಯವಸ್ಥೆಗೋಸ್ಕರ 5 ಲಕ್ಷ ವೆಚ್ಚದಲ್ಲಿ ಭೋಜನಾಲಯವನ್ನ ನಿರ್ಮಿಸ್ಕೊಡೋದಕ್ಕೂ ಕೂಡ ಒಪ್ಕೊಂಡಿದ್ದಾರೆ ಸರ್. ಆ ಕಾರ್ಯವು ಕೂಡ ಈಗ ಪ್ರಗತಿಯಲ್ಲಿದೆ.
0: ನೋಡಿ, ಎಷ್ಟರ ಮಟ್ಟಿಗೆ ತಮ್ಮ ಶಾಲೆ ಅನ್ನುವಂತ ಅಭಿಮಾನ ಇದೆ ಅನ್ನುವಂಥದ್ದು ಈ ಎಲ್ಲಾ ಮಾತುಗಳಿಂದ ನಮಗೆ ಅರ್ಥ ಆಗುತ್ತೆ. ಈ ರೀತಿ ತಾವು ಕಲಿತಂತಹ ಶಾಲೆಯನ್ನ ಸದಾ ಸ್ಮರಿಸಿಕೊಂಡಿದ್ದೇ ಆದಲ್ಲಿ ತಾವು ಶಿಕ್ಷಣವನ್ನ ಪಡ್ಕೊಂಡಂತಹ ಶಾಲೆಗೆ ಗೌರವವನ್ನ ಸೂಚಿಸಿದಂತಹ ರೀತಿ ಆಗುತ್ತೆ. ಅಂತ ಕೆಲಸವನ್ನ ನಿಮ್ಮ ಶಾಲೆಯ ಹಿರಿಯ ವಿದ್ಯಾರ್ಥಿಗಳು ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಹಾಗೆ ಮುಂದೆನೂ ಕೂಡ ತಮ್ಮ ಶಾಲೆಯಲ್ಲಿ ಕಲಿತಂತಹ ಎಲ್ಲಾ ವಿದ್ಯಾರ್ಥಿಗಳು ತಮ್ಮ ಶಾಲೆಯ ಅಭಿವೃದ್ಧಿಗೆ ತಮ್ಮದೇ ಆಗಿರ್ತಕ್ಕಂತಹ ಒಂದು ಕೊಡುಗೆಯನ್ನ ನೀಡಬೇಕು ಅನ್ನುವಂಥದ್ದು ನಮ್ಮ ಹಾರೈಕೆ ಕೂಡ ಆಗಿರುತ್ತೆ.
1: ಹೌದು ಸರ್.
0: ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನು ಕೇಳಿಸಿಕೊಂಡಂತಹ ಎಲ್ಲ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಹಿರಿಯ ವಿದ್ಯಾರ್ಥಿಗಳಾಗಿರ್ಬೋದು, ಶಿಕ್ಷಕ ವೃಂದದವರಾಗಿರ್ಬೋದು, ನಮ್ಮ ಕನ್ನಡ ಶಾಲೆಯ ಸರ್ಕಾರಿ ಶಾಲೆಯ ಉಳಿವಿಗಾಗಿ ತಮ್ಮದೇ ಆಗಿರ್ತಕ್ಕಂತಹ ಒಂದು ಕೊಡುಗೆಯನ್ನು ನೀಡತಕ್ಕಂತಹ ಒಂದು ಕೆಲಸವನ್ನ ಮಾಡಲೇಬೇಕಾಗುತ್ತೆ.
1: ಹೌದು ಸರ್.
2: ಆತ್ಮೀಯ ಕೇಳುಗರೆ, ಇದುವರೆಗೂ ಸೊಬಗಿನ ಶಾಲೆ ಕಾರ್ಯಕ್ರಮದಲ್ಲಿ ಶಾಸಕರ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಬಾಲಕಿಯರ ಶಾಲೆ ಹಿರಿಸಾವೆ ಚನ್ನರಾಯಪಟ್ಟಣ ತಾಲೂಕು ಹಾಸನ ಜಿಲ್ಲೆ, ಈ ಶಾಲೆಯ ಕುರಿತಾಗಿ ಅಲ್ಲಿನ ಮುಖ್ಯೋಪಾಧ್ಯಾಯಿನಿಯವರಾದ ಎಚ್ಬಿ ಉಮಾ ಅವರಿಂದ ಕೆಲವೊಂದಿಷ್ಟು ವಿಶೇಷವಾದ ಮಾಹಿತಿಯನ್ನ ಕೇಳುತ್ತಿದ್ದೀರಿ. ಆತ್ಮೀಯ ಕೇಳುಗರೆ, ಈಗ ಕೇಳಿ, ಈ ಶಾಲೆಯ ವಿಜ್ಞಾನ ಮತ್ತು ಗಣಿತ ಶಿಕ್ಷಕಿಯವರಾದ ಎನ್ಜಿ ಶೋಭಾ ಅವರಿಂದ ಈ ಶಾಲೆಗೆ ಸಂಬಂಧಿಸಿದ ಕೆಲವೊಂದಿಷ್ಟು ವಿಶೇಷವಾದ ಮಾಹಿತಿ.
3: ಸರ್ ನಮಸ್ತೆ. ಸರ್
0: ನಮಸ್ತೆ, ಸೊಬಗಿನ ಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ.
3: ಥ್ಯಾಂಕ್ ಯು ಸರ್.
0: ತಮ್ಮ ಪರಿಚಯವನ್ನು ಮಾಡಿಕೊಡಿ.
3: ಸರ್ ನನ್ನ ಹೆಸರು ಎನ್ ಜಿ ಶೋಭಾ ಅಂತ. ನಾನು ಈ ಶಾಸಕರ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 2014-5 ವರ್ಗೂ ಕರ್ತವ್ಯ ನಿರ್ವಹಿಸ್ತಾ ಬಂದಿದ್ದೀನಿ ಸರ್. ವಿಜ್ಞಾನ ಶಿಕ್ಷಕಿಯಾಗಿ ನಾನು 2002 ನೇಮಕಾತಿಯನ್ನು ಹೊಂದಿರ್ತೀನಿ. ಹಾಗಾಗಿ ಅಲ್ಲಿಂದ ಇದುವರೆಗೂ ವಿಜ್ಞಾನ ಮತ್ತು ಗಣಿತ ವಿಷಯದ ಬೋಧನೆಯನ್ನು ಮಾಡಿಕೊಂಡು ಬರ್ತಾ ಇದ್ದೀನಿ ಸರ್.
0: ತಮ್ಮ ವಿದ್ಯಾರ್ಹತೆ ಏನಾಗಿದೆ
3: ಸರ್? ನಂದು ಎಂಎ ಬಿಎಡ್ ಜೊತೆಗೆ ಎಂಎಡ್ ಮಾಡಿದ್ದೀನಿ.
0: ತಮ್ಮ ವಿಷಯದಲ್ಲಿ ವಿದ್ಯಾರ್ಥಿಗಳ ಸಾಧನೆ ಯಾವ ರೀತಿಯಲ್ಲಿದೆ
3: ಸರ್? ವಿದ್ಯಾರ್ಥಿಗಳು ನನಗೆ ತುಂಬಾ ತೃಪ್ತಿ ತಂದಿದೆ ಸರ್ ನನ್ನ ಪ್ರೊಫೆಷನಲ್ ಲೈಫ್ ಅಲ್ಲಿ. ಯಾಕಂತಂದ್ರೆ ಸುಮಾರು ಮಕ್ಕಳು ಒಂದು ಇನ್ಸ್ಪೈರ್ ಅವರ್ಡ್ ಪ್ರೋಗ್ರಾಮ್ ನಲ್ಲಿ ಪ್ರತಿ ವರ್ಷ ಸೆಲೆಕ್ಟ್ ಆಗ್ತಾ ಇದ್ದಾರೆ. ಮತ್ತೆ ಹೆಚ್ಚಿನ ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಕ್ಷೇತ್ರ, ವೈದ್ಯಕೀಯ ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳಾಗಿ ರೂಪುಗೊಳ್ತಾ ಇದ್ದಾರೆ. ಜೊತೆಗೆ ಈ ಒಂದು ನೈಸರ್ಗಿಕ ವಿದ್ಯಮಾನಗಳು ಏನಾದರೂ ಘಟಿಸಿದಂತಹ ಸಂದರ್ಭದಲ್ಲಿ ಅದನ್ನ ನೋಡ್ಲಿಕ್ಕೆ ಮಕ್ಕಳು ತುಂಬಾ ಕುತೂಹಲದಿಂದ ಅಂತ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಸರ್. ಜೊತೆಗೆ ಈ ವಿಜ್ಞಾನ ಪ್ರತಿಭಾನ್ವೇಷಣೆಯಂತಹ ಪರೀಕ್ಷೆಗಳಲ್ಲಿ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಒಂದು ಹೆಸರನ್ನು ಮಾಡ್ತಾ ನಮ್ಮ ಶಾಲೆಗೆ ಒಂದು ಕೀರ್ತಿ ತಂದಿರ್ತಾರೆ ಸರ್. ಹೀಗೆ ಒಂದು ವಿಜ್ಞಾನ ವಿಷಯದಲ್ಲಿ ಒಂದು ಕಲಿಕೆ ಅಂತಕ್ಕಂಥದ್ದು ನಮ್ಮ ಶಾಲೆಯಲ್ಲಿ ಸಾಗ್ತಾ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್.
0: ತಮಗೆ ವಿಜ್ಞಾನ ವಿಷಯದಲ್ಲಿ ಅನೇಕ ರೀತಿಯಾಗಿರ್ತಕ್ಕಂತಹ ಪ್ರಶಸ್ತಿಗಳು, ಗೌರವಗಳು ಕೂಡ ಬಂದಿದೆ ಅನ್ನೋದಾಗಿ ಕೂಡ ತಮ್ಮ ಮುಖ್ಯೋಪಾಧ್ಯಾಯಿನಿ ಅವರು ತಿಳಿಸ್ಕೊಟ್ರು.
3: ಧನ್ಯವಾದಗಳು ಸರ್.
0: ಅದಕ್ಕೆ ಯಾವ ರೀತಿಯಾಗಿರ್ತಕ್ಕಂತ ಒಂದು ಪ್ರೇರಣೆ ಇತ್ತು, ಹಾಗೆ ಯಾವ್ಯಾವ ರೀತಿಯಾಗಿರ್ತಕ್ಕಂತಹ ಸಾಧನೆಯನ್ನ ಆ ಒಂದು ವಿಜ್ಞಾನ ಕ್ಷೇತ್ರದಲ್ಲಿ ಮಾಡಿದ್ರ, ತಿಳಿಸ್ಕೊಡಿ ನಮ್ಮ ಕೇಳುಗರಿಗೆ.
3: ನಮ್ಮ ಚಂದ್ರಪಟ್ಟಣ ತಾಲೂಕಲ್ಲಿ ಸರ್ ಬಿಆರ್ಸ್ ನಲ್ಲಿ ಶ್ರೀಮತಿ ವರಲಕ್ಷ್ಮಿ ಮೇಡಮ್ ಅಂತ ಇದ್ರು ಸರ್.

0: ಅವರು ನನ್ನನ್ನ ಶ್ರೀರಂಗಪಟ್ಟಣದಲ್ಲಿ ರಾಜ್ಯ ಮಟ್ಟದ ಮಕ್ಕಳ ವಿಜ್ಞಾನ ಹಬ್ಬ ಒಂದು ನಡೆದಂತ ಸಂದರ್ಭದಲ್ಲಿ ನನ್ನನ್ನ ಹಾಸನ ಡಿಸ್ಟ್ರಿಕ್ಟ್ ನ ಒಂದು ರಿಸೋರ್ಸ್ ಆಗಿ ನನ್ನನ್ನ ಕಳಿಸ್ಕೊಟ್ರು. ನಮ್ಮ ಶಾಲೆ 6 ಮಕ್ಕಳು ಅದಕ್ಕೆ ಆಯ್ಕೆ ಆಗಿದ್ರು ಸರ್. ಅಲ್ಲಿ ಹೋದಂತ ಸಂದರ್ಭದಲ್ಲಿ ಅಲ್ಲಿನ ಒಂದು ಆ ವಿಜ್ಞಾನದ ಸಂಭ್ರಮವನ್ನ ನೋಡಿ ನನಗೊಂದು ರೀತಿ ಸ್ವರ್ಗನೇ ಅನ್ನಿಸ್ಬಿಟ್ಟು ಸರ್. ಅಲ್ಲಿಂದ ಒಂದು ಪ್ರೇರೇಪಣೆಯನ್ನ ಪಡ್ಕೊಂಡು ಪ್ರತಿ ವರ್ಷ ಕೂಡ ನಾನು 2014 ಈ ಶಾಲೆಗೆ ಬಂದ್ಮೇಲೆ ಪ್ರತಿ ವರ್ಷನೂ ವಿಜ್ಞಾನಕ್ಕೆ ನಾನು ಏನಾದ್ರೂ ಅಂದ್ರೆ ನನ್ನ ಬಾಲ್ಯದಲ್ಲಿ ನಾನು ವಿಜ್ಞಾನ ಕಲಿಕೆನಲ್ಲಿ ಏನೇನೆಲ್ಲ ನನಗೆ ನಿರಾಸೆ ಆಯ್ತು ಅಂತ ಬಂತು ಅಂತ ವಿಚಾರಗಳು ಮತ್ತೆ ಮಕ್ಕಳಿಗೆ ಮುಂದೆ ನಿರಾಸೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಆ ಮಗುಗೆ ಏನೆಲ್ಲ ಬೇಕೋ ಅದನ್ನ ತೊಡಗಿ ಕೊಡ್ತಕ್ಕಂತ ನಿಟ್ಟಿನಲ್ಲಿ 2014 ಇದುವರೆಗೂ ಸರ್ ಒಂದು ವರ್ಷನೂ ಕೂಡ ಮಿಸ್ ಆಗ್ದಲೇ ಇರೋ ರೀತಿ ಈವನ್ ಕೊರೋನಾ ಪೀರಿಯಡ್ ಅಲ್ಲೂ ಕೂಡ ನಾನು ಶಾಲಾ ಮಟ್ಟದಲ್ಲಿ ಒಂದು ವಿಜ್ಞಾನ ವಸ್ತು ಪ್ರದರ್ಶನ ಕಾರ್ಯಕ್ರಮವನ್ನ ಈ ರಾಜ್ಯ ಮಟ್ಟದಲ್ಲಿ ಹೇಗೆ ಸಂಘಟನೆ ಮಾಡಿದ್ರು ವಿಜ್ಞಾನ ಹಬ್ಬನ ಅದೇ ರೀತಿನಲ್ಲಿ ಪೂರಕವಾಗಿ ನನ್ನ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಂದು ವಿಜ್ಞಾನದ ವಿಷಯದಲ್ಲಿ ಮಕ್ಕಳಿಗೆ ಕುತೂಹಲ ಹುಟ್ಟಿಸ್ತಕ್ಕಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಸರ್.
1: ಒಳ್ಳೆಯದು ಒಳ್ಳೆಯದು. ಈಗ ತಮ್ಮ ಶಾಲೆಯಲ್ಲಿ ತಮ್ಮ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ವಸ್ತು ಪ್ರದರ್ಶನ ಅಥವಾ ಪಠ್ಯೇತರ ಚಟುವಟಿಕೆಗಳನ್ನ ಏರ್ಪಾಡು ಮಾಡ್ತಾ ಇರ್ತೀರಾ?
0: ಹಾ ಸರ್, ಖಂಡಿತ ಸರ್, ಪ್ರತಿ ವರ್ಷನೂ ಮಾಡ್ತಾ ಇದ್ದೀವಿ ಸರ್. ಅದ್ರ ಜೊತೆಗೆ ಪೂರಕವಾಗಿ ವಿಜ್ಞಾನ ವಸ್ತು ಪ್ರದರ್ಶನ ಅಷ್ಟೇ ಅಲ್ಲದೇನೆ ವಿಜ್ಞಾನದ ಟ್ರಿಪ್ಗಳು ಮತ್ತೆ ಹಳೆ ನಾಣ್ಯ ಸಂಗ್ರಹ, ನೋಟುಗಳ ಸಂಗ್ರಹ, ಮತ್ತೆ ಎಕೋ ಕ್ಲಬ್ ಚಟುವಟಿಕೆಗಳು, ಮತ್ತೆ ಸ್ಟ್ಯಾಂಪ್ ಸಂಗ್ರಹ, ಜೊತೆಗೆ ಸರ್ ಇನ್ನು ಹಲವಾರು ಕಾರ್ಯಕ್ರಮಗಳನ್ನ ನಾವು ಹಾಕೊಂಡು ಮತ್ತೆ ಹಲವಾರು ಸಂಘಗಳಿದೆ ಸರ್. ಭಾಷಾ ಸಂಘ ಆಗಿರ್ಬೋದು, ಭಾಷಾ ಸಂಘದಲ್ಲಿ ಕನ್ನಡ ಮತ್ತೆ ಇಂಗ್ಲಿಷ್ಗೆ ಸಂಬಂಧಪಟ್ಟಂತೆ ಇಂಗ್ಲಿಷ್ ಟೆಸ್ಟ್ ಅನ್ನ ಹಾಕೊಂಡು ಇಲ್ಲಿ ಎಲ್ಎಸ್ ಧರ್ಮೇಶ್ ಅಂತ ಒಬ್ರು GPT ಶಿಕ್ಷಕರಾಗಿ ವರ್ಕ್ ಮಾಡ್ತಾ ಇದ್ದಾರೆ ಸರ್. ಅವರ ನೆರವಿನಲ್ಲಿ ಕೂಡ ಇಂಗ್ಲಿಷ್ ಕಲಿಕೆಗೆ ಹೆಚ್ಚಿನ ಒಂದು ಆದ್ಯತೆಯನ್ನ ನಮ್ಮ ಶಾಲೆನಲ್ಲಿ ಕೊಡ್ತಾ ಇದ್ದೀವಿ. ಹಾಗಾಗಿ ಗಣಿತ ಮೇಳ, ಮೆಟ್ರಿಕ್ ಮೇಳದಂತ ಕಾರ್ಯಕ್ರಮಗಳನ್ನ ನಮ್ಮ ಶಾಲೆಯಲ್ಲೇನೆ ನಾವು ಆತಿಥ್ಯ ಶಾಲೆಯಾಗಿ ವಹಿಸಿಕೊಂಡು ತುಂಬಾ ಒಂದು ವಿಜೃಂಭಣೆಯಿಂದ ಯಶಸ್ವಿಯಾಗಿ ಪೂರೈಸಿರ್ತೀವಿ ಸರ್. ಪ್ರತಿ ವರ್ಷ ಅದ್ರ ಜೊತೆಗೆ ಪೂರಕವಾಗಿ ಸರ್ ನಾವು ಮಕ್ಕಳ ಒಂದು ಸಂತೆ ಅಂತಕ್ಕಂತ ಪ್ರೋಗ್ರಾಮ್ ಅನ್ನ ಮಕ್ಕಳಲ್ಲಿ ಒಂದು ವ್ಯವಹಾರಿಕ ಜ್ಞಾನವನ್ನ ರೂಪಿಸ್ತಕ್ಕಂತ ನಿಟ್ಟಿನಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಒಂದು ಅಳತೆ ಪ್ರಮಾಣಗಳ ಅರಿವು ಇರಬೇಕು, ಲಾಭ ನಷ್ಟಗಳ ಕಲ್ಪನೆ ಇರಬೇಕು, ಮತ್ತೆ ಒಂದು ಸಂವಹನ ಕೌಶಲ, ಗ್ರಾಹಕರು ಮತ್ತೆ ವ್ಯಾಪಾರಿಗಳ ನಡುವಿನ ಸಂವಹನ ಕೌಶಲ ಹೇಗಿರ್ಬೇಕು, ಈ ಗ್ರಾಹಕರನ್ನ ಹೇಗೆ ನಾವು ಕಾಯ್ದಿಟ್ಕೊಳ್ತಕ್ಕಂತ ಕಲೆಯನ್ನ ಪಡ್ಕೋಬೇಕು, ಮತ್ತೆ ಪ್ಲಾಸ್ಟಿಕ್ ಚೀಲ ಮುಕ್ತ ಸಂತೆ ನಿರ್ವಹಣೆಯನ್ನ ಹೇಗೆ ಮಾಡ್ಬೇಕು, ನಿತ್ಯ ಜೀವನದಲ್ಲಿ ಗಣಿತ ಮತ್ತೆ ಗಣಿತದ ಮೂಲ ಕ್ರಿಯೆಗಳನ್ನ ಹೇಗೆ ಬಳಕೆ ಮಾಡ್ಕೋಬೇಕು ಅಂತಕ್ಕಂತ ನಿಟ್ಟಿನಲ್ಲಿ ಪ್ರತಿ ವರ್ಷನೂ ಕೂಡ ಸರ್ ವಿಜ್ಞಾನದ ಒಂದು ವಸ್ತು ಪ್ರದರ್ಶನ ಹೇಗೆ ಒಂದು ಆಯೋಜನೆ ಮಾಡ್ತಾ ಇದೀವೋ ಹಾಗೆ ಶಾಲಾ ಮಟ್ಟದಲ್ಲಿ ಒಂದು ಗಣಿತಕ್ಕೆ ಪೂರಕವಾಗಿ ಗಣಿತ ಮೆಟ್ರಿಕ್ ಮೇಳ ಮಕ್ಕಳ ಸಂತೆಯನ್ನ ಹಮ್ಮಿಕೊಂಡು ಬಂದು ಗಣಿತ ಕಲಿಕೆಗೂ ಕೂಡ ಜೊತೆಗೆ ಜೊತೆಯಲ್ಲಿ ಇಂಗ್ಲಿಷ್ ಕಲಿಕೆಗೂ ಕೂಡ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನ ನೀಡ್ತಾ ಬಂದಿದ್ದೀವಿ ಸರ್.
1: ನೋಡಿ, ವಿದ್ಯಾರ್ಥಿಗಳಿಗೆ ಸಾಮಾನ್ಯವಾಗಿ ವಿಜ್ಞಾನ ವಿಷಯ ಮತ್ತು ಗಣಿತ ವಿಷಯ ಅನ್ನುವಂಥದ್ದು ಬಹಳಷ್ಟು ಕಷ್ಟ ಅನ್ನೋದಾಗಿ ಅನ್ಕೊಂಡ್ಬಿಟ್ಟಿರ್ತಾರೆ.
0: ಖಂಡಿತ ಸರ್.
1: ಆ ರೀತಿ ಕಷ್ಟ ಅನ್ನೋದಾಗಿ ಅನ್ಕೊಂಬಾರ್ದು ಅನ್ನುವಂತ ಒಂದು ಕಾರಣದಿಂದ ತಮ್ಮ ಒಂದು ಬೋಧನೆಯಲ್ಲಿ ಹೇಗೆ ವಿದ್ಯಾರ್ಥಿಗಳನ್ನ ವಿಶೇಷವಾಗಿ ವಿಜ್ಞಾನ ಮತ್ತು ಗಣಿತ ವಿಷಯದಲ್ಲಿ ತೊಡಗಿಸಿಕೊಳ್ಳೋದಕ್ಕೆ ಅನುವು ಮಾಡಿಕೊಡ್ತೀರಾ?
0: ಸುಮಾರು ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಹಲವಾರು ತರಬೇತಿಗಳನ್ನ ಪಡ್ಕೊಂಡಿದ್ದೀನಿ ಸರ್. ನಾನು ಬೆಂಗಳೂರು ಒಂದು ಅಗಸ್ತ ಫೌಂಡೇಶನ್ ವತಿಯಿಂದ ನಡೆದಂತ ಒಂದು ಕಾರ್ಯಕ್ರಮಕ್ಕೆ 15 ದಿನಗಳ ತರಬೇತಿಗೆ ಹೋಗಿದ್ದೆ. RI ಟ್ರೈನಿಂಗ್ ಅಲ್ಲೂ ಕೂಡ ನಾನು ಪಾರ್ಟಿಸಿಪೇಟ್ ಮಾಡಿದ್ದೀನಿ ಸರ್. ಅಲ್ಲಿಂದ ಹಲವಾರು ವಿಚಾರಗಳನ್ನ ರಿಸೋರ್ಸ್ ಪರ್ಸನ್ ಗಳನ್ನ ಒಂದು ಕನೆಕ್ಷನ್ ಅಲ್ಲಿ ಇಟ್ಕೊಂಡು ಅವರಿಂದ ಹಲವಾರು ವಿಚಾರಗಳನ್ನ ತಿಳಿಸ್ಕೊಂಡು ಸರ್ ಶಾಲೆನಲ್ಲಿ ನಾನು ಆದಷ್ಟು ಹೊಸ ಹೊಸ ಕಾರ್ಯಕ್ರಮಗಳನ್ನ ರೂಪಿಸ್ತಕ್ಕಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಒಂದು ಶಾಲಾ ಹಂತದಲ್ಲಿ ಸರ್ ನಾನು ಈ ವಿಜ್ಞಾನ ವಸ್ತು ಪ್ರದರ್ಶನ ಜೊತೆಗೆ ಉಚಿತವಾಗಿ ಒಂದು ದಂತ ತಪಾಸಣೆಯನ್ನು ವಿದ್ಯಾರ್ಥಿಗಳಿಗೆ ಕೊಡಿಸ್ತಕ್ಕಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಸರ್. ಹಾಗಾಗಿ ಆ ಮಕ್ಕಳು ಕೂಡ ಒಂದು ಆರೋಗ್ಯದ ಒಂದು ಹಿತದೃಷ್ಟಿಯಿಂದ ನಾವು ಮತ್ತೆ ಸುರಕ್ಷತೆಯ ದೃಷ್ಟಿಯಿಂದ ಒಂದು ಕಾರ್ಯಕ್ರಮವನ್ನ ಹಾಕೊಂಡು ಶಾಲಾ ಒಂದು ಯಶಸ್ಸಿಗೆ ಶ್ರಮಿಸ್ತಾ ಬಂದಿದ್ದೀವಿ ಸರ್. ಎಲ್ಲ ಶಿಕ್ಷಕರು ನನ್ನ ಜೊತೆಗೆ ಕೈ ಜೋಡಿಸಿ ನಮ್ಮ ಇಲ್ಲಿರ್ತಕ್ಕಂಥ ವಿನಯ ಮೇಡಮ್ ಇರ್ಬೋದು, ಗೌರಿ ಮೇಡಮ್ ಇರ್ಬೋದು, ದೇವಕಿ ಮೇಡಮ್ ಇರ್ಬೋದು, ನಮ್ಮ HM ಇರ್ಬೋದು, ಧರ್ಮೇಶ್ ಅವ್ರು ಇರ್ಬೋದು, ನಮ್ಮ PT ಸರ್ ಇರ್ಬೋದು, ಎಲ್ಲರೂ ಕೂಡ ನನ್ನ ಪ್ರತಿಯೊಂದು ಕಾರ್ಯ ಕೆಲಸದಲ್ಲಿ ನನ್ನ ಜೊತೆಗೆ ನೆರವಾಗಿ ನನಗೆ ಸಹಾಯವನ್ನ ನೀಡ್ತಾ ಬಂದಿದ್ದಾರೆ ಸರ್.
1: ನೋಡಿ, ನೀವೇನೆ ಈ ರೀತಿಯಾಗಿ ವಿಶೇಷವಾಗಿರ್ತಕ್ಕಂಥ ಸಾಧನೆಯನ್ನ ಮಾಡಿದಿರಿ ಅನ್ನೋದಾಗಿ ವಿದ್ಯಾರ್ಥಿಗಳಿಗೆ ತಿಳಿದಾಗ ತಾವೂ ಕೂಡ ಆ ಒಂದು ವಿಷಯದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಸಾಧನೆಯನ್ನ ಮಾಡಬೇಕು ಅನ್ನುವಂತಹ ಒಂದು ಪ್ರೇರೇಪಣೆ ಅನ್ನುವಂಥದ್ದು ಆಗುತ್ತೆ. ಅಂತ ಹೇಳಿದ್ರೆ ಮೋಟಿವೇಶನ್ ಅಂತ ಏನು ಹೇಳ್ತೀವಿ ಅದು ನಿಮ್ಮಿಂದ ವಿದ್ಯಾರ್ಥಿಗಳಿಗೆ ಆಗುತ್ತೆ.
0: ಹಾ ಸರ್, ಒಂದು ತರಬೇತಿಗೆ ಹೋದಂತ ಸಂದರ್ಭದಲ್ಲಿ ಸರ್ ನಮ್ಮ ಡಯಟ್ ಅಲ್ಲಿ ಒಂದು ವಾಕ್ಯ ಇದೆ ಸರ್, ಅದು ಎಷ್ಟು ಇನ್ಸ್ಪೈರ್ ಮಾಡುತ್ತೆ ಅಂದ್ರೆ ಒಂದು ಟೀಚರ್ಸ್ ಅನ್ನ ವಿಜ್ಞಾನ ಅಂದ್ರೆ ಬಲವಂತವಾಗಿ ಜ್ಞಾನವನ್ನ ತುರುಕುವಂತದ್ದಲ್ಲ, ವಿದ್ಯಾರ್ಥಿಗಳಲ್ಲಿರ್ತಕ್ಕಂಥ ಒಂದು ಕುತೂಹಲವನ್ನ ಕೆರಳಿಸುವಂತಿರ್ಬೇಕು ವಿಜ್ಞಾನ ಬೋಧನೆ ಅಂತಕ್ಕಂತ ಒಂದು ವಾಕ್ಯ ಇದೆ ಸರ್ ಅಲ್ಲಿ. ಆ ವಾಕ್ಯ ನನ್ನನ್ನ ಪ್ರತಿ ಬಾರಿಯೂ ಪ್ರತಿ ಹಂತದಲ್ಲಿಯೂ ನನ್ನನ್ನು ಎಚ್ಚೆತ್ಕೊಳ್ಳುವ ಹಾಗೆ ಮಾಡ್ತಾ ಇದೆ ಸರ್. ಹಾಗಾಗಿ ಒಂದು ಈ ರೀತಿ ಆ ವಾಕ್ಯದಿಂದ ಇನ್ಸ್ಪೈರ್ ಆಗಿ ಈ ವಿಜ್ಞಾನ ಕಲಿಕೆಗೆ ನಾನು ಮಕ್ಕಳಲ್ಲಿ ಒಂದು ಪ್ರೇರೇಪಿಸ್ತಾ ಇದ್ದೀನಿ ಸರ್.
1: ಹಾಗೆ

0: ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ ನಿಮ್ಮದೇ ಆಗಿರ್ತಕ್ಕಂಥ ವಿಶೇಷವಾದಂತಹ ಆಲೋಚನೆಗಳು ಏನಾದರೂ ಇದೆಯಾ?
1: ಹಾ ಸರ್, ಇದೆ ಸರ್. ಇಷ್ಟು ವರ್ಷ ನಾನು ಏನು ಈ ವಿಜ್ಞಾನ ವಸ್ತು ಪ್ರದರ್ಶನ ಮತ್ತೆ ವಿಜ್ಞಾನ ಟ್ರಿಪ್ ಗಳನ್ನ ಮಾಡ್ಕೊಂಡು ಬಂದಿದ್ದೀನಿ, ಅದನ್ನು ಕೂಡ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನವೀನ ರೀತಿಯಲ್ಲಿ ಆಯೋಜನೆ ಮಾಡಬೇಕು ಅಂತ ನಾನು ಪ್ಲಾನ್ ಮಾಡ್ತಾ ಇದ್ದೀನಿ ಸರ್. ಮತ್ತೆ ಉಚಿತ ದಂತ ತಪಾಸಣಾ ಶಿಬಿರವನ್ನ ಪ್ರತಿ ವರ್ಷನೂ ಕೂಡ ನಾನು ಮಕ್ಕಳಿಗೆ ಕೊಡಿಸ್ಬೇಕು ಅನ್ನೋ ಪ್ಲಾನ್ ಜೊತೆಗೆ ಒಂದು ಹಳೆ ವಿದ್ಯಾರ್ಥಿಗಳ ವಿಜ್ಞಾನ ಸಂಘವನ್ನ ಓಪನ್ ಮಾಡಿ ಆ ವಿಜ್ಞಾನ ಸಂಘದ ವತಿಯಿಂದ ವಿಜ್ಞಾನ ಕಲಿಕೆಗೆ ಮಕ್ಕಳನ್ನ ಪ್ರೇರೇಪಿಸತಕ್ಕಂತ ನಿಟ್ಟಿನಲ್ಲಿ ಮತ್ತೆ ಒಂದು ಶಾಲೆ ಇನ್ನೂ ಹೆಚ್ಚಿನ ಇಂಪ್ರೂವ್ಮೆಂಟ್ಸ್ಗೆ ಅದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂತ ಸೌಲಭ್ಯಗಳನ್ನ ಪಡೆದುಕೊಂಡು ವಿಜ್ಞಾನ ಬೋಧನೆಯಲ್ಲಿ ಇನ್ನೂ ಹೆಚ್ಚಿನ ಹೊಸತನ್ನ ಸಾಧಿಸಬೇಕು ಅಂತಕ್ಕಂತ ನಿಟ್ಟಿನಲ್ಲಿ ನಾನು ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದೀನಿ ಸರ್.
0: ಇದಕ್ಕೆ ನಿಮ್ಮ ಶಿಕ್ಷಕರಿಂದ ಹಾಗೂ ಮುಖ್ಯೋಪಾಧ್ಯಾಯರ ಒಂದು ಸಹಕಾರ ಅತ್ಯುತ್ತಮವಾಗಿ ಇದ್ದೇ ಇದೆ ಅಲ್ವಾ?
1: ಹಾ ಸರ್, ಎಸ್ಟಿಎಂಸಿ ಅವರಿಂದ ಹಿಡಿದು ಸರ್ ಊರಿನ ಗ್ರಾಮಸ್ಥರಿಂದ ಹಿಡಿದು ನಮ್ಮ ಪ್ರಮೋದ್ ಮೆಡಿಕಲ್ಸ್ ಅಂತ ಒಬ್ರು ರವಿ ಸರ್ ಇದಾರೆ ಸರ್, ಅವರು ಕೂಡ ನಮ್ಮ ಪ್ರತಿ ವರ್ಷ ನಮ್ಗೆ ಒಂದು ವಿಜ್ಞಾನ ಹಬ್ಬ ಏನ್ ನಾವು ಶಾಲಾ ವಾತಾವರಣದಲ್ಲಿ ಮಾಡ್ತಾ ಇದೀವಿ ಸರ್, ಶಾಲಾ ಸಂಭ್ರಮ ಅನ್ಕೊಂಡು ವಿಜ್ಞಾನ ಸಂಭ್ರಮ ಅಂತ ಒಂದು ಹೆಸರನ್ನ ಅಡಿನಲ್ಲಿ ನಾವು ವಿಜ್ಞಾನದ ಏನು ಸಂಘದ ಕಾರ್ಯಕ್ರಮಗಳನ್ನ ನಡೆಸ್ತಾ ಇದೀವಿ, ಅದಕ್ಕೆ ಸಹಾಯ ಹಸ್ತವನ್ನು ನೀಡ್ತಾ ಬಂದಿದ್ದಾರೆ ಸರ್. ಇಡೀ ಊರಿನ ಗ್ರಾಮಸ್ಥರಿಂದ ಹಿಡಿದು ಒಂದು ಎಸ್ಟಿಎಂಸಿಯಿಂದ ಹಿಡಿದು ನನ್ನ ಸಹೋದ್ಯೋಗಿಗಳಿಂದ ಹಿಡಿದು ಮುಖ್ಯೋಪಾಧ್ಯಾಯರಿಂದ ಹಿಡಿದು ಪೋಷಕರಿಂದ ಹಿಡಿದು ಎಲ್ಲ ರೀತಿಯಲ್ಲೂ ಸಹಕಾರ ಈ ಶಾಲೆನಲ್ಲಿ ಸಿಗ್ತಾ ಇದೆ ಸರ್. ಇಲ್ಲಿ ವರ್ಕ್ ಮಾಡ್ತಾ ಇರೋದಕ್ಕೆ ಹೆಮ್ಮೆ ಅಂತ ಅನಿಸ್ತಾ ಇದೆ. ನಾವು ಆಕಾಶವಾಣಿಗೆ ಒಂದ್ ನಿಮ್ಮ ಇದಕ್ಕೆ ಒಂದ್ಸಲ ನಾವು ಭೇಟಿ ನೀಡಿದ್ವಿ ಸರ್ ಸೈನ್ಸ್ ಟ್ರಿಪ್ ಅಲ್ಲಿ, ಅದು ಹೇಳಿ ಈ ಸಂದರ್ಭದಲ್ಲಿ ಅದನ್ನ ನೆನಪಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಸುಮಾರು ಸರ್ ಒಂದು ವಿಜ್ಞಾನ ಕಲಿಕೆಗೆ ಚಿಕ್ಕದ್ರಿಂದನೇ ಬುನಾದಿ ಹಂತದಿಂದಲೇ ಮಕ್ಕಳಿಗೆ ಒಂದು ಪ್ರೇರಣೆಯನ್ನ ನೀಡಬೇಕು ಅಂತ ಹಾಸನ್ NCF, ಹಾಲು ಉತ್ಪನ್ನ ಘಟಕ ಮತ್ತೆ HN ನರಸಿಂಹಯ್ಯಪ್ಪ ಟೆಕ್ ಪಾರ್ಕ್, ನೇರು ತಾರಾಲಯ, ಪಿಲಿಕುಳ ನಿಸರ್ಗಧಾಮ, ವಿಜ್ಞಾನ ಕೇಂದ್ರ, ವಿಶ್ವೇಶ್ವರಯ್ಯ ಮ್ಯೂಸಿಯಂ, ಈ ರೀತಿ ಹಲವಾರು ಪ್ರದೇಶಗಳಿಗೆ ಮಕ್ಕಳನ್ನ ಪ್ರತಿ ವರ್ಷ ಒಂದು ವಿಜ್ಞಾನ ಟ್ರಿಪ್ಗೆ ಕರ್ಕೊಂಡು ಹೋಗಿ ಒಂದು ವಿಜ್ಞಾನದ ಒಂದು ಬುನಾದಿಯನ್ನ ಹಾಕ್ತಕ್ಕಂತ ನಿಟ್ಟಿನಲ್ಲಿ ನಾವೆಲ್ಲರೂ ಶಿಕ್ಷಕರು ಇಲ್ಲಿ ಪ್ರಯತ್ನ ಪಡ್ತಾ ಇದೀವಿ ಸರ್.
0: ಈಗ ತಮ್ಮ ಶಾಲೆಯಲ್ಲಿ ತಂತ್ರಜ್ಞಾನವನ್ನ ಉಪಯೋಗ ಮಾಡಿಕೊಂಡೇ ಬೋಧನೆಯನ್ನ ಮಾಡ್ತಕ್ಕಂಥದ್ದ ಹೇಗೆ?
1: 6 ಮತ್ತು 7ನೇ ತರಗತಿಗೆ ಮೆಂಡಾ ಫೌಂಡೇಶನ್ ವತಿಯಿಂದ ಸರ್ ವಿಜ್ಞಾನದ ಸಂಬಂಧಪಟ್ಟಂತ ಸಾಹಿತ್ಯವನ್ನ ವಿಚಾರವನ್ನ ಮೆಂಡಾ ಫೌಂಡೇಶನ್ ಅಡಿಯಲ್ಲಿ ನಾವು ಒಂದು ಸ್ಮಾರ್ಟ್ ಟಿವಿನಲ್ಲಿ ಕ್ಲಾಸ್ ಅನ್ನ ನಿರ್ವಹಣೆ ಮಾಡ್ತಾ ಇದೀವಿ ಸರ್. ಡಿಜಿಟಲ್ ಕ್ಲಾಸ್ ರೂಮ್ ಇದೆ, ಅದ್ರ ಜೊತೆಗೆ ದಾನಿಗಳಿಂದ ನೀಡಲ್ಪಟ್ಟಿರ್ತಕ್ಕಂಥ ಸ್ಮಾರ್ಟ್ ಕ್ಲಾಸ್ ಗಳಿದಾವೆ ಸರ್, ವೈಟ್ ಬೋರ್ಡ್ಸ್ ಇದೆ, ಸ್ಮಾರ್ಟ್ ಬೋರ್ಡ್ಸ್ ಇದೆ, ಅವೆಲ್ಲ ಬಳಸ್ಕೊಂಡು ಸರ್ ನಾವು ತಂತ್ರಜ್ಞಾನ ಆಧಾರಿತ ಬೋಧನೆಗೆ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನ ಒಂದು ಆದ್ಯತೆಯನ್ನ ನೀಡ್ತಾ ಇದ್ದೀವಿ ಸರ್.
0: ಒಳ್ಳೇದು ನೋಡಿ, ಈ ರೀತಿಯಾಗಿರ್ತಕ್ಕಂಥ ಅತ್ಯುತ್ತಮವಾಗಿರ್ತಕ್ಕಂತಹ ಸಾಧನೆಯನ್ನ ತಾವು ಮಾಡಿದಿರಾ, ವಿದ್ಯಾರ್ಥಿಗಳಲ್ಲೂ ಕೂಡ ಅದೇ ರೀತಿಯಾಗಿರ್ತಕ್ಕಂಥ ಸಾಧನೆಯನ್ನ ಮಾಡೋದಕ್ಕೂ ಕೂಡ ತಾವು ಬಹಳಷ್ಟು ಉತ್ಸುಕರಾಗಿದ್ದೀರಾ. ಹಾಗೆ ಈ ರೀತಿಯಾಗಿರ್ತಕ್ಕಂಥ ಉತ್ಸುಕತೆ ಇನ್ನೂ ಕೂಡ ಮುಂದುವರಿಲಿ, ಹಾಗೆ ಎಲ್ಲಾ ವಿದ್ಯಾರ್ಥಿಗಳಿಂದಲೂ ಕೂಡ ಅತ್ಯುತ್ತಮವಾದಂತಹ ಒಂದು ಸಾಧನೆಯನ್ನ ಮಾಡಿಸಿ ಅನ್ನೋದಾಗಿ ಕೂಡ ನಮ್ಮ ಹಾರೈಕೆ ಆಗಿರುತ್ತೆ.
1: ಥ್ಯಾಂಕ್ ಯು ಸರ್.
0: ಧನ್ಯವಾದಗಳು.
2: ಆತ್ಮೀಯ ಕೇಳುಗರೆ, ಈಗ ಕೇಳಿ ಆ ಶಾಲೆಯ ಕೆಲವು ವಿದ್ಯಾರ್ಥಿಗಳಿಂದ ಅವರ ಪ್ರತಿಭೆಯ ಅನಾವರಣವಾಗಲಿದೆ. ತಾವೆಲ್ಲರೂ ಕೇಳಿ ಆನಂದಿಸಿ.
3: ನನ್ನ ಹೆಸರು ಕುಮುದ, ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ.
0: ಕುಮುದ, ನಿನಗೆ ಸೊಬಗಿನ ಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ.
3: ಥ್ಯಾಂಕ್ ಯು ಸರ್.
0: ಈಗ ಧಾರ್ಮಿಕ ಪಠಣವನ್ನ ಮಾಡೋದಕ್ಕೆ ಸಿದ್ಧರಾಗಿದೀಯಾ?
3: ಎಸ್ ಸರ್. ಓ

0: ಆತ್ಮೀಯ ಕೇಳುಗರೆ, ಇದುವರೆಗೂ ಸೊಬಗಿನ ಶಾಲೆ ಕಾರ್ಯಕ್ರಮದಲ್ಲಿ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ಶಾಸಕರ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಬಾಲಕಿಯರ ಶಾಲೆ ಹಿರಿಸಾವೆ, ಈ ಶಾಲೆಯ ಮುಖ್ಯೋಪಾಧ್ಯಾಯಿನಿಯವರಾದ ಎಚ್ಬಿ ಉಮಾ ಅವರಿಂದ ಹಾಗೂ ವಿಜ್ಞಾನ ಮತ್ತು ಗಣಿತ ಶಿಕ್ಷಕಿಯವರಾದ ಎನ್ಜಿ ಶೋಭಾ ಅವರಿಂದ ಕೆಲವೊಂದಿಷ್ಟು ವಿಶೇಷವಾದ ಮಾಹಿತಿಯನ್ನ ಆಲಿಸಿದಿರಿ. ತಮಗೆಲ್ಲರಿಗೂ ಧನ್ಯವಾದಗಳು.
1: ಇಲ್ಲಿಯವರೆಗೆ ಸರ್ಕಾರಿ ಶಾಲೆಗಳ ಶೋಭೆಯನ್ನು ಪರಿಚಯಿಸುವ ಮಾಲಿಕೆ ಸೊಬಗಿನ ಶಾಲೆ ಕೇಳಿದಿರಿ.
2: ಗೆಳೆಯದ ಜತೆಯಲ್ಲಿ ಕುಣಿ ಕುಣಿದು ಬೆಳೆಯುವ ಸೊಗಸಿನ ಕಾಲವರು.
3: ಕಾರ್ಯಕ್ರಮದ ನಿರ್ಮಾಣ ಡಾಕ್ಟರ್ ಕೆಎಂ ಮಂಜುನಾಥ್.
2: ಗುಟ್ಟೊಂದು ಹೇಳುವೆ ಪುಟ್ಟಾಣಿ ಮಕ್ಕಳೇ, ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ.
4: ಇದು ಹಾಸನ ಆಕಾಶವಾಣಿಯ ಶಾಲಾ ಸಂಗತಿ.
2: ಗುಟ್ಟೊಂದು ಹೇಳುವೆ ಪುಟ್ಟಾಣಿ ಮಕ್ಕಳೇ.
5: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ. ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
6: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
5: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ. ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
3: ಆತ್ಮೀಯ ರೈತ ಬಾಂಧವರೇ, ಕೃಷಿ ತರಂಗ ನೇರ ಫೋನ್ ಇನ್ ಕಾರ್ಯಕ್ರಮ ಇಂದು ಸಂಜೆ 6:50 ಹಾಸನ ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಹಾಸನದ ತೋಟಗಾರಿಕೆ ಇಲಾಖೆಯ ಜಂಟಿ ತೋಟಗಾರಿಕಾ ನಿರ್ದೇಶಕರಾದ ಡಾ ಎಚ್ಆರ್ ಯೋಗೇಶ್ ಅವರು ನೇರ ಸಂವಾದದಲ್ಲಿ ಭಾಗವಹಿಸಿ ಎಲ್ನಿನೋ ಪರಿಣಾಮದಿಂದ ಮಳೆ ಕೊರತೆಯಾಗಿರುವ ಸಂದರ್ಭದಲ್ಲಿ ತೋಟಗಾರಿಕೆ ಬೆಳೆಗಳ ನಿರ್ವಹಣೆ ಕುರಿತಂತೆ ನಿಮ್ಮೊಂದಿಗೆ ನೇರ ಮಾತುಕತೆ ನಡೆಸಲಿದ್ದಾರೆ. ಸಂಪರ್ಕಕ್ಕಾಗಿ ನಮ್ಮ ದೂರವಾಣಿ ಸಂಖ್ಯೆಗಳು 2452258 ಮತ್ತೊಂದು 2462899. ಎಷ್ಟಿಡಿ ಕ್ರಮಾಂಕ 08

72 ಗಮನಿಸಿ, ಕೃಷಿ ತರಂಗ ನೇರ ಸಂವಾದ ಇಂದು ಸಂಜೆ 6:50 ನಿಮ್ಮ ನೆಚ್ಚಿನ ಹಾಸನ ಆಕಾಶವಾಣಿಯ ಕೃಷಿರಂಗ ಕಿಸಾನ್ವಾಣಿಯಲ್ಲಿ. ಎಲ್ನಿನೋ ಪರಿಣಾಮದಿಂದ ಮಳೆ ಕೊರತೆಯಾಗಿರುವ ಸಂದರ್ಭದಲ್ಲಿ ತೋಟಗಾರಿಕೆ ಬೆಳೆಗಳ ನಿರ್ವಹಣೆ ಕುರಿತಂತೆ ಹಾಸನದ ತೋಟಗಾರಿಕೆ ಇಲಾಖೆಯ ಜಂಟಿ ತೋಟಗಾರಿಕಾ ನಿರ್ದೇಶಕರಾದ ಡಾಕ್ಟರ್ HR ಯೋಗೇಶ್ ಅವರೊಂದಿಗೆ ನೇರ ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದರ ಪ್ರಯೋಜನವನ್ನು ಮಾಡಿಕೊಳ್ಳಿ.

ಆಕಾಶವಾಣಿ ಹಾಸನ. ಜೊತೆ ಜೊತೆಯಲ್ಲಿ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಲಾಲಿ ಹಾಡು ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದಾರೆ ಹೇಮಂತ್ ಮತ್ತು ನಂದಿತಾ. ಗೀತೆಗೆ ಸಾಹಿತ್ಯ ಕೆ ಕಲ್ಯಾಣ್ ಅವರದ್ದು, ಸಂಗೀತ ಸಂಯೋಜನೆ ಸಾಧು ಕೋಕಿಲ್ ಅವರದ್ದು.

0: QR ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಗಳಿಸಿ. ಅರೆವಾ, ದಿನ ಸುದಿನ
1: ಸಿಕ್ಕಿಬಿದ್ರು.
2: ಯುಪಿಐ ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
3: RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಅಪ್ಪ, ಇವತ್ತು ನಿನ್ BP ಶುಗರ್ ಟೆಸ್ಟ್ ಮಾಡ್ಸೋಕ್ ಹೋಗ್ಬೇಕಲ್ಲ, ಬೇಗ ರೆಡಿ ಆಗೋ. ಫ್ಯಾಕ್ಟ್ರಿಗೆ ಹೋಗ್ತಾ ದಾರಿಲಿರೋ ಆಸ್ಪತ್ರೆಗೆ ಹೋಗೋಣ.
5: ಬೇಡ ಮಗ, ನಾನೇ ಹೋಗ್ತೀನಿ. ಈಗ ನಮ್ಮನೆ ಹತ್ರ ನಮ್ಮ ಕ್ಲಿನಿಕ್ ಆರಂಭ ಮಾಡಿದ್ದಾರೆ. ಅಲ್ಲಿ BP ಶುಗರ್ ಉಚಿತವಾಗಿ ಟೆಸ್ಟ್ ಮಾಡ್ತಾರೆ, ಜೊತೆಗೆ ಔಷಧಿನೂ ಉಚಿತವಾಗಿ ಕೊಡ್ತಾರೆ.
6: ಹೌದಪ್ಪ, ನಡ್ಕೊಂಡೇ ಹೋಗಬಹುದಾ? ಫ್ರೀಯಾಗಿ ಔಷಧಿ ಕೊಡ್ತಾರಾ?
5: ಹ್ಮ್, ನಮ್ಮಂಥವ್ರಿಗೆ ಎಷ್ಟು ಅನುಕೂಲ ಆಯ್ತು ನೋಡು. ಮನೆ ಹತ್ರ ನಮ್ಮ ಕ್ಲಿನಿಕ್ ಇರೋದ್ರಿಂದ ನಿನಗೂ ಟೆನ್ಷನ್ ಇಲ್ಲ, ಪ್ರತಿ ತಿಂಗಳು ಅಲ್ಲೇ ಮಾತ್ರೆ ತಗೋತೀನಿ.
7: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್. ನಿಮ್ಮ ಮನೆ ಹತ್ತಿರವಿರುವ ನಮ್ಮ ಕ್ಲಿನಿಕ್ನಲ್ಲಿ ಪ್ರಾಥಮಿಕ ಹಂತದ ಆರೋಗ್ಯ ಸೇವೆಗಳನ್ನು ಉಚಿತವಾಗಿ ಪಡೆಯಿರಿ. ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 9:00 ಸಂಜೆ 4:30 ನಿಮ್ಮ ಸೇವೆಗೆ ಸಿದ್ಧ ನಮ್ಮ ಕ್ಲಿನಿಕ್. ಕಟ್ಟಣೆ ರಾಷ್ಟೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
8: ನೀವು ಕೇಳ್ತಾ ಇದ್ದೀರಾ ಜೊತೆ ಜೊತೆಯಲ್ಲಿ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು. ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಆಜಾ ನಾಚಲೆ ಚಿತ್ರದ ಗೀತೆ. ಗೀತೆಗೆ ಧ್ವನಿಯಾಗಿದ್ದಾರೆ ರಹತ್ ಫತೇ ಅಲಿ ಖಾನ್. ಗೀತೆಗೆ ಸಾಹಿತ್ಯ ಜೈದೀಪ್ ಸಹನಿಯವರದ್ದು, ಸಂಗೀತ ಸಲೀಂ ಸುಲೈಮಾನ್ ಅವರದ್ದು.

ಜೊತೆ ಜೊತೆಯಲ್ಲಿ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಲಂಕೇಶ್ ಪತ್ರಿಕೆ ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದಾರೆ ರಾಜೇಶ್ ಕೃಷ್ಣನ್ ಹಾಗೂ ಕವಿತಾ ಕೃಷ್ಣಮೂರ್ತಿ.

ಆತ್ಮೀಯ ರೈತ ಬಾಂಧವರೇ, ಕೃಷಿ ತರಂಗ ನೇರ ಫೋನ್ ಇನ್ ಕಾರ್ಯಕ್ರಮ ಇಂದು ಸಂಜೆ 6:50 ಕ್ಕೆ ಹಾಸನ ಆಕಾಶವಾಣಿಯ ಕೃಷಿರಂಗ ಕಿಸಾನ್ವಾಣಿ.

0: ಹಾಸನದಲ್ಲಿ. ಹಾಸನದ ತೋಟಗಾರಿಕೆ ಇಲಾಖೆಯ ಜಂಟಿ ತೋಟಗಾರಿಕಾ ನಿರ್ದೇಶಕರಾದ ಡಾ ಎಚ್ಆರ್ ಯೋಗೇಶ್ ಅವರು ನೇರ ಸಂವಾದದಲ್ಲಿ ಭಾಗವಹಿಸಿ ಎಲ್ನಿನೋ ಪರಿಣಾಮದಿಂದ ಮಳೆ ಕೊರತೆಯಾಗಿರುವ ಸಂದರ್ಭದಲ್ಲಿ ತೋಟಗಾರಿಕೆ ಬೆಳೆಗಳ ನಿರ್ವಹಣೆ ಕುರಿತಂತೆ ನಿಮ್ಮೊಂದಿಗೆ ನೇರ ಮಾತುಕತೆ ನಡೆಸಲಿದ್ದಾರೆ. ಸಂಪರ್ಕಕ್ಕಾಗಿ ನಮ್ಮ ದೂರವಾಣಿ ಸಂಖ್ಯೆಗಳು 245258 ಮತ್ತೊಂದು 246289 ಎಷ್ಟಿಡಿ ಕ್ರಮಾಂಕ 08172. ಗಮನಿಸಿ, ಕೃಷಿ ತರಂಗ ನೇರ ಸಂವಾದ ಇಂದು ಸಂಜೆ 6:50 ನಿಮ್ಮ ನೆಚ್ಚಿನ ಹಾಸನ ಆಕಾಶವಾಣಿಯ ಕೃಷಿರಂಗ ಕಿಸಾನ್ವಾಣಿಯಲ್ಲಿ. ಎಲ್ನಿನೋ ಪರಿಣಾಮದಿಂದ ಮಳೆ ಕೊರತೆಯಾಗಿರುವ ಸಂದರ್ಭದಲ್ಲಿ ತೋಟಗಾರಿಕೆ ಬೆಳೆಗಳ ನಿರ್ವಹಣೆ ಕುರಿತಂತೆ ಹಾಸನದ ತೋಟಗಾರಿಕೆ ಇಲಾಖೆಯ ಜಂಟಿ ತೋಟಗಾರಿಕಾ ನಿರ್ದೇಶಕರಾದ ಡಾ ಎಚ್ಆರ್ ಯೋಗೇಶ್ ಅವರೊಂದಿಗೆ ನೇರ ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದರ ಪ್ರಯೋಜನವನ್ನು ಮಾಡಿಕೊಳ್ಳಿ.
1: ನೀವು ಕೇಳ್ತಾ ಇದ್ದೀರಾ ಜೊತೆ ಜೊತೆಯಲ್ಲಿ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಬಚನಾ ಹೇ ಹಸೀನೋ ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದಾರೆ ಕೆ ಮತ್ತು ಶಿಲ್ಪರಾವ್.

ಆತ್ಮೀಯ ಕೇಳುಗರೆ, ಗಮನಿಸಿ, ಇಂದು ಬೆಳಗ್ಗೆ 10 ಗಂಟೆಗೆ ಪದಸಂಪದ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಕಾರ್ಯಕ್ರಮಕ್ಕೆ ನೀವು ಭಾಗವಹಿಸುವುದಕ್ಕೆ ಬಳಸಬಹುದಾದಂತಹ ದೂರವಾಣಿ ಸಂಖ್ಯೆಗಳು ಹೀಗಿವೆ, ಬರೆದಿಟ್ಕೊಳ್ಳಿ: 2462289, ಮತ್ತೊಂದು ಸಂಖ್ಯೆ 2452258. ಎಸ್ಟಿಡಿ ಕ್ರಮಾಂಕ 08172. ನೀವು ಕೇಳ್ತಾ ಇದ್ದೀರಾ ಜೊತೆ ಜೊತೆಯಲ್ಲಿ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಲವಕುಶ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಪುನೀತ್ ರಾಜ್ಕುಮಾರ್ ಹಾಗೂ ಚೈತ್ರಾ.

ಆತ್ಮೀಯ ಕೇಳುಗರೆ ಗಮನಿಸಿ, ಇಂದು ಬೆಳಗ್ಗೆ 10 ಗಂಟೆಗೆ ಪದ ಸಂಪದ ನೇರ ಫೋನ್ಇನ್ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಕಾರ್ಯಕ್ರಮಕ್ಕೆ ಭಾಗವಹಿಸುವುದಕ್ಕೆ ದೂರವಾಣಿ ಸಂಖ್ಯೆಗಳನ್ನು ಬರೆದಿಟ್ಕೊಳ್ಳಿ. 246289 ಮತ್ತೊಂದು ಸಂಖ್ಯೆ 245258. ಎಸ್ಟಿಡಿ ಕ್ರಮಾಂಕ 08172. ಇಂದು ಬೆಳಗ್ಗೆ 10:30 ಹಲೋ ಗೆಳೆಯರೇ ಲಿಸನರ್ಸ್ ಚಾಯ್ಸ್ ಫೋನ್ ಔಟ್ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆಗೆ ನೀವು ಹಲೋ ಗೆಳೆಯರೇ ಎಂದು ಸಂದೇಶ ಕಳಿಸಿದ್ರೆ ನಾವೇ ನಿಮ್ಮ ಸಂಖ್ಯೆಗೆ ಕರೆ ಮಾಡಿ ನಿಮ್ಮನ್ನು ಮಾತನಾಡಿಸಿ ನಿಮ್ಮ ಮೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡ್ತೀವಿ. ನೀವು ಸಂದೇಶ ಕಳಿಸೋದಕ್ಕೆ ಸಂಖ್ಯೆ ಹೀಗಿದೆ: 9141 688 637. ನೀವು ಕೇಳ್ತಾ ಇದರ ಜೊತೆ ಜೊತೆಯಲ್ಲಿ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಧೂಮ್ 2 ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದಾರೆ ಸುನಿಧಿ ಚೌಹಾಣ್. ಗೀತೆಗೆ ಸಾಹಿತ್ಯ ಸಮೀರ್ ಅವರದ್ದು, ಸಂಗೀತ ಸಂಯೋಜನೆ ಪ್ರೀತಮ್ ಅವರದ್ದು.

0: ರಸ್ತೆ ಸುರಕ್ಷತೆ ನಮ್ಮೆಲ್ಲರ ಆದ್ಯತೆ. ಕಾರಣ, ರಸ್ತೆಗಳು ಸಂಚಾರಕ್ಕೆ ಮುಕ್ತವಾಗಿರಬೇಕು. ಆದರೆ ನಮ್ಮ ನಗರ ಪ್ರದೇಶಗಳಲ್ಲಿ ಆಗ್ತಕ್ಕಂಥ ಸಮಸ್ಯೆ ಅಂದರೆ ರಸ್ತೆಯ ಎರಡೂ ಬದಿಗಳಲ್ಲಿಯೂ ಸಹ ಪಾರ್ಕಿಂಗ್ ವಾಹನಗಳನ್ನು ನಿಲ್ಲಿಸಿಬಿಡ್ತಾರೆ. ಎಲ್ಲೆಂದರಲ್ಲೇ ವಾಹನಗಳನ್ನು ಪಾರ್ಕಿಂಗ್ ಮಾಡ್ತಾರೆ. ಟೂ ವೀಲರ್ಸ್ ಇರ್ಬೋದು, ಫೋರ್ ವೀಲರ್ಸ್ ಇರ್ಬೋದು. ಹಾಗಾಗಿ ರಸ್ತೆ ಸಂಚಾರಕ್ಕೆ ಅಡಚಡೆ ಉಂಟಾಗುತ್ತೆ. ಇದರಿಂದಾಗಿ ಇಟ್ ಅಂಡ್ ರನ್ ಕೇಸಸ್ ಜಾಸ್ತಿ ಆಗುತ್ತೆ, ಅಪಘಾತಗಳು ಜಾಸ್ತಿ ಆಗುತ್ತೆ. ಮತ್ತೆ ವಾಹನದಲ್ಲಿ ಸಂಚಾರ ಮಾಡುವವರಿಗೂ ಸಹ, ಮತ್ತೆ ಪಾದಚಾರಿಗಳಿಗೂ ಸಹ ತುಂಬಾ ತೊಂದರೆ ಆಗ್ತದೆ. ಹಾಗಾಗಿ ಎಲ್ಲೆಂದರಲ್ಲೇ ಪಾರ್ಕಿಂಗ್ ಮಾಡೋದನ್ನ ದಯವಿಟ್ಟು ನಿಲ್ಲಿಸಿ ಈಗ ಅಧಿಸೂಚಿತ ಪ್ರದೇಶದಲ್ಲಿ ಮಾತ್ರ ನಮ್ಮ ವಾಹನವನ್ನ ನಿಲುಗಡೆ ಮಾಡಬೇಕು ಅಂತ ನಾನು ಕೋರ್ಕೊಳ್ತೇನೆ. ಧನ್ಯವಾದಗಳು.
1: ನೀವು ಕೇಳ್ತಾ ಇದರ ಜೊತೆ ಜೊತೆಯಲ್ಲಿ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಲೈಫು ಇಷ್ಟೇನೆ ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದಾರೆ ಸೋನು ನಿಗಮ್.

0: ನಾವು ನಾಗರಿಕರು, ಸ್ವಚ್ಛತೆ ನಮ್ಮ ಕರ್ತವ್ಯ.
1: ಆದ್ರೆ ಖಾಲಿ ಸೈಟುಗಳಲ್ಲಿ ರಸ್ತೆಯ ಅಕ್ಕಪಕ್ಕ ಹಾಕುವ ಕಸಕ್ಕೆ ಜವಾಬ್ದಾರಿ ಯಾರು?
0: ನಾವೇ ಅಲ್ವೇ.
1: ಬನ್ನಿ, ನಮ್ಮ ಮನೆ ಮುಂದೆ ಬರುವ ಕಸದ ಗಾಡಿಗೆ ಕಸವನ್ನ ಹಾಕಿ ನಮ್ಮ ಕರ್ತವ್ಯವನ್ನ ನಾವು ಮಾಡೋಣ.

0: ಪ್ರೀತಿಯ ಕೇಳುಗರೆ, ಪ್ರತಿ ಬುಧವಾರ ರಾತ್ರಿ 8 ಗಂಟೆಗೆ ಸುರಗಿ ಸಾಹಿತ್ಯ ಸಂಚಿಕೆ ನಿಮ್ಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಪ್ರಸಾರವಾಗಲಿದೆ. ಕೇಳಿ, ಪ್ರತಿ ಬುಧವಾರ ರಾತ್ರಿ 8 ಗಂಟೆಗೆ ಸಾಹಿತ್ಯದ ಪರಿಮಳ ಸೂಸುವ ಕಾರ್ಯಕ್ರಮ ಸುರಗಿ.
1: ಆತ್ಮೀಯ ಕೇಳುಗರೆ, ಜೊತೆ ಜೊತೆಯಲ್ಲಿ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ರೇಸ್ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಸುನಿಧಿ ಚೌಹಾಣ್ ಹಾಗೂ ನೀರಾ.

ಆತ್ಮೀಯ ರೈತ ಬಾಂಧವರೇ, ಕೃಷಿ ತರಂಗ ನೇರ ಫೋನ್ ಇನ್ ಕಾರ್ಯಕ್ರಮ ಇಂದು ಸಂಜೆ 6:50 ಹಾಸನ ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಹಾಸನದ ತೋಟಗಾರಿಕೆ ಇಲಾಖೆಯ ಜಂಟಿ ತೋಟಗಾರಿಕಾ ನಿರ್ದೇಶಕರಾದ ಡಾ ಹೆಚ್ಆರ್ ಯೋಗೇಶ್ ಅವರು ನೇರ ಸಂವಾದದಲ್ಲಿ ಭಾಗವಹಿಸಿ, ಎಲ್ನಿನೋ ಪರಿಣಾಮದಿಂದ ಮಳೆ ಕೊರತೆಯಾಗಿರುವ ಸಂದರ್ಭದಲ್ಲಿ ತೋಟಗಾರಿಕೆ ಬೆಳೆಗಳ ನಿರ್ವಹಣೆ ಕುರಿತಂತೆ ನಿಮ್ಮೊಂದಿಗೆ ನೇರ ಮಾತುಕತೆ ನಡೆಸಲಿದ್ದಾರೆ. ಸಂಪರ್ಕಕ್ಕಾಗಿ ನಮ್ಮ ದೂರವಾಣಿ ಸಂಖ್ಯೆಗಳು 2452258 2462829 ಎಸ್ಟಿಡಿ ಕ್ರಮಾಂಕ 08172. ಗಮನಿಸಿ, ಕೃಷಿ ತರಂಗ ನೇರ ಸಂವಾದ ಇಂದು ಸಂಜೆ 6:00

0: ಐವತ್ತು ನಿಮಿಷಕ್ಕೆ ನಿಮ್ಮ ನೆಚ್ಚಿನ ಹಾಸನ ಆಕಾಶವಾಣಿಯ ಕೃಷಿರಂಗ ಕಿಸಾನ್ವಾಣಿಯಲ್ಲಿ ಎಲ್ನಿನೋ ಪರಿಣಾಮದಿಂದ ಮಳೆ ಕೊರತೆಯಾಗಿರುವ ಸಂದರ್ಭದಲ್ಲಿ ತೋಟಗಾರಿಕೆ ಬೆಳೆಗಳ ನಿರ್ವಹಣೆ ಕುರಿತಂತೆ ಹಾಸನದ ತೋಟಗಾರಿಕೆ ಇಲಾಖೆಯ ಜಂಟಿ ತೋಟಗಾರಿಕಾ ನಿರ್ದೇಶಕರಾದ ಡಾಕ್ಟರ್ ಹೆಚ್ಆರ್ ಯೋಗೇಶ್ ಅವರೊಂದಿಗೆ ನೇರ ಸಂವಾದ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದರ ಪ್ರಯೋಜನವನ್ನು ಮಾಡಿಕೊಳ್ಳಿ.
1: ಜೊತೆ ಜೊತೆಯಲ್ಲಿ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಲವ್ ಸ್ಟೋರಿ ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದಾರೆ ರಾಜೇಶ್ ಕೃಷ್ಣನ್.

ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದ ಕಡೆಯ ಗೀತೆ ಅಜಬ್ ಪ್ರೇಮ್ ಕಿ ಗಜಬ್ ಕಹಾನಿ ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದಾರೆ ನೀರಜ್ ಶ್ರೀಧರ್, ಸುಜನ್ನಾ ಡಿ ಮೆಲ್ಲೋ.

ಇದು ಆಕಾಶವಾಣಿ ಹಾಸನ ಕೇಂದ್ರ. ಸಮಯ ಹೊಂದಿಸಿಕೊಳ್ಳಿ, ಸಮಯ 10:07. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.

ಪದ ಸಂಪದ ನೇರ ಫೋನಿಂಗ್ ಕಾರ್ಯಕ್ರಮ ಪದಗಳೊಂದಿಗೆ ಆಡುವ ಆಟ ಕಾರ್ಯಕ್ರಮಕ್ಕೆ ಕೇಳುಗರಿಗೆಲ್ಲ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ನಿಮಗೆ ಈಗಾಗಲೇ ಗೊತ್ತಿರುವಂತೆ ನಾವು ಒಂದಿಷ್ಟು ಅದಲು ಬದಲಾದ ಅಕ್ಷರಗಳನ್ನು ನಾವು ನೀಡುತ್ತೇವೆ. ಈ ಅದಲು ಬದಲಾದ ಅಕ್ಷರಗಳನ್ನು ಸರಿಯಾದ ಅರ್ಥ ಬರುವ ಪದವನ್ನಾಗಿ ಜೋಡಿಸಿ ಅನಂತರ ವಾಕ್ಯವನ್ನು ರಚಿಸಿ ಸರಿಯಾದ ವಾಕ್ಯ ರಚನೆಯಾದ ಕೂಡಲೇ ನಾವು ಈಗ ಹೇಳುವ ಸಂಖ್ಯೆಗೆ ಕರೆ ಮಾಡಿ ತಿಳಿಸಿ. ದೂರವಾಣಿ ಸಂಖ್ಯೆ ಹೀಗಿದೆ, 2462289, ಮತ್ತೊಂದು ಸಂಖ್ಯೆ 2452558, ಎಸ್ಟಿಡಿ ಕ್ರಮಾಂಕ 08172. ಹಾಗಾದರೆ ತಡೆಯೋಕೆ ಮೊದಲ ಸಂಪದವನ್ನು ನೋಡೋಣ. ಕೇಳಿದ್ರೆ ಇದು 19 ಅಕ್ಷರಗಳ 5 ಪದಗಳುಳ್ಳ ಒಂದು ಗಾದೆ ಮಾತು. ಅಕ್ಷರಗಳು ಹೀಗಿವೆ. ಮೊದಲ ಅಕ್ಷರ ಉ, ಉತ್ತರ, ಉಡುಗೆ. ಈ ವಾಕ್ಯದಲ್ಲಿ ಬರುವ ಮೊದಲ ಅಕ್ಷರ ಉ. ಹ, ಹಾಸಿಗೆ, ಹಾರು. ಈ ಪದದಲ್ಲಿ ಬರುವ ಮೊದಲ ಅಕ್ಷರ ಹ, ಹಕ್ಕಿಳಿ ಹ. ಈ ಪದ, ಈ ಅಕ್ಷರ 2 ಬಾರಿ. ಮುಂದಿನ ಅಕ್ಷರ ಪ, ಪರಿಸ್ಥಿತಿ, ಪರೋಟ. ಈ ಪದಗಳಲ್ಲಿ ಬರುವ ಮೊದಲ ಅಕ್ಷರ ಪ. ರ, ರವಿ, ರಮೇಶ. ಈ ಪದದಲ್ಲಿ ಬರುವ ಮೊದಲ ಅಕ್ಷರ ರ. ನೀ, ನೀವು, ನೀರು. ಈ ಪದದಲ್ಲಿ ಬರುವ ಮೊದಲ ಅಕ್ಷರ ನೀ, ನೀಗೆ ದೀರ್ಘ ಇದೆ. ರಿ, ರಿವಾಜು. ಈ ಪದದಲ್ಲಿ ಬರುವ ಮೊದಲ ಅಕ್ಷರ ರಿ. ಮಾ, ಮಕಿಳಿ ಮ. ಮಾವು, ಮಾರುತ. ಈ ಪದಗಳಲ್ಲಿ ಬರುವ ಮೊದಲ ಅಕ್ಷರ ಮಾ. ಡಿ, ಡಿಕ್ಕಿ. ಈ ಪದದಲ್ಲಿ ಬರುವ ಮೊದಲ ಅಕ್ಷರ ಡಿ. ಚ, ಚರ್ಚೆ, ಚಲನೆ. ಈ ಪದದಲ್ಲಿ ಬರುವ ಮೊದಲ ಅಕ್ಷರ ಚ. ದಂ, ದ ಸೊನ್ನೆ, ದಂತ, ದಂಡ. ಈ ಪದದಲ್ಲಿ ಬರುವ ಮೊದಲ ಅಕ್ಷರ ದಂ. ರೆ, ನೆರೆ, ತೊರೆ. ಈ ಪದಗಳಲ್ಲಿ ಬರುವ ಎರಡನೇ ಅಕ್ಷರ ರೆ. ಗೆ, ಗೆರೆ, ಗೆಳೆಯ. ಈ ಪದಗಳಲ್ಲಿ ಬರುವ ಮೊದಲ ಅಕ್ಷರ ಗೆ. ಹೀಗೆ ಅಕ್ಷರ 2 ಬಾರಿ. ವಿ, ವಿಶ್ವ, ವಿಷ. ಈ ಪದದಲ್ಲಿ ಬರುವ ಮೊದಲ ಅಕ್ಷರ ವಿ. ಕಕಿಳಿ, ಕಾಳಿಂಗ, ಕಾಸು. ಈ ಪದದಲ್ಲಿ ಬರುವ ಮೊದಲ ಅಕ್ಷರ ಕ. ದ, ದಲ್ಲಾಳಿ. ಈ ಪದದಲ್ಲಿ ಬರುವ ಮೊದಲ ಅಕ್ಷರ ದ. ಲೆ, ಎಲೆ, ಅಲೆ. ಈ ಪದದಲ್ಲಿ ಬರುವ ಎರಡನೇ ಅಕ್ಷರ ಲೆ. ತೆ, ತೆಳುವಾದ, ತೆರಳು. ಈ ಪದಗಳಲ್ಲಿ ಬರುವ ಮೊದಲ ಅಕ್ಷರ ತೆ. ಅಕ್ಷರಗಳನ್ನು ಮತ್ತೊಮ್ಮೆ ಪರಿಶೀಲಿಸಿಕೊಳ್ಳಿ. ಉ, ಹ, ಪ, ರ, ನೀ, ರಿ, ಮಾ, ಮಕಿಳಿಮ. ಡಿ, ಚ, ದಂ, ರೆ, ಗೆ, ವಿ, ಕಕಿಳಿಕ, ಕ, ದ, ಲೆ, ತೆ. ಅಕ್ಷರಗಳನ್ನು ಪರಿಶೀಲಿಸಿಕೊಂಡ್ರಲ್ಲ. ದೂರವಾಣಿ ಸಂಖ್ಯೆ ಮತ್ತೊಮ್ಮೆ ಗಮನಿಸಿ, 2462289, ಮತ್ತೊಂದು ಸಂಖ್ಯೆ 2452258, ಎಸ್ಟಿಡಿ ಕ್ರಮಾಂಕ 08172. ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ ಅರ್ಥ ಬರುವ ವಾಕ್ಯವನ್ನಾಗಿ ರಚನೆ ಮಾಡಿ. ನಿಮಗೆ ಒಂದು ಹಾಡಿನ ಅವಕಾಶ.

0: ಮೊದಲ ಪದ ಸಂಪದವನ್ನ ತುಂಬಾ ಅಚ್ಚುಕಟ್ಟಾಗಿ ತುಂಬಾ ಶ್ರೋತೃಗಳು ಬಿಡಿಸಿದ್ದಾರೆ. ಉತ್ತರ ಆಗಿತ್ತು ನೇಚರ್ಗೆ ಮಾಡಿದ ಉಪಕಾರ ಹಾವಿಗೆ ಹಾಲಿರದಂತೆ ಅನ್ನೋದು. ಸರಿಯಾದ ಉತ್ತರವನ್ನು ನೀಡಿದ್ದಾರೆ ಶಾಂತಿನಿ ಮಂಜುನಾಥ್, ನೀಲಮ್ಮ, ಸುಮಾ ಚಿಕ್ಕಮಗಳೂರಿಂದ, ಮೇನಕ ನಟರಾಜ್ ಅವರು, ಕಮಲಮ್ಮ, ಮಂಜುಳಾ, ಸುಜಾತ ದಿವಕರ್, ಶ್ರವಣಬೆಳಗೊಳದಿಂದ ಗೀತಾ ವಸಂತಕುಮಾರ್, ಮಂಗಳಾ ಶಿವರಾಜ್ ಅವರು ಹಾಸನದಿಂದ, ಹಾಗೆ ವಿದ್ಯಾನಗರದಿಂದ ಕೋಮಲಾ ಪುಟ್ಟಸ್ವಾಮಿ, ಅನೇಕರು ಶ್ರೋತೃಗಳು ಕರೆ ಮಾಡಿ ಸರಿಯಾದ ಉತ್ತರವನ್ನು ನೀಡಿದ್ದೀರಾ. ಈಗ ಕರೆಯಲ್ಲಿ ಒಬ್ಬರು ಇದ್ದಾರೆ ಶ್ರೋತೃ, ಮಾತನಾಡ್ಸೋಣ ಅವ್ರನ್ನ, ಈ ಗಾದೆ ಮಾತನ್ನ ವಿಸ್ತರಣೆ ಮಾಡಿ ಹೇಳ್ತಾರೆ, ಏನು ಹೇಳ್ತಾರೆ ನೋಡೋಣ. ನಮಸ್ತೆ.
1: ನಮಸ್ತೆ ಸರ್, ಮೇನಕಾ ನಟರಾಜ ಬೆಳಗಾವಿ ವಿದ್ಯಾ ಹಾಸನದಿಂದ.
0: ಹೇಳಿ ಮೇನಕಾ ಅವರೇ, ಇದನ್ನ ಏನ ಅರ್ಥ ಮಾಡ್ಕೊಂಡ್ರಿ?
1: ಹೌದು ಸರ್, ನೀಚರಿಗೆ ಉಪಕಾರ ಮಾಡಿದ್ದಾರೆ ಹಾವಿಗೆ ಹಾಲಿರದಂಗೆ ಅಂತ. ಈ ಕಷ್ಟದಲ್ಲಿದ್ದವ್ರಿಗೆ ಸಹಾಯ ಮಾಡಿದ್ರೆ ಅವರು ಕೊನೆವರೆಗೂ ಜ್ಞಾಪಿಸ್ಕೋತಾರೆ. ಏನು ಕೆಲಸ ಮಾಡದಲ್ಲೇ ಹಡ ಬಿಡಿ ಮಾಡ್ಕೊಂಡಿರ್ತಾರಲ್ಲ, ಅಂತವ್ರಿಗೆ ಸಹಾಯ ಮಾಡಿದ್ರೆ ಅವ್ರಿಗೆ ಏನು ಪ್ರಯೋಜನ ಇಲ್ಲ. ಎಷ್ಟು ಸಹಾಯ ಮಾಡ್ತಾ ಇದ್ರು ಅವ್ರು ಮಾಡಿದಾರೆ ಅಂತ ತಿಳ್ಕೊಂಡು ಕಷ್ಟಪಟ್ಟು ದುಡಿಯಕ್ಕೆ ಹೋಗಲ್ಲ, ಯಾವಂಗೂ ಮಾಡ್ತಾರಲ್ಲ ಅಂತ ವ್ಯರ್ಥ ಮಾಡ್ತಾನೆ ಇರ್ತಾರೆ. ಹಾವು ಯಾವ ತರ ನಾವು ಹಾಲಿರಿದ್ರೆ ಅದು ಎಷ್ಟು ವಿಷಕರುತ್ತೆ, ಅದೇ ರೀತಿ ಜನಗಳನ್ನು ಹಾಗೇನೆ.
0: ಕೆಲಸ ಮಾಡದೇ ಇದ್ದವ್ರಿಗೆ ಅಂತಲ್ಲ, ನೇಚರ್ ಅಂದ್ರೆ ಕೆಟ್ಟ ಗುಣ ಉಳ್ಳವರಿಗೆ ಅಂತ
1: ಇರೋರಿಗೆ ಸಹಾಯ ಮಾಡೋದು.

0: ಹೌದು,
1: ಅದು ಪ್ರಯೋಜನ ಇಲ್ಲ.
0: ಹೌದು, ಸರಿಯಾದ ವಿವರಣೆಯನ್ನು ನೀಡಿದ್ದೀರಾ, ಧನ್ಯವಾದಗಳು.
1: ಥ್ಯಾಂಕ್ ಯು ಸರ್.
0: ಈಗ ಎರಡನೇ ಪದಗುಚ್ಛವನ್ನು ನೋಡೋಣ. ಕೆಲವರು ಇದು 14 ಅಕ್ಷರಗಳುಳ್ಳ ಪದಗುಚ್ಛ. ಇದೊಂದು ಜನಪದ ಪದ್ಯದ ಸಾಲು. ಅಕ್ಷರಗಳು ಹೀಗಿವೆ: ಕೂ, ಕೂಡಿಬಾಳು, ಕೂಲಿ. ಈ ಪದಗಳಲ್ಲಿ ಬರುವ ಮೊದಲ ಅಕ್ಷರ ಕೂ. ದಾಗೆ, ದಾವತ್ತು, ದ. ಬಿದ್ದ, ಎದ್ದ. ಈ ಪದಗಳಲ್ಲಿ ಬರುವ ಎರಡನೇ ಅಕ್ಷರ ದ. ದಾಗೆ, ದಾವತ್ತಿದೆ. ನೀ, ನಿಗಮ, ನಿಯಮ. ಈ ಪದಗಳಲ್ಲಿ ಬರುವ ಮೊದಲ ಅಕ್ಷರ ನೀ. ತ, ತಳಪಾಯ. ಈ ಪದದಲ್ಲಿ ಬರುವ ಮೊದಲ ಅಕ್ಷರ ತ. ಕ, ಕಳವು, ಕಳಸ. ಈ ಪದಗಳಲ್ಲಿ ಬರುವ ಮೊದಲ ಅಕ್ಷರ ಕ. ಣಿ, ಕಣಿವೆ, ಮಣಿ. ಈ ಪದದಲ್ಲಿ ಬರುವ ಎರಡನೇ ಅಕ್ಷರ ಣಿ. ಸು, ಸುಳಿ, ಸುಲಭ. ಈ ಪದಗಳಲ್ಲಿ ಬರುವ ಮೊದಲ ಅಕ್ಷರ ಸು. ಗೆ, ಗೆಳೆಯ, ಗೆಲುವು. ಈ ಪದಗಳಲ್ಲಿ ಬರುವ ಮೊದಲ ಅಕ್ಷರ ಗೆ. ಇದು ಎರಡು ಬಾರಿ ಬರ್ಕೊಳ್ಳಿ. ಇ, ಇಲಿ, ಇರುವೆ. ಈ ಪದಗಳಲ್ಲಿ ಬರುವ ಮೊದಲ ಅಕ್ಷರ ಇ. ಮರ, ಮಗ. ಈ ಪದಗಳಲ್ಲಿ ಬರುವ ಮೊದಲ ಅಕ್ಷರ ಮ. ಬಿ, ದೀರ್ಘ ಇದೆ. ಬಿ, ಬೀರಪ್ಪ, ಬೀಳು. ಈ ಪದದಲ್ಲಿ ಬರುವ ಮೊದಲ ಅಕ್ಷರ ಬಿ. ಯಾ, ಯಕಿಳಿಯ. ಯಾತನೆ, ಯಾತ್ರೆ. ಈ ಪದದಲ್ಲಿ ಬರುವ ಮೊದಲ ಅಕ್ಷರ ಯಾ. ಸ, ಸರಳ, ಸಮರ. ಈ ಪದಗಳಲ್ಲಿ ಬರುವ ಮೊದಲ ಅಕ್ಷರ ಸ. ಅಕ್ಷರಗಳನ್ನು ಮತ್ತೊಮ್ಮೆ ಪರಿಶೀಲಿಸಿಕೊಳ್ಳಿ. ಕೂ, ದ, ದಾಗೆ ದಾವತ್ತು. ನೀ, ತ, ಕ, ಣಿ. ಸು, ಗೆ ಎರಡು ಬಾರಿ. ಇ, ಮ, ಬಿ, ದೀರ್ಘ ಇದೆ ಬಿ. ಯಾ, ಯಕಿಳಿಯ. ಸ. ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ ಸರಿಯಾದ ಅರ್ಥ ಬರುವ ವಾಕ್ಯವನ್ನಾಗಿಸಿ ನಮಗೆ ಕರೆ ಮಾಡಿ ತಿಳಿಸಿ. ಕರೆ ಮಾಡೋದಕ್ಕೆ ದೂರವಾಣಿ ಸಂಖ್ಯೆ ಮತ್ತೊಮ್ಮೆ 2462289, ಮತ್ತೊಂದು ಸಂಖ್ಯೆ 2452258. ಎಸ್ ಟಿ ಡಿ ಕ್ರಮಾಂಕ 0817.

0: ಎರಡನೆಯ ಪದಗುಚ್ಛವನ್ನ ತುಂಬಾ ಚಂದವಾಗಿ ಅನೇಕ ಶ್ರೋತೃಗಳು ಬಿಡಿಸಿದ್ದಾರೆ, ಉತ್ತರವನ್ನ ತಿಳಿಸಿದ್ದಾರೆ. ಉತ್ತರ ಇದಾಗಿತ್ತು, ಕೂಸು ಇದ್ದ ಮನೆಗೆ ಬೀಸಣಿಗೆ ಯಾತಕ. ಇದು ಜನಪದ ಪದ್ಯದ ಸಾಲು. ಸರಿಯಾದ ಉತ್ತರವನ್ನು ನೀಡಿದ್ದಾರೆ ಶಾಂತಿನಿ ಮಂಜುನಾಥ್ ಹಾಸನದಿಂದ, ಸುಮಾ ಚಿಕ್ಕಮಗಳೂರಿನಿಂದ, ದುಮ್ಮೇನಹಳ್ಳಿಯಿಂದ ನಿರ್ಮಲಾ ಅವರು, ಮಂಜುಳಾ ಶಿವಕುಮಾರ್ ಹಾಸನದಿಂದ, ಅಗ್ಗುಂದದಿಂದ ನೀಲಮ್ಮ, ಶ್ರವಣ ಬೆಳಗುಳದಿಂದ ಗೀತಾ ವಸಂತಕುಮಾರ್, ಕಮಲಮ್ಮ ಗುಂಡೇಗೌಡನ ಕೊಪ್ಪಲಿನಿಂದ, ಮಂಗಳಾ ಶಿವರಾಜ್ ಹಾಸನದಿಂದ, ವೇದ ಶಿವಕುಮಾರ್ ಹಾಸನದಿಂದ, ಚಿಕ್ಕಮಗಳೂರಿನಿಂದ ಅನಸೂಯ ಮೂರ್ತಿಯವರು, ಹಾಗೆ ಸಕಲೇಶ್ಪುರದಿಂದ ರೋಹಿಣಿ, ಮೈಸೂರಿನಿಂದ ಶಿವಣ್ಣ, ವಿದ್ಯಾನಗರದಿಂದ ಕೋಮಲಾ ಪುಟ್ಟಸ್ವಾಮಿ, ಅನೇಕರು ಕರೆ ಮಾಡಿ ಸರಿಯಾದ ಉತ್ತರವನ್ನು ನೀಡಿದ್ದಾರೆ. ಎಲ್ಲರಿಗೂ ಅಭಿನಂದನೆಗಳು. ಈಗ ಕರೆಯಲ್ಲಿ ಒಬ್ಬರು ಇದ್ದಾರೆ, ಮಾತನಾಡಿಸೋಣ ಅವರನ್ನು, ಇದರ ಅರ್ಥವನ್ನು ತಿಳ್ಕೊಳ್ಳೋಣ. ನಮಸ್ತೆ.
1: ನಮಸ್ತೆ ಸರ್, ನಾನು ಗುಂಡೇಗೌಡನ ಕೊಪ್ಪಲಿನಿಂದ ಕಮಲಮ್ಮ ಮಾತಾಡ್ತಾ ಇರೋದು.
0: ಕಮಲಮ್ಮ ಅವರೇ ಹೇಳಿ.
1: ಕೂಸಿದ್ದ ಮನೆಗೆ ಬೀಸಣಿಗೆ ಯಾತಾಕ, ಕೂಸು ಕಂದಮ್ಮ ಒಳವರೆಗೆ, ಕೂಸು ಕಂದಮ್ಮ ಒಳವರೆಗೆ ಆಡಿದರೆ ಬೀಸಣಿಗೆ ಗಾಳಿ ಸುಳಿದಾಂಗ ಅಂತ. ಇದು ಅತ್ಯಂತ ಪ್ರಾಚೀನವಾದ ಜಾನಪದ ತ್ರಿಪದಿ ಸರ್.
0: ಹೌದು, ಪ್ರಸಿದ್ಧವಾದ.
1: ಚಿಕ್ಕಂದಿನಿಂದ ಇದನ್ನ ಕೇಳ್ತಾ ಬೆಳೆದಿದ್ರಿಂದ ತುಂಬಾ ಈಸಿ ಅನ್ನಿಸ್ತು. ಜಾನಪದ ಸಾಹಿತ್ಯನೇ ಹಾಗೆ. ಈಗ ಬೀಸಣಿಗೆ ನಾವು ಯಾತಕ್ಕೆ ಬಳಸ್ತೀವಿ? ತುಂಬಾ ಸೆಕೆ ಇದ್ದು ನಮ್ಗೆ ತಡ್ಕೊಳಕ್ ಆಗದೆ ಇದ್ದಾಗ ನಾವು ಅದು ಬೀಸಿದಾಗ ಹೇಗೆ ತಂಪಾಗುತ್ತೋ ಹಾಗೆ ಒಂದು ಕೂಸು ಮನೆಯಲ್ಲಿ ಓಡಾಡ್ತಾ ಇದ್ರೆ ಒಂದು ನೆಮ್ಮದಿ ಶಾಂತಿ ಎಲ್ಲವೂ ಇರುತ್ತೆ, ಸಂತೋಷ ಸಿಗುತ್ತೆ ಅನ್ನೋದು ಈ ಮಾತಿನ ಅರ್ಥ.
0: ತುಂಬಾ ಚಂದವಾಗಿ ಈ ಒಂದು ಜನಪದ ಸಾಲಿನ ಅರ್ಥವನ್ನು ತಿಳಿಸಿದ್ದೀರಾ. ಧನ್ಯವಾದಗಳು. ಧನ್ಯವಾದಗಳು ನಿಮ್ಗೆ.
1: ನಿಮಗೂ ಧನ್ಯವಾದಗಳು.
0: ನಮಸ್ತೆ. ನಮಸ್ತೆ.
2: ಆತ್ಮೀಯ ರೈತ ಬಾಂಧವರೇ, ಕೃಷಿ ತರಂಗ ನೇರ ಫೋನ್ ಇನ್ ಕಾರ್ಯಕ್ರಮ ಇಂದು ಸಂಜೆ 6:50 ಹಾಸನ ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಹಾಸನದ ತೋಟಗಾರಿಕೆ ಇಲಾಖೆಯ ಜಂಟಿ ತೋಟಗಾರಿಕಾ ನಿರ್ದೇಶಕರಾದ ಡಾ ಎಚ್ಆರ್ ಯೋಗೇಶ್ ಅವರು ನೇರ ಸಂವಾದದಲ್ಲಿ ಭಾಗವಹಿಸಿ ಎಲ್ನಿನೋ ಪರಿಣಾಮದಿಂದ ಮಳೆ ಕೊರತೆಯಾಗಿರುವ ಸಂದರ್ಭದಲ್ಲಿ ತೋಟಗಾರಿಕೆ ಬೆಳೆಗಳ ನಿರ್ವಹಣೆ ಕುರಿತಂತೆ ನಿಮ್ಮೊಂದಿಗೆ ನೇರ ಮಾತುಕತೆ ನಡೆಸಲಿದ್ದಾರೆ. ಸಂಪರ್ಕಕ್ಕಾಗಿ ನಮ್ಮ ದೂರವಾಣಿ ಸಂಖ್ಯೆಗಳು 2452258 ಮತ್ತೊಂದು 2462889. ಎಸ್ಟಿಡಿ ಕ್ರಮಾಂಕ 08172. ಗಮನಿಸಿ, ಕೃಷಿ ತರಂಗ ನೇರ ಸಂವಾದ ಇಂದು ಸಂಜೆ 6:50 ನಿಮ್ಮ ನೆಚ್ಚಿನ ಹಾಸನ ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ.

ಇದು ಆಕಾಶವಾಣಿಯ ಹಾಸನ ಕೇಂದ್ರ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್ಗಳು. ಆತ್ಮೀಯ ಕೇಳುಗರಿಗೆಲ್ಲ ಜಿಡಿ ರಮೇಶ್ ಗೊಲ್ಲರಹಳ್ಳಿ ಮಾಡುವ ನಮಸ್ಕಾರಗಳು ಹಾಗೂ ಆಕಾಶವಾಣಿಯ ಹಾಸನ ಕೇಂದ್ರದ ಕಾರ್ಯಕ್ರಮಗಳನ್ನು ಕೇಳಲು ಪ್ರೀತಿಯ ಸ್ವಾಗತ.

0: ನಮಸ್ಕಾರ
1: ಸರ್. ನಮಸ್ತೆ ಸರ್,
0: ತಮ್ಮ ಹೆಸರು ಹೇಳಿ.
1: ಸರ್, ನಾನು ಉಮೇಶ್ ಸಿರಿಗೆರೆ, ದಾವಣಗೆರೆ ಸರ್.
0: ಸಿರಿಗೆರೆ, ಸಿರಿಗೆರೆ ನಿಮ್ಮೂರಾ? ಮಠ ಇದೆಯಲ್ಲ ಆ ಊರು ತಾನೆ?
1: ಚಿತ್ರದುರ್ಗದ ಮಠದ ಚಿತ್ರದುರ್ಗ ಸರ್, 18 ಕಿಲೋಮೀಟರ್.
0: ಮಠ ಇದೆಯಲ್ಲ ಅದೇ ಊರು ತಾನೆ?
1: ಸಿರಿಗೆರೆ ಮಠ, ಸ್ವಾಮೀಜಿ ಮಠ, ತರಳಬಾಳು ಮಠ.
0: ತರಳಬಾಳು ಮಠ. ಹೇಗಿದೆ ಮಳೆ? ಹೇಗಿದೆ ಉಮೇಶ್ ಅವರಲ್ಲಿ?
1: ನಿನ್ನೆಯಿಂದ ತುಂಬಾ ಚೆನ್ನಾಗಿ ಬರ್ತಿದೆ ಸರ್, ಮಳೆ ಬರ್ತಾ ಇದೆ.
0: ಈಗ ನಾವೇ ನಿಮಗೆ ಕರೆ ಮಾಡಿದೀವಿ, ನಿಮಗೆ ಏನ್ ಅನಿಸ್ತಾ ಇದೆ?
1: ಸರಿ, ಒಬ್ಬ ನಾನೊಬ್ಬ ಹಳೆಯ ಪ್ರೀತಿಯ ಇದೆ ಕೇಳಿಕೆ ಸರ್, ಬಾಲ್ಯದಿಂದಲೂ ಖುಷಿ ಆಗುತ್ತೆ. ನಾನು ಪ್ರತಿದಿನ ಭೌತಿಕ ಕೆಲವು ಆಕಾಶವಾಣಿಗಳಿಗೆ ಎಮೋಜಿ ಮೂಲಕ ಎಲ್ಲ ನನ್ನ ಇದನ್ನು ಪ್ರೀತಿಪೂರ್ವಕ ಇದನ್ನು ಕಳಿಸ್ತೀನಿ, ವೆಲ್ಕಮ್ ಧನ್ಯನ. ಅದು ತನಗೆ ಗುರುತಿಸಿ ನನಗೆ ಕರೆ ಮಾಡಕ್ಕೆ ಧನ್ಯವಾದಗಳು ಸರ್.
0: ಯಾಕೆ ಗೊತ್ತಾ, ಈಗ ಎಷ್ಟೋ ಸಲ ತುಂಬಾ ಆಸೆ ಪಟ್ಟಿರ್ತೀರಾ, ಏನೋ ವಿಚಾರ ಮಾಡ್ಬೇಕು ಅಂತ ಯೋಚನೆ ಮಾಡಿರ್ತೀರಾ, ನಾವೊಂದು ವಿಷಯ ಕೊಟ್ಟಿರ್ತೀವಿ, ಆಗ ನಿಮಗೆ ಕರೆ ಮಾಡೋದಕ್ಕೆ ಲೈನ್ ಸಿಗೋದಿಲ್ಲ. ಹಾಗಾಗಿ ಅಂತ ಅದಕ್ಕೋಸ್ಕರ ತುಂಬಾ ರೇರ್ ಆದ ಮತ್ತೆ ಅಪರೂಪವಾದ
1: ಕೇಳುಗರಿಗೆ ಅವಕಾಶ ಕೊಡ್ತೀರಾ, ದೂರದ ಕೇಳುಗರಿಗೆ ಕೊಡ್ತೀರಾ. ಆಮೇಲೆ ಬಹಳಷ್ಟು ಸ್ಫೂರ್ತಿದಾಯಕ ಕಾರ್ಯಕ್ರಮಗಳು ಬರ್ತಾ ಇದಾವೆ ಸರ್. ಆಮೇಲೆ ನೀವು ಈ ತರ ಅಪರೂಪದ ಮತ್ತು ಹೊಸ ಹೊಸ ಕೇಳುಗರನ್ನು ಸೃಷ್ಟಿ ಮಾಡಿ ಆಕಾಶವಾಣಿ ಹಾಸನ ಕರ್ನಾಟಕದಾದಂತ ಖಂಡಿತ ಒಂದು ಒಳ್ಳೆ ಇದೆ. ಅದರಲ್ಲಿ ನಿರೂಪಕರು ಒಬ್ರಿಗೊಬ್ರು ಚೆನ್ನಾಗಿ ಅವ್ರ ಧ್ವನಿ ನಿರೂಪಣಾ ಶೈಲಿ, ಕಳಕಳೆಯ ಪ್ರೀತಿಯ ನೈಜ ನಿರೂಪಣೆ ತುಂಬಾ ಖುಷಿ ಆಗುತ್ತೆ ಸರ್ ನನಗಂತ.
0: ಏನ್ ಮಾಡ್ತೀರಿ ಉಮೇಶ್ ನೀವು?
1: ಸರ್, ನಾನು ಕ್ರಿಕೆಟ್ ಕೋಚ್ ಸರ್.
0: ಓ ವೆರಿ ಗುಡ್.
1: ಸರ್,
0: ಈಗ ಲವ್ ಲವ್

0: ಸರ್ ಇದು ಕ್ರಿಕೆಟ್ ಬಗ್ಗೆ ಒಂದು ಹೇಳ್ಬೇಕು, ಕರ್ನಾಟಕ ಅಂಧರ ಕ್ರಿಕೆಟ್ ಇತ್ತಲ್ಲ, ನಾನು ಈಗ 2000 ಇಸ್ವಿಕಿನ ಮುಂಚೆ ನಾನೇ ಮೊದಲ ಕೋಚ್ ಸರ್, ನಂತರ ಅಂಗವಿಕಲರ ಕೋಚ್ ಸಹ ಆಗಿದ್ದೀನಿ. ಅದೇ ರೀತಿ ಇಲ್ಲಿ ನಮ್ಮ ಅಕಾಡೆಮಿಯಲ್ಲಿ 9 ಜನ ಹುಡುಗಿಯರಲ್ಲಿ 5 ಜನ ಸ್ಟೇಟ್ ಆಡಿದ್ದಾರೆ ನನ್ನ ಶಿಷ್ಯರು. ನಾನು ಗ್ರಾಮೀಣ ಪ್ರತಿಭೆ ಸರ್, ಒಬ್ಬ ಕ್ರಿಕೆಟ್ ಪ್ರೇಮಿ, ಅಂಪೈರಿಂಗ್ ಮತ್ತು ಕೋಚಿಂಗ್ ನನಗೆ ಇದರಿಂದ ಒಲಿದು ಬಂದಿದೆ, ಪ್ರೀತಿಯಿಂದ ಡೆಡಿಕೇಶನ್ ಮಾಡ್ತೀನಿ ಒಲಿದು ಬಂದಿದೆ.
1: ನೀವು ಎಲ್ಲಿವರೆಗೂ ವಿದ್ಯಾಭ್ಯಾಸ ಮಾಡಿದ್ದು
0: ಸರ್? ನಾನು ಪಿ ಯು ಸಿ ಓದಿ ಡಿಗ್ರಿ ಸೇರಿದೆ ಸರ್, ನಮ್ಮ ಫಾದರ್ ಎಕ್ಸ್ಪೈರ್ಡ್ ಆಗ್ಬಿಟ್ರು,
1: ಹಾಗಾಗಿ
0: ನಾನು ಅದ್ ಬಿಟ್ಟು ಟೈಲರಿಂಗ್ ಮಾಡ್ತಿದ್ದೆ ಸರ್ ಸ್ವಲ್ಪ ದಿನ. ಈಗ ಕ್ರಿಕೆಟ್ ಕೋಚ್ ಅದರಿಂದ ನಾನು ಹಣಕ್ಕೋಸ್ಕರ ಮಾಡಲ್ಲ ಸರ್, ಒಳ್ಳೊಳ್ಳೆ ಪ್ರತಿಭೆಗಳನ್ನು ಹುಡುಕಿ ನಾನು ಅವ್ರಿಗೆ ಎಲ್ಲೇ ಇರಲಿ ಕರ್ನಾಟಕದ ಅವರಿಗೆ ನಾನು ಅವಕಾಶ ಕಲ್ಪಿಸ್ಕೊಂಡು ಒಂದು ಒಳ್ಳೆ ಡೆಡಿಕೇಶನ್ ಮಾಡಿ ಅವ್ರಿಗೆ ಒಳ್ಳೆ ಅವಕಾಶ ಒಳ್ಳೆ ಆಟಗಾರ ಮಾಡ್ಬೇಕು ಅಂತ ನನ್ನ ಉದ್ದೇಶ ಅಷ್ಟೇ.
1: ಈಗ ನಿಮ್ಗೆ ಕ್ರಿಕೆಟ್ ತೃಪ್ತಿ ತಂದಿದೆಯೋ, ಆಮೇಲೆ ನಿಮ್ಮ ಟೈಲರಿಂಗ್ ತೃಪ್ತಿ ತಂದಿದೆಯೋ, ಹೇಗೆ ಇದು ಆದಾಯ ಮೂಲ ಹೇಗೆ?
0: ಇದು ವೃತ್ತಿ ಇಲ್ಲ ಸರ್, ವೃತ್ತಿ ಅವ ಮಾಡ್ತಿದ್ದೆ ಬಿಟ್ಟಿದ್ದೀನಿ. ಏನಂದ್ರೆ ನನಗೆ ಕ್ರಿಕೆಟ್ ಬಹಳ ಸರ್, ಕ್ರಿಕೆಟ್ ಮತ್ತೆ ಆಕಾಶವಾಣಿ ಹಾಡ್ಕೊಂಡು ಕಾಮೆಂಟ್ರಿ ಕೇಳ್ತಂದ್ರೆ ನಾನು ಫಸ್ಟ್ ಕಾಮೆಂಟ್ರಿ ಕೇಳ್ತಿದ್ದೆ ನಮ್ಮ ಫ್ಯಾಮಿಲಿ ಪೂರ್ತಿ. ನಂತರ ಅದ್ರ ಮಧ್ಯ ಲಂಚ್ ಮತ್ತೆ ಆಮೇಲೆ ಟೀ ಬ್ರೇಕ್ ಮತ್ತೆ ಹಾಡುಗಳು ಬರೋ ಅಲ್ಲಿಂದ ಮತ್ತೆ ಹಾಡುಗಳು ರುಚಿ ಇತ್ತು. ಅಲ್ಲಿಂದನೂ ಕ್ರಿಕೆಟ್ ಮತ್ತು ಇದು ಎರಡು ಅಷ್ಟೇ ಪ್ರೀತಿ ಆಕಾಶವಾಣಿ.
1: ಒಳ್ಳೇದು ಉಮೇಶ್ ಅವರೇ. ಈಗ
0: ಸರ್ ಒಂದೇ ಒಂದು ಸಾಧ್ಯ, ಒಂದು ನನ್ನ ಅಲ್ಲಿನ ಪ್ರತಿಭೆಗಳಿಗೆ ಕೆಲವು ಬಡ ಪ್ರತಿಭೆಗಳು ಯಾರೇ ಆಗಲಿ ಟ್ಯಾಲೆಂಟೆಡ್ ಪ್ರತಿಭೆ ಕ್ರಿಕೆಟ್ ಪ್ರತಿಭೆಗಳು ನನ್ನ ನಂಬರ್ ಕೊಡ್ಬೋದು ಸರ್, ಅಂದ್ರೆ ನಾವು ಅದೇನು ನಾವು ಎಕ್ಸ್ಪೆಕ್ಟ್ ಮಾಡಲ್ಲ ಇದರಿಂದ.
1: ಅಲ್ಲ ಈಗ ಏನ್ ಗೊತ್ತ
0: ಹೇಳಿ ಸರ್,
1: ಅದಕ್ಕೆ ಒಂದು ಜ್ಯೂರಿಸ್ಡಿಕ್ಷನ್ ಅಂತ ಇದೆ, ಒಂದು ಆಕಾಶವಾಣಿಗೆ ಇಷ್ಟು ಸುತ್ತ ಸರೌಂಡಿಂಗ್ ಅಲ್ಲಿ ಇಂಥ ಕಾರ್ಯಕ್ರಮಗಳು ಕೊಡೋದಕ್ಕೆ ಇಷ್ಟು ಜಿಲ್ಲೆ ವ್ಯಾಪ್ತಿಯೊಳಗೆ ಅವ್ರನ್ನ ಕರಿಬೇಕು ಅಂತ. ನಿಮಗೆ ಚಿತ್ರದುರ್ಗ ಹತ್ರ ಆಗಿರೋದ್ರಿಂದ ನೀವು ಸಂಪರ್ಕ ಮಾಡಿದ್ರೆ ಖಂಡಿತ ಅಲ್ಲಿ ನಿಮ್ಮನ್ನು
0: ಗುರುತಿಸಿದ್ದಾರೆ, ನಾನು ಕೆಲವೆಲ್ಲ ಮಾಹಿತಿ ಕೊಟ್ಟಿದ್ದೀನಿ ಸರ್. ಅಲ್ಲೆಲ್ಲ ಥ್ಯಾಂಕ್ ಯು ಸರ್.
1: ಓಕೆ ಓಕೆ, ನಿಮ್ ಗೀತೆ ಯಾವ್ದು ಅಂದ್ರಿ
0: ಸರ್? ಭೀಮಾ ತೀರದಲ್ಲಿ ಎಂದು ಮನಸ್ಸೇ ಒಂದು ಬಾರಿ ಕೇಳ್ತು, ತುಂಬಾ ಸುಮಧುರವಾಗಿದೆ. ಒಂದೊಮ್ಮೆ ನಾನು ಇದಕ್ಕೆ ವ್ಯಾಟ್ಸಪ್ ಸಂದೇಶದಲ್ಲಿ ಪ್ರಸಾರ ಆಗಿತ್ತು ಈ ಗೀತೆ, ತುಂಬಾ ಖುಷಿ ಆಯ್ತು. ಅಲ್ಲೆಲ್ಲ ಬಹಳಷ್ಟು ಒಳ್ಳೊಳ್ಳೆ ಕೇಳುಗರು ಇದ್ದಾರೆ ಸರ್, ಅನುಭವಿ ಕೇಳುಗರೆಲ್ಲ ಇದ್ದಾರೆ.
1: ಓಕೆ, ಧನ್ಯವಾದಗಳು. ನಿಮ್ ಗೀತೆ ಪ್ರಸಾರ ಮಾಡ್ತೀವಿ.
0: ಥ್ಯಾಂಕ್ ಯು ಸರ್, ನಮಸ್ತೆ.
1: ನಮ್ಮ ಜೊತೆ ಮಾತಾಡೋದಕ್ಕೆ ತುಂಬಾ ಸಂತೋಷ, ಧನ್ಯವಾದ.
0: ನನಗೂ ತುಂಬಾ ತುಂಬಾ ಸಂತೋಷ ಸರ್, ನಮಸ್ತೆ.
1: ಧನ್ಯವಾದಗಳು.
0: ಧನ್ಯವಾದ.

0: ನಮಸ್ಕಾರ
1: ಸರ್. ನಮಸ್ಕಾರ ಸರ್.
0: ನಿಮ್ಮ ಹೆಸರು ಹೇಳಿ
1: ಸರ್. ನಾನು ಪರಮೇಶ್ ಬಿ ಅಂತ, ಪರಮೇಶ್ ಬಿ ಅರಸೀಕೆರೆ ಅಂತ ಹೇಳ್ಬಿಟ್ಟು ಸರ್.
0: ಈಗ ನಿಮ್ಮ ಹಲೋ ಗೆಳೆಯರೇ, ನಿಮ್ಮ ಚಾಯ್ಸ್ ಎಂದು ನಾವೇ ಕರೆ ಮಾಡಿ ಗೀತೆಯನ್ನು ಕೇಳುವಂಥದ್ದು, ಹೇಗನ್ಸುತ್ತೆ?
1: ತುಂಬ ಧನ್ಯವಾದಗಳು ಸರ್.
0: ಹೇಗನ್ಸುತ್ತೆ? ಈಗ ಸಾಮಾನ್ಯವಾಗಿ ನಿಮ್ಗೆಲ್ಲ ಕಾಲ್ ಸಿಗೋದಿಲ್ಲ, ಮಾತಾಡಬೇಕು ಹಾಗೆ ಹೀಗೆ ಅಂತಿರ್ತೀರಲ್ವಾ, ಈಗ ನಾವೇ ನಿಮಗೆ ಕರೆ ಮಾಡಿ
1: ನೋಡ್ಬೇಕು ಅಂತ ಬಹಳ ದೂರ ಹೋಗ್ತಾರೆ, ಪ್ರಾರ್ಥನೆ ಮಾಡ್ತಾರೆ, ಏನೇನೋ ಮಾಡ್ತಾರೆ, ಯಾಗ ಯೋಮ ಎಲ್ಲ ಮಾಡ್ತಾರೆ. ಭಗವಂತ ಬಂದು ಮುಂದೆ ನಿಂತ್ಕೊಂಡ್ರೆ ಎಷ್ಟು ಸಂತೋಷ ಆಗಲ್ಲ ಸರ್.
0: ಆ ತರ
1: ಭೂಮಿಗೆ ಬಂದ ಭಗವಂತ ಒಂಥರ, ಹಾಗಾಗಿ ನಾವು ಕೇಳುವ ಭಗವಂತ, ಕೇಳಿದ್ದನ್ನು ಕೊಡುವ ಕಾಮಧೇನು ಕಲ್ಪವೃಕ್ಷ, ಮನುಷ್ಯನ ಸರ್ವಾಂಗೀಣ ಬೆಳವಣಿಗೆಯ ಪ್ರತಿರೂಪ.
0: ಹುಡ್ಕೊಂಡು ಹೋಗಿದ್ ಬಳ್ಳಿ ಕಾಲಿಗೆ ಸಿಕ್ಕಿಂಡಂಗೆ,
1: ಕಾಲಿಗೆ ಸಿಕ್ಕಿಂದ ತೊಡಕ್ಕೆ ಅಂತೀವಲ್ಲ ಹಂಗೆ. ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಫಿಲಾಸಫರ್ ಇದ್ದಂಗೆ, ಒಂದು ಟೀಚರ್ ಇದ್ದಂಗೆ, ರೇಡಿಯೋ ಒಂದು ಎನ್ಸೈಕ್ಲೋಪೀಡಿಯಾ ಬಡವರ್ ಬಂದು. ಹಾಗಾಗಿ ಆಕಾಶವಾಣಿ ನಮ್ಗೆ ತುಂಬಾ ಇಷ್ಟ ಸರ್.
0: ನಿಮ್ಗೆ ಯಾವ ಗೀತೆ ಬೇಕು?
1: ದೇವರ ಕಣ್ಣು ಸಿನಿಮಾದಿಂದ ನಿನ್ನ ನೀನು ಮರೆತರೆ ಸುಖವಿದೆ ಹಾಡು ಬೇಕು ಸರ್.
0: ಯಾಕೆ ಈ ಗೀತೆ ನಿಮ್ಗೆ ಇಷ್ಟ
1: ಸರ್? ಟಿ ಜಿ ಲಿಂಗಪ್ಪ ಹಾಡು ಬರೆಯಕ್ ಹೇಳ್ತಾರೆ ಉದಯ ಶಂಕರ್ ಅವ್ರಿಗೆ. ತುಂಬಾ ದಿವಸ ಹಾಡು ಬರೆಯಕ್ ಆಗಲ್ಲ ಅವ್ರಿಗೆ, ಒಂದ್ ಟೈಮ್ ಕೊಡ್ತಾರೆ. ನೋಡಪ್ಪ ನೋಡ್ತಮ್ಮಯ್ಯ ಅಂತಾರ, ಅವ್ರನ್ನ ನೋಡ್ತಮ್ಮಯ್ಯ ಇವತ್ ನೀನ್ ಹಾಡು ಬರ್ಕೊಡ್ತಿದ್ರೆ ನಾನು ಸಂಗೀತ ಹಾಕಲ್ಲ ಅಂತಾರೆ. ಈ ಉದಯ ಶಂಕರ್ ಬೆಳಗ್ಗೆಯಿಂದ ಒದ್ದಾಡ್ತಾರೆ, ಇವತ್ ಕೊಡ್ಲೇಬೇಕಲ್ಲ, ಏನ್ ಮಾಡುದು ಅಂತ. ಸುಮಾರು 2 ಗಂಟೆ ಆಗತ್ತೆ, 2 ಗಂಟೆ ಆದ್ರೂ ಅವ್ರಿಗೆ ಈಗ ಹಾಡು ನೆನಪಾಗಲ್ಲ, ವಾಶ್ರೂಮ್ ಟಾಯ್ಲೆಟ್ ರೂಮ್ಗೆ ಹೋಗ್ತಾರೆ. ಟಾಯ್ಲೆಟ್ ರೂಮ್ ಹೋಗಿ ಜ್ಞಾಪಿಸ್ತದೆ, ಅಯ್ಯೋ ಬೆಳಗ್ಗೆ ನಾನು ವಾಶ್ರೂಮ್ ಹೋಗ್ಲಿಲ್ವಲ್ಲ ಶಿವನೇ, ಕಕ್ಕ ಮಾಡೋದನ್ನ ಮರ್ತು ಬಿಟ್ಟನೋ ಅಂತ ಅನ್ಕೊಂಡು ಏನ್ ಮಾಡ್ತಾನೆ, ನಿನ್ನ ನೀನು ಮರೆತಾರೆ ಸುಖವೇನು ಬರ್ಕಂತ ಅಂದ್ಲ, ಅಯ್ಯೋ ನನ್ನನ್ನು ಮರ್ತ್ಕೊಂಡ್ಬಿಟ್ಟ ಶಿವನೇ ಅಂತ. ಕ್ಷಣಕ್ಕೆ ಅವ್ರಿಗೆ ಪಲ್ಲವಿ ನೆನಪಾಗುತ್ತೆ, ಪಲ್ಲವಿ ನೆನಪಾದ್ಕೊಳ್ಳ ಆಚೆಗೆ ಓಡ್ತಾರೆ, 5 ಮಿನಿಟ್ಸ್ ಓಡಿ ಚರಣ ಬರೀತಾರೆ, 5 ನಿಮಿಷ ಬರೀತಾರೆ ಆ ಹಾಡಿಗೆ. ಟಿ ಜಿ ಲಿಂಗಪ್ಪ 5 ನಿಮಿಷ ಸಂಗೀತ ಹಾಕ್ತಾರೆ, ಆ ಹಾಡು ಜಗತ್ತಿಗೆ ಗೊತ್ತಾಗುತ್ತೆ. ಇನ್ ಕೇಸ್ ಆ ಹಾಡು ಇಲ್ಲ ಅಂತ ಹೇಳಿದ್ರೆ ಆ ಸಿನಿಮಾ ಅಷ್ಟೊಂದು ಚೆನ್ನಾಗಲ್ಲ ಅಂತ ಅಂತಾರೆ ಎಲ್ಲರೂ ಕೂಡ.
0: ನಿಜ ನಿಜ.
1: ಅನಂತನಾಗ್ ಅವರ, ಲಕ್ಷ್ಮಿ ಅವರ ಅದ್ಭುತವಾದಂತಹ ಸಿನಿಮಾ ಅದು, ಅದ್ರಲ್ಲಿ ಅಂಬರೀಶ್ ಕೂಡ ಇದ್ದಾರೆ. ಹಾಗಾಗಿ ಹಾಡು ಅಂದ್ರೆ ಮುಂಚೆ ಯಾವ ಸಮಯಕ್ಕೆ ಏನೋ ಗೊತ್ತಿಲ್ಲ, ಹಾಗಾಗಿ ಯಾವ ಕ್ಷಣಕ್ಕೆ ನಮ್ಗೆ ಬರುತ್ತೆ ಅದನ್ನ ಬರ್ಕೊಂಬರ್ಬೇಕು ಅಂತ ಹೇಳ್ತೀವಿ. ಹಾಗಾಗಿ ಹಾಡು ಮತ್ತೆ ಹಾಡಿನ ಚರಣ ಪಲ್ಲವಿ ಅದ್ಭುತ ಇಷ್ಟ ಆಗುತ್ತೆ. ಯಾವಾಗ ಒಂದು ಹಾಡು ಹುಟ್ಟಿದ ಸಮಯ ಅಂತ ಇರುತ್ತೆ, ಆ ಕ್ಷಣಕ್ಕಾಗ್ಬೇಕು. ಸಿಗರೇಟ್ ಸೇರ್ಬೇಕು, ಕೈ ಸುಟ್ಕೊಂಡಾಗ ಒಂದು ಹಾಡು ಬರೀತಾರೆ, ಮಾನವ ದೇಹವು ಮೂಳೆ ವಂಶ ತಡಿಕೆ ಅಂತ ಹೇಳ್ಬಿಟ್ಟು, ಜನ್ಮ ನೀಡಿದ ಭೂಮಿ ತಾಯಿಗೆ ತಾನೇ ಮರೆಯಲ್ಲಿ ಒಂದು ಹಾಡು ಬರೀತಾರೆ
0: ಅಲ್ವಾ. ಈಗ ಹತ್ತು ದಿನ ಇಂತ ಹಾಡುಗಳನ್ನೆಲ್ಲ ಕೇಳ್ಬೇಕು, ನಾವು ವಿವರಣೆ ಎಲ್ಲ ಹೇಳ್ಬೇಕು ಅಂತ ಇದ್ದಾಗ ನಿಮ್ಗೆ ಕಾಲ್ ಸಿಗ್ತಿರ್ಲಿಲ್ಲ. ಈಗ ಒಂದು ನಮ್ಮ ಹಿರಿಯ ನಾಯಕರೊಬ್ರು, ರಾಜಕೀಯ ನಾಯಕರೊಬ್ರು ಒಂದು ಮಾತಾಡ್ತಾರೆ ಸಂಸತ್ನಲ್ಲಿ, ಭಾಗ್ಯ ಸೇ ಮುಂಚೆ ಸಮಯ ಸೇ ಪೆಹಲೆ ಕೋಯಿ ಬಿ ಕುಚ್ ಬಿ ನೈ ಮಿಲ್ತಾ ಅಂತ. ಭಾಗ್ಯಕ್ಕಿಂತ ಹೆಚ್ಚು ಸಮಯಕ್ಕಿಂತ ಮುಂಚೆ ಯಾರಿಗೇನು ಸಿಗಲ್ಲ ಅಂತ. ಈಗ ನಿಮ್ಗೆ ಸಿಕ್ಬಿಟ್ಟಿದೆ ಅನ್ಸುತ್ತೆ, ಏನ್ ಅನ್ಸುತ್ತೆ?
1: ಖಂಡಿತ ಸರ್, ಸಂತೋಷ ಆಗುತ್ತೆ. ಬಹಳ ಸಂತೋಷ, ಖುಷಿಯಾಗಿದೆ ತುಂಬಾ.
0: ಧನ್ಯವಾದಗಳು, ಕರೆ ಮಾಡಿ ನಿಮ್ಮ ಗೀತೆ ಕೇಳಿದ್ರಿ, ನಾವು ನಿಮಗೆ ಕರೆ ಮಾಡಿ ಈ ಅವಕಾಶ ಮಾಡಿಕೊಟ್ಟಿದ್ದೀವಿ, ಧನ್ಯವಾದಗಳು. ನಮಸ್ಕಾರ,
1: ತುಂಬಾ ಧನ್ಯವಾದಗಳು ಸರ್.
0: ಓಕೆ ಓಕೆ,
1: ಥ್ಯಾಂಕ್ ಯು ಸರ್.
0: ನಿಮ್ ಗೀತೆ ಪ್ರಸಾರ ಆಯ್ತು ಕೇಳಿ.
1: ಥ್ಯಾಂಕ್ ಯು ಸರ್.

0: ನಮಸ್ಕಾರ. ಹಲೋ ಗೆಳೆಯರೇ,
1: ನಮಸ್ಕಾರ ಸರ್.
0: ತಮ್ಮ ಹೆಸರು ಹೇಳಿ.
1: ಸ್ವರಾಜ್ ಕುಮಾರ್, ಸಂಪಿಗೆ ರೋಡ್, ಕೇರ್ ಪುರಂ, ಸ್ವರಾಜ್ ಎಲೆಕ್ಟ್ರಿಕಲ್ಸ್ ಮೇಡಮ್. ನಮಸ್ತೆ ಸರ್, ಹೇಗಿದ್ದೀರ ಸರ್?
0: ಚೆನ್ನಾಗಿದ್ದೀರಿ, ಚೆನ್ನಾಗಿದ್ದೀರಿ. ನೀವು ಹೇಗಿದ್ದೀರಿ?
1: ತುಂಬಾ ಖುಷಿ ಆಯ್ತು ಸರ್.
0: ಈಗ ನಿಮಗೆ ಕರೆ ಮಾಡಿದ್ದು,
1: ಸರ್,
0: ನಿಮಗೆ ನಾವು ಕರೆ ಮಾಡಿದ್ದು ಎಷ್ಟು ಖುಷಿ ಇದೆ.
1: ತುಂಬಾ ಖುಷಿ ಆಯ್ತು ಸರ್, ಯಾಕೆಂದ್ರೆ ನಾವೇ ಕರೆ ಮಾಡಿದ್ರು ನಮಗೆ ಕರೆ ಸಿಗಲ್ಲ. ನಾನು ಆಗ್ಲೂ ಕೂಡ ಇನ್ನೊಂದು ಟ್ರೈ ಮಾಡ್ತಾ ಇದ್ದೆ, ತುಂಬಾ ಸಮಯ ಕರೆ ಸಿಗ್ಲಿಲ್ಲ. ನಾನೇ ನೋಡಿ ಒಂದ್ ಮೆಸೇಜ್ ಹಾಕ್ತೆ, ಆ ಕಡೆಯಿಂದ ಒಂದ್ ಫೋನ್ ಬಂದೇ ಬಿಡ್ತು ನನಗೆ. ತುಂಬಾ ಖುಷಿ ಆಯ್ತು ಸರ್, ಯಾಕೆಂದ್ರೆ ನಿಮ್ ಜೊತೆ ಮಾತಾಡೋದು ತುಂಬಾ ದಿನನೇ ಆಗಿತ್ತು ಬಿಡಿ. ನಾನು
0: ಅಲ್ವೇ ಈಗ ಆಕಾಶವಾಣಿಲಿ ಇಂತದೊಂದು ಕಾರ್ಯಕ್ರಮ ಇದೆಲ್ಲ, ಅದ್ರ ಬಗ್ಗೆ ಹೇಳಿ ಹೇಗೆ ಅಂತ.
1: ಸರ್, ತುಂಬಾ ಚೆನ್ನಾಗಿ ಮೂಡ್ ಬರ್ತಿದೆ ಪ್ರತಿ ಕಾರ್ಯಕ್ರಮನು ಅಷ್ಟೇ ಸರ್. ಪ್ರತಿ ಕಾರ್ಯಕ್ರಮ, ಯಾವ ಕಾರ್ಯಕ್ರಮ ಬರ್ತದೆ ಎಲ್ಲವೂ ಕೂಡ ಕೇಳ್ತೀವಿ, ಎಲ್ಲವೂ ಖುಷಿ ಆಗುತ್ತೆ ಸರ್.
0: ಅಲ್ಲ, ಈಗ ನೀವೇ ಕರೆ ಮಾಡೋದು ಅದ್ ಬೇರೆ, ನಾವು ಕರೆ ಮಾಡಿ ಕೇಳಗುರ್ನ ಪ್ರೀತಿಪಟ್ಟು ಮಾತಾಡ್ಸೋದಿದೆಲ್ಲ, ಆ ಕಾರ್ಯಕ್ರಮದ ಬಗ್ಗೆ ಹೇಳಿ.
1: ತುಂಬಾ ಖುಷಿ ಆಗುತ್ತೆ ಸರ್, ಯಾಕೆಂದ್ರೆ ಬೇರೆಯವರು ನಿಮ್ ಕಾರ್ಯಕ್ರಮಕ್ಕೆ ತುಂಬಾ ಜನ ಕಾಲ್ ಮಾಡಿದಾಗಲೂ ಲೈನ್ ಸಿಗಲ್ಲ. ಈಗ ಯಾಕೆಂದ್ರೆ ಅವರು ಒಂದು ಮೆಸೇಜ್ ಹಾಕಿದ ತಕ್ಷಣ ನೀವು ಆ ಕಡೆಯಿಂದಲೇ ನಮಗೆ ಕಾಲ್ ಮಾಡ್ತೀರಾ ಅಂದ್ರೆ ತುಂಬಾ ಖುಷಿ ಆಗುತ್ತೆ ಸರ್. ಅದ ಯಾಕೆಂದ್ರೆ ಅದು ಎಲ್ರಿಗೂ ಸಿಗಲ್ಲ ಅದು.
0: ಅಲ್ವೇ, ಓಕೆ. ಈಗ ಯಾವ ಗೀತೆ ಅಂದ್ರೆ ನೀವು
1: ಸರ್? ಸಾಯಿಲದ ತವರದಿಂದ ಅರಿಶಿಣ ಕುಂಕುಮ.
0: ಒಳ್ಳೇದು, ನಿಮ್ ಗೀತೆ ಪ್ರಸಾರ ಆಗುತ್ತೆ. ಕರೆ ಮಾಡಿ ಮಾತಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
1: ಧನ್ಯವಾದಗಳು.

0: ನಮಸ್ಕಾರ. ಹಲೋ ಗೆಳೆಯರೇ.
1: ನಮಸ್ಕಾರ ಸರ್.
0: ದಿನೇಶ್ ಅವರು.
1: ಹೌದು
0: ದಿನೇಶ್ ಅವರು, ಹೇಳಿ ಈ ಕಾರ್ಯಕ್ರಮದ ಬಗ್ಗೆ ಹೇಗನ್ಸುತ್ತೆ? ನಾವೇ ಕರೆ ಮಾಡ್ತಾ ಇದ್ದೀವಿ ನಿಮಗೆ.
1: ತುಂಬಾ ಖುಷಿ ಆಗ್ತಿದೆ. ಶ್ರಮವಿಲ್ಲದೆ ಹಾಡು ಕೇಳೋದು, ನಿಮಗ್ ಕಾಲ್ ಮಾಡಿ ಸಿಗ್ತಾ ಇರ್ಲಿಲ್ಲ, ಕಂಟಿನ್ಯೂಸ್ ಟ್ರೈ ಮಾಡ್ತಾ ಇರ್ಬೇಕು.
0: ಗಂಟೆ ಗಟ್ಟಲೆ ಮಾಡಿದ್ರು ಒಂದೊಂದ್ಸರಿ ಸಿಗ್ತಿರಲ್ಲ ಅಲ್ವಾ? ಹವಾಮಾನ ವೈಪರೀತ್ಯ, ಆಮೇಲೆ ಬ್ಯುಸಿ, ಈ ತರ ಎಲ್ಲ. ಏನನ್ಸುತ್ತೆ?
1: ನೆಟ್ವರ್ಕ್ ಪ್ರಾಬ್ಲಮ್ ಒಂದೊಂದ್ಸಲ ಬೇಕಾಗ್ತಾ ಇತ್ತು.
0: ಇಂತ ಕಾರ್ಯಕ್ರಮ ಬೇಕು ಅನ್ಸುತ್ತಾ?
1: ಹೌದು ಸರ್, ಒಳ್ಳೆ ಇದು ಕಾರ್ಯಕ್ರಮನೇ ಇದು.
0: ಯಾವ ಗೀತೆ ಬೇಕು ದಿನೇಶ್ ಅವರೇ ತಮಗೆ?
1: ನನಗೆ ಭೂತಾಯಿ ನಮಗ ಈ ಚಿತ್ರದಿಂದ ವಿಷಯಕ್ಕೆ.
0: ಎಲ್ಲಿ ತಾವು ಈಗ? ಮಲೆನಾಡಿನಲ್ಲಿ. ಯಾವೂರು?
1: ಗುಡ್ದೂರ್ ಅಂತ, ಆಲ್ದೂರ್, ಚಿಕ್ಕಮಗಳೂರು ತಾಲೂಕು.
0: ಮಳೆ ಹೇಗಿದೆ ಅಲ್ಲಿಗ?
1: ಮಳೆ ಬರ್ತಾ ಇದೆ ಸರ್, ಈಗ ಮಳೆಗಾಲ ಅಂತ ಒಂದು 4 ದಿವಸದಿಂದ.
0: ತುಂಬಾ ಜೋರಾಗಿದ್ಯಾ? ಭಯ ಆಗಂಗಿದ್ಯಾ? ಏನ್ ಕತೆ?
1: ಹೌದು, ಸ್ವಲ್ಪ ಗಾಳಿ ಇದೆ. ಮಳೆ ಫೋರ್ಸ್ ಜಾಸ್ತಿನೇ ಇದೆ.
0: ಮಳೆನೂ ಚೆನ್ನಾಗಿದೆ.
1: ಹೌದು. ಬರ್ದಲ್ಲೇ ಇರೋ ಊರುಗಳಿಗೂ ಮಳೆ ಬರಲಿ ಅಂತ
0: ಒಳ್ಳೇದಪ್ಪ. ಈಗ ನೀವೆಲ್ಲ

0: ಇದ್ದೀರಲ್ವಾ, ಎಲ್ಲ ಸೌದೆ ಸೊಪ್ಪು ಕರೆಂಟ್ ಇಲ್ದೆ
1: ಹೌದು.
0: ಹೋದ್ರೆ ಈ ತರ ಎಲ್ಲ ಹೆಂಗ್ ಮಾಡ್ತೀರಿ?
1: ಇವಾಗ ಎಲ್ಲ ಕಡೆ ಜನರೇಟರ್ ಮಾಡ್ಕೊಂಡಿದಾರ ಸರ್, ಯು ಪಿ ಎಸ್.
0: ಓಹೋ, ಯು ಪಿ ಎಸ್ ಇರೋದ್ರೆ ಏನ್ ತೊಂದ್ರೆ ಇಲ್ಲ.
1: ಹೌದು,
0: ಸಾಮಾನ್ಯ ಸ್ವಲ್ಪ ತೊಂದರೆ ಆಗುತ್ತೆ, ಆದ್ರೂ ಕರೆಂಟ್ ಬರುತ್ತೆ.
1: ಹೌದು.
0: ಓಕೆ ಓಕೆ, ಒಳ್ಳೇದು.
1: ಮತ್ತೆ
0: ನಿಮ್ಗೆ
1: ಮೆಸ್ಕಾಮ್ನವರು ಕಂಬಗಳನ್ನೆಲ್ಲ ರೋಡ್ ಸೈಡ್ ಹಾಕಿದ್ದಾರೆ. ಮೊದಲೆಲ್ಲ ಇದ್ರೆ ತೋಟದೊಳಗಡೆ
0: ಮರ ಬಿದ್ದು ಹಾಳಾಗ
1: ಮರ ಬಿದ್ರೆ ಪಾಪ ಒಂದೊಂದು ನಾವು ಅವ್ರನ್ನ ಏನು ದೂರಂಗಿಲ್ಲ.
0: ಅದೇ ಅದೇ ನಿಸರ್ಗದ ಒಂದಿದು.
1: ಹೌದು, ಕಷ್ಟಪಟ್ಟು ಅವ್ರು ಕೆಲಸ ಮಾಡ್ಬೇಕಲ್ಲ. ಸ್ವಲ್ಪ ಜನ ಸುಮ್ನೆ ಅವ್ರನ್ನ ದೂರ್ತಾರೆ.
0: ನಿಜ ನಿಜ, ಅವ್ರದೇ ಆದ ಒಂದು ಪ್ರಾಬ್ಲಮ್, ತಾಂತ್ರಿಕ ತೊಂದರೆ ಇರುತ್ತೆ. ಒಳ್ಳೇದು ದಿನೇಶ್ ಅವರೇ, ನಿಮ್ ಗೀತೆ ಪ್ರಸಾರ ಆಗುತ್ತೆ.
1: ಥ್ಯಾಂಕ್ ಯು.
0: ಧನ್ಯವಾದಗಳು. ಯಾವ ಗೀತೆ ಅಂತ ಕೇಳಿದ್ರಿ?

ಹಲೋ ಗೆಳೆಯರೇ, ಲಿಸ್ನರ್ಸ್ ಚಾಯ್ಸ್ ಕೇಳಿದರ ಮೆಚ್ಚಿನ ಫೋನ್ ಔಟ್ ಕಾರ್ಯಕ್ರಮ ಕೇಳಿದರೆ ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ FM 102.2 ಮೆಗಾಹರ್ಟ್ಸ್ಗಳಲ್ಲಿ ಮೂಡಿಬಂದಿತು. ಇದು ಆಕಾಶವಾಣಿಯ ಹಾಸನ ಕೇಂದ್ರ ಫುಲ್ವಾರಿ ಗೀತೋಂಕ ಅಂಗನ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಅಭಿಜಿತ್ ಹಾಗೂ ಸಂಜೀವಿನಿ ಹಾಡಿರುವ ನಾಯಕ್ ಚಿತ್ರದ ಗೀತೆ. ಆನಂದ್ ಬಕ್ಷಿಯವರ ಸಾಹಿತ್ಯಕ್ಕೆ ಸಂಗೀತ ಎ ಆರ್ ರೆಹಮಾನ್ ಅವರಿಂದ.

ಶಾನ್ ಹಾಗೂ ವಸುಂಧರಾ ದಾಸ್ ಅವರು ಹಾಡಿರುವ ಕಲ್ ಹೋನಾ ಹೋ ಚಿತ್ರದ ಗೀತೆ. ಜಾವಿದ್ ಅವರ ಸಾಹಿತ್ಯಕ್ಕೆ ಸಂಗೀತ ಶಂಕರ್ ಶಾನ್ ಅವರದು.

ಪ್ರಿಯ ಕೇಳಿದರೆ, ತಾವೀಗ 102.2 ಮೆಗಾಹರ್ಟ್ಸ್ಗಳಲ್ಲಿ ಮೂಡಿ ಬರುತ್ತಿರುವ ಆಕಾಶವಾಣಿಯ ಹಾಸನ ಕೇಂದ್ರದಿಂದ ಫುಲ್ವಾರಿ ಗೀತೋಕ ಹಾಂಗನ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳುತ್ತಿರುವಿರಿ. ಇನ್ನು ಮುಂದೆ ಬೇಟಿ ನಂಬರ್ 1 ಚಿತ್ರದ ಗೀತೆ ಹಾಡಿರುವ ಕಲಾವಿದರು ಉದಿತ್ ನಾರಾಯಣ್ ಹಾಗೂ ಅನುರಾಧ ಪೌಡ್ವಾಲ್. ಮಾಯಾ ಗೋವಿಂದ್ ಅವರ ಸಾಹಿತ್ಯಕ್ಕೆ ಸಂಗೀತ ವಿಜುಷಾ ಅವರದು.

ಹುನ್ನಾರಿ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಲತಾ ಮಂಗೇಶ್ಕರ್ ಹಾಡಿರುವ ಕ್ಯಾರವಾನ್ ಚಿತ್ರದ ಗೀತೆ. ಮಜ್ರು ಅವರ ಸಾಹಿತ್ಯಕ್ಕೆ ಸಂಗೀತ ಆರ್ ಡಿ ಬರ್ಮನ್ ಅವರದು.

ಕುಚ್ಚು ತುಮ್ ಕುಚ್ಚು ಹಮ್ ಕಹೆ ಹಮ್ಗೆ ಈ ಚಿತ್ರದ ಗೀತೆ. ಹಾಡಿರುವ ಕಲಾವಿದರು ಕುಮಾರ್ ಸಾನು ಹಾಗೂ ಅಲ್ಕಾ ಯಾಜ್ಞಿಕ್.

ಕಾರ್ಯಕ್ರಮದ ಕಡೆಯಲ್ಲಿ ರಾಮಲಖನ್ ಚಿತ್ರದ ಗೀತೆ ಹಾಡಿರುವ ಕಲಾವಿದರು ಮನೋರೋದಾಸ್ ಹಾಗೂ ಅನುರಾಧ ಪೌಡ್ವಾಲ್. ಆನಂದ್ ಬಕ್ಷಿ ಅವರ ಸಾಹಿತ್ಯಕ್ಕೆ ಸಂಗೀತ ಲಕ್ಷ್ಮೀಕಾಂತ್ ಪ್ಯಾರಲಾಲ್ ಅವರಿಂದ.

0: ಇದುವರೆಗೆ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಫುಲ್ವಾರಿ ಕೇಳಿದರೆ. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್ಗಳಲ್ಲಿ ಮೂಡಿಬಂದಿತ್ತು.
1: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಕಾರ್ಯಕ್ರಮದಲ್ಲಿ ಕೀರ್ತಿ ಶೈಲೇಂದ್ರ ಅವರ ಗಾಯನದಲ್ಲಿ ರಾಗ್ ಯಮನ್ ಕೇಳಿದ್ರಿ. ತಬಲಾ ಸಾಥ್ ನೀಡಿದ್ದವರು ವಿನಾಯಕ್, ಹಾರ್ಮೋನಿಯಂ ಸಾಥ್ ನೀಡಿದ್ದವರು ಮಾರುತಿ. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಎಫ್ಎಂ 105.8.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ದೇಶದ ವಿವಿಧ ರಾಜ್ಯಗಳಲ್ಲಿ 150ಕ್ಕೂ ಹೆಚ್ಚು ತೂಗು ಸೇತುವೆಗಳನ್ನು ನಿರ್ಮಿಸಿ ಬ್ರಿಡ್ಜ್ ಮ್ಯಾನ್ ಆಫ್ ಇಂಡಿಯಾ ಎಂದೇ ಪ್ರಸಿದ್ದಿ ಪಡೆದಿದ್ದ ಪದ್ಮಶ್ರೀ ಪುರಸ್ಕೃತ ದಕ್ಷಿಣ ಕನ್ನಡ ಜಿಲ್ಲೆ ಸುಳ್ಯದ ಡಾ ಗಿರೀಶ್ ಭಾರದ್ವಾಜ್ ಇಂದು ಬೆಳಗ್ಗೆ ಸುಳ್ಯದ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ಅವರಿಗೆ 76 ವರ್ಷ ವಯಸ್ಸಾಗಿತ್ತು. ಗ್ರಾಮೀಣ ಮತ್ತು ದುರ್ಗಮ ಪ್ರದೇಶಗಳಲ್ಲಿ ಕಡಿಮೆ ವೆಚ್ಚದ ಸ್ಥಳೀಯ ಸಂಪನ್ಮೂಲಗಳನ್ನೇ ಬಳಸಿ ತೂಗು ಸೇತುವೆಗಳನ್ನು ನಿರ್ಮಿಸಿ ಜನರ ನೆಮ್ಮದಿಯ ಬದುಕಿಗೆ ಆಸರೆಯಾಗಿದ್ದ ಅವರನ್ನು ಜನ ಶರಸೇತು ಸರದಾರ ಎಂದೇ ಅಭಿಮಾನದಿಂದ ಕರೆದಿದ್ದರು. ಗ್ರಾಮಗಳ ಉನ್ನತಿಯೇ ರಾಷ್ಟದ ಉನ್ನತಿ ಎಂಬ ಧ್ಯೇಯದೊಂದಿಗೆ ಪಂಚಾಯಿತಿ ರಾಜ್ ವ್ಯವಸ್ಥೆ ಜಾರಿಗೊಂಡ ಬಳಿಕ ಗ್ರಾಮೀಣ ಭಾಗದ ಸಮಗ್ರ ಅಭಿವೃದ್ಧಿಗೆ ಸ್ಥಳೀಯ ಸರ್ಕಾರ ಯೋಜನೆ ರೂಪಿಸಿ ಅನುಷ್ಠಾನಗೊಳಿಸುವ ಅಧಿಕಾರ ಪ್ರಾಪ್ತವಾಯಿತು. ವಿಶ್ವ ಗ್ರಾಮೀಣಾಭಿವೃದ್ಧಿ ದಿನಾಚರಣೆ ಹಿನ್ನೆಲೆ ಗ್ರಾಮೀಣಾಭಿವೃದ್ಧಿಯ ತಜ್ಞ ಕಾರ್ಯಕರ್ತ ವಿಜಯಪುರದ ನರಸಿಂಹ ರಾಯಚೂರ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
2: ಗ್ರಾಮೀಣಾಭಿವೃದ್ಧಿಯಲ್ಲಿ ಪಂಚಾಯಿತಿಯ ಜೊತೆಗೆ ಸಮುದಾಯದ ಸಹಭಾಗಿತ್ವವು ಅಷ್ಟೇ ಅವಶ್ಯ. ಗ್ರಾಮ ಪಂಚಾಯಿತಿಯ ಆದಾಯವನ್ನು ಹೆಚ್ಚಿಸಬೇಕು ಅಂದಾಗ ಕರ ನಿರ್ವಹಣೆಯಿಂದ ಮಾತ್ರ ಆಗದೆ ಸಾಮಾಜಿಕ ಅರಣ್ಯ ಇರಬಹುದು, ಕೆರೆ ಬಾವಿಗಳನ್ನ ನಿರ್ಮಾಣ ಮಾಡುವುದರಿಂದ ಇರಬಹುದು, ನಾವು ಈ ಗ್ರಾಮಕ್ಕೆ ಏನು ಮಾಡಬಹುದು, ಗ್ರಾಮ ಪಂಚಾಯಿತಿಯವರ ಮೂಲಕ ಸಮುದಾಯ ಒಳಗಡೆ ಹೋಗಿ ಕೆಲಸ ಮಾಡಿದಾಗ ಅದರ ಮಾಲೀಕತ್ವದ ಫಲ ಸುಸ್ಥಿರವಾಗಿ ಆ ಯೋಜನೆ ಬಹಳಷ್ಟು ದಿನ ನಾವು ನೋಡಬಹುದು. ಸಮುದಾಯದ ಸಹಭಾಗಿತ್ವ, ಸಮುದಾಯದ ಮಾಲೀಕತ್ವ, ಈ ಎರಡೂ ಸಹಕಾರಿ ತತ್ವದ ಮೂಲಕ ಗ್ರಾಮೋತ್ಥಾನವೇ ರಾಷ್ಟ್ರೋತ್ಥಾನ ಅನ್ನುವ ಕಲ್ಪನೆಯಲ್ಲಿ

0: ನಾವು ನಮ್ಮ ಗ್ರಾಮಗಳನ್ನ ಅಭಿವೃದ್ಧಿಪಡಿಸಲಿಕ್ಕೆ ಸಮುದಾಯದ ಸಹಭಾಗಿತ್ವವನ್ನ ಪಡ್ಕೋಬೇಕನ್ನುವಂತ ಅನಿಸಿಕೆ ನಂತು.
1: ಹಾವೇರಿ ಜಿಲ್ಲೆಯಲ್ಲಿ ಸಂಸದರು ಮತ್ತು ಶಾಸಕರ ಸಹಕಾರದಿಂದ ಮೋಡ ಬಿತ್ತನೆ ಕೈಗೊಳ್ಳಲಾಗಿದ್ದು, ಮೊದಲ ದಿನ 1 ಗಂಟೆ 18 ನಿಮಿಷ ಹಾರಾಟ ನಡೆಸಿದ ವಿಶೇಷ ವಿಮಾನ ಹೈಡ್ರೋಸ್ಕೋಪಿಕ್ ರಾಸಾಯನಿಕ ಬಳಸಿ ಹಲವು ಕಡೆ ಮೋಡ ಬಿತ್ತನೆ ಕೈಗೊಂಡಿದೆ ಎಂದು ಖ್ಯಾತಿ ಕ್ಲೈಮೇಟ್ ಮಾಡಿಫಿಕೇಷನ್ ಕನ್ಸಲ್ಟೆಂಟ್ ಸಂಸ್ಥೆಯ ಪಾಲುದಾರರೂ ಆಗಿರುವ ಶಾಸಕ ಪ್ರಕಾಶ್ ಕೋಳಿವಾಡ್ ತಿಳಿಸಿದ್ದಾರೆ. ಕಲಬುರಗಿಯ ಪಿಡಿಎ ಕಾಲೇಜಿನಲ್ಲಿ ಕಾನೂನು ವಿದ್ಯಾರ್ಥಿಗಳಿಗಾಗಿ ಆಯೋಜಿಸಿದ್ದ ತರಗತಿ ಕೊಠಡಿಯಿಂದ ನ್ಯಾಯಾಲಯದ ಕೋಣೆಗೆ ಸಾಮಾಜಿಕ ನ್ಯಾಯಕ್ಕೆ ವೇಗವರ್ಧಕರಾಗಿ ಕಾನೂನು ವಿದ್ಯಾರ್ಥಿಗಳು ಧ್ಯೇಯದ 5ನೇ ವಲಯ ಮಟ್ಟದ ಕಾರ್ಯಾಗಾರಕ್ಕೆ ರಾಜ್ಯ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ವಿಭು ಭಕ್ರು ಚಾಲನೆ ನೀಡಿದರು. ರಾಜ್ಯ ಲಲಿತಕಲಾ ಅಕಾಡೆಮಿ ಚಿತ್ರಕಲಾ ವಿದ್ಯಾರ್ಥಿಗಳಿಗಾಗಿ ರಾಜ್ಯಮಟ್ಟದ ಚಿತ್ರಕಲಾ ಸ್ಪರ್ಧೆ ಆಯೋಜಿಸಿದೆ. ಅಕಾಡೆಮಿ ರಿಜಿಸ್ಟ್ರಾರ್ ಎನ್ ನಮೃತಾ ಮಾಹಿತಿ ನೀಡಿ, ರಾಜ್ಯದ ಚಿತ್ರಕಲಾ ಶಾಲೆಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಮುಕ್ತ ಅವಕಾಶವಿದ್ದು, ಅರ್ಜಿ ಸಲ್ಲಿಸಲು 6 ಆಗಸ್ಟ್ ಕೊನೆ ದಿನವಾಗಿದೆ. ಜಾಲತಾಣ www.lalitakala.karnataka.gov.in ಮೂಲಕ ಅರ್ಜಿ ಸಲ್ಲಿಸಬಹುದು ಎಂದರು. ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ಕರ್ನಾಟಕ ರಾಜ್ಯ ಕೇಂದ್ರ ಕಾರ್ಯಾಲಯದ ವತಿಯಿಂದ ಕಬ್ಸ್, ಬುಲ್ಬುಲ್ಸ್, ಸ್ಕೌಟ್ಸ್, ಗೈಡ್ಸ್, ರೋವರ್ಸ್ ಮತ್ತು ರೇಂಜರ್ಸ್ ತಂಡಗಳಿಗೆ ಪ್ರತಿಷ್ಠಿತ ಚತುರ್ಥ ಚರಣ್, ಹೀರಕ್ ಪಂಖ್ ಹಾಗೂ ರಾಜ್ಯ ಪುರಸ್ಕಾರ ಪ್ರಶಸ್ತಿ ಪ್ರಮಾಣಪತ್ರ ಪ್ರದಾನ ಸಮಾರಂಭ 10ನೇ ತಾರೀಖಿನಂದು ಸಂಜೆ 4 ಗಂಟೆಗೆ ಬೆಂಗಳೂರಿನ ಲೋಕಭವನದ ಗಾಜಿನ ಮನೆಯಲ್ಲಿ ಆಯೋಜಿಸಲಾಗಿದೆ. ದಾವಣಗೆರೆ ಜಿಲ್ಲೆಯಲ್ಲಿ ಮುಂಗಾರು ಮಳೆಯ ತೀವ್ರ ಕೊರತೆ ಹಿನ್ನೆಲೆ ಬೆಳೆ ವಿಮೆ ನೋಂದಣಿ ಅವಧಿಯನ್ನು ಈ ತಿಂಗಳ 15ನೇ ತಾರೀಖಿನವರೆಗೆ ವಿಸ್ತರಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಜಿಎಂ ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ. ಮಂಡ್ಯ ಜಿಲ್ಲೆಯಲ್ಲಿ ರಾಗಿ, ಜೋಳ, ಮೆಕ್ಕೆಜೋಳ, ತೊಗರಿ, ಅಲಸಂದೆ ಮತ್ತು ಹುರುಳಿ ಸೇರಿದಂತೆ 10 ಪರ್ಯಾಯ ಬೆಳೆಗಳನ್ನು ಗುರುತಿಸಲಾಗಿದ್ದು, ಬೆಳೆ ಆಯ್ಕೆಯಲ್ಲಿ ರೈತರಿಗೆ ಮಾರ್ಗದರ್ಶನ ನೀಡಲಾಗುತ್ತಿದೆ ಎಂದು ಜಿಲ್ಲಾಧಿಕಾರಿ ಡಾ ಕುಮಾರ್ ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರದ ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಅಡಿ ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಿನಲ್ಲಿ 829 ರೈತರಿಂದ 15,766 ಕ್ವಿಂಟಾಲ್ ರಾಗಿ ಖರೀದಿಸಲಾಗಿದೆ. 7,59 ಲಕ್ಷ ರೂಪಾಯಿ ರೈತರ ಖಾತೆಗಳಿಗೆ ನೇರ ಜಮೆಯಾಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಹಿನ್ನೆಲೆ ಜಿಲ್ಲಾ ಸ್ವೀಪ್ ಸಮಿತಿ ಜನಜಾಗೃತಿ ಜಾಥಾವನ್ನು ಜಿಲ್ಲಾ ಪಂಚಾಯಿತಿ ಸಿಇಒ ಡಾ ದಿಲೀಶ್ ಶಶಿ ಉದ್ಘಾಟಿಸಿದರು. ಚಾಮರಾಜನಗರ ಜಿಲ್ಲೆ ಯಳಂದೂರಿನ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಮೊಬೈಲ್ ಬಿಡಿ, ಪುಸ್ತಕ ಹಿಡಿ ಸಂವಾದ ಕಾರ್ಯಕ್ರಮಕ್ಕೆ ಜಿಲ್ಲಾ ಹಿರಿಯ ಸಿವಿಲ್ ನ್ಯಾಯಾಧೀಶ ಈಶ್ವರ್ ಚಾಲನೆ ನೀಡಿದರು. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದ ಯದುವೀರ್ ವಡಿಯರ್ ಮಡಿಕೇರಿಯಲ್ಲಿ ಜರುಗಿದ ಮಾನವ ವನ್ಯಜೀವಿ ಸಂಘರ್ಷ ಪರಿಹಾರ ಮೂಲಸೌಕರ್ಯ ಸಮಸ್ಯೆ ಇತ್ಯರ್ಥ ಜನಾಗ್ರಹ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಚಾಮರಾಜನಗರದ ಬಿಆರ್ ಅಂಬೇಡ್ಕರ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ಈಜುಗೊಳ ಸೇರಿದಂತೆ ಒಟ್ಟು 15 ಕೋಟಿ ರೂಪಾಯಿ ಕಾಮಗಾರಿಗೆ ಶಾಸಕ ಸಿ ಪುಟ್ಟರಂಗಶೆಟ್ಟಿ ಚಾಲನೆ ನೀಡಿದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಕ್ಕೆ.
2: ಆಕಾಶವಾಣಿ ವನಿತಾ ವಿಹಾರ.
3: ಕೇಳುಗರಿಗೆಲ್ಲ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ರಾಷ್ಟೀಯ ವೈದ್ಯರ ದಿನಾಚರಣೆ ಸಂದರ್ಭದಲ್ಲಿ ಸುಮಾರು 50ಕ್ಕೂ ಹೆಚ್ಚು ವರ್ಷದಿಂದ ವೈದ್ಯ ವೃತ್ತಿಯಲ್ಲಿ ನಿರತರಾಗಿರುವ ಕುಟುಂಬ ವೈದ್ಯೆ ಹಾಗೂ ಸ್ತ್ರೀರೋಗ ತಜ್ಞೆ ಡಾ ಲಕ್ಷ್ಮೀದೇವಿ ಕೆವಿ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ಕೀರ್ತನಾ ವಿ.
4: ಕೇಳಿದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಜುಲೈ 1ನೇ ತಾರೀಕು ನಾವು ರಾಷ್ಟ್ರೀಯ ವೈದ್ಯರ ದಿನಾಚರಣೆಯನ್ನ ಆಚರಿಸ್ತಾ ಇದ್ದೀವಿ. ಇವತ್ತು ಕಾರ್ಯಕ್ರಮದಲ್ಲಿ ನಿಮ್ಗೆ ಒಬ್ರು ಅಪರೂಪದ ವೈದ್ಯರನ್ನ ಪರಿಚಯ ಮಾಡಿಸೋ ಪ್ರಯತ್ನ ಮಾಡ್ತಾ ಇದ್ದೇವೆ. ಯಾಕೆ ಇವರು ಅಪರೂಪದ ವೈದ್ಯರು ಅಂತ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, 51 ವರ್ಷದಿಂದ ಕುಟುಂಬ ವೈದ್ಯೆಯಾಗಿ ಸ್ತ್ರೀರೋಗ ತಜ್ಞೆಯಾಗಿರುವಂತಹ ಡಾಕ್ಟರ್ ಲಕ್ಷ್ಮೀದೇವಿ ಅವರು ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಅವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇಂದಿನ ಕಾರ್ಯಕ್ರಮವನ್ನ

0: ಮಾಡೋಣ ಮೇಡಮ್, ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
1: ಧನ್ಯವಾದಗಳು, ನಿಮಗೂ ಕೂಡ ಸ್ವಾಗತ.
0: ಮೇಡಮ್, ಈಗ ನಾನು ನಿಮ್ಮ ಓಪನಿಂಗ್ ಅಲ್ಲಿ ಹೇಳಿದೆ, 51 ವರ್ಷದಿಂದ ನೀವು ವೈದ್ಯ ವೃತ್ತಿಯನ್ನ ಪೂರೈಸಿಕೊಂಡು ಬಂದಿದ್ದೀರಾ ಈಗ ಅಂತ. ಈ ವೈದ್ಯ ಆಗ್ಬೇಕು ಅನ್ನೋದು ನಿಮಗೆ ಏನಾದ್ರೂ ಬಾಲ್ಯದಿಂದ ಕನಸಿತ್ತ, ಅಥವಾ ಹೇಗೆ ನೀವು ವೈದ್ಯ ಆಗಿ ಮುಂದುವರೆದಿದ್ದು ಅಂತ ಹೇಳಕ್ ಇಷ್ಟಪಡ್ತೀರಾ?
1: ನನಗೆ ಬಹಳ ಚಿಕ್ಕ ವಯಸ್ಸಿನಿಂದನೂ ಕೂಡ, ಹೈಸ್ಕೂಲ್ ನಲ್ಲಿ ಇದ್ದಾಗಲಿಂದನೂ ಕೂಡ, ಡಾಕ್ಟರ್ಗಳನ್ನ ನೋಡಿದಾಗೆಲ್ಲ, ಆಸ್ಪತ್ರೆಗೆ ಹೋದಾಗೆಲ್ಲ, ನಾನು ವೈದ್ಯಳಾಗ್ಬೇಕು, ಜನಗಳ ಸೇವೆ ಮಾಡ್ಬೇಕು ಅಂತ ಒಂದು ದೊಡ್ಡ ಹಂಬಲ ಇತ್ತು. ಹಾಗಾಗಿ ನಾನು PUC ನಲ್ಲಿ ಅಪ್ಲೈ ಮಾಡಿದಾಗ ಕೇವಲ ಒಂದೇ ಮಾರ್ಕ್ಸ್ ನಿಂದ ನನಗೆ ಸಿಗ್ಲಿಲ್ಲ ವೈದ್ಯಕೀಯ ಸಿಕ್ಕಿಟ್ಟು. ಆಮೇಲೆ ಸೀಟ್ ಸಿಗದೇ ಇದ್ದಾಗ BSc ಕೋರ್ಸ್ ನ ಕಂಪ್ಲೀಟ್ ಮಾಡಿಕೊಂಡು BSc ಇಂದ ನನಗೆ MBBS ಗೆ ಸೆಲೆಕ್ಷನ್ ಆಯ್ತು. ಅವಾಗ ಸೆಕೆಂಡ್ ರ್ಯಾಂಕ್ ಇದ್ದೆ ನಾನು, ಅಲ್ಲಿ ಸೆಲೆಕ್ಷನ್ ಆಗಿ ನಾನು ವೈದ್ಯ ವೃತ್ತಿಗೆ ಸೇರ್ಕೊಂಡೆ. ಅಂದ್ರೆ ನನಗೆ ತುಂಬಾ ಆಸಕ್ತಿನೂ ಇತ್ತು, ತುಂಬಾ ನಾನು ವೈದ್ಯಳಾಗ್ಬೇಕು ಅಂತ ದೊಡ್ಡ ಹಂಬಲ ಇತ್ತು. ಅದೇ ತರ ನಾನು ವೈದ್ಯಕೀಯ ವೃತ್ತಿಯನ್ನ ಆರಿಸಿಕೊಂಡೆ.
0: ಓಕೆ, ನಿಮ್ಗೆ ಆ ಹಂಬಲ ಬರೋದಕ್ಕೆ ನಾನು ಇವರನ್ನ ನೋಡಿ ಹೀಗಾಗಿದ್ದು ಆತರ ಯಾರಾದ್ರೂ ರೋಲ್ ಮಾಡೆಲ್ ತರ ಫ್ಯಾಮಿಲಿಯಲ್ಲಿ ಯಾರಾದ್ರೂ ಡಾಕ್ಟರ್ ಅಂತ ಇದ್ರಾ ನಿಮ್ಗೆ?
1: ಇಲ್ಲ ಇಲ್ಲ, ನಮ್ ಫ್ಯಾಮಿಲಿನಲ್ಲಿ ಯಾರು ಡಾಕ್ಟರ್ ಇರ್ಲಿಲ್ಲ. ಅಂದ್ರೆ ಡಿಸ್ಟೆಂಟ್ ಆಗಿ ಒಬ್ರು ರಿಲೇಟಿವ್ ಇದ್ರು, ಅವರನ್ನು ನೋಡಿದಾಗೆಲ್ಲ ನಮ್ ತಾಯಿ ಹೇಳ್ತಾ ಇದ್ರು, ನೀನು ಒಳ್ಳೆ ಡಾಕ್ಟರ್ ಆಗ್ಬೇಕು, ನೀನು ಓದ್ಬೇಕು ಚೆನ್ನಾಗಿ ಅಂತ ತುಂಬಾ ನಮ್ಗೆ ನಮ್ ತಾಯಿ ಸಪೋರ್ಟ್ ಮಾಡ್ತಾ ಇದ್ರು, ಪ್ರೋತ್ಸಾಹಿಸ್ತಾ ಇದ್ರು. ನಮ್ ತಂದೆಯವರು ಕೂಡ ಹೇಳ್ತಾ ಇದ್ರು, ಇಲ್ಲೇ ಎಲ್ಲಾದ್ರೂ ಮೆಡಿಕಲ್ ಕಾಲೇಜಿಗೆ ಸೀಟ್ ಸಿಕ್ಕಿದ್ರೆ ಗೌರ್ಮೆಂಟ್ ಕಾಲೇಜ್ಗೆ ನಿನ್ನನ್ನು ಸೇರಿಸ್ತೀನಮ್ಮ ಅಂತ ಹೇಳ್ತಾ ಇದ್ರು. ನನ್ನ ಆಸೆನ ನೋಡ್ಬಿಟ್ಟು ಅವರು ಆತರ ಹೇಳ್ತಾ ಇದ್ರು.
0: ಓಕೆ, ಈಗ ನೀವು 51 ವರ್ಷದಿಂದ ವೈದ್ಯಾಗಿ ನಿಮ್ಮ ಒಂದು ಜೀವನವನ್ನ ನಡೆಸ್ತಾ ಬಂದಿದ್ದೀರಾ. ನೀವು ಈಗ ಆ ಒಂದು 51 ವರ್ಷದ ಹಿಂದೆ ತಿರುಗಿ ನೋಡೋದಾದ್ರೆ, ಆಗಿನ ಕಾಲಕ್ಕೂ ಈಗಿನ ಕಾಲಕ್ಕೂ ವೈದ್ಯಾಗಿರೋದು ಏನು ಚಾಲೆಂಜ್ ಅಂತ ಅನ್ಸುತ್ತೆ ನಿಮ್ಗೆ?
1: ಖಂಡಿತವಾಗ್ಲೂ ನಾನು ಈ ಒಂದು 51 ವರ್ಷದ ಅವಧಿಯಲ್ಲಿ ಅನೇಕ ರೀತಿಯ ಒಂದು ಪ್ರೋಗ್ರಾಮ್ಗಳನ್ನ ನೋಡಿದ್ದೀನಿ, ಕಾರ್ಯಕ್ರಮಗಳನ್ನ, ಹಾಗೆ ಅನೇಕ ರೀತಿಯ ಚಾಲೆಂಜ್ಗಳನ್ನ ಕೂಡ ಎದುರಿಸ್ಕೊಂಡು ಬಂದಿದ್ದೀನಿ. ಯಾಕಪ್ಪ ಅಂತಂದ್ರೆ, ಆಗಿನ ಕಾಲನೇ ಬೇರೆ ಇತ್ತು, ಈಗಿನ ಕಾಲನೇ ಬೇರೆ. ಆಗ ಇವಾಗಿದ್ದ ತರ ವೈದ್ಯರು ಇರಲಿಲ್ಲ, ಬರೀ ಕುಟುಂಬ ವೈದ್ಯರೇ ಜಾಸ್ತಿ ಇರ್ತಾ ಇದ್ರು. ಆಮೇಲೆ ಅವಾಗ ಬಹಳ ಕಮ್ಮಿ ದುಡ್ಡು, ದುಡ್ಡಿಗಿಂತ ಹೆಚ್ಚು ವೈದ್ಯರಿಗೂ ರೋಗಿಗಳಿಗೂ ಬಹಳಷ್ಟು ಅವಿನಾವ ಭಾವ ಸಂಬಂಧ ಇರ್ತಾ ಇತ್ತು. ಆಗ ನಾವು ದುಡ್ಡಿಗೋಸ್ಕರ ಚಿಕಿತ್ಸೆ ಕೊಡ್ತಾನೆ ಇರ್ಲಿಲ್ಲ. ಎಷ್ಟೋ ಸತಿ ಪೇಷಂಟ್ ದುಡ್ಡು ಕೊಡದೇನೆ ಹೊಟ್ಟೋಗಿದ್ದು ಉಂಟು, ನಮ್ ಕೈಲಿ ದುಡ್ಡಿಲ್ಲ ಅಂತ ಹೇಳ್ಬಿಡೋರು. ಅಂತ ಸಂದರ್ಭದಲ್ಲೂ ಕೂಡ ನಾವು ಅವಾಗೆಲ್ಲಾನು ಚಿಕಿತ್ಸೆ ಕೊಟ್ಟು ಪೇಷಂಟ್ಗೋಸ್ಕರನೇ ಬದುಕಿದೀವಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಆದ್ರೆ ಕಾಲಕ್ರಮೇಣ ಈಗ ಬರ್ತಾ ಬರ್ತಾ ಇದು ಒಂದು ವ್ಯಾಪಾರೀಕರಣ ಆಗ್ಬಿಟ್ಟಿದೆ ವೈದ್ಯಕೀಯ ಕೋರ್ಸ್. ಅದು ಬೇಜಾರಾಗುತ್ತೆ ಕೆಲವು ಸರ್ತಿ, ಯಾಕೆಂದ್ರೆ ನಾವಿದ್ದ ದಿನಗಳು ಗೋಲ್ಡನ್ ಡೇಸ್. ನಾವು ಬಹಳ ಸಂತೋಷವಾಗಿದ್ವಿ ನಮ್ ಪೇಷಂಟ್ಸ್ ಜೊತೆ, ರೋಗಿಗಳ ಜೊತೆ, ಅವರು ತುಂಬಾ ಸಂತೋಷವಾಗಿದ್ರು ನಮ್ ಜೊತೆ. ಹಾಗಾಗಿ ಇವತ್ತಿಗೂ ಅವತ್ತಿಗೂ ನಾವು ಒಂದು ಯೋಚನೆ ಮಾಡಿದಾಗ ಎಲ್ಲ ರೀತಿಯ ವ್ಯತ್ಯಾಸಗಳನ್ನ ಕಾಣ್ತಾ ಇದೀವಿ. ದುಡ್ಡಿಂದ ಇರ್ಬೋದು, ಆರ್ಥಿಕವಾಗಿ, ಅಥವಾ ಇನ್ವೆಸ್ಟಿಗೇಷನ್ ಮಾಡಿಸೋದಿರ್ಬೋದು, ಅಥವಾ ಒಂದು ರೋಗವನ್ನ ನಿರ್ಣಯಿಸೋದಿರ್ಬೋದು, ಎಲ್ಲಾ ತರದಲ್ಲೂ ಅನೇಕ ರೀತಿಯ ಬದಲಾವಣೆಗಳನ್ನ ನಾವು ಈ ಕಾಲಕ್ಕೆ ಕಂಡಿದೀವಿ. ಈಗ ಅಷ್ಟು ಸುಲಭ ಅಲ್ಲ ವೈದ್ಯಕೀಯ ವೃತ್ತಿ, ಬಹಳ ಕಷ್ಟವಾಗಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ.
0: ಹೌದು, ಖಂಡಿತವಾಗ್ಲೂ ಈಗ ಯಾವುದೇ ಒಂದು ವೃತ್ತಿ ಅಂತ ತಗೊಂಡ್ರೆ ಅದು ಖಂಡಿತ ಸುಲಭ ಅಲ್ಲ ಅನ್ನೋದು ಎಲ್ಲರಿಗೂ ಈಗ ಗೊತ್ತಿರುವಂತಹ ಸತ್ಯನೇ ಆಗಿದೆ. ಆದ್ರೆ ನೀವು 51 ವರ್ಷದಿಂದ ಡಾಕ್ಟರ್ ಆಗಿರೋದ್ರಿಂದ, ಈ ಡಾಕ್ಟರ್ ಅಂದ ತಕ್ಷಣ ಎಲ್ಲರಿಗೂ ತಲೆಯಲ್ಲಿರುತ್ತೆ ಯಾವ ಟೈಮ್ಗೆ ಬೇಕಾದ್ರೂ ಅವೈಲೇಬಲ್ ಇರುವಂತಹ ಡಾಕ್ಟರ್ ಆಗಿರ್ಬೇಕು ಅಂತ. ಈಗ ನಮ್ಗೆ ಕೆಲವರಿಗೆ ಇರುತ್ತೆ, ನಾನು ಈ ಡಾಕ್ಟರ್ ಹತ್ರ ಹೋದ್ರೇನೆ ನನಗೆ ಸರಿ ಹೋಗೋದು, ಸೊ ನನಗೆ ಏನೇ ಒಂದು ಇದ್ರೂ ಅದು ಮಾನಸಿಕವಾಗಿ ಈ ಡಾಕ್ಟರ್ ಅನ್ನ ನೋಡಿದ್ರೆ ಸಾಕು ನನಗೆ ಸರಿ ಹೋಗುತ್ತೆ ಅನ್ನುವಂತ ಒಂದು ಮನಸ್ಥಿತಿ ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ. ಆ ರೀತಿಯಾದ ಸಮಯದಲ್ಲಿ ನೀವು ನಿಮ್ಮ ವೈಯಕ್ತಿಕ ಜೀವನ ಆಗ್ಲಿ ವೃತ್ತಿ ಜೀವನವನ್ನಾಗ್ಲಿ ಹೇಗೆ ಬ್ಯಾಲೆನ್ಸ್ ಮಾಡ್ತಾ ಬಂದಿದ್ದೀರಾ 51 ವರ್ಷದಿಂದ ಅಂತ ಹೇಳ್ತೀರಾ?
1: ಈ ಒಂದು ಬಹಳ ಉತ್ತಮ ಪ್ರಶ್ನೆ ಕೇಳ್ಬಿಟ್ರಿ ನೀವು. ಯಾಕೆಂದ್ರೆ ವೈಯಕ್ತಿಕ ಜೀವನ ನಮಗೆ ಬಹಳ ಕಮ್ಮಿ ಇರುತ್ತೆ ಡಾಕ್ಟರ್ ಆದವ್ರಿಗೆ. ಕೆಲವು ಸತಿ ಊಟ ಮಾಡ್ತಾ ಇರುವಾಗ್ಲೂ ನಾವು ಎದ್ದು ಹೋಗ್ಬೇಕಾದಂತ ಪರಿಸ್ಥಿತಿ, ಎಮರ್ಜೆನ್ಸಿ ಬಂತು ಅಂದ್ರೆ ಊಟ ಬಿಟ್ಟು ಎದ್ದು ಹೋಗ್ಬೇಕು, ಆ ತರದ ಅನೇಕ ಪರಿಸ್ಥಿತಿಗಳನ್ನು ನಾವು ನೋಡಿದೀವಿ. ಹಾಗೆ ಅಂತಂದಾಗ ನಾವು ನಮ್ಮ ವೈಯಕ್ತಿಕ ಜೀವನಕ್ಕೆ ಸ್ವಲ್ಪ ಕಡಿವಾಣ ಹಾಕ್ಲೇಬೇಕಾಗುತ್ತೆ. ಈ ಇದು ಸೇವೆ, ಒಂದು ಮಾನವೀಯತೆಯ ಮೌಲ್ಯಗಳನ್ನ ನಾವು ಇಟ್ಕೊಂಡಾಗ, ಸೇವೆ ಅಂತ ಪರಿಗಣಿಸಿದಾಗ, ವೈಯಕ್ತಿಕ ಜೀವನಕ್ಕೆ ಸಾಕಷ್ಟು ಸಮಯ ಕೊಡೋದಕ್ಕೆ ಖಂಡಿತ ಆಗೋದಿಲ್ಲ. ಆದ್ರಿಂದ ನಾವು ಸೇವಾ ಮನೋಭಾವದಿಂದನೇ ಕೆಲಸ ಮಾಡ್ಬೇಕಾಗತ್ತೆ, ಹೆಚ್ಚು ಸಮಯವನ್ನ ನಾವು ಪೇಷಂಟ್ಗಳಿಗೆ ಕೊಡಬೇಕಾಗತ್ತೆ. ಇದು ಬಹಳ ಮುಖ್ಯವಾದ.
0: ಎಷ್ಟೋ ಸತಿ ನಿಮಗೆ ನಿಮ್ಮ ಹತ್ರ ಇರೋ ಪೇಷಂಟ್ಗಳೇ ನಿಮಗೆ ಮನೆಯವರು ಕೂಡ ಆಗ್ಬಿಟ್ಟಿರ್ತಾರೆ ಅಲ್ವಾ?
1: ಹೌದು, ಖಂಡಿತವಾಗ್ಲೂ. ಯಾಕೆಂದ್ರೆ ಕುಟುಂಬ ವೈದ್ಯಳು ಅಂತ ನಾನು ಹೇಳುವಾಗ ತುಂಬಾ ಹೆಮ್ಮೆ ಆಗುತ್ತೆ, ಯಾಕೆಂದ್ರೆ ಅವರ ಕುಟುಂಬದಲ್ಲಿ ನಾನು ಒಬ್ಬಳಾಗ್ಬಿಟ್ಟಿರ್ತೀನಿ. ಅದರಿಂದ ವೈದ್ಯರಿಗೂ ರೋಗಿಗಳಿಗೂ ತುಂಬಾ ಹತ್ತಿರದ ಸಂಬಂಧ. ಅವ್ರು ಏನಕ್ಕೆ ನಮ್ಮ ಹತ್ರ ಬರ್ತಾರೆ, ಅವ್ರ ಹತ್ರ ಹೋದ ತಕ್ಷಣ ನಮ್ ಕಷ್ಟ ಎಲ್ಲ ಹೊರಟೋಗುತ್ತೆ, ನಾವು ಸಂತೋಷವಾಗಿರ್ಬೋದು, ನಮ್ಮ ಆರೋಗ್ಯ ಸುಧಾರಿಸುತ್ತೆ, ಎಲ್ಲ ನಮ್ಮ ತೊಂದರೆಗಳು ನಿವಾರಣೆ ಆಗುತ್ತೆ ಅನ್ನೋ ಒಂದೇ ಒಂದು ಉದ್ದೇಶ ಇಟ್ಕೊಂಡು ರೋಗಿಗಳು ನಮ್ಮ ಹತ್ರ ಬರ್ತಾರೆ. ಆತರ ಇರುವಾಗ ರೋಗಿಗಳಿಗೆ ಡಾಕ್ಟರ್ನ ನೋಡಿದ್ರೆ

0: ಸಾಕು, ಎಷ್ಟೋ ಸಮಾಧಾನ ಆಗ್ಬಿಡುತ್ತೆ. ಅದು ಬಹಳ ಮುಖ್ಯ. ಟ್ರೀಟ್ಮೆಂಟ್ ಆಸ್ಪೆಕ್ಟ್ 50% ಆದ್ರೆ ರೋಗಿಗಳಿಗೆ ಧೈರ್ಯ ತುಂಬೋದು, ಅವರ ಮಾನಸಿಕ ಸ್ಥಿತಿನ ಅರ್ಥ ಮಾಡಿಕೊಂಡು ಅವರಿಗೆ ಮನೋಸ್ಥೈರ್ಯ ಕೊಡತಕ್ಕಂಥದ್ದು ಮತ್ತೊಂದು 50% ಆಗುತ್ತೆ. ಆದ್ರಿಂದ ಡಾಕ್ಟರ್ ಆಗಿರೋರಿಗೆ ಬಹಳ ಸಹನೆ ಬೇಕು, ಸಂಯಮ ಬೇಕು. ಆಮೇಲೆ ಪೇಷಂಟ್ಸ್ ಅಂದ್ರೆ ಒಂದು ಪ್ರೀತಿ ಇರಬೇಕು, ವಿಶ್ವಾಸ ಇರಬೇಕು, ಅವರಲ್ಲಿ ನಂಬಿಕೆಯೂ ಇರಬೇಕು. ನಮಗೆ ನಮ್ಮ ಹತ್ರನೇ ಬರ್ತಾರೆ, ನಾವು ಅವ್ರನ್ನ ಚೆನ್ನಾಗಿ ಮಾಡಿ ಕಳಿಸಬೇಕು ಅನ್ನೋ ಒಂದು ಮನೋ ನಿರ್ಧಾರನೂ ಇರಬೇಕು.
1: ಖಂಡಿತವಾಗ್ಲು. ಈಗ ನೀವು ಏನು ಸಹನೆ ಬಗ್ಗೆ ಮಾತನಾಡ್ತಾ ಇದ್ರಿ, ನೀವು 50 ವರ್ಷದ ಹಿಂದೆ ಯೋಚನೆ ಮಾಡಿದ್ರೆ ಇಷ್ಟು ವರ್ಷ ನೀವು ವೈದ್ಯೆಯಾಗಿ ಇರ್ತೀನಿ ಅಂತ ಆಗ್ಲಿಂದ ಏನಾದ್ರೂ ಅನ್ಕೊಂಡಿದ್ರ?
0: ಖಂಡಿತವಾಗ್ಲೂ ಇತ್ತು. ಯಾಕೆ ಅಂದ್ರೆ ನನಗೆ ತುಂಬಾ ನನ್ನ ಒಂದು ವೃತ್ತಿಯ ಮೇಲೆ ಬಹಳಷ್ಟು ಆಸಕ್ತಿ ಆಸೆ ಎರಡೂ ಇದೆ. ನಾನು ಹೇಳೋದಾದ್ರೆ ಈ ಜನ್ಮ ಅಲ್ಲ, ಮುಂದಿನ ಜನ್ಮದಲ್ಲೂ ನಾನು ವೈದ್ಯಳಾಗೆ ಬಾಳ್ಬೇಕು ಅಂತ ಅನ್ಕೊಂಡ್ಬಿಟ್ಟಿದ್ದೀನಿ. ಆ ಜನ್ಮಕ್ಕೂ ದೇವರು ನನಗೆ ವೈದ್ಯಳ ವೃತ್ತಿನೇ ಕರುಣಿಸಬೇಕು ದೇವರು ಅಂತ ಕೇಳ್ಕೊತೀನಿ. ಯಾಕೆ ಅಂತಂದ್ರೆ ಈ ಒಂದು ವೃತ್ತಿಯಲ್ಲಿ ಸಿಗತಕ್ಕಂತಹ ಒಂದು ಸಂತೋಷ ಇರ್ಬೋದು, ಒಂದು ಆನಂದ ಮತ್ತೆ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ತೃಪ್ತಿ ಸಿಗುತ್ತೆ ನಮಗೆ. ಇದರಲ್ಲಿ ನಾವು ಮಾಡಿರೋ ಕೆಲಸದಲ್ಲಿ ನಮಗೆ ತುಂಬಾ ತೃಪ್ತಿ ಸಿಗಬೇಕಾದಿದ್ದು ಅಂದ್ರೆ ವೈದ್ಯ ವೃತ್ತಿ.
1: ಖಂಡಿತ. ನೀವು ಹಿಂತಿರುಗಿ ನೋಡಿದಾಗ ಈ 50 ವರ್ಷಗಳಲ್ಲಿ ಯಾವ್ದಾದ್ರೂ ಒಂದು ಮೆಮೊರೇಬಲ್ ಮೂಮೆಂಟ್ ಇದೆ, ನಾನು ವೈದ್ಯ ಆದಾಗಿಂದಾನು ಇದನ್ನ ನನ್ನ ಜೀವನದಲ್ಲಿ ನಾನು ಮರೆಯಕ್ಕೆ ಆಗಲ್ಲ ಅನ್ನುವಂತ ಒಂದು ಮೊಮೆಂಟ್ ಇದ್ರೆ ಅದನ್ನ ನಮ್ಮೊಟ್ಟಿಗೆ ಶೇರ್ ಮಾಡಿ?
0: ಖಂಡಿತವಾಗ್ಲು. ಈ ತರದ ಅನೇಕ ಸಂಗತಿಗಳು ಸನ್ನಿವೇಶಗಳನ್ನ ನಾನು ನೋಡಿದೀನಿ. ಒಬ್ಳು ಹೆಂಗಸಿಗೆ ಸುಮಾರು ಒಂದು 6 ಅಬಾರ್ಷನ್ ಆಗಿತ್ತು. 6 ಅಬಾರ್ಷನ್ ಅಂದ್ರೆ ಎಲ್ಲಾ ಮಕ್ಕಳನ್ನು ನ್ಯೂನತೆ. 7ನೇದಕ್ಕೆ ಅವಳು ಪ್ರೆಗ್ನೆಂಟ್ ಆದ್ಲು. ಅವಳು ಬಂದ್ಲು ನನ್ನ ಹತ್ರ, ಬಂದ್ಬಿಟ್ಟು ಪ್ರೆಗ್ನೆಂಟ್ ಆಗಿದ್ದೀನಿ, ನನ್ಗೆ ಈ ಮಗು ಬೇಡ, ತೆಗೆದ್ಬಿಡಿ ಅಂದ್ಲು. ನಾನು ಹೇಳಿದೆ ಬೇಡಮ್ಮ ಹಾಗನ್ಬೇಡ, ನಿಂಗೊಂದು ಮಕ್ಕಳಿಲ್ಲ, ಅದು ಹೆಂಗೆ ನಿನ್ಗೆ ಈ ಮಗುನ ತೆಗೆಯೋದು, ನನ್ನ ಕೈ ಬರಲ್ಲ ಅದು ಮಾಡೋದಕ್ಕೆ, ದೇವ್ರ ಮೇಲೆ ಭಾರ ಹಾಕ್ಬಿಡು ನೀನು, ನನ್ಗೇನೋ ನನ್ನ ಮನಸ್ಸು ಹೇಳ್ತಾ ಇದೆ ನಿಂಗೆ ಒಳ್ಳೇದಾಗತ್ತೆ ಅಂತ ಬಿಡು ಅಂತ ಹೇಳಿದೆ. ಅವಳು ಆಯ್ತು ಡಾಕ್ಟ್ರೆ ನಿಮ್ಮ ಮೇಲೆ ಭಾರ ಹಾಕ್ಬಿಟ್ಟು ನಾ ಬಿಡ್ತೀನಿ ಅಂದ್ಲು. ತಿಂಗಳು ತಿಂಗಳು ಚೆಕಪ್ಗೆ ಬರ್ತಾ ಇದ್ಲು. ನಾ ಹೇಳಿದೆ ಈ ದೇವ್ರ ಮಗುನೇ, ನಮ್ದು ನಂದು ಅಲ್ಲ ನಿಂದು ಅಲ್ಲ, ದೇವ್ರು ಕೊಡೋ ಮಗು ಇದು, ಏನಾದರೂ ಆಗಲಿ ದೇವ್ರು ಒಳ್ಳೇದು ಮಾಡ್ತಾನೆ, ಸುಮ್ಮನಿರು ನಂಬಿಕೆ ಇಟ್ಕೊಂತ. ಕೊನೆಗೆ 9 ತಿಂಗಳಾಗಿ ಮಗು ಹುಟ್ಟಿತು, ಅದು ಒಂದು ಗಂಡು ಮಗು ಆಯ್ತು. ಆ ಮಗು ನಿಜವಾಗ್ಲೂ ಯಾವ ನ್ಯೂನತೆನೂ ಇರಲಿಲ್ಲ. ಇದು ತುಂಬಾ ಆಶ್ಚರ್ಯವಾದಂತ ವಿಚಾರ. ಅವಳು ಆಮೇಲೆ ಹೇಳಿದ್ಲು, ಇಲ್ಲ ಡಾಕ್ಟರ್ ಯಾರೋ ನನಗೆ ಹೇಳಿ ಕಳಿಸಿದ್ರು ನಮ್ಗೆ ಗುರುತಿರೋರು, ನೀನ್ ಲಕ್ಷ್ಮೀ ಡಾಕ್ಟರ್ ಹತ್ರ ಹೋಗು, ನಿಂಗೆ ತುಂಬಾ ಒಳ್ಳೇದಾಗುತ್ತೆ, ಅವ್ರ ಮನಸ್ಸು ತುಂಬಾ ಎಲ್ಲರಿಗೂ ಹಾರೈಸ್ತಾ ಇರ್ತಾರೆ, ಅವರು ಒಳ್ಳೇದನ್ನ ಹಾರೈಸ್ತಾರೆ, ಒಳ್ಳೇದಾಗತ್ತೆ ಅಂತ ಹೇಳಿದ್ರು, ಅದಕ್ಕೆ ನಾನು ನಿಮ್ಮ ಹತ್ರ ಬಂದ್ಲೆ ಅಂತ ಹೇಳಿದ್ಲು. ಅವತ್ತು ನನಗೆ ತುಂಬಾ ಸಂತೋಷ ಆಯ್ತು, ಯಾಕೆಂದ್ರೆ ಒಂದ್ ಒಳ್ಳೆ ಕೆಲಸ ನಾನು ಮಾಡ್ದಂಗೆ ಅನ್ನಿಸ್ತು ನಂಗೆ. ಅಬಾರ್ಷನ್ ಮಾಡಿ ಮಗು ತೆಗಿತಿದ್ದವಳು, ಒಂದ್ ಒಳ್ಳೆ ಮಗುಗೆ ಜನ್ಮ ಕೊಟ್ಲವಳು, ನಾನು ಒಂದ್ ಒಳ್ಳೆ ಮಗುನ ಡೆಲಿವರಿ ಮಾಡಿದೆ, ಅವತ್ತು ನನಗೆ ತುಂಬಾ ಸಂತೋಷ ತೃಪ್ತಿ ಆಯ್ತು, ಅಯ್ಯೋ ದೇವ್ರೆ ನಾನು ಎಷ್ಟು ಒಳ್ಳೆ ಕೆಲಸ ಮಾಡಿದೆ ಅಂತ ನಂಗೆ ಅನ್ನಿಸ್ತು.
1: ನಿಜ, ನಿಮ್ಮ ಮಾತುಗಳನ್ನ ಕೇಳ್ತಾ ಇದ್ರೆ ಆ ಪುಟ್ಟ ಕಂದಮ್ಮಗಳನ್ನ ನೋಡಿದಾಗ ನಿಮಗೆ ಎಷ್ಟು ಸಂತೋಷ ಆಗಿರಬಹುದು ಅಂತ ನಾವು ಊಹಿಸ್ಕೊತಾ ಇದೀವಿ. ಆದ್ರೆ ಈಗ ನಿಮ್ಮ ಬಾಯಲ್ಲೇ ಹೇಳಿ, ನೀವು ಪ್ರತಿದಿನ ಎಷ್ಟೋ ಸಾವಿರಾರು ಮಕ್ಕಳುಗಳನ್ನ ನೋಡ್ತಾ ಇರ್ತೀರ, ಆ ಪುಟ್ಟ ಕಂದಮ್ಮನ ಅಳು ಕೇಳಿದಾಗ ನಿಮಗೆ ಎಷ್ಟು ಸಂತೋಷ ಆಗತ್ತೆ?
0: ಖಂಡಿತವಾಗ್ಲೂ ಸಂತೋಷ ಆಗತ್ತೆ. ಆ ಮಕ್ಕಳು ಒಂದ್ಸತಿ ಅಮ್ಮ ಅಂತಂದಾಗ ನಾನು ಅವಳಿಗೆ ಹೇಳ್ತೀನಿ, ಅಮ್ಮ ನೋಡು ನಿನ್ನ ಕರೀತಾ ಇದೆ ನಿನ್ ಮಗು ಅಂತ ಹೇಳ್ತೀನಿ, ಅಮ್ಮ ಅಂತಿದೆ ನೋಡು ನಿನ್ ಮಗು ನೀನ್ ಕರೀತಾ ಇದೆ ಅಂತ, ಅವಳಿಗೂ ತುಂಬಾ ಸಂತೋಷ ಆಗುತ್ತೆ. ಹೀಗಾಗಿ ಒಂದು ಆ ಬಾಂಧವ್ಯ ಇದೆಯಲ್ಲ, ಎಸ್ಪೆಷಲಿ ಸ್ತ್ರೀರೋಗ ತಜ್ಞರಾದ್ರೆ ಆ ತಾಯಿ ಮಗು ಜೊತೆ ನಾವಿರ್ತೀವಲ್ವಾ, ಅದು ತುಂಬಾ ಸಂತೋಷದ ವಿಷಯ. ಆ ಮಕ್ಕಳು ದೊಡ್ಡವರಾದ್ರೂ ನಮ್ಗೆ ಅವ್ರನ್ನ ನೋಡ್ಬೇಕು. ನಾನು ಇವತ್ತಿಗೂ ಹೇಳ್ತೀನಿ, ಎಷ್ಟೋ ವರ್ಷ 25-30 ವರ್ಷ ಅಮೆರಿಕಾಗ ಹೋಗಿರ್ತಾರೆ, ಇಂಗ್ಲೆಂಡ್ ಹೋಗಿರ್ತಾರೆ, ಬರ್ತಾರೆ, ಬಂದಾಗ ಕರ್ಕೊಂಡ್ಬಂದು ನನ್ನ ಕಾಲಿಗೆ ನಮಸ್ಕಾರ ಮಾಡಿಸ್ತಾರೆ. ಅವಾಗ ಅವತ್ತು ಹೇಳ್ತೀನಿ, ಅಯ್ಯೋ ನನ್ನ ಮಕ್ಕಳು ಬಂದಿದ್ದಾರಲ್ಲಪ್ಪ, ನಂಗೆ ಎಷ್ಟು ಸಂತೋಷ ಆಯ್ತು, ನೀವು ಬಂದ್ರಲ್ಲ ನನ್ನ ನೋಡಿದ್ರಲ್ಲ ನಂಗೆ ಅದೇ ಒಂದು ಸಂತೋಷಪ್ಪ ಬಾ ಅಂತೇಳಿ ನನ್ನ ಜೊತೆ ಫೋಟೋ ತೆಗೆಸ್ಕೊಂಡು ಹೋಗ್ತಾರೆ. ತುಂಬಾ ಸಂತೋಷ ತಂದಿದೆ ನನಗೆ ಈ ವಿಷಯ.
1: ನಾವು ಸಂತೋಷದ ವಿಷಯಗಳನ್ನ ಮಾತಾಡ್ತಾ, ಈಗ ಲೈಫ್ ಅನ್ನೋದು ಖಂಡಿತವಾಗ್ಲೂ ಒಂದು ಬ್ಯಾಲೆನ್ಸ್. ಈಗ ಸಂತೋಷ ಎಷ್ಟಿರುತ್ತೋ ದುಃಖನೂ ಅಷ್ಟೇ ಇರುತ್ತೆ. ಈಗ ನೀವು ಡೆಲಿವರಿ ಮಾಡಿದ್ದ ಸಮಯದಲ್ಲಿ ಕೂಡ ಒಂದಷ್ಟು ಮಕ್ಕಳನ್ನ ಕಳ್ಕೊಳ್ಬೇಕಾಗತ್ತೆ ಆ ತಾಯಿ, ಆ ದುಃಖನ ನೀವು ಹೇಗೆ ತಡಿತಾ ಇದ್ರಿ, ತಾಯಿಗೆ ಹೇಗೆ ಸಮಾಧಾನ ಮಾಡ್ತಾ ಇದ್ರಿ?
0: ಇದು ತುಂಬಾ ದುಃಖವಾದಂತ ವಿಷಯ, ಯಾಕೆಂದ್ರೆ ತಾಯಿ ಮಗು ಇಬ್ರು ಸುರಕ್ಷಿತವಾಗಿರ್ಬೇಕು ಅಂತಾನೆ ನಮ್ಮ ಹತ್ರ ಬರ್ತಾರೆ. ಆ ವಿಷಯದಲ್ಲಿ ನನ್ನ ಹತ್ರ ತುಂಬಾ ಮಕ್ಕಳು ಸತ್ತಿಲ್ಲ, ಅದೊಂದು ನನಗೆ ಬಹಳ ಹೆಮ್ಮೆ ವಿಷಯ. ನಾನು ಡೆಲಿವರಿ ಮಾಡಿದ್ದವು ಸಾಧಾರಣವಾಗಿ ಎಲ್ಲ ಮಕ್ಕಳು ಬದುಕಿದ್ದಾರೆ. ನನ್ನ ನೆನಪಲ್ಲಿ ಸತ್ತಿರೋದು ಒಂದೋ ಎರಡೋ ಇರ್ಬೋದು. ಅದೇನು ಅಂದ್ರೆ ಅಚಾತುರ್ಯ ಹೇಗಾಯ್ತು ಅಂದ್ರೆ, ಅವ್ರ ಡಯಾಬಿಟಿಸ್ ಇತ್ತು ತಾಯಿಗೆ. ನಾವೆಲ್ಲ ರೆಡಿ ಮಾಡಿಕೊಂಡು ನಾಡದ್ದು ಅವಳಿಗೆ ಸಿಜೇರಿಯನ್ ಮಾಡಿ ಮಗುನ 8 ತಿಂಗಳ ಮೇಲೆ, ಒಂದು ವಾರನೂ ಆಗಿರ್ಲಿಲ್ಲ ಇನ್ನು, ತೆಗೆದ್ಬಿಡ್ಬೇಕು ಅಂತ ಮಾಡ್ಕೊಂಡಿದ್ವಿ. ಆದ್ರೆ 2 ದಿನ ಮುಂಚೆನೆ ಹೊಟ್ಟೆಲ್ ಹೊರಟೋಯ್ತು ಆ ಮಗು. ಆಕೆಗೆ ಮಕ್ಕಳು ಇರ್ಲಿಲ್ಲ ಪಾಪ, ಅದು ತುಂಬಾ ದುಃಖ ಆಯ್ತು. ಯಾಕೆಂದ್ರೆ ಅವಳಿಗೂ ದುಃಖ, ನನಗೆ ಹೇಳಕ್ಕೂ ಕೂಡ ದುಃಖ ಆಯ್ತು, ಅವಳಿಗೂ ದುಃಖ ಆಯ್ತು. ಅವಳಿಗೆ ಆಮೇಲೆ ಸಮಾಧಾನ ಮಾಡಿ ಹೇಳ್ದೆ, ನೋಡಮ್ಮ ನಿನ್ಗೆ ಇನ್ನೊಂದ್ಸತಿ ನೀನ್ ಪ್ರೆಗ್ನೆಂಟ್ ಆದಾಗ ನಿಂಗೊಂದು ಮಗುನ ಕೊಡ್ಲೇಬೇಕು, ನಾನು ನಿಶ್ಚಯಿಸಿ

0: ಿದ್ದೀನಿ ನಾನು ಮಾಡ್ಕೊಡ್ಬೇಕು ಅಂತ. ನೀನೇನು ಯೋಚನೆ ಮಾಡಬೇಡ, ನನ್ನ ಮೇಲೆ ಭಾರ ಹಾಕು, ಶಹರ್ನಿಶಿ ನಾನು ಕಷ್ಟಪಟ್ಟು ನಿನಗೊಂದು ಮಗು ಉಳಿಸ್ಕೊಡ್ತೀನಿ, ನೀನು ಯೋಚನೆ ಮಾಡಬೇಡ ಅಂತ ಹೇಳಿದೆ. ಆಮೇಲೆ ಅವಳು ಮತ್ತೆ ಒಂದು 6 ತಿಂಗಳಲ್ಲೇ ಪ್ರೆಗ್ನೆಂಟ್ ಆದಳು. ಪುನಃ ಬಂದಳು, ಅವಳಿಗೆ ಮೊದಲನೇ ದಿನದಿಂದ ಕೊನೆ ದಿನದವರೆಗೂ ಅವಳಿಗೆ ಶುಗರ್ ಎಲ್ಲ ಟೆಸ್ಟ್ ಮಾಡಿ ಏನೇನು ಬೇಕೋ ಎಲ್ಲ ಇನ್ವೆಸ್ಟಿಗೇಷನ್ನು ಮಾಡಿಸಿ ಬಹಳ ಕೇರ್ಫುಲ್ಲಾಗಿ ಅವಳನ್ನ ನೋಡಿಕೊಂಡು 8 ತಿಂಗಳ ಮೇಲೆ 2 ದಿನ ಆದ ತಕ್ಷಣವೇ ಅವಳಿಗೆ ಸಿಜೇರಿಯನ್ ಮಾಡಿ ಮಗು ತೆಗೆದುಕೊಟ್ವಿ. ಮಗು ತಾಯಿ ಇಬ್ಬರು ಚೆನ್ನಾಗಿದ್ದಾರೆ, ತುಂಬ ಸಂತೋಷ ಆಯಿತು. ಆ ಥರದ ಸ್ಥಿತಿಗತಿಗಳು ತುಂಬ ಆಗಿವೆ, ಆಗುತ್ತೆ. ಆದ್ರೂ ನನ್ನ ಕೈಯಲ್ಲಿ ಹೆಚ್ಚು ಮಕ್ಕಳು ಸತ್ತಿಲ್ಲ, ಅದೊಂದು ನನಗೆ ಹೆಮ್ಮೆ ವಿಷಯ. ಯಾವ ಮಕ್ಕಳೂ ನನಗೆ ನೆನಪಿಗೆ ಬರೋವಂಥದ್ದು ಭಾಳ ಕಮ್ಮಿ. ಈ ಒಂದು 51 ವರ್ಷದಲ್ಲಿ ಒಂದೋ ಎರಡೋ ಮಕ್ಕಳು ಹೋಗಿರ್ಬೋದೇ ಹೊರತು ಬಹಳ ಕಮ್ಮಿ ಮಕ್ಕಳು ಸಾವಾಗಿರೋದು. ಯಾಕೆಂದ್ರೆ ನಂಗೆ ತುಂಬ ಭಯ ಜಾಸ್ತಿ, ಮಕ್ಕಳು ತಾಯಿ ಮಕ್ಕಳಿಬ್ರು ಸುರಕ್ಷಿತವಾಗಿರ್ಬೇಕು, ಅದೊಂದೇ ನನಗೆ ಮನಸ್ಸಿನ ಸ್ಥಿತಿ ಅದು. ಆದ್ರಿಂದ ಅವ್ರು ಚೆನ್ನಾಗಿರ್ಬೇಕು ಅಂತ ನಾನು ಯೋಚನೆ ಮಾಡಿದಾಗ ಅವರನ್ನು ಚೆನ್ನಾಗಿ ನೋಡ್ಕೊಂಡ್ರೆ ಅವ್ರು ಚೆನ್ನಾಗಿರಕ್ಕೆ ಸಾಧ್ಯ.
1: ನಿಜ,
0: ನಮ್ಮ ಒಂದು ಚಿಕಿತ್ಸೆಯಿಂದ ಅವರು ಸುಖವಾಗಿ ಮನೆಗೆ ಹೋಗೋದು ಸಾಧ್ಯ. ಆದ್ರಿಂದ ನಾವು ಬಹಳಷ್ಟು ಕೇರ್ಫುಲ್ ಆಗಿ ಅವ್ರನ್ನ ನೋಡ್ಕೋಬೇಕು.
1: ನಿಮ್ಮನ್ನ ನಂಬಿ ಬಂದವರನ್ನ ನೀವು ಆರಾಮಾಗಿ ಸುರಕ್ಷಿತವಾಗಿ
0: ಕೈ ಬಿಡಬಾರದು.
1: ಕರೆಕ್ಟ್, ಸುರಕ್ಷಿತವಾಗಿ ಮನೆಗೆ ಕಳಿಸುವಂತ ಜವಾಬ್ದಾರಿ ಹೊತ್ತಿರೋದಕ್ಕೆ ನಿಮಗೆ ನಿಜವಾಗ್ಲೂ ನಮ್ಮೆಲ್ಲರ ಕಡೆಯಿಂದ ಒಂದು ದೊಡ್ಡ ಧನ್ಯವಾದ ಹೇಳಲೇಬೇಕಾಗಿದೆ. ನಾವು ಈಗ ನೀವು ಇಷ್ಟು ವರ್ಷದಿಂದ ವೈದ್ಯೆಯಾಗಿ ಕೆಲಸ ಮಾಡ್ತಾ ಇರುವಾಗ ಹಿಂದಿರುಗಿ ನೋಡಿದ್ರೆ ಒಂದು ಫ್ಯಾಮಿಲಿ ಸಪೋರ್ಟ್ ಅಂತ ಒಂದಿರುತ್ತೆ. ನೀವು ಶುರು ಮಾಡಿದಾಗಿಂದ ಇರಬಹುದು, ಈಗ ನೀವೇನು ಮುಂದುವರೆಸ್ಕೊಂಡು ಹೋಗ್ತಾ ಇದೀರಾ ಈಗಲೂ ಇರಬಹುದು, ಆ ಫ್ಯಾಮಿಲಿ ಸಪೋರ್ಟ್ ಕಾನ್ಸ್ಟೆಂಟ್ ಆಗಿದ್ರೆ ಮಾತ್ರ ಇದು ಸಾಧ್ಯ ಅಂತ ಹೇಳಬಹುದು. ಸೊ ಆ ಫ್ಯಾಮಿಲಿ ಸಪೋರ್ಟ್ ನಿಮಗೆ ಎಷ್ಟು ಮುಖ್ಯ, ಹಾಗೆ ಹೇಗಿದೆ ಅಂತ ಹೇಳಕ್ ಇಷ್ಟಪಡ್ತೀರಾ?
0: ಖಂಡಿತವಾಗ್ಲೂ. ಇದರಲ್ಲಿ ನನ್ನ ಪತಿಯವರಾದ ಡಾಕ್ಟರ್ ಸುಬ್ರಾ ಅವರು, ಅವರು ಕೂಡ ಡಾಕ್ಟರ್ನೇನೆ, ಗವರ್ನಮೆಂಟ್ ಇದರ ಕೆಲಸದಲ್ಲಿ ಇದ್ದವರು, ಅವರ ಸಹಕಾರ ತುಂಬಾ ಇದೆ. ಯಾಕೆಂದ್ರೆ ಅವರು ಯಾವತ್ತೂ ಒಂದು ದಿನನೂ ನನಗೆ ಇದ್ ಮಾಡಬೇಡ ಅಂತ ಹೇಳ್ತಿರ್ಲಿಲ್ಲ. ಅರ್ಧ ರಾತ್ರಿ ಗೆದ್ದೋದ್ರು ಹೋಗು ಪೇಷಂಟ್ ನ ನೋಡು, ಅವ್ರಿಗೆ ಒಳ್ಳೇದ್ ಮಾಡ್ಬೇಕು, ನಾವು ನಮಗಿದೊಂದು ಅಪರೂಪವಾದಂತಹ ದೇವರು ನಮ್ಗೆ ಕೊಟ್ಟಿರೋ ಅವಕಾಶ, ಇದನ್ನ ನಾವು ಖಂಡಿತವಾಗ್ಲೂ ಸರಿಯಾಗಿ ಉಪಯೋಗಿಸ್ಕೋಬೇಕು ಅಂತ ಹೇಳಿ, ಯಾವ ಗಳಿಗೆ ಆಗ್ಲಿ ಯಾವ ಕ್ಷಣಕ್ಕಾಗ್ಲಿ ಪೇಷಂಟ್ ಬಂದ್ರೆ ಇವತ್ತಿಗೂ ಅವ್ರು ಅದೇ ಮಾತು ಹೇಳ್ತಾರೆ, ತಕ್ಷಣ ಹೋಗಿ ಪೇಷಂಟ್ ನ ನೋಡ್ಬಿಡು, ಅವ್ರ ತೊಂದರೆನ ನಿವಾರಣೆ ಮಾಡ್ಬೇಕು ಅಂತ. ಅವ್ರ ಸಹಕಾರ ಇದ್ದಿದ್ರಿಂದ ನನಗೆ ತುಂಬಾ ಈ ರೀತಿ ಒಂದು ಸಾಧನೆ ಮಾಡಿ ಇಷ್ಟು ವರ್ಷಗಳು ಕೂಡ ಕೆಲಸ ಮಾಡಕ್ಕೆ ಅನುಕೂಲವಾಯ್ತು. ಹಾಗೆ ನಮ್ಮ ತಂದೆ ತಾಯಿಯವರು ಅಷ್ಟೇನೆ, ನಾನು ಓದುವಾಗ ತುಂಬಾ ಒಂದು ದಿನನಾದ್ರೂ ನಮ್ಮ ತಾಯಿ ನನ್ನ ಕೆಲಸಕ್ಕೆ ಕರೀತಿರ್ಲಿಲ್ಲ, ಇಲ್ಲ ಓದ್ಬೇಕು ಓದ್ಬೇಕು, ಹೋಗಮ್ಮ ನೀನು ಓದ್ಕೋ ಹೋಗು, ಹೋಗಮ್ಮ ನೀನು ಓದ್ಕೋ ಹೋಗು. ಹಾಗೆ ನಮ್ಮ ತಂದೆಯವರು ಕೂಡ ಅಷ್ಟೇನೆ, ಅವರು ಬಹಳ ಮಧ್ಯಮ ವರ್ಗದಿಂದ ಬಂದವರು, ಅಷ್ಟೊಂದು ಆರ್ಥಿಕ ಪರಿಸ್ಥಿತಿ ಒಳ್ಳೇದಿರಲಿಲ್ಲ. ಅಂಥದ್ರಲ್ಲೂ ಕೂಡ ನಮ್ಮ ತಂದೆ ಸಾಲ ಸೋಲ ಮಾಡಿ ನಮಗೆ ಫೀಸ್ಗಳು ಕಟ್ಟಿ ಮೆಡಿಕಲ್ ಕಾಲೇಜ್ಗೆ ನನ್ನನ್ನು ಓದ್ಸಕ್ಕೆ ತುಂಬಾ ಸಹಾಯ ಮಾಡಿದ್ರು. ಈ ಸಮಯದಲ್ಲಿ ಅವ್ರನ್ನೇ ನನ್ನ ದೇವರು ಅಂತ ನಾನು ನೆನೆಸ್ಕೊಳ್ಳಕ್ಕೆ ಇಷ್ಟಪಡ್ತೀನಿ.
1: ಈಗ ಫ್ಯಾಮಿಲಿ ಸಪೋರ್ಟ್ ಒಂದ್ ಕಡೆ ಆದ್ರೆ, ನೀವು ನಿಮ್ಮ ಪೇಷಂಟ್ ಜೊತೆ ಇರುವಂತಹ ಸಂಬಂಧ ಇನ್ನೊಂದು ಕಡೆ ಆಗಿರುತ್ತೆ. ನಿಮ್ಮ ಪ್ರಕಾರ ಈ ಡಾಕ್ಟರ್ ಮತ್ತೆ ಪೇಷಂಟ್ ಸಂಬಂಧ ಅನ್ನೋದು ಹೇಗಿರ್ಬೇಕು ಅಂತ ಹೇಳ್ತೀರಾ?
0: ನಾನು ಇದಕ್ಕೆ ಏನ್ ಹೇಳ್ತೀನಪ್ಪ ಅಂತಂದ್ರೆ, ವೈದ್ಯರು ರೋಗಿಗಳನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೋಬೇಕು. ಯಾಕೆಂದ್ರೆ ಅವರಿಗೆ ಬೇಕಾಗಿರೋದು ಸಾಂತ್ವನ ಮೊದಲನೇದಾಗಿ, ಎರಡನೇದು ಅವ್ರಿಗೆ ಒಳ್ಳೆ ಔಷಧಿ ಕೊಟ್ಟು ಅವ್ರಿಗೆ ಗುಣಮುಖರಾಗಬೇಕು, ಬೇಗ ಬೇಗ ವಾಸಿ ಮಾಡಬೇಕು ಅನ್ನೋದೊಂದು ಮನಸ್ಥಿತಿ ಇರುತ್ತೆ. ವೈದ್ಯರಿಗೆ ಸಹನೆ ತಾಳ್ಮೆ ಇದ್ದಾಗ ಮಾತ್ರ ಅವ್ರನ್ನ ಅರ್ಥ ಮಾಡಿಕೊಂಡು ಅವರಿಗೆ ಸರಿಯಾದ ಔಷಧಿ ಕೊಡಕ್ಕೆ ಸಾಧ್ಯ. ಕೆಲವು ಸತಿ ಏನಾಗುತ್ತೆ, ಕೋಪನೋ ಒತ್ತಡನೋ ಯಾವುದಕ್ಕೋ ಸಿಕ್ಕಿ ವೈದ್ಯರುಗಳು ಸ್ವಲ್ಪ ರೇಗಾಡೋದು ಎಲ್ಲ ಮಾಡಿಬಿಡ್ತಾರೆ. ಅದು ಆಗುತ್ತೆ ಪರಿಸ್ಥಿತಿನಲ್ಲಿ, ಅಂದರೆ ತುಂಬ ಒತ್ತಡ ಇದ್ದಾಗ, ತುಂಬ ಪೇಷಂಟ್ಸ್ ಇರುವಾಗ ಅವ್ರಿಗೂ ಬಹಳಷ್ಟು ಟೆನ್ಷನ್ ಇರುತ್ತೆ, ಆ ಟೈಮಲ್ಲಿ ಹಾಗಾಗುತ್ತೆ. ಆದರೆ ಅದನ್ನು ನಾವು ಅವಾಯ್ಡ್ ಮಾಡ್ಕೋಬೇಕು. ಯಾಕೆಂದರೆ ಸಂಪೂರ್ಣವಾಗಿ ವೈದ್ಯರನ್ನೇ ನಂಬಿಕೊಂಡು ರೋಗಿಗಳು ಬರ್ತಾರೆ.
1: ಹೌದು,
0: ಆ ರೋಗಿಗಳು ಅಂಥ ಭಾವನೆ ಇಟ್ಕೊಂಡು ಬಂದಾಗ ನಾವು ಅವರಿಗೆ ಸಮರ್ಪಕವಾಗಿ ಸುಸೂತ್ರವಾಗಿ ಅವ್ರು ಚೆನ್ನಾಗಾಗಲಿ ಅಂತ ಹೇಳಿ ಸಮಾಧಾನಕರವಾದ ರೀತಿಯಲ್ಲಿ ಅವ್ರಿಗೆ ಉತ್ತರ ಕೊಟ್ಟು ಅವ್ರನ್ನ ನೋಡದೆ ಹೋದರೆ ಅವರು ನಮ್ಮನ್ನು ನಂಬೋದೇ ಇಲ್ಲ. ಅವರಿಗೆ ನಮ್ಮ ಮೇಲೆ ನಂಬಿಕೆ ಬರಬೇಕು ಅಂತಂದರೆ ಅವರು ಅವರ ಜೊತೆ ನಾವು ತುಂಬ ಒಳ್ಳೆಯ ಒಂದು ವಿಶ್ವಾಸವಂತಾಗಿ ಮಾತಾಡಿ ಅವ್ರನ್ನ ಸಮಾಧಾನ ಪಡಿಸಿ ಅವ್ರ ಕಾಯಿಲೆಯನ್ನು ಗುಣಮುಖವಾಗಿ ಮಾಡೋ ಹಾಗೆ ಮಾಡಬೇಕು.
1: ಈಗ ನೀವು ಡಾಕ್ಟರ್ ಆದಾಗಿನಿಂದ ಈಗಿನವರೆಗೂ ಒಂದು ಸಾಕಷ್ಟು ಸ್ತ್ರೀರೋಗ ತಜ್ಞೆಯಾಗಿ ನೀವು ಎಷ್ಟು ಸಾವಿರಾರು ಮಕ್ಕಳುಗಳನ್ನ ನೀವು ಹೆರಿಗೆ ಮಾಡಿಸಿರಬಹುದು, ಆ ಒಂದು ಕ್ಷಣನ ನೆನಪಿಸ್ಕೊಳ್ಳೋದಾದ್ರೆ ಆ ಸಾರ್ಥಕತೆ ನಿಮಗೆ ಹೇಗಿದೆ ಅಂತ ಹೇಳ್ತೀರಾ?
0: ಬಹಳ ಸಂತೋಷವಾದಂತ ವಿಚಾರ. ಯಾಕೆಂದ್ರೆ ನನಗೆ ಈ 51 ವರ್ಷಗಳಿಂದ ಇರೋ ಪೇಷಂಟ್ಸ್ಗಳು ಇವತ್ತಿಗೂ ಇದ್ದಾರೆ. ಅವ್ರು ಯಾರು ವಯಸ್ಸಾಗಿರೋರು ದೈವಾಧೀನರಾಗಿದ್ರು, ಅವ್ರ ಮಕ್ಕಳು ಮೊಮ್ಮಕ್ಕಳು ಎಲ್ಲ ನನ್ನ ಜೊತೆ ಇದ್ದಾರೆ. ಪ್ರತಿಯೊಬ್ಬರು ನನ್ನ ಹತ್ರ ಬರ್ತಾರೆ, ಯಾವುದೋ ಒಂದು ಮದುವೆ ಮನೆಗೆ ಹೋಗ್ತೀನಿ, ಇನ್ಯಾವುದೋ ಫಂಕ್ಷನ್ಗೆ ಹೋಗ್ತೀನಿ, ಎಲ್ಲೇ ಹೋದರೂ ಓಡ್ ಬರ್ತಾರೆ, ತಬ್ಕೋತಾರೆ, ನನ್ನ ನಮಸ್ಕಾರ ಮಾಡ್ತಾರೆ, ನೀವೇ ನನ್ನನ್ನು ಡೆಲಿವರಿ ಮಾಡಿದ್ದು ಅಂತ ಹೇಳ್ತಾರೆ. ಇನ್ಯಾರೋ ಬರ್ತಾರೆ, ಅಮ್ಮ ನೀವು ನನ್ನ ಜೀವ ಉಳಿಸಿದ್ರಿ, ನನಗೆ ಒಳ್ಳೇದು ಮಾಡಿದ್ರಿ, ನಿಮ್ಮನ್ನು ಯಾವತ್ತೂ ಮರೆಯಲ್ಲ ನಾನು ಅಂತ ಹೇಳ್ತಾರೆ. ಇಂತಹ ಸಾರ್ಥಕದ ಕ್ಷಣಗಳು

0: ಬಹಳಷ್ಟು ಸಂತೋಷ ಸಂತೃಪ್ತಿ ಕೊಡತ್ತೆ ಎಲ್ಲದಕ್ಕಿಂತ ಹೆಚ್ಚು. ದುಡ್ಡು ಬರುತ್ತೆ ಹೋಗುತ್ತೆ ಅದು ಬಹಳ ಮುಖ್ಯ ಅಲ್ಲ ಜೀವನದಲ್ಲಿ. ದುಡ್ಡಿನಿಂದ ಎಲ್ಲ ಆಗುತ್ತೆ ಅಂತಾನೂ ನಾವು ಅನ್ಕೋಬಾರ್ದು. ಆ ಒಂದು ಬಾಂಧವ್ಯ ಇದೆಯಲ್ಲ, ಆ ಬಾಂಧವ್ಯದಲ್ಲಿ ಸಿಗೋ ತೃಪ್ತಿ ತುಂಬಾ ದುಡ್ಡು ಸಂಪಾದನೆ ಮಾಡಿದ್ರೆ ಸಿಗೋದಿಲ್ಲ, ಖಂಡಿತವಾಗ್ಲೂ ಸಿಗೋದಿಲ್ಲ. ಅದು ನನಗೆ ತುಂಬಾ ಇದೆ, ಯಾಕೆಂದ್ರೆ ನಾನು ತುಂಬಾ ಹೆಮ್ಮೆ ಪಡ್ತೀನಿ ಎಲ್ಲಾ ಕಡೆಯಿಂದನೂ ನನಗೆ ಪೇಷಂಟ್ಸ್ ಸಪೋರ್ಟ್ ಮಾಡಿದ್ರು. ನನ್ನ ವೃತ್ತಿಗೆ ಪ್ರೋತ್ಸಾಹ ಹೆಚ್ಚು ನನ್ನ ಪೇಷಂಟ್ಸೇ ಕೊಟ್ಟಿದ್ದಾರೆ. ಮೇಡಮ್ ನೀವು ಸದಾ ಇರಬೇಕು, ನಿಮ್ಮನ್ನು ನಾವು ನೋಡ್ತಾನೆ ಇರಬೇಕು, ನೀವು ಸದಾ ನಮಗೆ ಔಷಧಿ ಕೊಡಬೇಕು, ನೀವು ಆ ಕಡೆ ಕಡೆ ಎಲ್ಲೂ ಹೋಗ್ಬೇಡಿ, ನಮ್ ಜೊತೆ ಇರಿ ಅಂತ ಬಹಳಷ್ಟು ಜನ ಹರಿಸ್ತಾರೆ, ಹಾರೈಸ್ತಾರೆ. ಇದು ಬಹಳ ಮುಖ್ಯವಾದಂತ ವಿಚಾರ.
1: ನಿಜವಾಗ್ಲೂ ನಿಮ್ಮ ಮಾತಲ್ಲಿ ಗೊತ್ತಾಗ್ತಾ ಇದೆ ನೀವು ಎಷ್ಟು ಭಾವುಕರಾಗಿ ಈ ಮಾತನ್ನ ಹೇಳ್ತಾ ಇದ್ದೀರಾ.
0: ಖಂಡಿತವಾಗ್ಲೂ ತುಂಬಾ ಸಂತೃಪ್ತಿಯಾಳಾಗಿದ್ದೀನಿ ನಾನು.
1: ಈಗ ನಾವು ಮತ್ತೊಂದು ಕಡೆ ನೋಡೋದಾದ್ರೆ, ಈಗ ಡಾಕ್ಟರ್ ಅಂದ ತಕ್ಷಣ ನಾನು ಮದುವೆ ಆಗುವಂತಹ ಹುಡುಗ ಕೂಡ ಡಾಕ್ಟರ್ ಆಗಿರ್ಬೇಕು, ನನ್ನ ಮುಂದಿನ ಪೀಳಿಗೆ ಏನಿದೆ ನಾವು ಅವರನ್ನೂ ಕೂಡ ಡಾಕ್ಟರ್ ವೃತ್ತಿಯಲ್ಲೇ ಮುಂತರಬೇಕು ಅಂತ ಯೋಚಿಸುವಂತ ಒಂದು ಕ್ರಮ ನಮ್ಮಲ್ಲಿ ನಡ್ಕೊಂಡು ಬಂದ್ಬಿಟ್ಟಿದೆ. ಇದ್ರ ಬಗ್ಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಿ?
0: ಏನಾಗುತ್ತೆ ಅಂದ್ರೆ, ವೈದ್ಯರಾದಾಗ ಸದಾ ಕಾಲ ನಮ್ಮ ಕೆಲಸದಲ್ಲೇ ನಾವು ಆಸಕ್ತರಾಗಿರ್ಬೇಕಾಗತ್ತೆ. ಈಗ ಬೇರೆಯವ್ರಿಗೆ ಏನಾಗುತ್ತೆ, 10-5 ಗಂಟೆ ಕೆಲಸ ಮುಗ್ದೋಗುತ್ತೆ, ಮನೆಗೆ ಹೋಗ್ತಾರೆ, ಅವರಿಗೆ ಫ್ಯಾಮಿಲಿ ಲೈಫ್ ಇರುತ್ತೆ.
1: ಹೌದು,
0: ಡಾಕ್ಟರ್ಗೆ ಹಾಗಾಗಲ್ಲ. ಅದರೊಳಗಾಗಿ ಲೇಡಿ ಡಾಕ್ಟರ್ಸ್ ಆಗ್ಬಿಟ್ರೆ ಅವ್ರಿಗಂತೂ ತುಂಬಾ ಕಷ್ಟ, 24 ಗಂಟೆನೂ ಕೆಲವು ಸತಿ ಹೋಗ್ಬೇಕಾಗತ್ತೆ. ಅದರೊಳಗಾಗಿ ಸ್ತ್ರೀ ರೋಗ ತಜ್ಞರಾದ್ರೆ ಇನ್ನೂ ಕಷ್ಟ, ಅರ್ಧ ರಾತ್ರಿಗೂ ಎದ್ದೋಗಿ ಡೆಲಿವರಿ ಮಾಡ್ಬೇಕಾಗತ್ತೆ. ಆದ್ರಿಂದ ಈ ವೈದ್ಯರನ್ನೇ ಮದುವೆ ಮಾಡ್ಕೊಳಕ್ ಇಷ್ಟಪಡ್ತಾರೆ, ಯಾಕೆಂದ್ರೆ ಇವ್ರಿಗೆ ಅವ್ರ ಕಷ್ಟ ಗೊತ್ತಾಗುತ್ತೆ ಸುಲಭವಾಗಿ, ಅವರು ಅದೇ ತರ ಹೋಗ್ಬೇಕಾಗತ್ತಲ್ಲ ಬೇರೆ ಎಮರ್ಜೆನ್ಸಿ ಇದ್ರೆ. ಆದ್ರಿಂದ ಅದು ಸೂಕ್ತವಾದಂತಹ ವಿಚಾರನೆ. ಇವಾಗೆಲ್ಲ ಸಾಧಾರಣ ವೈದ್ಯರು ವೈದ್ಯರನ್ನೇ ಮದುವೆ ಮಾಡ್ಕೋತಾರೆ, ಜೊತೆ ಜೊತೆಯಾಗಿದ್ದಾಗ ಅವರಿಗೆ ಅವರದ್ದು ಕಷ್ಟ ಸುಖ ಅರ್ಥ ಆಗುತ್ತೆ, ಆಮೇಲೆ ಒಂದು ಹೊಂದಾಣಿಕೆ ಬರುತ್ತೆ ಸಂಸಾರದಲ್ಲಿ. ಕೆಲವು ಸತಿ ಏನಾಗುತ್ತೆ, ಗಂಡ ಬೇರೆ ವೃತ್ತಿನಲ್ಲಿದ್ರೆ ಅಯ್ಯೋ ಹೆಂಡತಿ ಬಂದು ಊಟನೇ ಹಾಕಲ್ಲ, ನನ್ನ ಸರಿಯಾಗಿ ನೋಡ್ಕೊಳ್ಳಲ್ಲ ಅನ್ನೋ ಭಾವನೆಗಳು ಬರೋ ಚಾನ್ಸಸ್ ಇರುತ್ತೆ. ಅದರಿಂದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ, ಅವರಿಗೆ ಮನೋಸ್ಥಿತಿನೇ ಬೇರೆ ಆಗುತ್ತೆ, ಕೋಪ ತಾಪಗಳು ಒಂಥರ ಸಂಸಾರದಲ್ಲಿ ಒಂದು ರೀತಿ ಸಾಮರಸ್ಯ ಇರೋದಿಲ್ಲ. ಅವಾಗ ಅದಾಗದಲ್ಲೇ ಇರ್ಬೇಕಾದ್ರೆ ಡಾಕ್ಟರ್ ಡಾಕ್ಟರ್ನೇ ಮದುವೆ
1: ಮಾಡ್ಕೋಬೇಕು. ನಿಜ ನೀವು ಹೇಳಿದ್ದು ಅಂದ್ರೆ ಅವರವರ ಒಂದು ಮನಸ್ಥಿತಿಗೆ ತಕ್ಕಂತೆ ಅವರು ಮದುವೆ ಮಾಡ್ಕೊಂಡಾಗ ಅವರು ಒಂದು ಉತ್ತಮ ಜೀವನ ಸಾಗಿಸಬಹುದು ಅಂತ ನೀವು ಹೇಳ್ತಾ ಇದ್ದೀರಾ. ಈಗ ನೀವು ಹೇಳ್ತಾ ಇದ್ರಿ ಸ್ತ್ರೀ ರೋಗ ತಜ್ಞ ಆಗಿರೋದು ಅಷ್ಟು ಸುಲಭದ ಕೆಲಸ ಅಲ್ಲ, ಡೆಲಿವರಿ ಟೈಮ್ ಇದೆ ಅಂದ್ರೆ ಮಧ್ಯರಾತ್ರಿ ಹೋಗ್ಬೇಕು ಅಂತ.
0: ಖಂಡಿತ.
1: ನೀವು ಇಷ್ಟರ ಮಧ್ಯೆ ನಿಮ್ಮ ಫ್ಯಾಮಿಲಿಗೆ ಹೇಗೆ ಟೈಮ್ ಕೊಡ್ತಾ ಇದ್ದೀರಾ?
0: ಮಧ್ಯದಲ್ಲಿ ನಾನು ಒಂದೊಂದು ಅರ್ಧ ಗಂಟೆ ಬಂದಾಗ ನೋಡ್ತೀನಿ, ಈಗ ನಮ್ಮ ಯಜಮಾನರಿಗೂ ವಯಸ್ಸಾಗಿದೆ, ಅವ್ರನ್ನು ನೋಡ್ಕೋತಾ ಇದ್ದೀನಿ, ಮಧ್ಯದಲ್ಲಿ ಡೆಲಿವರಿಗಳು ಹೋಗಿ ಮಾಡ್ತೀನಿ. ಅದೇ ತರದಲ್ಲಿ ಒಂದು ನಿಗದಿತ ಸಮಯ ಅಂತ ಇಟ್ಕೊಂಡಿರ್ತೀನಿ, ಆದ್ರೂ ಅಕಸ್ಮಾತ್ ಆ ಸಮಯದಲ್ಲೂ ಏನಾರು ಎಮರ್ಜೆನ್ಸಿ ಬರ್ಬೋದು, ಅದು ಗೊತ್ತಾಗೋದಿಲ್ಲ. ಬಂದಾಗ ಹೋಗ್ಲೇಬೇಕಾಗತ್ತೆ, ಹೇಳಿ ಹೋಗ್ತೀನಿ, ಅವರು ಅರ್ಥ ಮಾಡ್ಕೋತಾರೆ. ಆದ್ರೂ ಹೆಚ್ಚು ಹೆಚ್ಚು ಸಂಸಾರದಲ್ಲಿ, ನಮ್ಮ ಸಂಸಾರಕ್ಕೆ ಆಗ್ಲಿ, ನಮ್ಮ ಪತಿದೇವರು ನೋಡ್ಕೊಳ್ಳೋದು, ಮಕ್ಕಳು ನೋಡ್ಕೊಳ್ಳೋದು, ಈ ವಿಚಾರದಲ್ಲೂ ಕೂಡ ಆಸಕ್ತಿ ಇದೆ ನನಗೆ. ನಾನು ಹೋಗಿ ನೋಡ್ಕೋತಾ ಇರ್ತೀನಿ, ಸಮಯ ಸಿಕ್ಕಿದಾಗ ನಾನು ಹೋಗಿ ನೋಡ್ಕೋತೀನಿ, ವಿಚಾರಿಸ್ತೀನಿ. ಸೊ ಅದನ್ನು ಇದನ್ನು ಮ್ಯಾನೇಜ್ ಮಾಡ್ತೀನಿ.
1: ಈಗ ನಿಮ್ಮ ರೀತಿ ನಾನು ಕೂಡ ಡಾಕ್ಟರ್ ಆಗಬೇಕು ಅಂತ ಯೋಚಿಸುವಂತ ಮಕ್ಕಳಿಗಾಗ್ಲಿ, MBBS ಮಾಡ್ತಾ ಇರೋಂಥವ್ರಿಗಾಗ್ಲಿ, ಅಥವಾ ಈಗಾಗ್ಲೇ ನಾನು ವೈದ್ಯ ವೃತ್ತಿಯನ್ನ ಪ್ರಾಕ್ಟೀಸ್ ಮಾಡ್ತಾ ಬಂದಿದ್ದೀನಿ, ನಾನು ಇವರಷ್ಟೇ ವರ್ಷ, ಇನ್ನೂ ಜಾಸ್ತಿ ವರ್ಷ ನಾನು ಈ ಫೀಲ್ಡ್ ಅಲ್ಲೇ ಇರಬೇಕು ಅನ್ನುವಂಥವ್ರಿಗೆ ನಿಮ್ಮ ಕಡೆಯಿಂದ ಏನಾದರೂ ಟಿಪ್ಸ್ ಅಂತ ಹೇಳಿದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ?
0: ಮಕ್ಕಳಿಗೆ ಈಗಿನ ಕಾಲದಲ್ಲಿ ಏನಪ್ಪಾ ಅಂದ್ರೆ, ಡಾಕ್ಟರ್ ಆಗಿ ನಾನು ತುಂಬಾ ಸಂಪಾದನೆ ಮಾಡಬೇಕು ಅಂತ ಕೆಲವ್ರಿಗೆ ವ್ಯಾಮೋಹ ಇರುತ್ತೆ, ಇನ್ ಕೆಲವ್ರಿಗೆ ನನ್ನನ್ನೇ ಎಲ್ಲರೂ ಗೌರವಿಸಬೇಕು, ನಾವು ಒಳ್ಳೆ ಪದವಿಗೆ ಹೋಗ್ಬೇಕು, ಉತ್ತಮ ಸ್ಥಾನಕ್ಕೆ ಹೋಗ್ಬೇಕು ಅನ್ನ ಆಕಾಂಕ್ಷೆ ಇರುತ್ತೆ. ಈ ತರ ಎಲ್ಲ ಇದ್ದಾಗ ವೈದ್ಯರಾಗೋದು ಬೇರೆ ವಿಷಯ, ಆದ್ರೆ ಒಳ್ಳೆಯ ವೈದ್ಯರು ಅಂದ್ರೆ ತುಂಬಾ ಒಳ್ಳೆ ಆತ್ಮಸಾಕ್ಷಿ ಇಟ್ಕೊಂಡು ಕೆಲಸ ಮಾಡುವಂತ ವೈದ್ಯರುಗಳಾಗ್ಬೇಕು ನನ್ನ ಪ್ರಕಾರವಾಗಿ. ಯಾಕೆ ಅಂದ್ರೆ ಇವತ್ತಿನ ದಿನ ವೈದ್ಯ ವೃತ್ತಿ ಒಂದು ವ್ಯಾಪಾರೀಕರಣ ಆಗ್ತಾ ಇದೆ. ಸುಮ್ಮನೆ ದುಡ್ಡಿಗೋಸ್ಕರ ನಾವು ಸಂಪಾದನೆ ಮಾಡೋಕ್ಕೋಸ್ಕರ ನಾವು ವೈದ್ಯರಾಗಬಾರ್ದು. ನಮ್ಮ ಹುಡುಗರು ಈಗ ಓದುವಂತ ಮಕ್ಕಳಿಗೆ ಯುವಕರಿಗೆ ನಾನೇನ್ ಹೇಳಕ್ ಇಷ್ಟಪಡ್ತೀನಿಪ್ಪ ಅಂದ್ರೆ, ತುಂಬಾ ಸಂಯಮ ಇರಲಿ, ನಿಮ್ಮಲ್ಲಿ ತಾಳ್ಮೆ ಇರಲಿ, ಕೋಪ ಮಾಡ್ಕೋಬೇಡಿ, ಪ್ರತಿಯೊಂದು ವಿಚಾರದಲ್ಲೂ ಸಹನೆ ಇಟ್ಕೊಂಡು ನಮ್ಮ ರೋಗಿಗಳನ್ನ ನೋಡಿ. ದುಡ್ಡು ಬರುತ್ತೆ ಹೋಗುತ್ತೆ ಅದು ಮುಖ್ಯ ಅಲ್ಲ ಮನುಷ್ಯನಿಗೆ, ಆದ್ರೆ ನಾವು ಒಂದು ಸೇವಾ ಮನೋಭಾವವನ್ನ ಬೆಳೆಸ್ಕೊಳ್ಳೋದು ಬಹಳ ಮುಖ್ಯವಾದಂತ ವಿಚಾರ. ತಾಳ್ಮೆಯನ್ನ ಇಟ್ಕೊಳ್ಳೇಬೇಕು, ಇದೊಂದು ಲೀಡರ್ಶಿಪ್ ಕ್ವಾಲಿಟಿನೂ ನಿಮ್ಮಲ್ಲಿ ಬರಬೇಕು. ಇದು ಮೂರು ಇಟ್ಕೊಂಡಾಗ ಖಂಡಿತವಾಗ್ಲೂ ಉತ್ತಮವಾದಂತ ವೈದ್ಯರಾಗ್ತೀರಾ. ಆದ್ರಿಂದ ಒಳ್ಳೆಯ ವೈದ್ಯರಾದ್ರೆ ಖಂಡಿತವಾಗ್ಲೂ ನಿಮಗೆ ಒಂದು ಬಹಳಷ್ಟು ಗೌರವನೂ ಸಿಗುತ್ತೆ, ಸಂತೋಷನೂ ಸಿಗುತ್ತೆ, ಸಂತೃಪ್ತಿನೂ ಸಿಗುತ್ತೆ, ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ನೂ ಆಗುತ್ತೆ, ಎಲ್ಲ ರೀತಿಯಲ್ಲೂ ಉತ್ತಮವಾಗಿ ನೀವು ಬಾಳ್ತೀರಾ. ಒಂದು ಮಾನವೀಯತೆ ಮೌಲ್ಯಗಳನ್ನ ಯಾರೂ ಮರಿಬೇಡಿ. ದಯವಿಟ್ಟು ಎಲ್ಲರೂ ತಾಳ್ಮೆ, ಸಹನೆಯಿಂದ, ಶಾಂತಿಯಿಂದ ಮಾಡಿದಾಗ ನೀವು ಕೂಡ ಒಬ್ಬ ಸಾಧಕರಾಗಕ್ಕೆ ಖಂಡಿತವಾಗ್ಲೂ

0: ಸಾಧ್ಯವಿದೆ ಅಂತ ಹೇಳ್ತೀನಿ. ಯಾಕೆಂದ್ರೆ ನನ್ನ ಅನುಭವದಲ್ಲಿ ದುಡ್ಡು ಮಾತ್ರ ಬರುತ್ತೆ ಹೋಗುತ್ತೆ ಅದು ಮುಖ್ಯ ಅಲ್ಲ. ಒಳ್ಳೆ ವೈದ್ಯರು ಅಂತ ಅನ್ನಿಸ್ಕೊಳ್ಳೋದು ಬಹಳ ಮುಖ್ಯ. ಈ ನಮ್ಮ ಯುವ ಜನಾಂಗಕ್ಕೆ, ಯುವ ಡಾಕ್ಟರ್ಗಳಿಗೆ, ಈಗ ಬರ್ತಿರೋರಿಗೆ ಒಳ್ಳೆ ವೈದ್ಯರಾಗಿ ರೋಗಿಗಳಿಗೆ ಸಹಾಯ ಮಾಡಿ, ಅವರಿಗೆ ಪ್ರೋತ್ಸಾಹ ಕೊಡಿ, ಅವರಿಗೆ ಒಂದು ನಿಮ್ಮಲ್ಲಿ ನಂಬಿಕೆ ಹುಟ್ಟುವಂತ ಕೆಲಸ ಮಾಡಿ, ನೀವು ಕೂಡ ಸಂತೋಷವಾಗಿ ನೆಮ್ಮದಿಯಿಂದ ಒಳ್ಳೆ ಸಾರ್ಥಕ ವೈದ್ಯರಾಗಿ ಬಾಳಿ ಅಂತ ಹೇಳಿ ನಾನು ಹೇಳಕ್ ಇಷ್ಟಪಡ್ತೀನಿ.
1: ಖಂಡಿತ, ಸಾರ್ಥಕ ವೈದ್ಯರು ಅಂತ ತಗೊಂಡಾಗ ನೀವು ನಮ್ಮಲ್ಲಿ ಇರೋ ಒಬ್ಬ ಸಾರ್ಥಕ ವೈದ್ಯ ಅಂತ ಹೇಳಲಿಕ್ಕೆ ನಮಗೂ ಕೂಡ ಬಹಳ ಹೆಮ್ಮೆ ಇದೆ.
0: ತುಂಬಾ ಸಂತೋಷ, ಧನ್ಯವಾದ ನಿಮಗೆ.
1: ಈಗ ನಿಮ್ಮ ಒಂದು ವೃತ್ತಿ ಜೀವನದಲ್ಲಿ ನಿಮಗೆ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ಅಂತ ಕೇಳಿದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ?
0: ಅಯ್ಯೋ, ಖಂಡಿತವಾಗ್ಲು ನನಗೆ ತುಂಬಾ ಸಂತೃಪ್ತಿ ಇದೆ, ಸಂತೋಷ ಇದೆ. ಅಮ್ಮ ಅಂತ ಕರೀತಾರೆ ಕೆಲವರು, ಅಕ್ಕ ಅಂತಾರೆ ಬಂದವರು, ಮಕ್ಕಳನ್ನೆಲ್ಲ ಕರ್ಕೊಂಡ್ಬಂದು ಅಜ್ಜಿ ಅಂತ ಹೇಳಿಸ್ತಾರೆ. ಎಲ್ಲ ತರದಲ್ಲೂ ನಾನು ಸಂತೋಷ ಪಟ್ಟಿದ್ದೀನಿ, ಎಲ್ಲಾ ರೀತಿನಲ್ಲೂ ನಾನು ಸಂತೋಷ ಪಟ್ಟಿದ್ದೀನಿ. ನಾನು ನನ್ನ ವೃತ್ತಿನ ತುಂಬಾ ಪ್ರೀತಿಸ್ತೀನಿ, ಗೌರವಿಸ್ತೀನಿ ಎಲ್ಲದಕ್ಕಿಂತ ಹೆಚ್ಚಾಗಿ.
1: ಖಂಡಿತ, ಈ ಎಲ್ಲ ಅಂಶಗಳು ನಿಮ್ಮ ಜೀವನದಲ್ಲಿ ಸದಾ ಹೀಗೆ ಇರಲಿ ಅಂತ ನಾವು ಕೂಡ ಆಶಿಸ್ತೀವಿ. ಇಷ್ಟು ಹೊತ್ತು ಆಕಾಶವಾಣಿಗೆ ಬಂದು ನಿಮ್ಮ ವೈದ್ಯ ವೃತ್ತಿಯ ಬಗ್ಗೆ, ನೀವು ಒಬ್ಬ ಸಾಧಕಿಯಾಗಿ ನಮ್ಮ ಜೊತೆ ಇದ್ದದಕ್ಕೆ ಆಕಾಶವಾಣಿಯ ಪರವಾಗಿ ಹಾಗೂ ನನ್ನ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ.
0: ನನ್ನ ಮನಸ್ಸಿನಲ್ಲಿರೋದೆಲ್ಲ ಹೇಳಿದ್ದೀನಿ ಇವತ್ತು ನಾನು. ನನಗೆ ತುಂಬಾ ಸಂತೋಷ ಆಗ್ತಾ ಇದೆ ನನ್ನನ್ನ ಒಂದು ಈ ಕರೆದು ಈ ಒಂದು 4 ಮಾತುಗಳನ್ನ ಆಡೋದಕ್ಕೆ ಪ್ರೋತ್ಸಾಹ ಕೊಟ್ಟಿದ್ದೀರಾ. ನಿಮಗೂ ಕೂಡ ನನ್ನ ತುಂಬಾ ಸಂತೋಷದಿಂದ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ನಮಸ್ಕಾರ.
2: ಇದುವರೆಗೆ ರಾಷ್ಟ್ರೀಯ ವೈದ್ಯರ ದಿನಾಚರಣೆ ಸಂದರ್ಭದಲ್ಲಿ ಸುಮಾರು 50 ಹೆಚ್ಚು ವರ್ಷದಿಂದ ವೈದ್ಯ ವೃತ್ತಿಯಲ್ಲಿ ನಿರತರಾಗಿರುವ ಕುಟುಂಬ ವೈದ್ಯೆ ಹಾಗೂ ಸ್ತ್ರೀ ರೋಗ ತಜ್ಞೆ ಡಾಕ್ಟರ್ ಲಕ್ಷ್ಮೀದೇವಿ ಕೆವಿ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದ್ದವರು ಕೀರ್ತನಾ ವಿ. ಇದು ಇಂದಿನ ವನಿತಾ ವಿಹಾರ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು.
1: ಇದು ಆಕಾಶವಾಣಿಯ ಹಾಸನ ಕೇಂದ್ರ.

0: ಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್ ಶುಭ ಆರಂಭಗಳ ಪ್ರಾರಂಭ.
1: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್, ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಆತ್ಮೀಯ ರೈತ ಬಾಂಧವರೇ, ಕೃಷಿ ತರಂಗ ನೇರ ಫೋನ್ ಇನ್ ಕಾರ್ಯಕ್ರಮ ಇಂದು ಸಂಜೆ 6:50 ಹಾಸನ ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಹಾಸನದ ತೋಟಗಾರಿಕೆ ಇಲಾಖೆಯ ಜಂಟಿ ತೋಟಗಾರಿಕಾ ನಿರ್ದೇಶಕರಾದ ಡಾಕ್ಟರ್ HR ಯೋಗೇಶ್ ಅವರು ನೇರ ಸಂವಾದದಲ್ಲಿ ಭಾಗವಹಿಸಿ ಎಲ್ನಿನೋ ಪರಿಣಾಮದಿಂದ ಮಳೆ ಕೊರತೆಯಾಗಿರುವ ಸಂದರ್ಭದಲ್ಲಿ ತೋಟಗಾರಿಕೆ ಬೆಳೆಗಳ ನಿರ್ವಹಣೆ ಕುರಿತಂತೆ ನಿಮ್ಮೊಂದಿಗೆ ನೇರ ಮಾತುಕತೆ ನಡೆಸಲಿದ್ದಾರೆ. ಸಂಪರ್ಕಕ್ಕಾಗಿ ನಮ್ಮ ದೂರವಾಣಿ ಸಂಖ್ಯೆಗಳು 245258 ಮತ್ತೊಂದು 246289 ಎಷ್ಟಿಡಿ ಕ್ರಮಾಂಕ 08172. ಗಮನಿಸಿ, ಕೃಷಿ ತರಂಗ ನೇರ ಸಂವಾದ ಇಂದು ಸಂಜೆ 6:50 ನಿಮ್ಮ ನೆಚ್ಚಿನ ಹಾಸನ ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ. ಎಲ್ನಿನೋ ಪರಿಣಾಮದಿಂದ ಮಳೆ ಕೊರತೆಯಾಗಿರುವ ಸಂದರ್ಭದಲ್ಲಿ ತೋಟಗಾರಿಕೆ ಬೆಳೆಗಳ ನಿರ್ವಹಣೆ ಕುರಿತಂತೆ

ಹಾಸನದ ತೋಟಗಾರಿಕೆ ಇಲಾಖೆಯ ಜಂಟಿ ತೋಟಗಾರಿಕಾ ನಿರ್ದೇಶಕರಾದ ಡಾಕ್ಟರ್ ಹೆಚ್ಆರ್ ಯೋಗೇಶ್ ಅವರೊಂದಿಗೆ ನೇರ ಸಂವಾದ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದರ ಪ್ರಯೋಜನವನ್ನು ಮಾಡಿಕೊಳ್ಳಿ.

ಪ್ರೀತಿಯ ಕೇಳುಗರೆ, ಪ್ರತಿ ಬುಧವಾರ ರಾತ್ರಿ 8 ಗಂಟೆಗೆ ಸುರಗಿ ಸಾಹಿತ್ಯ ಸಂಚಿಕೆ ನಿಮ್ಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಪ್ರಸಾರವಾಗಲಿದೆ. ಕೇಳಿ, ಪ್ರತಿ ಬುಧವಾರ ರಾತ್ರಿ 8 ಗಂಟೆಗೆ ಸಾಹಿತ್ಯದ ಪರಿಮಳ ಸೂಸುವ ಕಾರ್ಯಕ್ರಮ ಸುರಗಿ.

0: ವಾಹನ ಚಾಲಕರೇ, ವಾಹನ ನಿಮ್ಮದು, ರಸ್ತೆ ನಿಮ್ಮದಲ್ಲ. ಓವರ್ಟೇಕ್ ಮಾಡುವುದು ಈ ಕೂಡಲೇ ಬಿಟ್ಟು ಬಿಡಿ. ಸರ್ಕಲ್ಲುಗಳಲ್ಲಿ, ತಿರುವುಗಳಲ್ಲಿ, ಸಣ್ಣ ಸಣ್ಣ ರಸ್ತೆಗಳಲ್ಲಿ ಅತಿ ವೇಗದಿಂದ ವಾಹನ ಚಾಲನೆ ಮಾಡುವುದು ತಪ್ಪು. ವಯಸ್ಸಾದವರ ಅಕ್ಕಪಕ್ಕಕ್ಕೆ ಬಂದು ಜೋರಾಗಿ ಹಾರನ್ ಮಾಡುವುದು ತಪ್ಪು. ಸೈಲೆನ್ಸರ್ ತೆಗೆದು ಗಾಡಿಗಳನ್ನು ಓಡಿಸುವುದು ಕಾನೂನಿಗೆ ವಿರುದ್ಧ. ಎಚ್ಚರಿಕೆ ಇರಲಿ, 18 ವರ್ಷದ ಒಳಗಿನ ಮಕ್ಕಳಿಗೆ ಗಾಡಿಗಳನ್ನು ಓಡಿಸಲು ಕೊಡಬೇಡಿ. ಎಲ್ಲರ ಜೀವನ ಬಹುಮುಖ್ಯ. ನೀವು ಬಾಳಿ ಬದುಕಿ, ಬೇರೆಯವರನ್ನು ಬಾಳಲು ಬಿಡಿ.
1: ರಸ್ತೆ ಸುರಕ್ಷತೆ ನಮ್ಮೆಲ್ಲರ ಆದ್ಯತೆ. ಕಾರಣ, ರಸ್ತೆಗಳು ಸಂಚಾರಕ್ಕೆ ಮುಕ್ತವಾಗಿರಬೇಕು. ಆದರೆ ನಮ್ಮ ನಗರ ಪ್ರದೇಶಗಳಲ್ಲಿ ಆಗ್ತಕ್ಕಂಥ ಸಮಸ್ಯೆ ಅಂದರೆ, ರಸ್ತೆಯ ಎರಡೂ ಬದಿಗಳಲ್ಲಿಯೂ ಸಹ ಪಾರ್ಕಿಂಗ್ ವಾಹನಗಳನ್ನು ನಿಲ್ಲಿಸಿಬಿಡ್ತಾರೆ. ಎಲ್ಲೆಂದರಲ್ಲೇ ವಾಹನಗಳನ್ನು ಪಾರ್ಕಿಂಗ್ ಮಾಡ್ತಾರೆ. 2-ವೀಲರ್ಸ್ ಇರ್ಬೋದು, 4-ವೀಲರ್ಸ್ ಇರ್ಬೋದು. ಹಾಗಾಗಿ ರಸ್ತೆ ಸಂಚಾರಕ್ಕೆ ಅಡಚಡೆ ಉಂಟಾಗುತ್ತೆ. ಇದರಿಂದಾಗಿ ಇಟ್ ಅಂಡ್ ರನ್ ಕೇಸಸ್ ಜಾಸ್ತಿ ಆಗುತ್ತೆ, ಅಪಘಾತಗಳು ಜಾಸ್ತಿ ಆಗುತ್ತೆ. ಮತ್ತೆ ವಾಹನದಲ್ಲಿ ಸಂಚಾರ ಮಾಡುವವರಿಗೂ ಸಹ, ಮತ್ತೆ ಪಾದಚಾರಿಗಳಿಗೂ ಸಹ ತುಂಬಾ ತೊಂದರೆ ಆಗ್ತದೆ. ಹಾಗಾಗಿ ಎಲ್ಲೆಂದರಲ್ಲೇ ಪಾರ್ಕಿಂಗ್ ಮಾಡೋದನ್ನ ದಯವಿಟ್ಟು ನಿಲ್ಲಿಸಿ, ಈಗ ಅಧಿಸೂಚಿತ ಪ್ರದೇಶದಲ್ಲಿ ಮಾತ್ರ ನಮ್ಮ ವಾಹನವನ್ನ ನಿಲುಗಡೆ ಮಾಡಬೇಕು ಅಂತ ನಾನು ಕೋರ್ಕೊಳ್ತೇನೆ. ಧನ್ಯವಾದಗಳು.

0: ವಾಹನ ಚಾಲಕರೇ, ನೆನಪಿರಲಿ, ಅತಿವೇಗ ತರುವುದು ಮರಣವೇಗ. ಈ ಅತಿವೇಗ ನಿಮ್ಮನ್ನು ಮಾತ್ರವಲ್ಲ, ಬೇರೆಯವರನ್ನು ಸಂಕಷ್ಟಕ್ಕೆ ತಳ್ಳುತ್ತದೆ. ಹೆಲ್ಮೆಟ್ ಧರಿಸಿಯೇ ವಾಹನವೇರಿ, ಸೀಟ್ ಬೆಲ್ಟ್ ಧರಿಸಿಯೇ ವಾಹನ ಚಲಿಸಿ.
1: ಇದು ಆಕಾಶವಾಣಿ ಹಾಸನ ಕೇಂದ್ರ. ಸಮಯ 12:35. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.
2: ಆಕಾಶವಾಣಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ. ಕೇಳುಗರೆ ನಮಸ್ಕಾರ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ವೃದ್ಧಾಪದಲ್ಲಿ ಬರಬಹುದಾದಂತಹ ಮಾನಸಿಕ ಆರೋಗ್ಯ ಸಮಸ್ಯೆಗಳು, ಈ ಕುರಿತಂತೆ ಮನೋವೈದ್ಯೆ ಡಾ ಕೆಎಸ್ ಪವಿತ್ರ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳುತ್ತೀರಿ. ಸಂದರ್ಶಿಸುತ್ತಾರೆ ಮಂಜುಳಾ ಪುರಾಣೇಕ.
3: ನಮ್ಮೆಲ್ಲ ಕೇಳುಗರಿಗೆ ನಮಸ್ಕಾರ. ಕೇಳುಗರೆ, ಮನುಷ್ಯನ ಜೀವನದಲ್ಲಿ ಬಾಲ್ಯ, ಯೌವನ, ಮಧ್ಯವಯಸ್ಸು, ವೃದ್ಧಾಪ್ಯ ಇವೆಲ್ಲ ಅನಿವಾರ್ಯ. ಬಾಲ್ಯ, ಯೌವನ, ಮಧ್ಯವಯಸ್ಸು ಇದನ್ನೆಲ್ಲ ಮನುಷ್ಯ ಆನಂದಿಸ್ತಾನೆ. ಆದ್ರೆ ವೃದ್ಧಾಪ್ಯ ಬಂದಾಗ ಸ್ವಲ್ಪ ನಿರಾಶಾವಾದಿ ಆಗ್ಬಿಡ್ತಾನೆ. ಅಯ್ಯೋ, ಏನು ಇಷ್ಟು ಬೇಗ ನಂಗೆ ಮುಪ್ಪು ಬಂದ್ಬಿಡ್ತಾ ಅಂತ. ಅದರಲ್ಲೂ ಕೂಡ ವೃತ್ತಿಯಲ್ಲಿ ಇರುವಾಗ ಒಂದು ಕಾರ್ಯಕ್ಷೇತ್ರದಲ್ಲಿ ನಿರಂತರವಾಗಿ ಬ್ಯುಸಿ ಆಗಿರ್ತಾರೆ. ನಿವೃತ್ತಿ ಆದ ತಕ್ಷಣ ದೊಡ್ಡ ಪ್ರಶ್ನಾರ್ಥಕ ಚಿಹ್ನವೇ ಅವ್ರ ಕಣ್ಣು ಮುಂದೆ ಬಂದು ನಿಂತು ಬಿಡುತ್ತೆ, ಮುಂದೆ ಏನು ಅನ್ನೋದು. ಜೊತೆಗೆ ವಯಸ್ಸು ಆಗ್ತಾ ಇದ್ದಾಗೆ ನಮ್ಮ ದೇಹದಲ್ಲಿ ಹಲವಾರು ದೈಹಿಕ ಮಾನಸಿಕ ಸಮಸ್ಯೆಗಳು ಕೂಡ ಕಾಡ್ತವೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ವೃದ್ಧಾಪ್ಯದಲ್ಲಿ ಕಂಡುಬರುವ ಮಾನಸಿಕ ಸಮಸ್ಯೆಗಳು ಅಥವಾ ತೊಂದರೆಗಳು ಯಾವುದು, ಈ ವಿಷಯದ ಬಗ್ಗೆ ವಿವರವಾದ ಮಾಹಿತಿಯನ್ನು ಮಾಡಿಕೊಡೋದಕ್ಕೆ ನಮ್ಮ ಜೊತೆಗೆ ಮನೋವೈದ್ಯೆ ಡಾಕ್ಟರ್ ಕೆಎಸ್ ಪವಿತ್ರ ಅವರಿದ್ದಾರೆ. ನಮಸ್ಕಾರ ಕೆಎಸ್ ಪವಿತ್ರ ಅವರು.
4: ನಮಸ್ಕಾರ ಮೇಡಮ್.
3: ಈಗ ಪವಿತ್ರ ಅವರ, ಸಾಮಾನ್ಯವಾಗಿ ಮನುಷ್ಯನ ಜೀವನದಲ್ಲಿ ಇಳಿ ವಯಸ್ಸು 60 ಅರಳು ಮರಳು ಅಂತೆಲ್ಲ ನಾವು ಕೇಳ್ತಿರ್ತೀವಿ. ಆದ್ರೆ

0: ಈಗ ನಾವು ಒಂದ್ ಸ್ವಲ್ಪ ಬದಲಾಯಿಸ್ಕೊಂಡಿದೀವಿ ಅಂತ ಹೇಳ್ಬೇಕು. 60 ಅರಳು ಮರಳು ಅಲ್ಲ, 60 ಮರಳಿ ಅರಳು ಅಂತ. ಹಂಗಾಗಿ ಈ ಇಳಿ ವಯಸ್ಸು ಅಂತಂದ್ರೆ ತಮ್ಮ ಒಂದು ಮನೋವೈದ್ಯಕೀಯ ಭಾಷೆಯಲ್ಲಿ ಯಾರನ್ನ ತಾವು ಇಳಿ ವಯಸ್ಸಿನವರು ಅಂತ ಪರಿಗಣಿಸ್ತೀರಿ?
1: ಮನೋವೈಜ್ಞಾನಿಕ ಪರಿಭಾಷೆಯಲ್ಲಿ ಮಾತ್ರ ಅಲ್ಲ, ವೈದ್ಯಕೀಯವಾಗಿ ಕೂಡ ದೇಹ ಹಾದು ಹೋಗುವಂತಹ ಹಂತಗಳನ್ನ ನಾವು ಗಮನದಲ್ಲಿಟ್ಕೊಂಡ್ರೆ ದೈಹಿಕ ಬದಲಾವಣೆಗಳು ಒಂದು 40-50 ವಯಸ್ಸಿನಲ್ಲಿ ಆರಂಭವಾದ್ರೂ ಕೂಡ ಅದರ ನಂತರದಲ್ಲಿ ಮೆದುಳು, ದೇಹದ ಇಡೀ ಬೇರೆ ಬೇರೆ ಭಾಗಗಳಲ್ಲಿ ಹಲವು ವಿಧದ ಬದಲಾವಣೆಗಳು ಕಂಡುಬರುತ್ತೆ. ಹಾಗಾಗಿ ಈ ಬದಲಾವಣೆಗಳನ್ನೆಲ್ಲ ಗಮನದಲ್ಲಿ ಇಟ್ಕೊಂಡ್ರೆ ಸಾಮಾಜಿಕವಾಗಿ ಯಾವುದೇ ರೀತಿಯ ಕಟ್ಟುಪಾಡುಗಳು, ನಿಯಮಗಳೆಲ್ಲ ಈಗ ಬದಲಾಗಿರಬಹುದು. ಇಳಿ ವಯಸ್ಸು ಯಾವುದು ಅನ್ನೋದ್ರ ಬಗ್ಗೆ ತುಂಬಾ ಬದಲಾಗಿರಬಹುದು. ಅಥವಾ ನಮ್ಮ ಸುತ್ತಮುತ್ತಲಲ್ಲಿ ಹಲವು ಹಿರಿಯ ನಾಗರಿಕರು 80 ಹರೆಯದಲ್ಲೂ ಕೂಡ ಯುವಕರನ್ನ ನಾಚಿಸೋ ರೀತಿಯಲ್ಲಿ ದುಡಿಯೋದನ್ನ ಕೂಡ ನಾವು ನೋಡಿರಬಹುದು. ಆದ್ರೂ ಕೂಡ ದೈಹಿಕ ಮತ್ತು ಮೆದುಳಿನ ಈ ಎರಡೂ ಕ್ಷಮತೆಯನ್ನ ನಾವು ನೋಡ್ತಾ ಹೋದ್ರೆ ಆ 60 ಗಡಿಯನ್ನ ನಾವು ಇಳಿ ವಯಸ್ಸಿನ ಆರಂಭ ಅಂತ ನಾವು ತೆಗೆದುಕೊಳ್ಬೇಕಾಗತ್ತೆ. ಹಾಗಾಗಿ 60 ಮೇಲ್ಪಟ್ಟು ನಾವು ಈ ವೃದ್ಧಾಪ್ಯ, ಓಲ್ಡ್ ಏಜ್ ಅಂತ ನಾವ್ ಏನ್ ಹೇಳ್ತೀವಿ ಅದನ್ನ ನಾವು ಕರಿಬೇಕಾಗತ್ತೆ. ಆದ್ರೆ ಮತ್ತೆ ನಾನೀಗ ಹೇಳಿದ ಹಾಗೆ ಇದು ಒಂದು ಸಾಮಾನ್ಯವಾಗಿ ವೈದ್ಯಕೀಯ ಪರಿಭಾಷೆಯಲ್ಲಿ ಇರುವಂತದ್ದು. ಇದಕ್ಕೆ ಅಪವಾದಗಳಿದೆ. ಈಗ ಯಾರಿಗೋ ಒಬ್ಬರಿಗೆ 50 ನೆನಪಿನ ತೊಂದರೆಗಳು ಉಂಟಾಗಬಹುದು, ಮತ್ತೊಬ್ಬರಿಗೆ 90 ಆದ್ರೂ ಕೂಡ ನಾನು ಹೇಳಿದ ಹಾಗೆ ಯುವಕರನ್ನು ನಾಚಿಸೋ ರೀತಿಯಲ್ಲಿ ಅವರು ದುಡಿತಾ ಇರಬಹುದು. ಹಾಗಾಗಿ ವ್ಯಕ್ತಿಯಿಂದ ವ್ಯಕ್ತಿಗೆ ಅದು ಆ ಬದಲಾವಣೆ ಇರಬಹುದು. ಆದ್ರೆ ನಾವು ವೈದ್ಯಕೀಯ ಪರಿಭಾಷೆಯಲ್ಲಿ 60 ಅದರ ಗಡಿ ಅಂತ ನಾವು ತೆಗೆದುಕೊಳ್ತೀವಿ.
0: ಈಗ 60 ಗಡಿಯನ್ನ ನಾವು ತೆಗೆದುಕೊಂಡಾಗ ಈ ವರ್ಷದಲ್ಲಿ ಸಾಮಾನ್ಯವಾಗಿ ದೈಹಿಕವಾಗಿ ಹಲವಾರು ಬದಲಾವಣೆಗಳನ್ನ ನಾವು ಕಾಣ್ತೀವಿ. ತಲೆ ಕೂದಲು ಬೆಳ್ಳಗಾಗೋದಿರಬಹುದು, ಬಾಯಲ್ಲಿನ ಹಲ್ಲುಗಳು ಸಡಿಲವಾಗೋದಿರಬಹುದು, ಮೊಣಕೈ ಮೊಣಕಾಲು ನೋವುಗಳು ಶುರು ಆಗ್ತಿರಬಹುದು, ಇದೆಲ್ಲ ಸಾಮಾನ್ಯ. ಇದರ ಜೊತೆಗೆ ಮಾನಸಿಕವಾಗಿಯೂ ಕೂಡ ವ್ಯಕ್ತಿ ಒಂದ್ ಸ್ವಲ್ಪ ಕೂಗುತ್ತಾನೇನೋ ಅಂತ.
1: ಖಂಡಿತವಾಗಿ, ಯಾಕಂದ್ರೆ ದೇಹ ಮತ್ತು ಮನಸ್ಸುಗಳಿಗೆ ಅನ್ಯೋನ್ಯವಾದ ಸಂಬಂಧ ಇದೆ. ಅಷ್ಟೇ ಅಲ್ಲ, ನನ್ಗನ್ಸತ್ತೆ ದೈಹಿಕವಾಗಿ ನಾವು ಯಾವ ರೀತಿ ಕಾಣಿಸ್ತೀವಿ ಅನ್ನೋದೇನಿದೆ ಅದು ನಮ್ಮ ಆತ್ಮವಿಶ್ವಾಸ, ನಾವು ಬೇರೆಯವರ ಜೊತೆಗೆ ನಡ್ಕೊಳ್ಳುವ ರೀತಿ, ಅಥವಾ ಸೋಷಿಯಲ್ ಗ್ಯಾದರಿಂಗ್ಸ್ ಅಂದ್ರೆ ಸಾಮಾಜಿಕ ಸಮಾರಂಭಗಳಿಗೆ ಹೋಗಬೇಕಾದಾಗ ನಾವು ಹೇಗೆ ಕಾಣ್ತೀವಿ ಅನ್ನೋದು, ಇವೆಲ್ಲ ನಮಗ್ ತುಂಬಾ ಮುಖ್ಯ ಆಗತ್ತೆ. ಬೇರೆಯವರಿಗೆ ಏನನ್ಸುತ್ತೆ ಅನ್ನೋದು ಕೂಡ ನಮಗ್ ಮುಖ್ಯ ಆಗತ್ತೆ. ಇದು ಮಾನವ ಸಹಜವಾಗಿ ನಮ್ಮಲ್ಲಿ ಇರುವಂತದ್ದು, ಮತ್ತೆ ಅದನ್ನ ನಾವು ಒಪ್ಕೊಳ್ಬೇಕು. ಈಗ ನಾನು ನನ್ನ ಯಾವ ತರ ನಾನು ಕಾಣ್ತೀನಿ ಅನ್ನೋದ್ರ ಬಗ್ಗೆ ನನಗೇನು ನನಗೆ ಭಯನೇ ಇಲ್ಲ ಅಂತ ಯಾರಾದ್ರೂ ಹೇಳಿದ್ರೆ ಅವರು ಪ್ರಾಯಶಃ ಅದನ್ನ ತುಂಬಾ ಅದು ಮುಚ್ಚುತ್ತಾ ಇದ್ದಾರೆ ಅಂತಷ್ಟೇ ಅರ್ಥ. ಅದ್ರ ಬದಲು ನಾವು ಮನುಷ್ಯ ಸಹಜವಾಗಿ ನಮಗೆ ನಾವು ಹೇಗ್ ಕಾಣ್ತೀವಿ ಅನ್ನೋದ್ರ ಬಗ್ಗೆ ನಾನು ಸ್ವಲ್ಪ ನಾನು ಅದ್ರ ಬಗ್ಗೆ ಕಾಳಜಿ ವಹಿಸ್ತೀನಿ ಅಂತ ಒಪ್ಕೊಳ್ಳೋದು ಸರಿಯೇ. ಹಾಗಾಗಿಯೇ ನಮ್ಗೆ ಈ ರೀತಿಯ ದೈಹಿಕ ಬದಲಾವಣೆಗಳು 60 ವಯಸ್ಸಿನಲ್ಲಿ ಅವು ಪೂರ್ಣಗೊಳ್ತಾ ಇರುತ್ತೆ. ಅಂದ್ರೆ 40-45 ಒಂದೊಂದು ಕೂದಲು ಬೆಳ್ಳಗಾಗೋದು, ಒಂದು ಕಣ್ಣಿನ ಕೆಳಗಡೆ ನೆರಿಗೆ ಮೂಡೋದು, ಇವೆಲ್ಲ ಆರಂಭವಾಗಿರುತ್ತೆ. ಮಹಿಳೆಯರಲ್ಲಿ ಬೇರೆ ಬೇರೆ ರೀತಿಯ ದೈಹಿಕ ಬದಲಾವಣೆಗಳು, ಪುರುಷರಲ್ಲಿ ದೈಹಿಕ ಬದಲಾವಣೆಗಳು, ಇಬ್ಬರಿಗೂ ಕಟ್ಟಿಟ್ಟ ಬುತ್ತಿ. ಅದು ಪೂರ್ಣಗೊಳ್ಳುವಂತ ಸಮಯ 60. ಮತ್ತೊಂದು ಸಮಸ್ಯೆ ಏನು ಅಂದ್ರೆ ಮಾನಸಿಕವಾಗಿ ಈ ದೈಹಿಕ ಬದಲಾವಣೆಗಳು ತರೋದಷ್ಟೇ ಅಲ್ಲ, ಮಾನಸಿಕವಾಗಿ ಮನಸ್ಸಿಗೆ ವಯಸ್ಸಾಗತ್ತೆ ಅನ್ನೋದನ್ನ ನಾವು ಯಾರು ಒಪ್ಕೊಳ್ಳಲ್ಲ. ನಾನು ಹೇಳಿದೆ ಮಿದುಳಿಗೆ ಕೂಡ ವಯಸ್ಸಾಗತ್ತೆ, ಹಾಗಾಗಿ 60 ಗಡಿ ಮಾಡಿದೆ ಅಂತ. ಮಿದುಳಿಗೆ ವಯಸ್ಸಾಗತ್ತೆ ಅನ್ನೋದನ್ನ ನಾವು ತುಂಬಾ ಜನ ಒಪ್ಕೊಳ್ಳಲ್ಲ. ನನ್ನ ಹತ್ರ ಬರುವಂತಹ ಬಹಳಷ್ಟು ರೋಗಿಗಳು ಏನ್ ಹೇಳ್ತಾರೆ ಅಂದ್ರೆ ನಾನು ಮೊದ್ಲು ನಂಗೆ ಸುಸ್ತಾಗ್ತಿರ್ಲಿಲ್ಲ ಇಷ್ಟು ಕೆಲಸ ಮಾಡಿದ್ರೆ, ಈಗ ಯಾಕೆ ಸುಸ್ತಾಗ್ತಾ ಇದೆ? ಹಾಗಾಗಿ ನಿಮಗೆ ವಯಸ್ಸಾಗ್ತಾ ಇದೆ, ಆ ವಯಸ್ಸು ಅನ್ನೋದು ಒಂದು ಸಹಜ ಪ್ರಕ್ರಿಯೆ ಅನ್ನೋದನ್ನ ನಾವು ಸುಲಭವಾಗಿ ಒಪ್ಕೊಳ್ಳಲ್ಲ. ಅಂದ್ರೆ ಈಗ ನಾನು 20 ನಾನು 15 ಅಡಿಗೆ ಆರಾಮಾಗಿ ಮಾಡಿ ಹಾಕ್ತಿದ್ದೆ ಅಂದ್ರೆ 60 ನಾನು 15 ಅಡಿಗೆ ಮಾಡಿ ಹಾಕ್ಲೇಬೇಕು ಅನ್ನೋದು ಆ ನಿರೀಕ್ಷೆ ಏನಿದೆ ಅದು ಸಾಧು ಅಲ್ಲ. ಹಾಗಾಗಿ ಈ ಮನಸ್ಸಿಗೆ ವಯಸ್ಸಾಗುವಂತಹ ಪ್ರಕ್ರಿಯೆ ಏನಿದೆ ಅದನ್ನ ನಾವು ಗಮನಿಸಬೇಕು, ಒಪ್ಕೊಳ್ಬೇಕು. ಯಾಕಂದ್ರೆ ತುಂಬಾ ಜನ ಹಿರಿಯ ನಾಗರಿಕರು ಹೇಳೋದನ್ನ ನಾನು ನೋಡಿದೀನಿ ಏನಂತ, ಅಯ್ಯೋ ಅಲ್ಲಿ ಅವ್ರು ಬರ್ತಿದಲ್ಲ ಎಷ್ಟು ವಯಸ್ಸಾದವ್ರ ತರ ನಡೀತಿದ್ದಾರೆ ನೋಡು ಅಂತ ಹೇಳ್ತಾರೆ. ಅಂದ್ರೆ ತಾವು ತಮ್ಗೇನು ಅದು ಅಥವಾ ಹೇಳ್ತಾರೆ ಅಂದ್ರೆ ಅವ್ರು ತುಂಬಾ ವಯಸ್ಸಾಗಿದೆ ಅವರಿಗೆ ಅಂತ ಹೇಳ್ತಾರೆ, ಆದ್ರೆ ತಮಗೆ ಅದೇ ವಯಸ್ಸಾಗಿದೆ ಅನ್ನೋದನ್ನ ಒಪ್ಕೊಳ್ಳಲ್ಲ. ಅಥವಾ ಈಗ ನಾವೇ ಸುಮ್ನೆ ಕುತ್ಕೊಂಡು ಕಣ್ ಮುಚ್ಕೊಂಡು ನಾವು ಯೋಚನೆ ಮಾಡಿ ನೋಡಿದ್ರೆ, ನಾವು ಹಿಂದೆ ನಮಗೆ 25 ಇದ್ದಾಗ 40 ಆದವರನ್ನ ಏನೋ ತುಂಬಾ ವಯಸ್ಸಾದವರು ಅಂತ ನಾವು ಅಂದ್ಕೊಂಡ್ಬಿಟ್ಟಿರ್ತೀವಿ. ನಮಗ 40 ವಯಸ್ಸು ಬಂದಾಗ ನಮ್ಗೆ ಯಾರು ಅಕಸ್ಮಾತ್ ಆಂಟಿ ಅಂತ ಕರೆದ್ರೆ ನಮ್ಗೆ ತುಂಬಾ ಕೋಪ ಬರುತ್ತೆ. ಅಂಕಲ್ ಅಂತ ಕರೆದ್ರೆ ನಾವು ಮತ್ತೆ ಅವತ್ತು ಹೋಗಿ ಕನ್ನಡಿ ಮುಂದೆ ಜಾಸ್ತಿ ಹೊತ್ತು ನಿಂತ್ಕೊಂಡು ನಾನು ಅಂಕಲ್ ತರ ಕಾಣಿಸ್ತೀನಿ ನಿಜವಾಗ್ಲು ಅನ್ನೋದನ್ನ ನೋಡ್ತಾರೆ. ಆದ್ರೆ ಅವ್ರು 25 ಆಗಿದ್ದಾಗ 40 ಅವರು ತಮ್ಕಿಂತ 15 ಅಷ್ಟೇ ದೊಡ್ಡವರವರು, ಅವರಿಗೂ 25 ಇರುವಂತಹ ಎಲ್ಲಾ ಆಸೆ ಆಕಾಂಕ್ಷೆಗಳು ಎಲ್ಲಾ ಹಕ್ಕುಗಳು ಇದೆ ಅಂತ ನಾವು ಗಮನಿಸಿರುವುದಿಲ್ಲ. ಹಾಗಾಗಿ ಮಾನಸಿಕವಾಗಿ ಕೂಡ ನಾವು ಈ ವಯಸ್ಸಾಗುವಿಕೆಯನ್ನು ಒಪ್ಕೊಳ್ಬೇಕು. ಯಾವ ರೀತಿಯಲ್ಲಿ ನಾವು ತಲೆ ಕೂದಲಿಗೆ ಬಣ್ಣ ಹಚ್ಚೋದ್ರ ಬಗ್ಗೆ ಅಥವಾ ನಾವು ಸುಂದರವಾಗಿ

0: ಆಯ್ತು ನಿಮ್ದು ಅಂತ ಹೇಳಿದಾಗ ತುಂಬಾ ಜನಕ್ಕೆ ಅದೊಂದು ದೊಡ್ಡ ಸಮಸ್ಯೆಯನ್ನು ಉಂಟು ಮಾಡುತ್ತೆ. ತುಂಬಾ ನಿವೃತ್ತಿಯನ್ನು ಪ್ಲಾನ್ ಮಾಡಿರ್ತಾರೆ ತುಂಬಾ ಜನ, ನಾವು ರಿಟೈರ್ ಆದ್ಮೇಲೆ ಈ ತರ ಮಾಡ್ಬೇಕು, ಮಗನ ಹತ್ರ ಹೋಗಿ ಸೆಟ್ಲ್ ಆಗ್ಬೇಕು, ಮಗಳ ಹತ್ರ ಹೋಗಿ ಸೆಟ್ಲ್, ಇದೆಲ್ಲ ಮಾಡಿರ್ತಾರೆ. ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ಅವರಿಗೆ ತಮ್ಮ ಕೆಲಸ ಏನಾಗಿದೆ ಅದನ್ನ ನಿವೃತ್ತಿ ಆದ ತಕ್ಷಣ ತಮ್ಮನ್ನ ತುಂಬಾ ಸುಲಭವಾಗಿ ಬಿಟ್ಕೊಟ್ಬಿಟ್ರು ಅಂತ ಅನ್ಸುತ್ತೆ. ಆ ನಿವೃತ್ತಿ ಆದ ಮರು ದಿವಸ ತಮಗೆ ಆ ಆಫೀಸ್ ನಲ್ಲಿ ಯಾವ ಜವಾಬ್ದಾರಿಯೂ ಇಲ್ಲ, ತಮಗೆ ಒಂದು ಗುರುತಿಸೋದು ಕೂಡ ಇಲ್ಲ ಅನ್ನುವಂತಹ ಒಂದು ಖಿನ್ನತೆಯ ಗುರುತು ಕಾಡುತ್ತೆ. ಆದ್ರೆ ತುಂಬಾ ಜನ ಈ ರೀತಿಯ ಅಡ್ಜಸ್ಟ್ಮೆಂಟ್ ಡಿಸಾರ್ಡರ್ ಅಂತ ನಾವು ಹೇಳ್ತೀವಿ ಅದನ್ನ, ಒಂದು ಜೀವನದ ಹಂತದ ಜೊತೆಗೆ ಹೊಂದಾಣಿಕೆ ಮಾಡಿಕೊಳ್ಳುವಂತಹ ಸಮಸ್ಯೆ ಅಂತ, ತುಂಬಾ ಜನ ಅದರಿಂದ ಬೇಗ ಹೊರಗಡೆ ಬರ್ತಾರೆ. ಅದರ ನಂತರ ಬರುವಂತದ್ದು ಸಹಜವಾಗಿ ಹಾರ್ಮೋನ್ಗಳ ಬರುವಂತದ್ದು, ಇದು ಅದು 60 ವರ್ಷದ ಮೇಲೆ ತುಂಬಾ ಬರಲ್ಲ, ಯಾಕಂದ್ರೆ 40-45 ಒಳಗಡೆ ಅದು ಮುಗ್ದು ಹೋಗ್ತಾ ಇರುತ್ತೆ. ಹಾಗಾಗಿ 60 ನಂತರ ಬರುವಂತಹ ಖಿನ್ನತೆಯಲ್ಲಿ ತುಂಬಾ ಮುಖ್ಯವಾಗಿ ನಾವು ಏನ್ ನೋಡ್ತೀವಿ ಅಂದ್ರೆ ಮುಂದೇನು ಅನ್ನುವಂತಹ ಯೋಚನೆ. ತುಂಬಾ ಜನರಿಗೆ ಸಾವಿನ ಭಯ ಕಾಡುತ್ತೆ, ಬೇರೆ ಬೇರೆ ರೀತಿಯ ದೈಹಿಕ ಸಮಸ್ಯೆಗಳಿಂದ ಖಿನ್ನತೆ ಉಂಟಾಗುವುದು ಈ ವಯಸ್ಸಿನಲ್ಲಿ ತುಂಬಾ ಸಾಮಾನ್ಯ. ಅಂದ್ರೆ ಸಕ್ಕರೆ ಕಾಯಿಲೆ ಬಂತು, ಖಿನ್ನತೆ, ತಮ್ಮ ಜೀವನ ಶೈಲಿಯನ್ನ ಬದಲಾಯಿಸಿಕೊಳ್ಬೇಕು ಆ ಸಮಯದಲ್ಲಿ ಅನ್ನುವಂತ ಖಿನ್ನತೆ, ಬೋರ್ಡಮ್, ಮಾತಾಡೋದಕ್ಕೆ ನಮ್ಗೆ ಯಾರು ಇಲ್ಲ ಅನ್ನುವಂತಹ ಖಿನ್ನತೆ, ಇದು ತುಂಬಾ ಒಂಟಿತನ ಕಾಡೋದೇನಿದೆ ಅದು ತುಂಬಾ. ಅಂದ್ರೆ ಇವಾಗ ತುಂಬಾ ಜನ ಮಕ್ಕಳ ಹತ್ರ ಗಂಟೆಗಟ್ಟಲೆ ಫೋನ್ ನಲ್ಲಿ ಮಾತಾಡೋದನ್ನ ನಾನು ನೋಡ್ತೀನಿ. ಅವರಿಗೆ ಒಂದ್ ದಿವಸ ಫೋನ್ ಬರ್ಲಿಲ್ಲ ಅಂತ ಅಂದ್ರೆ
1: ಒಂಥರ ಚಡಪಡಿಕೆ,
0: ತುಂಬಾ ಚಡಪಡಿಕೆ ಅಷ್ಟೇ ಅಲ್ಲ, ಅವತ್ತಿಡೀ ಒಂದು ಮನಸ್ಸು ಪೂರ್ತಿ ಖಿನ್ನ ಮನಸ್ಕರಾಗಿ ಅವರು ಆ ದಿವಸವನ್ನ ಕಳೀತಾರೆ. ಹಾಗಾಗಿ ಖಿನ್ನತೆ ಅನ್ನುವಂಥದ್ದು, ಇಳಿವಯಸ್ಸಿನ ಖಿನ್ನತೆ ಏನಿದೆ ಅದು ತುಂಬಾ ಸಾಮಾನ್ಯವಾಗಿ, ಅದರ ಜೊತೆಗೆ ಮಿನಿಮಮ್ ಕಾಗ್ನೇಟಿವ್ ಇಂಪೇರ್ಮೆಂಟ್ ಅಂತ ಹೇಳ್ತೀವಿ, MCI ಅಂತ ಹೇಳ್ತೀವಿ. ಇದು ಡಿಮೆನ್ಷಿಯಾ ಅಲ್ಲ, ಮುಪ್ಪು ಕಾಯಿಲೆ ಅನ್ನುವಂಥದ್ದು ನಿಮ್ಗೆಲ್ಲರಿಗೂ ಗೊತ್ತೇ ಇರುವ ಹಾಗೆ ನಮ್ಮ ಗ್ಲೋಬಲ್ ಇಂಟಲೆಕ್ಟ್, ನಮ್ಮ ಇಡೀ ಬೌದ್ಧಿಕತೆ, ಬೌದ್ಧಿಕ ಶಕ್ತಿ ಏನಿರುತ್ತೆ ಆ ಸಾಮರ್ಥ್ಯ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ. ಇಲ್ಲಿ ಅದೆಲ್ಲವೂ ಇರಲ್ಲ, ಆದ್ರೆ ಕೆಲವು ನೆನಪಿನ ಸಾಮರ್ಥ್ಯದಲ್ಲಿ ಅಲ್ಲಲ್ಲಿ ಕೊರತೆಗಳು ಇವು ಕಾಣೋದಕ್ಕೆ ಶುರುವಾಗುತ್ತೆ. ಇದಲ್ದೇನೆ ಬೇರೆ ನಮ್ಮ ಅಡಲ್ಟ್ಹುಡ್ ಅಲ್ಲಿ ಅಂದ್ರೆ ಹಿರಿಯರಲ್ಲಿ ಬರುವಂತಹ ಎಲ್ಲ ಮಾನಸಿಕ ಸಮಸ್ಯೆಗಳು ಕೂಡ ಈ ವಯಸ್ಸಿನಲ್ಲೂ ಬರಬಹುದು. ಅಂದ್ರೆ ಇವಾಗ ತುಂಬಾ ಜನಕ್ಕೆ ಪಾರ್ಶ್ವವಾಯು ಆಗತ್ತೆ, ಲಕ್ವ ಹೊಡೆಯೋದು ಅಂತ ಹೇಳ್ತೀವಲ್ಲ, ಅದು ಆಗತ್ತೆ. ಅದಾದ ಮೇಲೆ ಈಗ BP ಜಾಸ್ತಿ ಆಗಿ ಲಕ್ವ ಹೊಡೆದಿರುತ್ತೆ, ಅಥವಾ ಸಕ್ಕರೆ ಕಾಯಿಲೆ ನಿಯಂತ್ರಣ ಇಲ್ಲದೆ ಲಕ್ವ ಹೊಡೆದಿರುತ್ತೆ. ಆ ಲಕ್ವ ಹೊಡೆದ ಮೇಲೆ ಅವರು ದೈಹಿಕವಾಗಿ ಒಂದು ಹೇಗೋ ಮಾಡಿ ಫಿಸಿಯೋಥೆರಪಿಯಿಂದ, ಮಾತ್ರೆ ಔಷಧಿಗಳಿಂದ, ಸಕಾಲದಲ್ಲಿ ತಕ್ಷಣ ಚಿಕಿತ್ಸೆ ಸಿಕ್ಕೋದ್ರಿಂದ ಅವರು ಬದುಕೊಂಡ್ಬಿಡ್ತಾರೆ. ಆದ್ರೆ ಬದುಕಿದ ಮೇಲೆ ಅವರ ಜೀವನದ ಗುಣಮಟ್ಟ ಏನಿರುತ್ತೆ ಅದು ಸರಿಯಾಗಿರುವುದಿಲ್ಲ. ಫಿಸಿಯೋಥೆರಪಿಗೆ ಹೋಗೋದಿಕ್ಕೆ ಅವರು ಒಪ್ಪಲ್ಲ. ಸೊ ಇದನ್ನ ಪೋಸ್ಟ್ ಸ್ಟ್ರೋಕ್ ಡಿಪ್ರೆಷನ್ ಅಂತ ಕರಿತೀವಿ, ಅಂದ್ರೆ ಲಕ್ವ ನಂತರದ ಖಿನ್ನತೆ ಅಂತ. ಸೊ ಇದು ಕೂಡ ಹಿರಿಯರಲ್ಲಿ, ವೃದ್ಧರಲ್ಲಿ ನಾವು ವಿಶೇಷವಾಗಿ ನೋಡುವಂತದ್ದು.
1: ಆಮೇಲೆ ಒಂದ್ ಸ್ವಲ್ಪ ಹೊಂದಾಣಿಕೆ ಸ್ವಭಾವ ಕೂಡ ಕಡಿಮೆ ಆಗತ್ತೆ ಅಂತ ಅನಿಸ್ತದೆ. ಅಂದ್ರೆ ನಾನು ಇರುವಾಗ ಹಿಂಗ್ ಮಾಡ್ತಿದ್ದೆ, ಈಗ ಯಾಕೆ ನಾನು ಹೊಂದಾಣಿಕೆ ಮಾಡ್ಕೊಳ್ಬೇಕು?
0: ಹೌದು, ಅದು ಒಂದು ಸಂಬಂಧಗಳ ಸಮಸ್ಯೆ ಒಂದು ದೊಡ್ಡ ತಲೆ ಶೀರ್ಷಿಕೆಯ ಅಡಿಯಲ್ಲಿ ನಾವು ಅದನ್ನ ಇದ್ ಮಾಡಬಹುದು. ಬೇರೆ ಬೇರೆ ರೀತಿಯ ಸಂಬಂಧಗಳು, ಕೆಲವು ಸಂಬಂಧಗಳು ಕಳೆದು ಹೋಗೋದು, ಅಂದ್ರೆ ಫ್ರೆಂಡ್ಸ್, ಫ್ರೆಂಡ್ಶಿಪ್, ಅದರಲ್ಲಿ ಕೆಲವರು ವಯಸ್ಕರು, ಅದೇ ಸಮಾನ ವಯಸ್ಕರು ಯಾವುದೋ ಕಾರಣದಿಂದ ತೀರು ಹೋಗೋದು. ಸೊ ಗೆಳೆತನದ ನಷ್ಟ. ಎರಡನೇದು ಮನೆಯಲ್ಲಿ ಇರುವಂತಹ ಕಿರಿಯರ ಜೊತೆಗೆ, ಅಂದ್ರೆ ವಯಸ್ಸಿನಲ್ಲಿ ಕಿರಿಯರ ಜೊತೆಗೆ ಹೊಂದಾಣಿಕೆಯ ಸಮಸ್ಯೆ. ಅಂದ್ರೆ ಏನು, ಇವಾಗ ಒಂದು ತಂದೆ ತುಂಬಾ ಸಮಯದಿಂದ ಒಂದು ಬಿಸ್ನೆಸ್ ಅನ್ನ ಚೆನ್ನಾಗಿ ಎಸ್ಟಾಬ್ಲಿಷ್ ಮಾಡಿದ್ದಾರೆ ಅಂತ ಇಟ್ಕೊಳ್ಳೋಣ. ಅವರಿಗೆ ಇವಾಗ 60 ವರ್ಷ ಆಗಿದೆ, 65 ವರ್ಷ ಆಗಿದೆ, ಮಗ ಈಗ 40 ಹತ್ತಿರದಲ್ಲಿದ್ದಾನೆ. ಈಗ ಜವಾಬ್ದಾರಿಗಳನ್ನ ಅವ್ರಿಗೆ ಬಿಟ್ಕೊಡ್ಬೇಕು. ಆ ಜವಾಬ್ದಾರಿಗಳನ್ನ ಬಿಟ್ಕೊಡ್ಬೇಕಾದ್ರೆ ಎಲ್ಲೋ ತನ್ನ ಅಧಿಕಾರ ಕಡಿಮೆ ಆಯ್ತು, ತನ್ನ ಮಾತಿಗೆ ಮನ್ನಣೆ ಕಡಿಮೆ ಆಯ್ತು. ಇದು ತುಂಬಾ ಆನುವಂಶಿಕವಾಗಿ ಏನು ವ್ಯಾಪಾರ ನಡ್ಕೊಂಡು ಬರತ್ತಲ್ಲ ಅಂತ ಎಲ್ಲ ಕಡೆಗಳಲ್ಲಿ ನಾವು ಇದನ್ನ ನೋಡಬಹುದು. ಹಾಗಾಗಿ ಈಗ ತಂದೆ ತಾಯಿಗೆ ಮಕ್ಕಳು ದೊಡ್ಡವರಾದ ಹಾಗೆ ಅನ್ಸೋದೇ ಇಲ್ಲ. ಸೊ ಅವಾಗ ಅವ್ರಿಗೆ ಏನನ್ಸುತ್ತೆ, ಇವರಿಗೆ ಜವಾಬ್ದಾರಿ ಬಂದಿಲ್ಲ, ಇವರಿಗೆ ಬಿಟ್ರೆ ಇವಾಗ ವ್ಯಾಪಾರಕ್ಕೆ ಅಥವಾ ಬಿಟ್ರೆ ಇವ್ರು ತಪ್ಪು ಮಾಡ್ಬಿಡ್ತಾರೆ, ಅದರಿಂದ ತುಂಬಾ ತೊಂದರೆ ಆಗತ್ತೆ, ಹಾಗಾಗಿ ನನ್ನ ಮಾತನ್ನೇ ಕೇಳಬೇಕು. ಸೊ ನ್ಯಾಚುರಲಿ, ಸಹಜವಾಗಿ ಇದು ಮಕ್ಕಳಿಗೆ
1: ಒಪ್ಪಿಗೆ
0: ಆಗಲ್ಲ. ಮತ್ತೆ ಮತ್ತೊಂದನ್ನ ಇಲ್ಲಿ ಎಲ್ಲ ಹಿರಿಯ ನಾಗರಿಕರು, ಇದನ್ನು ಕೇಳ್ತಾ ಇರುವಂತಹ ಎಲ್ಲ ಹಿರಿಯ ನಾಗರಿಕರು ಗಮನಿಸಬೇಕಾದೇನು ಅಂದ್ರೆ, ನಮ್ಮ ಆಯುಷ್ಯದ ಮಟ್ಟ ಏನಿದೆ ಅದು ಜಾಸ್ತಿ ಆಗಿದೆ. ನಮ್ಮ ಪ್ರೀ ಇಂಡಿಪೆಂಡೆನ್ಸ್ ಅಂದ್ರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಕೇವಲ 32 ವರ್ಷ ಆಗಿತ್ತು ನಮ್ಮ ಏನು ಆಯುಷ್ಯ. ಅದು ಈಗ ಎಲ್ಲ ನಮ್ಮ ಸುಧಾರಿತ ವೈದ್ಯಕೀಯ ಗುಣಮಟ್ಟದಿಂದ 80 ವರ್ಷದವರೆಗೆ ಬಂದಿದೆ. ಹಾಗಾಗಿ ಈಗ 40 ವರ್ಷದ ಮಗ ತನ್ನ ಕೈಗೆ ಪೂರ್ತಿ ಜವಾಬ್ದಾರಿ ಬರಬೇಕು ಅಂತಂದ್ರೆ ಅವನ ಮಗ 40 ವರ್ಷ ಆಗುವವರೆಗೂ ಕಾಯ್ಬೇಕು. ಮಾಡಬೇಕಾಗತ್ತೆ. ಹಾಗಾಗಿ ಎಲ್ಲೋ ಒಂದು ಕಡೆ ಹಿರಿಯ ನಾಗರಿಕರು ಏನಂತ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ, ಜವಾಬ್ದಾರಿಗಳನ್ನ ಚಿಕ್ಕವರಿಗೆ ಕೊಟ್ಟು ತಾವು ಹಿಂದೆ ನಿಂತು ಅವರನ್ನ ಮುನ್ನಡೆಸೋದೇನಿದೆ ಅದು ಅಧಿಕಾರವನ್ನ ಬೇರೆ ರೀತಿಯಲ್ಲಿ ಉಪಯೋಗಿಸುವ ರೀತಿ ಅಷ್ಟೇ, ಮತ್ತೆ ಅಧಿಕಾರವನ್ನ ನಾವು ಹಂಚಿಕೊಳ್ಬೇಕು ಅನ್ನೋದನ್ನ ನೆನ್ಪಿಟ್ಟು

0: ಮಾಡ್ಕೊಳ್ಬೇಕು. ಇಲ್ದೆ ಹೋದ್ರೆ ಇದು ಎಲ್ಲ ಕಡೆಗೂ ಬರೋದಕ್ಕೆ ಸಾಧ್ಯ ಇದೆ. ಈಗ ಮನೆಯಲ್ಲಿ ಅತ್ತೆ ಸೊಸೆಯಲ್ಲೂ ಅಷ್ಟೇ, ಈಗ ಅಡಿಗೆ ಮನೆಯಲ್ಲಿ ಯಾವ ರೀತಿಯ ಅಡಿಗೆಯನ್ನ ಮಾಡ್ಬೇಕು, ಹೇಗೆ ಮಾಡ್ಬೇಕು, ಯಾವ ರೀತಿಯಲ್ಲಿ ಪದ್ಧತಿಗಳನ್ನ ಮಾಡ್ಬೇಕು, ಯಾವ ರೀತಿಯಲ್ಲಿ ಹಬ್ಬಗಳನ್ನ ಮಾಡ್ಬೇಕು, ಇದೆಲ್ಲದರ ಬಗ್ಗೂ ಕೂಡ ಗಂಡಸರು ಹೆಂಗಸರು ಎಲ್ಲರಲ್ಲೂ ಕೂಡ ಈ ಸಮಸ್ಯೆಗಳು, ಹೊಂದಾಣಿಕೆಯ ಸಮಸ್ಯೆಗಳು ಬರೋದಕ್ಕೆ ಸಾಧ್ಯ ಇದೆ. ಮತ್ತೆ ಈ ಹೊಂದಾಣಿಕಾ ಸಮಸ್ಯೆಗಳು ಖಿನ್ನತೆಯನ್ನು ಉಂಟು ಮಾಡೋದ್ರಲ್ಲಿ ದೊಡ್ಡ ಪಾತ್ರವನ್ನ ವಹಿಸುತ್ತೆ. ಯಾಕಂದ್ರೆ ಸೋಷಿಯಲ್ ಆರಿಜಿನ್ಸ್ ಆಫ್ ಡಿಪ್ರೆಷನ್ ಅನ್ನೋದು ಒಂದು ತುಂಬಾ ಅಧ್ಯಯನದ ವಿಷಯ. ಮತ್ತೆ ನಮ್ಮ ಭಾರತೀಯರಲ್ಲಿ ಈ ಸೋಷಿಯಲ್ ಆರಿಜಿನ್ಸ್ ಅನ್ನೋದು, ಸಾಮಾಜಿಕ ಮೂಲಗಳೇನಿದೆ ಖಿನ್ನತೆದು, ಅದು ತುಂಬಾ ಮುಖ್ಯವಾದಂತ ಒಂದು ಸಂಗತಿ.
1: ಈಗ ಪವಿತ್ರ ಅವರ, ಇದರ ಜೊತೆಗೆ ಈ ಮರೆವಿನ ಕಾಯಿಲೆ ಕೂಡ ಒಂದು ಸಾಮಾನ್ಯವಾದದ್ದು ಅಲ್ಲ?
0: ಖಂಡಿತ ಖಂಡಿತ. ಈಗ ಹೆಚ್ಚೆಚ್ಚು ಜನ ಹೆಚ್ಚೆಚ್ಚು ಆಯುಷ್ಯವನ್ನ ಹೊಂದಿದ ಹಾಗೆ ನಾವು ಮತ್ತಷ್ಟು ಹೆಚ್ಚಳವನ್ನ ಡಿಮೆನ್ಷಿಯಾ ಕಾಯಿಲೆಯಲ್ಲಿ ಕೂಡ ನೋಡ್ತಾ ಇದೀವಿ. ಅದರ ಜೊತೆಗೆ ಡಿಮೆನ್ಷಿಯಾ ಹೆಚ್ಚಾದ ಹಾಗೆ ಇಡೀ ಸಮಾಜದಲ್ಲಿ ಆರೈಕೆ ಮಾಡುವಂತಹ ಕಷ್ಟಗಳು ಕೂಡ ನಮ್ಗೆಲ್ಲರಿಗೂ ಈಗ ನಿಚ್ಚಳವಾಗಿ ತೋರ್ತಾ ಇದೆ.
1: ಹೌದು,
0: ಇಷ್ಟರವರೆಗೆ ಮನೆಯಲ್ಲಿ ವಯಸ್ಸಾದವ್ರನ್ನ ಗೌರವದಿಂದ ನೋಡ್ಕೊಳ್ಬೇಕು ಅನ್ನೋದನ್ನ ನಾವೆಲ್ಲರೂ ತುಂಬಾ ಒತ್ತಿ ದೊಡ್ಡದಾಗಿ ಹೇಳ್ಬಿಡ್ತಿದ್ವಿ. ಆದ್ರೆ ಈಗ ದಿವಸ ಮಾಡ್ತಾ ಹೋಗ್ಬೇಕಾದಾಗ ಮನೆಯಲ್ಲಿ ಹಾಸಿಗೆಯಲ್ಲಿ ಮಲಗದಂತಹ, ತಾಯಿಯನ್ನ ನೋಡ್ಕೋಬೇಕಾದಂತ, ಅತ್ತೆಯನ್ನ ನೋಡ್ಕೋಬೇಕಾದಂತ, ಮಾವ, ಪ್ರತಿಯೊಬ್ರು ಈ ತರ ಎಷ್ಟು ಜನರನ್ನ ನೋಡ್ಕೊಳ್ಬೇಕಾದಂತ ಜವಾಬ್ದಾರಿಗಳು ತುಂಬಾ ಜನರಿಗಿದೆ. ವಿಶೇಷವಾಗಿ ಮಹಿಳೆಯರಿಗಂತೂ ಅದು ಅನಿವಾರ್ಯವಾಗಿ ಬಂದಿರುತ್ತೆ. ಅಂತ ಸಮಯದಲ್ಲಿ ಕೂಡ ನಾವು ನಾನು ಯಾವಾಗ್ಲೂ ಹೇಳ್ತೀನಿ ಏನಂದ್ರೆ, ಮಲಗಿರಬಹುದು, ಈಗ ನಮ್ಮ ಇಡೀ ದೇಹಕ್ಕೆ ತುಂಬಾ ವಯಸ್ಸಾಗತ್ತೆ. ಈಗ ನಾನೇ ನಾಳೆ 80 ವರ್ಷ ಆದಾಗ ನನ್ನ ದೇಹಕ್ಕೆ ತುಂಬಾ ವಯಸ್ಸಾಗಿರುತ್ತೆ, ನನ್ಗೆ ಒಂದು ಕೆಲಸನ ಮಾಡಕ್ ಆಗ್ತಾ ಇರಲ್ಲ, ಆದ್ರೆ ನನ್ನ ನಾಲ್ಗೆ ಚುರುಕಾಗೇ ಇರಬಹುದು. ಸೊ ಆಗ ನಾವು ಮಾತಾಡುವಂತ ಮಾತೇನಿದೆ ಅದು ಎದ್ದು ಕೆಲಸ ಮಾಡೋದಕ್ಕೆ ಶಕ್ತಿ ಇಲ್ಲದೆ ಇದ್ರು ನಾನು ಕೊಂಕ ಮಾತಿನಲ್ಲಿ ವ್ಯಂಗ್ಯ ಮಾತಿನಲ್ಲಿ ಬೇಕಾದಷ್ಟು ಜನರನ್ನ ನೋಯಿಸಬಹುದು. ಆ ಎಚ್ಚರ ನಮಗಿರಬೇಕು. ಯಾಕಂದ್ರೆ ನಾನು ಹೇಳೋದು ಇದು ಬರೀ ಇವತ್ತಿನ ಹಿರಿಯ ನಾಗರಿಕರಿಗಷ್ಟೇ ಅಲ್ಲ, ಇವತ್ತಿನ ಮಧ್ಯ ವಯಸ್ಕರು ಯುವ ಜನರು ನಾಳೆ ಹೇಗೆ ಚಿಗುರೆಲೆ ಹಣ್ಣೆಲೆ ಆಗೇ ಆಗತ್ತೆ.
1: ಹೌದು, ಅಂದ್ರೆ ಮುಂಚಿತವಾಗಿ ನಾವು ಒಂದು ಸಿದ್ಧತೆ ಮಾಡ್ಕೊಳ್ಬೇಕು.
0: ಹೌದೌದು, ಈ ರೀತಿಯ ಸಂಬಂಧದ ಸಮಸ್ಯೆಗಳನ್ನ ತಡೆಯೋದಿಕ್ಕಂತೂ ನಾವು ಖಂಡಿತವಾಗಿ ನಮ್ಮ ಯೌವನವನ್ನ ನೆನೆಸ್ಕೊಂಡು ಮುಂದಿನ ವೃದ್ಧಾಪ್ಯವನ್ನ ಕಲ್ಪಿಸ್ಕೊಂಡು ನಾವು ಜನರನ್ನ ಅರ್ಥ ಮಾಡ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ಬೇಕು.
1: ಆವಾಗ ವೃದ್ಧಾಪ್ಯದ ಸಮಸ್ಯೆಗಳು ದೊಡ್ಡದಾಗಿ
0: ಕಾಣಲ್ಲ, ಖಂಡಿತ ಕಾಣಲ್ಲ.
1: ಈಗ ಪವಿತ್ರ ಅವರ, ಈ ತರದ ಸಮಸ್ಯೆಗಳು ಬಂದಾಗ ಬಹುಶಃ ನನಗೆ ಇದಕ್ಕೆ ಮಾನಸಿಕ ಚಿಕಿತ್ಸೆಗಿಂತ ಒಂದು ಆಪ್ತ ಸಮಾಲೋಚನೆಯ ಅಗತ್ಯತೆ ಜಾಸ್ತಿ ಇರ್ತದ ಅಂತ ಅನಿಸ್ತದೆ.
0: ಮಾನಸಿಕ ಚಿಕಿತ್ಸೆಯ ಒಂದು ಭಾಗ ಆಪ್ತ ಸಮಾಲೋಚನೆ, ಕೌನ್ಸಿಲಿಂಗ್ ಅಂತ ಏನ್ ಹೇಳ್ತೀವಿ ಅದು ಆಪ್ತ ಸಮಾಲೋಚನೆ, ಮಾನಸಿಕ ಚಿಕಿತ್ಸೆಯ ಒಂದು ಭಾಗ. ಮೊದಲು ನನ್ಗನ್ಸೋದು ಜೀವನ ಶೈಲಿ ತುಂಬಾ ಮುಖ್ಯ. ಯಾಕಂದ್ರೆ ಜನ ಏನ್ ಅನ್ಕೊಂಡಿರ್ತಾರಂದ್ರೆ ಬಂದ ತಕ್ಷಣ ಡಾಕ್ಟರ್ ತುಂಬಾ ಹೊತ್ತು ಮಾತಾಡ್ತಾರೆ, ನಮ್ದೆಲ್ಲಾ ಸಮಸ್ಯೆಗಳು ಪರಿಹಾರ ಆಗೋಗುತ್ತೆ, ನಾವು ಮತ್ತೆ ವಾಪಸ್ ಹೋಗಿ ನಾವು ತುಂಬಾ ಚೆನ್ನಾಗಿರ್ತೀವಿ ಅಂತ. ಹಂಗ ಆಗೋದಿಲ್ಲ. ಯಾಕಾಗಲ್ಲ ಅಂದ್ರೆ, ಒಂದು ಜೀವನ ಶೈಲಿಯನ್ನ ನಾವು ಬದಲಾವಣೆ ಮಾಡ್ಕೊಳ್ಳೋದಿಕ್ಕೆ ನಮಗ್ ಬೇಕಾದ್ದು ಮನಸ್ಸಷ್ಟೇ. ಈಗ ನಾನು ಪ್ರತಿನಿತ್ಯ ಸರಿಯಾದ ಸಮಯಕ್ಕೆ ಊಟ ತಿಂಡಿ ಮಾಡ್ತೀನಾ ಇಲ್ವಾ, ಸರಿಯಾದ ಪ್ರಮಾಣದ ನೀರನ್ನ ಕುಡಿತೀನಾ ಇಲ್ವಾ, ವ್ಯಾಯಾಮವನ್ನ ಪ್ರತಿನಿತ್ಯ ನಿಯಮಿತ ವೇಳೆಗೆ ಮಾಡ್ತೀನಾ ಇಲ್ವಾ, ಇದೆಲ್ಲ ತುಂಬಾ ಮುಖ್ಯ. ಮತ್ತೆ ಇದನ್ನ ಮಾಡೋದು ಸುಲಭ, ಇದನ್ನ ಒಂದಿಷ್ಟು ಮನಸ್ಸು ಮಾಡಿದ್ರೆ ಇದನ್ನ ಮಾಡೋದು ಕಷ್ಟ ಅಲ್ಲ, ಇದನ್ನ ಪ್ರತಿಯೊಬ್ಬರು ಪಾಲಿಸಬಹುದು. ಇದು ಮೊದಲು ಬೇಕಾಗಿದ್ದು. ಯಾವುದಾದ್ರೂ ದೈಹಿಕ ಸಮಸ್ಯೆಗಳಿದ್ರೆ ಅದಕ್ಕೆ ನಿಯಮಿತವಾಗಿ ಔಷಧಿಯನ್ನು ಸೇವಿಸುವುದು ಕೂಡ ತುಂಬಾ ಮುಖ್ಯ. ಅದು ಲಕ್ವ ಹೊಡೆಯೋದು, ಈ ರೀತಿಯ ಹಾರ್ಟ್ ಅಟ್ಯಾಕ್ ಆಗೋದು, ಈ ರೀತಿಯ ಸಮಸ್ಯೆಗಳನ್ನ ತಡೆಯುತ್ತೆ ಅನ್ನೋದನ್ನ ಎಲ್ಲ ಹಿರಿಯ ನಾಗರಿಕರು ನೆನ್ಪಿಟ್ಕೊಳ್ಬೇಕು. ಯಾರು ಮಧ್ಯವಯಸ್ಕರು ತಮ್ಮ ತಂದೆ ತಾಯಿಗಳನ್ನ ನೋಡ್ಕೊಳ್ಳೋರು ಇದನ್ನ ಅವ್ರು ಮಾಡೋ ಹಾಗೆ ಮಾಡ್ಕೋಬೇಕು. ಆವಾಗ ಆಪ್ತ ಸಮಾಲೋಚನೆಯನ್ನ ನಾವು ತಡೆಗಟ್ಬಿಡ್ಬಹುದು.
1: ಹೌದು ಹೌದು,
0: ಅದು ಮೊದಲನೇದು. ಎರಡನೇದು, ನೀವು ಹೇಳಿದ ಹಾಗೆ ನಾನು ಹೇಳಿದ್ನಲ್ಲ, ಮಾತಾಡೋದಿಕ್ಕೆ ಜನ ಬೇಕಾಗಿದೆ. ಸೊ ನಮ್ಗೆ ದುಡ್ಡು ಕೊಟ್ಬಿಟ್ಟು ನಾವು ಏನ್ ಬೇಕಾದ್ರೂ ತಂದು ಕೊಡ್ಬಹುದು. ಈಗ ಒಂದೊಂದು ರೂಮ್ ಅಲ್ಲಿ ಒಂದೊಂದು ಟಿವಿ ಹಾಕ್ಸಿಟ್ಬಿಡ್ಬಹುದು, ಸುಲಭ. ಅಷ್ಟು 1,000 ಕೊಟ್ಬಿಟ್ಟು ಟಿವಿ ಹಾಕ್ಸಿಡ್ಬಹುದು, ಕೇಬಲ್ ಬೇಕಾ ಅವ್ರಿಗೆ ಹಾಕ್ಸಿಡ್ಬಹುದು, ಮೊಬೈಲ್ ಒಬ್ಬೊಬ್ಬರಿಗೆ ಒಂದೊಂದು ಮೊಬೈಲ್ ಕೊಡಿಸ್ಬಿಡ್ಬಹುದು, ಕುತ್ಕೊಂಡು ಮಾತಾಡಿ ಅಂದ್ರೆ ನಮ್ಗೆ ಯಾರಿಗೂ ಟೈಮ್ ಇಲ್ಲ.
1: ಅದರಲ್ಲೂ ಈ ಮೊಬೈಲ್ ಬಂದ ಮೇಲಂತೂ ಪರಸ್ಪರ ಮಾತು, ಒಂದು ವಿಚಾರ ಹಂಚಿಕೊಳ್ಳುವಿಕೆ, ಕಷ್ಟ ಸುಖ ಅರ್ಥ ಮಾಡ್ಕೊಳ್ಳೋದು ಎಲ್ಲನೂ ನಿಂತು ಹೋಗ್ಬಿಟ್ಟಿದೆ.
0: ಹೌದು, ಬಟ್ರೆ ಹಿರಿಯ ನಾಗರಿಕರಿಗೆ ಮೊಬೈಲ್ ಒಂದು ವರದಾನ ಆಗ್ಬಿಟ್ಟಿದೆ ಇವಾಗ. ಯಾಕಂದ್ರೆ ಅವರು ವಾಟ್ಸ್ಆಪ್, ಫೇಸ್ಬುಕ್ ಅದನ್ನೆಲ್ಲ ಕಲ್ತ್ಕೊಂಡು ತುಂಬಾ ಹಿರಿಯ ನಾಗರಿಕರು ತುಂಬಾ ಆಕ್ಟಿವ್ ಆಗಿ ಅದರಲ್ಲಿ ಪಾಲ್ಗೊಳ್ಳೋದನ್ನ ನಾವು ನೋಡ್ತೀವಿ. ಹಾಗಾಗಿ ನಾನು ಸ್ಮಾರ್ಟ್ ಟೆಕ್ನಾಲಜಿನ ನಾನು ನನ್ಗನ್ಸತ್ತೆ ಅವರಿಗೆ ಅದು ಹಿರಿಯ ನಾಗರಿಕರಿಗೆ ಅದೊಂದು ವರದಾನವೇ. ಬಟ್ ಆದ್ರೆ ಅವರು ಮಾತಾಡೋದ್ರಿಂದ, ಅವರು ನಮ್ಮ ಜೊತೆ ಸಮಾಜದ ಜೊತೆ ಮುಖತಃ ಮಾತನಾಡೋದ್ರಿಂದ ಸಮಾಜಕ್ಕೆ ಉಪಯೋಗ ಇದೆ, ಅದನ್ನ ನಾವು ಕಳ್ಕೊಳ್ತಾ ಇದೀವಿ. ಅವರೆಲ್ಲರೂ ವಾಟ್ಸ್ಆಪ್, ಫೇಸ್ಬುಕ್ ಅಲ್ಲಿ ಮಗ್ನರಾಗೋದ್ರೆ ನಮ್ಮ ಮೊಮ್ಮಕ್ಕಳ ಜೊತೆಗೆ, ನಮ್ಮ ಮಕ್ಕಳ ಜೊತೆಗೆ ಆಟ ಆಡೋರು, ನಮ್ಮ ಜೊತೆಗೆ ಮಾತನಾಡೋರು, ಏನೋ ಕತೆಗಳನ್ನ ಹೇಳುವರು, ಅವರ ಜೀವನ ಅನುಭವಗಳನ್ನ ಹಂಚಿಕೊಳ್ಳೋರು, ಇದು ನಮಗೆ ಉಪಯೋಗ ಆಗತ್ತೆ ಮುಂದೆ. ಹಾಗಾಗಿ ನಾವು ಮಾತಾಡ್ಬೇಕು. ಅವರಿಗೆ ಬೇಕು ಅಂತಲ್ಲ, ನಮಗೆ ಅದರಿಂದ ಲಾಭ ಸಿಗಬೇಕು ಅಂತ ಹೇಳ್ಬಿಟ್ಟು ಮುಂದಿನ ಪೀಳಿಗೆಯವರು ಖಂಡಿತವಾಗಿ ಒಂದು ದಿವಸಕ್ಕೆ 10 ನಿಮಿಷ, ಮತ್ತೇನು ಅಲ್ಲ, ಅವರವರ ತಂದೆ ತಾಯಿ ಜೊತೆಗೆ ಆ ಮಕ್ಕಳು ಮಾತಾಡ್ಬೇಕು. ಅಂದ್ರೆ ಈಗ ತುಂಬಾ ಸಲ ಜನ ಏನಂತಾರೆ, ನಮ್ಮ ಹೆಂಡತಿ ಕರ್ಕೊಂಡು ಬರ್ತಾರೆ ಡಾಕ್ಟರ್ ಹತ್ರ ಅಂತ ಹೇಳ್ತಾರೆ.

0: ಅಥವಾ ಅತ್ತೆ ಮಾವ ಸೊಸೆ ಮಾಡ್ಲಿ ಅಂತ ಹೇಳಿ ನಿರೀಕ್ಷೆ ಮಾಡ್ತಾರೆ. ಮಗಳು ಮಾಡಕ್ಕಾಗಲ್ಲ, ಮಗಳು ಗಂಡನ್ ಮನೇಲಿದ್ದಾರೆ, ಮಗ ಬರ್ತಾನೆ ಇವಾಗ ನನ್ ಜೊತೆಗೆ ಅಂತ ಹೇಳ್ತಾರೆ. ಹಾಗ್ ಮಾಡೋದಲ್ಲ. ಮಗ ಆಗ್ಲಿ ಮಗಳಾಗ್ಲಿ ತನ್ನನ್ನ ಹೊತ್ತು ಹೆತ್ತು ಬೆಳೆಸಿದಂತ ತಂದೆ ತಾಯಿಗಳಿಗೆ ಕನಿಷ್ಠ ಒಂದು ದಿವಸಕ್ಕೆ ಇಷ್ಟು ಸಮಯ ಅಂತ ಹೇಳಿ ಅದಕ್ಕೆ ಮೀಸಲಿಟ್ಟು, ಈಗ ನಾವು ಸ್ನಾನಕ್ಕೆ 10 ನಿಮಿಷ ಮಾಡ್ಲೇಬೇಕು ಅಂತ ನಾವು ಇಟ್ಕೊಳ್ತೀವಿ, ಏನಾದ್ರೂ 10 ನಿಮಿಷ ತಪ್ಪಿಸಲ್ಲ ನಾವು. ಅದೇ ರೀತಿಯಲ್ಲಿ ಮೀಸಲಿಡಬೇಕು ಅಂತ ನನಗನ್ಸುತ್ತೆ. ಅದು ಮಕ್ಕಳ ಕರ್ತವ್ಯ. ಮತ್ತೆ ತಂದೆ ತಾಯಿಗಳು ಅಷ್ಟೇ, ಅದನ್ನ ಡಿಮಾಂಡ್ ಮಾಡ್ಬೇಕು. ಹಿರಿಯ ನಾಗರಿಕರು ನೀವು ಅದನ್ನ ಆಗ್ರಹಿಸಬೇಕು. ಯಾಕಂದ್ರೆ ಹಿರಿಯ ನಾಗರಿಕರ ಅಕಸ್ಮಾತ್ ನನ್ನ ಮಗಂಗೆ ತುಂಬಾ ಕೆಲಸ, ಅಯ್ಯೋ ಮಗಳು ಡಾಕ್ಟರ್ ತುಂಬಾ ಕೆಲಸ ಅವಳಿಗೆ, ಅವಳು ಪರವಾಗಿಲ್ಲ ಬರ್ದೇ ಇದ್ರು ಪರವಾಗಿಲ್ಲ ಅಂತ ಹೇಳಿ ಕರ್ಕೊಂಬರಲ್ಲ ಇಷ್ಟೋ ಸಲ ನನ್ನ ಹತ್ರ ಬರ್ಬೇಕಾದ್ರೆ. ಅವಾಗ ನಾನು ಹೇಳ್ತೀನಿ, ನೀವ್ ಹೇಳಿ ಅವರಿಗೆ ಎಷ್ಟು ಇಂಪಾರ್ಟೆಂಟ್ ಆದ್ರೂ ಬರ್ಬೇಕು, ನನ್ನ ಜೊತೆ ಬರೋದ್ರಿಂದ ನನಗೆ ಸಂತೋಷವಾಗುತ್ತೆ ಅಂದ್ರೆ ತುಂಬಾ ಜನ ಮಕ್ಳು ಬರ್ತಾರೆ.
1: ಬರ್ತಾರೆ ಖಂಡಿತ. ಮತ್ತೆ ನೀವು ಹೇಳ್ದಂಗೆ ಮಕ್ಕಳ ಕರ್ತವ್ಯ ಕೂಡ ಹೌದು.
0: ಹೌದು ಖಂಡಿತ.
1: ಅದು ಗಂಡ್ ಮಕ್ಕಳೇ ನೋಡ್ಕೊಳ್ಳಿ, ಹೆಣ್ ಮಕ್ಕಳೇ ನೋಡ್ಕೊಳ್ಳಿ ಅನ್ನುವಂತ ಯಾವುದೇ ಒಂದು ಡಿಫರೆನ್ಸ್ ಇಲ್ಲ ಇಲ್ಲಿ.
0: ಇಲ್ಲ ಇಲ್ಲ, ಯಾಕಂದ್ರೆ ಈಗ ಆಸ್ತಿ ಹಕ್ಕು ಎಲ್ಲರಿಗೂ ಬಂದಿದೆ.
1: ಹೌದು ಹೌದು ಹೌದು.
0: ನಾವು ಆಸ್ತಿ ಹಕ್ಕು ಅಂದಾಗ ನಾವು ಚೆನ್ನಾಗಿ ಜೋರಾಗಿ ಇಲ್ಲ ಎಲ್ಲರಿಗೂ ಬೇಕು ಅಂತ ಹೇಳಿ ನಾವು ಆಗ್ರಹ ಮಾಡ್ತೀವಲ್ಲ, ಅಂದಮೇಲೆ ಆರೈಕೆಯಲ್ಲೂ ಕೂಡ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಇಬ್ರು ಸಮಾನವಾಗಿ ಪಾಲ್ಗೊಳ್ಬೇಕು ತಮ್ಮ ತಮ್ಮ ತಂದೆ ತಾಯಿಗಳ ಆರೈಕೆಯಲ್ಲಿ.
1: ಹೌದು ಹೌದು. ಈಗ ಪವಿತ್ರ ಅವರೇ, ಈ ತರದ ಸಮಸ್ಯೆಗಳು ನಮಗೆ ಬರಬಾರದು. ನನ್ನ ವೃದ್ಧಾಪ್ಯ ಆರೋಗ್ಯಕರವಾಗಿರಬೇಕು, ದೈಹಿಕವಾಗಿನೂ ಆಯ್ತು ಮಾನಸಿಕವಾಗಿನೂ ಆಯ್ತು ಅಂದಾಗ ನಮ್ಮ ಜೀವನ ಶೈಲಿಯನ್ನ ಹೇಗೆ ಯಾವಾಗಿನಿಂದ ಮಾರ್ಪಡಿಸಿಕೊಳ್ತಾ ಬರಬೇಕು?
0: ನಮ್ಮ ವಿಜ್ಞಾನದಲ್ಲಿ ಪ್ರೈಮೋರ್ಡಿಯಲ್ ಪ್ರಿವೆನ್ಷನ್ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಇದೆ. ಈ ಪರಿಕಲ್ಪನೆಯಲ್ಲಿ ಏನಂದ್ರೆ, ಇವಾಗ ತಂದೆ ತಾಯಿಯಲ್ಲಿ ಸಕ್ಕರೆ ಕಾಯಿಲೆ ಇದೆ ಅಂತ ಇಟ್ಕೊಳ್ಳೋಣ. ಹುಟ್ಟಿದ ಮಗು ನಡೆಯಕ್ಕೆ ಶುರು ಮಾಡಿದಾಗಿಂದ ಆ ಮಗುವಿನ ಜೀವನ ಶೈಲಿಯಲ್ಲಿ ಮಾರ್ಪಾಡನ್ನ ತರೋದು ಮುಂದೆ ಆ ಮಗುವಿನಲ್ಲಿ ಸಕ್ಕರೆ ಕಾಯಿಲೆ ಬರೋದನ್ನ ತಡೆಗಟ್ಟುತ್ತೆ ಅನ್ನುವಂಥದ್ದು ಈ ಪ್ರೈಮೋರ್ಡಿಯಲ್ ಪ್ರಿವೆನ್ಷನ್ ನ ಒಂದು ಪರಿಕಲ್ಪನೆ. ಈ ಹಿನ್ನೆಲೆಯಿಂದ ನಾವು ಮಾನಸಿಕ ಆರೋಗ್ಯವನ್ನು ಕೂಡ ನೋಡಬೇಕು. ಯಾಕಂದ್ರೆ ಈಗ ನಾವು ಮನಸ್ಸನ್ನ ದೇಹವನ್ನ ವಿಂಗಡಿಸಿ ನೋಡುವಂತಹ ಕ್ರಮ ಇವಾಗ ತುಂಬಾ ಬದಲಾಗ್ಬಿಟ್ಟಿದೆ. ಯಾಕಂದ್ರೆ ಮನಸ್ಸು ಕೂಡ ದೇಹದೊಳಗೆ ಇರುವಂತಹ ಒಂದು ಅಂಗವೇ ಅಂತ ಆಗಿರೋದ್ರಿಂದ ಈ ಏನು ಪ್ರಿಪರೇಷನ್ ಸಿದ್ಧತೆ ಏನಿದೆ ಅದು ಮೊದಲಿನಿಂದಲೇ ಆರಂಭವಾಗಬೇಕು. ಯಾಕಂದ್ರೆ ತುಂಬಾ ಜನ ಮಹಿಳೆಯರಿಗೆ ಈಗ 60 ವರ್ಷದಲ್ಲಿ 55 ವರ್ಷ ಅಷ್ಟೊತ್ತಿಗೆ ಅವರು ಮಂಡಿ ನೋವು ಅಂತ ಬರ್ತಾರೆ ತುಂಬಾ ಜನ. ಆವಾಗ ನಾವು ವಾಕಿಂಗ್ ಮಾಡಿ ನೀವು ಪ್ರತಿ ದಿವಸ 1 ಗಂಟೆ ನಡೀರಿ ಅಂತ ಅಂದ್ರೆ ಅವ್ರಿಗೆ
1: ಆಗ್ತಾರೆ,
0: ಅವ್ರಿಗೆ ಅಭ್ಯಾಸ ಇರಲ್ಲ. ಆವಾಗೇನು ಅವರಿಗೆ ಈಗ ಬೆಳಗ್ಗೆ ಎದ್ದು ನಾವು ಅವ್ರಿಗೆ ತಿಂಡಿ ಕಟ್ಟಬೇಕು ಅವ್ರಿಗೆ ಮಾಡ್ಬೇಕು ಅಂತ ಏನಿಲ್ಲ. ಆದ್ರೆ ಅವ್ರಿಗೆ ಅಭ್ಯಾಸವೇ ರೂಢಿಯೇ ಬೆಳೆದಿಲ್ಲ,
1: ರೂಢಿನೇ ಇರಲ್ಲ, ಮತ್ತೆ ದೇಹ ಪರ್ಮಿಟ್ಟು ಮಾಡಲ್ಲ ನೋವಿನಿಂದ.
0: ಕರೆಕ್ಟ್. ಹಾಗಾಗಿ ನನ್ಗೆ ಏನನ್ಸುತ್ತೆ ಅಂದ್ರೆ ಪ್ರತಿಯೊಬ್ಬರು ಕೂಡ ನಾನು ಮೊದಲಲ್ಲಿ ಹೇಳಿದ 4 ನಿಯಮಿತವಾದ ಆಹಾರ ಸೇವನೆ, ಸರಿಯಾದ ಸಮಯಕ್ಕೆ ಊಟ ತಿಂಡಿ ಮಾಡೋದು, ಅದ್ರ ಜೊತೆಗೆ ವ್ಯಾಯಾಮ ಮಾಡೋದು, ಒಂದು ಕನಿಷ್ಠ 1/2 ಗಂಟೆ ಪ್ರತಿ ದಿವಸ ವ್ಯಾಯಾಮ ಮಾಡೋದು, ಮತ್ತೆ ರಾತ್ರಿ ಸುಖಕರವಾದ ನಿದ್ರೆ. ಆ ನಿದ್ರೆ ಬರಲ್ಲ ನಮ್ಗೆ ಮಲ್ಕೊಂಡ್ರೆ ಅಂತ ಅಂದ್ರೆ ನೀವೇನ್ ಮಾಡ್ಬೇಕು, ನಾಳೆ ಏನೇ ಜವಾಬ್ದಾರಿ ಇರ್ಲಿ ಅದನ್ನ ಪಕ್ಕಕ್ಕಿಟ್ಟು ಇವತ್ತಿನ ನಿದ್ರೆಯನ್ನ ನಾನು ಮಾಡ್ತೀನಿ ಅಂತ ಹೇಳಿ ನಿದ್ರೆಯನ್ನ ತನ್ನ ಗುರಿಯಾಗಿ ಮಾಡ್ಕೊಳ್ಬೇಕು. ಸುಖ ನಿದ್ರೆ ಏನಿದೆ ಅದಕ್ಕೆ ನಾವು ಗೌರವ ಕೊಡಬೇಕು. ಆವಾಗ ತನ್ನಿಂತಾನೇ ಹಲವು ಸಮಸ್ಯೆಗಳನ್ನ ನಾವು ತಡೆಗಟ್ಟಬಹುದು. ಈ 4 ಸೂತ್ರಗಳನ್ನ ಅವರು ಅನುಸರಿಸಿದ್ರೆ ಪ್ರತಿಯೊಬ್ಬರು ಸಾಕಷ್ಟು ಕಾಯಿಲೆಗಳನ್ನ ಬರದೇ ಇರೋ ಹಾಗೆ ತಡೆಗಟ್ಟಬಹುದು. ಇದು ಮೊದಲಿನಿಂದ ಬೆಳಿಬೇಕು. ಹಾಗಾಗಿ ನಮ್ಮ ಮಕ್ಕಳಿಗೂ ಕೂಡ ನಾವು ಇದನ್ನ ಬೆಳೆಸಬೇಕು. ಬರೀ ನಾವು ಹಿರಿಯರಾಗಿ ನಾವು ಮಾತ್ರ ಪಾಲಿಸೋದಲ್ಲ, ನಮ್ಮ ಮಕ್ಕಳಿಗೂ ಕೂಡ ನಾವು ಆ ಶಿಸ್ತನ್ನ ಪಾಲಿಸಿ ಅವರಿಗೆ ಇದು ಈ ತರ ಪಾಲಿಸಬೇಕು ಅನ್ನುವಂತಹ ಪ್ರಾಯೋಗಿಕ ಮಾದರಿಯನ್ನ ಹಾಕೊಟ್ರೆ ಅವರ ವೃದ್ಧಾಪ್ಯ, ಯಾಕಂದ್ರೆ ನಾವೆಲ್ಲರೂ ಮಕ್ಕಳು ಏನ್ ಮಾಡ್ತಾರೆ ಮುಂದೆ, ಮಕ್ಕಳು ಹೇಗಿರ್ತಾರೆ ಮುಂದೆ ಅನ್ನೋದ್ರ ಬಗ್ಗೆ ತುಂಬಾ ಯೋಚನೆ ಮಾಡ್ತೀವಲ್ಲ. ಸೊ ಮಕ್ಕಳು ವಯಸ್ಸಾದಾಗ ಕೂಡ ಇವು ಮಕ್ಕಳು ಚೆನ್ನಾಗಿರ್ಬೇಕು ಅನ್ನುವಂತಹ ಚಿಂತನೆ ನಮ್ಮಲ್ಲಿ ಇರಬೇಕು.
1: ಅದನ್ನ ಮುಂಚಿಂದನೇ ಅವ್ರಿಗೆ ಹಾಕೊಟ್ಬಿಟ್ರೆ ಅದೇ ಕ್ರಮ ಮುಂದುವರಿಯುತ್ತದೆ
0: ಖಂಡಿತ.
1: ಮತ್ತೆ ಈ ವೃದ್ಧಾಪ್ಯದಲ್ಲಿ ಬರುವಂತಹ ಹಲವಾರು ಸಮಸ್ಯೆಗಳಿಂದ ದೂರ ಇರಬಹುದು ಅಂತ ಹೇಳ್ತೀರಿ. ಇದರ ಜೊತೆಗೆ ಉತ್ತಮ ಪುಸ್ತಕಗಳ ಓದುವಿಕೆ, ಒಂದು ಸತ್ಸಂಗ, ಒಂದು ಧ್ಯಾನ,
0: ಹವ್ಯಾಸಗಳು, ಯಾವುದೇ ರೀತಿಯ ಹವ್ಯಾಸಗಳು, ಧ್ಯಾನವನ್ನು ಅಷ್ಟೇ. ನೀವು ಧ್ಯಾನವನ್ನ ಕಲಿತು ಪ್ರಾಣಾಯಾಮ ಕಲಿತು ಯೋಗಾಭ್ಯಾಸಕ್ಕೆ ನಿಮ್ಗೆ ಪ್ರತಿ ದಿವಸ ಹೋಗಕ್ಕೆ ಸಾಧ್ಯ ಆದ್ರೆ ತುಂಬಾ ಸಂತೋಷ, ಮಾಡಿ, ಅದು ಒಳ್ಳೇದೇ. ಒಂದು ಆ ಗುಂಪು ಸಿಗತ್ತೆ, ಅದು ತುಂಬಾ ಒಳ್ಳೇದೆ. ಅಕಸ್ಮಾತ್ ಹಂಗ್ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ, ಯಾವುದೇ ಒಂದು ಆಸಕ್ತಿ ಪೂರ್ಣ ಚಟುವಟಿಕೆಯನ್ನ ತೆರೆದ ಮನಸ್ಸಿನಿಂದ ಮಾಡಿದ್ರೆ ಆವಾಗ ತನ್ನಿಂತಾನೆ ಮನಸ್ಸು ಏಕಾಗ್ರಗೊಳ್ಳತ್ತೆ. ಆ ಕ್ರಿಯೆಯು ಕೂಡ ಧ್ಯಾನವೇ ಆಗತ್ತೆ. ಅಂದ್ರೆ ಒಂದು ಶಟಲ್ ಬ್ಯಾಡ್ಮಿಂಟನ್ ಕೋರ್ಟ್ ಅನ್ನ ಪಕ್ಕದಲ್ಲೇ ಹಾಕೊಂಡು ನಾವು ದಿವಸ 1 ಗಂಟೆ ಶಟಲ್ ಆಡ್ತಿದ್ದೀವಿ ಅಂತ ಅನ್ಕೊಂಡ್ರೆ ಆ ಶಟಲ್ ಆಡ್ಬೇಕಾದ್ರೆ ಆ ಕಾರ್ಕ್ ಎಲ್ಲಿ ಹೋಗುತ್ತೆ, ಬ್ಯಾಟ್ ಎಲ್ಲಿ ಹೋಗುತ್ತೆ, ಅದ್ರ ಬಗ್ಗೆನೇ ನಾವು ಕಾನ್ಸಂಟ್ರೇಟ್ ಮಾಡೋದ್ರಿಂದ ಸಹಜವಾಗಿ ಆ 1 ಗಂಟೆಯು ಕೂಡ ನಿಮಗೆ ಧ್ಯಾನದ ಏನು ಪ್ರಯೋಜನ ಇರುತ್ತೆ ಅದನ್ನೇ ಕೊಡುತ್ತೆ.
1: ಧ್ಯಾನದ ಜೊತೆ ಜೊತೆಗೆ ದೈಹಿಕ ಕಸರತ್ತು ಆಗುತ್ತೆ ಅದ್ರ ಜೊತೆ.
0: ಖಂಡಿತ ಖಂಡಿತ.
1: ಆಯ್ತು ಡಾಕ್ಟರ್ ಪವಿತ್ರ ಅವರೇ, ವೃದ್ಧಾಪ್ಯ ಅನ್ನೋದು ಒಂದು ಶಾಪ ಅಲ್ಲ, ಅದನ್ನ ನಾವು ವರವಾಗಿ ಮಾಡ್ಕೊಳ್ಬೇಕು. ಅದಕ್ಕೆ ಮುಂಚಿಂತನೇ ನಾವು ಒಂದು ಜೀವನ ಶೈಲಿಯಲ್ಲಿ ಮಾರ್ಪಾಡನ್ನ ತಂದ್ಕೊಳ್ಬೇಕು, ಮತ್ತೆ ಉತ್ತಮ ಹವ್ಯಾಸಗಳನ್ನ ಜೋಡಿಸ್ಕೊಳ್ಬೇಕು. ನಾಳೆ ನಂದು ವೃದ್ಧಾಪ್ಯ ಬಂದೇ ಬರ್ತದೆ ಅನ್ನುವ ಒಂದು ಮಾನಸ

0: ಮಾನಸಿಕ ಸಿದ್ಧತೆಯಲ್ಲಿ ನಾವು ಮಧ್ಯ ವಯಸ್ಸಿನಿಂದನೇ ರೆಡಿ ಆದಾಗ ವೃದ್ಧಾಪ್ಯವನ್ನ ಬಹಳ ಪ್ರೀತಿಯಿಂದ ನಾವು ಸ್ವಾಗತ ಮಾಡ್ತೀವಿ.
1: ಸಾವಿನ ಭಯವನ್ನು ಕೂಡ ನಾವು ಎದುರಿಸಬೇಕು ಈ ವಯಸ್ಸಿನಲ್ಲಿ. ಹಾಗಾಗಿ ಸಾವಿನ ಭಯದ ಬಗ್ಗೂ ಕೂಡ ನಾವು ಸಾಹಿತ್ಯವನ್ನ ಓದೋದ್ರಿಂದ ನಮಗೆ ಮತ್ತಷ್ಟು ಆ ಭಯ ಕಡಿಮೆ ಆಗುತ್ತೆ ಅನ್ನೋದನ್ನ ನಾವು ನೆನೆಸಿಕೊಳ್ಬೇಕು.
0: ಮುಖ್ಯವೇ
1: ಜೈನ ಸಾಹಿತ್ಯವನ್ನ ಓದಿದ್ರೆ ಪ್ರತಿ ಒಂದು ಭವದಿಂದ ಇನ್ನೊಂದು ಭವಕ್ಕೆ ಮುನ್ನಡಿತಾನಷ್ಟೇ ಜೀವಿ. ಹಾಗಾಗಿ ಸಂಪೂರ್ಣವಾಗಿ ನಾಶ ಅನ್ನೋದು ಜೈನ ಸಾಹಿತ್ಯದಲ್ಲಿ ಆಗೋದಿಲ್ಲ. ಸೊ ಒಂದು ಭವದಿಂದ ಇನ್ನೊಂದು ಭವಕ್ಕೆ ಮುಂದುವರೆದಾಗ ಅವನು ಮತ್ತೂ ಮೇಲಕ್ಕೇರ್ತಾ ಹೋಗ್ತಾನೆ. ಹಾಗಾಗಿ ಆ ರೀತಿಯಲ್ಲಿ ನಾವು ಅಂದ್ಕೊಂಡು ಪ್ರಬುದ್ಧ ಮನಸ್ಸಿನಿಂದ ಅದನ್ನ ಸ್ವೀಕರಿಸಿದ್ರೆ ಸಾವಿನ ಭಯವೂ ಕೂಡ ಯಾರಿಗೂ ಇರೋದಿಲ್ಲ ಅಂತ ನಂಗನ್ಸುತ್ತೆ.
0: ಬಹಳಷ್ಟು ಉತ್ತಮವಾದ ಸಲಹೆಗಳನ್ನ ನಮ್ಮ ಹಿರಿಯ ನಾಗರಿಕರಿಗೆ ತಾವು ನೀಡಿದಿರಿ. ಧನ್ಯವಾದಗಳು ಡಾಕ್ಟರ್ ಪವಿತ್ರ ಅವರೇ.
2: ನಮಸ್ಕಾರ ಮೇಡಮ್. ವೃದ್ಧಾಪ್ಯದಲ್ಲಿ ಬರಬಹುದಾದಂತಹ ಮಾನಸಿಕ ಆರೋಗ್ಯ ಸಮಸ್ಯೆಗಳು ಈ ಕುರಿತಂತೆ ಇದುವರೆಗೂ ಮನೋವೈದ್ಯೆ ಡಾಕ್ಟರ್ ಕೆಎಸ್ ಪವಿತ್ರ ಅವರೊಂದಿಗೆ ಮಂಜುಳಾ ಪುರಾಣಿಕ್ ಅವರು ನಡೆಸಿದ ಸಂದರ್ಶನ ಕೇಳಿದಿರಿ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಕೇಳಿದಿರಿ. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್. ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

0: ಶ್ರೋತೃಗಳೊಂದಿಗೆ ಆಕಾಶವಾಣಿಯ ಬೆಸುಗೆ
1: ಮಾಸದ ಬಾನುಲಿ ಮತ್ತಷ್ಟು ಸ್ಥಿರವಾಗಿ ಎಂದೆಂದಿಗೂ ನಿಮ್ಮೊಂದಿಗೆ ಆಕಾಶವಾಣಿ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಕಾರ್ಯಕ್ರಮ ಸರಣಿ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಉದ್ಯಮಿಗಳ ನಿಯಮಬದ್ಧಗೊಳಿಸುವಿಕೆ ಕುರಿತಾಗಿ ಪತ್ರಕರ್ತ ಎಂಟಿ ಯೋಗೇಶ್ ಕುಮಾರ್ ಅವರ ಲೇಖನ ಕೇಳೋಣ. ಭಾರತವು ಆಹಾರ ಸಂಸ್ಕರಣಾ ಉದ್ಯಮದಲ್ಲಿ ಜಾಗತಿಕವಾಗಿ ಗುರುತಿಸಿಕೊಂಡಿದೆ. ಮಸಾಲೆಗಳ ಅತಿದೊಡ್ಡ ಉತ್ಪಾದಕ, ಗ್ರಾಹಕ ಮತ್ತು ರಫ್ತುದಾರ ರಾಷ್ಟ ಎನಿಸಿಕೊಂಡಿದೆ. ಆಹಾರ ಧಾನ್ಯಗಳು, ಹಣ್ಣುಗಳು ಮತ್ತು ತರಕಾರಿಗಳ ಎರಡನೆಯ ಅತಿದೊಡ್ಡ ಉತ್ಪಾದಕ ಮತ್ತು ವಿಶ್ವದ ಅತಿದೊಡ್ಡ ಹಾಲಿನ ಉತ್ಪಾದಕ ಎಂದು ಹೆಸರು ಗಳಿಸುತ್ತಿದೆ. ಮೇಕ್ ಇನ್ ಇಂಡಿಯಾ ಮತ್ತು ಆತ್ಮನಿರ್ಭರ ಭಾರತ ಅಭಿಯಾನದಂತಹ ಕಾರ್ಯಕ್ರಮ ಸರ್ಕಾರವು ದೇಶದಲ್ಲಿನ ಕಿರು ಆಹಾರ ಸಂಸ್ಕರಣಾ ಘಟಕಗಳಿಗೆ ಮತ್ತಷ್ಟು ಉತ್ತೇಜನ ನೀಡಲು ನಿರ್ಧರಿಸಿದೆ. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಆರಂಭ ಮಾಡಿದ ಸ್ಥಳೀಯರಿಗೆ ಧ್ವನಿ ಅಭಿಯಾನದಿಂದ ಸ್ಫೂರ್ತಿ ಪಡೆದು ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ಯಮಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆಯನ್ನು ಜೂನ್ 29, 2020 ಆರಂಭಿಸಲಾಯಿತು. ಇದು ಕೇಂದ್ರೀಯ ಅನುದಾನಿತ ವಲಯದ ಯೋಜನೆಯಾಗಿದ್ದು ದೇಶದ ಕಿರು ಆಹಾರ ಸಂಸ್ಕರಣಾ ಘಟಕಗಳಿಗೆ ಹಣಕಾಸು, ತಾಂತ್ರಿಕ ಮತ್ತು ವ್ಯವಹಾರ ಬೆಂಬಲವನ್ನು ಒದಗಿಸುವ ಗುರಿಯನ್ನು ಹೊಂದಿದೆ. ಆಹಾರ ಸಂಸ್ಕರಣಾ ಉದ್ಯಮದ ಅಸಂಘಟಿತ ವಿಭಾಗದಲ್ಲಿ ಹೊಸ ಮತ್ತು ಅಸ್ತಿತ್ವದಲ್ಲಿರುವ ವೈಯಕ್ತಿಕ ಕಿರು ಉದ್ಯಮಗಳ ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸುವುದು ಮತ್ತು ವಲಯದ ಕಾನೂನುಬದ್ಧಗೊಳಿಸುವಿಕೆಯನ್ನು ಉತ್ತೇಜಿಸುವುದು ಈ ಯೋಜನೆಯ ಗುರಿಯಾಗಿದೆ. ಈ ಯೋಜನೆಗಾಗಿ ಕೇಂದ್ರ ಸರ್ಕಾರ 10,000 ಕೋಟಿ ರೂಪಾಯಿಗಳ ಅನುದಾನವನ್ನು ಮೀಸಲಿಟ್ಟಿದೆ. ಭಾರತ ಸರ್ಕಾರದ ಆಹಾರ ಸಂಸ್ಕರಣಾ ಕೈಗಾರಿಕೆಗಳ ಸಚಿವಾಲಯ ದೇಶದಲ್ಲಿ ಕಿರು ಆಹಾರ ಸಂಸ್ಕರಣಾ ಉದ್ಯಮಗಳನ್ನು ಮೇಲ್ದರ್ಜೆಗೆ ಏರಿಸುವಿಕೆಗಾಗಿ ಹಣಕಾಸು, ತಾಂತ್ರಿಕ ಮತ್ತು ವ್ಯವಹಾರ ಬೆಂಬಲವನ್ನು ಒದಗಿಸಲು ಕೇಂದ್ರ ಪ್ರಾಯೋಜಿತ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ಯಮಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆಯನ್ನು ಜಾರಿಗೆ ತಂದಿದೆ. ರೈತ ಉತ್ಪಾದಕ ಸಂಸ್ಥೆಗಳು, ಸ್ವಸಹಾಯ ಗುಂಪುಗಳು ಮತ್ತು ಉತ್ಪಾದಕರ ಸಹಕಾರ ಸಂಘಗಳಂತಹ ಕೃಷಿ ಆಹಾರ ಸಂಸ್ಕರಣೆಯಲ್ಲಿ ತೊಡಗಿರುವ ಗುಂಪುಗಳನ್ನು ಬೆಂಬಲಿಸಲು ಈ ಯೋಜನೆ ವಿಶೇಷ ಒತ್ತು ನೀಡಿದೆ.

0: ಯೋಜನೆ ಕಿರು ಉದ್ಯಮಗಳು ಎದುರಿಸುತ್ತಿರುವ ಸವಾಲುಗಳನ್ನು ಪರಿಹರಿಸಲು ಮತ್ತು ಈ ಉದ್ಯಮಗಳ ಉನ್ನತೀಕರಣ ಮತ್ತು ನಿಯಮಬದ್ದಗೊಳಿಸುವಿಕೆಯನ್ನು ಬೆಂಬಲಿಸುವಲ್ಲಿ ಗುಂಪುಗಳು ಮತ್ತು ಸಹಕಾರಿ ಸಂಸ್ಥೆಗಳ ಸಾಮರ್ಥ್ಯವನ್ನು ಬಳಸಿಕೊಳ್ಳಲು ವಿನ್ಯಾಸಗೊಳಿಸಲಾಗಿದೆ. ವೈಯಕ್ತಿಕ ಉದ್ಯಮಿಗಳಿಗೆ ಮತ್ತು ಗುಂಪುಗಳಿಗೆ ಈ ಯೋಜನೆಯ ಅಡಿಯಲ್ಲಿ ಸಿರಿಧಾನ್ಯಗಳು, ಬೆಲ್ಲ, ಬೇಕರಿ ಉತ್ಪನ್ನಗಳು ಸೇರಿದಂತೆ ವಿವಿಧ ಆಹಾರ ಸಂಸ್ಕರಣಾ ಘಟಕಗಳ ಸ್ಥಾಪನೆಗೆ ಶೇಕಡ 50 ಅಥವಾ ಗರಿಷ್ಠ 15 ಲಕ್ಷ ರೂಪಾಯಿವರೆಗೆ ಸಹಾಯಧನ ನೀಡಲಾಗುತ್ತಿದೆ. ಇದರಲ್ಲಿ ಕೇಂದ್ರ ಸರ್ಕಾರದ ಪಾಲು 6 ಲಕ್ಷ ರೂಪಾಯಿಗಳು ಮತ್ತು ರಾಜ್ಯ ಸರ್ಕಾರದ ಪಾಲು 9 ಲಕ್ಷ ರೂಪಾಯಿಗಳು. ಈ ಸಹಾಯಧನವು ವೈಯಕ್ತಿಕ ಉದ್ದಿಮೆದಾರರಿಗೆ ಶೇಕಡ 35 ಸಬ್ಸಿಡಿಯೊಂದಿಗೆ, ಕರ್ನಾಟಕ ಸರ್ಕಾರದಿಂದ ಶೇಕಡ 15 ಹೆಚ್ಚುವರಿ ಟಾಪ್ ಅಪ್ ಸಬ್ಸಿಡಿಯೊಂದಿಗೆ ದೊರೆಯುತ್ತದೆ. ಸ್ವಸಹಾಯ ಸಂಘಗಳಿಗೆ ಸ್ವಸಹಾಯ ಸಂಘಗಳ ಸದಸ್ಯರಿಗೆ ಪ್ರಾಥಮಿಕ ಬಂಡವಾಳವಾಗಿ 40,000 ರೂಪಾಯಿಗಳವರೆಗೆ ಹಾಗೂ ಸಂಘಗಳಿಗೆ 4 ಲಕ್ಷದವರೆಗೆ ಸಾಲ ಸೌಲಭ್ಯ ಕಲ್ಪಿಸಲಾಗುತ್ತಿದೆ. ಆಹಾರ ಸಂಸ್ಕರಣಾ ಕೈಗಾರಿಕೆಯ ಹಾಲಿ ಅಸಂಘಟಿತ ವಲಯದಲ್ಲಿರುವ ಕಿರು ಉದ್ಯಮಿಗಳ ಸ್ಪರ್ಧಾತ್ಮಕತೆಯನ್ನು ವೃದ್ಧಿಸುವುದು ಹಾಗೂ ವಲಯದ ನಿಯಮಬದ್ದಗೊಳಿಸುವಿಕೆಯನ್ನು ಪ್ರೋತ್ಸಾಹಿಸುವುದು ಇದರ ಉದ್ದೇಶವಾಗಿದೆ. ರೈತ ಉತ್ಪಾದಕರ ಸಂಸ್ಥೆಗಳು ಅಂದರೆ ಎಫ್ಪಿಒಗಳು, ಸ್ವಸಹಾಯ ಗುಂಪುಗಳು ಹಾಗೂ ಉತ್ಪಾದಕರ ಸಹಕಾರ ಸಂಘಗಳಿಗೆ ಉತ್ಪನ್ನಗಳ ಮೌಲ್ಯವರ್ಧನೆಗೆ ಈ ಯೋಜನೆ ತುಂಬಾ ಸಹಕಾರಿಯಾಗಿದೆ. ಹಾಲಿ ಕಿರು ಆಹಾರ ಸಂಸ್ಕರಣಾ ಉದ್ಯಮಿಗಳು, ಎಫ್ಪಿಒಗಳು, ಸ್ವಸಹಾಯ ಗುಂಪುಗಳು ಹಾಗೂ ಸಹಕಾರಿಗಳ ಸಾಲ ಸೌಲಭ್ಯಗಳನ್ನು ಹೆಚ್ಚಿಸುವುದು, ಬ್ರ್ಯಾಂಡಿಂಗ್ ಹಾಗೂ ಮಾರ್ಕೆಟಿಂಗ್ ಅನ್ನು ಬಲಪಡಿಸುವ ಮೂಲಕ ಸಂಘಟಿತ ಸರಬರಾಜು ಸರಪಳಿಯೊಂದಿಗೆ ಏಕೀಕರಣಗೊಳಿಸುವುದು, ಈಗಿರುವ 2 ಲಕ್ಷ ಉದ್ದಿಮೆಗಳನ್ನು ಔಪಚಾರಿಕ ಚೌಕಟ್ಟಿನೊಳಗೆ ಸೇರಿಸಲು ಬೆಂಬಲ ಒದಗಿಸುವುದು, ಸಾಮಾನ್ಯ ಸಂಸ್ಕರಣಾ ಸೌಲಭ್ಯ, ಪ್ರಯೋಗಾಲಯಗಳು, ದಾಸ್ತಾನು ಶೇಖರಣೆ, ಪ್ಯಾಕೇಜಿಂಗ್, ಮಾರ್ಕೆಟಿಂಗ್ ಹಾಗೂ ಇನ್ಕ್ಯುಬೇಷನ್ ಸೇವೆಗಳಂತಹ ಸಾಮಾನ್ಯ ಸೇವೆಗಳ ದೊರವಿಕೆಯನ್ನು ಹೆಚ್ಚಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಹಾಗೆಯೇ ಸಂಸ್ಥೆಗಳನ್ನು ಬಲಪಡಿಸುವುದು, ಆಹಾರ ಸಂಸ್ಕರಣಾ ವಲಯದಲ್ಲಿ ಸಂಶೋಧನೆ ಹಾಗೂ ತರಬೇತಿಯನ್ನು ಬಲಪಡಿಸುವುದು, ಉದ್ಯಮಿಗಳಿಗೆ ವೃತ್ತಿಪರ ಹಾಗೂ ತಾಂತ್ರಿಕ ಬೆಂಬಲವನ್ನು ದೊರೆಯುವಂತೆ ಮಾಡುವುದು ಇದರ ಇನ್ನಿತರ ಉದ್ದೇಶಗಳು. ಈ ಯೋಜನೆಗೆ ಕೇಂದ್ರ ಸರ್ಕಾರ 5 ವರ್ಷಗಳಲ್ಲಿ 10,000 ಕೋಟಿ ರೂಪಾಯಿಗಳ ಅನುದಾನವನ್ನು ಒದಗಿಸಿದೆ. ಈ ಯೋಜನೆಯಡಿ ಬರುವ ವೆಚ್ಚಗಳನ್ನು 1 ಜಿಲ್ಲೆ 1 ಉತ್ಪನ್ನ, ಕಚ್ಚಾ ವಸ್ತುಗಳ ಖರೀದಿ, ಸಾಮಾನ್ಯ ಸೇವೆಗಳು ಹಾಗೂ ಉತ್ಪನ್ನಗಳ ಮಾರ್ಕೆಟಿಂಗ್, ಈ ಅಂಶಗಳಿಗೆ ಸಂಬಂಧಪಟ್ಟಂತೆ ಲಾಭವನ್ನು ಪಡೆಯಲು 1 ಜಿಲ್ಲೆ 1 ಉತ್ಪನ್ನ ODOP ದೃಷ್ಟಿಕೋನವನ್ನು ಅಳವಡಿಸಿಕೊಳ್ಳುತ್ತದೆ. ಈ ಯೋಜನೆಗೆ ಮೌಲ್ಯ ಸರಪಳಿ ಅಭಿವೃದ್ಧಿಗಾಗಿ ಬೆಂಬಲ ಹಾಗೂ ಮೂಲಭೂತ ಸೌಕರ್ಯದ ಸರಿಹೊಂದಿಕೆಗಾಗಿ ಚೌಕಟ್ಟನ್ನು ಒದಗಿಸುತ್ತದೆ. 1 ಜಿಲ್ಲೆಯಲ್ಲಿ ಉತ್ಪನ್ನದ 1ಕ್ಕಿಂತ ಹೆಚ್ಚಿನ ಸಂಖ್ಯೆಯ ಕ್ಲಸ್ಟರ್ಗಳು ಇರಬಹುದು. 1 ರಾಜ್ಯದಲ್ಲಿ 1ಕ್ಕಿಂತ ಹೆಚ್ಚಿನ ಸಂಖ್ಯೆಯ ನೆರೆಯ ಜಿಲ್ಲೆಗಳನ್ನು ಒಳಗೊಂಡಂತಹ ODOP ಉತ್ಪನ್ನದ ಕ್ಲಸ್ಟರ್ ಕೂಡ ಇರಬಹುದಾಗಿದೆ. ವೈಯಕ್ತಿಕ ಅಥವಾ ಗುಂಪು ವರ್ಗದ ಕಿರು ಉದ್ಯಮಗಳಿಗೆ ವೈಯಕ್ತಿಕ ಕಿರು ಆಹಾರ ಸಂಸ್ಕರಣಾ ಘಟಕಗಳಿಗೆ ಅರ್ಹ ಯೋಜನಾ ವೆಚ್ಚದ ಶೇಕಡ 35 ಸಾಲ ಸಂಬಂಧಿತ ಸಬ್ಸಿಡಿಯನ್ನು ಪ್ರತಿ ಯೂನಿಟ್ಗೆ 10 ಲಕ್ಷ ರೂಪಾಯಿ ಮಿತಿಯೊಂದಿಗೆ ನೀಡಲಾಗುವುದು. ಫಲಾನುಭವಿಯ ಕೊಡುಗೆಯು ಯೋಜನಾ ವೆಚ್ಚದ ಕನಿಷ್ಠ ಶೇಕಡ 10 ಆಗಿರಬೇಕು ಮತ್ತು ಉಳಿದ ಮೊತ್ತವನ್ನು ಬ್ಯಾಂಕ್ನಿಂದ ಸಾಲವಾಗಿ ಪಡೆಯಬೇಕು. ಮೂಲ ಬಂಡವಾಳಕ್ಕಾಗಿ ಸ್ವಸಹಾಯ ಗುಂಪುಗಳಿಗೆ, ಆಹಾರ ಸಂಸ್ಕರಣೆಯಲ್ಲಿ ತೊಡಗಿರುವ ಸ್ವಸಹಾಯ ಗುಂಪುಗಳ ಸದಸ್ಯರಿಗೆ, ಕಾರ್ಯನಿರತ ಬಂಡವಾಳ ಮತ್ತು ಸಣ್ಣ ಉಪಕರಣಗಳ ಖರೀದಿಗಾಗಿ 40,000 ರೂಪಾಯಿಗಳವರೆಗೆ ಮೂಲ ಬಂಡವಾಳ, ಪ್ರತಿ ಸ್ವಸಹಾಯ ಗುಂಪುಗಳಿಗೆ ಗರಿಷ್ಠ 4 ಲಕ್ಷ ರೂಪಾಯಿ ಒಳಪಟ್ಟಿರುತ್ತದೆ. 1 ಜಿಲ್ಲೆ 1 ಉತ್ಪನ್ನ ಯೋಜನೆಯಡಿ ಉತ್ಪನ್ನಗಳಲ್ಲಿ ತೊಡಗಿರುವ ಘಟಕಗಳಿಗೆ ಬೀಜ ಬಂಡವಾಳವನ್ನು ನೀಡುವಲ್ಲಿ ಆದ್ಯತೆಯನ್ನು ನೀಡಲಾಗುವುದು. ಎಲ್ಲ ಸದಸ್ಯರು ಆಹಾರ ಸಂಸ್ಕರಣೆಯಲ್ಲಿ ಭಾಗಿಯಾಗುವಂತಿಲ್ಲ, ಆದ್ದರಿಂದ ಒಕ್ಕೂಟಗಳ ಮಟ್ಟದಲ್ಲಿ ಮೂಲ ಬಂಡವಾಳವನ್ನು ಒದಗಿಸಲಾಗುತ್ತದೆ. ಈ ವಿನೂತನ ಯೋಜನೆಗೆ ಯಾರೆಲ್ಲ ಅರ್ಹರು ಎಂದರೆ, ರೈತ ಉತ್ಪಾದಕ ಸಂಸ್ಥೆ, ಸ್ವಸಹಾಯ ಗುಂಪುಗಳು, ಸಹಕಾರಿ ಸಂಘಗಳು, ಅಸ್ತಿತ್ವದಲ್ಲಿರುವ ಕಿರು ಆಹಾರ ಸಂಸ್ಕರಣಾ ಉದ್ಯಮಿಗಳು, ವ್ಯಕ್ತಿಗಳು ಅಥವಾ ಗುಂಪುಗಳಿಗೆ ಹೊಸ ಘಟಕಗಳು, 1 ಜಿಲ್ಲೆ 1 ಉತ್ಪನ್ನಕ್ಕಾಗಿ ಮಾತ್ರ ಬೆಂಬಲವಾಗಿರುತ್ತದೆ. ಕನಿಷ್ಠ ವಿದ್ಯಾರ್ಹತೆ ಯಾವುದು ಬೇಕಾಗಿಲ್ಲ. ಅರ್ಜಿದಾರರು ಉದ್ಯಮದ ಮಾಲೀಕತ್ವದ ಹಕ್ಕನ್ನ ಅಥವಾ ಪಾಲುದಾರಿಕೆ ಸಂಸ್ಥೆಯನ್ನು ಹೊಂದಿರಬೇಕು. ಈ ಯೋಜನೆಗೆ ಆನ್ಲೈನ್ ಮತ್ತು ಆಫ್ಲೈನ್ ಎರಡರಲ್ಲೂ ಅರ್ಜಿಯನ್ನು ಸಲ್ಲಿಸಬಹುದು. ಯೋಜನೆಯ ಪ್ರಯೋಜನಗಳನ್ನು ಆಯ್ಕೆ ಮಾಡಲು 4 ವಿಭಿನ್ನ ರೀತಿಯ ಅರ್ಜಿ ನಮೂನೆಗಳಿವೆ. ಆಫ್ಲೈನ್ ಅರ್ಜಿಗಳ ಸಂಬಂಧ ಸಹಕಾರಿ ಸಂಘಗಳು, ಸಾಮಾನ್ಯ ಮೂಲಸೌಕರ್ಯ ಮತ್ತು ಪಡೆಯಲು ಪ್ರತ್ಯೇಕ ನಮೂನೆಗಳು ಇವೆ. ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಉದ್ಯಮಗಳ ನಿಯಮಬದ್ದಗೊಳಿಸುವಿಕೆ ಕುರಿತು ಎಂಟಿ ಯೋಗೇಶ್ ಕುಮಾರ್ ಅವರ ಲೇಖನ ಕೇಳಿದಿರಿ.
1: ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

ನಿಮ್ಮ ಕನಸುಗಳಿಗೆ ಕೊಂಚ ಹಿಡಿದಿದ್ದು ಆಕಾಶವಾಣಿ, ಚಿಂತೆಗಳ ನಡುವೆ ನೆಮ್ಮದಿ ಕೊಟ್ಟದ್ದು ಆಕಾಶವಾಣಿ, ಒಂಟಿತನದಲ್ಲಿ ಜೊತೆಯಾದದ್ದು ಆಕಾಶವಾಣಿ, ಮಾತಿಲ್ಲದ ಮೌನಕ್ಕೂ ಧ್ವನಿ ನೀಡಿದ್ದು ಆಕಾಶವಾಣಿ, ಅಪ್ಪನ ಹೆಗಲಿಗೆ ಸಾಥಿಯಾದದ್ದು, ಅಮ್ಮನ ಲಾಲಿ ಹಾಡಿಗೆ ದನಿಯಾದದ್ದು ಆಕಾಶವಾಣಿ, ಮಳೆ ಬಂದಾಗ ಕವಿತೆಯಾದದ್ದು, ಕಾಫಿ ಹೊತ್ತಲ್ಲಿ ಹಾಡಾದದ್ದು ಆಕಾಶವಾಣಿ. ನಿಮ್ಮ ನೆನಪಿನ ಎಷ್ಟೋ ಕಥೆಗಳು ನಮ್ಮ ಹೆಸರಲ್ಲಿ. ಬಾಲ್ಯ ಹರೆಯ ಮುಪ್ಪು, ಬದುಕ ಹಾದಿಯ ಪ್ರತಿ ಹೆಜ್ಜೆಗೂ ಗೆಜ್ಜೆಯಾದ ಅಚ್ಚುಕಟ್ಟಾದ ರಾಗದ ಹನಿ, ನಿಮ್ಮ ಹೃದಯದ ಸಾಥಿ ಆಕಾಶವಾಣಿಗೆ ಸಂಭ್ರಮ. ನಿಮ್ಮ ಪ್ರೀತಿಗೆ ನಾವು ಚಿರಋಣಿ. ಆಕಾಶವಾಣಿ ಅಂದು

0: ಸ್ನೇಹಿತರೆ, ಮಳೆಗಾಲದಲ್ಲಿ ಶಾಲಾ ಕಾಲೇಜುಗಳಿಗೆ ಮಕ್ಕಳನ್ನ ಕಳಿಸುವುದು,
1: ಕೆಲಸಕ್ಕೆ ಕಚೇರಿಗಳಿಗೆ ಹೋಗುವುದು,
0: ಕೃಷಿ ಚಟುವಟಿಕೆಗಳಿಗೆ ತೆರಳೋದು,
1: ಮನೆಗೆ ಅಗತ್ಯ ಇರೋ ವಸ್ತುಗಳನ್ನ ಖರೀದಿ ಮಾಡೋದಕ್ಕೆ ವಾಹನಗಳಲ್ಲಿ ಓಡಾಡೋದು, ಇವೆಲ್ಲ ಅನಿವಾರ್ಯ.
0: ಇಂತಹ ಸಮಯದಲ್ಲಿ ರಸ್ತೆ ಕಾಮಗಾರಿಗಳು ನಡೆಯುತ್ತಲೇ ಇರುತ್ತವೆ.
1: ಹಳ್ಳಗಳು ಗುಂಡಿಗಳು ಮಳೆ ನೀರಿನಿಂದ ತುಂಬಿರುತ್ತವೆ.
0: ಅವುಗಳು ತಮ್ಮ ಗಮನಕ್ಕೆ ಬಾರದೇ ಇರಬಹುದು.
1: ನೀವು ವಾಹನ ಸವಾರಿ ಮಾಡ್ತಾ ಇದ್ರೆ ಅಪಘಾತಕ್ಕೀಡಾಗಿ ಸಾವು ನೋವು ಸಂಭವಿಸೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ.
0: ಮಳೆಗಾಲದಲ್ಲಿ ಅನಿವಾರ್ಯ ಅನ್ಸಿದ್ರೆ ಮಾತ್ರ ವಾಹನಗಳನ್ನ ಬಳಸಿ.
1: ಸುರಕ್ಷತೆಗೆ ಹೆಚ್ಚಿನ ಆದ್ಯತೆಯನ್ನ ನೀಡಿ.
0: ನಿಮ್ಮ ಸುರಕ್ಷತೆ ನಿಮ್ಮ ಜವಾಬ್ದಾರಿ.

0: ಆಕಾಶವಾಣಿ ಸಮಯ 1:10 ಇದೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು: ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಇಂಡೋನೇಷ್ಯಾದ ಅತ್ಯುನ್ನತ ಗೌರವ ಬಿಂತಾಂಗ್ ಆದಿಪೂರ್ಣ ಪ್ರದಾನ. ಕೇರಳದ ಕೊಚ್ಚಿಯಲ್ಲಿ ನಾಳೆಯಿಂದ 2 ದಿನಗಳ ಬ್ರಿಕ್ಸ್ ಮಹಿಳಾ ಸಚಿವರ ಸಭೆ ಆರಂಭ. ಸ್ವದೇಶಿ ನಿರ್ಮಿತ ಸ್ಟೆಲ್ತ್ ಯುದ್ದನೌಕೆ ಮಹೇಂದ್ರಗಿರಿ F-38 ಇದೇ 11ರಂದು ವಿಶಾಖಪಟ್ಟಣದಲ್ಲಿ ಕಾರ್ಯಾರಂಭ. ಮಹಾರಾಷ್ಟದಲ್ಲಿ ಧಾರಾಕಾರ ಮಳೆ, 13 ಮಂದಿ ಸಾವು, 100 ಮಂದಿ ನಿರಾಶ್ರಿತ, ಗಿರಿಧಾಮಗಳಲ್ಲಿ ರೆಡ್ ಅಲರ್ಟ್ ಘೋಷಣೆ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಬೆಲ್ಜಿಯಂ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ, ಇಂದು ಅರ್ಜೆಂಟೀನಾ ಈಜಿಪ್ಟ್ ಹಣಾಹಣಿ. ವಾರ್ತೆಗಳ ವಿವರ: ಇಂಡೋನೇಷ್ಯಾ ಪ್ರವಾಸದಲ್ಲಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಆ ದೇಶದ ಅತ್ಯುನ್ನತ ನಾಗರಿಕ ಗೌರವವಾದ ಬಿಂತಾಂಗ್ ಆದಿಪೂರ್ಣ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಜಕಾರ್ತದಲ್ಲಿ ನಡೆದ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಇಂಡೋನೇಷ್ಯಾದ ಅಧ್ಯಕ್ಷ ಪ್ರಭಾವೋ ಸುಬಿಯಾಂತೋ ಈ ಕುರಿತು ಘೋಷಿಸಿದರು. ಈ ಅತ್ಯುನ್ನತ ಪ್ರಶಸ್ತಿಯನ್ನು ಭಾರತದ ಜನತೆಗೆ ಸಮರ್ಪಿಸಿದ ಪ್ರಧಾನಿ ನರೇಂದ್ರ ಮೋದಿ, ಇದು ಉಭಯ ದೇಶಗಳ ನಡುವಿನ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಬಾಂಧವ್ಯದ ಪ್ರತಿಬಿಂಬವಾಗಿದೆ ಎಂದು ಕೃತಜ್ಞತೆ ಸಲ್ಲಿಸಿದರು. ಇದಕ್ಕೂ ಮುನ್ನ ಉಭಯ ನಾಯಕರು ನಡೆಸಿದ ನಿಯೋಗ ಮಟ್ಟದ ಮಾತುಕತೆಯಲ್ಲಿ ಭಾರತ ಮತ್ತು ಇಂಡೋನೇಷ್ಯಾ ನಡುವಿನ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯು ಪ್ರಗತಿಯ ಹೊಸ ಹಂತವನ್ನು ತಲುಪಿದ್ದು ಇಂದಿನಿಂದ ಬಾಂಧವ್ಯದಲ್ಲಿ ಹೊಸ ಸುವರ್ಣ ಅಧ್ಯಾಯ ಆರಂಭವಾಗಲಿದೆ ಎಂದು ಪ್ರಧಾನಿ ವಿಶ್ವಾಸ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಉಭಯ ದೇಶಗಳ ನಡುವೆ ರಕ್ಷಣೆ, ಭದ್ರತೆ, ಕಡಲ ವಲಯ ಹಾಗೂ ವಿಪತ್ತು ನಿರ್ವಹಣೆಯಲ್ಲಿ ಸಹಕಾರವನ್ನು ವಿಸ್ತರಿಸಲು ನಿರ್ಧರಿಸಲಾಯಿತು. ಆರೋಗ್ಯ ವಲಯದಲ್ಲಿ ಭಾರತದ ಕೈಗೆಟಕುವ ದರದ ಔಷಧಗಳನ್ನು ಇಂಡೋನೇಷ್ಯಾಕ್ಕೆ ಸುಲಭವಾಗಿ ಲಭ್ಯವಾಗಿಸುವ ಮತ್ತು ಆಹಾರ ಭದ್ರತೆಗಾಗಿ ಭಾರತದಲ್ಲಿ ಅಭಿವೃದ್ಧಿಪಡಿಸಲಾದ ಗೋಧಿ ತಳಿಗಳನ್ನು ಪೂರೈಸುವ ಮಹತ್ವದ ಒಪ್ಪಂದಗಳನ್ನು ವಿನಿಮಯ ಮಾಡಿಕೊಳ್ಳಲಾಯಿತು. ಆರ್ಥಿಕ ಮತ್ತು ತಂತ್ರಜ್ಞಾನ ವಲಯದಲ್ಲಿ ಭಾರತದ ಯೂನಿಫೈಡ್ ಪೇಮೆಂಟ್ಸ್ ಇಂಟರ್ಫೇಸ್ ಯುಪಿಐ ವ್ಯವಸ್ಥೆಯನ್ನು ಶೀಘ್ರದಲ್ಲೇ ಇಂಡೋನೇಷ್ಯಾದ ಪಾವತಿ ವ್ಯವಸ್ಥೆಯೊಂದಿಗೆ ಸಂಯೋಜಿಸಲು ಮತ್ತು ಪ್ರಮುಖ ಖನಿಜಗಳು ಹಾಗೂ ಸ್ಟೈನ್ಲೆಸ್ ಸ್ಟೀಲ್ ಪೂರೈಕೆ ಸರಪಳಿಯನ್ನು ಬಲಪಡಿಸಲು ಉಭಯ ದೇಶಗಳು ಸಹಮತ ವ್ಯಕ್ತಪಡಿಸಿದವು.

0: ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾದ ಪ್ರಂಬನನ್ ದೇವಾಲಯಕ್ಕೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ನೀಡಲಿದ್ದಾರೆ. ಈ ದೇವಾಲಯವು ವಿಶ್ವದ ವಿವಿಧ ದೇಶಗಳ ಪ್ರವಾಸಿಗರನ್ನು ತನ್ನತ್ತ ಸೆಳೆಯುತ್ತಿದೆ. 9ನೇ ಶತಮಾನದ ಅದ್ಭುತ ಹಿಂದೂ ದೇವಾಲಯ ವಾಸ್ತುಶಿಲ್ಪಕ್ಕೆ ಹೆಸರುವಾಸಿಯಾಗಿರುವ ಪ್ರಂಬನನ್ ಇಂಡೋನೇಷ್ಯಾದ ಅತ್ಯಂತ ಪ್ರಮುಖ ಸಾಂಸ್ಕೃತಿಕ ಪರಂಪರೆಯ ತಾಣಗಳಲ್ಲಿ ಒಂದಾಗಿದೆ. ಭಗವಾನ್ ಶಿವ, ವಿಷ್ಣು ಹಾಗೂ ಬ್ರಹ್ಮದೇವರಿಗೆ ಸಮರ್ಪಿತವಾಗಿರುವ ಈ ದೇವಾಲಯವು ಭಾರತ ಮತ್ತು ಇಂಡೋನೇಷ್ಯಾ ನಡುವಿನ ಶತಮಾನಗಳಷ್ಟು ಹಳೆಯ ಸಾಂಸ್ಕೃತಿಕ ಹಾಗೂ ನಾಗರಿಕತೆಯ ಬಾಂಧವ್ಯವನ್ನು ಪ್ರತಿಬಿಂಬಿಸುತ್ತದೆ. ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯಡಿ ಕೇರಳದ ಕೊಚ್ಚಿಯಲ್ಲಿ ನಾಳೆಯಿಂದ 2 ದಿನಗಳ ಬ್ರಿಕ್ಸ್ ಮಹಿಳಾ ಸಚಿವರ ಸಭೆ ಆರಂಭವಾಗಲಿದೆ. ಈ ಕುರಿತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಮಾಹಿತಿ ನೀಡಿದೆ. ಈ ಸಭೆಯಲ್ಲಿ ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಮಹಿಳಾ ಸಚಿವರು ಮಹಿಳಾ ನೇತೃತ್ವದ ಅಭಿವೃದ್ಧಿಗೆ ಉತ್ತೇಜನ ನೀಡುವ ಉದ್ದೇಶದಿಂದ ಪರಸ್ಪರ ಸಹಕಾರವನ್ನು ಮತ್ತಷ್ಟು ಬಲಪಡಿಸಲಿದ್ದಾರೆ. ಪ್ರಸ್ತಾವಿತ ಫಲಿತಾಂಶಗಳ ಕುರಿತು ಚರ್ಚೆ ನಡೆಸಲಿರುವ ಅವರು ಬ್ರಿಕ್ಸ್ ಸದಸ್ಯ ರಾಷ್ಟಗಳ ನಡುವಿನ ಸಹಕಾರವನ್ನು ವಿಸ್ತರಿಸುವ ನಿಟ್ಟನಲ್ಲಿ ಕಾರ್ಯತಂತ್ರದ ಮಾರ್ಗದರ್ಶನ ನೀಡಲಿದ್ದಾರೆ. ಕಾರ್ಯಕ್ರಮದಲ್ಲಿ ಪೂರ್ಣಾಧಿವೇಶನದ ಜೊತೆಗೆ ಖ್ಯಾತ ತಜ್ಞರು, ನೀತಿ ನಿರೂಪಕರು ಹಾಗೂ ವಿವಿಧ ಕ್ಷೇತ್ರಗಳ ಪರಿಣಿತರು ಭಾಗವಹಿಸುವ ವಿಷಯಾಧಾರಿತ ಚರ್ಚೆಗಳು ನಡೆಯಲಿವೆ. ಮಹಿಳಾ ಸಬಲೀಕರಣಕ್ಕೆ ಸಂಬಂಧಿಸಿದ ಅನುಭವಗಳನ್ನು ಹಂಚಿಕೊಳ್ಳುವುದು, ನವೀನ ಕಾರ್ಯವಿಧಾನಗಳ ಕುರಿತು ಚರ್ಚಿಸುವುದು ಹಾಗೂ ಸಹಭಾಗಿತ್ವವನ್ನು ಉತ್ತೇಜಿಸುವುದು ಈ ಚರ್ಚೆಗಳ ಉದ್ದೇಶವಾಗಿದೆ. ಈ ಸಚಿವರ ಸಭೆಗೆ ಮುನ್ನ ನಿನ್ನೆ ಮತ್ತು ಇಂದು ಬ್ರಿಕ್ಸ್ ಮಹಿಳಾ ಕಾರ್ಯಪಡೆ ಸಭೆ ನಡೆದಿದ್ದು, ಹಿರಿಯ ಅಧಿಕಾರಿಗಳು ಬ್ರಿಕ್ಸ್ ಮಹಿಳಾ ಕಾರ್ಯಸೂಚಿಯ ಆದ್ಯತಾ ಕ್ಷೇತ್ರಗಳ ಕುರಿತು ಸಮಗ್ರ ಚರ್ಚೆ ನಡೆಸಿದ್ದಾರೆ. ಮಹಿಳೆಯರ ನಾಯಕತ್ವವನ್ನು ಉತ್ತೇಜಿಸುವುದು, ಆರ್ಥಿಕ ಅವಕಾಶಗಳನ್ನು ವಿಸ್ತರಿಸುವುದು ಹಾಗೂ ಡಿಜಿಟಲ್ ಮತ್ತು ಹಣಕಾಸು ಒಳಗೊಳ್ಳುವಿಕೆಯನ್ನು ಬಲಪಡಿಸುವ ಕುರಿತು ಉನ್ನತ ಮಟ್ಟದ ಸಂವಾದಕ್ಕೆ ಈ ಸಚಿವರ ಸಭೆ ವೇದಿಕೆಯಾಗಲಿದೆ ಎಂದು ಸಚಿವಾಲಯ ತಿಳಿಸಿದೆ. ಭಾರತೀಯ ನೌಕಾಪಡೆಯ ಸ್ವದೇಶಿ ನಿರ್ಮಿತ ಪ್ರಾಜೆಕ್ಟ್ 17A ಸರಣಿಯ 6ನೇ ಸ್ಟೆಲ್ತ್ ಯುದ್ದ ನೌಕೆ ಮಹೇಂದ್ರಗಿರಿ F-38 ಬರುವ ಶನಿವಾರ ವಿಶಾಖಪಟ್ಟಣದಲ್ಲಿ ಕಾರ್ಯಾರಂಭ ಮಾಡಲಿದೆ. ಈ ಸ್ಟೆಲ್ತ್ ಫ್ರಿಗೇಟ್ ಅನ್ನು ಭಾರತೀಯ ನೌಕಾಪಡೆಯ ಯುದ್ದ ನೌಕೆ ವಿನ್ಯಾಸ ಬ್ಯೂರೋ ದೇಶೀಯವಾಗಿ ವಿನ್ಯಾಸಗೊಳಿಸಿದೆ ಮತ್ತು ಮುಂಬೈನ ಮಜಗಾನ್ ಡಾಕ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್ ನಿರ್ಮಿಸಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಪೂರ್ವಘಟ್ಟಗಳಲ್ಲಿರುವ ಭವ್ಯ ಮಹೇಂದ್ರಗಿರಿ ಪರ್ವತ ಶ್ರೇಣಿಯ ಹೆಸರನ್ನು ಈ ಯುದ್ದ ನೌಕೆಗೆ ನಾಮಕರಣ ಮಾಡಲಾಗಿದೆ. ಆಧುನಿಕ ಸಂಯೋಜಿತ ಅನಿಲ ಚಾಲನಾ ವ್ಯವಸ್ಥೆಯನ್ನು ಹೊಂದಿರುವ ಈ ಯುದ್ದ ನೌಕೆಯು ಸಮುದ್ರ ಕಾರ್ಯಾಚರಣೆಗಳ ಎಲ್ಲ ವಿಧದ ಕಾರ್ಯಗಳಲ್ಲಿ ಹೆಚ್ಚಿನ ವೇಗ ಮತ್ತು ದೀರ್ಘಾವಧಿಯ ಕಾರ್ಯಾಚರಣೆಯ ಸಾಮರ್ಥ್ಯವನ್ನು ಹೊಂದಿದೆ. ಶೇಕಡ 75ಕ್ಕೂ ಹೆಚ್ಚು ಸ್ವದೇಶಿ ಘಟಕಗಳನ್ನು ಒಳಗೊಂಡಿರುವ ಮಹೇಂದ್ರಗಿರಿ ಯುದ್ದ ನೌಕೆಯು ಕೇಂದ್ರ ಸರ್ಕಾರದ ಆತ್ಮನಿರ್ಭರ ಭಾರತ ಅಭಿಯಾನದ ಯಶಸ್ಸಿಗೆ ಅತ್ಯುತ್ತಮ ಉದಾಹರಣೆಯಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ದೆಹಲಿ ಸರ್ಕಾರದ ಮಹತ್ವಾಕಾಂಕ್ಷೆಯ 70 ಲಕ್ಷ ಸಸಿ ನೆಡುವ ಅಭಿಯಾನಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಚಾಲನೆ ನೀಡಿದರು. ಈ ಅಭಿಯಾನದ ಅಂಗವಾಗಿ ನವದೆಹಲಿ ಮಹಾನಗರ ಪಾಲಿಕೆ ಎನ್ಡಿಎಂಸಿ ನಗರದ 34 ಸ್ಥಳಗಳಲ್ಲಿ ಬೃಹತ್ ವೃಕ್ಷಾರೋಪಣ ಕಾರ್ಯಕ್ರಮ ಆಯೋಜಿಸಿದೆ. ಈ ವಿಶೇಷ ಅಭಿಯಾನದಡಿ ಸುಮಾರು 600 ಮರಗಳು ಹಾಗೂ 50,000 ಪೊದೆಗಳನ್ನು ನೆಡುವ ಗುರಿ ಹೊಂದಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮಹಾರಾಷ್ಟದಲ್ಲಿ ಕಳೆದ 2 ದಿನಗಳಿಂದ ಬೀಸುತ್ತಿರುವ ಬಿರುಗಾಳಿ ಸಹಿತ ಭಾರೀ ಮಳೆಗೆ 13 ಜನರು ಮೃತಪಟ್ಟಿದ್ದು 10 ಮಂದಿ ಗಾಯಗೊಂಡಿದ್ದಾರೆ. ಪ್ರವಾಹದಿಂದಾಗಿ ಸುಮಾರು 100 ಮನೆಗಳು ಹಾನಿಗೊಳಗಾಗಿದ್ದು ನೂರಾರು ಜನರು ನಿರಾಶ್ರಿತರಾಗಿದ್ದಾರೆ ಎಂದು ರಾಜ್ಯ ತುರ್ತು ಕಾರ್ಯಾಚರಣೆ ಕೇಂದ್ರ ವರದಿ ಮಾಡಿದೆ. ಕಳೆದ 48 ಗಂಟೆಗಳಲ್ಲಿ ಲೋನಾವಾಲಾದಲ್ಲಿ ಗರಿಷ್ಠ 625 ಮಿಲಿಮೀಟರ್ ಮಳೆ ದಾಖಲಾಗಿದ್ದು ಮುಂಬೈ, ರಾಯಗಡ, ಠಾಣೆ ಮತ್ತು ರತ್ನಗಿರಿಯಲ್ಲೂ ಭಾರೀ ಮಳೆಯಾಗಿದೆ. ಮುಂಬೈನಲ್ಲಿ ಕಟ್ಟಡ ಕುಸಿದು 6 ಜನರು ಸೇರಿ ಒಟ್ಟು 7 ಮಂದಿ ಮೃತಪಟ್ಟರೆ ಸಿಂಧುದುರ್ಗ, ಪಾಲ್ಗರ್ ಮತ್ತು ಸತಾರದಲ್ಲಿ ಸಾವು ನೋವು ಸಂಭವಿಸಿವೆ. ಪ್ರಮುಖ ನದಿಗಳು ಅಪಾಯದ ಮಟ್ಟ ಮೀರಿ ಹರಿಯುತ್ತಿರುವುದರಿಂದ ಬದಲಾಪುರ ಸೇರಿದಂತೆ ಹಲವೆಡೆ ಪ್ರವಾಹದ ಮುನ್ನೆಚ್ಚರಿಕೆ ನೀಡಲಾಗಿದೆ. ಭೂಕುಸಿತದ ಭೀತಿಯಿರುವ ಮಾಥೇರಾನ್, ಲೋನಾವಾಲಾ, ಖೋಪೋಲಿ, ಗಿರಿಧಾಮ

0: ಗಳಿಗೆ ರೆಡ್ ಅಲರ್ಟ್ ಘೋಷಿಸಲಾಗಿದ್ದು ಎನ್ಡಿಆರ್ಎಫ್ ತಂಡಗಳು ರಕ್ಷಣಾ ಕಾರ್ಯಕ್ಕೆ ನಿಯೋಜಿಸಲಾಗಿದೆ. ಜಮ್ಮುವಿನ ಭಗವತಿ ನಗರ ಮೂಲ ಶಿಬಿರದಿಂದ ಅಮರನಾಥ ಯಾತ್ರೆಯ 6ನೇ ತಂಡವನ್ನು ಇಂದು ಮುಂಜಾನೆ ಬಿಗಿ ಭದ್ರತೆ ನಡುವೆ ಕಳುಹಿಸಿಕೊಡಲಾಯಿತು ಎಂದು ಒಟ್ಟು 8,815 ಯಾತ್ರಾರ್ಥಿಗಳು ಕಾಶ್ಮೀರದ ಪವಿತ್ರ ಅಮರನಾಥ ಗುಹಾ ದೇಗುಲದತ್ತ ಪ್ರಯಾಣ ಬೆಳೆಸಿದರು ಎಂದು ನಮ್ಮ ಬಾತ್ಮೀದಾರರು ವರದಿ ಮಾಡಿದ್ದಾರೆ. ಇವರಲ್ಲಿ 3,989 ಮಂದಿ ಬಾಲ್ತಾಲ್ ಮಾರ್ಗದ ಮೂಲಕ ಹಾಗೂ 4,826 ಮಂದಿ ಪಹಲ್ಗಾಮ್ ಮಾರ್ಗದ ಮೂಲಕ ಯಾತ್ರೆ ಕೈಗೊಂಡಿದ್ದಾರೆ. ಯಾತ್ರಾರ್ಥಿಗಳ ಸುಗಮ ಸಂಚಾರಕ್ಕಾಗಿ ಒಟ್ಟು 363 ವಾಹನಗಳನ್ನು ನಿಯೋಜಿಸಲಾಗಿದೆ. ಪೊಲೀಸ್, ಕೇಂದ್ರ ಮೀಸಲು ಪೊಲೀಸ್ ಪಡೆ, ಸಿಆರ್ಪಿಎಫ್ ಹಾಗೂ ಇತರ ಭದ್ರತಾ ಪಡೆಗಳ ಬಿಗಿ ಭದ್ರತೆಯಲ್ಲಿ ಎರಡು ಮಾರ್ಗಗಳಲ್ಲಿ ಯಾತ್ರಾರ್ಥಿಗಳ ಸುರಕ್ಷಿತ ಸಂಚಾರಕ್ಕೆ ಅಗತ್ಯ ಭದ್ರತಾ ವ್ಯವಸ್ಥೆ ಕಲ್ಪಿಸಲಾಗಿದೆ. ಜುಲೈ 3ರಂದು ಅಮರನಾಥ ಯಾತ್ರೆ ಪ್ರಾರಂಭವಾದಾಗಿನಿಂದ ಕಳೆದ 4 ದಿನಗಳಲ್ಲಿ 85,779 ಯಾತ್ರಿಕರು ಯಾತ್ರೆಯನ್ನು ಪೂರ್ಣಗೊಳಿಸಿದ್ದಾರೆ ಮತ್ತು ನಿನ್ನೆ ಒಂದೇ ದಿನದಲ್ಲಿ 28,818 ಯಾತ್ರಿಕರು ದರ್ಶನ ಪಡೆದಿದ್ದಾರೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಸಿಯಾಟಲ್ನಲ್ಲಿ ಇಂದು ಬೆಳಗ್ಗೆ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 16ರ ಸುತ್ತಿನ ಪಂದ್ಯದಲ್ಲಿ ಅಮೆರಿಕ ವಿರುದ್ದ ಬೆಲ್ಜಿಯಂ ತಂಡ 4-1 ಗೋಲುಗಳ ಅಂತರದಿಂದ ಜಯ ಸಾಧಿಸಿ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದೆ. ತನ್ನ ಮುಂದಿನ ಪಂದ್ಯದಲ್ಲಿ ಬೆಲ್ಜಿಯಂ ಸೆಮಿಫೈನಲ್ಗೆ ಏರಲು ಸ್ಪೇನ್ ತಂಡದ ಸವಾಲು ಎದುರಿಸಲಿದೆ. ಕಳೆದ ರಾತ್ರಿ ಡಲ್ಲಾಸ್ ಕ್ರೀಡಾಂಗಣದಲ್ಲಿ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 16ರ ಸುತ್ತಿನ ಪಂದ್ಯದಲ್ಲಿ ಪೋರ್ಚುಗಲ್ ವಿರುದ್ದ 1-0 ಗೋಲುಗಳಿಂದ ಜಯಗಳಿಸಿದ ಸ್ಪೇನ್ ಕ್ವಾರ್ಟರ್ ಫೈನಲ್ಗೆ ಲಗ್ಗೆಯಿಟ್ಟಿತು. ಇಂದು ಅಟ್ಲಾಂಟಾದಲ್ಲಿ ಭಾರತೀಯ ಕಾಲಮಾನ ರಾತ್ರಿ 9:30 ನಡೆಯಲಿರುವ 16ರ ಸುತ್ತಿನ ಪಂದ್ಯದಲ್ಲಿ ಅರ್ಜೆಂಟೀನಾ ಮತ್ತು ಈಜಿಪ್ಟ್ ತಂಡಗಳು ಮುಖಾಮುಖಿಯಾಗಲಿವೆ. ಬಳಿಕ ಭಾರತೀಯ ಕಾಲಮಾನ ಮಧ್ಯರಾತ್ರಿ 1:30 ಕೆನಡಾದ ವ್ಯಾನ್ಕೋವರ್ನಲ್ಲಿ ನಡೆಯಲಿರುವ ಇದೇ ಸುತ್ತಿನ ಪಂದ್ಯದಲ್ಲಿ ಸ್ವಿಟ್ಜರ್ಲೆಂಡ್ ಹಾಗೂ ಕೊಲಂಬಿಯಾ ತಂಡಗಳು ಸೆಣಸಾಟ ನಡೆಸಲಿವೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಇಂಡೋನೇಷ್ಯಾದ ಅತ್ಯುನ್ನತ ಗೌರವ ಬಿಂತಾಂಗ್ ಆದಿಪೂರ್ಣ ಪ್ರದಾನ. ಕೇರಳದ ಕೊಚ್ಚಿಯಲ್ಲಿ ನಾಳೆಯಿಂದ 2 ದಿನಗಳ ಬ್ರಿಕ್ಸ್ ಮಹಿಳಾ ಸಚಿವರ ಸಭೆ ಆರಂಭ. ಸ್ವದೇಶಿ ನಿರ್ಮಿತ ಸ್ಟೆಲ್ತ್ ಯುದ್ದನೌಕೆ ಮಹೇಂದ್ರಗಿರಿ F-38 ಇದೇ 11ರಂದು ವಿಶಾಖಪಟ್ಟಣದಲ್ಲಿ ಕಾರ್ಯಾರಂಭ. ಮಹಾರಾಷ್ಟದಲ್ಲಿ ಧಾರಾಕಾರ ಮಳೆ, 13 ಮಂದಿ ಸಾವು, 100 ಮಂದಿ ನಿರಾಶ್ರಿತ. ಗಿರಿಧಾಮಗಳಲ್ಲಿ ರೆಡ್ ಅಲರ್ಟ್ ಘೋಷಣೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಬೆಲ್ಜಿಯಂ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ. ಇಂದು ಅರ್ಜೆಂಟೀನಾ ಈಜಿಪ್ಟ್ ಹಣಾಹಣಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
1: ಇದು ಆಕಾಶವಾಣಿಯ ಹಾಸನ ಕೇಂದ್ರ. ಈಗ ಭಾವಗೀತೆಗಳು. ಮೊದಲಿಗೆ ಅಪೂರ್ವ ಶ್ರೀಧರ್ ಅವರು ಹಾಡಿರುವ ಡಾ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರ ಗೀತೆ

0: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
1: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್, ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.

ಭಾವಗೀತೆಗಳನ್ನು ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್ಗಳಲ್ಲಿ ಮೂಡಿಬಂದಿತ್ತು. ನಮ್ಮ ಮುಂದಿನ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ. ಇದು ಆಕಾಶವಾಣಿಯ ಹಾಸನ ಕೇಂದ್ರ. ಈಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿ ಜಯರಾಮ್ ಹಾಡಿರುವ ವಸಂತ ಗೀತ ಚಿತ್ರದ ಗೀತೆ. ಸಾಹಿತ್ಯ ಚಿ ಉದಯಶಂಕರ್ ಅವರದು, ಸಂಗೀತ ಎಂ ರಂಗರಾವ್ ಅವರಿಂದ.

ನಮ್ಮ ಹಾಸನ ಜಿಲ್ಲೆಯ ಎಲ್ಲಾ ಕೇಳುಗರಿಗೆ ಮತ್ತೆ ನಮ್ಮ ಜನತೆಗೆ, ನಾನು ಜಿಲ್ಲಾಧಿಕಾರಿ KS ಲತಾ ಕುಮಾರಿ, ನಿಮ್ಮಲ್ಲಿ ಒಂದು ಸಣ್ಣ ಮನವಿ ಇದೆ, ಆದರೆ ನಮ್ಮ ಸಾರ್ವಜನಿಕರಿಗೆ ತುಂಬಾ ಉಪಯೋಗ ಆಗ್ತಕ್ಕಂತಹ ಒಂದು ಮನವಿ ಏನಂದ್ರೆ, ನಾವು ಸಂಚಾರಿ ನಿಯಮಗಳನ್ನ ಫಾಲೋ ಮಾಡಬೇಕು. ನಾವು ಜಿಲ್ಲಾ ರಸ್ತಾ ಸುರಕ್ಷತಾ ಸಮಿತಿಯ ಅಧ್ಯಕ್ಷರಾಗಿ ನಿಮ್ಮಲ್ಲಿ ಕೋರ್ಕೊಳ್ತಾ ಇದ್ದೇನೆ, ಸಂಚಾರಿ ನಿಯಮಗಳನ್ನ, ರಸ್ತೆ ನಿಯಮಗಳನ್ನ ಪಾಲಿಸಿ ಮತ್ತು ಅತಿ ವೇಗದಲ್ಲಿ ಚಾಲನೆ ಮಾಡಬೇಡಿ. ಅಪಘಾತಗಳು ಆಗುವುದು ಅತಿ ವೇಗದಿಂದ ಚಾಲನೆ ಮಾಡುವಾಗ. ಮತ್ತು ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಅನ್ನ ಹಾಕಬೇಕು. ಅದರಲ್ಲೂ ಪೋಷಕರು, ಮನೆಯಲ್ಲಿ ಅವರ ತಂದೆ ಇರಬಹುದು, ತಾಯಿ ಇರಬಹುದು, ಹೆಂಡತಿ ಇರಬಹುದು, ಮಕ್ಕಳಿರಬಹುದು, ನಿಮ್ಮ ಪ್ರೀತಿಪಾತ್ರರಾದವರು ಹೆಲ್ಮೆಟ್ ಇಲ್ದಲೆ ಹೊರಗಡೆ ಹೋಗ್ತಾ ಇದ್ದಾರೆ ಅಂದ್ರೆ, ಮೊದಲು ನಿಲ್ಲಿಸಿ ಅವರ ಕೈಯಲ್ಲಿ ಹೆಲ್ಮೆಟ್ ಕೊಡಿ, ಕಡ್ಡಾಯವಾಗಿ ಧರಿಸಬೇಕು. ಯಾಕಂದ್ರೆ ನೀವು ಅವರನ್ನ ತುಂಬಾ ಪ್ರೀತಿಸ್ತೀರಲ್ಲ, ಅವರು ಸುರಕ್ಷಿತವಾಗಿ ವಾಪಸ್ ಬರಬೇಕು ಅಲ್ಲ, ಹಾಗಾಗಿ ಕಡ್ಡಾಯವಾಗಿ ಎಲ್ಲರೂ ಹೆಲ್ಮೆಟ್ ಅನ್ನ ಧರಿಸಲೇಬೇಕು. ಇದು ಒಬ್ಬ ಜಿಲ್ಲಾಧಿಕಾರಿಯಾಗಿ, ಒಬ್ಬ ಮಗಳಾಗಿ, ಒಬ್ಬ ಪೋಷಕರಾಗಿ ನಿಮ್ಮೆಲ್ಲರಿಗೂ ನಾನು ಕೋರ್ಕೊಳ್ತೇನೆ. ಯಾಕಂದ್ರೆ ನಮ್ಮ ಪ್ರೀತಿ ಪಾತ್ರರಾದವರ ಜೀವನ ಸುರಕ್ಷಿತವಾಗಿರಬೇಕು ಮತ್ತೆ ಕುಟುಂಬಗಳು ಸಂತೋಷವಾಗಿ ಇರಬೇಕು ಅಂದ್ರೆ ಈ ನಿಯಮಗಳನ್ನ ನಾವು ಪಾಲನೆ ಮಾಡಲೇಬೇಕು. ಎಲ್ಲರಿಗೂ ಧನ್ಯವಾದಗಳು.

ಆತ್ಮೀಯ ರೈತ ಬಾಂಧವರೇ, ಕೃಷಿ ತರಂಗ ನೇರ ಫೋನ್ ಇನ್ ಕಾರ್ಯಕ್ರಮ ಇಂದು ಸಂಜೆ 6:50 ಹಾಸನ ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಹಾಸನದ ತೋಟಗಾರಿಕೆ ಇಲಾಖೆಯ ಜಂಟಿ ತೋಟಗಾರಿಕಾ ನಿರ್ದೇಶಕರಾದ ಡಾ ಹೆಚ್ಆರ್ ಯೋಗೇಶ್ ಅವರು ನೇರ ಸಂವಾದದಲ್ಲಿ ಭಾಗವಹಿಸಿ ಎಲ್ನಿನೋ ಪರಿಣಾಮದಿಂದ ಮಳೆ ಕೊರತೆಯಾಗಿರುವ ಸಂದರ್ಭದಲ್ಲಿ ತೋಟಗಾರಿಕೆ ಬೆಳೆಗಳ ನಿರ್ವಹಣೆ ಕುರಿತಂತೆ ನಿಮ್ಮೊಂದಿಗೆ ನೇರ ಮಾತುಕತೆ ನಡೆಸಲಿದ್ದಾರೆ. ಸಂಪರ್ಕಕ್ಕಾಗಿ ನಮ್ಮ ದೂರವಾಣಿ ಸಂಖ್ಯೆಗಳು 245258 ಮತ್ತೊಂದು 246289. ಎಸ್ಟಿಡಿ ಕ್ರಮಾಂಕ 08172. ಗಮನಿಸಿ, ಕೃಷಿ ತರಂಗ ನೇರ ಸಂವಾದ ಇಂದು ಸಂಜೆ 6:00.

0: ಐವತ್ತು ನಿಮಿಷಕ್ಕೆ ನಿಮ್ಮ ನೆಚ್ಚಿನ ಹಾಸನ ಆಕಾಶವಾಣಿಯ ಕೃಷಿರಂಗ ಕಿಸಾನ್ವಾಣಿಯಲ್ಲಿ. ಎಲ್ನಿನೋ ಪರಿಣಾಮದಿಂದ ಮಳೆ ಕೊರತೆಯಾಗಿರುವ ಸಂದರ್ಭದಲ್ಲಿ ತೋಟಗಾರಿಕೆ ಬೆಳೆಗಳ ನಿರ್ವಹಣೆ ಕುರಿತಂತೆ ಹಾಸನದ ತೋಟಗಾರಿಕೆ ಇಲಾಖೆಯ ಜಂಟಿ ತೋಟಗಾರಿಕಾ ನಿರ್ದೇಶಕರಾದ ಡಾಕ್ಟರ್ ಹೆಚ್.ಆರ್. ಯೋಗೇಶ್ ಅವರೊಂದಿಗೆ ನೇರ ಸಂವಾದ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದರ ಪ್ರಯೋಜನವನ್ನು ಮಾಡಿಕೊಳ್ಳಿ.
1: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಎಸ್.ಪಿ. ಬಾಲಸುಬ್ರಹ್ಮಣ್ಯಂ ಹಾಡಿರುವ ಕಥಾನಾಯಕ ಚಿತ್ರದ ಗೀತೆ, ಸಾಹಿತ್ಯ ಚಿ. ಉದಯಶಂಕರ್ ಅವರದು, ಸಂಗೀತ ಎಂ. ರಂಗರಾವ್ ಅವರಿಂದ.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಹಾಗೂ ಸಂಗಡಿಗರು ಹಾಡಿರುವ ಬಾಡದ ಹೂ ಚಿತ್ರದ ಗೀತೆ, ಸಾಹಿತ್ಯ ಚಿ ಉದಯಶಂಕರ್ ಅವರದು, ಸಂಗೀತ ಅಶ್ವಥ್ ವೈದ್ಯ ಅವರಿಂದ.

ರಸ್ತೆ ಸುರಕ್ಷತೆ ನಮ್ಮೆಲ್ಲರ ಆದ್ಯತೆ. ಕಾರಣ, ರಸ್ತೆಗಳು ಸಂಚಾರಕ್ಕೆ ಮುಕ್ತವಾಗಿರಬೇಕು. ಆದರೆ ನಮ್ಮ ನಗರ ಪ್ರದೇಶಗಳಲ್ಲಿ ಆಗ್ತಕ್ಕಂಥ ಸಮಸ್ಯೆ ಅಂದರೆ ರಸ್ತೆಯ ಎರಡೂ ಬದಿಗಳಲ್ಲಿಯೂ ಸಹ ಪಾರ್ಕಿಂಗ್ ವಾಹನಗಳನ್ನು ನಿಲ್ಲಿಸಿಬಿಡ್ತಾರೆ. ಎಲ್ಲೆಂದರಲ್ಲೇ ವಾಹನಗಳನ್ನು ಪಾರ್ಕಿಂಗ್ ಮಾಡ್ತಾರೆ. ಟೂ ವೀಲರ್ಸ್ ಇರ್ಬೋದು, ಫೋರ್ ವೀಲರ್ಸ್ ಇರ್ಬೋದು. ಹಾಗಾಗಿ ರಸ್ತೆ ಸಂಚಾರಕ್ಕೆ ಅಡಚಣೆ ಉಂಟಾಗುತ್ತೆ. ಇದರಿಂದಾಗಿ ಹಿಟ್ ಅಂಡ್ ರನ್ ಕೇಸಸ್ ಜಾಸ್ತಿ ಆಗುತ್ತೆ, ಅಪಘಾತಗಳು

0: ಜಾಸ್ತಿ ಆಗುತ್ತೆ. ಮತ್ತೆ ವಾಹನದಲ್ಲಿ ಸಂಚಾರ ಮಾಡುವವರಿಗೂ ಸಹ ಮತ್ತೆ ಪಾದಚಾರಿಗಳಿಗೂ ಸಹ ತುಂಬಾ ತೊಂದರೆ ಆಗ್ತದೆ. ಹಾಗಾಗಿ ಎಲ್ಲೆಂದರಲ್ಲೇ ಪಾರ್ಕಿಂಗ್ ಮಾಡೋದನ್ನ ದಯವಿಟ್ಟು ನಿಲ್ಲಿಸಿ ಈಗ ಅಧಿಸೂಚಿತ ಪ್ರದೇಶದಲ್ಲಿ ಮಾತ್ರ ನಮ್ಮ ವಾಹನವನ್ನ ನಿಲುಗಡೆ ಮಾಡಬೇಕು ಅಂತ ನಾನು ಕೋರ್ಕೊಳ್ತೇನೆ. ಧನ್ಯವಾದಗಳು.
1: ಎಲ್ಎನ್ ಶಾಸ್ತ್ರಿ ಹಾಗೂ ಬಿಆರ್ ಛಾಯಾ ಅವರು ಹಾಡಿರುವ ಶಿವಣ್ಣ ಚಿತ್ರದ ಗೀತೆ. ಗೀತೆಯ ಸಾಹಿತ್ಯ ಮತ್ತು ಸಂಗೀತ ವಿ ಮನೋಹರ್ ಅವರದು.

0: ಕೃಷಿ ಕಂಕಣ ಸಮಗ್ರ ಕೃಷಿ ಅಳವಡಿಕೆ ಕುರಿತ ಹಾಸನ ಆಕಾಶವಾಣಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಕಂಕಣ.
1: ಹಾಸನ ಆಕಾಶವಾಣಿ ಹಾಗೂ ಕೃಷಿ ಇಲಾಖೆಯ ಸಹಯೋಗದಲ್ಲಿ ಪ್ರತಿ ಗುರುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
2: ಸಮಗ್ರ ಕೃಷಿಯ ಪ್ರಕಾರಗಳು, ಸಮಗ್ರ ಕೃಷಿಯ ಅಳವಡಿಕೆ, ಸಮಗ್ರ ಕೃಷಿಯ ಸವಾಲುಗಳು, ಸಮಗ್ರ ಕೃಷಿಯಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಸಮಗ್ರ ಕೃಷಿಗೆ ಕೃಷಿ ಇಲಾಖೆಯ ಯೋಜನೆಗಳ ಕುರಿತ ವಿನೂತನ ಪ್ರಾಯೋಜಿತ ಸರಣಿ ಕೃಷಿ ಕಂಕಣ.
0: ಸಮಗ್ರ ಕೃಷಿಯ ವಿವಿಧ ಆಯಾಮಗಳ ಕುರಿತು ಕೃಷಿ ವಿಜ್ಞಾನಿಗಳು, ಕೃಷಿ ಅಧಿಕಾರಿಗಳು ಹಾಗೂ ಪ್ರಗತಿಪರ ಕೃಷಿಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
1: ನಿಮ್ಮ ಕೃಷಿಯನ್ನು ಅರ್ಥಪೂರ್ಣವಾಗಿಸಿಕೊಳ್ಳಲು, ಮತ್ತಷ್ಟು ಲಾಭದಾಯಕವಾಗಿಸಿಕೊಳ್ಳಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಕೃಷಿ ಕಂಕಣ ಪ್ರತಿ ಗುರುವಾರ ಸಂಜೆ 6:50.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಹಾಸನ.

ಇದುವರೆಗೆ ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್ಗಳಲ್ಲಿ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದರೆ ಮತ್ತೆ ಕನ್ನಡ ಚಿತ್ರಗೀತೆಗಳನ್ನು ಇಂದು ಮಧ್ಯಾಹ್ನ 2:40 ಕ್ಕೆ ಕೇಳುತ್ತೀರಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ರಾಜ್ಯದ ಪರಿಸ್ಥಿತಿ ಅವಲೋಕಿಸಿ ಬರಗಾಲ ಪೀಡಿತ ಪ್ರದೇಶ ಘೋಷಣೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಕೇಂದ್ರ ಸರ್ಕಾರಿ ಸ್ವಾಮ್ಯದ ಹೆಚ್ಎಂಟಿಯಿಂದಲೇ ಅರಣ್ಯ ಭೂಮಿ ಅತಿಕ್ರಮಣ, ಸಚಿವ ಈಶ್ವರ ಖಂಡ್ರೆ. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ರಾಜ್ಯ ಸರ್ಕಾರ ಹಸ್ತಕ್ಷೇಪ, ನವದೆಹಲಿಯಲ್ಲಿ ಇಂದು ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರು ನೀಡಲು ಎನ್ಡಿಎ ನಿಯೋಗ ನಿರ್ಧಾರ. ಕೊಡಗು ಸೇರಿದಂತೆ ರಾಜ್ಯದ ಹಲವೆಡೆ ವ್ಯಾಪಕ ಮಳೆ, ಜಲಾಶಯಗಳಲ್ಲಿ ನೀರಿನ ಮಟ್ಟ ಹೆಚ್ಚಳ. ತೂಗು ಸೇತುವೆಗಳ ಸರದಾರ ಪದ್ಮಶ್ರೀ ಪುರಸ್ಕೃತ ಡಾ ಗಿರೀಶ್ ಭಾರದ್ವಾಜ್ ನಿಧನ, ಗಣ್ಯರಿಂದ ಸಂತಾಪ. ಬರಗಾಲ ಪೀಡಿತ ಪ್ರದೇಶ ಎಂದು ಘೋಷಣೆ ಮಾಡಲು ಕಾನೂನು ಚೌಕಟ್ಟಿದ್ದು, ರಾಜ್ಯದ ಎಲ್ಲಾ ಭಾಗಗಳ ಪರಿಸ್ಥಿತಿ ಪರಿಶೀಲಿಸಿದ ಬಳಿಕ ಘೋಷಣೆ ಮಾಡಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕಲಬುರಗಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬರಗಾಲ ಪರಿಸ್ಥಿತಿ ಅವಲೋಕಿಸಲು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಪ್ರವಾಸ ಕೈಗೊಂಡಿರುವುದಾಗಿ ಸ್ಪಷ್ಟಪಡಿಸಿದ್ದಾರೆ.
1: ಎರಡು ಮೂರು ದಿನ ಬಿಟ್ಟು ಬೆಳಗಾವಿ ಕೂಡ ಹೋಗ್ತಾ ಇದ್ದೀನಿ. ಎಲ್ಲ ಕಡೆ ಹಳ್ಳಿಲಿ ಏನಿದೆ ಸಮಸ್ಯೆ ನೋಡಿ ಅದಕ್ಕೆ ಕಾನೂನು ಒಂದು ಚೌಕಟ್ಟಿದೆ. ಬರಗಾಲ ಘೋಷಣೆ ಮಾಡೋದು ಸಮಸ್ಯೆ ಬಗೆಹರಿಸಬೇಕು ಅಂತ ಈ ಬೇಡಿಕೆಗಳೆಲ್ಲ ಜನ ಎಲ್ಲ ಕೊಟ್ಟಿದ್ದಾರೆ. ಅದಕ್ಕೆ ಹೊಸದಾಗಿ ಪ್ರಜಾ ಇಲಾಖೆ ಅಂತ ನೇಮಕ ಮಾಡಿ ಅದಕ್ಕೆ ಒಂದು ಮಿನಿಸ್ಟ್ರಿನ ಇಟ್ಟು ಅದಕ್ಕೆ ಎಲ್ಲ ಅವರ ಅರ್ಜಿಗಳನ್ನೆಲ್ಲ ಪರಿಶೀಲನೆ ಮಾಡಿ ಅವ್ರು ಎಷ್ಟು ನ್ಯಾಯ ಒದಗಿಸ್ಕೊಡ್ಬೇಕು ಆ ಕೆಲಸವನ್ನು ನಮ್ಮ ಸರ್ಕಾರ ಮಾಡ್ತದೆ.
0: ಇದಕ್ಕೂ ಮೊದಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಲಬುರಗಿ ಸರ್ಕಾರಿ ಅತಿಥಿ ಗೃಹದ ಆವರಣದಲ್ಲಿ ಸಾರ್ವಜನಿಕರಿಂದ ಅಹವಾಲು ಸ್ವೀಕರಿಸಿದರು. ರೈತರು ಕಬ್ಬಿನ ಜಲ್ಲೆ ಜತೆಗೆ ತಮ್ಮ ಅಹವಾಲುಗಳನ್ನು ಮುಖ್ಯಮಂತ್ರಿಯವರಿಗೆ ಸಲ್ಲಿಸಿದರು. ಬರಗಾಲ ಪರಿಸ್ಥಿತಿ ನಿರ್ವಹಣೆಯಲ್ಲಿ ನಿರ್ಲಕ್ಷ್ಯ ತೋರುವ ಅಧಿಕಾರಿಗಳ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಎಚ್ಚರಿಕೆ ನೀಡಿದ್ದಾರೆ. ಕಲಬುರಗಿ ವಿಭಾಗ ಮಟ್ಟದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಪ್ರಾಸ್ತಾವಿಕ ಭಾಷಣ ಮಾಡಿದ ಅವರು, ಜನಪರ ಕೆಲಸ ಮಾಡದ ಅಧಿಕಾರಿಗಳನ್ನು ಸಹಿಸಿಕೊಳ್ಳುವುದಿಲ್ಲ ಎಂದು ತಿಳಿಸಿದ್ದಾರೆ. ಸಮಾನತೆ, ಸಾಮಾಜಿಕ ನ್ಯಾಯ ಮತ್ತು ಅಭಿವೃದ್ದಿ ಒಂದೇ ವೇಗದಲ್ಲಿ ಸಾಗಬೇಕು ಎಂದು ಹೇಳಿದ್ದಾರೆ. ಮತದಾರರ ಪಟ್ಟಿಯ ಪರಿಷ್ಕರಣೆ ಕುರಿತು ಮಾತನಾಡಿ, ಒಬ್ಬನೇ ಒಬ್ಬ ಅರ್ಹ ಮತದಾರ ತನ್ನ ಮತದಾನದ ಹಕ್ಕು ಕಳೆದುಕೊಳ್ಳಬಾರದು. ಇಲ್ಲಿ ರಾಜಕಾರಣ ಮುಖ್ಯವಲ್ಲ, ಆದರೆ ಪ್ರತಿಯೊಬ್ಬ ನಾಗರಿಕನ ಮತದಾನದ ಹಕ್ಕು ರಕ್ಷಿಸುವುದು ಸರ್ಕಾರದ ಜವಾಬ್ದಾರಿ ಎಂದು ಸ್ಪಷ್ಟಪಡಿಸಿದ್ದಾರೆ. ಕೇಂದ್ರ ಸರ್ಕಾರಿ ಸ್ವಾಮ್ಯದ ಹೆಚ್ಎಂಟಿ ಭೂ ಪರಿವರ್ತನೆಯಾಗದ ಅರಣ್ಯ ಭೂಮಿಯನ್ನು ಅಕ್ರಮವಾಗಿ ರಿಯಲ್ ಎಸ್ಟೇಟ್ ಸಂಸ್ಥೆಗಳಿಗೆ ಮಾರಾಟ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಅರಣ್ಯ ಭೂಮಿ ತೆರವಿಗೆ ಆದೇಶ ನೀಡಲಾಗಿದೆ ಎಂದು ಗ್ರಾಮೀಣಾಭಿವೃದ್ದಿ ಸಚಿವ ಈಶ್ವರ ಖಂಡ್ರೆ ಸ್ಪಷ್ಟಪಡಿಸಿದ್ದಾರೆ. ಬೀದರ್ನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ಆರೋಪಕ್ಕೆ ಪ್ರತಿಕ್ರಿಯಿಸಿ, ಮೊದಲು

0: ಎನ್ಎಂಡಿಸಿ ವಿಐಎಸ್ಎಲ್ ಪುನಶ್ಚೇತನ ಮಾಡಲಿ ಎಂದು ತಿಳಿಸಿದ್ದಾರೆ. ಈಗಲೂ ಎಚ್ಎಂಟಿ ವಶದಲ್ಲಿರುವ ಭೂಮಿಯ ಪೈಕಿ 280 ಎಕರೆ ಪ್ರದೇಶದಲ್ಲಿ ಅರಣ್ಯ ಸ್ವರೂಪದ ನೆಡುತೋಪಿದೆ. ಈ ಅರಣ್ಯ ಭೂಮಿಯನ್ನು ಎಚ್ಎಂಟಿ ವಾಣಿಜ್ಯ ಉದ್ದೇಶಕ್ಕೆ ಬಳಸುತ್ತಿದೆ. 165 ಎಕರೆ ಭೂಮಿಯನ್ನು 300 ಕೋಟಿ ರೂಪಾಯಿಗೆ ಈಗಾಗಲೇ ಮಾರಾಟ ಮಾಡಿದೆ. ಇದೆಲ್ಲವನ್ನೂ ಕುಮಾರಸ್ವಾಮಿ ಅವರು ಭೇಟಿ ನೀಡಿ ಪರಿಶೀಲಿಸಲಿ ಎಂದು ಸಲಹೆ ನೀಡಿದ್ದಾರೆ. ಎಚ್ಎಂಟಿ ವಶದಲ್ಲಿರುವ ಅರಣ್ಯಭೂಮಿ 7 ಕೋಟಿ ಕನ್ನಡಿಗರ ಆಸ್ತಿಯಾಗಿದ್ದು ಇಲ್ಲಿನ 444 ಎಕರೆ ಪ್ರದೇಶದಲ್ಲಿ ಬೃಹತ್ ಜೈವಿಕ ಉದ್ಯಾನ ನಿರ್ಮಿಸುವುದು ಸರ್ಕಾರದ ಗುರಿಯಾಗಿದೆ. ಕುಮಾರಸ್ವಾಮಿ ಅವರು ರಿಯಲ್ ಎಸ್ಟೇಟ್ ಅವ್ಯವಹಾರ ಎಂದು ಆರೋಪಿಸುವುದರಲ್ಲಿ ಯಾವುದೇ ಹುರುಳಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದಲ್ಲಿ ನಡೆಯುತ್ತಿರುವ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ರಾಜ್ಯ ಸರ್ಕಾರ ಹಸ್ತಕ್ಷೇಪ ಮಾಡುತ್ತಿದೆ ಎಂದು ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರು ನೀಡಲು ಬಿಜೆಪಿ ಜೆಡಿಎಸ್ ನಿಯೋಗ ನಿರ್ಧರಿಸಿದೆ. ನವದೆಹಲಿಯಲ್ಲಿಂದು ಎಸ್ಐಆರ್ಗೆ ಸಂಬಂಧಿಸಿದ ಸಮಸ್ಯೆಗಳ ಕುರಿತು ನಿಯೋಗ ಜ್ಞಾಪಕ ಪತ್ರ ಸಲ್ಲಿಸಿದೆ. ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ, ಎಚ್ಡಿ ಕುಮಾರಸ್ವಾಮಿ, ಶೋಭಾ ಕರಂದ್ಲಾಜೆ ಹಾಗೂ ವಿ ಸೋಮಣ್ಣ ನಿಯೋಗದಲ್ಲಿದ್ದಾರೆ. ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆಯಲ್ಲಿ ನಡೆದಿದೆ ಎನ್ನಲಾದ ಅಕ್ರಮಗಳ ಬಗ್ಗೆ ತನಿಖೆ ನಡೆಸುವಂತೆ ಕೋರಿ ಎನ್ಡಿಎ ನಿಯೋಗ ಈಗಾಗಲೇ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ವಿ ಅನ್ಬುಕುಮಾರ್ ಅವರಿಗೆ ಮನವಿ ಸಲ್ಲಿಸಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದಲ್ಲಿ ವ್ಯಾಪಕ ಮಳೆಯಾಗುತ್ತಿದ್ದು ಬರಗಾಲದ ಆತಂಕದಲ್ಲಿ ಇದ್ದ ಹಲವಾರು ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗುತ್ತಿದೆ. ಮಲೆನಾಡು ಮತ್ತು ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ನದಿಗಳು ಉಕ್ಕಿ ಹರಿಯುತ್ತಿವೆ. ತಗ್ಗು ಪ್ರದೇಶಗಳು ಜಲಾವೃತವಾಗಿವೆ. ಬೆಳಗಾವಿ ಜಿಲ್ಲೆಯ ಬೆಳಗಾವಿ, ಖಾನಾಪುರ, ಶಿವಮೊಗ್ಗ ಜಿಲ್ಲೆಯ ಸಾಗರ, ತೀರ್ಥಹಳ್ಳಿ, ಹೊಸನಗರ ತಾಲೂಕುಗಳು, ಹಾಸನ ಜಿಲ್ಲೆಯ ಸಕಲೇಶಪುರದಲ್ಲಿಯೂ ಭಾರೀ ಮಳೆಯಾಗುತ್ತಿದೆ. ಮಹಾರಾಷ್ಟದಲ್ಲಿ ಮಳೆಯಾಗುತ್ತಿರುವುದರಿಂದ ಉತ್ತರ ಕರ್ನಾಟಕದಲ್ಲಿ ಹರಿಯುತ್ತಿರುವ ಹಲವು ನದಿಗಳು ಅಪಾಯದ ಮಟ್ಟ ಮೀರಿ ಹರಿಯುತ್ತಿವೆ. ಕೊಡಗಿನಲ್ಲಿ ಮಳೆ ಪ್ರಮಾಣ ಹೆಚ್ಚಾಗಿರುವುದರಿಂದ ಮಂಡ್ಯ ಜಿಲ್ಲೆಯ ಕೆಆರ್ಎಸ್ ಜಲಾಶಯದ ಒಳಹರಿವಿನಲ್ಲಿ ಗಣನೀಯ ಏರಿಕೆ ಕಂಡಿದೆ. ನಿನ್ನೆ 1449 ಕ್ಯೂಸೆಕ್ನಷ್ಟು ಇದ್ದ ಒಳಹರಿವು ಇಂದು 5734 ಕ್ಯೂಸೆಕ್ಗೆ ಏರಿಕೆಯಾಗಿದೆ. ನೀರಿನ ಪ್ರಮಾಣ ಕೊಂಚ ಏರಿಕೆ ಕಂಡಿರುವುದರಿಂದ ಮಂಡ್ಯ, ಬೆಂಗಳೂರು ಸೇರಿದಂತೆ ಹಲವೆಡೆಗೆ ಕುಡಿಯುವ ನೀರು ಮತ್ತು ಮಂಡ್ಯ ಜಿಲ್ಲೆಯ ಕೃಷಿ ಚಟುವಟಿಕೆಗಾಗಿ ಅಣೆಕಟ್ಟೆಯಿಂದ 777 ಕ್ಯೂಸೆಕ್ ನೀರನ್ನು ನದಿಗೆ ಹರಿಬಿಡಲಾಗುತ್ತಿದೆ. ದಾವಣಗೆರೆ ಜಿಲ್ಲೆಯಲ್ಲಿ ಉತ್ತಮ ಮಳೆಯಾಗುತ್ತಿದ್ದು ಬಿತ್ತನೆ ಕಾರ್ಯ ಕೂಡ ಚುರುಕಿನಿಂದ ಸಾಗಿದೆ. ತುಂಗಭದ್ರಾ ನದಿಯಲ್ಲಿ ಸದ್ಯ 20,000 ಕ್ಯೂಸೆಕ್ನಷ್ಟು ನೀರು ಹರಿಯುತ್ತಿದ್ದು ಜಿಲ್ಲೆಯ ಕುಡಿಯುವ ನೀರಿನ ಸಮಸ್ಯೆ ಸದ್ಯಕ್ಕೆ ನಿವಾರಣೆಯಾಗಿದೆ ಎಂದು ಜಿಲ್ಲಾಧಿಕಾರಿ ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ. ಮುಂಬರುವ ನವೆಂಬರ್, ಡಿಸೆಂಬರ್ ಅಷ್ಟೇ ಅಲ್ಲದೆ ಜನವರಿ ತಿಂಗಳವರೆಗೂ ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಯಾವುದೇ ತೊಂದರೆಯಿಲ್ಲ ಎಂದು ಸಂತಸ ವ್ಯಕ್ತಪಡಿಸಿದ್ದಾರೆ. ದೇಶದ ವಿವಿಧ ರಾಜ್ಯಗಳಲ್ಲಿ 150 ಅಧಿಕ ತೂಗು ಸೇತುವೆಗಳನ್ನು ನಿರ್ಮಿಸಿ ಬ್ರಿಡ್ಜ್ ಮ್ಯಾನ್ ಆಫ್ ಇಂಡಿಯಾ ಎಂದೇ ಪ್ರಸಿದ್ದಿ ಪಡೆದಿದ್ದ ಪದ್ಮಶ್ರೀ ಪುರಸ್ಕೃತ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯದ ಡಾ ಗಿರೀಶ್ ಭಾರದ್ವಾಜ್ ಇಂದು ಮುಂಜಾನೆ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನ ಹೊಂದಿದ್ದಾರೆ. ಅವರಿಗೆ 76 ವರ್ಷ ವಯಸ್ಸಾಗಿತ್ತು. ಇವರು ಗ್ರಾಮೀಣ ಮತ್ತು ದುರ್ಗಮ ಪ್ರದೇಶಗಳಲ್ಲಿ ಕಡಿಮೆ ವೆಚ್ಚದಲ್ಲಿ ತೂಗು ಸೇತುವೆಗಳನ್ನು ನಿರ್ಮಿಸುವ ಮೂಲಕ ಜನರ ನೆಮ್ಮದಿಯ ಬದುಕಿಗೆ ಆಸರೆಯಾಗಿದ್ದರು. ಈಗಾಗಲೇ ಇವರು ನದಿಗಳ ಮೇಲೆ 140 ತೂಗು ಸೇತುವೆ ನಿರ್ಮಿಸಿದ್ದಾರೆ. ಸ್ಥಳೀಯವಾಗಿ ದೊರೆಯುವ ಸಾಮಗ್ರಿಗಳನ್ನು ಬಳಸಿಕೊಂಡು ಕಡಿಮೆ ವೆಚ್ಚದಲ್ಲಿ ತೂಗು ಸೇತುವೆಗಳ ವಿನ್ಯಾಸ ಮತ್ತು ನಿರ್ಮಾಣ ಮಾಡುವುದು ಇವರ ವಿಶೇಷತೆಯಾಗಿತ್ತು. ಇವರ ಮಹಾನ್ ಸಾಧನೆಗೆ 2017ರಲ್ಲಿ ದೇಶದ ಅತ್ಯುನ್ನತ ಪ್ರಶಸ್ತಿಗಳಲ್ಲಿ ಒಂದಾದ ಪದ್ಮಶ್ರೀ ಪ್ರಶಸ್ತಿ ಒಲಿದು ಬಂದಿತ್ತು. ಡಾ ಗಿರೀಶ್ ಭಾರದ್ವಾಜ್ ಅವರ ನಿಧನಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೇರಿದಂತೆ ಹಲವು ಗಣ್ಯರು ಸಂತಾಪ ವ್ಯಕ್ತಪಡಿಸಿದ್ದಾರೆ. ಗೃಹಜ್ಯೋತಿ ಫಲಾನುಭವಿಗಳ ಮನೆ ಮನೆ ಪರಿಶೀಲನೆ ಕಾರ್ಯಕ್ಕೆ ಬೆಸ್ಕಾಂ ಮೀಟರ್ ರೀಡರ್ಗಳು ನಿಯೋಜನೆಗೊಂಡಿರುವುದರಿಂದ ಜುಲೈ ತಿಂಗಳ ನಿಯಮಿತ ಮೀಟರ್ ರೀಡಿಂಗ್ ಇರುವುದಿಲ್ಲ ಎಂದು ಬೆಸ್ಕಾಂ ಪ್ರಕಟಣೆ ಸ್ಪಷ್ಟಪಡಿಸಿದೆ. ಜುಲೈ ತಿಂಗಳ ಬಿಲ್ಲಿಂಗ್ ಅವಧಿಯಲ್ಲಿ ಗ್ರಾಹಕರಿಗೆ ಕಳೆದ 3 ತಿಂಗಳ ಸರಾಸರಿ ವಿದ್ಯುತ್ ಬಳಕೆ ಆಧಾರದ ಮೇಲೆ ಸರಾಸರಿ ಬಿಲ್ ನೀಡಲಾಗುವುದು ಎಂದು ತಿಳಿಸಿದೆ.

0: ಆದರೆ ಎಚ್ಡಿ ಗ್ರಾಹಕರು 40 HP ಮತ್ತು ಅದಕ್ಕಿಂತ ಹೆಚ್ಚಿನ ಮಂಜೂರಾದ ಲೋಡ್ ಹೊಂದಿರುವ ಲೋ ಟೆನ್ಷನ್ ಗ್ರಾಹಕರು, ಸೋಲಾರ್ ರೂಫ್ ಟಾಪ್ ಗ್ರಾಹಕರು ಹಾಗೂ ತಾತ್ಕಾಲಿಕ ವಿದ್ಯುತ್ ಸಂಪರ್ಕ ಪಡೆದಿರುವ ಗ್ರಾಹಕರಿಗೆ ನೈಜ ಮೀಟರ್ ರೀಡಿಂಗ್ ಆಧಾರದ ಮೇಲೆ ಬಿಲ್ ನೀಡಲಾಗುವುದು ಎಂದು ಬೆಸ್ಕಾಂ ಸ್ಪಷ್ಟಪಡಿಸಿದೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ರಾಜ್ಯದ ವಿವಿಧೆಡೆ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಮುಂದುವರೆದಿದೆ. ಹಾವೇರಿ ಜಿಲ್ಲೆಯಲ್ಲಿ ಕೇಂದ್ರ ಚುನಾವಣಾ ಆಯೋಗದ ನಿರ್ದೇಶನದಂತೆ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಮುಂದುವರೆದಿದ್ದು, ಈವರೆಗೆ 214,000 ಮತದಾರರ ಮಾಹಿತಿಯನ್ನು ಗಣಕೀಕರಣ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ವಿಜಯ ಮಹಾಂತೇಶ ತಿಳಿಸಿದ್ದಾರೆ. ಬಳ್ಳಾರಿ ಜಿಲ್ಲೆಯಲ್ಲಿ ಈವರೆಗೆ 145,036 ಮತದಾರರ ಮಾಹಿತಿಯನ್ನು ಗಣಕೀಕರಣ ಮಾಡಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿಯೂ ಆಗಿರುವ ಜಿಲ್ಲಾಧಿಕಾರಿ ಕೆ ನಾಗೇಂದ್ರ ಪ್ರಸಾದ್ ಮಾಹಿತಿ ನೀಡಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಮುಂದುವರೆದಿದ್ದು, 138,521 ಎಲೆಕ್ಟೋರಲ್ ಫಾರ್ಮ್ಗಳನ್ನು ವಿತರಿಸಲಾಗಿದ್ದು, ಪ್ರಕ್ರಿಯೆಯು ಶೇಕಡ 87.9% ಪೂರ್ಣಗೊಂಡಿದೆ ಎಂದು ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ತಿಳಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ಪರಿಸ್ಥಿತಿ ಅವಲೋಕಿಸಿ ಬರಗಾಲ ಪೀಡಿತ ಪ್ರದೇಶ ಘೋಷಣೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಕೇಂದ್ರ ಸರ್ಕಾರಿ ಸ್ವಾಮ್ಯದ ಎಚ್ಎಂಟಿಯಿಂದಲೇ ಅರಣ್ಯ ಭೂಮಿ ಅತಿಕ್ರಮಣ, ಸಚಿವ ಈಶ್ವರ್ ಖಂಡ್ರೆ. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ರಾಜ್ಯ ಸರ್ಕಾರ ಹಸ್ತಕ್ಷೇಪ, ನವದೆಹಲಿಯಲ್ಲಿ ಇಂದು ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರು ನೀಡಲು ಎನ್ಡಿಎ ನಿಯೋಗ ನಿರ್ಧಾರ. ಕೊಡಗು ಸೇರಿದಂತೆ ರಾಜ್ಯದ ಹಲವೆಡೆ ವ್ಯಾಪಕ ಮಳೆ, ಜಲಾಶಯಗಳಲ್ಲಿ ನೀರಿನ ಮಟ್ಟ ಹೆಚ್ಚಳ ಹಾಗೂ ತೂಗು ಸೇತುವೆಗಳ ಸರದಾರ ಪದ್ಮಶ್ರೀ ಪುರಸ್ಕೃತ ಡಾ ಗಿರೀಶ್ ಭಾರದ್ವಾಜ್ ನಿಧನ, ಗಣ್ಯರಿಂದ ಸಂತಾಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
1: ಇದು ಆಕಾಶವಾಣಿಯ ಹಾಸನ ಕೇಂದ್ರ. ಈಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕಲ್ಯಾಣ ಮಂಟಪ ಚಿತ್ರದ ಗೀತೆ. ಹಾಡಿರುವ ಕಲಾವಿದರು ರಾಘವೇಂದ್ರ ರಾಜ್ಕುಮಾರ್, ಸಾಹಿತ್ಯ ಚಿ ಉದಯಶಂಕರ್ ಅವರದು, ಸಂಗೀತ ಉಪೇಂದ್ರ ಕುಮಾರ್ ಅವರಿಂದ.

0: ಕೇಳುಗರೆ, ಹಾಸನ ಆಕಾಶವಾಣಿಯಿಂದ ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ ಮೂಡಿಬರಲಿದೆ ಆದಿಚುಂಚನಗಿರಿ ಆರೋಗ್ಯವಾಣಿ.
1: ನುರಿತ ವೈದ್ಯರು ಭಾಗವಹಿಸುವ ಈ ಕಾರ್ಯಕ್ರಮದಲ್ಲಿ ಉಪಯುಕ್ತವಾದ ಸಂಗತಿಗಳು ಬಿತ್ತರವಾಗಲಿವೆ. ಕೇಳಿ ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ ಆದಿಚುಂಚನಗಿರಿ ಆರೋಗ್ಯವಾಣಿ.
2: ಸರಣಿ ರೂಪದಲ್ಲಿ ಪ್ರಸಾರವಾಗುವ ಈ ಕಾರ್ಯಕ್ರಮಗಳ ಪ್ರಾಯೋಜಕರು ಆದಿಚುಂಚನಗಿರಿ ಆಸ್ಪತ್ರೆ, ಬಿಜಿನಗರ, ನಾಗಮಂಗಲ ತಾಲೂಕು, ಮಂಡ್ಯ ಜಿಲ್ಲೆ.
3: ಆತ್ಮೀಯ ರೈತ ಬಾಂಧವರೇ, ಕೃಷಿ ತರಂಗ ನೇರ ಫೋನ್ ಇನ್ ಕಾರ್ಯಕ್ರಮ ನಾಳೆ ಸಂಜೆ 6:50 ನಿಮ್ಮ ಹಾಸನ ಆಕಾಶವಾಣಿಯ ಕೃಷಿ ರಂಗ ಕಿಸಾನ್ ವಾಣಿಯಲ್ಲಿ. ಎಲ್ ನಿನೋ ಪರಿಣಾಮದಿಂದ ಮಳೆ ಕೊರತೆಯಾಗಿರುವ ಸಂದರ್ಭದಲ್ಲಿ ತೋಟಗಾರಿಕೆ ಬೆಳೆಗಳ ನಿರ್ವಹಣೆ ಕುರಿತಂತೆ ಹಾಸನದ ತೋಟಗಾರಿಕೆ ಇಲಾಖೆಯ ಜಂಟಿ ತೋಟಗಾರಿಕಾ ನಿರ್ದೇಶಕರಾದ ಡಾ HR ಯೋಗೇಶ್ ಅವರೊಂದಿಗೆ ನೇರ ಸಂವಾದ. ಸಂಪರ್ಕಕ್ಕಾಗಿ ನಮ್ಮ ದೂರವಾಣಿ ಸಂಖ್ಯೆಗಳು 245258 ಮತ್ತೊಂದು 246289. ಎಸ್ಟಿಡಿ ಕ್ರಮಾಂಕ 08172. ಗಮನಿಸಿ, ಕೃಷಿ ತರಂಗ ನೇರ ಫೋನ್ ಇನ್ ಕಾರ್ಯಕ್ರಮ ನಾಳೆ ಸಂಜೆ 6:50 ನಿಮ್ಮ ಹಾಸನ ಆಕಾಶವಾಣಿಯ ಕೃಷಿ ರಂಗ ಕಿಸಾನ್ ವಾಣಿಯಲ್ಲಿ. ಎಲ್ನಿನೋ ಪರಿಣಾಮದಿಂದ ಮಳೆ ಕೊರತೆಯಾಗಿರುವ ಸಂದರ್ಭದಲ್ಲಿ ತೋಟಗಾರಿಕೆ ಬೆಳೆಗಳ ನಿರ್ವಹಣೆ ಕುರಿತಂತೆ ನೇರ ಸಂವಾದ. ಭಾಗವಹಿಸುತ್ತಾರೆ ಹಾಸನದ ತೋಟಗಾರಿಕೆ ಇಲಾಖೆಯ ಜಂಟಿ ತೋಟಗಾರಿಕಾ ನಿರ್ದೇಶಕರಾದ ಡಾ HR ಯೋಗೇಶ್. ಕಾರ್ಯಕ್ರಮಕ್ಕೆ ಕರೆ ಮಾಡಿ ಇದರ ಸದುಪಯೋಗವನ್ನು ಮಾಡಿಕೊಳ್ಳಿ.
4: ಆಯ್ತೇರಿಲ್ಲ ಕಡಿ ಪಕ್ಕಡಿ ಜಿಮ್ಮ.
2: ಜಗ್ಗೇಶ್ ಅವರು ಹಾಡಿರುವ ಬಂಡ ನನಗಂಡ ಚಿತ್ರದ ಗೀತೆ. ಗೀತೆಯ ಸಾಹಿತ್ಯ ಮತ್ತು ಸಂಗೀತ ವಿ ಮನೋಹರ್ ಅವರದು.

0: ಕೃಷಿ ಕಂಕಣ ಸಮಗ್ರ ಕೃಷಿ ಅಳವಡಿಕೆ ಕುರಿತ ಹಾಸನ ಆಕಾಶವಾಣಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಕಂಕಣ.
1: ಹಾಸನ ಆಕಾಶವಾಣಿ ಹಾಗೂ ಕೃಷಿ ಇಲಾಖೆಯ ಸಹಯೋಗದಲ್ಲಿ ಪ್ರತಿ ಗುರುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
2: ಸಮಗ್ರ ಕೃಷಿಯ ಪ್ರಕಾರಗಳು, ಸಮಗ್ರ ಕೃಷಿಯ ಅಳವಡಿಕೆ, ಸಮಗ್ರ ಕೃಷಿಯ ಸವಾಲುಗಳು, ಸಮಗ್ರ ಕೃಷಿಯಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಸಮಗ್ರ ಕೃಷಿಗೆ ಕೃಷಿ ಇಲಾಖೆಯ

0: ಯೋಜನೆಗಳ ಕುರಿತ ವಿನೂತನ ಪ್ರಾಯೋಜಿತ ಸರಣಿ ಕೃಷಿ ಕಂಕಣ.
1: ಸಮಗ್ರ ಕೃಷಿಯ ವಿವಿಧ ಆಯಾಮಗಳ ಕುರಿತು ಕೃಷಿ ವಿಜ್ಞಾನಿಗಳು, ಕೃಷಿ ಅಧಿಕಾರಿಗಳು ಹಾಗೂ ಪ್ರಗತಿಪರ ಕೃಷಿಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
2: ನಿಮ್ಮ ಕೃಷಿಯನ್ನು ಅರ್ಥಪೂರ್ಣವಾಗಿಸಿಕೊಳ್ಳಲು, ಮತ್ತಷ್ಟು ಲಾಭದಾಯಕವಾಗಿಸಿಕೊಳ್ಳಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಕೃಷಿ ಕಂಕಣ ಪ್ರತಿ ಗುರುವಾರ ಸಂಜೆ 6:50.
0: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಹಾಸನ.

ಇದುವರೆಗೆ ಆಕಾಶವಾಣಿ ಹಾಸನ ಕೇಂದ್ರದಿಂದ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ. ಮತ್ತೆ ಕನ್ನಡ ಚಿತ್ರಗೀತೆಗಳನ್ನು ಇಂದು ಸಂಜೆ 5:45, ರಾತ್ರಿ 7:45 ಹಾಗೂ ರಾತ್ರಿ 10:00 ಮಧುರ ಗಾನ ಕಾರ್ಯಕ್ರಮದಲ್ಲಿ ಕೇಳಬಹುದು. ಇನ್ನು ಹಿಂದಿ ಚಿತ್ರಗೀತೆಗಳನ್ನು ಇನ್ನು ಮುಂದೆ 3:00-5:00 ರಾತ್ರಿ 10:30 ಗೀತ್ ಗಾಥಾ ಚಿಲ್ ಮುಂಬೈ ಯುದ್ಧ ವಾರ್ತೆ ಕೇಂದ್ರದ ಸಹ ಪ್ರಸಾರದಲ್ಲಿ ಕೇಳುತ್ತೀರಿ. ಇದು ಆಕಾಶವಾಣಿಯ ಹಾಸನ ಕೇಂದ್ರ. ಸಮಯ 3:00. ಇನ್ನು ಮುಂದೆ ಮುಂಬೈ ಯುದ್ಧ ಭಾರತಿ ಕೇಂದ್ರದ ಸಹ ಪ್ರಸಾರ.

ಕೇಳುಗರ, ಇದು ನಿಮ್ಮ ಮನದ ಮಿಡಿತ, ಹೃದಯದ ತುಡಿತ, ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್ಗಳಲ್ಲಿ. ಸಮಯ 4:59:18. ನಮ್ಮೆಲ್ಲ ಆತ್ಮೀಯ ಅಭಿಮಾನಿ ಕೇಳುಗರಿಗೆ ನಿಮ್ಮ ನೆಚ್ಚಿನ ಬಾನುಲಿ ಗೆಳೆಯ ಷಣ್ಮುಖ ಹೆಚ್ವಿ ಮಾಡುವ ಪ್ರೀತಿಯ ನಮಸ್ಕಾರಗಳು.

0: ಆತ್ಮೀಯ ಕೇಳುಗರೆ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಹಾಸನ FM 102.2 MHz.

0: ಆತ್ಮೀಯ ಕೇಳುಗರೆ, ಈಗ ಕೇಳೋಣ ಮಳೆ ಕೊರತೆಯ ಸಂದರ್ಭದಲ್ಲಿ ಕೃಷಿಯ ಸವಾಲುಗಳು ಮತ್ತು ಪರಿಹಾರ ಈ ಕುರಿತು ಚರ್ಚೆ. ಭಾಗವಹಿಸುತ್ತಾರೆ ಬೆಂಗಳೂರಿನ ಕೃಷಿ ತಂತ್ರಜ್ಞರ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಎಬಿ ಪಾಟೀಲ್, ಹಾಸನದ ಕೃಷಿ ಮಹಾವಿದ್ಯಾಲಯದ ವಿಶ್ರಾಂತ ಡೀನ್ ಡಾಕ್ಟರ್ ಎನ್ ದೇವಕುಮಾರ್ ಹಾಗೂ ಮೈಸೂರು ವಿಶ್ವವಿದ್ಯಾನಿಲಯದ ನಿವೃತ್ತ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಕೆಸಿ ಬಸವರಾಜ್. ಚರ್ಚೆ ನಡೆಸಿಕೊಡುತ್ತಾರೆ ಅರಕಲಗೂಡು ವಿ ಮಧುಸೂದನ್.
1: ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಕೃಷಿ ಕ್ಷೇತ್ರದಲ್ಲಿ ಸಾಕಷ್ಟು ವಿದ್ಯಮಾನಗಳು ಇವತ್ತು ಜರುಗ್ತಾ ಇದ್ದಾವೆ. ಅನೇಕ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿದೆ. ಅದರ ಜೊತೆಗೆ ಹೊಸ ಹೊಸ ಸವಾಲುಗಳು ಕೂಡ ದಿವಸದಿಂದ ದಿವಸಕ್ಕೆ ನಮ್ಮ ಕೃಷಿಕರಿಗೆ ಎದುರಾಗ್ತಾ ಇದ್ದಾವೆ. ಬಹಳ ಮುಖ್ಯವಾಗಿ ನಮ್ಮ ಹಳೆಯ ಕೃಷಿಯ ಸಮಸ್ಯೆಗಳು ಏನಿತ್ತೋ ಇವುಗಳನ್ನೆಲ್ಲ ನಿವಾರಣೆ ಮಾಡುವ ನಿಟ್ಟಿನಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಅತ್ಯಂತ ಹೆಚ್ಚು ಕೊಡುಗೆಯನ್ನು ನೀಡಿದೆ ಅಂತ ಹೇಳಿ ಹೇಳಬಹುದು. ಈ ತಂತ್ರಜ್ಞಾನ ಮತ್ತು ಈ ವಿಜ್ಞಾನವನ್ನು ಬಳಕೆ ಮಾಡಿಕೊಂಡು ಭಾರತೀಯ ಕೃಷಿ ಕ್ಷೇತ್ರದಲ್ಲಿ ಸಾಕಷ್ಟು ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯವಾಗಿದೆ. ನಾನಾಗಲೇ ಹೇಳಿದಾಗೆ ಹೊಸ ಹೊಸ ಸವಾಲುಗಳು ಕೂಡ ನಿತ್ಯವೂ ಕೂಡ ಎದುರಾಗ್ತಾ ಇದ್ದಾವೆ. ಕಳೆದ ಸಾಲಿನವರೆಗೂ ಕೂಡ ನಾವು ಈ ಹವಾಮಾನ ಬದಲಾವಣೆ ಅಥವಾ ವಾತಾವರಣದಲ್ಲಿನ ಉಷ್ಣತೆಯ ಹೆಚ್ಚಳವನ್ನು ಅನುಭವಿಸ್ತಾ ಇದ್ವಿ. ಅದಕ್ಕೂ ಕೂಡ ನಮ್ಮ ವಿಜ್ಞಾನಿಗಳು ಒಂದಷ್ಟು ಪರಿಹಾರದ ರೂಪದಲ್ಲಿ ಕಂಡುಕೊಳ್ತಾ ಇದ್ರು. ಈ ಸಾಲಿನಲ್ಲಿ ಕಳೆದ ಒಂದು 4-5 ವರ್ಷಗಳಿಂದ ಇಲ್ಲದಂತಹ ಒಂದು ಸಮಸ್ಯೆ ಈ ಮಳೆ ಕೊರತೆ ಅನ್ನುವಂಥದ್ದು ಪ್ರಾರಂಭವಾಗಿದೆ. ಈ ಮಳೆ ಕೊರತೆಯ ಸಂದರ್ಭದಲ್ಲಿ ನಾವು ಏನನ್ನ ಮಾಡಬೇಕು, ಏನನ್ನ ಮಾಡಬಾರದು, ಈ ಸಂದರ್ಭದಲ್ಲಿ ಎದುರಾಗ್ತಕ್ಕಂತಹ ಹೊಸ ಹೊಸ ಸವಾಲುಗಳನ್ನು ಹೇಗೆ ನಾವು ಎದುರಿಸಬೇಕು ಅನ್ನುವಂತಹ ಒಂದು ಆರೋಗ್ಯಕರವಾದಂತಹ ಚರ್ಚೆಯನ್ನು ಇವತ್ತು ಹಾಸನ ಆಕಾಶವಾಣಿ ಕೇಂದ್ರದಿಂದ ನಾವು ಪ್ರಸಾರವನ್ನ ಮಾಡ್ತಾ ಇದ್ದೇವೆ. ಈ ಚರ್ಚೆಯಲ್ಲಿ ಭಾಗವಹಿಸಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಬೆಂಗಳೂರಿನ ಕೃಷಿ ತಂತ್ರಜ್ಞರ ಸಂಸ್ಥೆಯ ಅಧ್ಯಕ್ಷರಾದಂತಹ ಡಾಕ್ಟರ್ ಎಬಿ ಪಾಟೀಲ್ ಅವರು ನಮ್ಮೊಂದಿಗೆ ಇದ್ದಾರೆ. ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಕೃಷಿ ಇಲಾಖೆಯಲ್ಲಿ 40 ವರ್ಷಗಳಿಗೂ ಅಧಿಕ ಕಾಲ ಅವರು ಸೇವೆಯನ್ನು ಸಲ್ಲಿಸಿದಂಥವರು. ಇವತ್ತಿಗೂ ಕೂಡ ಕೃಷಿ ರಂಗಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ಸಲಹೆಗಳನ್ನು ಕೊಡ್ತಾ ಇರತಕ್ಕಂತಹ ಸಲಹೆಗಾರರಾಗಿಯೂ ಕೂಡ ಕೆಲಸವನ್ನ ಮಾಡ್ತಾ ಇದ್ದಾರೆ. ಡಾಕ್ಟರ್ ಎಬಿ ಪಾಟೀಲ್ ಸರ್ಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರಗಳು ಸರ್. ಹಾಸನ ಜಿಲ್ಲೆ ಆಕಾಶವಾಣಿ ಕೇಂದ್ರದ ಸ್ತೋತ್ರಗಳಿಗೆ ನನ್ನ ಧನ್ಯವಾದಗಳು, ನಮಸ್ಕಾರಗಳು.
1: ಇವರ ಜೊತೆಗೆ ನಮ್ಮ ಹಾಸನದ ಕೃಷಿ ಮಹಾವಿದ್ಯಾಲಯದ ಡೀನ್ ಆಗಿ ಈಗ ನಿವೃತ್ತರಾಗಿರತಕ್ಕಂತಹ ವಿಶ್ರಾಂತ ಡೀನ್ ಆದಂತಹ ಡಾಕ್ಟರ್ ದೇವಕುಮಾರ್ ಅವರು ನಮ್ಮೊಂದಿಗೆ ಇದ್ದಾರೆ. ಸರ್, ತಮಗೂ ಕೂಡ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ ಮಧುಸೂದನ್, ಹಾಗೇನೆ ಎಲ್ಲಾ ಕೇಳುಗರಿಗೂ ನನ್ನ ನಮಸ್ಕಾರ.
1: ಇವರಿಬ್ಬರ ಜೊತೆಗೆ ನಮ್ಮ ಮೈಸೂರು ವಿಶ್ವವಿದ್ಯಾನಿಲಯದ ನಿವೃತ್ತ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಕೆಸಿ ಬಸವರಾಜ್ ಅವರು ನಮ್ಮೊಂದಿಗೆ ಇದ್ದಾರೆ. ಸರ್, ತಮಗೂ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
4: ಶ್ರೋತೃಗಳಿಗೆಲ್ಲ ನಮಸ್ಕಾರ.
1: ಕೃಷಿ, ನಾನಾಗಲೇ ಹೇಳಿದಾಗೆ ಸರ್, ಹೊಸ ಹೊಸ ಸವಾಲುಗಳು ಬರ್ತಾ ಇರುತ್ತೆ, ಅದಕ್ಕೆ ಪರಿಹಾರವನ್ನ ಕೃಷಿಕರು ಕೂಡ ಕಂಡುಕೊಳ್ತಾರೆ, ಜೊತೆಗೆ ವಿಶ್ವವಿದ್ಯಾನಿಲಯ ಮತ್ತು ವಿಜ್ಞಾನಿಗಳು ಕೂಡ ಕಂಡುಕೊಳ್ತಾ ಇರ್ತಾರೆ. ಕಳೆದ ಒಂದು 50 ವರ್ಷಗಳಿಂದ ಕೃಷಿ ಕ್ಷೇತ್ರವನ್ನ ಬಹಳ ಚೆನ್ನಾಗಿ ತಾವು ನೋಡಿದಂಥವ್ರು, ಇವತ್ತಿನ ಕೃಷಿ ವಿದ್ಯಮಾನಗಳು ಏನನ್ಸುತ್ತೆ ಸರ್ ತಮಗೆ?
2: ಇಂಥ ಒಂದು ಅಗ್ರಿಕಲ್ಚರ್ ಎಟ್ ಕ್ರಾಸ್ ರೋಡ್ಸ್ ಅಂತೀವಿ, ಈ ಒಂದು ಸಂದಿಗ್ಧದ ಪರಿಸ್ಥಿತಿಯಲ್ಲಿ ಉತ್ತಮವಾದ ಪ್ರಶ್ನೆಯನ್ನು ತಾವು ಕೇಳಿದಿರಿ ಮಧುಸೂದನ್ ಅವರೇ. ಈಗ ಕಳೆದ 3 ವರ್ಷದಿಂದ ನಮಗೆ ಅತ್ಯಂತ ಉತ್ತಮವಾದಂತಹ ಮಳೆ ಬಂದಿದೆ ರಾಜ್ಯಾದ್ಯಂತ. ಈ ವರ್ಷ ಈ ಎಲ್ ನೀನೋ ಒಂದು ಎಫೆಕ್ಟ್ ಆಗಿ ರಾಜ್ಯಾದ್ಯಂತ ಅಲ್ಲ ರಾಷ್ಟ್ರಾದ್ಯಂತನೇ 5-10% ಡೆಫಿಸಿಟ್ ಅಂತ ಒಂದು ಪ್ರೋಗ್ನೋಸ್ ವರದಿ ಇದೆ. ವಿಶೇಷವಾಗಿ ನಾವು ಹಾಸನ ಜಿಲ್ಲೆಯನ್ನ ತಗೊಂಡಾಗ ಸಾಮಾನ್ಯವಾಗಿ ಜೂನ್ ತಿಂಗಳಲ್ಲಿ ಹಾಸನ ಜಿಲ್ಲೆಯಾದ್ಯಂತ ಸರಾಸರಿಯಾಗಿ ಜೂನ್ 30 ದಿನಗಳಲ್ಲಿ 125-130 ಮಿಲಿಮೀಟರ್ ಮಳೆ ಆಗುತ್ತೆ. ಆದರೆ ಈ ವರ್ಷ 30% ಮಳೆ ಜೂನ್ ತಿಂಗಳಲ್ಲಿ ಈ ಹಾಸನ ಜಿಲ್ಲೆಗೆ ಕಡಿಮೆ ಆಗಿದೆ, ಅಂದರೆ 70-75 mm ಮಳೆ ಆಗಿದೆ. ಇಷ್ಟಲ್ಲೇ ಅದೆ ಕೆಲವೊಂದು ಮಲೆನಾಡು ಭಾಗದಲ್ಲಿ ಅಲ್ಲಿ 60% ಕೂಡ ಕಡಿಮೆ ಆಗಿದೆ. ಸೊ ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಈ ಜಿಲ್ಲೆಯ ರೈತರು ಈ ವರ್ಷ ಬೆಳೆಗಳನ್ನು ಬಿತ್ತನೆ ಮಾಡುವಾಗ ಸ್ವಲ್ಪ ಬೆಳೆ ಪರಿವರ್ತನೆ ಮಾಡಿಕೊಳ್ಬೇಕಂತ ನನ್ನ ಮೊದಲನೇ ಸಲಹೆ. ಏನಾಗಿದೆ, ಒಂದು ಕಾಲದಲ್ಲಿ ಒಂದು 5-6 ವರ್ಷದಿಂದ ಸುಮಾರು 45,000 ಹೆಕ್ಟರ್ ಇಲ್ಲೇ ಆಲೂಗಡ್ಡೆ ಬೆಳೀತಾ ಇದ್ರು. ಆದರೆ ಈ ಕಳೆದ 4-5 ವರ್ಷದಲ್ಲಿ ಕ್ಷೇತ್ರ ತುಂಬಾ ಕಡಿಮೆ ಆಗಿದೆ. ಈಗೇನಾಗಿದೆ, ಅದು 5,000 ಹೆಕ್ಟರ್ಗೆ ಬಂದಿದೆ. ಹಾಗಿರುವಾಗ ನಾವು ಆ ಒಂದು ಕ್ಷೇತ್ರ ಏದಕ್ಕೆ ಪರಿವರ್ತನೆ ಆಗಿದೆ, ಮೇಜ್ ಅಥವಾ ನೀವು ಗೋವಿನ ಜೋಳ ಅಂತೀವಿ,
1: ಮೆಕ್ಕೆಜೋಳ
2: ಅಂತೀವಿ, ಆ ವಿಪರೀತ ಕ್ಷೇತ್ರ ಹೆಚ್ಚಾದಾಗ ಡೌನಿ ಮಿಲ್ಡೋ ಅಂತಕ್ಕಂತ ರೋಗ ಬಂದು ಉತ್ಪಾದನೆ
1: ಕುಂಠಿತ,
2: ತುಂಬಾ ಕುಂಠಿತ ಆಗಿದೆ. ಅದರಲ್ಲಿ ಹತ್ತಿ ಗೋವಿನ ಜೋಳ ಏನಿದಾವೆ, ಇದಕ್ಕೆ ರಾಗಿ ಜೋಳದಕ್ಕಿಂತಲೂ ನೀರಿನ ಅಂಶ ಹೆಚ್ಚಿಗೆ ಬೇಕು. ಸೊ ಈ ವರ್ಷದ ಪರಿಸ್ಥಿತಿನಲ್ಲಿ ನಾವು ಗೋವಿನ ಜೋಳನ ಹೆಚ್ಚು ಮಾಡಿದ್ರೆ ಏನಾಗಿದೆ, ಈ ಹಾಸನ್ ಜಿಲ್ಲೆಯಲ್ಲಿ ಈ ಮೊದಲು ಸುಮಾರು ಒಂದು 45,000-50,000 ಬೇಳೆಕಾಳುಗಳು ಬೆಳೆ ಇರ್ತಿತ್ತು, ಅಂದ್ರೆ ಬೆಳೀತಾ ಇದ್ರು ರೈತರು. ಬಟ್ ಇತ್ತೀಚಿನ ದಿನಗಳಲ್ಲಿ ಹಾಸನ ಜಿಲ್ಲೆಯಾದ್ಯಂತ ಸೇರಿದ್ರು ಒಂದು 5,000-6,000-10,000 ಬೇಳೆಕಾಳು ಬೆಳೆ ಬೆಳೀತಾ ಇದ್ದಾರೆ. ಸೊ ಪಲ್ಸ್ ಅದಕ್ಕೆ ಸ್ವಲ್ಪ ಕಡಿಮೆ ನೀರ್ಬೇಕು, ಕಡಿಮೆ ದಿನ ಬೇಕು, ತವರಿ ಬೆಳೆರಿ, ಹೆಸರು ಬೆಳೆರಿ, ತೊಗರಿ ಬೆಳೆರಿ, ನಾವು ಬೆಳೀತಾ ಇಲ್ಲ. ಆಮೇಲೆ ಏನಾಗಿದೆ ಇನ್ನೊಂದು ಇಲ್ಲೇ ಸಮಸ್ಯೆ, ಕೆಲವು ಭಾಗ ಎಲ್ಲಿ ಗೋವಿನ ಜೋಳ ರೋಗಕ್ಕೆ ತುತ್ತಾಗಿದೆ, ರೇಟ್ ಬರಲಿಲ್ಲ ಅಂದಾಗ ಒಂದು 30% ಆಫ್ ಪೊಟ್ಯಾಟೊ ಏರಿಯಾ ರಾಗಿಗಿನ ಹೋಗ್ತಾ ಇದ್ದಾರೆ. ನಾವು ಈಗ ಜಿಲ್ಲೆಯಾದ್ಯಂತ ನೋಡಿದಾಗ ರಾಗಿಯನ್ನು ಮೊದಲು ಇಲ್ಲಿ ಮಂಡ್ಯದಲ್ಲಿ ಹಲವಾರು ವರ್ಷಗಳಿಂದ ಬೆಳೆದಂತಹ ರೈತರಲ್ಲ, ಇತ್ತೀಚಿನ ದಿನಗಳಲ್ಲಿ ಪೊಟ್ಯಾಟೊ ಏರಿಯಾನ ರಾಗಿಗೆ ಪರಿವರ್ತನೆ ಮಾಡಿದವರು. ಅಲ್ಲಿ ಆಧುನಿಕ ಬೆಳೆ ಪದ್ಧತಿಗಳನ್ನು ಮತ್ತು ಈಗ ಇನ್ಸ್ಟಿಟ್ಯೂಟಲಾಗಿ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿನವರು ML 322 ಅಂತ ಒಂದು ತಳಿಯನ್ನ 18 ಕ್ವಿಂಟಲ್ ಬರುತ್ತೆ, ಬೆಂಕಿ ರೋಗ ನಿರೋಧಕ ಇದೆ ಅಂತ. ಆದ್ರಿಂದ ಹೊಸ ತಳಿಗಳನ್ನು, ಆಧುನಿಕ ಪದ್ಧತಿಗಳನ್ನು, ಇದು ಕೃಷಿ ಬೆಳೆಗಳಲ್ಲಿ. ಇನ್ನೇನಾಗಿದೆ, ತೆಂಗು ಬೆಳೆನೂ ಕೂಡ ಇಲ್ಲಿ ಸಾಕಷ್ಟು ಕ್ಷೇತ್ರ ಇದೆ. ಬಟ್ ಉತ್ಪಾದನೆಯಲ್ಲಿ ತೆಂಗಿನ ಬೆಳೆಗೆ ಸಾಮಾನ್ಯ ಉತ್ಪಾದನೆಯಷ್ಟು ಇಲ್ಲಿ ಉತ್ಪಾದನೆ ಕುಂಠಿತ ಆಗಿದೆ. ಅದರಲ್ಲಿ ಈ ವರ್ಷ ಮಳೆ ಪದ್ಧತಿ, ಮಳೆ ಕಡಿಮೆ ಆದಾಗ ರೈತರು ಈ ಮಲ್ಚಿಂಗ್ ಅಂತ ಹೇಳ್ತೀವಿ ನಾವು, ಹೊದಿಕೆ, ಈ ಅದೇ ಫ್ರಾಂಟ್ಸ್ ಆಗಿರ್ಬೋದು ಅಥವಾ ಕ್ವಾಯರ್ದ ಮ್ಯಾಟ್ ಆಗಿರ್ಬೋದು, ಇನ್ನೊಂದು ಡ್ರಿಪ್ ಮೇಲೆ ಮಾಡ್ತಿದ್ರ ಅಂತ ಇಟ್ಕೊಡಿ. ಬಹಳಷ್ಟು ಮಳೆ ಡೆಫಿಸಿಟ್ ಇದ್ದಾಗ ಎರಡು ಡ್ರಿಪ್ ಲೈನ್ ಮಾಡಿಕೊಂಡು ಲೆಫ್ಟ್ ಸೈಡ್ ಡ್ರಿಪ್ ಅನ್ನ ಈ ಸಲ ಚಾಲೂ ಮಾಡಿದ್ರೆ ನೆಕ್ಸ್ಟ್ ಟೈಮ್ ಬಿಡುವಾಗ ರೈಟ್ ಸೈಡ್, ಸೊ ಅಲ್ಲಿಗೆ ಫಿಸಿಯಾಲಜಿಕಲ್ ಬ್ಯಾಲೆನ್ಸ್ ಮಾಡಕ್ಕೆ. ಅವಾಗ ನೀವು ಕಡಿಮೆ ನೀರಿನಲ್ಲಿ, ಮಳೆಗಾಲ ಕಡಿಮೆ ಆದಾಗ ನೀವು ಸುರಕ್ಷಿತವಾಗಿ ಬೇಸಾಯ ಮಾಡಬಹುದು. ಇನ್ನು ಹೈನುಗಾರಿಕೆಯಲ್ಲಿ ಬಂದಾಗ ಈ ಒಂದು ಹಾಸನ ಜಿಲ್ಲೆನಲ್ಲಿ ಈ ಅರಕಲಗೂಡು ಕಡೆ ಹೋಗ್ತೀವಿ, ಅರಕಲಗೂಡು ಕಡೆ ಹೋದಾಗ ಅಲ್ಲಿ ಸ್ವಲ್ಪ ಈಗ ಸೀಪ್ ಅಂಡ್ ಗೋ ಟ್ರೇಡಿಂಗ್ ಜಾಸ್ತಿ ಇದೆ. ಅವರಿಗೆ ವೆಟರ್ನರಿ ಸರ್ವಿಸಸ್ ಎಕ್ಸೆಸಿಬಿಲಿಟಿ ಆಗಿರ್ಬೋದು, ಕ್ರೆಡಿಟ್ ಫೆಸಿಲಿಟೀಸ್ ಕೊಡೋದಾಗಿರ್ಬೋದು, ಮತ್ತು ವೈಜ್ಞಾನಿಕ ತಳಿಗಳನ್ನು. ಈಗ ನಾವು ಜನರಲ್ ಆಗಿ ಸೀಪ್ ಅಂಡ್ ಗೂಟ್ ನೋಡಿದ್ರೆ ಸಣ್ಣ ಮರಿಗಳಿಗಿಂತ ಅಡಲ್ಟ್ಗಳೇ ಜಾಸ್ತಿ ಇರ್ತವೆ, 60-70%. ಸೊ ಅದಕ್ಕೆ ಆ ಒಂದು ಉದ್ಯಮಿಗೆ ವಿಶೇಷವಾಗಿ ಮಳೆಗಾಲ ಕಡಿಮೆ ಇದ್ದಾಗ ನಾವು ಹೈನುಗಾರಿಕೆಯಲ್ಲಿ ಈಗ ರಾಸುಗಳಿಗಿಂತ ಸೀಪ್ ಅಂಡ್ ಗೂಟ್ ಈಸ್ ಆಲ್ಸೋ ವೆರಿ ಎಕನಾಮಿಕಲಿ ಲುಕ್ರೇಟಿವ್. ಇದಲ್ಲದೆ ಬಹಳಷ್ಟು ಸಕಲೇಶ್ಪುರ ಕಡೆ ಹೋಗ್ತೀವಿ, ಅಲ್ಲಿ ಕಾಫಿ ತೋಟ ಇರ್ತದೆ, ಅಲ್ಲೆಲ್ಲ ಗದ್ದೆ ಇರ್ತದೆ. ಈಗ ಸುಮಾರು 20 ವರ್ಷಗಳಿಂದ ನೋಡಿದಾಗ ನಾವು ಹಾಸನ ಜಿಲ್ಲೆಯಲ್ಲಿ ಈ ಒಂದು ಹ್ಯೂಮನ್ ಅನಿಮಲ್ ಕಾನ್ಫ್ಲಿಕ್ಟ್ ಅಲ್ಲಿ ಒಂದು 20 ವರ್ಷದಲ್ಲಿ ಒಂದು 70 ಜನರು ಈ ಒಂದು ಆನೆಗಳ
1: ಹಾವಳಿಯಿಂದಾಗಿದ್ದಾರೆ.
2: ಆದ್ರೆ ಲಾಸ್ಟ್ 4-5 ಇಯರ್ಸ್ ಅಲ್ಲಿ 20 ಜನ. ಅದರ ಅರ್ಥ ಏನು, ಕಾಡು ಕಡಿಮೆ ಆಗಿರ್ಬಹುದು. ಆನೆ ಏನತ್ತದೆ, ಈ ಭತ್ತ ಬೆಳೆ ಜಾಗ ಎಲ್ಲ ನಂದಿತ್ತು, ನಾನು ಕಾಡಲ್ಲಿ ಓಡಾಡ್ಕೊಂಡಿದ್ದೆ. ಆಕ್ಚುಲಿ ನಾವು ವಿ ಹ್ಯಾವ್ ಎನ್ಕ್ರೋಚ್ಡ್ ದಟ್ ಎನಿಫೆಂಟ್ ಹ್ಯಾವ್ ನಾಟ್ ಎನ್ಕ್ರೋಚ್ಡ್. ಎಲ್ಲೋ ಒಂದ್ ಕಡೆ ಎಕಾಲಜಿಕಲ್ ಹ್ಯೂಮನ್ ಅನಿಮಲ್ ಬ್ಯಾಲೆನ್ಸ್ ತಪ್ತಾ ಇದೆ ಏನು. ಇದಕ್ಕೂ ಕೂಡ ನಾವು ರೈತರು, ಆ ನಾಡಿನಲ್ಲಿರೋರು, ಇದಕ್ಕೆ ಒಂದು ಈಗೆಲ್ಲ ಎಲೆಕ್ಟ್ರಾನಿಕ್ ವಿಜಿಲೆನ್ಸ್ ಮೆಥಡ್ ಬಂದು ಅರ್ಲಿ ಅಲಾರ್ಮಿಂಗ್ ಕೊಡುವಂತ ಅದನ್ನು ಮಾಡಿದರೆ ಆ ಭಾಗದ ರೈತ. ಆದರೆ ಮೊದಲಿನಷ್ಟು ಮಳೆ ಕಾಡಿಮೆ ಆಗ್ತಕ್ಕಂಥ ಭಯ ಪಡ್ತಕ್ಕಂಥ ವಾತಾವರಣ ಈಗ ಇಲ್ಲ.
1: ಇಲ್ಲ,
2: ಯಾಕೆಂದ್ರೆ ರಾಜ್ಯದಂತ ಒಂದು 36% ನೀರಾವರಿ ಆಗಿದೆ. ಸೊ ಇಲ್ಲಿ ಮಳೆ ಆಗದಿದ್ರು ಇನ್ನೊಂದು ಕಡೆ ಮಳೆ ಆಗಿರ್ತದೆ. ಆಮೇಲೆ ಕೆರೆ ತುಂಬು ಯೋಜನೆ ಸರ್ಕಾರ ಬಂದಾಗಲಿಂದ ಅಲ್ಲಲ್ಲಿ ವಾಟರ್ ರೀಚಾರ್ಜ್ ಆಗ್ತಾ ಇದೆ, ಬೋರ್ವೆಲ್ ರೀಚಾರ್ಜ್ ಆಗ್ತವೆ. ಆಮೇಲೆ ಇನ್ನೊಂದು ವಿಶೇಷವಾಗಿ ಇಲ್ಲಿ ಹಾಸನದಲ್ಲಿ ಯಾವುದೇ ಒಂದು ಬೆಳೆಗೆ ಒಂದು ಸೋಯಿಂಗ್ ವಿಂಡೋ ಅಂತ ಇರುತ್ತೆ. ಒಂದು ಬೆಳೆಗೆ ಒಂದು 15 ದಿನದಲ್ಲಿ ಬಿತ್ತನೆ ಮಾಡಬೇಕಂತ ಇರ್ತದೆ. ಅದನ್ನು ರೈತರು ವಿಜ್ಞಾನಿಗಳ ಜೊತೆಯಲ್ಲಿ, ಕೃಷಿ ವಿಜ್ಞಾನಿಗಳ ಸಂಪರ್ಕದಲ್ಲಿ ತಗೊಂಡು ನೂತನವಾದ ತಳಿಗಳನ್ನ ಕರೆಕ್ಟ್ ಆಗಿ ಬಿತ್ತನೆ ಹದ ಯಾವಾಗ ಬರ್ತದೆ, ಅದ್ಧತಿ ಯಾವಾಗಿರ್ತದೆ, ಅದನ್ನು ನೋಡಿಕೊಂಡು ಬಿತ್ತನೆ ಮಾಡಿದರೆ ಹಾಸನ ಜಿಲ್ಲೆಯ ಒಂದು ಕೃಷಿಗೆ ಒಂದು ಪೂರಕವಾಗಿ ಉತ್ತಮವಾದ ಇಳುವರಿ ಬಂದು ರೈತರಿಗೆ ಅನುಕೂಲ ಆಗುತ್ತೆ ಅಂತ ನನ್ನ ಅನಿಸಿಕೆ.
1: ಈಗ ನಿಮ್ಮ ಮಾತುಗಳಲ್ಲಿ ವ್ಯಕ್ತ ಆಗ್ತಕ್ಕಂಥದ್ದು ಬಹಳ ಮುಖ್ಯವಾಗಿ ಈ ಸಾಲಿನಲ್ಲಿ ಮಳೆ ಒಂದಷ್ಟು ಕಡಿಮೆ ಆಗುತ್ತೆ ಎನ್ನುವಂಥದ್ದು. ತಾವು ಹೇಳಿದ್ರಿ 5-6% ಕಡಿಮೆ ಆಗ್ಬೋದು ಅಂತ ಹೇಳಿ, ಇನ್ನು ಕೆಲವು ವರದಿಗಳು ಹೇಳ್ತವೆ 10-15% ಕಡಿಮೆ ಆಗ್ಬೋದು ಅಂತ. ಅದು ಹೆಚ್ಚು ಕಮ್ಮಿ 25% ಕೂಡ ಹೋಗುತ್ತೆ ಸರ್. 25% ಕೂಡ ಈ ಮುಂಗಾರು ಹಂಗಾಮು ಕಡಿಮೆ ಆಯಿತು ಅಂತ ಹೇಳಿದರೆ ಅದನ್ನು ನಾವು ಹೇಗೆ ಸ್ವೀಕರಿಸಬೇಕು, ಅದರ ಪರಿಣಾಮಗಳು ಏನಾಗುತ್ತೆ ದೇವಕುಮಾರ್ ಸರ್?
3: ಈ ಒಂದು ಸಂದರ್ಭದಲ್ಲಿ ನಾವೇನು ಹೇಳ್ತೀವಿ, ಈಗ ರೈತರು ದಶಕಗಳಿಂದ ಕೃಷಿಯನ್ನೇ ಅವಲಂಬಿತರಾಗಿ ಮಾಡ್ತಾ ಇದ್ದಾರೆ. ಅವರಿಗೆ ಅವರದೇ ಆದಂತಹ ಜ್ಞಾನ ಇದೆ. ಬರಗಾಲ ಬಂದಾಗ ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ದು ನಮಗಿಂತ ಅವ್ರಿಗೆ ತಿಳುವಳಿಕೆ ಹೆಚ್ಚಾಗಿದೆ. ಆ ಸಂದರ್ಭದಲ್ಲಿ ನಾವು ಇವತ್ತು ದೀರ್ಘಾವಧಿ ತಳಿಗಳನ್ನ ಬಿಟ್ಟು ಅಲ್ಪಾವಧಿ ತಳಿಗಳು ರಾಗಿ ಆಗ್ಬೋದು ಅಥವಾ ಭತ್ತ ಆಗ್ಬೋದು ಈ ತರದವನ್ನ ಅಲ್ಪಾವಧಿ ತಳಿಗಳನ್ನ ಮಾಡ್ತಕ್ಕಂಥದ್ದು ಒಂದು. ಮತ್ತೆ ಎರಡನೇದಾಗಿ ಬಹಳ ಮುಖ್ಯವಾಗಿ ಎಲ್ಲಿ ಈ ಮುಂಗಾರು ಬಹಳಷ್ಟು ಇಲ್ಲದೆ ಹೋಗಿದೆ ಅಥವಾ ನಮಗೆ ನಾವು ಬಿತ್ತನೆ ಮಾಡ್ತಕ್ಕಂಥ ಕಾಲ ಮುಗಿದೋಗಿದೆ, ಯಾವುದು ರಾಗಿ ಮೆಕ್ಕೆಜೋಳ ಈ ತರದ ಮುಗಿದಿದೆ, ಅಂತ ಪ್ರದೇಶಗಳಿಗೆ ನಾವು ದ್ವಿದಳ ಧಾನ್ಯಗಳನ್ನ ಬೇಳೆಕಾಳು ತರದ ಬೆಳೆಗಳನ್ನ ಅವುಗಳನ್ನ ನಾವು ಬಿತ್ತನೆ ಮಾಡ್ಕೊಂಡು ಒಂದು ವಾಡಿಕೆ ಅವುಗಳನ್ನ ನಾವು ಮಾಡ್ಕೊಳ್ಬೇಕಾಗುತ್ತೆ. ಇದನ್ನ ಮಾಡ್ಕೊಳ್ಳೋದಕ್ಕೆ ತಮಗೆ ಹಾಸನದಲ್ಲಿರ್ತಕ್ಕಂಥ ರೈತರಿಗೆ ಬಹಳಷ್ಟು ಒಳ್ಳೆಯ ಒಂದು ವಿಸ್ತರಣಾ ಸೌಲಭ್ಯ ಲಭ್ಯ ಇದೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಯಾಕೆಂತಂದ್ರೆ ಇಲ್ಲೇ ನಮ್ಮ ಕಂದ್ಲಿಯಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಇದೆ, ಅದಕ್ಕೋಸ್ಕರನೇ ಸಂಪೂರ್ಣವಾಗಿ ರೈತರ ಒಂದು ಸೇವೆಗಾಗಿನೇ ಇರ್ತಕ್ಕಂಥ 6 ಜನ ವಿಷಯ ತಜ್ಞರು ಅದಕ್ಕಾಗಿ ಇರ್ತಾರೆ. ಮತ್ತೆ ಅವರಿಗೆ ಫೋನ್ ಮೂಲಕನೂ ನೀವು ಫೋನ್ ಮಾಡಿ ತಿಳ್ಕೊಳ್ಬೇಕು ಇದಿದೆ. ನಂತರ ಮತ್ತೊಂದು ಅವಕಾಶ ಅಂತಂದ್ರೆ ಕೃಷಿ ಕಾಲೇಜು. ಕೃಷಿ ಕಾಲೇಜ್ಗೆ ಹೋದ್ರೆ ಅಲ್ಲಿ ಎಲ್ಲಾ ವಿಷಯ ತಜ್ಞರು ತಮಗೆ ಲಭ್ಯವಿರ್ತಾರೆ. ಅವ್ರ ಹತ್ರ ಮಾಹಿತಿಯನ್ನ ಪಡ್ಕೊಂಡು ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ದನ್ನ ಇವರು ನಿರ್ಧಾರ ಮಾಡ್ಕೊಳ್ತಕ್ಕಂಥದ್ದು ಒಂದು ಬಹಳ ಮುಖ್ಯವಾದ ಅಂಶ. ಹಾಗೇನೆ ಈಗ ಮಣ್ಣಿನ ಫಲವತ್ತತೆ ಬಗ್ಗೆ ನಾವು ತಗೊಳ್ಳೋದಾದ್ರೆ ರೈತರಿಗೂ ಗೊತ್ತಿದೆ, ವಿಜ್ಞಾನಿಗಳಿಗೂ ನಮಗೂ ಎಲ್ರಿಗೂ ಗೊತ್ತಿದೆ, ಮಣ್ಣಿನ ಒಂದು ಫಲವತ್ತತೆ ಕ್ಷೀಣಿಸ್ತಾ ಇದೆ ದಿನೇ ದಿನೇ ಅಂತ. ಆದಾಗ್ಯೂ ಸಹ ಎಲ್ಲೆಲ್ಲಿ ನಾವು ಸ್ವಲ್ಪ ಮಟ್ಟಿಗೆ ಕಾಂಪೋಸ್ಟ್ ಗೊಬ್ಬರ ಅಥವಾ ಕೊಟ್ಟಿಗೆ ಗೊಬ್ಬರ ಈ ತರದವನ್ನ ನಾವು ಬಳಕೆ ಮಾಡಿ ಬೆಳೆಗಳನ್ನು ಬೆಳೆದಾಗ ಈ ಕಡಿಮೆ ಮಳೆ ಇದ್ದಾಗ್ಯೂ ಸಹ ನಾವು ಅಧಿಕ ಇಳುವರಿ ಇರ್ತಕ್ಕಂಥ ಒಂದು ಸನ್ನಿವೇಶವನ್ನ ನಾವು ಕಾಣಬಹುದು. ಯಾಕೆ ಅಂತಂದ್ರೆ ಈಗ ಮಣ್ಣಿಗೆ ಸಾವಯವ ಪದಾರ್ಥಗಳನ್ನ ಸೇರಿಸಿದಾಗ ಅದರಲ್ಲಿ ಪೋಷಕಾಂಶಗಳು ದೊರೆಯೋದ್ರ ಜೊತೆಗೆ ಈ ಅಲ್ಪ ಸ್ವಲ್ಪ ಬಿದ್ದಂತ ಮಳೆ ನೀರು ಆ ಒಂದು ಮಣ್ಣಲ್ಲಿ ಸಾಕಷ್ಟು ಸಮಯಗಳ ಕಾಲ ಮಣ್ಣನ್ನ ಹಿಡಿದಿಟ್ಕೊಳ್ಳುತ್ತೆ. ಜೊತೆಗೆ ಮಳೆ ನೀರು ಭೂಮಿ ಒಳಗಡೆ ಇಂಗ್ಲಿಕ್ಕೂ ಸಹ ಬಹಳಷ್ಟು ಸಹಾಯ ಮಾಡುತ್ತೆ. ಆ ನಂತರದಲ್ಲಿ ಒಟ್ಟಾರೆಯಾಗಿ ನೀವು ಮಣ್ಣಲ್ಲಿ ಇರ್ತಕ್ಕಂತ ಈ ಒಂದು ಪೋಷಕಾಂಶಗಳು ಸಮತೋಲನ ಪ್ರಮಾಣಕ್ಕೆ ಬಂದು ಸಸ್ಯಗಳಿಗೆ ಬೇಕಾದ ಎಲ್ಲಾ ಪೋಷಕಾಂಶಗಳು ದೊರೆಯೋದ್ರಿಂದ ಸಸ್ಯಗಳು ಸ್ವಾಭಾವಿಕವಾಗಿನೇ ಅವು ದೃಢವಾಗಿ ಬೆಳೀತವೆ, ಮುಂದೆ ಬರ್ತಕ್ಕಂತ ಒಂದು ಈ ಬರ ನಿರೋಧಕ ಶಕ್ತಿಯನ್ನು ಪಡಿತವೆ, ಹಾಗೇನೆ ರೋಗ ನಿರೋಧಕ ಶಕ್ತಿಯನ್ನು ಪಡಿತವೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಮುಂದುವರೆದು ಎಲ್ಲೆಲ್ಲಿ ನಾವು ಈ ತರದ ಸನ್ನಿವೇಶಗಳನ್ನು ನೋಡ್ತೇವೆ, ಈಗ ಈ ಕೇಳ್ತಾ ಇರ್ತಕ್ಕಂಥ ರೈತರು ಅನ್ಕೋಬಹುದು ಏನಪ್ಪ ನಮ್ಗೆ ನಾಳೆ ಮಳೆ ಬರುತ್ತೆ ಅಂತಕ್ಕಂಥದ್ದು ನಮ್ಗೆ ಹೆಂಗ್ ಗೊತ್ತಿರುತ್ತೆ ಅಂತಕ್ಕಂಥದ್ದು ಮುಖ್ಯವಾದ ಪ್ರಶ್ನೆ. ಈ ನಿಟ್ಟಲ್ಲಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ವಿಪತ್ತು ನಿರ್ವಹಣಾ ಸಂಸ್ಥೆ ಏನಿದೆ ಅವರು ಸುಮಾರು ಒಂದು 15 ದಿವಸಗಳಿಗೆ ಆಗ್ತಕ್ಕಂಥ ಮಳೆ ಬರುತ್ತಾ ಇಲ್ವಾ ಅಂತಕ್ಕಂಥ ಒಂದು ಮಾಹಿತಿಯನ್ನ ರೈತರಿಗೆ ಮೊದಲೇ ಕೊಡೋದ್ರಿಂದ ಇವುಗಳನ್ನು ಬಳಸಿಕೊಂಡು ನಾವು ಈ ಕಾಲಕ್ಕೆ ತಕ್ಕಂತೆ ಅನುಗುಣವಾಗಿ ನಮ್ಮ ಬೆಳೆ ಕ್ರಮಗಳನ್ನ ನಾವು ಆಯ್ಕೆ ಮಾಡ್ಕೋಬಹುದು.
1: ಸರ್, ಈಗ ಇಬ್ರು ಕೃಷಿ ವಿಜ್ಞಾನಿಗಳು ಅಭಿಪ್ರಾಯಪಟ್ಟ ಹಾಗೆ ವಾತಾವರಣದಲ್ಲಿ ಏನೇ ಸಂಭವಿಸಲಿ, ಮಳೆ ಜಾಸ್ತಿ ಆಗಲಿ ಅಥವಾ ಕಡಿಮೆ ಆಗಲಿ, ಬಿಸಿಲು ಜಾಸ್ತಿ ಆಗಲಿ ಅಥವಾ ಕಡಿಮೆ ಆಗಲಿ, ಅಥವಾ ಮಾರುಕಟ್ಟೆ ಆಗಿರ್ಬೋದು, ಎಲ್ಲೋ ಯುದ್ಧ ಆದರೂ ಕೂಡ ಅದರ ಅಂತಿಮ ಫಲಾನುಭವಿಗಳು ನಮ್ಮ ಕೃಷಿಕರು, ಅವ್ರ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತೆ. ಇಂತಹ ಸ್ವಾಭಾವಿಕವಾಗಿರೋಂಥದ್ದಾಗ್ಬೋದು ಅಥವಾ ಮನುಷ್ಯ ಸೃಷ್ಟಿಯ ಒಂದು ಇದಾಗ್ಬೋದು, ಇಂಥದ್ದು ಸಂಭವಿಸಿದಾಗ ರೈತರಿಗೆ ಆಗ್ತಕ್ಕಂತಹ ಈ ಆರ್ಥಿಕ ಹೊಡೆತ ಇದೆಯಲ್ಲ, ಅದನ್ನೇನಾದರೂ ತಪ್ಪಿಸ್ಲಿಕ್ಕೆ ಸಾಧ್ಯ ಇದೆಯಾ?
4: ಈಗ ಅಂತಾರಾಷ್ಟ್ರೀಯ ಸಮಸ್ಯೆಯಿಂದ ಉಂಟಾಗುವಂಥದ್ದು ನೇರವಾಗಿ ಗೊಬ್ಬರದ ಮೇಲೆ,
1: ಹೌದು,
4: ಕ್ರಿಮಿನಾಶಕಗಳು, ಕೀಟನಾಶಕ,
1: ಬಿತ್ತನೆ ಬೀಜದ ಮೇಲೆ
4: ಗೊಬ್ಬರ ಇದ್ರ ಮೇಲೆ ಪರಿಣಾಮ ಬೀರುತ್ತೆ. ಆದ್ರೆ ನಮ್ಮದೇ ಆದ ತಪ್ಪುಗಳೇನು ಅಂದ್ರೆ ನಾವು ಬೀಜಗಳನ್ನ ಸರಬರಾಜು ಮಾಡುವಲ್ಲಿ, ಯಾಕಂದ್ರೆ ನೀವು ಮಳೆ ಒಂದಷ್ಟು ಬಂದಾಗ ರೈತರು ಮಾರುಕಟ್ಟೆಗೆ ಬಂದು ಬೀಜಕ್ಕೆ ಡಿಮ್ಯಾಂಡ್, ಗೊಬ್ಬರಕ್ಕೆ ಡಿಮ್ಯಾಂಡ್ ದಿನಗಟ್ಟಲೆ ನಿಂತರೂ ಇಲ್ಲ. ಇದು ಎಲ್ಲೋ ಒಂದ್ ಕಡೆ ನಾವು ಆ ತರ ತಯಾರಿ ಮಾಡುವಲ್ಲಿ ಸೋತಿದ್ದೇವೆ. ಮತ್ತೆ ಈಗಾಗಲೇ ಒಂದು ಮೀಟಿಯೋರಲಾಜಿಕಲ್ ಡಿಪಾರ್ಟ್ಮೆಂಟಿನ ಅಂದಾಜು ಪ್ರಕಾರವೇ 40% ಮಳೆ ಈ ಹಂಗಾಮಲ್ಲಿ ಬರಬೇಕಾದ ಕಡಿಮೆ
1: ಆಗಿದೆ.
4: ಹಾಗಾಗಿ ಮುಖ್ಯವಾಗಿ ನಾವು ಬಿತ್ತುವಂತ ಒಂದು ಪರಿಸ್ಥಿತಿ ಹೊರಟೋಗಿದೆ. ಈಗ ನೀವು ಆಲೂಗೆಡ್ಡೆ ಬಗ್ಗೆ ಪಾಟೀಲ್ ಹೇಳ್ತಾ ಇದ್ರು, ಈಗ ಆಲೂಗೆಡ್ಡೆ ಹೋದದ್ದು ಆ ಡಿಸೀಸ್ಗೆ ನಾವು ಒಂದು ಪರಿಹಾರವನ್ನು ಪರಿಪೂರ್ಣವಾಗಿ ಕೊಡಲಿಲ್ಲ. ಈ ಹಿಂದೆ ಹಾಸನದ ಕೃಷಿ ಹೇಗಿತ್ತಂದ್ರೆ ಗೆಂಡೆ ರಾಗಿ
1: ರಾಗಿ
4: ಎಷ್ಟು ಚೆಂದ ಇತ್ತು,
1: ಒಳ್ಳೆ ಕಾಂಬಿನೇಷನ್
4: ಹಾಸನದ ಅರ್ಥವ್ಯವಸ್ಥೆಯ ಮೇಲೆ. ಅಂದ್ರೆ ಆ ಗೆಂಡೆ ತಗೊಂಡು ರಾಗಿ ಹಾಕೋರು, ರಾಗಿ ಎಷ್ಟು ಚೆನ್ನಾಗಿ ಬರ್ತಾ ಇತ್ತು, ಅದ್ರ ಜೊತೆ ಹಳ್ಳು, ಅದ್ರ ಜೊತೆ ತೊಗರಿ,
1: ಹುಚ್ಚಳ್ಳು
4: ಹುಚ್ಚಳ್ಳು ಇದೆಲ್ಲ ಆತರದ ಒಂದು ಸಮೃದ್ಧವಾದ ಕೃಷಿ ಹಾಸನ ಜಿಲ್ಲೆಯಲ್ಲಿ. ಯಾಕಂದ್ರೆ ಇದು ಅರೆ ಮಲೆನಾಡು ಪ್ರದೇಶ, ಮಲೆನಾಡು ಪ್ರದೇಶ ಸೇರಿದೆ. ಮಳೆಯು ಕೂಡ 1000 ಮಿಲಿಮೀಟರ್ ಕೆಲವು ಕಡೆ 2000 ಮಿಲಿಮೀಟರ್ ಮಳೆ ಆಗುವಂಥದ್ದು, 3000 ಮಿಲಿಮೀಟರ್ ಆಗುವಂಥದ್ದು ಇದೆ ಸಕಲೇಶ್ಪುರ ಅಂತ. ಸೊ ಈ ಒಂದು ವಾತಾವರಣದಲ್ಲಿ ಉತ್ತಮವಾದಂಥ ಕೃಷಿ, ಈವನ್ 1000 ಮಿಲಿಮೀಟರ್ ಬೀಳುವಂತ ಅರ್ಕಲ್ಗೋಡು ಮತ್ತೆ 700-800 ಬೀಳುವಂತ ಚಂದ್ರಪಟ್ಟಣ ಅರಸೀಕೆರೆ ಈ ಭಾಗದಲ್ಲಿ ಇರಬಹುದು, ಒಂದು ವ್ಯವಸ್ಥಿತವಾದ ರೀತಿಯಲ್ಲಿ ಬದುಕನ್ನು ಕಟ್ಟಿಕೊಳ್ಳುವಂತ ಕೃಷಿ ಪದ್ಧತಿ ಇತ್ತು. ಈಗ 40% ಮಳೆ ಬರದೇ ಇರೋದ್ರಿಂದ ಈ ಒಂದು ತೇವಾಂಶವನ್ನ ನಾವು ಯಾವ ರೀತಿಯಲ್ಲೂ ಪೂರೈಕೆ ಮಾಡಕ್ಕಾಗದೆ ಇವತ್ತು ನಾವು ಬಿತ್ತಕ್ಕೆ ಆಗಿಲ್ಲ. ಬಹಳಷ್ಟು ಕಡೆ ಬಿತ್ತಿಲ್ಲ. ಬಿತ್ತಿರುವಂತ ಮೆಕ್ಕೆಜೋಳ, ಹೊಗೆಸೊಪ್ಪು, ಈಗ ಅರ್ಕಲ್ಗೋಡ್ನ 2 ಹೋಬಳಿಗಳಲ್ಲಿ
1: ಹೊಗೆಸೊಪ್ಪನ್ನು
4: ಬೆಳೀತಾರೆ, ಹಾಕಿದ್ದಾರೆ, ಮಳೆ ಕಾಯ್ತಾ ಇದೆ. ಬಟ್ ಹೊಗೆಸೊಪ್ಪು ಅಂತ ಬೆಳೆ ಅಂದ್ರೆ 2 ತಿಂಗಳು ಮಳೆ ಬರೆದು ಹೋದ್ರು
1: ಹೋಗ್ಬಿಡುತ್ತದೆ, ಒಣಗೋಗುತ್ತೆ.
4: ಇಲ್ಲ, ನೀವು 2 ತಿಂಗಳ ಮೇಲೆ ಮಳೆ ಬಂದ್ರು ಉರು ಉರು ಬಂದ್ಬಿಡ್ತದ. ಈಗ ಆ ರೈತರು ಆ ತರದ ಒಂದು ಆಸೆ ಇಟ್ಕೊಂಡು ಕಾಯ್ತಾ ಇದ್ದಾರೆ, ಬರುತ್ತೆ ಬರುತ್ತೆ ಬರುತ್ತೆ ಅಂತ. ಬಟ್ ಮೆಕ್ಕೆಜೋಳ ಇದೆಲ್ಲ, ಮೆಕ್ಕೆಜೋಳ ಹೋದ ಹಾಗೇನೆ. ಯಾಕೆಂದ್ರೆ ಈಗ ಇರುವಂತ ಮೆಕ್ಕೆಜೋಳ ಆಗ್ಲೇ ಡಿಸೀಸ್ 1 ಅಡಿ ಲೆವೆಲ್ ಅಲ್ಲಿ ಇದೆ, ಹಳದಿ ಬಣ್ಣ ಕಾಣುತ್ತೆ ಹೊಲದಲ್ಲಿ 60%. ಹಾಗೆ ಮೆಕ್ಕೆಜೋಳ ಹೋದ ಹಾಗೇನೆ. ಮತ್ತೆ ರಾಗಿ ಹಿಂಗಾರು ಮಾಡಬಹುದೇ ಹೊರತು ಈಗ ಮಾಡುವ ಸ್ಥಿತಿ ಇಲ್ಲ. ಯಾಕಂದ್ರೆ ಹಿಂದೆ ರಾಗಿನೇ ಮುಖ್ಯ ಬೆಳೆ ಇತ್ತು, ಅದ್ರ ಜೊತೆಗೆ ತೊಗರಿ ಹಾಕಿರೋರು, ಮತ್ತೆ ಜೋಳದ ಕಡ್ಡಿ ದನಗಳಿಗೆ ವರ್ಷ ಪೂರ್ತಿ ಬರೋದು ಜೋಳದ ಕಡ್ಡಿ, ಆಮೇಲೆ ಹುಚ್ಚಳ್ಳು, ಆಮೇಲೆ ಹುಳ್ಳಿ, ಒಂದು ಒಳ್ಳೆ ವ್ಯವಸ್ಥಿತವಾದಂತ ಕೃಷಿ ಇತ್ತು. ಬಟ್ ವಾಣಿಜ್ಯೀಕರಣ ಬಂದ್ಮೇಲೆ ಆ ವ್ಯವಸ್ಥೆ ಹೊರಟೋಯ್ತು, ಎಲ್ಲ ಗೆಂಡೆ, ಹೊಗೆಸೊಪ್ಪು, ಮೆಕ್ಕೆಜೋಳ. ಹಾಗಾಗಿ ಸುಸ್ಥಿರತೆ ಇದೆಯಲ್ಲ ರೈತನ ಬದುಕಿನದು, ಅದು ಈ 40% ಕೊರತೆಯಿಂದ ಸುಸ್ಥಿರತೆ ಹೊರಟೋಗಿದೆ. ಈಗ ಏನಿದ್ರು ನಾವು ತಯಾರಿ ಮಾಡ್ಕೊಂಡಿರ್ಬೇಕು. ಈಗ ದ್ವಿದಳ ಧಾನ್ಯ ಹೇಳಿದ್ರು, ಹಿಂದೆ ನಾವು ರಾಗಿ ಹುಳಿ ಬೆಳೆಯುವಾಗ ದ್ವಿದಳ ಧಾನ್ಯಗಳು ಅದೇ ಅದ್ರ ಪಾಡಿಗೆ ಅದೇ ಇತ್ತು. ನಾವು ಎರೆ ಭೂಮಿಯಲ್ಲಿ ಎಂತೆಂಥ ಹೆಸರು ಉದ್ದು ಅವನ್ನೆಲ್ಲ ಹೇಗೆ ಬೆಳೀತಾ ಇದ್ವಿ ಅಂದ್ರೆ ಅಷ್ಟು ಬೆಳೀತಾ ಇದ್ವಿ. ಈ ಹೊಗೆಸೊಪ್ಪು ಬಂದ್ಮೇಲೆ ಅದೆಲ್ಲ ಬಿಟ್ಟಾಕ್ಬಿಟ್ಟಿದ್ವಿ. ಇವತ್ತು ರೈತರು ದ್ವಿದಳ ಧಾನ್ಯಕ್ಕೆ ಹೋಗ್ತಾರೆ ಅಂತ ಅನ್ಸೋದಿಲ್ಲ ನನಗೆ. ಆದ್ರಿಂದ ನಾವು ಹಿಂಗಾರ ಹಂಗಾಮಿಗೆ ಒಂದು ಸಿದ್ಧತೆ ಮಾಡಿಕೊಂಡು ಈ ಕೊರತೆನ ಒಂದಷ್ಟು ತುಂಬುವಂತ ಪ್ರಯತ್ನ ಮಾಡಬಹುದೇ ಹೊರತು ಮೇಜರ್ ಪೋರ್ಷನ್ ಆಫ್ ಅವರ್ ಕೃಷಿ ಅದಕ್ಕೆ ದೊಡ್ಡ ಏಟ್ ಆಗಿದೆ. ಮತ್ತೆ ಏನಾದ್ರೂ ಮಳೆ ಶುರು ಆದ್ರೆ ಈಗ ಜುಲೈ ತಿಂಗಳಲ್ಲಿ ಸಾಮಾನ್ಯವಾಗಿ ಈಗ ಮುಖ್ಯವಾದ ಬೆಳೆ ರೇವತಿ ಮಳೆ ಬರಣಿ ಮಳೆಗೆ ನಾವು ಕಾಳು ಕಡ್ಡಿ ಹಾಕೋದು ಇದೆಲ್ಲ ಶುರುವಾಗ್ತಿತ್ತು. ಮೃಗಶಿರ ಬಂದ್ರೆ ಹೊಳೆಗಳು ಮಿಸ್ಕಾರ್ದಂಗ ಹೊಳೆ ಹೊಳಿಬೇಕು ಅಂತ ಲೆಕ್ಕಾಚಾರ ನಮ್ದು. ಸೊ ಹಾಗೇನಾದ್ರೂ ಮಳೆ ಬಂದ್ರೆ ಭತ್ತ ಬೆಳೆಯುವ ಪ್ರದೇಶಗಳು ಭತ್ತ ಬೆಳೀತಾರೆ, ಒಂದಷ್ಟು ನೀರು ಜಲಾಶಯಕ್ಕೆ ಬರುತ್ತೆ ಹಾಗೆ ಆ ಮಟ್ಟಿಗೆ ಒಂದಷ್ಟು ಪರವಾಗಿಲ್ಲ. ಮತ್ತೆ ಹೊಲದ ಬೆಳೆಗಳಲ್ಲಿ ನಾವು ಈಗ ಹೊಗೆಸೊಪ್ಪು ಗಟಾನ ಆಯ್ತು, ಈಗ ಆಲೂಗೆಡ್ಡೆ ಪೂರ್ಣ ಹೊರಟಾಯ್ತದ್ದು ಹಿಂಗಾರಿಗೆ ಅಂತ ಪ್ರದೇಶಗಳಿಗೆ ತಯಾರಾಗಬೇಕು. ಅದ್ರ ಮೂಲಕ ನಮ್ಮ ಕಷ್ಟಗಳಿಗೆ ಒಂಚೂರು ಪರಿಹಾರ ಕಂಡ್ಕೋಬೇಕು. ಬರ ಅಂತೂ ದೇಶದ ಪೂರ್ತಿ ಇದೆ.
1: ಹೌದು,
4: ಈಗ ಭಾರತ ಸರ್ಕಾರವೂ ಅದ್ರ ತಯಾರಿ ಮಾಡ್ತಾ ಇದೆ, ನಾವೇನು ಯಾವ ತರದ ಪರಿಹಾರ ಕ್ರಮ ತಗೋಬೇಕು ಅಂತ. ಸೊ ಅದರಿಂದ ಇದು ದೇಶದ ಸಮಸ್ಯೆನೇ ಆಗಿರೋದ್ರಿಂದ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಕಳೆದ ವರ್ಷ ಉತ್ತಮವಾದಂತ ಕೃಷಿ, ಇಡೀ ದೇಶ 4.6% ಗ್ರೋತ್ ಕೃಷಿ, ಎವರ್ ಇನ್ ದಿ ಹಿಸ್ಟ್ರಿ ಆಫ್ ಕಂಟ್ರಿ 4.6% ಗ್ರೋತ್ ಅನ್ನು ತೋರಿಸಿ ನಮ್ಮ ಅಭಿವೃದ್ಧಿಗೆ ದೊಡ್ಡ ಇಂಬನ್ನು ಕೊಟ್ಟಿತು. ಬಟ್ ಈ ವರ್ಷದ ಕೃಷಿ ಆ ಮಟ್ಟದ ಸಾಧನೆಯನ್ನು ತೋರಿಸಲಾರದೇನೋ ಅನ್ನೋ ಸೂಚನೆಗಳು ಈಗಾಗಲೇ ಸಿಗ್ತಾ ಇದೆ.
1: ಹಾಸನ ಜಿಲ್ಲೆಯ ಬೆಳೆಯ ವೈವಿಧ್ಯತೆ ಬಗ್ಗೆ ಪ್ರೊಫೆಸರ್ ಕೆ ಸಿ ಬಸವರಾಜ್ ಅವರು ಹೇಳ್ತಿದ್ರೆ ಬಯಲ್ ನೀರು ಬರುತ್ತೆ ಸರ್. ಒಂದು ಸಂಸ್ಕೃತಿಯನ್ನೇ ಕಳ್ಕೊಂಡ್ವೇನೋ ಅಂತ ಹೇಳಿ ಅನ್ಸುತ್ತೆ ನಮಗೆ. ಯಾಕೆ ಈ ಸಂಸ್ಕೃತಿ ನಶಿಸಿ ಹೋಯ್ತು?
2: ಈಗಿನ ಒಂದು ಆಧುನಿಕ ಕೃಷಿಯಲ್ಲಿ ನಾವು ಬೇಗನೆ ಶ್ರೀಮಂತರಾಗಬೇಕು ಅಂದಾಗ ಈ ಒಂದು ಮಲ್ಟಿಪಲ್ ಕ್ರಾಪಿಂಗ್ ಸಿಸ್ಟಮ್ ಏನಿತ್ತು, ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ ಏನಿತ್ತು, ಅವಾಗ ಏನಾಗ್ತಿತ್ತು, ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ನಲ್ಲಿ ಶಾಲೋ ರೂಟೆಡ್ ಕ್ರಾಪ್ಸ್ ಇರ್ತಿದ್ದು, ಡೀಪ್ ರೂಟೆಡ್ ಕ್ರಾಪ್ಸ್ ಇರ್ತಿದ್ದು, ಆಮೇಲೆ ಶಾರ್ಟ್ ಡ್ಯುರೇಷನ್ ಕ್ರಾಪ್ಸ್ ಇರ್ತಿದ್ದು, ಲಾಂಗ್ ಡ್ಯುರೇಷನ್ ಕ್ರಾಪ್ಸ್ ಇರ್ತಿತ್ತು, ಹೈನುಗಾರಿಕೆ ಇರ್ತಿತ್ತು, ಪೌಲ್ಟ್ರಿ ಇರ್ತಿತ್ತು, ಸೆರಿಕಲ್ಚರ್ ಇರ್ತಿತ್ತು. ಹೀಗಿದ್ದಾಗ ಒಂದು ಬೇಸಾಯ ಪದ್ಧತಿನಲ್ಲಿ ಲುಕ್ಸಾನ್ ಆದರೂ ಕೂಡ ಇನ್ನೊಂದು ಬೆಳೆನಲ್ಲಿ ಅವನ ಲಾಭ ಬರ್ತಿತ್ತು. ಅದಕ್ಕೇನಿತ್ತು ಸಾಹೇಬ್ರು ಹೇಳ್ದಂಗೆ ಬಸವರಾಜ್ ಹೇಳ್ದಂಗೆ ಅಲ್ಲಿ ಒಂದು ಕಲ್ಚರ್ ಅನ್ನೋಂತ ಇದಿತ್ತು.
1: ಹೌದು,
2: ಈಗೇನಾಗಿದೆ ಮೊನೋಕ್ರಾಪಿಂಗಿಗೆ ಶಿಫ್ಟ್ ಆಗಿಬಿಟ್ಟಿದೆ ನಾವು. ಈಗ ನಾವು ಸಿಂಧನೂರು ಕಡೆ ಹೋದ್ರೆ ಮುಂಗಾರಿನಲ್ಲಿ ಭತ್ತ, ಹಿಂಗಾರಿನಲ್ಲಿ
1: ಭತ್ತ,
2: ಬೇಸಿಗೆನಲ್ಲಿ ಭತ್ತ.
1: ಭತ್ತ
2: ಮಣ್ಣಿನ ಫಲವತ್ತತೆ, ಮಣ್ಣಿನ ಉತ್ಪಾದಕತೆ ಎಲ್ಲಿ ಹೋಗುತ್ತೆ? ಕಡಿಮೆ ಆಗುತ್ತೆ. ನಮ್ಮ ಡಾಕ್ಟರ್ ದೇವಕುಮಾರ್ ಅವರು ಹೇಳಿದರು ಮಣ್ಣಿನಲ್ಲಿ ಫಲವತ್ತತೆ ಕಡಿಮೆ ಆಗಿದೆ. ಸಾವಯವ ಇಂಗಾಲ ಪದ್ಧತಿ ಒಂದು ದಶಕದ ಹಿಂದೆ ನೋಡಿದರೆ ಮಣ್ಣಿನಲ್ಲಿ 0.67 ಈ ಭಾಗದಲ್ಲಿ, ಒಂದು ಸ್ವಲ್ಪ ಮಲ್ನಾಡು ಭಾಗದಲ್ಲಿ ಆದರೆ 1-1.5
1: ಹೆಚ್ಚಿತ್ತು.
2: ಆದರೆ ಇವತ್ತು ಸರಾಸರಿಯಾಗಿ ರಾಜ್ಯದಲ್ಲಿ ಸಾವಯವ ಇಂಗಾಲ .32 ಸೊ ಮಣ್ಣಿನಲ್ಲಿ ಸಾವಯವ ಇಂಗಾಲ ಇಲ್ಲ ಅಂದಾಗ ಸಾವಯವ ಪದಾರ್ಥ ಇಲ್ಲ. ಸಾವಯವ ಪದಾರ್ಥ ಇಲ್ಲ ಅಂದ್ರೆ ಸೂಕ್ಷ್ಮ ಜೀವಾಣುಗಳಿಲ್ಲ. ಇವತ್ತೇನಾಗಿದೆ, ಮೊದಲು ಸೂಕ್ಷ್ಮ ಜೀವಾಣುಗಳು ಇರ್ತಿದ್ದು, ಈಗೂ ಸೂಕ್ಷ್ಮ ಜೀವಾಣುಗಳು ಸಾಕಷ್ಟಿದ್ದಾವೆ. ಆದರೆ ಈ ಒಂದು ನಾವು ಇಂಟೆನ್ಸಿವ್ ಕಲ್ಟಿವೇಷನ್ ಕೆಮಿಕಲ್ ಫಾರ್ಮಿಂಗಿಗೆ ಅಡಾಪ್ಟ್ ಆದಮೇಲೆ, ಬಹುಮಳೆ ಪದ್ಧತಿ ಬಿಟ್ಟೋದ್ಮೇಲೆ, ಮೊನೋಕ್ರಾಪಿಂಗಿಗೆ ಅಡ್ಜಸ್ಟ್ ಆದಮೇಲೆ ನಾವು .32 ಬಂತು ಅಂತ ಹೇಳಿದೀವಲ್ಲ. ಸೂಕ್ಷ್ಮ ಜೀವಾಣುಗಳ ಸಂಖ್ಯೆ ಮೊದಲೇನಿರ್ತಿತ್ತು, ರೈತರಿಗೆ ಬಹು ಉಪಯೋಗಿ ಆಗಿರ್ತಕ್ಕಂಥ ಸಾರ್ವಜನಿಕ ಸ್ಥಿರೀಕರಣ ಮಾಡ್ತಕ್ಕಂಥ ಜೀವಾಣುಗಳು, ಆಮೇಲೆ ರಂಜಕವನ್ನು ಕರಗಿಸ್ತಕ್ಕಂಥ, ರಂಜಕವನ್ನು ವಿಘಟನೆ ಮಾಡ್ತಕ್ಕಂಥ ಜೀವಾಣುಗಳು ಫಾಸ್ಫೇಟ್ ಸೋಲಬಲ್ ಎಂಜಿಬೆಕ್ಟರ್ ಅಂತೇಳಿ ಸಿಡೋಮೊನಾಸು ಟ್ರೈಕೋಡರ್ಮಾ ಇರ್ತಿತ್ತು. ಆಮೇಲೆ ಇನ್ನೊಂದು ರೋಗಾಣುಗಳನ್ನು ತಡೆಹಿಡ್ತಕ್ಕಂಥ ಡಿಸೀಸ್ ಸಪ್ರೆಸಿವ್ ಫ್ಲೋರಾ ಅಂತ ಇರ್ತಿತ್ತು. ಇನ್ನೂ ಅಲ್ಲದೆ ಈ ಗಂಜಲು ಪದಾರ್ಥವನ್ನು ವಿಘಟನೆ ಮಾಡ್ತಕ್ಕಂಥ, ಅಂದರೆ ಆರ್ಗ್ಯಾನಿಕ್ ಮ್ಯಾಟರ್ ಡಿಕಂಪೋಸಿಂಗ್ ಫರ್ಮೆಂಟೇಟಿವ್ ಫ್ಲೋರಾ, ಅವು ಕೂಡ ನಮಗೆ ಫಿನರೋಕೇಟು ಸೆಲ್ಯುಲೋಮೊನಾಸು ಇರ್ತಿದ್ವು. ಈಗೇನಾಗಿದೆ, ನಾವು ಮಣ್ಣನ್ನು ಸೂಕ್ಷ್ಮ ಜೀವ ಸಜ್ಞನಾಗಿ ನಾವು ವಿಶ್ಲೇಷಣೆ ಮಾಡಿದರೆ ಈಗ 80% ರೋಗಾಣುಗಳಿದ್ದಾವೆ. ಅಂದರೆ ಬೆಳೆಗೆ ರೋಗ ತರ್ತಕ್ಕಂಥ ಜೀವಾಣುಗಳ ಸಂಖ್ಯೆ 80% ಫಿಜೇರಿಯಂ ಇದೆ, ಆಲ್ಟರ್ನೇರಿಯಾ ಇದೆ, ಫೈಟೋಪ್ತರ ಇದೆ, ಪಿಥಿಯಂ ಇದೆ, ಸ್ಕ್ಲೆರೋಶಿಯಂ ಇದೆ, ಇವೆಲ್ಲ ರೋಗಾಣುಗಳು. ಅಂದರೆ ಹಿಂದೊಮ್ಮೆ ಜೀವಂತವಾದ ಮಣ್ಣು ಸತ್ತು ಮಣ್ಣಾಗಿದೆ. ಮಣ್ಣಿನ ರಚನೆ ಹಾಳಾಗಿದೆ, ಮಣ್ಣಿನ ಫಲವತ್ತತೆ ಕಡಿಮೆ ಆಗಿದೆ, ಮಣ್ಣಿನ ಉತ್ಪಾದಕತೆ ಕಡಿಮೆ ಆಗಿದೆ. ಸೊ ಹೀಗಿದ್ದಾಗ ಉತ್ಪಾದನೆಕತೆ ಹೆಚ್ಚಿಗೆ ಹೆಂಗೆ ಸಾಧ್ಯ? ಆದ್ದರಿಂದ ರೈತರು ಈಗ ಸಮಗ್ರ ಕೃಷಿ ಪದ್ಧತಿನಲ್ಲಿ ಕೃಷಿ, ತೋಟಗಾರಿಕೆ, ಹೈನುಗಾರಿಕೆ, ರೇಷ್ಮೆ, ಅರಣ್ಯ, ಈಗ ಅರಣ್ಯನೂ ಬಹಳ ಮುಖ್ಯ. ಈ ಮಳೆ ಎಲ್ಲ ಕಡಿಮೆ ಆಗಿದೆ ಯಾಕೆ? ನಮ್ಮ ರಾಷ್ಟ್ರೀಯ ಅರಣ್ಯ ನೀತಿ ಪ್ರಕಾರ 33% ಗಿಡಗಳ ಸಂಖ್ಯೆ
1: ಅರಣ್ಯ ಪ್ರದೇಶ.
2: ಆದರೆ ನಮ್ಮ ರಾಜ್ಯದಲ್ಲಿ 21-22% ಇದೆ. ನೀವು ಸ್ವಲ್ಪ ಉತ್ತರ ಕರ್ನಾಟಕಕ್ಕೆ ಹೋದರೆ ದಕ್ಷಿಣ ಭಾಗಕ್ಕಿಂತಲೂ 10-12% ಮಾತ್ರ ಗಿಡಗಳು ಉಳಿದಿದೆ. ಈಗ ನಮಗೆ ನಮ್ಮ ರಾಜ್ಯದಲ್ಲಿ 38,500 ಅರಣ್ಯ ಪ್ರದೇಶ ಇದೆ. ಇನ್ನೊಂದು 6,000-6,500 ಪ್ರದೇಶ ಕೃಷಿ ಅರಣ್ಯ ಪ್ರದೇಶ ಇದೆ. ಅಂದ್ರೆ ರೈತರ ಜಮೀನಿನಲ್ಲಿ ಬೆಳೆದಿದೆ, ಎರಡು ಸೇರಿ ಎಷ್ಟಾಯ್ತು? 45,000. ಸೊ ನಮಗೆ ಇನ್ನೂ 20,000 ಹೆಕ್ಟರ್ನಷ್ಟು ಅರಣ್ಯ ಪ್ರದೇಶ ಅಗತ್ಯತೆ ಇದೆ. ಸೊ ಈಗಿರುವಾಗ ನಾವು ಅರಣ್ಯ ಕ್ಷೇತ್ರವನ್ನು ವಿಸ್ತಾರ ಮಾಡೋಕ್ಕಾಗಲ್ಲ, ಬಟ್ ಟ್ರೀ ಕವರ್ ಎಲ್ಲಿ ಮಾಡೋಕ್ಕಾಗತ್ತೆ? ಕೇವಲ ಕೃಷಿ ಅರಣ್ಯ. ಆದ್ರಿಂದ ಅವಾಗ ಈ ಒಂದು ಸಂಸ್ಕೃತಿ, ಈಗ ನಾವು ಚರಗ ಚೆಲ್ಲೋದಂತ ಮಾಡ್ತಿದ್ವಿ, ರಾಶಿ ಮಾಡ್ತಿದ್ವಿ, ಅವೆಲ್ಲ ಹೋಗ್ಬಿಟ್ಟಿದ್ದಾವೆ. ಈಗ ರಾಶಿ ಕಣಗಳು ಹೋಗಿದ್ದಾವೆ, ನಂದಿ ಕೃಷಿ ಬರ್ತಾ ಇದೆ. ಮೊನ್ನೆ ಕೇಂದ್ರ ಕೃಷಿ ಸಚಿವರು ಹೇಳಿದ್ದಾರೆ ನಾವು ಅಗ್ರೋ ಫಾರೆಸ್ಟ್ರಿ ಅನ್ನೋದು ಬದಲು ಈಗ ಟ್ರೀ ಬೇಸ್ಡ್ ಫಾರ್ಮಿಂಗ್ ಅಂತ ಹೇಳಿದ್ದಾರೆ. ಹೀಗೆ ನಾವು ಅರಣ್ಯ ಬೆಳೆಗಳನ್ನ, ಕೃಷಿ ಬೆಳೆಗಳನ್ನ, ತೋಟಗಾರಿಕೆ ಬೆಳೆಗಳನ್ನ, ಹೈನುಗಾರಿಕೆಯನ್ನ, ರೇಷ್ಮೆಯನ್ನ, ಪೌಲ್ಟ್ರಿಯನ್ನ ನಾವು ಸಮಗ್ರ ಕೃಷಿಯನ್ನಾಗಿ ಮಾಡಿದರೆ ರೈತ ಬದುಕ್ತಾನೆ.
1: ಬೆಳೆ ವೈವಿಧ್ಯತೆಯ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರು ಸರ್.
5: ಹೌದು,
1: ಹಾಸನದಲ್ಲಿ ನೀವು ಕೂಡ ಕೆಲಸ ಮಾಡಿದಂಥವ್ರು, ಆ ಬೆಳೆ ವೈವಿಧ್ಯತೆಯ ಒಂದು ಶ್ರೀಮಂತಿಕೆಯನ್ನು ಕಂಡಂತವ್ರು, ಅದನ್ನ ಮತ್ತೆ ತರಲಿಕ್ಕೆ ಸಾಧ್ಯತೆ ಇಲ್ವಾ?
5: ಈಗ ರೈತರಲ್ಲಿ ಸಾಧ್ಯತೆ ಇಲ್ಲ ಅಂತಕ್ಕಂಥದ್ದು ಎಲ್ಲೂ ಇಲ್ಲ. ನಮ್ಮ ರೈತರು ಇಷ್ಟೊಂದು ಬುದ್ಧಿಜೀವಿಗಳು, ಶ್ರಮಜೀವಿಗಳು, ಮತ್ತೆ ಅದಕ್ಕಿಂತ ಮುಖ್ಯವಾಗಿ ಆಶಾವಾದಿಗಳು. ಆಗೋದೇ ಇಲ್ಲ ಅಂತ ರೈತರಲ್ಲಿ ಇಲ್ಲವೇ ಇಲ್ಲ.
1: ಇಂಥ ಬರ ಎಷ್ಟೋ ನೋಡಿದ್ರೆ,
5: ಎಷ್ಟೋ ನೋಡಿದ್ರೆ ಅವರಲ್ಲಿ ಇಲ್ಲವೇ ಇಲ್ಲ. ಅವರಲ್ಲಿರ್ತಕ್ಕಂತ ಆತ್ಮಸ್ಥೈರ್ಯ ಎಷ್ಟರ ಮಟ್ಟಿಗೆ ಇದೆ ಅಂದ್ರೆ ಈ ತರದವು ಇನ್ನೂ ಬಂದರೂ ನಾವು ಎದುರಿಸ್ತೀವಿ ಅಂತಿದೆ. ಆದರೆ ಇವತ್ತಿನ ಕಾಲಘಟ್ಟದಲ್ಲಿ ಇವತ್ತು ಅವರೂ ಬೇರೆಯವರ ಜೊತೆ, ಬೇರೆಯವರ ಹಾಗೆ ಬದುಕಬೇಕು ಅಂತಕ್ಕಂತ ಒಂದು ಮಹದಾಸೆ ಇರ್ತಕ್ಕಂಥ ತಪ್ಪೇನಲ್ಲ, ಒಂದು ಉತ್ಕಟವಾದ ಆಸೆ. ಹಾಗೇನೆ ಕೃಷಿಯಲ್ಲಿ ಇವತ್ತು ಇರ್ತಕ್ಕಂಥ ಸವಾಲುಗಳು, ಅದರಲ್ಲೂ ಬಹಳ ಮುಖ್ಯವಾಗಿ ಹೇಳಬೇಕು ಅಂತಂದ್ರೆ ಈಗ ಕೂಲಿ ಆಳುಗಳ ಸಮಸ್ಯೆ. ಈಗ ಮೊದಲೇನಾಗಿತ್ತು, ಎಲ್ಲ ಒಟ್ಟು ಕುಟುಂಬಗಳಿದ್ವು, ಕುಟುಂಬದಲ್ಲಿ ಯಾರೋ ಒಬ್ಬರೋ ಇಬ್ಬರೋ ಓದಿದ್ರೆ ಹೆಚ್ಚು, ಇನ್ನು ಉಳಿದವರೆಲ್ಲ ದುಡಿಯೋರು,
1: ದುಡಿತಾ ಇದ್ರು.
5: ಇವತ್ತು ದುಡಿಯೋರು ಒಬ್ಬರೇ ಸಿಕ್ಕೋದು. ಆಮೇಲೆ ಇವತ್ತೇನಾಗಿದೆ, ಈ ಒಟ್ಟು ಕುಟುಂಬಗಳೆಲ್ಲ ಹೋಗಿ ಇವತ್ತು ಸಣ್ಣ ಸಣ್ಣ ಕುಟುಂಬಗಳಿಗೆ ಬಂದಿದ್ದಾವೆ. ಅದರಲ್ಲಿ ಇರೋರೇ ನಾಲ್ಕು ಜನ, ಗಂಡ ಹೆಂಡತಿ ಇಬ್ಬರು ಮಕ್ಕಳು. ಇಬ್ಬರು ಮಕ್ಕಳು ಶಾಲೆಗೆ ಹೋಗ್ತಾರೆ, ಈ ಅಮ್ಮ ಮನೇಲಿ ಅಡುಗೆ ಮಾಡುತ್ತೆ. ಇವರು ಒಬ್ಬ ದುಡಿದು ಮಾಡತಕ್ಕಂಥ ಪರಿಸ್ಥಿತಿ ಕಷ್ಟ. ಆದರೆ ಇವತ್ತಿನ ದಿವಸದಲ್ಲಿ ಅನೇಕ ರೈತರು, ಅದರಲ್ಲೂ ವಿಶೇಷವಾಗಿ ಹೇಳಬೇಕಂದ್ರೆ ಹಾಸನದಲ್ಲಿ ಇರತಕ್ಕಂಥ ಈ ಒಂದು ಕ್ರಿಯಾಶೀಲ ಅಥವಾ ಪ್ರಯೋಗಶೀಲ ಒಂದು ಮನಸ್ಥಿತಿ ಇರತಕ್ಕಂಥ ಅನೇಕ ರೈತರಿದ್ದಾರೆ. ನೀವು ಸಕಲೇಶಪುರದ ಕಡೆ ಹೋಗ್ಬೋದು ಅಥವಾ ಈವನ್ ಅರ್ಕಲ್ಗೂಡ್ ಕಡೆ ಹೋಗ್ಬೋದು, ಅಲ್ಲಲ್ಲಲ್ಲಲ್ಲಿ ಬಹಳಷ್ಟು ಉತ್ತಮವಾದ ಉದಾಹರಣೆ ಆಗಬಲ್ಲ ಅಂತ ಸಾಕಷ್ಟು ಜನ ರೈತರು ಇವತ್ತು ಇದ್ದಾರೆ. ಅವರು ಇವತ್ತೂ ಈ ಪದ್ಧತಿಗಳನ್ನ ಜೀವಂತವಾಗಿ ಇಟ್ಟಿದ್ದಾರೆ ಅಂದ್ರೆ ತಪ್ಪಾಗ್ಲಾರ್ದು. ಆ ತರದ ಒಂದು ರೈತರ ಬಳಿಗೆ ನಾವು ಇಂಥ ಒಂದು ಸಂಕಷ್ಟದ ದಿನಗಳಲ್ಲಿ ಕೃಷಿ ಇಲಾಖೆ ಆಗ್ಬೋದು, ತೋಟಗಾರಿಕೆ ಇಲಾಖೆ ಆಗ್ಬೋದು, ಅಥವಾ ಯಾವುದೇ ಒಂದು ಅಭಿವೃದ್ಧಿ ಇಲಾಖೆಗಳು ಏನಿದ್ದಾವೆ, ಅವರು ಈ ತರದ ರೈತರುಗಳನ್ನ ಗುರುತಿಸಿ ಉಳಿದ ರೈತರುಗಳನ್ನ ಅವರ ಒಂದು ಜಮೀನುಗಳಿಗೆ ಕಲಿಕೆಗೋಸ್ಕರ ಕರ್ಕೊಂಡೋಗಿ ತೋರಿಸಿದ್ದೆ. ಆದ್ರೆ ಮುಂದಿನ ದಿನಗಳಲ್ಲಿ ನಾವು ಯಾಕೆ ಮಾಡಬಾರ್ದು ಅಂತಕ್ಕಂಥ ಒಂದು ಆತ್ಮಸ್ಥೈರ್ಯ ಅವರಲ್ಲಿ ಬರುತ್ತೆ, ಆ ಒಂದು ಛಲ ಅವರಲ್ಲಿ ಬರುತ್ತೆ. ಹೀಗಾಗಿ ಅದನ್ನ ವಾಪಸ್ ತರೋದು ಕಷ್ಟ ಏನಿಲ್ಲ. ಇದು ಇವತ್ತು ಯಾಕೆ ಏಕಬಳಗೆ ಬಂದಿದ್ದೀವಿ ಅಂತಂದ್ರೆ, ಈಗ ಮೆಕ್ಕೆಜೋಳಕ್ಕೆ ಎಲ್ಲರೂ ಹೋಗ್ತಾ ಇದ್ದಾರೆ. ಈಗ ಬಸವರಾಜ್ ಸರ್ ಹೇಳಿದ್ರು, ಆಲೂಗಡ್ಡೆ ಗೆಂಡೆ ಯಾಕೆ ಹೋಯ್ತು, ಗೆಂಡೆ ಹೋಗಿದ್ದು ರೋಗ ಬಂತು.
1: ಈಗ ಆಲೂಗಡ್ಡೆ ಕಳ್ಕೊಂತಾರ, ಮೆಕ್ಕೆಜೋಳನ ಕಳ್ಕೊಬಿಡ್ತೀವ ಅಂತ
5: ಅದನ್ನು ಹಂಗೆ ಆಗುತ್ತೆ. ಯಾಕೆ ಅಂತಂದ್ರೆ ಇವತ್ತಿನ ದಿವಸ ಮೆಕ್ಕೆಜೋಳಕ್ಕೆ ಯಾಕೆ ಹೋಗ್ತಾರೆ, ಮೆಕ್ಕೆಜೋಳ ನೀವು ಮೊಣಕಾಲ್ ತನಕ ಎತ್ತರಕ್ಕೆ ಬರ ತನಕನೆ
1: ಕೆಲಸ
5: ಹಾಕಿ ಕೊನೆಗೆ ನೀವು ಒಂದಿಷ್ಟು ಯೂರಿಯಾನೋ ಕಾಂಪ್ಲೆಕ್ಸ್ ಹಾಕ್ಬಿಟ್ಟು ಬಿಟ್ಟುಬಿಟ್ರೆ
1: ಮತ್ತೆ ಮೇತ ಕುಯ್ಯೋದಷ್ಟೇ.
5: ಅಷ್ಟೇ, ನಾನು ಏನ್ ಹೇಳ್ತಾ ಇದ್ದೀನಿ, ಅದ್ರ ಕೆಲಸದ ಕೂಲಿ ಆಳುಗಳ ಅವಶ್ಯಕತೆ ಕಡಿಮೆ, ತುಂಬಾ ಕಡಿಮೆ. ಹಾಗಾಗಿ ಈಗ ಆಲೂಗಡ್ಡೆ ಬಿಟ್ಟಂತವರು ಮೆಕ್ಕೆಜೋಳಕ್ಕೆ ಸುಲಭವಾಗಿ ಹೋಗ್ತಾರೆ, ರಾಗಿಗೂ ಹೋಗಲ್ಲ. ಆದ್ರೆ ರಾಗಿಗೂ ಒಂದು ಆಶಾಕಿರಣ ಇದೆ. ಏನಂತಂದ್ರೆ
4: ಇತ್ತೀಚೆಗೆ
5: ರೂಪಾಯಿಗೆ ಹೋಗಿದೆ, ಜೊತೆಗೆ ಈಗ ರಾಗಿ ಒಕ್ಕಣೆ ಮಾಡ್ತಕ್ಕಂತ ಮಿಷಿನರಿಗಳು ಬಂದಿದೆ. ಅದು ನಮ್ಮ ಸಣ್ಣ ರೈತರು, ಮಧ್ಯಮ ವರ್ಗದ ರೈತರು, ಹಾಗೇನೆ ದೊಡ್ಡ ರೈತರು ಎಲ್ರಿಗೂ ಇವು ವರದಾನ ಆಗಿದೆ ಅಂದ್ರೆ ತಪ್ಪಾಗ್ಲಾರ್ದು. ಹಾಗಾಗಿ ರಾಗಿನೂ ಇನ್ನು ಮುಂದೆ ಬರ್ತಕ್ಕಂಥ ದಿವಸಗಳಲ್ಲಿ ಅದು ಪ್ರದೇಶನೂ ಹೆಚ್ಚಿಗೆ ಆಗೋದಿಲ್ಲ ಅಂತ ಹೇಳಕ್ಕಾಗೋದಿಲ್ಲ, ಹೆಚ್ಚಿಗಾಗುತ್ತೆ. ಜೊತೆಗೆ ಈ ಒಂದು ಸಂಸ್ಕೃತಿ ಅಥವಾ ಈ ಕೃಷಿಯ ಸೊಗಡು ಅಥವಾ ಸೊಬಗೇನಿತ್ತು ಅದನ್ನ ರೈತರು ಮನಸ್ಸು ಮಾಡಿ ಹಾಗೇನೆ ಅದರ ಜೊತೆಗೆ ಇಲಾಖೆಗಳು, ಕೃಷಿ ವಿಶ್ವವಿದ್ಯಾಲಯಗಳು ಕೈ ಜೋಡಿಸಿದ್ರೆ ಹಲವಾರು ಮುಂದೆ ಒಂದು ವರ್ಷ ಎರಡು ವರ್ಷದಲ್ಲಿ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಸತತ ಪ್ರಯತ್ನ ಮಾಡಿದ್ದೆ ಆದ್ರೆ ಈ ತರದವನ್ನ ನಾವು ಮತ್ತೆ ವಾಪಸ್ ತರುವಂತ ಆಶಾಭಾವನೆ ನನಗಂತೂ ಇದೆ.
1: ಸರ್, ಬರ ಅನ್ನೋಂಥದ್ದು ಯಾರಿಗೂ ಇಷ್ಟ ಇಲ್ಲ, ಅದು ಕೃಷಿಕ ಆಗಿರ್ಲಿ ಕೃಷಿಕ ಅಲ್ಲದೆ ಇರಲಿ. ಬರ ಅಂತ ಅಂದ್ರೆ ಎಲ್ಲರೂ ಕೂಡ ಸ್ವಲ್ಪ ಮೂಗ್ ಮುರಿತಾರೆ, ಯಾಕಾರು ಬಂತು ಅನ್ನುವಂತ ಒಂದು ಪರಿಸ್ಥಿತಿ. ಬಹುತೇಕ ಜನ ಇವತ್ತು ಕೂಡ ನೆನ್ಕೊಳ್ಳೋಂಥದ್ದು 60ರ ಬರ, 70ರ ದಶಕದ ಬರವನ್ನ ನೆನ್ಕೊಂಡು ಭಯ ಬಿದ್ದ್ಬಿಡ್ತಾರೆ. ಇವತ್ತು ಬರಕ್ಕೆ ನಾವು ಹೆದರ್ಬೇಕಂತ
4: ಖಂಡಿತ ಇಲ್ಲ, ಇವತ್ತು ಹೆದರುವ ಸ್ಥಿತಿ ಇಲ್ಲ. ಯಾಕಂದ್ರೆ ನಮ್ ರೈತರಿಗೆ ಗೊತ್ತಿದೆ, ಒಂದಷ್ಟು ಹನಿ ಮಳೆ ಬಂದ್ರು ಒಂದು 30% 40% ಆದ್ರೂ ನಾವು ಬೆಳ್ಕೊಂಡ್ಬಿಡ್ಬಹುದು ಅಂತ. ಈಗ ನಾನೇ ನೋಡ್ತೀನಿ, ಹೊಗೆ ಗಿಡ ಈಗ ಆಲ್ಮೋಸ್ಟ್ ಎಲ್ಲ ನಾಟಿ ಮಾಡ್ಬಿಡಿದ್ದಾರೆ, ಈಗ ಕೆಲವು ಕಡೆ ಆಲೆ ಬಿಡಿಸ್ತಾ ಇದ್ದಾರೆ. ಇನ್ನೊಂದು 15-20 ದಿವಸ ಬಿಟ್ಟು ಮಳೆ ಬಂದ್ರು ಕ್ರಾಪ್ ಬರುತ್ತೆ. ಆಲ್ಮೋಸ್ಟ್ 80% ಆಫ್ ದಿ ಕ್ರಾಪ್ ಈಸ್ ಅಶ್ಯೂರ್ಡ್. ಹೊಗೆ ಸೊಪ್ಪು ತಗೊಂಡ್ಮೇಲೆ ನೀವು ರಾಗಿನ ಇನ್ ಯಾವಾಗ ಬೆಳೀರಿ ಅಂದ್ರೆ ಬೆಳೆಯಲ್ಲ. ಅವರು ಹೊಗೆ ಸೊಪ್ಪು ತಗೊಂಡು ರಾಗಿ ಹಾಕ್ತಾರೆ, ಬರುತ್ತೆ ರಾಗಿ, ನೀವು ನೋಡ್ಬೇಕು ಎಷ್ಟು ಚಂದ ಬರುತ್ತೆ ಗೊತ್ತಾ. ಈಗ ಹಿಂದೆ ರಾಗಿನ ಬೆಳೀತಿದ್ದು ಅದು ಒಕ್ಕಣೆ ಮಾಡೋದೇ ತಿಂಗಳಾನ್ಗಟ್ಲೆ ಬಡಿಯೋದು ಒಣಗಿಸೋದು, ಈಗ ಮೆಷಿನ್ಗಳು ಬಂದಿದೆ. ಹಾಗೆ ಅವನು ರೆಗ್ಯುಲೇಟೆಡ್ ಮಾರ್ಕೆಟ್ ಗೆ ತಗೊಂಡು ಹೋಗಿ ಅವನ ಆಧಾರ್ ಕಾರ್ಡ್ ರೆಕಾರ್ಡ್ಸ್ ಕೊಟ್ರೆ ದುಡ್ಡು ಅವನ ಅಕೌಂಟಿಗೆ ಬರುತ್ತೆ. ಹಾಗೆ ಒಂದು ಸಿಸ್ಟಮ್ ರೆಸಿಲಿಯನ್ಸ್ ಬಂದ್ಬಿಟ್ಟಿದೆ. ಈಗ ಅವನನ್ನ ಸಮಗ್ರ ಇದು ಬಹಳ ಚಂದ, ನೀನು ರಾಗಿ ಬೆಳಿ, ಜೋಳ ಹಾಕು, ಅದ್ರ ಜೊತೆ ತೊಗರಿ ಹಾಕು ಅಂದ್ರೆ ಹೋಗ್ಲಾರ. ಯಾಕಂದ್ರೆ ತಲೆಮಾರು ಈಗ ಆತರ ತಲೆಮಾರು ನಮ್ಮ ತಂದೆಯ ತಲೆಮಾರಿನವರು ಆ ಕೃಷಿಗೆ ಹೊಂದ್ಕೊಂಡ್ಬಿಟ್ಟಿದ್ರು. ಯಾಕಂದ್ರೆ ಬಹಳ ವ್ಯವಸ್ಥಿತವಾಗಿ ಅವರನ್ನ ಶತಶತಮಾನಗಳು ಬದುಕನ್ನು ಉಳಿಸ್ಕೊ ಬಂದ್ಬಿಟ್ಟಿತ್ತು, ಅದಕ್ಕೆ ಹೊಂದ್ಕೊಂಡ್ಬಿಟ್ಟಿದ್ವಿ ನಾವು. ಈಗ ನಾನು ಕೂಡ 4 ರಾಗಿ ಗುಡ್ಡೆ, 2 ಹುಳಿ ಗುಡ್ಡೆ, 1 ತೊಗರಿ ಗುಡ್ಡೆ, ಹಿಂಗ್ ಗುಡ್ಡೆ ಹಾಕ್ತಿದೆ ಕಣದಲ್ಲಿ. ಇವತ್ತು ರಾಗಿ ಗುಡ್ಡೆಗಳೇ ಕಾಣಲ್ಲ. ಇವತ್ತು ನಾನು ಆ ತರದ ರಾಗಿಗೆ ಹೋಗು ಅಂದ್ರೆ ಯಾರು ಹೋಗಲ್ಲ. ಮುಂಗಾರಲ್ಲೇ ರಾಗಿ ಹಾಕೋರು, ರಾಗಿ ಹಾಕಿ ಕೊಯ್ಲಾದ್ಮೇಲೆ ಮಳೆಯಲ್ಲೇ ಒಣಗೋದು ತಿಂಗಳಾನ್ಗಟ್ಲೆ, ರಾಗಿ ಕಪ್ಪು ಹಿಡಿದು ಬಿಡೋದು, ಮಾರುಕಟ್ಟೆ ಮಾಡೋದೇ ಕಷ್ಟ ಆಗೋದು, ಕಣದಲ್ಲಿ ತುಂಬಿಕೊಂಡಿರ್ತಿದ್ವಿ. ಅದು ಒಂದ್ ಕಾಲ. ಇವತ್ತು ಈಗ ಅವ್ರಿಗೂ ಕೂಡ ಆಸೆ ಆಕಾಂಕ್ಷೆಗಳು ಜಾಸ್ತಿ ಆಗಿದೆ ಈಗಿನ ತಲೆಮಾರು. ಅವರು ಈ ತರದ ಕ್ರಾಪ್ ಅನ್ನೇ ಬೆಳಿಬೇಕು, ಕಮರ್ಷಿಯಲ್ ಕ್ರಾಪ್ ಅನ್ನೇ ಬೆಳಿಬೇಕು, ಅದ್ರ ಮೂಲಕ ದುಡ್ಡು ಕಾಣಬೇಕು. ಅದ್ರ ಜೊತೆ ಈ ತರ ರಾಗಿ ಹುಳ್ಳಿಗೂ ರೇಟ್ ಇದೆ, ಹುಳ್ಳಿಗೂ ಒಳ್ಳೆ ರೇಟ್ ಇದೆ. ಹುಳ್ಳಿಯನ್ನು ಸೆಪರೇಟ್ ಹಾಕ್ತಾರೆ, ರಾಗಿ ಜೊತೆ ಹಾಕ್ತಿದ್ರಲ್ಲ ಮೊದಲು, ಸೆಪರೇಟ್ ಹಾಕಿ ಈಗ ಅದಕ್ಕೂ ಬೆಲೆ ಇದೆ. ಸೊ ಹಾಗೆ ಸುಸ್ಥಿರತೆ ಕಡೆಗೆ ಕಣ್ಕೊಂಡ್ಬಿಟ್ಟಿದ ನಾವು. ಹೇಗೋ ಬರವನ್ನ 30-40% ಮಳೆ ಕಡಿಮೆ ಆದ್ರೂ ಬದುಕನ್ನ ನೀಗಿಸುವಂತ ಒಂದು ಸಾಮರ್ಥ್ಯವನ್ನ ಕಂಡುಕೊಂಡಿದ್ದಾನೆ. ಅದು ಪಶು ಸಂಗೋಪನೆ ಇರಬಹುದು, ರೇಷ್ಮೆ ಸಣ್ಣದಿರಬಹುದು, ಈ ತರದಲ್ಲಿ ಕಂಡುಕೊಂಡು ಎದುರಿಸ್ತಾನ. ಕ್ಷಾಮದ ಪರಿಸ್ಥಿತಿ, ನೀವು 63-65 ಇಡೀ ದೇಶದಲ್ಲಿ ಕ್ಷಾಮ ಇತ್ತು, 40-50 ಲಕ್ಷ ಜನ ಸತ್ರು, ಅದು ಇತಿಹಾಸ ದುರಂತ. ಬ್ರಿಟಿಷ್ ಆಡಳಿತ ತಂದಂತ ಕ್ಷಾಮ, ದೇಶದಲ್ಲಿ 40 million ಪೀಪಲ್ ಡೈಡ್ ಆ ಒಂದು ಕ್ಷಾಮದಲ್ಲಿ. ಅಂತ ಸ್ಥಿತಿ ಇನ್ ಮುಂದೆ ಬರಲಾರದು. ಯಾಕಂದ್ರೆ ಇವತ್ತು ನೀರಾವರಿ ಯೋಜನೆಗಳಾಗಿದೆ, ಅದ್ರ ಜೊತೆಗೆ ಖಾಸಗಿ ನೀರಾವರಿಗಳು ಬಂದಿದೆ,
1: ಕೊಳವೆ ಬಾವಿ ಕೃಷಿ
4: ಕೆರೆಗಳನ್ನ ಆಬಾದ್ ಮಾಡ್ಕೊಳ್ಳುವಂತದ್ದು ಈಗ ಅವೇರ್ನೆಸ್ ಬಂದಿದೆ. ಈಗ ಸರ್ಕಾರನು ಕೂಡ ಎಲ್ಲ ಕೆರೆಗಳನ್ನು ತುಂಬಿಸಬೇಕು ಅಂತ ಕಾರ್ಯಕ್ರಮ ಹಾಕೊಂಡಿದೆ, ಹಾಗೆ ರೀಚಾರ್ಜ್ ಮಾಡಿಸ್ತಾ ಇದೆ. ಹಾಗೆ ಒಂದು ಕಂಡ್ಕೊಂಡ್ಬಿಟ್ಟಿದ್ದಾನೆ ಒಂದು ಸುಸ್ಥಿರತೆಯನ್ನ. ಆದ್ರಿಂದ ಆ ತರದ ಭಯ ಬೀಳುವಂತ ಪರಿಸ್ಥಿತಿ ಇಲ್ಲ ಅಂತ ನನಗೆ ಅನಿಸುತ್ತೆ.
1: ಬರ ಅಂತ ಅಂದ್ರೆ ಸರ್, ಆಹಾರ ಭದ್ರತೆ ಜೊತೆಗೆ ನಾವು ಒಂಚೂರು ಆಲೋಚನೆಯನ್ನ ಮಾಡಬೇಕಾಗತ್ತೆ. ಆಹಾರ ಭದ್ರತೆಗೆ ಏನಾದ್ರೂ ಭಯ ಪಡಬೇಕಾ ಬರ ಬಂತು ಅಂತ ಹೇಳಿ?
2: ನನಗನ್ಸಿದ ಮಟ್ಟಿಗೆ ಈ ವರ್ಷ ನಾವು ಭಯ ಪಡುವಂತ ಅವಕಾಶ ಇಲ್ಲ. ಸ್ವಾತಂತ್ರ್ಯ ಬಂದಾಗ ಕೃಷಿ ಉತ್ಪಾದನೆ ಎಷ್ಟೊತ್ತು? 50 ದಶಲಕ್ಷ ಟನ್. ಈಗ ನಾವು ಬರಗಾಲ ಬರ್ತಾವ ಅಂತ ಹೇಳ್ತೀವಿ, ಲ್ಯಾಂಡ್ ಫ್ರಾಗ್ಮೆಂಟೇಷನ್ ಆಗಿ ಸಣ್ಣ ಹಿಡುವಳಿದಾರ ಹೆಚ್ಚಾಗಿದೆ ಅಂತ ಹೇಳ್ತೀವಿ, ಮೇಲಿಂದ ಮೇಲೆ ಮಳೆ ಈ ತರ ಒಂದು ಕಡಿಮೆ ಆಗುತ್ತೆ. ಆದ್ರೆ ಯಾವತ್ತಾದರೂ ನಮ್ಮ ದೇಶದ ಉತ್ಪಾದನೆ ವರ್ಷದಿಂದ ವರ್ಷಕ್ಕೆ ಯಾವತ್ತಾದರೂ ಕಡಿಮೆ ಆಗಿದೆಯಾ?
1: ಕಡಿಮೆ ಆಗಲಿ,
2: ನಾವು 50 ದಶಲಕ್ಷ ಟನ್ ಬೆಳೆಯೋರು 25-26 355 ದಶಲಕ್ಷ ಟನ್ಗಳನ್ನು ನಾವು ಆಹಾರ ಉತ್ಪಾದನೆ ಮಾಡಿದ್ದೇವೆ. ಅಲ್ಲದೆ ಕೃಷಿ ಕ್ಷೇತ್ರದ 20% ಮಾತ್ರ ತೋಟಗಾರಿಕೆ ಕ್ಷೇತ್ರ ಇದೆ, ಆದರೂ ಕೂಡ 20% ಕ್ಷೇತ್ರ ಫುಡ್ ಪ್ರೊಡಕ್ಷನ್ ಅನ್ನು ಸರ್ಪಾಸ್ ಮಾಡಿ ಇವತ್ತು 367 ದಶಲಕ್ಷ ಟನ್ ಅನ್ನು ನಾವು ಹಣ್ಣು ತರಕಾರಿ ಹೂವುಗಳನ್ನು ಉತ್ಪಾದನೆ ಮಾಡ್ತೀವಿ. ಟೋಟಲ್ ಪ್ರೊಡಕ್ಟಿವಿಟಿ ತಗೊಂಡ್ರೆ, ಈಗ ನಾವು ಬರೀ ಆಹಾರ ಬೆಳೆಗಳಂತ ಹೇಳ್ತೀವಿ, ಇನ್ನು ಎಣ್ಣೆಕಾಳು ಸೇರಿಸಿರಲ್ಲ ಅದರಲ್ಲಿ, ಈ ರೀತಿ ಎಲ್ಲಾ ಕೃಷಿ ಉತ್ಪನ್ನಗಳನ್ನು ಸೇರಿದರೆ ನಮ್ಮದು 1,1100 ದಶಲಕ್ಷ ಟನ್ಗಳಷ್ಟು ಉತ್ಪಾದನೆ ನಮ್ಮದು ದೇಶದ್ದಾಗತ್ತೆ. ಬಟ್ ನೀವು ಹೇಳ್ದಂಗೆ ವರ್ಷದಿಂದ ವರ್ಷ ದೇಶದಲ್ಲಿ ಕಡಿಮೆ ಆಗಿಲ್ಲ ಅಂದ್ರೆ ಯಾಕೆ? ಸರ್ಕಾರದ ವಿನೂತನ ನೀತಿಗಳು
1: ಯೋಜನೆಗಳು,
2: ಕೃಷಿ ವಿಜ್ಞಾನಿಗಳು ಬರ ನಿರೋಧಕ, ಆಮೇಲೆ ಇವ್ರು ಹೇಳ್ದಂಗೆ ಶಾರ್ಟ್ ಡ್ಯೂರೇಷನ್ ಕ್ರಾಪ್ಸ್, ಕ್ಲೈಮೇಟ್ ರೆಸಿಲಿಯಂಟ್ ವೆರೈಟೀಸ್ ಅನ್ನ ತಂದಿರೋದು ಒಂದು. ಇದ್ರ ಜೊತೆಯಲ್ಲಿ ರೈತರ ಸಹಕಾರ, ರೈತರನ್ನು ಕೂಡ ಮಾರುಕಟ್ಟೆಯನ್ನು ಅಧ್ಯಯನ ಮಾಡ್ತಾರೆ, ಕೃಷಿ ವಿಜ್ಞಾನಿಗಳು ನೇರವರೆಗೆ ಸಂಪರ್ಕ
1: ಮಾಡ್ತಾರೆ.
2: ಆಮೇಲೆ ಹೊಸ ಹೊಸ ವಿಧಾನಗಳನ್ನ, ಬಸವರಾಜ್ ಸರ್ ಹೇಳಿದ್ರು ಈಗ ನೀರಾವರಿ ಪದ್ಧತಿಗಳು ಹೆಚ್ಚಾಗಿದ್ದಾವೆ. ನಾವು 36-37 ಲಕ್ಷ ಹೆಕ್ಟರ್ನಲ್ಲಿ ನಮ್ಮ ರಾಜ್ಯದಲ್ಲಿ ಸುಮಾರು 16-17 ಲಕ್ಷ ನಾವು ತುಂತುರು ನೀರಾವರಿ ಅಥವಾ ಮೈಕ್ರೋ ಇರಿಗೇಷನ್ ಡ್ರಿಪ್ ಇರಿಗೇಷನ್ ದಲ್ಲಿ ಇದೆ. ಸೊ ಹೀಗಾಗಿ ನಾವು ಲ್ಯಾಂಡ್ ಫ್ರಾಗ್ಮೆಂಟೇಷನ್ ಆದರೂ ಕೂಡ, ಸಣ್ಣ ರೈತರ ಸಂಖ್ಯೆ ಹೆಚ್ಚಾದರೂ ಕೂಡ, ಬರಗಾಲಗಳು ಬರ್ತಿದ್ರೂ ಕೂಡ, ನಮ್ಮ ಇಂಡಿಯನ್ ಅಗ್ರಿಕಲ್ಚರ್ ಇಟ್ ಸೆಲ್ಫ್ ಇಸ್ ಎ ಕ್ಲೈಮೇಟ್ ರೆಸಿಲಿಯಂಟ್ ಫಾರ್ಮಿಂಗ್ ಬೈ ಅವರ್ ವಿಸ್ಡಮ್ ಇರತಕ್ಕಂಥ ರೈತರಿಂದ. ಸೊ ಆದ್ರಿಂದ ಸ್ವಲ್ಪ ಏರುಪೇರು ಆಗಬಹುದು. 2020-21 COVID-19 ಬಂದಾಗ ಎಲ್ಲಾ ಇಲಾಖೆಗಳು ಬಂದಾಗಿದ್ದು, ಕೃಷಿ ಮಾತ್ರ ಅಷ್ಟೇ ಅಲ್ಲ, ಇಡೀ ನಮ್ಮ ರಾಜ್ಯದ ಎವರ್ ಹೈಯೆಸ್ಟ್ ಅತ್ಯಧಿಕ ಕೃಷಿ ಉತ್ಪಾದನೆ 160.2 lakh tons ಹೈಯೆಸ್ಟ್ ಉತ್ಪಾದನೆ ಆಗಿದ್ದು ಕೋವಿಡ್ ಪೀರಿಯಡ್ ಅಲ್ಲಿ. ಅದಕ್ಕೇನಾಗಿತ್ತು, ನಮ್ಮ ಐಟಿ ಫೀಲ್ಡ್ ಬೆಂಗಳೂರಾಗಿರೋರೆಲ್ಲ ಹಳ್ಳಿಗೆ ಹೋದ್ರು, ಅವ್ರ ಹತ್ರ ಸೇವಿಂಗ್ಸ್ ಮಾಡಿದ ದುಡ್ಡಿತ್ತು, ತಂತ್ರಜ್ಞಾನ ಇತ್ತು ತಲೆಯಲ್ಲಿ, ಅವರು ಅದನ್ನ ಕೃಷಿನಲ್ಲಿ ಇನ್ವೆಸ್ಟ್ ಮಾಡಿದ್ರು. ಸೊ ವೆನ್ ದೇರ್ ಇಸ್ ಎ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಇನ್ ಅಗ್ರಿಕಲ್ಚರ್, ಪ್ರೊಡಕ್ಷನ್ ಹೆಚ್ಚಾಯಿತು. ಸೊ ಹೀಗಾಗಿ ಇವತ್ತಿನ ದಿವಸ ಡಾಕ್ಟರ್ಸು, ಲಾಯರ್ಸು, ಎಂಜಿನಿಯರ್ಸ್ ಕೂಡ ಕೃಷಿಗೆ ವಾಲ್ತಾ ಇದ್ದಾರೆ. ಮತ್ತು 36-37% ನೀರಾವರಿ ಬಂದಿರೋದ್ರಿಂದ, ಕೆರೆಗಳಿಂದ ಕಾಲುವೆ ನೀರನ್ನು ತುಂಬಿಸೋದ್ರಿಂದ ಅಲ್ಲಿರ್ತಕ್ಕಂಥ ಕೊಳವೆ ಬಾವಿಗಳು, ಈಗ ನಿಮ್ಮ ಚಿತ್ರದುರ್ಗ ಜಿಲ್ಲೆನಲ್ಲಿ ನಿಮ್ಮ ಚಳ್ಳಕೆರೆಯಲ್ಲಿ ಹೋದ್ರೆ ಎವರೇಜ್ ರೈನ್ಫಾಲ್ ಇಸ್ 450 mm. 450 mm ಇದ್ರೂ ಕೂಡ ಅಲ್ಲಿ ಹೋಗಿ ನೋಡಿ, ತೆಂಗಿದೆ, ಅಡಿಕೆ ಇದೆ, ಬಾಳೆ ಇದೆ, ಸಪೋಟ ಇದೆ, ಭತ್ತ ಇದೆ, 450 ಇಲ್ಲಾದ್ರೂ ಸಾಧ್ಯ. ಇದು ಇವತ್ತಿನ ನೀತಿಗಳು, ಅಲ್ಲಿ ಬ್ಯಾರೇಜ್ ಕಟ್ಟಿದ್ರು, ಮತ್ತೆ ಹೊಳ್ಳೆ ಕಬ್ಬು ಹೋದದ್ದು ಹೊಳ್ಳೆ ಬಂತು. ಹಿಂಗಾಗಿ ಆಧುನಿಕ ಕೃಷಿ ಮಾಡ್ತಾ ಇರೋದ್ರಿಂದ, ಸಮಗ್ರ ಕೃಷಿ ಪದ್ಧತಿ ಮಾಡೋದ್ರಿಂದ ನಮ್ಮ ದೇಶ 2020-21 ಆಹಾರವನ್ನ ಆಮದು ಮಾಡ್ಕೊಳ್ತಕ್ಕಂಥ ದೇಶ ಆಗಿತ್ತು. 2021-25 ವರೆಗೆ 50 billion ನಾವು ಇಲ್ಲಿವರೆಗೆ ಆಹಾರವನ್ನು ನಿರ್ಯಾತ ಮಾಡ್ತಾ ಇದ್ದೇವೆ. ದ ವರ್ಲ್ಡ್ 50% ಆಫ್ ಪ್ಯಾಡಿ ಎಕ್ಸ್ಪೋರ್ಟ್ ಈಸ್ ಫ್ರಮ್ ಅವರ್ ಕಂಟ್ರಿ. ವೀಟ್ ಎಕ್ಸ್ಪೋರ್ಟ್ಸ್ ಹ್ಯಾವ್ ಬಿನ್ ಇನ್ಕ್ರೀಸ್ಡ್ ಫ್ರಾಮ್ 300%. ಸೊ ಹೀಗಾಗಿ ಎಕರೆವಾರು ಉತ್ಪಾದನೆ ಹೆಚ್ಚಾಗ್ತಾ ಇದೆ. ಹೊಸ ಹೊಸ ತಳಿಗಳು ಬರೋದ್ರಿಂದ ಸೂಕ್ತವಾಗಿ ಕಡಿಮೆ ಅವಧಿಯಲ್ಲಿ ಬೆಳೆಯೋದ್ರಿಂದ ಮತ್ತು ಮೊದಲಿನಕ್ಕಿಂತಲೂ ಕ್ರೆಡಿಟ್ ಅಕ್ಸೆಸಬಿಲಿಟಿ ಫಾರ್ಮರ್ಗೆ ಮೊದಲಿನಕ್ಕಿಂತಲೂ ಇಂಪ್ರೂವ್ ಆಗಿದೆ. ಸಣ್ಣ ರೈತ ಇರ್ಬೋದು, ಆಮೇಲೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದಲ್ಲಿ PMFME ಅಂತ ಯೋಜನೆಗಳು ಬಂದಿದ್ದಾವೆ. ಪ್ರೈಮ್ ಮಿನಿಸ್ಟರ್ ಫಾರ್ಮಲೈಸೇಷನ್ ಆಫ್ ಮೈಕ್ರೋ ಫುಡ್ ಎಂಟರ್ಪ್ರೈಸಸ್ ಇವತ್ತು ಅದು ಬಂದು 5 ವರ್ಷದಲ್ಲಿ 490 ಕೋಟಿ ನಮಗೆ ಬಂದರು. 5 ವರ್ಷದಲ್ಲಿ 6,000 ನಾವು 6,500 ಫುಡ್ ಪ್ರೊಡಕ್ಷನ್ ಯೂನಿಟ್ಗಳನ್ನು ಪ್ರಾರಂಭಿಸಿದ್ವಿ. 750 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಆಯಿತು ಅಂದ್ರೆ ಒಂದು ಯೂನಿಟ್ಗೆ ನಮ್ದು 15 ಲಕ್ಷ ರೂಪಾಯಿ ಸರ್ಕಾರದಿಂದ ನಮಗೆ ರಿಯಾಯಿತಿ ಸಿಗ್ತಾ ಇತ್ತು. ಹೀಗಾಗಿ ಉತ್ಪಾದನೆ ಜೊತೆಯಲ್ಲಿ ಸಂಸ್ಕರಣೆ ಮಾರುಕಟ್ಟೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು ನಮ್ಮ ರೈತರು. ಈಗ ಹಳ್ಳಿಯ ತೊಗರಿ ಬೆಳೆ ತಕ್ಷಣ ಸಣ್ಣದೊಂದು ಮಷಿನ್ ಇಟ್ಕೊಂತಾನೆ, ತೊಗರಿ ಬೆಳೆ ಮಾಡ್ತಾನೆ, ತೊಗರಿ ಬೆಳೆ ಮಾಡಿದಾಗ ಅವನಿಗೆ 20% ಇಳುವರಿ ಹೆಚ್ಚಾಗುತ್ತೆ, ಆಮೇಲೆ ಅವನಿಗೆ ಇಡೀ ವರ್ಷನೂ ಅವನಿಗೆ ಎಂಪ್ಲಾಯ್ಮೆಂಟ್ ಸಿಗುತ್ತೆ. ಸೊ ಆದ್ರಿಂದ ನಾವು ಇತ್ತಿತ್ತಲಾಗಿ ಸರ್ಕಾರ ಅಗ್ರಿಕಲ್ಚರ್ ಬಿಯಾಂಡ್ ಪ್ರೊಡಕ್ಷನ್ ಅಂದ್ರೆ ಉತ್ಪಾದನೋತ್ತರ ಕೃಷಿ ಅಂದ್ರೆ ಸಂಸ್ಕರಣೆ, ಮೌಲ್ಯವರ್ಧನೆ, ಬ್ರ್ಯಾಂಡಿಂಗು, ಪ್ಯಾಕೇಜಿಂಗು, ವ್ಯಾಲ್ಯೂ ಎಡಿಷನ್ನು, ಮಾರ್ಕೆಟಿಂಗು, ಎಕ್ಸ್ಪೋರ್ಟ್. ಸೊ ಹೀಗಾಗಿ ರೈತನ ಸ್ಥಿತಿ ಇವತ್ತಿನ ದಿವಸ ನಮ್ಮ ಇಡೀ ಬೇರೆ ಬೇರೆ ದೇಶಗಳಿಗೆ ನಾವು ಆಹಾರವನ್ನ ಕೊಡ್ತೇವೆ. ಅವಾಗ 60 ಮಿಲಿಯನ್ ಟನ್ ಅಂತ ನಾವು FCI ಗೋಡೌನ್ ದಲ್ಲಿದ್ರೆ ಇವತ್ತು 600-700 ಮಿಲಿಯನ್ ಟನ್ಸ್ ವಿ ಹ್ಯಾವ್ ಸ್ಟಾಕ್. ಆದ್ರೆ ಬರ ಬಂದಿದೆ ಅಂತ ಕೈ ಕಟ್ಕೊಂಡು ಕೊಡಬಾರ್ದು. ಮಲ್ಚಿಂಗ್ ಮಾಡಿ, ಶಾರ್ಟ್ ಡ್ಯೂರೇಷನ್ ಕ್ರಾಪ್ ಮಾಡಿ, ಮಲ್ಟಿಪಲ್ ಕ್ರಾಪಿಂಗ್ ಮಾಡಿ, ಇಂಟಿಗ್ರೇಟೆಡ್ ಫಾರ್ಮಿಂಗ್ ಮಾಡಿ, ನಾವು ಕಡಿಮೆ ರಸಗೊಬ್ಬರಗಳನ್ನ ಕೀಟನಾಶಕಗಳು ಉಳಿಸಿ ರಾಸಾಯನಿಕಗಳನ್ನು ಕಡಿಮೆ ಮಾಡಿ ಸಾವಯವ ಪದ್ಧತಿಗಳನ್ನು ಮಾಡಿಕೊಂಡು ಮಣ್ಣಿನ ರಚನೆ, ಫಲವತ್ತತೆ, ಉತ್ಪಾದಕತೆಯನ್ನ ಕಡಿಮೆ ಮಳೆ ಇದ್ರೂ ಕೂಡ ನಮ್ಮ ದೇವಕುಮಾರ್ ಹೇಳಿದಂಗೆ ಇನ್ನೂ ಒಳ್ಳೆ ಉತ್ಪಾದನೆ ತೆಗೀಲಿಕ್ಕೆ ಸಾಧ್ಯ ಇದೆ ಅಂತ ನನ್ನ ಅನಿಸಿಕೆ.
1: ಬರ ಸಮಸ್ಯೆ ಅಂತೂ ಸೃಷ್ಟಿ ಮಾಡೋದಿಲ್ಲ ಅಂತ ಆಯ್ತು ಸರ್, ಬರ ಏನಾದರೂ ಅವಕಾಶಗಳನ್ನು ಕೊಡುತ್ತೆ
5: ಖಂಡಿತವಾಗಿ. ಯಾಕೆಂದ್ರೆ ಇವತ್ತು ನೀವು ಯಾವುದೇ ಕ್ಷೇತ್ರ ತಗೊಳ್ಳಿ, ಕೃಷಿ ಜೊತೆಗೆ ಈಗ ನಮ್ಮನ್ನು ಸೇರಿಸಿ, ಈಗ ನಾವೆಲ್ಲಾನು ಗ್ರಾಮೀಣ ಅದು ಕುಗ್ರಾಮಗಳಿಂದ ಬಂದಂತು, ಇವತ್ತು ನಮಗಿರ್ತಕ್ಕಂಥ ಒಂದು ಸಹನ ಶಕ್ತಿ ನಮ್ಮ ನೆಕ್ಸ್ಟ್ ಜನರೇಷನ್ಗೆ ಅಥವಾ ನಮ್ಮ ಮಕ್ಕಳಲ್ಲಿಲ್ಲ. ಯಾಕೆ ಅಂತಂದ್ರೆ ನಾವು ಏನೆಲ್ಲ ಕಷ್ಟಗಳನ್ನು ಪಡಬೇಕೋ ಅದನ್ನು ಪಟ್ಕೊಂಡೇ ಬಂದಿದ್ದೀವಿ. ಹಾಗಾಗಿ ಯಾವುದೇ ಒಂದು ನಿಮಗೆ ವಿಕೋಪ ಬಂದಾಗ ಎದುರ್ಕೊಳ್ತಕ್ಕಂಥ ಪರಿಸ್ಥಿತಿ ಹೋಗಿ ಅನೇಕ ದಶಕಗಳೇ ಆಗಿವೆ. ಇವತ್ತು ನೆನ್ನೆದಲ್ಲ, ಏನು ಇದು ಬಂದಿದೆ, ಈ ವರ್ಷ ಬರ ಬಂತು, ಈಗ 5 ವರ್ಷದಿಂದ ಆದಂತ ಅಧ್ಯಯನವನ್ನೇ ಇಟ್ಕೊಂಡು ನಾವು ಮಾಡ್ತಾ ಇಲ್ಲ. ಈ ವರ್ಷದ ಬರ ಮುಂದಿನ ವರ್ಷದ ಮೇಲೆ ಯಾವ ರೀತಿ ಅವಕಾಶಗಳನ್ನ ನಾವು ಸೃಷ್ಟಿ ಮಾಡ್ಕೋಬೇಕು, ಅದಕ್ಕೆ ನಮ್ಮ ರೈತರನ್ನ ಯಾವ ರೀತಿ ಸಜ್ಜುಗೊಳಿಸಬೇಕು ಅಂತಕ್ಕಂಥ ಪಾಠವನ್ನ ಇವತ್ತು ರೈತರು ಕಲಿತಾ ಇದ್ದಾರೆ. ಹಾಗೇನೆ ಸರ್ಕಾರಗಳು ಸಹ, ಸರ್ಕಾರ ಅಂದ್ರೆ ಏನು, ನಮ್ಮ ಅಭಿವೃದ್ಧಿ ಇಲಾಖೆಗಳು, ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ಇವರೆಲ್ಲರೂ ಈ ವರ್ಷದ ಬರದ ಆಧಾರದ ಮೇಲೆ ಮುಂದಿನ ವರ್ಷದ ಬೆಳೆಯನ್ನ ಯಾವ ರೀತಿ ಮಾಡಬೇಕು ಅಥವಾ ಇದೇ ಪರಿಸ್ಥಿತಿ ಮುಂದಿನ ವರ್ಷ ಆದರೆ ಯಾವ ರೀತಿ ಆಡಳಿತಾತ್ಮಕ ಕಾರ್ಯಗಳನ್ನು ನಾವು ಕೈಗೊಳ್ಬೇಕು ಮತ್ತೆ ರೈತರನ್ನ ಯಾವ ರೀತಿ ಸಜ್ಜುಗೊಳಿಸಬೇಕು ಅಂತಕ್ಕಂಥ ಬಹುಮುಖ್ಯವಾದ ಪಾಠಗಳನ್ನ ಈ ವರ್ಷ ಅಂತಲ್ಲ ಇತ್ತೀಚೆಗೆ ಅನೇಕ ವರ್ಷಗಳಿಂದ ಕಲಿತಾ ಬಂದಿದ್ದೇವೆ. ಅವುಗಳು ದಾಖಲೆ ಆಗಿದ್ದಾವೆ. ಆ ದಾಖಲೆ ಆದಂತ ವಿಷಯಗಳನ್ನ ಇವತ್ತು ಬಹಳ ಮುಖ್ಯವಾದ ಒಂದು ಸಂವಹನ ಮೂಲವಾಗಿ ಇವತ್ತು ಆಕಾಶವಾಣಿನೂ ಇದೆ, ಟಿವಿ ಜೊತೆಗೆ ಆಕಾಶವಾಣಿಯಲ್ಲೂ ಕೇಳುಗರ ಸಂಖ್ಯೆ ಬಹಳಷ್ಟಿದೆ. ಕಡಿಮೆ ಏನೂ ಆಗಿಲ್ಲ,
2: ಹೆಚ್ಚಾಗಿದೆ.
5: ಆ ಒಂದು ಮಾಧ್ಯಮಗಳ ಮೂಲಕ ನಮ್ಮ ರೈತರನ್ನ ಈ ಒಂದು ಮುಂಗಾರಿಗಿಂತ ಒಂದು 2 ತಿಂಗಳು ಅಥವಾ 2.5 ತಿಂಗಳು ಮೊದಲೇನೆ ನಾವು ಎಚ್ಚರಿಸ್ತಾ ಹೋದ್ರೆ ಏನ್ ಮಾಡಬೇಕು ಈ ಸಾರಿ ಕಳೆದ ಸಾರಿ ಆಗಿ ಆದರೆ ನಾವು ಯಾವ ರೀತಿ ರೈತರು ಸಜ್ಜಾಗಿರ್ಬೇಕು ಅಂತಕ್ಕಂಥ ಒಂದು ಪಾಠಗಳನ್ನ ಕಲಿತಕ್ಕಂಥ, ದಾಖಲಿಸ್ತಕ್ಕಂಥ ಮತ್ತೆ ನಮ್ಮ ರೈತರನ್ನ ಸುಸಜ್ಜಿತಗೊಳಿಸ್ತಕ್ಕಂಥ ಅವಕಾಶಗಳನ್ನ ನಾವು ಖಂಡಿತವಾಗಿಯೂ ಈ ವರ್ಷದ ಬರದಿಂದ ಕಲಿತೀವಿ. ಹಾಗಾಗಿ ಮುಂದಿನ ವರ್ಷಗಳಲ್ಲಿ ಆ ರೈತನ ಒಂದು ಪರಿಸ್ಥಿತಿ ಉತ್ತಮ ಆಗೋದಕ್ಕೆ ನಾವು ಏನೆಲ್ಲ ಮಾಡಬೇಕು ಅಂತಕ್ಕಂಥದ್ದನ್ನ ಸರ್ಕಾರಗಳು, ಕೃಷಿ ವಿಶ್ವವಿದ್ಯಾಲಯಗಳು, ಹಾಗೇನೆ KVK-ಗಳೇನಿದ್ದಾವೆ, ವಿಜ್ಞಾನ ಕೇಂದ್ರಗಳು, ಇವೆಲ್ಲವನ್ನು ದಾಖಲಿಸಿಕೊಂಡು ಅದನ್ನ ರೈತರಿಗೆ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಿಕೊಳ್ಳೋದಕ್ಕೆ ಅವಕಾಶಗಳಿದ್ದಾವೆ. ಈ ತರದ್ರ ಜೊತೆಗೆ ಯಾವ ರೀತಿ ನಾವು ಬಿತ್ತನೆ ಬೀಜನ ಶೇಖರಣೆ ಮಾಡ್ಕೋಬೇಕು, ಗೊಬ್ಬರಗಳು, ಈಗ ಗೊಬ್ಬರ ಆಗ್ಲೇ ಬಸವರಾಜ್ ಸರ್ ಹೇಳಿದ್ರು ಏನು ಅಂತಂದ್ರೆ ಬಹಳಷ್ಟು ಹೊಡೆತ ಬರ್ತಕ್ಕಂಥದ್ದು ಇವತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಈ ರಾಸಾಯನಿಕ ಗೊಬ್ಬರಗಳ ಕೊರತೆ ಅಂತ. ಆ ಕೊರತೆನ ನಾವು ಒಂದೇ ಸಾರಿ ನೀಗಿಸ್ತೀವಿ ಅಂತ ಹೇಳಕ್ಕಾಗೋದಿಲ್ಲ. ಆದರೆ ಸ್ವಲ್ಪ ಮಟ್ಟಿಗೆ ನಾವು ಎಲ್ಲೋ ಒಂದ್ ಕಡೆ ಆ ಒಂದು ದೃಷ್ಟಿಯಲ್ಲಿ ನಮ್ಮಲ್ಲಿ ಇರ್ತಕ್ಕಂಥ ಬೆಳೆ ಉಳಿಕೆಗಳಾಗ್ಬೋದು ಅಥವಾ ಸಗಣಿ ಗೋಡು ಇದೆಲ್ಲ ಏನಿದಾವೆ ಇವುಗಳನ್ನು ಬಳಕೆ ಮಾಡಿಕೊಂಡು ಮುಂದಿನ ವರ್ಷಗಳಿಗೆ ಸಾಕಷ್ಟು ಪ್ರಮಾಣದಲ್ಲಿ ವೈಜ್ಞಾನಿಕ ರೀತಿಯಲ್ಲಿ ಕಾಂಪೋಸ್ಟ್ ಆದರೂ ತಯಾರು ಮಾಡ್ಕೋಬಹುದು, ಎರೆಗೊಬ್ಬರನಾದರೂ ಇವರು ತಯಾರು ಮಾಡಿಕೊಂಡು ಅವುಗಳನ್ನು ಅವರು ದಾಸ್ತಾನು ಇಟ್ಕೊಂಡ್ರೆ ಮುಂದೆ ನಮ್ಮ ರೈತರು ಸಂಕಷ್ಟಕ್ಕೆ ಸಿಗೋದಿಲ್ಲ ಅಂತಕ್ಕಂಥದ್ದು ಒಂದು. ಅದರ ಜೊತೆಗೆ ವಿಜ್ಞಾನಿಗಳಿಗೂ ಇದು ಒಂಥರ ಕಲಿಕೆನೆ. ಈ ವರ್ಷ ಈ ನಾವ್ಯಾವುದೋ ಒಂದು ಬರ ನಿರೋಧಕ ತಳಿ ಅಥವಾ ಒಂದು ಅಲ್ಪಾವಧಿ ತಳಿ ಅಂತ ನಾವು ಕೊಟ್ಟಿರ್ತೀವಿ, ಈ ಒಂದು ಸನ್ನಿವೇಶಕ್ಕೆ ಹೊಂದ್ಕೊಳ್ಳುತ್ತೆ ಅಂತ, ಅದೇನಾದರೂ ವಿಫಲ ಆಗಿದ್ದಾದರೆ ಯಾತಕ್ಕೋಸ್ಕರ ಆಯಿತು ಅಂತ ಹೇಳಿ ನಾವೂ ಈ ಒಂದು ಪ್ರಯೋಗಶಾಲೆಗಳಲ್ಲಿ ಅವುಗಳನ್ನು ಮತ್ತೆ ಪುನರ್ ಅಧ್ಯಯನ ಮಾಡಲಿಕ್ಕೂ ಇದು ಒಳ್ಳೆ ಅವಕಾಶ ಅಂತ ನನ್ನ ಭಾವನೆ.
1: ಸರ್, ಅತಿವೃಷ್ಟಿ ಆಗಿರಲಿ ಅನಾವೃಷ್ಟಿ ಆಗಿರಲಿ ಮತ್ತಾವುದೇ ಕೃಷಿಯನ್ನು ಬಾಧಿಸ್ತಕ್ಕಂಥ ಸಮಸ್ಯೆ ಆಗಿರಲಿ, ಅಂತಹ ಸಂದರ್ಭಗಳಲ್ಲಿ ನಮ್ಮ ಅನ್ನದಾತರ ಜೊತೆಗೆ ಸರ್ಕಾರಗಳು ಹೇಗೆ ವರ್ತನೆಯನ್ನು ಮಾಡಬೇಕು, ಹೇಗೆ ಅವ್ರಿಗೊಂದು ಮನೋಸ್ಥೈರ್ಯವನ್ನು ತುಂಬಬೇಕು?
4: ಕಳೆದ ಶತಮಾನದಲ್ಲಿ ಕ್ಷಾಮ ಒಂದು 3 ವರ್ಷ ಬಂತಷ್ಟೇ, ಮತ್ತೆ ನಾವು ಈ ಶತಮಾನದಲ್ಲಿ ನೋಡಿದ್ರೆ 10 ವರ್ಷದಲ್ಲಿ 3 ವರ್ಷ ಮಳೆ ಕಡಿಮೆ, ಬರ ಅಂತಿಲ್ಲ ಮಳೆ ಕೊರತೆ
1: ಆಗಿದೆ.
4: ಈಗ 30% 40% ಕೊರತೆ ಆಗಿ ಅಕಸ್ಮಾತ್ ಇನ್ ಮುಂದೆ ಮಳೆಯ ವರ್ತನೆ ಚಂದ ಆದ್ರೆ ನಿಭಾಯಿಸುವಂತ
1: ಸಾಮರ್ಥ್ಯ
4: ಸರ್ಕಾರಗಳು ಈಗಿನ ಸ್ಥಿತಿಯಲ್ಲಿ ಆಗಿದೆ ಅಂದ್ರೆ, ನಾವು ಅವರು ಹೇಳಿದ ಹಾಗೆ ಪಾಟೀಲ್ರು ಮೊದಲು ಆಮದು ಮಾಡ್ಕೊತಾ ಇದ್ವಿ, ಆವಾಗ ಬಹಳ ದುಸ್ಥಿತಿ ಇತ್ತು, ಏನೇನೋ ಕಾರಣಕ್ಕೆ ಆಹಾರ ಕೊಡದೇ ಇರೋದು ಸ್ಥಿತಿ ಇತ್ತು. ಇವತ್ತು ನಾವೇ ರಫ್ತು ಮಾಡುವ ಸ್ಥಿತಿಯಲ್ಲಿ ಇರೋದ್ರಿಂದ ನಾವು ಬರಗಳನ್ನು ಎದುರಿಸೋದು ಸಮಸ್ಯೆ ಇಲ್ಲ.
1: ಸಮಸ್ಯೆ
4: ಈಗಾಗಲೇ ಭಾರತ ಸರ್ಕಾರ ಬಹಳ ಸ್ಪಷ್ಟವಾಗಿ ಹೇಳಿದೆ, 1 ವರ್ಷಕ್ಕೆ ಏನೂ ಸಮಸ್ಯೆ ಇಲ್ಲದೆ ಎಲ್ಲ ದಾಸ್ತಾನು ನಮ್ಮ ಹತ್ರ ಇದೆ ಅಂತ. ಫುಡ್ ಕಾರ್ಪೊರೇಷನ್ ಒಂದೇ ಇವತ್ತು ನಮ್ಮ ರಕ್ಷಣೆ ಇರುವಂತ ಸಂಸ್ಥೆ, ವೇರ್ ಹೌಸಿಂಗ್ ಅನ್ನು ಮಾಡ್ಕೊಳ್ಬೇಕು ಯಾವತ್ತಿಗೂ. ಈ ಜಾಗತೀಕರಣದ ಹಿನ್ನೆಲೆಯಲ್ಲಿ ಅವೆಲ್ಲ ಹಿಂದೆ ಹೋಗ್ಬಿಟ್ಟು ಅವು, ಇನ್ನೂ ಮುಂದೆಗಾದ್ರು ಆ ಥರ ತಯಾರಿ ಇರಬೇಕು. ಇವತ್ತು 1 ವರ್ಷಕ್ಕೆ ಅಂತ ಹೇಳಿದ್ರೆ ಇನ್ನು 2 ವರ್ಷ ಆಗ್ಬಿಡ್ಬಹುದು ಮಳೆ ಕೊರತೆ, ಅದಕ್ಕೂ ತಯಾರಿ ಇರಬೇಕು. ಬಟ್ ಇವತ್ತು ಅಂತಾರಾಷ್ಟ್ರೀಯ ಪರಿಸ್ಥಿತಿ ಅಷ್ಟು ಹೀನಾಯವಾಗಿಲ್ಲ. ಇವತ್ತು ನಮ್ಮ 3 ವರ್ಷದ ಬರವನ್ನು ನೀಗಿಸುವಂತ ವಾತಾವರಣ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದೆ. ಭಾರತದ ಸ್ಥಾನ ಆ ಮಟ್ಟದಲ್ಲಿದೆ, ಉನ್ನತವಾದ ಸ್ಥಾನದಲ್ಲಿದೆ. ಸೊ ಆದ್ರಿಂದ ಬರನ ಎದುರಿಸಬಹುದು. ರೈತಾಪಿ ಹೇಗೂ ಅವನಿಗೆ ಒಂದು ಇನ್ನೇಟ್ ಕ್ವಾಲಿಟಿ, ಅದು ಆ ರೈತ ಅನ್ನುವ ಹಿನ್ನೆಲೆಯಲ್ಲೇ ಅವನಿಗೆ ಬಂದ ಗುಣ, ಈ ಮಳೆ ಕೊರತೆಯನ್ನು ನಿಭಾಯಿಸ್ತಾನೆ, ನಿಭಾಯಿಸುವ ಶಕ್ತಿ ಇದೆ, ಸಾಮರ್ಥ್ಯ ಇದೆ. ಸೊ ಆ ಥರದಲ್ಲಿ ನಾವು ಒಂದು ಆಶಾಭಾವನೆ ಇಟ್ಟುಕೊಂಡು ಬರಕ್ಕೆ ಹೆದರುವಂತ ಪರಿಸ್ಥಿತಿ ಅಂತೂ ಇಲ್ಲ.
1: ಈ ಮುಂಗಾರು ಹಂಗಾಮಿನ ಸಂದರ್ಭದಲ್ಲಿ ಮಳೆ ಕೊರತೆ ಅನ್ನುವಂತಹ ಒಂದು ವಿದ್ಯಮಾನ ಅಲ್ಲಲ್ಲಿ ಕೇಳಿ ಬರ್ತಾ ಇದೆ, ಅದನ್ನು ಅನುಭವಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಕೃಷಿಕರು ಮತ್ತು ಸಾಮಾನ್ಯ ಜನರು ಒಂದಷ್ಟು ಚಿಂತಾಕ್ರಾಂತರಾಗಿರಬಹುದು, ಅವರಿಗೆ ಧೈರ್ಯ ತುಂಬುವ ನಿಟ್ಟಿನಲ್ಲಿ ಹಾಸನ ಆಕಾಶವಾಣಿ ಈ ಒಂದು ಸಣ್ಣ ಆರೋಗ್ಯಕರವಾದಂಥ ಚರ್ಚೆಯನ್ನು ಏರ್ಪಡಿಸ್ತು. ನಮ್ಮ ಭಾರತದಲ್ಲಿ ಪ್ರಸ್ತುತ ಕೃಷಿಯ ಸವಾಲುಗಳು ಮತ್ತು ಪರಿಹಾರ ಅನ್ನುವಂಥ ಈ ಒಂದು ಚರ್ಚೆಯಲ್ಲಿ ಭಾಗವಹಿಸಿ ತಮ್ಮದೇ ಆದಂತಹ ಅಭಿಪ್ರಾಯಗಳನ್ನು, ವಾಸ್ತವ ಸಂಗತಿಗಳನ್ನು ನಮ್ಮ ಕೇಳುಗರ ಮುಂದೆ ತೆರೆದಿಟ್ಟಂತಹ ಎಬಿ ಪಾಟೀಲ್ ಅವರಿಗೆ, ಕೆ ಸಿ ಬಸವರಾಜು ಅವರಿಗೆ ಹಾಗೂ ಡಾಕ್ಟರ್ ದೇವಕುಮಾರ್ ತಮಗೆ 3 ಜನರಿಗೂ ಕೂಡ ಈ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ
6: ಎಲ್ಲರಿಗೂ. ನಮಸ್ಕಾರ.
0: ಇದುವರೆಗೆ ಮಳೆ ಕೊರತೆಯ ಸಂದರ್ಭದಲ್ಲಿ ಕೃಷಿಯ ಸವಾಲುಗಳು ಮತ್ತು ಪರಿಹಾರ ಈ ಕುರಿತಂತಹ ಚರ್ಚೆ ಮೂಡಿಬಂತು. ಈ ಚರ್ಚೆಯಲ್ಲಿ ಭಾಗವಹಿಸಿದ್ದವರು ಬೆಂಗಳೂರಿನ ಕೃಷಿ ತಂತ್ರಜ್ಞರ ಸಂಸ್ಥೆಯ ಅಧ್ಯಕ್ಷರಾದ ಡಾ ಎಬಿ ಪಾಟೀಲ್, ಹಾಸನದ ಕೃಷಿ ಮಹಾವಿದ್ಯಾಲಯದ ವಿಶ್ರಾಂತ ಡೀನ್ ಡಾ ಎನ್ ದೇವಕುಮಾರ್ ಹಾಗೂ ಮೈಸೂರು ವಿಶ್ವವಿದ್ಯಾನಿಲಯದ ನಿವೃತ್ತ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಕೆ ಸಿ ಬಸವರಾಜ್. ಇವರೊಂದಿಗೆ ಚರ್ಚೆಯಲ್ಲಿ ಭಾಗವಹಿಸಿದ್ದವರು ಅರಕಲಗೂಡು ವಿ ಮಧುಸೂದನ್.

0: ಕೇಂದ್ರದಿಂದ ಪ್ರಸಾರವಾಗಲಿದೆ. ಕೇಳಿ ಪ್ರತಿ ಬುಧವಾರ ರಾತ್ರಿ 8 ಗಂಟೆಗೆ ಸಾಹಿತ್ಯದ ಪರಿಮಳ ಸೂಸುವ ಕಾರ್ಯಕ್ರಮ ಸುರಗಿ.
1: ಕನ್ನಡ ಚಿತ್ರಗೀತೆಗಳಲ್ಲಿ ಆರಂಭಕ್ಕೆ ಕೇಳಿ ಎಸ್ಪಿ ಬಾಲಸುಬ್ರಹ್ಮಣ್ಯ ಮತ್ತು ವಾಣಿ ಜಯರಾಮ್ ಅವರು ಹಾಡಿರುವ, ಎಂ ರಂಗರಾವ್ ಅವರ ಸಂಗೀತ ಸಂಯೋಜನೆ ಇರುವ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯದ ಹೃದಯ ಪಲ್ಲವಿ ಚಿತ್ರದ ಗೀತೆ.

ಆತ್ಮೀಯ ಕೇಳಿದರೆ, ಇಂದು ಸಂಜೆ 6:50 ಕಿಸಾನ್ ವಾಣಿಯಲ್ಲಿ ಎಲ್ನಿನೋ ಪರಿಣಾಮದಿಂದ ಮಳೆ ಕೊರತೆಯಾಗಿರುವ ಸಂದರ್ಭದಲ್ಲಿ ತೋಟಗಾರಿಕೆ ಬೆಳೆಗಳ ನಿರ್ವಹಣೆ ಕುರಿತು ತೋಟಗಾರಿಕೆ ಇಲಾಖೆಯ ಜಂಟಿ ನಿರ್ದೇಶಕರಾದ ಡಾ ಹೆಚ್ಆರ್ ಯೋಗೇಶ್ ಅವರೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಲು ಸಂಪರ್ಕಕ್ಕೆ ದೂರವಾಣಿ ಸಂಖ್ಯೆಗಳು 2462289 ಮತ್ತು 2452258 STD ಕ್ರಮಾಂಕ 08172. ಕೇಳಿ ನೇರ ಫೋನ್ ಇನ್ ಕಾರ್ಯಕ್ರಮ 6:50.

0: ಕೃಷಿ ಕಂಕಣ ಸಮಗ್ರ ಕೃಷಿ ಅಳವಡಿಕೆ ಕುರಿತ ಹಾಸನ ಆಕಾಶವಾಣಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಕಂಕಣ.
1: ಹಾಸನ ಆಕಾಶವಾಣಿ ಹಾಗೂ ಕೃಷಿ ಇಲಾಖೆಯ ಸಹಯೋಗದಲ್ಲಿ ಪ್ರತಿ ಗುರುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
2: ಸಮಗ್ರ ಕೃಷಿಯ ಪ್ರಕಾರಗಳು, ಸಮಗ್ರ ಕೃಷಿಯ ಅಳವಡಿಕೆ, ಸಮಗ್ರ ಕೃಷಿಯ ಸವಾಲುಗಳು, ಸಮಗ್ರ ಕೃಷಿಯಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಸಮಗ್ರ ಕೃಷಿಗೆ ಕೃಷಿ ಇಲಾಖೆಯ ಯೋಜನೆಗಳ ಕುರಿತ ವಿನೂತನ ಪ್ರಾಯೋಜಿತ ಸರಣಿ ಕೃಷಿ ಕಂಕಣ.
0: ಸಮಗ್ರ ಕೃಷಿಯ ವಿವಿಧ ಆಯಾಮಗಳ ಕುರಿತು ಕೃಷಿ ವಿಜ್ಞಾನಿಗಳು, ಕೃಷಿ ಅಧಿಕಾರಿಗಳು ಹಾಗೂ ಪ್ರಗತಿಪರ ಕೃಷಿಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
1: ನಿಮ್ಮ ಕೃಷಿಯನ್ನು ಅರ್ಥಪೂರ್ಣವಾಗಿಸಿಕೊಳ್ಳಲು, ಮತ್ತಷ್ಟು ಲಾಭದಾಯಕವಾಗಿಸಿಕೊಳ್ಳಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಕೃಷಿ ಕಂಕಣ ಪ್ರತಿ ಗುರುವಾರ ಸಂಜೆ 6:50.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಹಾಸನ.

0: ಆತ್ಮೀಯ ರೈತ ಬಾಂಧವರೇ, ಕೃಷಿ ತರಂಗ ನೇರ ಫೋನ್ ಇನ್ ಕಾರ್ಯಕ್ರಮ ಇಂದು ಸಂಜೆ 6:50 ಹಾಸನ ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಹಾಸನದ ತೋಟಗಾರಿಕೆ ಇಲಾಖೆಯ ಜಂಟಿ ತೋಟಗಾರಿಕಾ ನಿರ್ದೇಶಕರಾದ ಡಾ ಹೆಚ್ಆರ್ ಯೋಗೇಶ್ ಅವರು ನೇರ ಸಂವಾದದಲ್ಲಿ ಭಾಗವಹಿಸಿ ಎಲ್ನಿನೋ ಪರಿಣಾಮದಿಂದ ಮಳೆ ಕೊರತೆಯಾಗಿರುವ ಸಂದರ್ಭದಲ್ಲಿ ತೋಟಗಾರಿಕೆ ಬೆಳೆಗಳ ನಿರ್ವಹಣೆ ಕುರಿತಂತೆ ನಿಮ್ಮೊಂದಿಗೆ ನೇರ ಮಾತುಕತೆ ನಡೆಸಲಿದ್ದಾರೆ. ಸಂಪರ್ಕಕ್ಕಾಗಿ ನಮ್ಮ ದೂರವಾಣಿ ಸಂಖ್ಯೆಗಳು 2452258 ಮತ್ತೊಂದು 2462889. ಎಸ್ಟಿಡಿ ಕ್ರಮಾಂಕ 08172. ಗಮನಿಸಿ, ಕೃಷಿ ತರಂಗ ನೇರ ಸಂವಾದ ಇಂದು ಸಂಜೆ 6:50 ನಿಮ್ಮ ನೆಚ್ಚಿನ ಹಾಸನ ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ. ಎಲ್ನಿನೋ ಪರಿಣಾಮದಿಂದ ಮಳೆ ಕೊರತೆಯಾಗಿರುವ ಸಂದರ್ಭದಲ್ಲಿ ತೋಟಗಾರಿಕೆ ಬೆಳೆಗಳ ನಿರ್ವಹಣೆ ಕುರಿತಂತೆ ಹಾಸನದ ತೋಟಗಾರಿಕೆ ಇಲಾಖೆಯ ಜಂಟಿ ತೋಟಗಾರಿಕಾ ನಿರ್ದೇಶಕರಾದ ಡಾ ಹೆಚ್ಆರ್ ಯೋಗೇಶ್ ಅವರೊಂದಿಗೆ ನೇರ ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದರ ಪ್ರಯೋಜನವನ್ನು ಮಾಡಿಕೊಳ್ಳಿ.
1: ಕೇಳುಗರೆ, ಕನ್ನಡ ಚಿತ್ರಗೀತೆಗಳಲ್ಲಿ ಇನ್ನು ಮುಂದೆ ಕೇಳಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿಯವರು ಹಾಡಿರುವ ರಥಸಪ್ತಮಿ ಚಿತ್ರದ ಗೀತೆ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಗ ಜೋಡಣೆ ಮಾಡಿದ್ದಾರೆ ಉಪೇಂದ್ರ ಕುಮಾರ್.

0: ಇದು ಆಕಾಶವಾಣಿ ಹಾಸನ ಎಫ್ಎಂ. ಕೇಳುಗರೆ, ಈಗ ಅಲಿಸಿ ನಮ್ಮ ನಿಲಯದಿಂದ ಈ ಸಂಜೆ ಮತ್ತು ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:15 ಭಾವಗೀತೆಗಳು, 6:30 ಬೆಂಗಳೂರು ಕೇಂದ್ರದಿಂದ ಅವಲೋಕನ ಕಾರ್ಯಕ್ರಮ ಪ್ರಸಾರವಾಗಲಿದೆ. 6:50 ಕಿಸಾನ್ ವಾಣಿ, ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಎಲ್ನಿನೋ ಪರಿಣಾಮದಿಂದ ಮಳೆ ಕೊರತೆಯಾಗಿರುವ ಸಂದರ್ಭದಲ್ಲಿ ತೋಟಗಾರಿಕೆ ಬೆಳೆಗಳ ನಿರ್ವಹಣೆ ಕುರಿತು ತೋಟಗಾರಿಕೆ ಇಲಾಖೆಯ ಜಂಟಿ ನಿರ್ದೇಶಕರಾದ ಡಾ ಹೆಚ್ಆರ್ ಯೋಗೇಶ್ ಅವರೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ. ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. 7:45 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 8:00 ವನಿತಾ ವಿಹಾರ, ಹೆಣ್ಣು ಮಕ್ಕಳಲ್ಲಿ ಮಾನಸಿಕ ಕಾಯಿಲೆಗಳ ಲಕ್ಷಣಗಳು ಮತ್ತು ಚಿಕಿತ್ಸೆ, ಈ ಕುರಿತು ಡಾ ರಾಜೀವ್, ಡಾ ಕಾರ್ತಿಕ್ ಜೆ ಮತ್ತು ವಿದ್ಯಾ ಸಿಕೆ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸುಜಾತಾ ಎಫ್ ತಳವಾರ್. 8:30 ಗಜಲ್ಗಳು. 9:15 ಪ್ರಚಲಿತ ವಿದ್ಯಮಾನಗಳ ಕಾರ್ಯಕ್ರಮ ಸ್ಪಾಟ್ಲೈಟ್ ದೆಹಲಿ ಕೇಂದ್ರದಿಂದ. ಇನ್ನು 9:30 ಭಾಗವಂತಿಕೆ ಮೇಳ, ತುರುವೇಕೆರೆ ತಾಲೂಕು ದೊಡ್ಡ ಶೆಟ್ಟಿಗೆರೆ ಗ್ರಾಮದ ಗಿರಿಯಪ್ಪ ಮತ್ತು ತಂಡದವರಿಂದ. ಮೊದಲಿಗೆ ಪ್ರಹ್ಲಾದನ ಕಥೆ, ನಂತರ ರಾಮ ಜನನದ ಪ್ರಸಂಗದ ಹಾಡು. ಅದಾದ ನಂತರ ನಾಗಮಂಗಲ ತಾಲೂಕು ಬೋಳೆನಹಳ್ಳಿಯ ಮುದ್ದಪ್ಪ ಮತ್ತು ತಂಡದವರಿಂದ ಹಕ್ಕಿಯ ತೆರದಿ, ಹನುಮಂತನ ಪದ. 10:00 ಮಧುರ ಗಾನ, ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಬಿತ್ತರವಾಗಲಿದೆ. 10:30 ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಗೀತ್ ಗಾತಾ ಚಲ್, ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಇನ್ನು ನಾಳೆ ಬೆಳಿಗ್ಗೆ 6:10 ಸ್ತುತಿ ಮಲ್ಲಿಕ ಭಕ್ತಿಗೀತೆಗಳು. 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ. 6:35 ಮತ್ತು 6:50 ಭಾವಗೀತೆಗಳ ಪ್ರಸಾರ. 6:45 ನಮ್ಮ ನಿಲಯದಿಂದ ರೈತರಿಗೆ ಸಲಹೆ. 7:15 ಬೆಂಗಳೂರು ಕೇಂದ್ರದಿಂದ ತಂತ್ರಜ್ಞಾನ ತರಂಗ, ಸಿಡ್ಯಾಕ್ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್, ಬ್ಯಾಂಗ್ಳೂರು. 7:45 ಸವಿಗಾನ, 8:30 ರೇಡಿಯೋ ಡಾಕ್ಟರ್, ವಿಷಯ ಗಂಟಲಿನ ಸಮಸ್ಯೆಗಳು. ಭಾಗವಹಿಸುತ್ತಾರೆ ಡಾಕ್ಟರ್ ಪ್ರಗತಿ ಬಿಎಸ್, ಪ್ರಸ್ತುತಿ ಸುಜಾತಾ ಎಫ್ ತಳವಾರ್. ಇನ್ನು 9:00 ಹಲೋ ರೇಡಿಯೋ ಡಾಕ್ಟರ್ ನೇರ ಫೋನ್ ಇನ್ ಕಾರ್ಯಕ್ರಮ, ವಿಷಯ ಕೀಲು ಮೂಳೆ ಮತ್ತು ನರಗಳ ಸಮಸ್ಯೆಗೆ ಶಸ್ತ್ರರಹಿತ ಚಿಕಿತ್ಸೆ. ಭಾಗವಹಿಸುತ್ತಾರೆ ಹಾಸನದ ಜನಪ್ರಿಯ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ತಜ್ಞರುಗಳಾದ ಡಾಕ್ಟರ್ ವಿಕೆ ಅಬ್ದುಲ್ ಬಶೀರ್ ಹಾಗೂ ಶಾರುಖ್ ಅಬ್ದುಲ್ಲಾ. ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. ಪ್ರಾಯೋಜಕರು ಜನಪ್ರಿಯ ಆಸ್ಪತ್ರೆ ಕೆಆರ್ಪುರಂ ಹಾಸನ. ಸಂಪರ್ಕಕ್ಕೆ ದೂರವಾಣಿ ಸಂಖ್ಯೆಗಳು 0817224289 ಮತ್ತು 2452258. ಇನ್ನು 10:00 ಹೇಮಕೂಟ ನೇರ ಫೋನ್ ಇನ್ ಕಾರ್ಯಕ್ರಮ. ನಾಳಿನ ವಿಷಯ ಮಳೆ ಬಂದಾಗ ಮಳೆ ನಿಂತಾಗ. 10:30 ಒಂದೇ ಬಳ್ಳಿಯ ಹೂಗಳು, ಬ್ಯಾಕ್ ಟು ಬ್ಯಾಕ್ ಒಂದೇ ಚಿತ್ರದ ಹಾಡುಗಳು. 11:00 ಕೇಳಿ ಫುಲ್ವಾರಿ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 11:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಚಾರುಮತಿ ರಾಮಚಂದ್ರನ್ ಅವರ ಹಾಡುಗಾರಿಕೆ. 12:05 ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರ, ಮಹಿಳಾ ವೇದಿಕೆ ನರ್ನಾಡ್ ಮದಗ ಅಮ್ಮುಂಜೆ ಉಡುಪಿ ಇಲ್ಲಿನ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ. 12:35 ಬೆಂಗಳೂರು ಕೇಂದ್ರದಿಂದ ಆರೋಗ್ಯ ಕಾರ್ಯಕ್ರಮ, ಹೃದಯ ಕಾಯಿಲೆಗಳ ಪರೀಕ್ಷೆ ಮತ್ತು ಮಹತ್ವ ಕುರಿತು ಡಾಕ್ಟರ್ ಗಿರೀಶ್ ಮೂಡ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿನಾಳ್. 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ಪರಿಚಯಿಸುವ ಕಾರ್ಯಕ್ರಮ, ವಿಷಯ ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಭೀಮಾ ಯೋಜನೆ. 1:20 ಭಾವಗೀತೆಗಳು, 1:30 ಮತ್ತು 2:40 ಚಿತ್ರಗೀತೆಗಳ ಕಾರ್ಯಕ್ರಮ. 3:00 ಮುಂಬೈ ಕೇಂದ್ರದಿಂದ ಸಖಿ ಸಹೇಲಿ, 4:00 ಮುಂಬೈ ಕೇಂದ್ರದ ಸಹ ಪ್ರಸಾರದಲ್ಲಿ ಆಜ್ ಕಿ ಮೆಹಮಾನ್. ಇನ್ನು 5:00 ಆದಿ ಚುಂಚನಗಿರಿ ಆರೋಗ್ಯವಾಣಿ ಪ್ರಾಯೋಜಿತ ಕಾರ್ಯಕ್ರಮ, ವಿಷಯ ಅನ್ನನಾಳ ಹಾಗೂ ಹೊಟ್ಟೆಯ ಕ್ಯಾನ್ಸರ್. ಭಾಗವಹಿಸುತ್ತಾರೆ ಡಾ ಕೆಸಿ ಲಕ್ಷ್ಮಯ್ಯ, ಪ್ರಸ್ತುತಿ ಸುಜಾತಾ ಎಫ್ ತಳವಾರ್. ಪ್ರಾಯೋಜಕರು ಆದಿ ಚುಂಚನಗಿರಿ ಆಸ್ಪತ್ರೆ, ಬಿಜಿ ನಗರ, ನಾಗಮಂಗಲ ತಾಲೂಕು. 5:30 ಕನ್ನಡ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ. 6:15 ಭಾವಗೀತೆಗಳ ಪ್ರಸಾರ. 6:30 ಬೆಂಗಳೂರು ಕೇಂದ್ರದಿಂದ ರಸವಾರ್ತೆ. 6:50 ಕೃಷಿರಂಗ, ಕೆಸ ಕಲ್ಲಂಗಡಿ ಹಾಗೂ ತೋಟಗಾರಿಕೆ ಬೆಳೆಗಳಲ್ಲಿನ ಅನುಭವಗಳ ಕುರಿತು ಕೊಡಗು ಜಿಲ್ಲೆ ಕುಶಾಲನಗರ ತಾಲೂಕು ಚಿಕ್ಕಹುಳುವಾರ ಗ್ರಾಮದ ಯುವ ಕೃಷಿಕ ಎಪಿ ಗುರುರಾಜ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. 7:45 ಚಿತ್ರಗೀತೆಗಳು, 8:00 ಸುರಗಿ ಸಾಹಿತ್ಯಿಕ ಕಾರ್ಯಕ್ರಮ, 8:30 ಗಜಲ್ಗಳು, 9:15 ಸ್ಪಾಟ್ಲೈಟ್ ಪ್ರಚಲಿತ ವಿದ್ಯಮಾನಗಳ ಕಾರ್ಯಕ್ರಮ. ಇನ್ನು ನಾಳೆ ರಾತ್ರಿ 9:30 ಕ್ರೀಡಾಲೋಕದಲ್ಲಿ ಅಂತಾರಾಷ್ಟೀಯ ಅಥ್ಲೆಟ್ ಹಾಗೂ ರೆಸ್ಲರ್ ಆದ ಬಿಎಂ ಶ್ರೀನಿವಾಸ್ ಅವರೊಂದಿಗೆ ಸಂದರ್ಶನ. 10:00 ಮಧುರ ಗಾನ, ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 10:30 ಮುಂಬೈ ಕೇಂದ್ರದಿಂದ ಗೀತ್ ಗಾತಾ ಚಲ್, ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಕೇಳುವರೆ ಇವಿಷ್ಟು ನಮ್ಮ ನಿಲಯದಿಂದ ಈ ಸಂಜೆ ಮತ್ತು ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ.
1: ಅದ್ವೈತ್ ಹ್ಯುಂಡೈ ಭಾರತದ ಅತಿದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಹ್ಯುಂಡೈ ಕಾರ್ ಡೀಲರ್ ಈಗ ನಮ್ಮ ಹಾಸನದ ಬಿಎಂ ರಸ್ತೆಯ ತಣ್ಣೀರ್ಹಳ್ಳದ ಎಸ್ಎಲ್ಎನ್ ಕಾಂಪ್ಲೆಕ್ಸ್ನಲ್ಲಿ ನಿಮ್ಮ ನೆಚ್ಚಿನ ಹ್ಯುಂಡೈ ಕಾರನ್ನು ಆಕರ್ಷಕ ಆಫರ್ಗಳೊಂದಿಗೆ ನಿಮ್ಮದಾಗಿಸಿಕೊಳ್ಳಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಕರೆ ಮಾಡಿ 9538971132.
0: ಆಕಾಶವಾಣಿ ಹಾಸನ ಎಫ್ಎಂ, ಸಮಯ 6:05. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.
2: ದಿಸ್ ಇಸ್ ಆಕಾಶವಾಣಿ, ದಿ ನ್ಯೂಸ್ ರೆಡ್ ಬೈ ಅನುಜ ಕುಮಾರ್. Prime Minister Narendra Modi addressed a joint session of the Indonesian Parliament in Jakarta this afternoon. Highlighting the growing partnership between the two nations, Mr. Modi said, India and Indonesia have immense opportunities to deepen cooperation across a wide range of sectors. He noted that when India and Indonesia stand together, they reinforce the world's faith that democracy creates opportunities and builds trust. The Prime Minister said history will be made when India's 140 crore people and Indonesia's 29 crore people move forward together in pursuit of shared progress.
3: Aane wale 25 varsh hum dono deshon ke liye bahut mahatvapurna hai. Aaj main yeh sankalp lekar aaya hoon ki Bharat aur Indonesia milkar puri manavta ko ek nayi urja se bhar sakte hain. Jab Bharat ke 140 crore nagrik इंडोनेशिया के 29 करोड़ नागरिक साझा प्रयासों से मिलकर आगे बढ़ेंगे तो दुनिया एक नया इतिहास रचते हुए देखेगी.
2: Earlier, Prime Minister Modi held delegation-level talks with Indonesian President Prabowo Subianto in Jakarta to review the full spectrum of bilateral ties and provide fresh momentum to the comprehensive strategic partnership between the two countries. The two leaders also witnessed the exchange of memoranda of understanding aimed at enhancing collaboration in areas of mutual interest. Speaking at a joint press conference with the Indonesian President, Prime Minister Modi said growing mutual trust has strengthened cooperation in defense, security and the maritime sector.
3: Aaj humne defense exchange, disaster management aur industrial sahyog badhane par sahmati banayi. Ab hum dono deshon ke coast guards Hind Mahasagar mein maritime safety aur security ke liye milkar kaam karenge. दो करीबी मैरिटाइम देश होने के नाते हमने ब्लू इकोनॉमी, पोर्ट डेवलपमेंट और मैरिटाइम ट्रेड में आपसी सहयोग बढ़ाने का भी निर्णय लिया है.
2: The two leaders agreed to set up a branch of IIM Bangalore in Jakarta. Prime Minister Narendra Modi was today conferred Indonesia's highest civilian honor, the Bintang Adipurna, by Indonesian President Prabowo Subianto during a ceremonial event. Prime Minister Modi expressed gratitude for the award and dedicated it to the people of India and described it as a reflection of the enduring historical and civilizational ties between India and Indonesia.
3: Main is garmajoshi bhare swagat ke liye apne mitra President Prabowo ka hriday se aabhar vyakt karta hu. Aaj subah mujhe aadar ke sath Indonesia ka sarvoch samman diya gaya hai. ये सम्मान कोटि कोटि भारतवासियों का है, इंडोनेशिया के लोगों की भावनाओं का है.
2: In Kerala, three people were killed in a landslide at the tunnel construction site near Kalladi in Mepadi, Wayanad. Following heavy rainfall today, 9 workers who were trapped underground were rescued and shifted to the Government Medical College Hospital, Mepadi. 6 others remain missing and are feared trapped beneath the debris. Rescue operations are continuing with teams from the fire and rescue services and disaster response agencies. A sub-inspector of police from Mepade also sustained injuries during the rescue operation and has been admitted to hospital. The Keralam State Disaster Management Authority said the collapse occurred when debris accumulated during the excavation for the tunnel construction site slid down. Work at the site had been suspended on Monday due to incessant rain. Vehicles at the site were also buried in the landslide. Wayanad has been experiencing heavy rainfall since yesterday. A red alert has been issued for Wayanad and Kozhikode districts. In FIFA World Cup, defending champions Argentina will take on Egypt in round of 16 match in Atalanta tonight. Later in another round of 16 clash, Switzerland will face Colombia in Vancouver. Belgium defeated United States 4-1 in the round of 16 clash in Seattle to secure their place in the quarterfinals of the tournament. Belgium will now face Spain in the quarterfinals at the Los Angeles Stadium on Friday. And that is the end of this news bulletin.
4: ಆಕಾಶವಾಣಿ ಹಾಸನ ಸೇವಾ ಮಾಹಿತಿ.
5: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
0: ಮುಂಗಾರು ಹಂಗಾಮಿನಲ್ಲಿ ಹಾಸನ ಜಿಲ್ಲೆಯಲ್ಲಿ ಬೆಳೆಯಲಾಗುವ ವಿವಿಧ ಬೆಳೆಗಳಿಗೆ ವಿಮಾ ಸುರಕ್ಷತೆ ಒದಗಿಸುವ ಸಲುವಾಗಿ ಅಧಿಸೂಚನೆ ಪ್ರಕಟವಾಗಿರುತ್ತದೆ. ಭತ್ತ, ರಾಗಿ, ಮುಸುಕಿನ ಜೋಳ, ಉದ್ದು, ಹೆಸರು, ಎಳ್ಳು, ಅಲಸಂದೆ, ಹತ್ತಿ, ಆಲೂಗಡ್ಡೆ, ತೊಗರಿ, ಹುರುಳಿ ಹಾಗೂ ಟೊಮ್ಯಾಟೊ ಬೆಳೆಗಳನ್ನು ಬೆಳೆಯುವ ಕೃಷಿಕರು ತಮ್ಮ ಸಮೀಪದ ಬ್ಯಾಂಕ್, ಕರ್ನಾಟಕ ಒನ್ ಅಥವಾ ಸಾಮಾನ್ಯ ಸೇವಾ ಕೇಂದ್ರಗಳಿಗೆ ಭೇಟಿ ನೀಡಿ ಬೆಳೆ ವಿಮೆಗೆ ನೋಂದಾಯಿಸಿಕೊಳ್ಳುವಂತೆ ಹಾಸನದ ಕೃಷಿ ನಿರ್ದೇಶಕರ ಪ್ರಕಟಣೆ ತಿಳಿಸಿರುತ್ತದೆ. ಬೆಳೆಗಳನ್ನು ಆಧರಿಸಿ ನೋಂದಣಿಗೆ ಅಂತಿಮ ದಿನಾಂಕ ನಿಗದಿಪಡಿಸಿದ್ದು ತಮ್ಮ ಸಮೀಪದ ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ ಅಥವಾ ಸಹಕಾರಿ ಬ್ಯಾಂಕ್ಗಳಿಂದ ಸೂಕ್ತ ಮಾಹಿತಿ ಪಡೆದು ಕೃಷಿಕರು ಬೆಳೆ ವಿಮೆಗೆ ನೋಂದಣಿ ಮಾಡಿಕೊಳ್ಳಬಹುದಾಗಿರುತ್ತದೆ. ಪ್ರಕಟಣೆ ಕೇಳಿದಿರಿ.
6: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
0: ಆತ್ಮೀಯ ಕೇಳುಗರೆ, ಇಂದು ಸಂಜೆ 6:50 ಕೇಳಿ ಕಿಸಾನ್ ವಾಣಿಯಲ್ಲಿ ಎಲ್ನಿನೋ ಪರಿಣಾಮದಿಂದ ಮಳೆ ಕೊರತೆಯಾಗಿರುವ ಸಂದರ್ಭದಲ್ಲಿ ತೋಟಗಾರಿಕೆ ಬೆಳೆಗಳ ನಿರ್ವಹಣೆ ಕುರಿತು ತೋಟಗಾರಿಕೆ ಇಲಾಖೆಯ ಜಂಟಿ ನಿರ್ದೇಶಕರಾದ ಡಾ ಹೆಚ್ಆರ್ ಯೋಗೇಶ್ ಅವರೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಭಾಗವಹಿಸಲು ದೂರವಾಣಿ ಸಂಖ್ಯೆಗಳು 2462289 ಮತ್ತು 2452258, ಎಸ್ಟಿಡಿ ಕ್ರಮಾಂಕ 081772. ತಪ್ಪದೇ ಕೇಳಿ ಕಿಸಾನ್ ವಾಣಿಯಲ್ಲಿ ನೇರ ಫೋನ್ ಇನ್ ಕಾರ್ಯಕ್ರಮ. ಕೇಳುಗರೆ, ಇದೊಂದು ಪ್ರಕಟಣೆ. ಮರುವಿನ್ಯಾಸಗೊಳಿಸಿದ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಯಲ್ಲಿ ಕಾಳುಮೆಣಸು, ಅಡಿಕೆ ಮತ್ತು ದಾಳಿಂಬೆ ಬೆಳೆಗಳನ್ನು ವಿಮಾ ವ್ಯಾಪ್ತಿಗೆ ಒಳಪಡಿಸಿ ಪ್ರೀಮಿಯಂ ಪಾವತಿಸಲು 2026 ಜುಲೈ ತಿಂಗಳ 15ನೇ ತಾರೀಕಿನವರೆಗೆ ಅವಧಿಯನ್ನು ವಿಸ್ತರಿಸಲಾಗಿದೆ. ಇದೇ ಮಾದರಿಯಲ್ಲಿ ಮಾವಿನ ಬೆಳೆಗೆ ಪ್ರೀಮಿಯಂ ಪಾವತಿಸಲು 2026 ಜುಲೈ ತಿಂಗಳ 31ನೇ ತಾರೀಕಿನವರೆಗೆ ಅವಧಿಯನ್ನು ವಿಸ್ತರಿಸಲಾಗಿದ್ದು ಆಸಕ್ತ ಕೃಷಿಕರು ಇದರ ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದು ತೋಟಗಾರಿಕೆ ಇಲಾಖೆಯ ಜಂಟಿ ನಿರ್ದೇಶಕರ ಪ್ರಕಟಣೆ ತಿಳಿಸಿದೆ. ಪ್ರಕಟಣೆ ಕೇಳಿದಿರಿ.

0: ಕೇಳುಗರೆ ಈಗಾಲಿಸಿ ಮತ್ತೊಂದು ಪ್ರಕಟಣೆ. ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದಂತೆ ರಾಜ್ಯಾದ್ಯಂತ ದಿನಾಂಕ 11/7/2026 ರಾಷ್ಟೀಯ ಜನತಾ ನ್ಯಾಯಾಲಯ ನಡೆಯಲಿದ್ದು, ನಡೆಯಲಿರುವ ರಾಷ್ಟೀಯ ಲೋಕ್ ಅದಾಲತ್ನಲ್ಲಿ ನ್ಯಾಯಾಲಯದಲ್ಲಿ ಬಾಕಿ ಇರುವ ಎಲ್ಲ ವಿಧದ ಸಿವಿಲ್ ವ್ಯಾಜ್ಯಗಳು, ಬಗೆಹರಿಸಬಹುದಾದ ಕ್ರಿಮಿನಲ್ ಪ್ರಕರಣಗಳು, ಚೆಕ್ ಬೌನ್ಸ್ ಪ್ರಕರಣಗಳು, ಬ್ಯಾಂಕ್ ವಸೂಲಾತಿ ಪ್ರಕರಣಗಳು, ಮೋಟಾರು ವಾಹನ ಪ್ರಕರಣಗಳು, ಕೌಟುಂಬಿಕ ಪ್ರಕರಣಗಳು, ಭೂಸ್ವಾಧೀನ ಪ್ರಕರಣಗಳು, ಕಂದಾಯ ಪ್ರಕರಣಗಳು, ಜನನ ಮತ್ತು ಮರಣ ನೋಂದಣಿ ಪ್ರಕರಣಗಳು, ಜೀವನಾಂಶ ಪ್ರಕರಣಗಳು ಹಾಗೂ ಇನ್ನಿತರೆ ಲಘು ಕ್ರಿಮಿನಲ್ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಮತ್ತು ವ್ಯಾಜ್ಯಪೂರ್ವ ಬ್ಯಾಂಕ್ ಸಾಲ ಮರುಪಾವತಿಯ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳಲು ಅವಕಾಶವಿದ್ದು, ಸಂಬಂಧಪಟ್ಟ ಕಕ್ಷಿಗಾರರು ವಕೀಲರ ಮೂಲಕ ಅಥವಾ ಖುದ್ದಾಗಿ ರಾಜಿ ಸಂಧಾನದ ಮೂಲಕ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳಬಹುದಾಗಿದ್ದು, ಇದರ ಸದುಪಯೋಗ ಪಡೆಯುವಂತೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಪ್ರಕಟಣೆ ಕೇಳಿದಿರಿ.
1: ಇದುವರೆಗೆ ಸೇವಾ ಮಾಹಿತಿ ಕೇಳಿದಿರಿ.

0: ಭಾವಗೀತೆಗಳು.
1: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
0: ಭಾವಗೀತೆಗಳಲ್ಲಿ ಆರಂಭಕ್ಕೆ ಕೇಳಿ ಕೆಎಸ್ ನರಸಿಂಹಸ್ವಾಮಿಯವರ ರಚನೆ, ಹಾಡಿದ್ದಾರೆ ಮೈಸೂರು ಅನಂತಸ್ವಾಮಿ. ನಕ್ಕ ಹಾಗೆ ನಟಿಸಬೇಡ, ನಕ್ಕು ಬಿಡು ಸುಮ್ಮನೆ.

0: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ. ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
1: ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
2: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ.
3: ವಾವ್, ಮದುವೆ ಸೀರೆ ಸೆಲೆಕ್ಷನ್ ಸೂಪರ್. ಪರ್ಚೇಸ್ ಮಾಡಿದ್ದು ಕಂಚಿನಾ ಇಲ್ಲ ಬೆಂಗಳೂರಾ?
4: ನಮ್ಮ ಹಾಸನದಲ್ಲಿ ರತ್ನಂ ಸಿಲ್ಕ್ಸ್ ಇರುವಾಗ ಅಲ್ಲಿಗೆಲ್ಲ ಯಾಕೆ? ಅವರ ನೇಯ್ಗೆಯಲ್ಲಿ ತಯಾರಿಸಿದಂತಹ ಕಾಂಚೀವರಂ, ಬನಾರಸಿ, ಮೈಸೂರು ಸಿಲ್ಕ್ಸ್, ಅಲ್ಲದೆ ಫ್ಯಾನ್ಸಿ ಸ್ಯಾರೀಸ್ ನ ಹೊಚ್ಚ ಹೊಸ ಡಿಸೈನ್ಸ್ ಅಲ್ಲಿದೆ. ಎಲ್ಲವೂ ಹೋಲ್ಸೇಲ್ ರೇಟ್ ನಲ್ಲಿ ಕೊಡ್ತಾರೆ.
1: ರತ್ನಂ ಸಿಲ್ಕ್ಸ್, ನಿಯರ್ NCC ಆಫೀಸ್, RC ರೋಡ್, ಹಾಸನ.
5: ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ SIR 2026 ಪ್ರಕ್ರಿಯೆ ನಡೆಸುತ್ತಿದೆ. ಕರ್ನಾಟಕದಲ್ಲಿ ಜುಲೈ 29ರವರೆಗೆ BLOಗಳು ಮನೆ ಮನೆಗೆ ಭೇಟಿ ನೀಡಿ ತಮಗೆ ಗಣತಿ ನಮೂನೆ ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡುತ್ತಾರೆ. ತಾವು ನೀಡುವ ಮಾಹಿತಿ ಆಧರಿಸಿ August 5 ಕರಡು ಮತದಾರರ ಪಟ್ಟಿ ಪ್ರಕಟವಾಗಲಿದೆ. ಹೆಚ್ಚಿನ ಮಾಹಿತಿಗೆ ECI ನೆಟ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಇದು ಕರ್ನಾಟಕ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
6: ಭಾವಗೀತೆಗಳಲ್ಲಿ ಇನ್ನು ಮುಂದೆ ಕೇಳಿ MD ಪಲ್ಲವಿ ಅವರು ಹಾಡಿರುವ GS ಶಿವರುದ್ರಪ್ಪ ಅವರ ರಚನೆ. ನಿನ್ನೊಳಗೆ ನೀನಿರು ಮನವೇ, ಅನ್ಯಾಶ್ರಯದೊಳಗೆ ಅರಸದಿರು ನೀ.

ಭಾವಗೀತೆಗಳ ಕಾರ್ಯಕ್ರಮ ಈವರೆಗೂ ಪ್ರಸಾರವಾಯಿತು. ಆಕಾಶವಾಣಿ ಹಾಸನ ಎಫ್ಎಂ, ಸಮಯ 6:30. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಅವಲೋಕನ ಕೇಳಲಿದ್ದೀರಾ.

0: ಆಕಾಶವಾಣಿ ಅವಲೋಕನ ವಿಷಯ ಸಹಕಾರದಿಂದ ಸಮೃದ್ಧಿ ಭಾರತದ ಸಹಕಾರ ಚಳವಳಿಯ 5 ವರ್ಷಗಳ ಸಬಲೀಕರಣ ಬರೆದವರು ಅಭಯ್ ದಾಮ್ಲೆ ಓದುತ್ತಿರುವವರು ಶಿಲ್ಪಾ ಹೆಚ್ಎಂ ಭಾರತದ ಸಹಕಾರ ಚಳವಳಿಯು ವಸುಧೈವ ಕುಟುಂಬಕಂ ಎಂಬ ತತ್ವದಲ್ಲಿ ಆಳವಾಗಿ ಬೇರೂರಿದೆ ಪ್ರತಿಯೊಬ್ಬರಿಗೂ ಸಮಾನ ಮಾಲೀಕತ್ವ ಪರಸ್ಪರ ಸಹಕಾರ ಮತ್ತು ಒಳಗೊಳ್ಳುವಿಕೆಯ ಅಭಿವೃದ್ಧಿಯನ್ನು ತಂದುಕೊಡುವಲ್ಲಿ ಸಹಕಾರ ಸಂಘಗಳು ದಶಕಗಳಿಂದ ಮಹತ್ತರ ಪಾತ್ರ ವಹಿಸುತ್ತಾ ಬಂದಿವೆ ಗ್ರಾಮೀಣ ಸಾಲ ಸೌಲಭ್ಯ ಹೈನುಗಾರಿಕೆ ಮೀನುಗಾರಿಕೆ ವಸತಿ ಹಾಗೂ ಮಾರುಕಟ್ಟೆ ಕ್ಷೇತ್ರಗಳಲ್ಲಿ ಕೋಟ್ಯಾಂತರ ಜನರಿಗೆ ಆರ್ಥಿಕ ಭದ್ರತೆ ಒದಗಿಸಿದ ಹೆಗ್ಗಳಿಕೆ ಈ ವಲಯಕ್ಕಿದೆ ದೇಶದ ಈ ಸಹಕಾರ ಸಾಮರ್ಥ್ಯಕ್ಕೆ ಹೊಸ ಚೈತನ್ಯ ತುಂಬಲು ಮತ್ತು ಭವಿಷ್ಯದ ಸವಾಲುಗಳಿಗೆ ಸಜ್ಜುಗೊಳಿಸಲು ಕೇಂದ್ರ ಸರ್ಕಾರವು 2021 ಜುಲೈ 6 ಪ್ರತ್ಯೇಕ ಸಹಕಾರ ಸಚಿವಾಲಯವನ್ನು ಸ್ಥಾಪಿಸಿತು ಸಹಕಾರದಿಂದ ಸಮೃದ್ಧಿ ಎಂಬ ದೂರದೃಷ್ಟಿಯೊಂದಿಗೆ ದೇಶದ ತಳಮಟ್ಟದ ಆರ್ಥಿಕತೆಯನ್ನು ಬಲಪಡಿಸಲು ಶ್ರಮಿಸುತ್ತಿರುವ ಈ ಸಚಿವಾಲಯ ಇದೀಗ 5 ವರ್ಷಗಳನ್ನು ಪೂರೈಸಿದೆ ಭಾರತ ವಿಶ್ವದಲ್ಲೇ ಅತಿದೊಡ್ಡ ಸಹಕಾರ ವ್ಯವಸ್ಥೆಯನ್ನು ಹೊಂದಿರುವ ಹೆಮ್ಮೆಯ ದೇಶವಾಗಿದೆ ಇಂದು ದೇಶದಲ್ಲಿ ಸುಮಾರು 8.5 ಲಕ್ಷಕ್ಕೂ ಹೆಚ್ಚು ನೋಂದಾಯಿತ ಸಹಕಾರ ಸಂಘಗಳಿದ್ದು ಇವುಗಳಲ್ಲಿ 6.6 ಲಕ್ಷಕ್ಕೂ ಅಧಿಕ ಸಂಘಗಳು ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿವೆ ಗ್ರಾಮೀಣ ಭಾರತದ 98% ಭಾಗವನ್ನು ತಲುಪಿರುವ ಈ ಜಾಲ ಬರೋಬ್ಬರಿ 30 ಕ್ಕೂ ಹೆಚ್ಚು ವಿಭಿನ್ನ ಕ್ಷೇತ್ರಗಳಲ್ಲಿ ವ್ಯಾಪಿಸಿದೆ ಇದರ ಅಡಿಯಲ್ಲಿ ಸುಮಾರು 32 ಕೋಟಿಗೂ ಹೆಚ್ಚು ಸದಸ್ಯರು ಪ್ರಯೋಜನ ಪಡೆಯುತ್ತಿರುವುದು ಸಹಕಾರ ವಲಯದ ಅಗಾಧ ವ್ಯಾಪ್ತಿಗೆ ಸಾಕ್ಷಿಯಾಗಿದೆ ರೈತರು ಕುಶಲಕರ್ಮಿಗಳು ಹಾಗೂ ಹೈನುಗಾರರನ್ನು ನೇರವಾಗಿ ಮಾರುಕಟ್ಟೆಯೊಂದಿಗೆ ಜೋಡಿಸುವಲ್ಲಿ ಈ ವ್ಯವಸ್ಥೆಯು ಯಶಸ್ವಿಯಾಗಿದೆ ಕಳೆದ 5 ವರ್ಷಗಳಲ್ಲಿ ಈ ಸಚಿವಾಲಯವು 152 ಕ್ಕೂ ಹೆಚ್ಚು ಪ್ರಮುಖ ಸುಧಾರಣಾ ಕ್ರಮಗಳನ್ನು ಜಾರಿಗೆ ತಂದಿದೆ ಗ್ರಾಮೀಣ ಆರ್ಥಿಕತೆಯ ಬೆನ್ನೆಲುಬಾಗಿರುವ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳನ್ನು ಕೇವಲ ಸಾಲ ನೀಡುವ ಸಂಸ್ಥೆಗಳನ್ನಾಗಿ ಉಳಿಸದೆ ಅವುಗಳನ್ನು ಬಹುಸೇವೆಯ ಗ್ರಾಮೀಣ ಆರ್ಥಿಕ ಕೇಂದ್ರಗಳನ್ನಾಗಿ ಪರಿವರ್ತಿಸಲಾಗುತ್ತಿದೆ ಈಗ ಇವು ರಸಗೊಬ್ಬರ ಮಾರಾಟ ಜನೌಷಧಿ ಕೇಂದ್ರಗಳು ಸಾಮೂಹಿಕ ಸೇವಾ ಕೇಂದ್ರಗಳು ಹಾಗೂ ಗ್ರಾಹಕ ಸೇವೆಗಳನ್ನು ಒದಗಿಸುತ್ತಿವೆ ನವದೆಹಲಿಯ ಭಾರತ್ ಮಂಟಪದಲ್ಲಿ ನಿನ್ನೆ ನಡೆದ ಸಚಿವಾಲಯದ 5ನೇ ಸಂಸ್ಥಾಪನಾ ದಿನಾಚರಣೆಯ ಸಂದರ್ಭದಲ್ಲಿ ದೇಶದ 50,000 ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಅಂದರೆ ಪ್ಯಾಕ್ಸ್ ಸಂಘಗಳನ್ನು ಇಪ್ಯಾಕ್ಸ್ ಆಗಿ ಡಿಜಿಟಲೀಕರಣಗೊಳಿಸುವ ಮಹತ್ವದ ಹೆಜ್ಜೆಯನ್ನು ಇಡಲಾಗಿದೆ ಈ ಡಿಜಿಟಲೀಕರಣದಿಂದಾಗಿ ಸಹಕಾರ ವಲಯದಲ್ಲಿ ಪಾರದರ್ಶಕತೆ ಹೆಚ್ಚಲಿದ್ದು ವ್ಯವಹಾರಗಳು ಮತ್ತಷ್ಟು ಸುಲಭವಾಗಲಿವೆ ತಂತ್ರಜ್ಞಾನದ ಅಳವಡಿಕೆಯಿಂದಾಗಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ದಕ್ಷತೆ ಹೆಚ್ಚುತ್ತಿದೆ ಈ ಯೋಜನೆಗಾಗಿ ಸರ್ಕಾರವು ಆರ್ಥಿಕ ವೆಚ್ಚವನ್ನು 2025 ವೇಳೆಗೆ ಸುಮಾರು 2,925 ಕೋಟಿ ರೂಪಾಯಿಗಳಿಗೆ ಹೆಚ್ಚಿಸಿದೆ 2027 ಮಾರ್ಚ್ 31 ಒಟ್ಟು 63,000 ಪ್ಯಾಕ್ಸ್ ಸಂಘಗಳನ್ನು ಸಂಪೂರ್ಣವಾಗಿ ಗಣಕೀಕರಣಗೊಳಿಸುವ ಗುರಿ ಹೊಂದಲಾಗಿದೆ ಈಗಾಗಲೇ 63,428 ಸಂಘಗಳು ಇಆರ್ಪಿ ತಂತ್ರಾಂಶವನ್ನು ಬಳಸುತ್ತಿದ್ದು ಇದನ್ನು ದೇಶದ 14 ಭಾಷೆಗಳಲ್ಲಿ ಲಭ್ಯವಾಗುವಂತೆ ಮಾಡಲಾಗಿದೆ ಅಲ್ಲದೆ 42,700 ಸಂಘಗಳಲ್ಲಿ ಆನ್ಲೈನ್ ಲೆಕ್ಕ ಪರಿಶೋಧನಾ ಪ್ರಕ್ರಿಯೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲಾಗಿದೆ ಇದು ವ್ಯವಹಾರದಲ್ಲಿ ಪಾರದರ್ಶಕತೆಯನ್ನು ತಂದಿದೆ ಇದರ ಜೊತೆಗೆ ಕೃಷಿ ಉತ್ಪನ್ನಗಳ ವೈಜ್ಞಾನಿಕ ಸಂಗ್ರಹಣೆಗಾಗಿ ವಿಶ್ವದ ಅತಿದೊಡ್ಡ ವಿಕೇಂದ್ರೀಕೃತ ಧಾನ್ಯ ದಾಸ್ತಾನು ಯೋಜನೆಯನ್ನು ಜಾರಿಗೊಳಿಸಲಾಗುತ್ತಿದ್ದು 100 ಸಂಘಗಳಲ್ಲಿ ಈಗಾಗಲೇ ಆಧುನಿಕ ಗೋದಾಮುಗಳನ್ನು ನಿರ್ಮಿಸಲಾಗಿದೆ ಹೈನುಗಾರಿಕೆ ಕ್ಷೇತ್ರವನ್ನು ಮತ್ತಷ್ಟು ಬಲಪಡಿಸಲು ಶ್ವೇತಕ್ರಾಂತಿ 2.0 ಯೋಜನೆಯನ್ನು ಹಮ್ಮಿಕೊಳ್ಳಲಾಗಿದ್ದು 2028-2029 ವೇಳೆಗೆ ಹಾಲಿನ ಸಂಗ್ರಹಣೆಯನ್ನು 50% ಹೆಚ್ಚಿಸುವ ಗುರಿ ಹೊಂದಲಾಗಿದೆ ಇದಕ್ಕಾಗಿ ರಾಷ್ಟೀಯ ಡೈರಿ ಅಭಿವೃದ್ಧಿ ಮಂಡಳಿಯು ಹಾಲಿನ ಸಂಗ್ರಹಣೆ ಮತ್ತು ವಿತರಣೆಯ ಉಸ್ತುವಾರಿಗಾಗಿ ವಿಶೇಷ ಅಂತರ್ಜಾಲ ತಾಣವನ್ನು ಸಹ ಬಿಡುಗಡೆ ಮಾಡಿದೆ ರಫ್ತು ಸಾವಯವ ಉತ್ಪನ್ನಗಳು ಮತ್ತು ಗುಣಮಟ್ಟದ ಬಿತ್ತನೆ ಬೀಜಗಳ ಪೂರೈಕೆಗಾಗಿ 3 ಹೊಸ ರಾಷ್ಟೀಯ ಸಹಕಾರ ಸಂಸ್ಥೆಗಳನ್ನು ಸ್ಥಾಪಿಸಲಾಗಿದೆ ಈ ಸಂಸ್ಥೆಗಳು ಗ್ರಾಮೀಣ ಉತ್ಪನ್ನಗಳಿಗೆ ಜಾಗತಿಕ ಮಾರುಕಟ್ಟೆಯನ್ನು ಕಲ್ಪಿಸಿಕೊಡುತ್ತಿವೆ ನಗರ ಸಹಕಾರ ಬ್ಯಾಂಕುಗಳು ಆಧುನೀಕರಣಕ್ಕಾಗಿ ಸಹಕಾರ್ ಸಿಬಿಎಸ್ ಮತ್ತು ಗ್ರಾಹಕ ಸೇವೆಗಾಗಿ ಕೃತಕ ಬುದ್ದಿಮತ್ತೆ ಆಧಾರಿತ ಸಹಕಾರ್ ಸಹಯೋಗಿ ವೇದಿಕೆಗಳನ್ನು ಪರಿಚಯಿಸಲಾಗಿದೆ ಸಾರಿಗೆ ವಲಯದಲ್ಲೂ ಸಹಕಾರ ಮಾದರಿಯನ್ನು ತರಲಾಗಿದ್ದು ಭಾರತ್ ಟ್ಯಾಕ್ಸಿ ಚಾಲಕರ ಆರ್ಥಿಕ ಸಬಲೀಕರಣಕ್ಕೆ ನೆರವಾಗುತ್ತಿದೆ ರಾಷ್ಟೀಯ ಸಹಕಾರ ಅಭಿವೃದ್ಧಿ ನಿಗಮವು ಕಳೆದ ಆರ್ಥಿಕ ವರ್ಷದಲ್ಲಿ 1.27 ಲಕ್ಷ ಕೋಟಿ ರೂಪಾಯಿಗಳನ್ನು ವಿತರಿಸುವ ಮೂಲಕ ಈ ವಲಯದ ಬೆಳವಣಿಗೆಗೆ ಪ್ರೇರಣೆಯಾಗಿದೆ ಒಟ್ಟಾರೆಯಾಗಿ ಹೇಳುವುದಾದರೆ ನವ ಭಾರತದ ನಿರ್ಮಾಣದಲ್ಲಿ ಮತ್ತು ಪ್ರತಿಯೊಬ್ಬ ನಾಗರಿಕನ ಒಳಗೊಳ್ಳುವಿಕೆಯ ವಿಕಾಸದಲ್ಲಿ ಸಹಕಾರ ವಲಯವು ಶಕ್ತಿಯುತ ಚಾಲಕ ಶಕ್ತಿಯಾಗಿ ಹೊರಹೊಮ್ಮಿದೆ ಗ್ರಾಮೀಣ ಭಾಗದ ಮಹಿಳೆಯರು ಮತ್ತು ರೈತರಿಗೆ ಸ್ವಾವಲಂಬನೆಯ ಹಾದಿ ತೋರಿಸುತ್ತಿರುವ ಈ ಚಳವಳಿಯು ಸಮೃದ್ಧ ಹಾಗೂ ಸದೃಢ ಭಾರತದ ಕನಸನ್ನು ನನಸು ಮಾಡುತ್ತಿದೆ ಇದುವರೆಗೂ ಅವಲೋಕನ ಕೇಳಿದಿರಿ. ಬರೆದವರು ಅಭಯ್ ದಾಮ್ಲೆ, ಓದಿದವರು ಶಿಲ್ಪಾ ಹೆಚ್ಎಂ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಇದು ಆಕಾಶವಾಣಿ ಹಾಸನ ಎಫ್ಎಂ.
2: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
3: ನೋಡು ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
4: ಹೈಟೆಕ್ ಫರ್ನಿಚರ್ ನ ಫಸ್ಟ್ ಇಯರ್ ಆನಿವರ್ಸರಿ ಆಫರ್, ಕಾಟ್ ಖರೀದಿಸಿ ಟೈಕೂನ್ ಮ್ಯಾಟ್ರೆಸ್ ಫ್ರೀ ಆಗಿ ಪಡೆಯಿರಿ. ಹೈಟೆಕ್ ಫರ್ನಿಚರ್ ನಿಯರ್ ಮೋರ್ ಸೂಪರ್ ಮಾರ್ಕೆಟ್, ಬೇಲೂರ್ ರೋಡ್, ಹಾಸನ.
1: ಆಕಾಶವಾಣಿ ಹಾಸನ ಎಫ್ಎಂ, ಸಮಯ 6:37 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೊದಲಿಗೆ ಕೆಲವು ಪ್ರಕಟಣೆಗಳು, ನಂತರ ಪ್ರದೇಶ ಸಮಾಚಾರವನ್ನು ಕೇಳಲಿದ್ದೀರಾ.

0: कुछ नहीं।
1: अपने परिवार को दीजिए सुरक्षित जीवन रूरल पोस्ट लाइफ इंश्योरेंस RPLI की लाइफ इंश्योरेंस पॉलिसीज के साथ। अपने नजदीकी डाकघर से आज ही संपर्क करें या indiapost.gov.in पर लॉग ऑन करें।
2: तंत्र ज्ञान तरंग सीडैक जोते प्रायोजित सरणी कार्यक्रम राज्यव्यापी प्रसार प्रति बुधवार बेगे 7:15 के एफ्एम रेनबो 101.3 मेगाहर्ट्ज प्रति गुरुवार बेगे 8:30 के प्रसार कार्यक्रम प्रायोजक सीडैक बेंगलुरु तप्पदे केळि प्रायोजित सरणी कार्यक्रम तंत्रज्ञान तरंग सीडैक जोते ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
3: ಓಹ್ ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ. ಒಳ್ಳೆ ಸಮಯಕ್ಕೆ ಬಂದ್ರಿ. ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
4: ಪೂರ್ಣಿ, ಅದಿರ್ಲಿ, ಇಲ್ ನೋಡಿಲಿ, ಸವಿಗೆ ಆಕಾಶಾನೆ ತಲೆ ಮೇಲೆ ಬಿದ್ದ ಹಾಗಾಗಿದೆ.
3: ಏನಾಯ್ತೆ ಸವಿ?
5: ಅಯ್ಯೋ, ಬೆಳಿಗ್ಗೆ ನನ್ನ ಆದ್ನಿ ಫೋನ್ ನಿಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
4: ಅಲ್ವೇ, ನೀನ್ ತಿಳ್ಕೊಂಡೋಳು, ಓದ್ದೋಳು, ಅದ್ ಹೇಗೆ ಯಾಮಾರ್ದಿಯೇ?
5: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
3: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
6: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.
7: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ.
8: ಹಾಗಾಗಿ
9: ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
8: ಏಕೆಂದರೆ ನೀರು ಜೀವಜಲ.
7: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

0: ಕಾರ್ಮಿಕರ ಗುಳೆ ತಪ್ಪಿಸಲು ಅಧಿಕಾರಿಗಳು ಕ್ರಮ ವಹಿಸುವಂತೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚನೆ. ಎಸ್ಐಆರ್ನಲ್ಲಿ ಅಕ್ರಮ ಆರೋಪ, ಮುಖ್ಯ ಚುನಾವಣಾ ಆಯುಕ್ತರಿಗೆ ಕೇಂದ್ರ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ, ಪ್ರಹ್ಲಾದ್ ಜೋಶಿ ನಿಯೋಗ ದೂರು. ಗ್ಯಾರಂಟಿ ಯೋಜನೆಗಳಿಂದ ವಿಶ್ವಬ್ಯಾಂಕ್ನ ಮೇಲ್ಮಧ್ಯಮ ಆದಾಯ ಮಿತಿ ದಾಟಿದ ಕರ್ನಾಟಕ. ಮೈಸೂರಿನ ಮೇಲ್ಸೇತುವೆ ಕಾಮಗಾರಿ ಶೀಘ್ರವೇ ಪೂರ್ಣಗೊಳಿಸುವಂತೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಸೂಚನೆ. ರಾಜ್ಯದ ಹಲವೆಡೆ ಇಂದು ಭಾರೀ ಮಳೆ ಸಾಧ್ಯತೆ, ಹಲವು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಿಸಿದ ಹವಾಮಾನ ಇಲಾಖೆ. ವಾರ್ತೆಗಳ ವಿವರ. ಅಧಿಕಾರಿಗಳು ಪ್ರಕೃತಿ ವಿಕೋಪವನ್ನು ಸಮರ್ಥವಾಗಿ ನಿಭಾಯಿಸುವಂತೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚನೆ ನೀಡಿದ್ದಾರೆ. ಕಲಬುರಗಿಯಲ್ಲಿಂದು ನಡೆದಂತಹ ಕಂದಾಯ ವಿಭಾಗದ ವಿವಿಧ ಇಲಾಖೆಗಳ ಹಾಗೂ ಪ್ರಕೃತಿ ವಿಕೋಪಗಳ ನಿರ್ವಹಣೆ ಕುರಿತ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಮಾತನಾಡಿದ ಅವರು, ಬರಗಾಲ ಎದುರಾಗುವ ಹಿನ್ನೆಲೆಯಲ್ಲಿ ಕಲ್ಯಾಣ ಕರ್ನಾಟಕದ ಭಾಗದ ಜನರು ಉದ್ಯೋಗಕ್ಕಾಗಿ ಮಹಾನಗರಗಳಿಗೆ ಗುಳೆ ಹೋಗುವ ಪ್ರಮಾಣ ಹೆಚ್ಚಿದೆ. ಲಭ್ಯ ಅನುದಾನ ಮತ್ತು ಯೋಜನೆಗಳನ್ನು ಬಳಸಿಕೊಂಡು ಜನರಿಗೆ ತಮ್ಮ ಊರಿನಲ್ಲೇ ಉದ್ಯೋಗ ನೀಡಲು ಕ್ರಮ ವಹಿಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಕಲಬುರಗಿ ಕಂದಾಯ ಇಲಾಖೆಯ 26 ತಾಲೂಕುಗಳಲ್ಲಿ ಮಳೆ ಕೊರತೆಯಾಗಿದ್ದು 11 ತಾಲೂಕುಗಳಲ್ಲಿ ಅತಿ ಕಡಿಮೆ ಮಳೆಯಾಗಿದೆ. ಈವರೆಗೆ ಶೇಕಡಾ 38% ಪ್ರದೇಶಗಳಲ್ಲಿ ಮಾತ್ರ ಬೀಜ ಬಿತ್ತನೆಯಾಗಿದೆ. ಅಧಿಕಾರಿಗಳು ಈ ಕುರಿತು ಗಂಭೀರ ಚಿಂತನೆ ನಡೆಸಿ ಯೋಜನೆ ರೂಪಿಸಬೇಕು ಎಂದು ತಿಳಿಸಿದ್ದಾರೆ. ರಾಜ್ಯದ ಪ್ರತಿ ತಾಲೂಕಿಗೆ ಒಬ್ಬರಂತೆ ಹಿರಿಯ ಕೆಎಎಸ್ ಅಧಿಕಾರಿಗಳನ್ನು ತಾಲೂಕು ಉಸ್ತುವಾರಿ ಅಧಿಕಾರಿಗಳೆಂದು ನೇಮಕ ಮಾಡಲಾಗಿದೆ. ಬರ ನಿರ್ವಹಣೆಗೆ ಅವರ ಸೇವೆಯನ್ನು ಸಮರ್ಪಕವಾಗಿ ಬಳಸಿಕೊಳ್ಳಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಇದೇ ವೇಳೆ ಕಲಬುರಗಿ ಕಂದಾಯ ವಿಭಾಗದಲ್ಲಿ ಬಾಕಿ ಉಳಿದಿರುವಂತಹ 223,190 ಇ ಪೌತಿ ಪ್ರಕರಣಗಳನ್ನು ಕಾಲಮಿತಿಯ ಒಳಗೆ ಇತ್ಯರ್ಥಗೊಳಿಸುವಂತೆ ಪರಮೇಶ್ವರ್ ಸೂಚನೆ ನೀಡಿದ್ದಾರೆ. ವಿಜಯನಗರ, ಕಲಬುರಗಿ, ಬೀದರ್ ಮತ್ತು ಕೊಪ್ಪಳ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಇ ಪೌತಿ ಪ್ರಕರಣಗಳು ಬಾಕಿ ಉಳಿದಿದ್ದು ಆದ್ಯತೆಯ ಮೇರೆಗೆ 2 ತಿಂಗಳ ಒಳಗಾಗಿ ಪೂರ್ಣಗೊಳಿಸಬೇಕು ಎಂದು ತಿಳಿಸಿದ್ದಾರೆ. ರಾಜ್ಯದ ಮತದಾರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಯಲ್ಲಿ ಅಕ್ರಮ ನಡೆಯುತ್ತಿದೆ ಎಂದು ಆರೋಪಿಸಿ ಬಿಜೆಪಿ ಮತ್ತು ಜೆಡಿಎಸ್ ನೇತೃತ್ವದ ಎನ್ಡಿಎ ನಿಯೋಗ ನವದೆಹಲಿಯಲ್ಲಿಂದು ಮುಖ್ಯ ಚುನಾವಣಾ ಆಯುಕ್ತರಿಗೆ ದೂರು ನೀಡಿದೆ. ಕೇಂದ್ರ ಸಚಿವರಾದಂತಹ ಎಚ್ ಡಿ ಕುಮಾರಸ್ವಾಮಿ ಮತ್ತು ಪ್ರಹ್ಲಾದ್ ಜೋಶಿ ನೇತೃತ್ವದ ನಿಯೋಗ ದಾಖಲೆಗಳ ಸಮೇತ ಆಯೋಗಕ್ಕೆ ದೂರು ಸಲ್ಲಿಸಿದೆ. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಬಿಎಲ್ಒಗಳು ಮನೆ ಮನೆಗೆ ತೆರಳಿ ಮತಪಟ್ಟಿ ಪರಿಷ್ಕರಣೆ ಮಾಡಬೇಕೆಂಬ ಬಗ್ಗೆ ಚುನಾವಣಾ ಆಯೋಗದ ನಿಯಮವಿದೆ. ಆದರೆ ರಾಜ್ಯದಲ್ಲಿ ಮಸೀದಿ, ದರ್ಗಾ, ಸಮುದಾಯ ಭವನಗಳಲ್ಲಿ ಕುಳಿತು ಎಸ್ಐಆರ್ ಪ್ರಕ್ರಿಯೆ ಮಾಡಲಾಗುತ್ತಿದೆ ಎಂದು ಆರೋಪ ಮಾಡಿದ್ದಾರೆ. ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮಾತನಾಡಿ, ಕೇಂದ್ರ ಚುನಾವಣಾ ಆಯೋಗವು ರಾಜ್ಯಕ್ಕೆ ಈಗಾಗಲೇ ವೀಕ್ಷಕರನ್ನು ಕಳುಹಿಸಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯಾ ಮೇಲುಸ್ತುವಾರಿ ವಹಿಸಲು ಹೊರ ರಾಜ್ಯದ ದಕ್ಷ ಅಧಿಕಾರಿಯನ್ನು ನೇಮಕ ಮಾಡಲು ಕೋರಲಾಗಿದೆ ಎಂದು ಮಾಹಿತಿ ನೀಡಿದರು. ನಿಯೋಗದಲ್ಲಿ ವಿಧಾನಸಭೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ, ಉಪನಾಯಕ ಅರವಿಂದ್ ಬೆಲ್ಲದ್, ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ಹಲವು ಮುಖಂಡರು ಇದ್ದರು. ಕರ್ನಾಟಕ ವಿಶ್ವಬ್ಯಾಂಕ್ನ ಮೇಲ್ಮಧ್ಯಮ ಆದಾಯದ ಮಿತಿಯನ್ನು ದಾಟಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಇದು ರಾಜ್ಯದ ಉದ್ಯಮಿಗಳು, ರೈತರು, ಕಾರ್ಮಿಕರು, ಮಹಿಳೆಯರು ಮತ್ತು ಯುವಕರ ಸಾಮೂಹಿಕ ಪ್ರಯತ್ನಗಳನ್ನು ಪ್ರತಿಬಿಂಬಿಸುತ್ತದೆ ಎಂದು ಹೇಳಿದ್ದಾರೆ. ಈ ಐತಿಹಾಸಿಕ ಸಾಧನೆಗೆ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳು ಕಾರಣವಾಗಿದ್ದು, ಗ್ಯಾರಂಟಿ ಯೋಜನೆಗಳಿಂದ ಗೃಹ ಆದಾಯ ಹೆಚ್ಚಳವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಜನರು ಅಭಿವೃದ್ದಿ ಹೊಂದಿದಾಗ ಆರ್ಥಿಕತೆಯೂ ಅಭಿವೃದ್ದಿ ಹೊಂದಲು ಸಾಧ್ಯ ಎಂಬುದನ್ನು ಕರ್ನಾಟಕ ತೋರಿಸಿಕೊಟ್ಟಿದೆ ಎಂದು ತಿಳಿಸಿದ್ದಾರೆ. ಮೈಸೂರು ನಗರದಲ್ಲಿ ಪ್ರಗತಿಯಲ್ಲಿರುವಂತಹ ಮೇಲ್ಸೇತುವೆ ನಿರ್ಮಾಣ ಕಾಮಗಾರಿಯನ್ನು ನಗರಾಭಿವೃದ್ದಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಇಂದು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ವೇಳೆ ಕಾಮಗಾರಿಯ ಪ್ರಗತಿ, ಗುಣಮಟ್ಟ ಹಾಗೂ ಅನುಷ್ಠಾನದ ವಿವಿಧ ಅಂಶಗಳ ಕುರಿತು ಅಧಿಕಾರಿಗಳೊಂದಿಗೆ ಸಮಗ್ರ ಚರ್ಚೆ ನಡೆಸಿದ ಸಚಿವರು, ಕಾಮಗಾರಿಯನ್ನು ನಿಗದಿತ ಕಾಲಮಿತಿಯ ಒಳಗೆ ಉತ್ತಮ ಗುಣಮಟ್ಟದೊಂದಿಗೆ ಪೂರ್ಣಗೊಳಿಸಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಕಾಮಗಾರಿ ನಡೆಯುವ ಅವಧಿಯಲ್ಲಿ ಸುರಕ್ಷತೆ ಮತ್ತು ಸುಗಮ ಸಂಚಾರ ನಿರ್ವಹಣೆಗೆ ಆದ್ಯತೆ ನೀಡುವಂತೆ ಅಧಿಕಾರಿಗಳಿಗೆ ಅವರು ಸೂಚನೆ ನೀಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಮಲೆನಾಡು ಭಾಗಗಳಲ್ಲಿ ವ್ಯಾಪಕವಾಗಿ ಮಳೆ ಸುರಿಯುತ್ತಿದೆ. ಭಾರೀ ಮಳೆ ಜೊತೆ ಬೀಸಿದ ಗಾಳಿಗೆ ಹಲವೆಡೆ ಮನೆ ತೋಟಗಳಿಗೆ ಹಾನಿಯಾಗಿದೆ. ವಿದ್ಯುತ್ ಕಂಬಗಳು ಧರೆಗೆ ಉರುಳಿದ್ದು ವಿದ್ಯುತ್ ಪೂರೈಕೆ ಅಸ್ತವ್ಯಸ್ತವಾಗಿದೆ. ನಿರಂತರ ಮಳೆಯ ಪರಿಣಾಮ ವರದಾ ನದಿಯ ಒಳಹರಿವು ಹೆಚ್ಚಳವಾಗಿದೆ. ವರದಾ ನದಿ ಪ್ರವಾಹ ಸೃಷ್ಟಿಸುವ ಹಂತಕ್ಕೆ ಬಂದರೆ ಅದನ್ನು ಎದುರಿಸಲು ಕಂದಾಯ ಇಲಾಖೆ ಸಂಪೂರ್ಣ ಸಿದ್ದವಾಗಿದೆ. ಅಗತ್ಯವಿದ್ದಲ್ಲಿ ಮೊಗವಳ್ಳಿ ಪ್ರಾಥಮಿಕ ಶಾಲೆಯಲ್ಲಿ ಗಂಜಿ ಕೇಂದ್ರ ತೆರೆಯಲು ಸಿದ್ದತೆಯನ್ನು ಮಾಡಿಕೊಳ್ಳಲಾಗಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್

0: ಸರ್ಕಾರಿ ಬಸ್ ನಿಲ್ದಾಣದ ಬಳಿ ಇತ್ತೀಚೆಗಷ್ಟೇ ನಿರ್ಮಿಸಲಾಗಿದ್ದಂತಹ 35 ಲಕ್ಷ ರೂಪಾಯಿ ವೆಚ್ಚದ ಪಾದಚಾರಿ ಮಾರ್ಗ ಮಳೆ ನೀರು ಹರಿದು ಸಂಪೂರ್ಣ ಕೊಚ್ಚಿಕೊಂಡು ಹೋಗಿದೆ. ಹಾರಂಗಿ ಜಲಾಶಯಕ್ಕೆ 1700 ಕ್ಯೂಸೆಕ್ ನೀರಿನ ಒಳಹರಿವಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಅತಿವೃಷ್ಟಿಯಿಂದಾಗಿ ಜನರನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲು ಗುರುತಿಸಲಾದಂತಹ 397 ಕಾಳಜಿ ಕೇಂದ್ರಗಳಲ್ಲಿ ಅಗತ್ಯ ಸೌಲಭ್ಯಗಳ ಕುರಿತು ಪರಿಶೀಲನೆ ನಡೆಸಬೇಕು ಎಂದು ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಸಭೆಯಲ್ಲಿ ಮಾತನಾಡಿದ ಅವರು, ಕಳೆದ 3 ದಿನಗಳಿಂದ ನೆರೆಯ ಮಹಾರಾಷ್ಟ ಹಾಗೂ ಬೆಳಗಾವಿ ಜಿಲ್ಲೆಯ 9 ತಾಲೂಕುಗಳಲ್ಲಿ ವ್ಯಾಪಕ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಜಿಲ್ಲೆಯ ನದಿಪಾತ್ರದ ಗ್ರಾಮಗಳಲ್ಲಿ ಎದುರಾಗಬಹುದಾದಂತಹ ಸಂಭವನೀಯ ಪ್ರವಾಹ ಪರಿಸ್ಥಿತಿ ನಿರ್ವಹಣೆಗೆ ಅಧಿಕಾರಿಗಳು ಸನ್ನದ್ದರಾಗಿ ಇರಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಎಸ್ಡಿಆರ್ಎಫ್ ಮತ್ತು ಅಗ್ನಿಶಾಮಕ ತಂಡಗಳು ಪ್ರವಾಹ ಪರಿಸ್ಥಿತಿ ಎದುರಿಸಲು ಸದಾ ಸನ್ನದ್ದರಾಗಿ ಇರಬೇಕು ಎಂದು ಅವರು ತಿಳಿಸಿದ್ದಾರೆ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಕಳೆದ ಹಲವು ದಿನಗಳಿಂದ ಉತ್ತಮ ಮಳೆಯಾಗಿದ್ದು ಕರಾವಳಿ ಜಿಲ್ಲೆಗಳು ಹಾಗೂ ಮಲೆನಾಡು ಭಾಗದ ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗುತ್ತಿದೆ. ಇಂದು ಉತ್ತರ ಕನ್ನಡ, ಉಡುಪಿ, ಶಿವಮೊಗ್ಗ, ಚಿಕ್ಕಮಗಳೂರು ಮತ್ತು ಬೆಳಗಾವಿ ಜಿಲ್ಲೆಗಳ ಒಂದೆರಡು ಕಡೆ ಭಾರೀ ಮಳೆಯಾಗುವ ಮುನ್ಸೂಚನೆ ಇದ್ದು ಈ ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಕರಾವಳಿ ಜಿಲ್ಲೆಗಳಲ್ಲಿ ಇದೇ 9 ಮತ್ತು 10, ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ 9ರಂದು ಹಾಗೂ ಉತ್ತರ ಒಳನಾಡು ಜಿಲ್ಲೆಗಳಲ್ಲಿ 8 ಹಾಗೂ 9ರಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದ್ದು ಯೆಲ್ಲೋ ಅಲರ್ಟ್ ನೀಡಲಾಗಿದೆ. ರಾಜ್ಯದ ವಿವಿಧೆಡೆ ಮತದಾರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಮುಂದುವರೆದಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಶಾಲಾ ಮಕ್ಕಳನ್ನು ಬಳಸಲಾಗಿದೆ ಎಂಬ ಆರೋಪ ಕುರಿತಂತೆ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ತನಿಖೆಗೆ ಆದೇಶಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮತದಾರ ಪಟ್ಟಿ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಚುರುಕಿನಿಂದ ಸಾಗಿದ್ದು ಜಿಲ್ಲೆಯಲ್ಲಿ ಇದುವರೆಗೂ ಒಟ್ಟು 1,230,337 ಮತದಾರರಿದ್ದು 1,58,776 ಮಂದಿಯ ಮ್ಯಾಪಿಂಗ್ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಮಾಹಿತಿ ನೀಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಈಗಾಗಲೇ ಶೇಕಡ 91.9 ಮತದಾರರ ಮ್ಯಾಪಿಂಗ್ ಕಾರ್ಯ ಮುಗಿದಿದೆ ಎಂದು ಜಿಲ್ಲಾ ಚುನಾವಣಾ ಅಧಿಕಾರಿ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆಗಳು ಬಿರುಸಿನಿಂದ ಸಾಗುತ್ತಿದ್ದು ಮತದಾರರಿಗೆ ಜಾಗೃತಿ ಮೂಡಿಸುವ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಗದಗ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆಯು ಪ್ರಾರಂಭವಾಗಿದ್ದು 36,979 ಗಣತಿ ನಮೂನೆ ಡಿಜಿಟಲೀಕರಣಗೊಂಡಿವೆ ಎಂದು ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಆದೇಶದ ಮೇರೆಗೆ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಕುರಿತಂತೆ ಇಂದು ಮೈಸೂರು ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಡಾ ಯತೀಂದ್ರ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ಸಭೆ ಜರುಗಿತು. ಸಭೆಯಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆಯನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವ ಕುರಿತು ಚರ್ಚೆ ನಡೆಸಲಾಯಿತು. ಚಿಕ್ಕಮಗಳೂರಿನ ಕಳಸಾ ತಾಲೂಕಿನ ಬಿಳಗುಳಿ ಗ್ರಾಮದಲ್ಲಿ ಕಾಫಿ ತೋಟದಲ್ಲಿ ಕೆಲಸ ಮಾಡುತ್ತಿದ್ದಂತಹ ಕಾರ್ಮಿಕ ಮಹಿಳೆ ಮೇಲೆ ಕಾಡು ಕೋಣ ದಾಳಿ ನಡೆಸಿದ್ದು ಮಹಿಳೆ ಮೃತಪಟ್ಟಿದ್ದಾರೆ. ತೀವ್ರವಾಗಿ ಗಾಯಗೊಂಡ ಮಹಿಳೆಯನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವ ಮಾರ್ಗ ಮಧ್ಯೆ ಮೃತಪಟ್ಟಿದ್ದಾರೆ ಎಂದು ಕಳಸಾ ಠಾಣೆ ಪೊಲೀಸರು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೂಲಿ ಕಾರ್ಮಿಕರ ಗುಡೆ ತಪ್ಪಿಸಲು ಅಧಿಕಾರಿಗಳು ಕ್ರಮ ವಹಿಸುವಂತೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚನೆ. ಎಸ್ಐಆರ್ನಲ್ಲಿ ಅಕ್ರಮ ಆರೋಪ, ಮುಖ್ಯ ಚುನಾವಣಾ ಆಯುಕ್ತರಿಗೆ ಕೇಂದ್ರ ಸಚಿವರಾದಂತಹ ಎಚ್ ಡಿ ಕುಮಾರಸ್ವಾಮಿ, ಪ್ರಹ್ಲಾದ್ ಜೋಶಿ ನಿಯೋಗ ದೂರು. ಗ್ಯಾರಂಟಿ ಯೋಜನೆಗಳಿಂದ ವಿಶ್ವಬ್ಯಾಂಕ್ನ ಮೇಲ್ಮಧ್ಯಮ ಆದಾಯ ಮಿತಿ ದಾಟಿದ ಕರ್ನಾಟಕ. ಮೈಸೂರಿನ ಮೇಲ್ಸೇತುವೆ ಕಾಮಗಾರಿ ಶೀಘ್ರವೇ ಪೂರ್ಣಗೊಳಿಸುವಂತೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಸೂಚನೆ. ರಾಜ್ಯದ ಹಲವೆಡೆ ಇಂದು ಭಾರೀ ಮಳೆ ಸಾಧ್ಯತೆ, ಹಲವು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಿಸಿದ ಹವಾಮಾನ ಇಲಾಖೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಆಕಾಶವಾಣಿ ಹಾಸನ ಎಫ್ಎಂ

ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ರೈತ ಮಿತ್ರರೇ, ಇಂದಿನ ಕಿಸಾನ್ ವಾಣಿಯಲ್ಲಿ ಕೇಳಿ, ಎಲ್ಲಿನೋ ಪರಿಣಾಮದಿಂದ ಮಳೆ ಕೊರತೆಯಾಗಿರುವ ಸಂದರ್ಭದಲ್ಲಿ ತೋಟಗಾರಿಕೆ ಬೆಳೆಗಳ ನಿರ್ವಹಣೆ ಕುರಿತು ತೋಟಗಾರಿಕೆ ಇಲಾಖೆಯ ಜಂಟಿ ನಿರ್ದೇಶಕರಾದ ಡಾಕ್ಟರ್ ಹೆಚ್ಆರ್ ಯೋಗೇಶ್ ಅವರೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. ಕಾರ್ಯಕ್ರಮ

0: ದಲ್ಲಿ ತಾವು ಭಾಗವಹಿಸಲು ಸಂಪರ್ಕಕ್ಕೆ ದೂರವಾಣಿ ಸಂಖ್ಯೆಗಳು 24628 9 ಮತ್ತು 24528 ಎಸ್ಟಿಡಿ ಕ್ರಮಾಂಕ 08172 ಕೇಳಿ ಕಿಸಾನ್ ವಾಣಿಯಲ್ಲಿ ನೇರ ಫೋನ್ ಇನ್ ಕಾರ್ಯಕ್ರಮ.
1: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್ ಶುಭ ಆರಂಭಗಳ ಪ್ರಾರಂಭ.
2: ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಕಿಸಾನ್ ವಾಣಿ ಕೃಷಿ ತರಂಗ ನೇರ ಫೋನಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಾವು ಇವತ್ತು ಎಲ್ನಿನೋ ಪರಿಣಾಮದಿಂದ ಮಳೆ ಕೊರತೆಯಾಗಿರ್ತಕ್ಕಂತಹ ಸಂದರ್ಭದಲ್ಲಿ ತೋಟಗಾರಿಕೆ ಬೆಳೆಗಳ ನಿರ್ವಹಣೆಯನ್ನು ಹೇಗೆ ಮಾಡಬೇಕು ಅನ್ನುವಂತಹ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ಈಗ ಕಳೆದ ವಾರದವರೆಗೂ ಕೂಡ ಬಹುತೇಕ ಮೇ ತಿಂಗಳು ಹಾಗೂ ಜೂನ್ ತಿಂಗಳಿನಲ್ಲಿ ನಾವು ಮಳೆಯನ್ನು ಕಾಣಲಿಕ್ಕೆ ಸಾಧ್ಯ ಆಗಲಿಲ್ಲ, ಒಳ್ಳೆಯ ಮಳೆ ಬರಲಿಲ್ಲ. ಸಾಮಾನ್ಯವಾಗಿ ಮೇ ತಿಂಗಳ ಕೊನೆಯ ವಾರದಿಂದ ಜೂನ್ ತಿಂಗಳಾದ್ಯಂತ ನಾವು ಮುಂಗಾರು ಹಂಗಾಮಿನ ವಿವಿಧ ಬೆಳೆಗಳನ್ನು ಬಿತ್ತನೆಯನ್ನು ಮಾಡ್ತೇವೆ. ಬಹುತೇಕ ಬಿತ್ತನೆಯು ಕೂಡ ಅಷ್ಟಾಗಿ ಆಗಲಿಲ್ಲ. ಬಿತ್ತನೆ ಮಾಡಿದಂತಹ ಬೆಳೆಗಳನ್ನು ಉಳಿಸಿಕೊಳ್ತಕ್ಕಂಥದ್ದು ನಮ್ಮ ಕೃಷಿಕರಿಗೆ ಒಂದಷ್ಟು ಕಠಿಣವಾಯಿತು. ಈ ಸಂದರ್ಭದಲ್ಲಿ ಏನು ಬಹುವಾರ್ಷಿಕ ಬೆಳೆ ಅಂಥೇಳಿ ನಾವು ತೋಟಗಾರಿಕೆ ಬೆಳೆಗಳನ್ನು ಕರಿತೇವೋ, ಈ ಬೆಳೆಗಳನ್ನು ಈ ಸಂದರ್ಭದಲ್ಲಿ ಹೇಗೆ ನಿರ್ವಹಣೆಯನ್ನು ಮಾಡಬೇಕು, ನೀರಿನ ಕೊರತೆ ಆದರೆ ಅದನ್ನು ಹೇಗೆ ನಿರ್ವಹಣೆಯನ್ನು ಮಾಡಿ ನಾವು ಆ ಬೆಳೆಗಳನ್ನು ಉಳಿಸಿಕೊಳ್ಬೇಕು ಅನ್ನುವಂಥ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಮಾತನಾಡ್ತಾ ಇದ್ದೇವೆ. ಯಾವ್ಯಾವ ಭಾಗದಲ್ಲಿ ಮಳೆ ಕೊರತೆ ಆಗಿದೆ, ನೀರಿನ ಕೊರತೆ ಆಗಿದೆ ಅಂತಹ ವಿಚಾರಗಳನ್ನು ನೀವು ಗಮನಕ್ಕೆ ತರಬಹುದು. ಅಲ್ಲಿ ಯಾವೆಲ್ಲ ಕ್ರಮಗಳನ್ನು ಅನುಸರಿಸಿ ಈ ನೀರಿನ ನಿರ್ವಹಣೆಯನ್ನು ಮಾಡಬಹುದು ಅನ್ನುವಂಥ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸೂಕ್ತವಾದಂತಹ ಸಲಹೆಗಳನ್ನು ಪಡೆದುಕೊಳ್ಬಹುದು. ನಮ್ಮ ಹಾಸನ ಜಿಲ್ಲೆಯಲ್ಲಿ ಬಹುತೇಕ ತೋಟಗಾರಿಕೆ ಬೆಳೆಗಳನ್ನು ನಾವು ಬೆಳೀತಾ ಇದ್ದೇವೆ. ತೆಂಗು, ಅಡಿಕೆ, ಮಾವು, ಹೀಗೆ ಬಹುವಾರ್ಷಿಕ ಬೆಳೆಗಳನ್ನು, ಅನೇಕ ಬೆಳೆಗಳನ್ನು ಬೆಳೀತಾ ಇದ್ದೇವೆ. ಅವುಗಳ ನಿರ್ವಹಣೆಯನ್ನು ಈ ಒಂದು ಸಂದರ್ಭದಲ್ಲಿ ಹೇಗೆ ಮಾಡಬೇಕು ಅನ್ನುವಂಥದ್ದು. ಈ ವಿಷಯ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಟ್ಟು ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಾಸನದ ತೋಟಗಾರಿಕೆ ಇಲಾಖೆಯ ಜಂಟಿ ತೋಟಗಾರಿಕಾ ನಿರ್ದೇಶಕರಾದ ಡಾಕ್ಟರ್ HR ಯೋಗೇಶ್ ಅವರು. ಸರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ಸರ್, ನಮಸ್ಕಾರ.
2: ತೋಟಗಾರಿಕೆ ಬೆಳೆಗಳ ಒಂದು ಪ್ರಸ್ತುತ ಪರಿಸ್ಥಿತಿ ಹೇಗಿದೆ ಅನ್ನುವಂತಹ ಪರಿಚಯವನ್ನು ಅವರು ಮೊದಲು ಮಾಡಿಕೊಡ್ತಾರೆ, ಆನಂತರ ನಿಮ್ಮ ಕರೆಗಳನ್ನು ನಾವು ಸ್ವೀಕರಿಸ್ತೇವೆ. ನೀವು ಕರೆ ಮಾಡಲಿಕ್ಕೆ ಬಳಸಬೇಕಾದಂತಹ ದೂರವಾಣಿ ಸಂಖ್ಯೆಗಳು 24628 9 ಮತ್ತೊಂದು ಸಂಖ್ಯೆ 24528 STD ಕೋಡ್ ಸಂಖ್ಯೆ 08172. ಆರಂಭದ ಒಂದು 10 ನಿಮಿಷಗಳ ಕಾಲ ಮಾಹಿತಿಯನ್ನು ಹಂಚಿಕೊಳ್ಳಿಕ್ಕೆ ಅವಕಾಶವನ್ನು ಮಾಡಿಕೊಡಿ, ಆನಂತರ ನೀವು ಕರೆಗಳನ್ನು ಮಾಡಿ ಅಂತ ಹೇಳ್ತಾ. ಸರ್, ಈಗ ನಮ್ಮ ಹಾಸನ ಜಿಲ್ಲೆಯಲ್ಲಿ ಮಳೆಯ ಕೊರತೆ ಎಷ್ಟರ ಮಟ್ಟಿಗಾಗಿದೆ ಮತ್ತು ಹೇಗಾಗಿದೆ?
3: ಎಸ್ ಸರ್. ಸರ್, ಈಗ ನಾವು ಕಳೆದ 2 ತಿಂಗಳಿಂದ ಯಾವಾಗ ನಮ್ಮ ಕೇಂದ್ರ ಸರ್ಕಾರದ ವೆದರ್ ಫೋರ್ಕ್ಯಾಸ್ಟಿಂಗ್ ಡಿಪಾರ್ಟ್ಮೆಂಟ್ ಅಂದರೆ ಮೆಟ್ರಾಲಜಿಕಲ್ ಡಿಪಾರ್ಟ್ಮೆಂಟು ನಮಗೆ ಈ ವರ್ಷ ಭಾರತ ದೇಶದಲ್ಲೇ ಎಲ್ನಿನ್ನು ಎಫೆಕ್ಟ್ ಜಾಸ್ತಿ ಇದೆ, ಆ ಎಫೆಕ್ಟ್ ಜಾಸ್ತಿ ಇರೋದ್ರಿಂದ ಮಳೆ ಕೊರತೆ ಈ ವರ್ಷ 50% ಮೇಲೆ ಇರ್ತದೆ ಅಂತ ಯಾವಾಗ ನಮಗೆ ಮಾಹಿತಿ ಕೊಟ್ಟರೋ ಅವಾಗಿಂದ ಎಲ್ಲರ ಬಾಯಿನಲ್ಲೂ ಒಂದೇ ವರ್ಡು ಎಲ್ನಿನೋ ಎಫೆಕ್ಟ್ ಏನು ಅಂತ, ಏನು ಎಲ್ ಇಫೆಕ್ಟ್ ಅಂತ ಎಲ್ಲರಿಗೂ ಮೋಸ್ಟ್ಲಿ ಇಷ್ಟೊಂದು ಎಲ್ನಿನೋ ಎಫೆಕ್ಟ್ ಬಗ್ಗೆ ಮಾಹಿತಿ ಪ್ರಾಯಶಃ ಯಾರಿಗೂ ಇರಲಿಲ್ಲ. ಮತ್ತು ಎಲ್ಲರ ಬಾಯಿನಲ್ಲೂ ಮೋಸ್ಟ್ಲಿ ಆ ವರ್ಡ್ ಕೇಳಿದ್ದೆ ಫಸ್ಟು ಕೆಲವೊಬ್ರು. ಈಗ ಯಾರ ಬಾಯಲ್ಲಿ ಕೇಳಿ ನೀವು ಏನು ಸರ್ ಏನೋ ಎಲ್ಲಿನೋ ಎಫೆಕ್ಟ್ ಅಂತಲ್ಲ ಸರ್, ಏನೋ ಮಳೆ ಇಲ್ವ ಅಂತಲ್ಲ ಸರ್ ಅಂತ ಕೇಳ್ತಾರೆ ನಮ್ಮನ್ನೇ. ಹೌದಪ್ಪ, ಈ ವರ್ಷ ಎಲ್ಲಿನೋ ಎಫೆಕ್ಟ್ ಆಗಿಬಿಟ್ಟಿದೆ ನಮಗೆ. ಅದೇನಾಗಿತ್ತು, ಕಳೆದ 2-3 ವರ್ಷದಿಂದ ಎಲ್ಲಿನ ಎಫೆಕ್ಟ್ ಆಯಿತು, ಆದರೂ ಎಫೆಕ್ಟ್ ಆಗಲಿಲ್ಲ ನಮಗೆ. ಒಂದು 3 ವರ್ಷದಿಂದ ಮತ್ತೆ ಎಲ್ಲಿನ ಎಫೆಕ್ಟ್ ಬಂತು ಅಂತ ಆಯಿತು. ಏನಂತ ಹೇಳಿದರೆ, ಮುಂಗಾರು ನಮ್ಮ ದೇಶವನ್ನು ಪ್ರವೇಶ ಮಾಡೋ ಸಂದರ್ಭದಲ್ಲಿ, ಪ್ರಾಯಶಃ ನಮ್ಮ ದೇಶವನ್ನು ಮುಂಗಾರು ಪ್ರವೇಶ ಮಾಡೋದು ದಕ್ಷಿಣ ಪಶ್ಚಿಮ ಭಾಗದಿಂದ ಮುಂಗಾರು ಪ್ರವೇಶ ಮಾಡ್ತದೆ. ಅರಬ್ಬಿ ಸಮುದ್ರದಿಂದ ಗಾಳಿ ಬೀಸಿ ನಮ್ಮ ಮುಂಗಾರು ಮಳೆಯ ಅಲೆಗಳು ನಮ್ಮ ಎಲ್ಲ ಭೂಭಾಗದ ಮೇಲೆ ಆಯ್ದು ಹೋಗ್ತವೆ, ಆವಾಗ ನಮಗೆ ಮಳೆ ಯೂಸ್ವಲಿ ಆಗ್ತದೆ. ಇವಾಗ ಏನಾಗ್ತದೆ, ಸಮುದ್ರದಲ್ಲಿ ತಾಪಮಾನ, ಸೂರ್ಯನ ತಾಪಮಾನ, ಸಮುದ್ರ ತಾಪಮಾನ ಜಾಸ್ತಿ ಕುಗ್ಗದಲ್ಲೇ, ಡಿಪ್ರಿಸಿಯೇಷನ್ ಕ್ರಿಯೇಟ್ ಆಗೋದಲ್ಲೇ, ಆಕಾಶದಲ್ಲಾಗಲಿ ಸಮುದ್ರದಲ್ಲಾಗಲಿ ಏನು ಅಲೆಗಳು ಅಥವಾ ಏನು ಸಂಚಾರ ಅಲೆಗಳು ಸಂಚಾರ ಆಗ್ತದಲ್ಲ, ಅಲ್ಲಿ ಮಳೆ ಅಲೆಗಳ ಬದಲಿಗೆ ಹೀಟ್ ಅಲೆಗಳು ಜನರೇಟ್ ಆಗ್ತವೆ. ಆ ಹೀಟ್ ಅಲೆಗಳು ಜನರೇಟ್ ಆಗಿ ಮಳೆ ಕಡಿಮೆ ಆಗ್ತದೆ. ಸೊ ಇದು ಎಲ್ಲಿನ ಎಫೆಕ್ಟ್ ಜಾಸ್ತಿ, ನಾವು ಇದ್ರ ಬಗ್ಗೆ ಜಾಸ್ತಿ ಸ್ಟಡಿ ಮಾಡೋದು ಬೇಡ, ಬಟ್ ಎಲ್ಲಿನ ಎಫೆಕ್ಟ್ ಇದೆ ಈ ವರ್ಷ. ಯಾಕೆಂದ್ರೆ ಈಗಾಗಲೇ ನಮಗೆ ಮೇ ತಿಂಗಳು ಜೂನ್ ತಿಂಗಳಲ್ಲಿ ಮಳೆ ಪ್ರಮಾಣ ನಮಗೆ ಗೊತ್ತಾಗ್ಬಿಟ್ಟಿದೆ. ಈಗ ನಮ್ಮ ಜಿಲ್ಲೆನಲ್ಲಿ ಓವರ್ಆಲ್ ಎಲ್ಲ ರಾಜ್ಯ ಎಲ್ಲ ಜಿಲ್ಲೆಗಳನ್ನು ತಗೊಂಡ್ರೆ ನಮ್ಮ ಜಿಲ್ಲೆನಲ್ಲಿ ಸ್ವಲ್ಪ ಎಲ್ಲಿ ಎಫೆಕ್ಟ್ ಜಾಸ್ತಿ ಇದೆ. ಯಾಕೆಂದ್ರೆ ನಮ್ದು ಟ್ರಾನ್ಸಿಷನ್ ಜೋನ್ ಅಂತ ಕರಿತೀವಿ, ಆ ಕಡೆ ಮಲೆನಾಡು ಇದೆ, ಈ ಕಡೆ ಒಣಭಾಗ ಪ್ರದೇಶಗಳು ಇದೆ, ಬಯಲು ಸೀಮೆನೂ ಇದೆ ನಮ್ಮಲ್ಲಿ. ಸೊ ಬಯಲು ಸೀಮೆ ಮತ್ತೆ ಮಲೆನಾಡು ಇರೋದ್ರಿಂದ ನಮ್ಮಲ್ಲಿ ಎಲ್ಲಿನ ಎಫೆಕ್ಟ್ ಜಾಸ್ತಿ ಇದೆ. ಇವಾಗ ಏನಾಗಿದೆ ಡಾಕ್ಟರ್ ನೋಡಿ, ನಮ್ಮಲ್ಲಿ ಅರಸೀಕೆರೆ, ಚನ್ನರಾಯಪಟ್ಟಣ ಈ ಭಾಗದಲ್ಲಿ ಏನಾಯ್ತು, ಕಳೆದ ಮೇ ಮತ್ತೆ ಏಪ್ರಿಲ್ ತಿಂಗಳಿನಲ್ಲಿ ಸ್ವಲ್ಪ ಅಡ್ಡಮಳೆಗಳು ಜಾಸ್ತಿ ಬಂದು ಸ್ವಲ್ಪ ಅಲ್ಲೇನಿಸ್ತದೆ ನಮ್ಮ ರೈತರುಗಳಿಗೆ ಮಳೆ ಕೊರತೆ ಅನಿಸಿದ್ರು ಸಹ, ಬಟ್ ನಾವು ದಾಖಲೆಗಳನ್ನ ನೋಡ್ಬೇಕಾದ್ರೆ ಮತ್ತೆ ಮಳೆಯ ಅಂಕಿಅಂಶವನ್ನ ನೋಡ್ಬೇಕಾದ್ರೆ ಮಳೆ ಪ್ರಮಾಣ ಅಷ್ಟು ಕೊರತೆ ಆಗಿಲ್ಲ ಅಲ್ಲಿ, ಯಾಕೆಂದ್ರೆ ಅಡ್ಡಮಳೆಗಳು ಜಾಸ್ತಿ ಬಿದ್ದು. ಆದರೆ ನಮ್ಮ ಮಲೆನಾಡು ಭಾಗದಲ್ಲಿ ಮಳೆಯ ಕೊರತೆ ಶೇಕಡಾ 35-40% ಇದೆ. ನಮ್ಮ ಸಕಲೇಶ್ಪುರ, ಬೇಲೂರು, ಆಲೂರು, ಅರಕಲೂರು ಈ ಭಾಗದಲ್ಲಿ ಶೇಕಡಾ 35-40% ಭಾಗ ಇದೆ. ಅದು ಎಲ್ಲಿನ ಎಫೆಕ್ಟಿಂದ ಈಗ ನಮಗೆ ಗೋಚರ ಆಗಿದೆ ಇದೆ. ಅದು ನಮ್ಗೇನು ಅನ್ನಿಸ್ತದೆ, ಕಳೆದ 3-4 ದಿವಸದಿಂದ ಮಳೆ ಜಾಸ್ತಿ ಆಗಿದೆ, ಅದರಿಂದ ಸ್ವಲ್ಪ ನಮಗೆ ಏನೋ ಎಫೆಕ್ಟ್ ಇಲ್ವೇ ಅಂತ ಅನ್ನಿಸ್ತದೆ. ಆದರೆ ನಮ್ಮ ಏನೋ ಮೆಟ್ರಾಲಜಿಕಲ್ ಡಿಪಾರ್ಟ್ಮೆಂಟ್ ಪ್ರಕಾರ ಏನು ಅಂಕಿಅಂಶ ಏನು ಹೇಳ್ತದೆ ಅಂತೇಳಿದ್ರೆ, ಈ ತಿಂಗಳ 10ರ ನಂತರ ಸ್ವಲ್ಪ ಮಳೆ ಕೊರತೆ ಜಾಸ್ತಿ ಆಗ್ಬೋದು, ಮತ್ತೆ ಏನು ನಮಗೆ ಮಳೆ ಬೀಳ್ತಾ ಇದೆಯಲ್ಲ ಅದು ಕಡಿಮೆನೆ ಆಗ್ಬೋದು. ಸೊ ಅಂತ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸೊ ಆ ನಿಟ್ಟಲ್ಲಿ ನಾವು ಮುಂಜಾಗ್ರತೆಯನ್ನು ವಹಿಸಬೇಕಾಗಿದೆ. ಯಾವ ರೀತಿ ಮುಂಜಾಗ್ರತೆಯನ್ನು ವಹಿಸಬೇಕಂತ ಹೇಳಿದ್ರೆ, ಮಳೆ ಜಾಸ್ತಿ ಇರಲಿ ಕಡಿಮೆ ಇರಲಿ ನಮ್ಮ ಕೆಲಸವನ್ನು ನಾವು ಮಾಡಬೇಕಾಗ್ತದೆ. ಸೊ ಭೂಮಿನಲ್ಲಿ ತೇವಾಂಶವನ್ನು ಕಾಪಾಡಲಿಕ್ಕೆ ನಾವೇನೆಲ್ಲ ಕ್ರಮಗಳನ್ನ ಕೈಗೊಳ್ಬೇಕೋ ಆ ಕ್ರಮಗಳನ್ನು ಕೈಗೊಳ್ಬೇಕಾಗ್ತದೆ. ನೋಡಿ, ಈಗ ನಮ್ಮ ಜಿಲ್ಲೆನಲ್ಲಿ ಆಲ್ಮೋಸ್ಟ್ ವಾಣಿಜ್ಯ ಬಹುವಾರ್ಷಿಕ ತೋಟಗಾರಿಕಾ ಬೆಳೆಗಳು ಶೇಕಡಾ 60% ಭೂಭಾಗವನ್ನು ಆವರಿಸಿವೆ ನಮ್ಮಲ್ಲಿ. 189,000 ಹೆಕ್ಟೇರ್ ಪ್ರದೇಶದಲ್ಲಿ ನಮ್ಮ ಜಿಲ್ಲೆನಲ್ಲಿ ತೋಟಗಾರಿಕಾ ಬೆಳೆಗಳಿದೆ, ಅದು ವಿಶೇಷವಾಗಿ ಬಹುವಾರ್ಷಿಕ ತೋಟಗಾರಿಕಾ ಬೆಳೆಗಳು. ಸೊ ಅದರಲ್ಲಿ ಉದಾಹರಣೆಗೆ ತೆಂಗು ಬೆಳೆ ಸುಮಾರು 115,000-118,000 ಹೆಕ್ಟೇರ್ ತೆಂಗು ಬೆಳೆ ಇದೆ. ಅಡಿಕೆ ಬೆಳೆ 7,000-8,000 ಹೆಕ್ಟೇರ್ ಅಡಿಕೆ ಬೆಳೆ ಇದೆ. ಕಾಫಿ ಬೆಳೆ 35,000 ಹೆಕ್ಟೇರ್ ಕಾಫಿ ಬೆಳೆ ಇದೆ. ಅದ್ರ ಜೊತೆಗೆ ಇಂಟರ್ ಬೆಳೆಗೆ ಕಾಳುಮೆಣಸು ಸುಮಾರು 25,000-30,000 ಹೆಕ್ಟೇರ್ ಕಾಳುಮೆಣಸು ಇದೆ. ಇನ್ ಜೊತೆಗೆ ಮಾವು, ಸಪೋಟ, ದಾಳಿಂಬೆ ಈ ರೀತಿ ಬಹುವಾರ್ಷಿಕ ಬೆಳೆಗಳು, ಇವೆಲ್ಲ ಬಹುವಾರ್ಷಿಕ ಬೆಳೆಗಳಿವು. ಇವು ಭೂಮಿನಲ್ಲೇ ಸುಮಾರು 20-25 ವರ್ಷ ಅವು ಭೂಮಿನಲ್ಲಿ ಇರೋದ್ರಿಂದ ಇವನ್ನ ಬಹುವಾರ್ಷಿಕ ಬೆಳೆಗಳಂತ ಕರಿತೀವಿ. ಇವು ಭೂಮಿನಲ್ಲಿ ಇರ್ತವೆ. ಸೊ ಇವಕ್ಕೆ ನೀರನ್ನು ಮೇಂಟೈನ್ ಮಾಡೋದು ಬಹಳ ಮುಖ್ಯ. ಮರಗಳಿಗೆ ನಾವು ಕನಿಷ್ಠ ಪ್ರಮಾಣದ ನೀರನ್ನು ಕೊಡಲೇಬೇಕಾಗ್ತದೆ. ಈಗಾಗಲೇ ನಾವು ಪ್ರಚಾರ ಮಾಡ್ತಿದ್ದೀವಿ ಎಲ್ಲ ಬೆಳೆಗಾರರಿಗೆ, ಏನಂತ ಪ್ರಚಾರ ಮಾಡ್ತಿದ್ದೀವಿ ಅಂತೇಳಿದರೆ, ಯಾವುದು ಬೆಳೆಗೆ ಎಷ್ಟು ಲೀಟ್ರ್ ನೀರು ಬೇಕಾಗ್ತದೆ, ಎಷ್ಟು ಅವಧಿನಲ್ಲಿ ಬೇಕಾಗ್ತದೆ, ಎಷ್ಟು ಇಂಟರ್ವಲ್ ಬೇಕಾಗ್ತದೆ, ಮತ್ತೆ ಅದನ್ನು ನಾವು ಯಾವ ರೀತಿ ನೀಡಬೇಕಾಗ್ತದೆ ಅನ್ನೋದನ್ನು ನಾವು ಈಗಾಗಲೇ ಮಾಹಿತಿ ಕೊಡ್ತಾ ಇದ್ದೀವಿ ಎಲ್ಲ ಮಾಧ್ಯಮಗಳ ಮೂಲಕ. ಸೊ ಅದರಿಂದ ಈಗ ಉದಾಹರಣೆಗೆ ತೆಂಗು ಬೆಳೆಗೆ ಕನಿಷ್ಠ ಪಕ್ಷ ಒಂದು ದಿವಸಕ್ಕೆ 20-25 ಲೀಟರ್ ನೀರು ಬೇಕೇ ಬೇಕು. ಕನಿಷ್ಠ ಗರಿಷ್ಠ 50 ಲೀಟರ್ ಬೇಕದು, ಕನಿಷ್ಠ 20-25 ಲೀಟರ್ ನೀರು ಬೇಕು. ಆ ಪ್ರಮಾಣದಲ್ಲಿ ಮಾಡಬೇಕು, ನಾವೇನು ಮಾಡಬೇಕು ಅಂತ ಯೋಚನೆ ಮಾಡೋಕೆ ಬೇಕಾಗ್ತದೆ. ಇನ್ನು ಅಡಿಕೆ ಬೆಳೆಗೆ ಜಾಸ್ತಿ ಬೇಕು, ಬೇರೆ ಇನ್ನು ನಮ್ಮದು ದಾಳಿಂಬೆ ಆಗಲಿ ಇವರು ಇನ್ನು ಜಾಸ್ತಿ ನೀರು ಬೇಕಾಗ್ತದೆ. ಸೊ ಈ ರೀತಿಯಾಗಿ ಬಹುವಾರ್ಷಿಕ ಬೆಳೆಗಳು ನೀರಿನ ಬೇಡಿಕೆ ಕಡಿಮೆ ಆದ್ರೂ ಬಟ್ ನೀರಿನ ಕೊರತೆಯಿಂದ ಅವು ನಾಶ ಆಗಿಬಿಡ್ತವೆ. ಈಗ ನೋಡಿ, ಯಾವುದೋ ಈ ಅಲ್ಪಾವಧಿ ಬೆಳೆ, ಯಾವುದೇ ಬೆಳೆ ಆಗಲಿ, ಜೋಳ ಆಗಲಿ, ಆಲೂಗಡ್ಡೆ ಆಗಲಿ, ಅಥವಾ ಯಾವುದೇ ಆಹಾರ ಧಾನ್ಯ ಬೆಳೆ ಆದರೆ, ಅಕಸ್ಮಾತ್ ಒಂದು ಬೆಳೆಲಿ ಏನೋ ಬರ ಬಂದು ಅದು ನಾಶ ಆಯಿತು ಅಂತ ಹೇಳಿದ್ರೆ, ಓಕೆ ಬಿಡಿ, ಅದು 3 ತಿಂಗಳ ಬೆಳೆ ನಾಶ ಆಗಿಬಿಡ್ತು. ಅದೇ ಒಂದು ಅಡಿಕೆ ಗಿಡ ಒಂದು ಮಳೆ ಕೊರತೆಯಿಂದ ಒಂದು ಸುಳಿ ಒಣಗಿಹೋದ್ರೆ ಅವನು 7 ವರ್ಷ ಕಾಪಾಡಿರ್ತಾನೆ ಅದನ್ನು. ಆ 7 ವರ್ಷ ಕಾಪಾಡಿದ್ದಂತಹ ಗಿಡ ಸತ್ತೋಗ್ಬಿಟ್ರೆ ಅವನ ಗಿಡ ಆದಾಯದ ಮೂಲನೇ ಹೋಗ್ತದೆ, ಜೊತೆಗೆ ಆ ಮರವನ್ನು ಮತ್ತೆ ಕಾಪಾಡಿಕೊಂಡ್ರೆ ಮತ್ತೆ 7 ವರ್ಷ ಕಾಯ್ಬೇಕು ಅವನು. ಸೊ ಅದರಿಂದ ಬಹುವಾರ್ಷಿಕ ಬೆಳೆಗಳಿಗೆ ನೀರು ನಿರ್ವಹಣೆ ಬಹಳ ಮುಖ್ಯ. ಅದರಿಂದ ನಮ್ಮ ಭೂಮಿನಲ್ಲಿ ತೇವಾಂಶವನ್ನು, ನೀರಿನ ಪ್ರಮಾಣವನ್ನು ಯಾವ ರೀತಿ ನಾವು ಸಮತೋಲನವಾಗಿ ಕಾಪಾಡ್ಕೊಳ್ಬೇಕು ಅನ್ನೋದು ಭಾಳ ಮುಖ್ಯ. ಅದಕ್ಕೆ ನಾವು ಆ ಬೆಳೆಗಳು ಇಂಪಾರ್ಟೆಂಟು, ನಾವು ಯಾವ ಬೆಳೆ ಮೇಲೆ ಕೇಳ್ತೀವಿ ಅನ್ನೋದು ಭಾಳ ಮುಖ್ಯ. ಆ ನಿಟ್ಟಲ್ಲಿ ನಾವು ರೈತರುಗಳು ಆ ನಿಟ್ಟಲ್ಲಿ ಕ್ರಮ ಕೈಗೊಳ್ಬೇಕಾಗ್ತದೆ. ಈಗ ಉದಾಹರಣೆಗೆ ನಮ್ಮ ಚನ್ನರಾಯಪಟ್ಟಣ ತಾಲೂಕಾಗಲಿ, ಅರಸೀಕೆರೆ ತಾಲೂಕಾಗಲಿ, ಅಥವಾ ಒಳನರಸೀಪುರ ತಾಲೂಕಾಗಲಿ, ಇಲ್ಲಿ ತೆಂಗು ಒಂದು ಬಹುವಾರ್ಷಿಕ ತೋಟಗಾರಿಕಾ ಬೆಳೆ. ಇಲ್ಲಿ ಏನಾಗ್ತದೆ, ಮೊದಲೇ ನಮ್ಮದು ಅದು ಬಯಲುಸೀಮೆ, ಅಲ್ಲಿ ನೀರಿನ ಪ್ರಮಾಣ, ನೀರಿನ ಲಭ್ಯತೆ ಕಡಿಮೆ ಆಗ್ತದೆ. ಈಗ ನೀವು ಎಲ್ಲೇ ಹೋಗಿ, ನಾನು ಸುಮಾರು ಭೇಟಿ ನೀಡ್ತಾ ಇರ್ತೀನಲ್ಲ, ಎಲ್ಲ ಹೇಳ್ತಾ ಇರ್ತಾರೆ, ಸರ್ ನೋಡಿ ಸರ್, ನಂದು ಈ ಬೋರು ಚೆನ್ನಾಗಿ ನೀರು ಬೀಳ್ತಾ ಇತ್ತು, ಈಗಾಗಲೇ ಗ್ಯಾಪ್ ಹೊಡಿತಾಯಿದೆ ಅಂತ ಹೇಳ್ತಾರೆ. ಹೌದು, ಗ್ಯಾಪ್ ಹೊಡೆದೇ ಹೊಡಿತದೆ. ಯಾಕೆ ಅಂತೇಳಿ, ನಾವು ನೀರಿನ ಭೂಮಿಯಿಂದ ಜಾಸ್ತಿ ತೆಗೆದಾಗ ಅದು ಮರುಪೂರ್ಣ ಆಗ್ತಾ ಇಲ್ಲ, ಅದು ಗ್ಯಾಪ್ ಹೊಡೆದೇ ಹೊಡಿತದೆ. ಆಗ ಬೋರ್ವೆಲ್ಲಿಂದ ನಾವು ನೀರಾವರಿಯನ್ನು ಮಾಡ್ತಾ ಇರೋ ಸಂದರ್ಭದಲ್ಲಿ ಆ ನೀರನ್ನು ಯಾವ ರೀತಿ ಉಪಯೋಗ ಮಾಡ್ಕೊಳ್ಬೇಕು ಅನ್ನೋದು ಭಾಳ ಮುಖ್ಯ.
2: ಹೀಗೆ ಅನೇಕ ಆಸಕ್ತಿದಾಯಕವಾದಂತಹ ವಿಚಾರಗಳನ್ನು ನಾವು ಹಂಚಿಕೊಳ್ಳೋಣ. ಅದರ ಜೊತೆಗೆ ನಿರ್ವಹಣೆಯನ್ನು ಹೇಗೆ ಮಾಡಬೇಕು, ಯಾಕಂದ್ರೆ ಮತ್ತೆ ಮುಂದಿನ ತಿಂಗಳಲ್ಲಿ ಕೊರತೆ ಆಗುತ್ತೆ
3: ನಾವು
2: ಹೇಳಿದಿರಾ, ಅವಾಗ ಏನೇನು ಕ್ರಮಗಳನ್ನು ಅನುಸರಿಸಬೇಕು ಅನ್ನುವಂಥದ್ದನ್ನು ತಿಳ್ಕೊಳ್ಳೋಣ. ನಮ್ಮ ಕೇಳುಗರು ಕರೆಯನ್ನು ಮಾಡ್ತಾ ಇದ್ದಾರೆ, ಮೊದಲ ಕರೆಯನ್ನು ಯಾರು ಮಾಡಿದ್ದಾರೆ ನೋಡೋಣ. ನಮಸ್ತೆ.
4: ನಮಸ್ತೆ.
2: ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು ಹೇಳಿ ಮಾತನಾಡಿ.
4: ನಮ್ಮ ಹೆಸರು ಕೆ ಎಸ್ ಬಸವರಾಜ್ ಅಂತವ, ಅರಸೀಕೆರೆ ತಾಲೂಕು ಗಣಶಿ ಹೋಬಳಿ.
2: ಮಾತಾಡಿ.
4: ಕುಂದಿ ಗ್ರಾಮ.
2: ಮಾತಾಡಿ ಮಾತಾಡಿ
4: ಸರ್. ಇದು ಮಳೆ ಕೊರತೆ ಅಂತಿರಲ್ಲ, ಕೆರೆಕಟ್ಟೆ ಎಲ್ಲ ಮುಚ್ಚಾಕಿರಲಿ, ಏನ್ ಮಾಡ ಸರ್?
3: ಈ ಕೆರೆಕಟ್ಟೆ ಬಸವರಾಜು, ಕೆರೆ ಕಟ್ಟೆ ಮುಚ್ಚಾಕಿವ್ರೆ, ಯಾರು ಮುಚ್ಚಾಕಿರೋದು?
4: ಸ್ವಂತ MLA ತಮ್ಮ ಅಣ್ಣನೇ.
3: ಅಲ್ಲ, ಅದೆಲ್ಲ ಬೇಡ. ಅಲ್ಲಲ್ಲ, ನೀವು ಅದೆಲ್ಲ ಮಾತಾಡಬೇಡಿ. ನಮ್ದು ಆಕಾಶವಾಣಿ. ಕೆರೆಕಟ್ಟೆ ಮುಚ್ಚಾಕಿದ್ರೆ ಕೆರೆಕಟ್ಟೆ ಉಳಿಸ್ಬೇಕಾಗಿರೋದು ನಮ್ಮ ಜವಾಬ್ದಾರಿ. ಅದಕ್ಕೆ ನಾವೇನ್ ಮಾಡ್ಬೇಕಾಗ್ತದೆ, ಕೆರೆಕಟ್ಟೆ ಮುಚ್ಚಾಕಿದ್ರೆ ಆ ಕೆರೆಕಟ್ಟೆ ಇದ ಸ್ಥಳದಲ್ಲಿ ನಾವೆಲ್ಲ ಗ್ರಾಮಸ್ಥರಲ್ಲಿ ಕುಳಿತುಕೊಂಡು ಹಿರಿಯರನ್ನ ಬೇರೆ ರಿಕ್ವೆಸ್ಟ್ ಮಾಡ್ಕೊಂಡು ಕೆರೆಕಟ್ಟೆ ಉಳಿಸ್ಕೊಂಡು ಭಾಳ ಮುಖ್ಯ. ಆ ಕೆರೆಕಟ್ಟೆ ಉಳಿಸ್ಕೊಳಕ್ ಪ್ರಯತ್ನ ಪಡಿ ಬಸವರಾಜು. ಅದನ್ನ ಬಿಟ್ಟು ಬೇರೆ ಬೆಳೆಗಳ ಮಾಹಿತಿ ಬೇಕಾದ್ರೆ ಕೇಳಿ.
2: ಬೆಳೆಗಳಿಗೆ ಸಂಬಂಧಪಟ್ಟಂಗೆ ಮಾತಾಡಿ ಬಸವರಾಜು.
4: ಬೆಳೆ ಬಗ್ಗೆನಾ? ಇನ್ನೇನು, ಈ ಚರಕಟ್ಟೆ ಇದ್ರೆ ನಮ್ಗೆ ನೀರ್ ನಿರ್ವಹಣೆ ಆಗುತ್ತೆ. ಮತ್ತೊಂದು ಏನಾಗುತ್ತೆ ಅಂದ್ರೆ ಇದು ನೀರ್ ನಿಂತ್ಕೊಂಡ್ರೆ ನಮಗೆ ಬಾಯಿ ಓಡ್ತವೆ.
2: ಅಲ್ಲ, ಮಳೆ ಬರ್ಬೇಕಲ್ಲ, ನೀರ್ ನಿಲ್ಬೇಕು ಅಂತ ಅಂದ್ರೆ ಮಳೆ ಬರ್ಬೇಕಾಗುತ್ತೆ.
3: ಆಯ್ತು, ಈಗ ಕೆರೆ ಕಟ್ಟೆ ಇಲ್ಲ ಬಸವರಾಜು ಅಂತ ಹೇಳಿದ್ರೆ, ನಿಮ್ಮ ಜಮೀನಲ್ಲೇ ಒಂದು ಸಣ್ಣದಾಗಿ ಹೊಂಡ ಮಾಡ್ಕೊಳಕ್ ಅವಕಾಶ ಇದೆ, ಹೊಂಡ ಮಾಡ್ಕೊಳ್ಳಿ. ನಮ್ಮ ಡಿಪಾರ್ಟ್ಮೆಂಟ್ ಸ್ಕೀಮು ಇದೆ, ಹೊಂಡ ಮಾಡ್ಕೊಳ್ಬೋದು, ಕೃಷಿ ಹೊಂಡ ಮಾಡ್ಕೊಳ್ಬೋದು. ನೀವು ಅತಿ ಹೆಚ್ಚು ಮಳೆ ಆದಂತ ಸಂದರ್ಭದಲ್ಲಿ ಒಂದು ಕೆಳಭಾಗದಲ್ಲಿ ನೀವು ಹೊಂಡ ಮಾಡ್ಕೊಂಡಿದ್ದ ನೀರನ್ನು ಶೇಖರಣೆ ಮಾಡಬಹುದು. ಆ ನಿಟ್ಟಲ್ಲಿ ಯೋಚನೆ ಮಾಡಿ. ನೀವು ದೊಡ್ಡ ಪ್ರಮಾಣದಲ್ಲಿ ಯೋಚನೆ ಮಾಡೋದು ಬೇಡ, ನಿಮ್ಮ ಭೂಮಿಗೆ ನಿಮ್ಮ ತೋಟಕ್ಕೆ ಸೀಮಿತ ಯೋಚನೆ ಮಾಡೋಣ ನಾವೀಗ. ಆಯ್ತಾ? ಆಯ್ತು, ಒಂದು ಆಯ್ತು. ನಿಮ್ಗೆ ಕೃಷಿ ಹೊಂಡ ನಿರ್ಮಾಣ ಮಾಡೋಕ್ಕೂ ಜಾಗ ಇಲ್ಲ ಅಂತ ಹೇಳಿದ್ರೆ ಏನ್ ಮಾಡಿ? ನೀವು ನಿಮ್ಮ ತೋಟದ ಅಕ್ಕಪಕ್ಕ ಮರಗಳ ಸುತ್ತ ಒಂದು ಇನ್ಸಿತು ಏನೋ ವಾಟರ್ ಕನ್ಸರ್ವೇಷನ್ ಆಕ್ಟಿವಿಟಿ ಅಂತ ಬರ್ತದೆ. ಏನಂತ ಹೇಳಿದ್ರೆ, ಮರದ ಸುತ್ತ ಒಂದು ಎರಡು ಮೂರು ಕಡೆ ಒಂದು ಎರಡಡಿ ಆಳ, ಒಂದೂವರೆ ಅಡಿ ಅಗ್ಲ, ಈ ರೀತಿ ಗುಂಡಿಗಳನ್ನ ಹೊಡೆದ್ಬಿಡಿ. ಅಡ್ಡ ಮಳೆ ಆದಾಗ ಏನಾಗ್ತದೆ, ಆ ನೀರು ಆ ಗುಂಡಿಗಳಲ್ಲಿ ಇಳಿತದೆ. ಅದು ಅಂದ್ರೆ ಅಲ್ಲಿ ಇಳಿದು ಕೆಳಗಡೆ ಶೇಖರಣೆ ಆಗ್ತದೆ. ಅವೇನಾಗ್ತದೆ, ನಮ್ಮ ತೆಂಗಿನ ಮರಕ್ಕೆ ಮುಂದಿನ ಮೂರ್ನಾಲ್ಕು ತಿಂಗಳು ಮಳೆಗಳು ಬರ್ದ ಹೋದ್ರೂ ಸಹ, ಅದು ನೀವು ನೀರು ಕೊಡದೆ ಹೋದ್ರೂ ಸಹ ತಡ್ಕೊಳ್ಳೋ ಶಕ್ತಿ ಬರ್ತದೆ. ಸೊ ಅದರಿಂದ ನಮ್ಮ ಮರದ ಸುತ್ತ, ಈಗ ಉದಾಹರಣೆಗೆ ನಿಮ್ದು ಎರಡು ಎಕರೆ ಜಮೀನು ಇದೆ ಅಂತ ತಿಳ್ಕೊಳ್ಳಿ, 100 ಗಿಡ ತೆಂಗಿನ ಗಿಡ ಇದೆ ಅಂತ ತಿಳ್ಕೊಳ್ಳಿ, ಆ 100 ಗಿಡದ ತೆಂಗಿನ ಗಿಡ ಒಂದೊಂದು ಗಿಡದ ಒಂದೊಂದು ಗಿಡಕ್ಕೆ 4-5 ಕಡೆ ಗಿಡ ಸುತ್ತ ಒಂದು ಗಿಡದ ಬುಡ ಬಿಟ್ಟು ಒಂದು 5 ಕಡೆ ಒಂದು 5 ಮೀಟರ್ ದೂರದಲ್ಲಿ ಅಥವಾ 4 ಅಡಿ ದೂರದಲ್ಲಿ ಅಥವಾ 5 ಅಡಿ ದೂರದಲ್ಲಿ ಒಂದೊಂದು ಕ್ಯಾಚ್ ಪಿಟ್ಗಳ ಗುಂಡಿಗಳನ್ನ ಹೊಡೆದ್ಬಿಡಿ 4-5 ಕಡೆ. ಅಡ್ಡ ಮಳೆಯಾದಾಗ ಏನಾಗ್ತದೆ, ನೀರು ಆ ಕ್ಯಾಚ್ ಪಿಟ್ ಗುಂಡಿಗಳಲ್ಲಿ ಶೇಖರಣೆಯಾಗಿ ಮರದ ಬೇರ್ಗೆ ಅಥವಾ ನಿಮ್ಮ ಹೊಲದ ತೇವಾಂಶವನ್ನು ಕಾಪಾಡ್ಕೊಂಡು, ಅವೇನಾಗ್ತದೆ, ಮುಂದಿನ 3-4 ತಿಂಗಳು ಮಳೆ ಬರ್ದ ಹೋದ್ರೂ ಸಹ ಮರ ಉಳಿತವೆ, ಇಳುವರಿ ಬರ್ತದೆ, ನಿಮಗೆ ನೀರಿನ ಕೊರತೆ ಅಷ್ಟೊಂದು ಕಾಣಿಸೋದಿಲ್ಲ ಬಸವರಾಜು. ಆಯ್ತಾ? ಒಂದು ಅದನ್ನ ಮಾಡಿ. ಎರಡನೇದು, ಪ್ರತಿ ಮರದ ಸುತ್ತ ಪಾತಿ ಮಾಡಿ. ಆ ಪಾತಿಲಿ ಏನೋ ನಮ್ದು ಯಾವುದು ಗ್ರೀನ್ ಮೆನ್ಯೂರ್ ಸೀಡ್ಸ್ ಇರ್ತದಲ್ಲ, ಅದು ಉದಾಹರಣೆಗೆ ವಿಶೇಷವಾಗಿ ಉರುಳಿ, ಉರುಳಿನ ಬಿತ್ತೆ ಮಾಡಿಬಿಡಿ. ಅವಾಗ ಏನಾಗ್ತದೆ, ನೀರು ನೀವು ನೀರು ಕೊಟ್ಟಿದ್ದು ಒಂದು ವಾರ ಇರುವಂಥದ್ದು 15-20 ದಿವಸ ಇರ್ತದೆ. ಆ ರೀತಿ ಕ್ರಮಗಳನ್ನ ಕೈಗೊಳ್ಳಿ. ನೀವು ದೊಡ್ಡದಾಗಿ ಯೋಚನೆ ಮಾಡೋಕೆ ಹೋಗ್ಬಿಡಿ, ಕೆರೆ ಇಲ್ಲ, ಕಟ್ಟೆ ಇಲ್ಲ, ಅದಿಲ್ಲ ಇದಿಲ್ಲ, ಅದೆಲ್ಲ ಹೋಯ್ತು, ಈಗ ನಾವು ಹೋದ್ಮೇಲೆ ಮುಗಿದು ನೋಡೋಣ. ಆದ್ರೆ ನಿಮ್ಮ ತೋಟದಲ್ಲಿ ನೀವು ನೀರಿನ ಸಂರಕ್ಷಣೆಗೆ ಏನು ಕ್ರಮಗಳನ್ನ ಕೈಗೊಳ್ಳೋದನ್ನ ಮಾಡಿ ಅದನ್ನ.
2: ಧನ್ಯವಾದ ಬಸವರಾಜ್ ಅವರೇ ಕರೆ ಮಾಡಿದ್ದಕ್ಕಾಗಿ.
4: ನಾವು ಮಾಡಿದೀವಿ ಸರ್. ನೀವ್ ಹೇಳ್ದಂಗೆ ಉಳ್ಳಿ ಕಾಳು ಹಾಕಿದೀವಿ, ತಣ್ಣಿ ಹಾಕಿದೀವಿ, ಬೇಸಿಗೆರೆಲ್ಲ ಪಾತಿ ಮಾಡಿ ನೀರ್ ಬಿಡ್ತೀವಿ, ಗುಂಡಿನೂ ಹೊಡೆದಿದ್ದೀವಿ, ಇರೋದು ಸ್ವಲ್ಪ ನೀರ್ ಬರುತ್ತೆ. ಕೆರೆಯಲ್ಲಿ ನೀರು ತುಂಬಿದ್ರೆ ಕೆರೆಯಲ್ಲಿ ಇದಾದ್ರೆ ಅಲ್ಲಿ ಬಾಯಿ ಓಡ್ತವೆ.
3: ಅದು ನಮ್ ಕೈಲಿಲ್ಲ ಬಸವರಾಜು. ನೀವು ನಾವೇನ್ ಹೇಳಿದೀವಿ ಅದನ್ನೆಲ್ಲ ನೀವು ಮಾಡಿದ್ರೆ ನೀವು ಖಂಡಿತವಾಗಿ ನಿಮ್ ತೋಟಕ್ಕೆ ಅನುಕೂಲ ಆಗ್ತದೆ.
2: ಧನ್ಯವಾದ ಬಸವರಾಜ್ ಅವರ ಕರೆ ಮಾಡಿದ್ದಕ್ಕಾಗಿ. ಮುಂದಿನ ಕರೆಗೆ ನಾವು ಹೋಗ್ತೇವೆ. ಮುಂದಿನ ಕರೆಯನ್ನು ಯಾರು ಮಾಡಿದ್ರು ನೋಡೋಣ. ನಮಸ್ತೆ. ನಮಸ್ತೆ. ನಿಮ್ಮ ಏನು ಸ್ವಲ್ಪ ಕರೆಯಲ್ಲಿ ವ್ಯತ್ಯಯ.
3: ಈಗ ನಾನು ಅದೇ ಬಸವರಾಜ್ ಅವ್ರಿಗೆ ಹೇಳ್ತಾ ಇದ್ದೆ, ನಮ್ಮ ತೆಂಗಿನ ತೋಟದಲ್ಲಿ ತೋಟದೊಳಗೆ ನಾವು ನೀರನ್ನ ಸಂರಕ್ಷಣೆ ಮಾಡಬಹುದಾ ಅಂತ ಕ್ರಮಗಳನ್ನ ಅವ್ರಿಗೆ ಹೇಳ್ತಾ ಇದ್ದೇನೆ. ಆ ನೀರನ್ನ ಸಂರಕ್ಷಣೆ ಮಾಡೋ ಕ್ರಮಗಳು ಬಹಳ ಮುಖ್ಯ ನಮ್ಮ ಈ ತಾಲೂಕುಗಳಲ್ಲಿ, ವಿಶೇಷವಾಗಿ ಅರಸೀಕೆರೆ, ಚಂದ್ರಪಟ್ಟಣ, ಹಾಸನ, ಒಳನರಸೀಪುರ ತಾಲೂಕುಗಳಲ್ಲಿ. ಯಾಕೆಂದ್ರೆ ಅಡ್ಡ ಮಳೆ ಬೀಳದ ಜಾಸ್ತಿಯಲ್ಲಿ, ಅಡ್ಡ ಮಳೆ ಬಿಡಿದ ಸಂದರ್ಭದಲ್ಲಿ ನಾವು ನೀರನ್ನ ಶೇಖರಣೆ ಮಾಡ್ಕೊಬಿಟ್ರೆ, ಇನ್ಸುತ್ತು ನೀರನ್ನ ಶೇಖರಣೆ ಮಾಡ್ಕೊಂಡ್ರೆ ಮುಂದಿನ ದಿವಸಗಳಲ್ಲಿ ಮೂರ್ನಾಲ್ಕು ತಿಂಗಳು ಮಳೆ ಇಲ್ಲದೆ ಹೋದ್ರೂ ಸಹ ನಾವು ತೆಂಗಿನ ಮರವನ್ನು ಕಾಪಾಡ್ಕೊಳ್ಬಹುದು.
2: ಮುಂದಿನ ಕರೆಗೆ ಹೋಗೋಣ. ನಮಸ್ತೆ. ನಮಸ್ತೆ. ನಮಸ್ತೆ. ಈಶ್ವರ್ ಅವರು ಸರಿಯಾಗಿ ಕೇಳಿಸ್ತಿಲ್ಲ, ಸ್ವಲ್ಪ ನೆಟ್ವರ್ಕ್ ಸರಿ ಇರೋ ಅಂತ ಕಡೆ ನಿಂತು ಮಾತಾಡಿ ಈಶ್ವರ್. ಸರಿಯಾಗಿ ಕೇಳಿಸ್ತಿಲ್ಲ, ಮಾತಾಡಿ ಮಾತಾಡಿ ಮಾತಾಡಿ ಮಾತಾಡಿ ಈಶ್ವರ್.
5: ಈಗ ಮಳೆ ಇದ್ರ ಬಗ್ಗೆ ಮಾತಾಡ್ತಿದ್ರಿ. ನಮ್ಮಲ್ಲಿ ಏನಾಗಿದೆ ಅಂದ್ರೆ, ಇದು ಈಗ ನಮ್ಮಲ್ಲಿ ಕಾಫಿ ಇದೆ, ನಮ್ ಬಾಳ್ಪೇಟೆ ನಿಯರ್ ಚಂದ್ರ ತುಂಬಾ ಮಳೆ ಇದೆ ಇವಾಗ, ದೇವರಿಂದ ಮಳೆ ಬಂದಿದೆ. ಈಗ ಏನಾಯ್ತು ಅಂದ್ರೆ, ಈಗ ಪಂಚಾಯತ್ ರಾಜ್ಗಳಲ್ಲಿ ಮತ್ತೆ ಇದು ಕೂಲಿ ದಿನಗೂಲಿ ಕಾರ್ಮಿಕರು ಇಲ್ಲೆಲ್ಲ ಏನ್ಮಾಡ ಕೆಲಸ ಮಾಡ್ತಾರೆ, ಬಂಡ್ಗಳು ಹಾಕೋದು ಅವೆಲ್ಲ ಇತ್ತು, ಅದು ಕಮ್ಮಿ ಆಗ್ಬಿಟ್ಟಿದೆ. ಈಗ ಈಗೇನು ಮಳೆ ಬರುತ್ತೆ ಹೋಗುತ್ತೆ, ಆ ಮಳೆ ಬಂದು ಹೋದ ತಕ್ಷಣ ಸಂರಕ್ಷಣೆ ಮಾಡೋಕೆ ಈಗ ಸರ್ಕಾರದಿಂದ ಈಗ ರೋಜ್ಗಾರ ಯೋಜನೆ ಇತ್ತು, ಅದೆಲ್ಲ ಕಮ್ಮಿ ಆಗ್ಬಿಟ್ಟಿದೆ. ಈಗ ನಮ್ಮಲ್ಲಿ ಮಳೆ ಸಂಗ್ರಹಣೆ ಮಾಡೋದು ತುಂಬಾ ಕಮ್ಮಿ ಆಗಿದೆ, ಅದಕ್ಕೆ ಒಂದು ಏನು ಆ ನಿಟ್ಟಲ್ಲಿ ಏನ್ ಕೆಲಸ ಮಾಡ್ತಿದ್ದೀವಿ.
3: ಅಲ್ಲ ಈಗ ಈಶ್ವರ್ ಅವರೇ, ನಾನು ಅದನ್ನೇ ಹೇಳ್ತಾ ಹೋಗಿದೆ, ಈಗ ಸಮುದಾಯ ಕಾರ್ಯಕ್ರಮಗಳನ್ನ ಮರ್ತು ಬಿಡೋಣ. ನಾವೀಗ ನಾವು ಸಮುದಾಯ ಕಾರ್ಯಕ್ರಮ ಚರ್ಚೆ ಮಾಡೋದು ಬೇಡ. ನಾವು ನಮ್ಮ ತೋಟದೊಳಗೆ ಏನು ಕಾರ್ಯಕ್ರಮಗಳನ್ನ ಮಾಡ್ಬೋದು ಅದನ್ನೇ ಯೋಚನೆ ಮಾಡೋಣ ನಾವೀಗ ಫಸ್ಟು. ಈಗ ನಾನು ಅದನ್ನು ಹೇಳಿ ತೆಂಗಿಗೆ ಏನು ಮಾಡಬೇಕು ಅಂತ ಹೇಳಿದೆ. ಅದೇ ನಿಮ್ಮ ಈಗ ಬಾಳುಪೇಟೆ ಏರಿಯಾ ಆದರೆ ನಿಮಗೇನು ಸಾಕಷ್ಟು ನೀರನ್ನು ಶೇಖರಣೆ ಮಾಡ್ಕೊಳ್ಳೋದಕ್ಕೆ ತೋಟಗಳಲ್ಲೇ ಒಂದು ಸಣ್ಣ ಕೆರೆ ಕಟ್ಟೆಗಳಿದ್ದೇ ಇರ್ತವದು, ಅಲ್ಲಿ ನೀವು ಏನೋ ನೀರನ್ನು ಶೇಖರಣೆ ಮಾಡಲಿಕ್ಕೆ ಪ್ಲ್ಯಾನ್ ಮಾಡಬೇಕು. ಒಂದು ಅಕಸ್ಮಾತ್ ಅದಿಲ್ಲ ಅಂತ ಹೇಳಿದರೆ ನಮ್ಮ ಇಲಾಖೆಗಳು, ಕೃಷಿ ಇಲಾಖೆ ಆಗಲಿ ತೋಟಗಾರಿಕೆ ಇಲಾಖೆ ಆಗಲಿ, ಕೃಷಿ ಹೊಂಡಗಳನ್ನ ಕೊಡ್ತೀವಿ. ಕೃಷಿ ಹೊಂಡ ಒಂದು ತೋಡಿಬಿಟ್ಟು ಆ ಕೃಷಿ ಹೊಂಡದಲ್ಲಿ ನೀವು ನೀರು ಶೇಖರಣೆ ಮಾಡಲಿಕ್ಕೆ ಪ್ಲ್ಯಾನ್ ಮಾಡಬೇಕಾಗ್ತದೆ. ಸೊ ಆದ್ದರಿಂದ ನಮ್ಮ ತೋಟದೊಳಗೆ ನಾವು ಏನು ನೀರನ್ನು ಯೋಚನೆ ಮಾಡೋಕೆ ಮಾಡಬೇಕು ಅದನ್ನು. ಈಗ ಸಮುದಾಯ ನೀವು ಹೇಳ್ತಾ ಇರೋದು ಸಮುದಾಯ ಕಾರ್ಯಕ್ರಮಗಳು, ಸಮುದಾಯ ಕಾರ್ಯಕ್ರಮಗಳು ಅವ್ರಿಗೆ ಹೇಳೋಣ ಸಮುದಾಯ ಕಾರ್ಯಕ್ರಮಗಳು ಮಾಡಿ ಅಂತ. ಆದರೆ ಸಮುದಾಯ ಕಾರ್ಯಕ್ರಮಗಳು ಮಾಡೋದಕ್ಕಿಂತ ಮುಂಚೆ ನಮ್ಮ ತೋಟದೊಳಗೆ ನಮ್ಮ ಬೆಳೆಗಳಿಗೆ ಅನುಗುಣವಾಗಿ ನಾವು ಏನೆಲ್ಲ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಬಹುದು ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗ್ತದೆ. ಆ ನಿಟ್ಟಲ್ಲಿ ನಾವು ಮಾಹಿತಿ ಕೊಡ್ತಿರೋದು ಇವತ್ತು, ಆಯ್ತಾ? ಸೊ ಅದರಿಂದ ಈಶ್ವರ್ ತಾವು ತಮ್ಮ ತೋಟದೊಳಗೆ ಒಂದು ಕೃಷಿ ಹೊಂಡ ಇದ್ದರೆ ಪರವಾಗಿಲ್ಲ, ನೀರನ್ನು ಶೇಖರಣೆ ಮಾಡೋಕ್ಕೆ ಪ್ಲ್ಯಾನ್ ಮಾಡಿ. ಅಕಸ್ಮಾತ್ ಕೃಷಿ ಹೊಂಡ ಇಲ್ಲ ಅಂತ ಹೇಳಿದರೆ ಒಂದು ಕೃಷಿ ಹೊಂಡ ತೆಗಿಲಿಕ್ಕೆ ಪ್ಲ್ಯಾನ್ ಮಾಡಿ. ಅಕಸ್ಮಾತ್ ನಿಮ್ಮ ತೋಟದೊಳಗೆ ಒಂದು ಸಣ್ಣ ಕಟ್ಟೆ ಇತ್ತು ಅಂತ ಹೇಳಿದರೆ ಅದನ್ನು ಹುಳು ತೆಗೆದುಬಿಟ್ಟು, ಈಗ ಮಳೆ ಇಲ್ಲ, ಒಂದು ಎರಡು ಮಳೆ ಬಿದ್ದಾಗ ನೀರನ್ನು ಶೇಖರಣೆ ಮಾಡಲಿಕ್ಕೆ ಪ್ರಯತ್ನ ಪಡಿ. ಆ ನೀರನ್ನೇ ಮುಂದಿನ ಮೂರ್ನಾಲ್ಕು ತಿಂಗಳು ಉಪಯೋಗ ಮಾಡ್ಕೋಬೋದು ನೀವು ಅದನ್ನು, ಆಯಿತಾ? ಆ ರೀತಿ ಇನ್ನೊಂದು ನಮ್ಮ ತೋಟ, ಈಗ ಉದಾಹರಣೆಗೆ ಕಾಫಿ ತೋಟಗಳಲ್ಲಿ ನೀವು ಹೇಗೂ ಕಂಟೋರ್ ಬಂಡನ್ನು ಮಾಡೇ ಮಾಡಿರ್ತೀರಿ. ಕಂಟೋರ್ ಬಂಡ್ ಅಂದರೆ ನೀರು ಹರಿಯುವ ದಿಕ್ಕಿಗೆ ವಿರುದ್ಧವಾಗಿ ನೀವು ಬಂಡ್ಗಳನ್ನ ನಿರ್ಮಾಣ ಮಾಡಿರ್ತೀರಿ. ಆದ್ದರಿಂದ ಆ ಬಂಡ್ಗಳನ್ನ ನೀವು ಜಾಸ್ತಿ ಮಾಡಿ, ಅವಾಗೇನಾಗ್ತದೆ, ಹರಿಯೋ ನೀರು ಸ್ವಲ್ಪ ನಿಂತು ನಿಂತು ಹರಿಯುತ್ತದಲ್ಲ, ಅವಾಗೇನಾಗ್ತದೆ, ಭೂಮಿನಲ್ಲಿ ತೇವಾಂಶ ಹೆಚ್ಚಿಗೆ ದಿನ ಉಳಿಯೋಕ್ಕೆ ಅನುಕೂಲ ಆಗ್ತದೆ. ಸೊ ಆ ನಿಟ್ಟಲ್ಲಿ ನೀವು ಕಾಂಟೋರ್ ಬಂಡಿಂಗ್ ಆಗಲಿ ಅಥವಾ ತೋಟದೊಳಗೆ ಬದುಗಳನ್ನ ಜಾಸ್ತಿ ಮಾಡೋದಾಗಲಿ, ಸಣ್ಣ ಸಣ್ಣ ಕೃಷಿ ಬಂಡ್ಗಳನ್ನ ಮಾಡ್ಕೊಳ್ಳೋದಾಗಲಿ ಅಥವಾ ಸಣ್ಣ ಸಣ್ಣ ಕ್ಯಾಚ್ ಪಿಟ್ಗಳನ್ನ ಮಾಡ್ಕೊಳ್ಳೋದಾಗಲಿ, ಈ ರೀತಿ ನೀವು ಕ್ರಮಗಳನ್ನ ಕೈಗೊಳ್ಳೋದ್ರಿಂದ ನಮ್ಮಲ್ಲಿ ನೀರು ಒಂದು ಮಳೆ ಬಿದ್ದರೂ ಸಹ ನಮ್ಮ ತೋಟದಲ್ಲಿ ಆ ನೀರು ಶೇಖರಣೆಯಾಗಿ ನಾವು ಏನೋ ಜಾಸ್ತಿ ದಿನ ನಾವು ತೋಟದಲ್ಲಿ ತೇವಾಂಶವನ್ನು ಕಾಪಾಡ್ಕೊಳ್ಳೋಕೆ ಅನುಕೂಲ ಆಗ್ತದೆ. ಈಶ್ವರ್ ಅವರೇ,
2: ಧನ್ಯವಾದ. ಈಶ್ವರ್ ಅವರೇ ಕರೆ ಮಾಡಿದ್ದಕ್ಕಾಗಿ. ನಾವು ಮುಂದಿನ ಕರೆಗೆ ಹೋಗ್ತಾ ಇದ್ದೇವೆ. ಮುಂದಿನ ಕರೆಯನ್ನು ಯಾರು ಮಾಡಿದ್ರು ನೋಡೋಣ. ನಮಸ್ತೆ.
6: ನಮಸ್ಕಾರ ಸರ್.
2: ನಮಸ್ತೆ. ನಿಮ್ಮ ಹೆಸರೇಳಿ, ಮಾತನಾಡಿ ಸರ್.
6: ಸರ್, ಅರಕಲಗೂಡು ತಾಲೂಕು ಮಾರಿಹಳ್ಳಿಯಿಂದ ಸರ್. ಮಧುಕುಮಾರ್.
2: ಮಧುಕುಮಾರ್ ಮಾತಾಡಿ
6: ಸರ್. ಈಗ ಮಳೆ ಕಡಿಮೆ ಅಂತ ಹೇಳ್ತಾ ಇದ್ರಲ್ಲ, ಈಗ ಪರ್ಯಾಯ ಬೆಳೆಗಳನ್ನ ಯಾವ್ಯಾವ ಬೆಳ್ಕೊಳ್ಬಹುದು ಮತ್ತೆ ತೋಟಗಳ ಒಳಗೆ ಅಂತ ಒಂದ್ ಸ್ವಲ್ಪ ತಿಳಿಸ್ಕೊಡ್ಬೇಕಾಯ್ತು ಸರ್.
2: ಈಗ ಇವತ್ತು ಮಳೆ ಆಗ್ತಾ ಇಲ್ವಾ ನಿಮ್ ಭಾಗಕ್ಕೆ?
6: ಇದೆ ಸರ್, ಮಳೆ ಇದೆ. ಮಳೆ ಇದೆ.
2: ಮಳೆ ಇದೆಯಾ? ಗಟ್ಟಿಯಾಗಿದ್ಯಾ?
6: ಹಾ ಸರ್, ಬೆಳಿಗ್ಗೆಯಿಂದಲೂ ಇದೆ, ಸ್ವಲ್ಪ ಮಳೆ ಇದೆ ಇವತ್ತು.
3: ಈಗ ಮಧುಕುಮಾರ್ ತಾವೇನ್ ಮಾಡ್ಬೋದು, ಈಗ ತೋಟದೊಳಗೆ ಆದ್ರೆ ಈಗ ನಮ್ಮಲ್ಲಿ ಏನಾಗ್ತದೆ, ಅಲ್ಪಾವಧಿ ಆಹಾರ ಧಾನ್ಯ ಬೆಳೆಗಳಿದೆ ಅಥವಾ ಅಲ್ಪಾವಧಿ ನಮ್ಮದು ಈ ಫ್ರೆಂಚ್ ಬೀನ್ ಅವರೇ ಅಂತೀವಲ್ಲ ನೋಡಿ, ಅವರೇ ಫ್ರೆಂಚ್ ಬೀನ್, ಫ್ರೆಂಚ್ ಬೀನ್ ಅವರೇ ಇದೆ, ಫ್ರೆಂಚ್ ಬೀನ್ ಇದೆ, ಅಲಸಂದೆ ಇದೆ. ಈ ರೀತಿ ಅಲ್ಪಾವಧಿ ಬೆಳೆಗಳಿಗೆ ಪ್ಲ್ಯಾನ್ ಮಾಡಿ ನೀವು. ಅಲ್ಪಾವಧಿ ಬೆಳೆಗಳಿಗೆ. ಅಕಸ್ಮಾತ್ ತರಕಾರಿ ಬೆಳೆದ್ರು ತರಕಾರಿನಲ್ಲಿ ಈ ನಮ್ದು ಈ ಏನೋ ಹೇಳ್ತೀವಲ್ಲ ಈ ಗಾರ್ಡ್ಗಳು ಹೇಳ್ತೀವಲ್ಲ ರಿಜ್ ಗಾರ್ಡು ಬಿಟ್ರ್ ಗಾರ್ಡು ಆ ರೀತಿ ಗಾರ್ಡ್ಗಳು ಬರ್ತದ ನೋಡಿ, ಹೀರೆಕಾಯಿ ಹೀರೆಕಾಯಿ ಹಾಗಲಕಾಯಿ ಆ ರೀತಿಯ ಗಾರ್ಡ್ಗಳನ್ನ ಜಾಸ್ತಿ ಬೆಳೀರಿ. ಅವಾಗೇನಾಗ್ತದೆ ಅವು ನೀರಿನ ಪ್ರಮಾಣ ಕಡಿಮೆ ಬೇಕಾಗ್ತದೆ, ಮತ್ತು ತೋಟದಲ್ಲಿ ತೇವಾಂಶ ಏನೋ ನಿರ್ವಹಣೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಆ ನಿಟ್ಟಿನಲ್ಲಿ ಆ ರೀತಿ ತರಕಾರಿ ಬೆಳೆಗಳಿಗೆ ಹೋಗಿ, ಇಲ್ಲ ಈ ರೀತಿ ನಮ್ಮದು ಅವರೆ ಅಥವಾ ಈ ಫ್ರೆಂಚ್ ಬೀನು ಈ ರೀತಿ ಬೆಳೆಗಳಿಗೆ ಹೋಗಿ, ಅದು ಬಿಟ್ಟರೆ ನಮ್ಮದು ಇನ್ನು ಆಹಾರಧಾನ್ಯ ಬೆಳೆಗಳು ತಾವು ಏನಾರ ಬೆಳೆ ಆಹಾರಧಾನ್ಯಗಳನ್ನ ಬೆಳಿಬೋದು. ಇನ್ನು ತಮ್ಮ ಕಡೆ ನಮ್ಮ ಅರಕಲಗೂಡಲ್ಲಿ ಜಾಸ್ತಿ ಇದು ಬೆಳೀತಿರಲ್ಲ ನೀವು ತೋಟದೊಳಗೆ ಅಲ್ವಾ, ಯಾವುದು ಹ್ಯಾಮು ಎಲಿ

0: ಎಂಟ್ ಫೂಟ್ ಏನ್ ಬೆಳಿತೀರಿ ನೀವು, ಅಥವಾ ಸುವರ್ಣಗಡ್ಡೆ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಬೆಳಿತೀರಿ, ಅವೆಲ್ಲ ಸ್ವಲ್ಪ ನೀರನ್ನ ಕಡಿಮೆ ಕೆಸ, ಅವೆಲ್ಲ ನೀರನ್ನ ಸ್ವಲ್ಪ ಕಡಿಮೆ ರಿಕ್ವೈರ್ಮೆಂಟ್, ಹೌದು ಗೆಣಸು, ಅವೆಲ್ಲ ನೀರು ಸ್ವಲ್ಪ ಕಡಿಮೆ ರಿಕ್ವೈರ್ ಅಂದ್ರೆ ಕಡಿಮೆ ಬೇಡಿಕೆ ಇರುವಂತಹ ಬೆಳೆಗಳದು. ಅದರಿಂದ ಅಥವಾ ಆ ರೀತಿ ಬೆಳೆಗಳಿಗೆ ನೀವು ಪ್ಲಾನ್ ಮಾಡ್ಕೊಳ್ಬೇಕು, ಆಯ್ತಾ? ಆಮೇಲೆ ನಾನು ಹೇಳ್ದಂಗೆ ಬೆಳಿಬಹುದು ರಾಗಿ, ಖಂಡಿತವಾಗಿ ಬೆಳಿಬಹುದು. ರಾಗಿನಲ್ಲಿ ಏನಾಗ್ತದೆ, ರಾಗಿನಲ್ಲಿ ತಳಿಗಳಿದೆ ನಿಮಗೆ, ತಳಿನ ನಮ್ಮ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಕೊಡ್ತಾರೆ ಅದನ್ನ, ಅಲ್ಪಾವಧಿ ರಾಗಿ ತಳಿ. ನಿಮ್ಗೆ M48 ಇದೆ, ಆ ರೀತಿ ಅಲ್ಪಾವಧಿ ತಳಿಗಳಿದೆ ನಿಮ್ಗೆ, KMR ನಮ್ಮ ರೈತ ಸಂಪರ್ಕ ಕೇಳ್ತಾರೆ, ಏನೋ ಮಧುಕುಮಾರ್ ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ನಿಮ್ಮ ನಮ್ಮ ಓಬ್ಳಿಗೆ ಅಥವಾ ನಮ್ಮ ತಾಲೂಕಿಗೆ ಏನೋ ಬೆಳಿಲಿಕ್ಕೆ ಅನುಕೂಲವಾದಂತಹ ತಳಿಗಳನ್ನ ಮಾತ್ರ ಕೊಡ್ತಾರ ಅವರು, ಆಯ್ತಾ? ನೀವು ಹೋಗಿ ಅಲ್ಲಿ ವಿಚಾರ ಮಾಡಿದ್ರೆ ಅದನ್ನ ಕೊಡ್ತಾರೆ. ರಾಗಿ ಬೆಳಿಬಹುದು ಖಂಡಿತವಾಗಿ ನೀವು, ರಾಗಿನ ಬಿಟ್ರೆ
1: ಏನಾಗಿದೆ ಅಂತಂದ್ರೆ ಸರ್, ನಮ್ಮ ಭಾಗದಲ್ಲಿ ನಮ್ಮ ಅರಕಲಗೂಡು ತಾಲೂಕು ವ್ಯಾಪ್ತಿನಲ್ಲಿ ಸಂಪೂರ್ಣ ಒಂದು ಅರ್ಧದಿಂದ ಮುಕ್ಕಾಲಷ್ಟು ಈ ಮುಸ್ಕಿನ ಜೋಳಕ್ಕೆಲ್ಲ ಬಿಳಿ ಕೊಳೆ ರೋಗ ಅಂತ ಬಂದ್ಬಿಟ್ಟು, ವೈಟ್ ಕಡಿ
0: ಬಿಳಿ ಕೊಳೆ ರೋಗ, ಹೌದೌದು ಬಿಳಿ ಸುಳಿ ರೋಗ,
1: ಬಿಳಿ ಸುಳಿ ರೋಗ ಪೂರ್ಣವಾಗಿ ಇದು ಸಾಕಷ್ಟು ಹಾನಿ ಮಾಡಿದೆ.
0: ಹೌದೌದು ಇಲ್ಲ, ಅದು ಈಗ ಪ್ರತಿ ಗೊತ್ತಾಯ್ತು ಬಿಡಿ ಮಧುಕುಮಾರ್, ಅದೆಲ್ಲ ಪ್ರತಿನಿತ್ಯ ಚರ್ಚೆ ಆಗ್ತಾ ಇದೆ. ಈಗ ಬಿಳಿ ಸುಳಿ ರೋಗ ಜಾಸ್ತಿ ಬಂದಿದೆ, ಚರ್ಚೆ ಆಗ್ತಾ ಇದೆ. ಬಟ್ ಅದೇನು ಮಾಡೋಕ್ಕಾಗೋದಿಲ್ಲ, ಅದು ರೋಗ ಬರ್ತದೆ, ಅದು ಕ್ಯಾಲಮಿಟಿ ಇದ್ದಂಗೆ ಅದು ಬೇರೆ ಬೇರೆ ಕಾರಣದ ರೋಗ ಬಂದಿದೆ. ಅದು ಇರಲಿ ಮಧುಕುಮಾರ್, ಈಗ ನಾವೇನು ಯೋಚನೆ ಮಾಡಬೇಕು, ನಾವು ಸ್ವಲ್ಪ ಏನೋ ಮಳೆ ಕಡಿಮೆ ಆಗಿದೆ, ಬೋರು ಕಡಿಮೆ ಆಗ್ತಾ ಇದೆ, ಅದರಿಂದ ಈ ರೀತಿ ಬೆಳೆಗಳಿಗೆ ನಾವು ಮಾಡಿ ಎಲ್ಲಿ ನೀರಿನ ಪ್ರಮಾಣವನ್ನು ಕಡಿಮೆ ಮಾಡ್ಬೋದು ಎಲ್ಲ ಕಡೆ ಕಡಿಮೆ ಮಾಡ್ಲಿಕ್ಕೆ ಯೋಚನೆ ಮಾಡ್ಬೇಕು ನಾವು. ಇದು ನಾನು ಮಾತಾಡಿದ ತಕ್ಷಣ ನೀವು ಕೇಳಿದ ತಕ್ಷಣ ಬರೋದಿಲ್ಲ, ಅದು ಸ್ವಲ್ಪ ನೀವು ಕುಂದ್ಕೊಂಡು ಯೋಚನೆ ಮಾಡ್ಬೇಕು. ನೀವು ಯಾವ ಬೆಳೆ ಬೆಳಿಬೇಕು, ಹೆಂಗ್ ಮಾಡ್ಬೇಕು, ಎಲ್ಲಿನ ಉಳಿಸ್ಬೇಕು ಅಂತ. ಈಗ ಹೆಂಗೆ ನಾವು ಒಂದು ಒಂದು ಮದುವೆ ಮಾಡ್ಬೇಕಾದ್ರೆ ಒಂದು ಮನೆ ಕಟ್ಬೇಕಾದ್ರೆ ಕುಂದ್ಕೊಂಡು ಯೋಚನೆ ಮಾಡ್ತೀವಲ್ಲ, ಯಾವ್ಯಾವ ಭಾಗದಲ್ಲಿ ಬಾರ್ಗೇನ್ ಮಾಡಿ ನಾವು ದುಡ್ಡು ಉಳಿಸ್ಬೋದು ಅಂತ, ಹಂಗೆ ನಾವು ಬಾರ್ಗೇನ್ ಮಾಡಿ ನೀರು ಉಳಿಸ್ಬೇಕು ಈಗ ನಾವೀಗ, ಅರ್ಥ ಇದ್ರ ನಿಮ್ಗೆ? ಸೊ ಬಾರ್ಗೇನ್ ಮಾಡಿ ನೀರು ಉಳಿಸಿದ್ರೆ ಮಾತ್ರ ನಾವು ಮರ ಗಿಡಗಳನ್ನ ಮುಂದಿನ ಮಳೆಗಾಲಕ್ಕೆ ಮಳೆಗಾಲಕ್ಕೆ ಅಲ್ಲಿವರೆಗೆ ನಾವು ಕಾಪಾಡ್ಕೊಳಕ್ಕೆ ಅನುಕೂಲ ಆಗ್ತದೆ. ನೀವು ಬಾರ್ಗೇನ್ ಮಾಡಿದ್ರೆ ನೀರನ್ನ ದೇವ್ರು ಕೊಟ್ಬಿಟ್ಟವನ್ನೇ ನೀರು ಹೆಂಗ್ ಬೇಕಾಗ ನಮ್ಗೆ ಸುರಿಸ್ಬೋದು ಅಂತ ಹೇಳಿದ್ರೆ, ಯಾವಾಗಲೂ ಒಂದ್ಸಲ ಬೋರ್ ಖಾಲಿ ಆಗ್ತದೆ, ಗಿಡಗಳು ಒಣಗ್ತದೆ. ಎಸ್ಪೆಷಲಿ ನಿಮ್ಮ ಭಾಗದಲ್ಲಿ ಅಡಕೆ ಗಿಡ ಜಾಸ್ತಿ ಇದೆ, ಸೊ ಅಡಕೆ ಗಿಡ ಜಾಸ್ತಿ ಇರೋದ್ರಿಂದ ನಿಮ್ಮ ಅದರಿಂದ ಅಡಕೆ ಗಿಡಕ್ಕೆ ನಮಗೆ ಗೊತ್ತಿರಲಿ, 2 ತಿಂಗಳು ಮಳೆ ನೀರು ಕೊಡಲಿಲ್ಲ ನೀವು ಅಂತ ಹೇಳಿದ್ರೆ ಕಂಪ್ಲೀಟ್ ಅಡಕೆ ಗಿಡ ಒಣಗೋಗ್ತದೆ. ತೆಂಗಿನ ಗಿಡ ಅಷ್ಟೊಂದು ಹಾನಿ ಆಗೋದಿಲ್ಲ, ಆದರೆ ಅಡಕೆ ಗಿಡ ಇದೆಯಲ್ಲ, ನೀವು ಕಂಟಿನ್ಯೂಸ್ ಆಗಿ 2 ತಿಂಗಳ ನೀವು ಬೋರ್ ಒಣಗೋಗ್ಬಿಡ್ತು, ನೀವು ನೀರು ಕೊಡೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಅಡಕೆ ಸುಳಿ ಒಣಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದರಿಂದ ನೀರನ್ನು ಭಾಳ ಜೋಪಾನವಾಗಿ ಎಷ್ಟು ಬೇಕೋ ಅಷ್ಟು ನೀರು ಕೊಡ್ತಾ ಹೋಗಿ ಡೈಲಿ, ಅದು ಖಂಡಿತವಾಗಿಯೂ ನೀರು ನಾವು ಶೇಖರಣೆ ಮಾಡ್ಕೋಬಹುದು, ಸಂರಕ್ಷಣೆ ಮಾಡಬಹುದು, ಮತ್ತೆ ಬೆಳೆಗಳನ್ನ ಉಳಿಸಬಹುದು. ಮಧುಕುಮಾರ್,
1: ಮತ್ತೆ ಈ ಮುಂಗಾರು ಟೈಪ್ ಏನಾದರೂ ಹಿಂಗಾದ್ರೂ ಇದೇ ರೀತಿ ಮುಂದುವರಿತಾ ಹೇಗೆ ಸರ್?
0: ಖಂಡಿತವಾಗಿಯೂ ಈ ವರ್ಷ ಏನು ನಮ್ದು ಮೆಟ್ರೋಲಜಿಕಲ್ ಡಿಪಾರ್ಟ್ಮೆಂಟ್ ಏನು ಸೂಚನೆ ಕೊಟ್ಟಿದೆ ಅಂತ ಹೇಳಿದ್ರೆ, ಈ ವರ್ಷ ಎಲ್ಲಿನೂ ಎಫೆಕ್ಟು ಮುಂಗಾರು ಮತ್ತು ಹಿಂಗಾರು 2 ಸೀಸನ್ನಲ್ಲೂ ನಿಮಗೆ ಕಂಟಿನ್ಯೂ ಆಗ್ತದೆ ಅಂತ ಹೇಳಿದ್ದಾರೆ. ನಮ್ಮ ದೃಷ್ಟಿಗೆ ಏನಾರ ಬಂದರೆ ಅಡ್ಡಮಳೆಗಳು ಜಾಸ್ತಿ ಬರ್ಬೋದು ಅಷ್ಟೇ, ಹಿಂಗಾರ್ನಲ್ಲಾಗಲಿ ಈಗಾಗಲಿ ಅಡ್ಡಮಳೆಗಳು ಬರ್ಬೋದು. ಏನೋ ನಮ್ಮ ನಿಮ್ಮನ್ನ ದೇವ್ರು ಕಾಪಾಡಿ ಎಲ್ಲೂ ಎಫೆಕ್ಟ್ ಕಡಿಮೆ ಆದರೆ ಮಳೆ ಬರ್ಬೋದು, ಬಟ್ ಅದು ಹೇಳೋಕ್ಕಾಗೋದಿಲ್ಲ ಮುಂದಿನ 3 ತಿಂಗಳಲ್ಲಿ ಹೆಂಗಿರ್ತದೆ ಅಂತ. ಬಟ್ ಈಗಿನ ಪರಿಸ್ಥಿತಿ ಪ್ರಕಾರ ಇಲ್ಲಿನೂ ಎಫೆಕ್ಟು ಕಂಟಿನ್ಯೂ ಆಗ್ತದೆ ಅಂತಲೇ ಹೇಳಿದ್ದಾರೆ.
1: ಥ್ಯಾಂಕ್ ಯು ಸರ್,
2: ಧನ್ಯವಾದ.
1: ತಿಳಿಸ್ಕೊಡ್ರಿ ಸರ್.
2: ಹಾಂ, ಧನ್ಯವಾದ ಮಧುಕುಮಾರ್ ಕರೆ ಮಾಡಿದ್ದಕ್ಕಾಗಿ. ಮುಂದಿನ ಕರೆಗೆ ಹೋಗ್ತೇವೆ ನಾವು. ನಮಸ್ತೆ.
1: ನಮಸ್ತೆ
2: ನಮಸ್ತೆ, ನಿಮ್ಮ ಹೆಸರು ಹೇಳಿ, ಮಾತನಾಡಿ.
3: ಚಂದ್ರಶೇಖರ್ ಅಂತ ಹೇಳಿ, ಶಶಿವಾಳ ಸರ್.
2: ಹಾ, ಮಾತಾಡಿ ಚಂದ್ರಶೇಖರ್.
3: ಸರ್, ದಾಳಿಂಬೆ ಬೆಳೆ ಮಾಡಿದೀವಿ ನಾವು, ಕೃಷಿ ಹೊಂಡವನ್ನು ನಿರ್ಮಾಣ ಮಾಡಿ ಅದರಿಂದ ದಾಳಿಂಬೆ ಗಿಡಕ್ಕೆ ಔಷಧಿ ಸಿಂಪರಣೆ ಮಾಡಕ್ಕೆ ಎಲ್ಲಕ್ಕೂ ಅನುಕೂಲ ಆಗುತ್ತೆ.
2: ರೇಡಿಯೋ ದೂರ ಬನ್ನಿ ದಯಮಾಡಿ ಚಂದ್ರಶೇಖರ್.
3: ಅಥವಾ
2: ಅದ್ರ ಸೌಂಡ್ ಕಡಿಮೆ ಮಾಡಿ, ವಾಲ್ಯೂಮ್.
3: ಇಲ್ಲ, ನಾನು ತೋಟದಲ್ಲಿದ್ದೆ.
2: ಮಾತಾಡಿ,
3: ದೂರ ಬಂದಿದ್ದೀನಿ.
2: ಮಾತಾಡಿ ಮಾತಾಡಿ.
3: ಅದೇ ಸರ್, ಕೃಷಿ ಹೊಂಡ ಒಂದು ಮಾಡಿಕೊಟ್ರೆ ನಮಗೆ ದಾಳಿಂಬೆ ಔಷಧಿ ಹೊಡೆಯಕ್ಕೆ ಎಲ್ಲಕ್ಕೂ ಅನುಕೂಲ ಆಗುತ್ತೆ ಅಂತ ಹೇಳಿ ಕೇಳೋಣ ಅಂತ ಇದ್ದೆ.
0: ಕೃಷಿ ಹೊಂಡ ಮಾಡಿಸಿ, ನೀವು ಬನ್ನಿ, ನಮ್ಮ ಡಿಪಾರ್ಟ್ಮೆಂಟ್ ಅರಸೀಕೆರೆ ತಾಲೂಕು ಭೇಟಿ ಮಾಡಿ ಅಲ್ಲಿ ಹೇಳ್ತೀನಿ ನಿಮ್ಗೆ ಯಾವ ನಮ್ಮ ಹುಬ್ಳಿ ಆಫೀಸರ್ ಬೇಡ. ನಾ ಹೇಳಿ, ನೀವು ಪರವಾಗಿಲ್ಲ, ನನ್ನ ನಂಬರ್ ಕೊಡ್ತೀನಿ, ಭೇಟಿ ನನಗೆ ಫೋನ್ ಮಾಡಿ ಅದು ಪ್ರೋಗ್ರಾಮ್ ಮುಗಿದ್ಮೇಲೆ ಅಲ್ಲಿ ಹೇಳ್ತೀನಿ ಕೃಷಿ ಅಂತ ಹೇಳಿ ಕೊಡಿಸ್ತೀನಿ ನಾನು. ಕೃಷಿ
3: ಸೀಮಾ ಮೇಡಮ್ ಬಂದು ಎಲ್ಲ ನೋಡ್ಕೊಂಡು ಹೋದ್ರು ಸರ್, ಅರಸೀಕೆರೆ ತೋಟಗಾರಿಕೆ ಉಪನಿರ್ದೇಶಕರು.
0: ಆಯ್ತು, ಕೊಡಿಸಿ ಬಿಡಿ, ಹೇಳ್ತೀನಿ.
3: ಹ್ಞೂ ಸರ್,
0: ಆಯ್ತು. ಉಪಯೋಗ ಮಾಡ್ಕೊಳ್ಳಿ ಅದನ್ನು, ಉಪಯೋಗ ಮಾಡ್ಕೊಳ್ಳಿ, ಬೆಳೆ ಬೆಳೀರಿ ಚೆನ್ನಾಗಿ. ಹಾಂ, ಆಮೇಲೆ ಎಲ್ಲ ಬೆಳೆಗಳೆ ಬೆಳೆದಾದ್ಮೇಲೆ ಚೆನ್ನಾಗಿ ಒಂದ್ 2-3 ಕೆಜಿ ದಾಳಿಂಬೆ ಕೊಡಿ ನಮಗೆ ತಿನ್ನಕ್ಕೆ.
3: ವಿಜಯಂಗಡಿ ಸರ್ ಬಂದಾಗೆಲ್ಲ ಪ್ಯಾಕೆಟ್ಲ ಕೊಟ್ಟಿದೀವಿ ಸರ್.
0: ಆಯ್ತು, ನಮ್ಗೆ ಪ್ಯಾಕೆಟ್ ಕಟ್ಟೆ ಬೇಡಲಿ, ಒಂದ್ 2-3 ಕೆಜಿ ಕೊಡಿ. ಏನು ನಮ್ಮ ಉದ್ದೇಶ ಏನಂತ ಹೇಳಿದ್ರೆ, ದಾಳಿಂಬೆ ಬೆಳೆ ಅತಿ ಹೆಚ್ಚು ಸೆನ್ಸಿಟಿವ್ ಕ್ರಾಪು, ನಿಮಗೆ ನೀರು ಬಹಳ ಏನೋ ಅದು ಕಡಿಮೆ ನೀರು ಬೇಡಿಕೆ ಬೇಡುವಂಥದ್ದು, ಜಾಸ್ತಿ ನೀರು ಕೊಡಬೇಕಾಗಿಲ್ಲ ಅದಕ್ಕೆ. ಅದೇ ನೀರನ್ನು ನಿಯಮಿತ ಕೊಡಬೇಕು ಅಂದರೆ ರೆಗ್ಯುಲರ್ ಇಂಟರ್ವಲ್ ಕೊಡಬೇಕು.

0: ಗೊತ್ತಿರ್ತದೆಲ್ಲ ಚಂದ್ರಶೇಖರ್, ನಾವೇನು ಹೇಳೋದು ಬೇಕಾಗಿಲ್ಲ, ನೀವು ಒಳ್ಳೆ ಎಕ್ಸ್ಪರ್ಟ್ ಆಗಿರ್ತೀರ ಅದರಲ್ಲಿ. ಅದರಿಂದ ನೀವು ಒಳ್ಳೆ ಒಳ್ಳೆದು ತೀರ್ಮಾನ ಮಾಡಿದ್ರಿ, ನೀವು ನಿಮ್ಮ ತೀರ್ಮಾನ ಪ್ರಕಾರ ಒಳ್ಳೆ ಕೃಷಿ ಹೊಂಡ ನಿರ್ಮಾಣ ಮಾಡ್ಕೊಳ್ಳಿ, ನೀರನ್ನು ಶೇಖರಣೆ ಮಾಡ್ಕೊಳ್ಳಿ, ಕರೆಕ್ಟಾಗಿ ಉಪಯೋಗ ಮಾಡ್ಕೊಳ್ಳಿ ಅದನ್ನ.
1: ಆಯ್ತು,
0: ಧನ್ಯವಾದ.
2: ಎಷ್ಟು ಹಾಕಿದ್ರ ನೀವು ದಾಳಿಂಬೆ?
3: ಒಂದು
2: ವರ್ಷ ಹಾಕಿದ್ರೆ ನಿಮ್ಗೆ ಹೆಂಗ ಅನುಕೂಲ ಆಗುತ್ತೆ ಕೃಷಿ ಹೊಂಡದಿಂದ?
3: ಸರ್, ಅದು ಕೃಷಿ ಹೊಂಡ ನೀರು ಸ್ಟಾಕ್ ಮಾಡ್ಕೊಂಡ್ಬಿಟ್ರೆ ಆ ನೀರನ್ನ ಔಷಧಿ ಹೊಡೆ ಸಿಂಪರಣೆಗೆ ಉಪಯೋಗಿಸಿಕೊಂಡ್ರೆ ಮಳೆ ನೀರು ಬಾರಿ ತುಂಬಾ ಅದರಲ್ಲಿ
2: ಶುದ್ಧವಾಗಿರುತ್ತೆ.
3: ಹಂಗಾಗಿ ಬೋರ್ವೆಲ್ ನೀರಿಗಿಂತ ಆ ನೀರು ಒಳ್ಳೆ ಚೆನ್ನಾಗಿರುತ್ತೆ.
2: ಒಳ್ಳೆ ಎಂತ ಐಡಿಯಾ ಮಾಡಿದ್ರು ನೋಡಿ ಸರ್ ಚಂದ್ರಶೇಖರ್,
0: ಬಹಳ ಒಳ್ಳೆ ಐಡಿಯಾ ಚಂದ್ರಶೇಖರ್. ನೀವು ನಾವೇ ನಾನೇ ಯಾರೊಬ್ರಿಗೆ ಹೇಳಿದೆ ಕೃಷಿ ಹೊಂಡ ಮಾಡ್ಕೊಳ್ಳಿ ಅಂತ, ಅವ್ರ ಬರೀ ನನ್ಗೆ 2 ಎಕರೆ ಇರೋದು ಸರ್ ಅಂತ ಹೇಳಿದ್ರು. ನಿಮ್ ಮುಂದೆ ಮುಂದೆಲ್ಲ ಖುಷಿ ಆಯ್ತು ನಮ್ಗೆ, ಮಾಡ್ಕೊಳ್ಳಿ ಒಳ್ಳೇದಾಗ್ಲಿ
3: ಸರ್. ನೋಡಿದ್ರೆ ಸರ್ ನಮ್ದು.
2: ಹೌದು ಚಂದ್ರಶೇಖರ್, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಮುಂದಿನ ಕರೆಗೆ ಹೋಗ್ತೀವಿ ನಾವು. ನಮಸ್ತೆ.
4: ಹಲೋ,
2: ನಮಸ್ತೆ, ನಿಮ್ಮ ಹೆಸರು ಹೇಳಿ, ಮಾತನಾಡಿ.
4: ಬಿಸಿ ಪುರುಷೋತ್ತಮ ಅಂತ.
2: ಮಾತಾಡಿ ಪುರುಷೋತ್ತಮ.
4: ಬೇಲೂರು ತಾಲೂಕು ವೀರದೇವನಹಳ್ಳಿ ಹಳೆಬೀಡು ಹುಬ್ಳಿ.
2: ಮಾತಾಡಿ ಮಾತಾಡಿ.
4: ನಮ್ದು 400 ಮಾವಿನ ಗಿಡ ಇದೆ. ಅದನ್ನ ಬೋರ್ವೆಲ್ ಏನು ಇಲ್ಲ, ಮಳೆ ಆಶ್ರಯದಲ್ಲಿ ಬೆಳೀತಾ ಇದೀವಿ, ಅದು ಟ್ರಂಚಿಂಗ್ ಮಾಡ್ಕೋಬಹುದಾ ಏನು ಅಂತ
0: ಕೇಳಿ. ಮಳೆಯಾಶ್ರಯದಲ್ಲಿ ಇನ್ನೊಂದ್ಸಲ ಕೇಳಿ, ಇನ್ನೊಂದ್ಸಲ ಕೇಳಿ.
2: ಮಳೆಯಾಶ್ರಯದಲ್ಲಿ
0: ಮಾವಿನ ಗಿಡ. ಇಲ್ಲ ಇಲ್ಲ, ನೀವು ಪುರುಷೋತ್ತಮ ಏನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಮಾವಿನ ಗಿಡ ನಾವು ಅದು ನಮ್ಮದು ಒಣ ಭೂಭಾಗದ ಬೆಳೆ ಅಂತಲೇ ಕರಿತೀವಿ, ಅಂದ್ರೆ ಡ್ರೈ ಲ್ಯಾಂಡ್ ಹಾರ್ಟಿಕಲ್ಚರ್ ಕ್ರಾಪ್ ಅಂತಾನೆ ಕರಿತೀವಿ ಅದನ್ನ. ಆಯ್ತಾ? ಹಂಗಾಗಿ ಅದು ಅತಿ ಹೆಚ್ಚು ನೀರು ಬೇಡುವಂಥ ಬೆಳೆ ಏನಲ್ಲ ಅದು. ಆಯ್ತಾ? ಅದರಿಂದ ನೀವು ನಾನು ಹೇಳ್ದಾಗೆ ಏನು ಮಾಡಬೇಕು, ಮಾವು ಬೆಳೆಗೆ ವಿಶೇಷವಾಗಿ ನೀವು ನಿಮ್ಮ ಏನೋ ಒಂದು ಗಿಡ ನೆಟ್ಟಿದ್ದೀರಲ್ಲ, ಎಲ್ಲ ಸ್ವಲ್ಪ ಬುದುಗಳನ್ನ ಸ್ವಲ್ಪ ನೀಟಾಗಿ ಹಾಕಿ, ಒಂದು ಎರಡು ಮಳೆ ಬಿದ್ದಾಗ ಆ ನೀರು ಸ್ವಲ್ಪ ಭೂಮಿನಲ್ಲೇ ಹಿಂಗೋಗಂಗೆ ಮಾಡಿ ಅದನ್ನು. ಆಯ್ತಾ? ಹಾಂ. ಆಮೇಲೆ ಏನು ಮರಗಳಿದೆಯಲ್ಲ, ಮರದ ಬುಡದಿಂದ ಅಥವಾ ಬುದು ಅಕ್ಕಪಕ್ಕದಲ್ಲಿ ಒಂದು 5-6 ಈ ಕ್ಯಾಚ್ ಪಿಟ್ ಅಂತ ಹೇಳಿದೆ ನೋಡಿ, ಈ ಕ್ಯಾಚ್ ಪಿಟ್ ತೆಗಿಸ್ಬಿಟ್ಬಿಡಿ. ಅವಾಗ ಏನಾಗ್ತದೆ, ನಮ್ಮಲ್ಲಿ ಅಡ್ಡಮಳೆಗಳು ಬೀಳ್ತದಲ್ಲ, ಅಡ್ಡಮಳೆ ಬೀಳ್ತ ಸಂದರ್ಭ ಕ್ಯಾಚ್ ಪಿಟ್ಟಲ್ಲಿ ನೀರು ಶೇಖರಣೆ ಆಗ್ತದೆ, ಆಮೇಲೆ ನಮ್ಮ ಹೊಲದಲ್ಲಿ ನೀರು ಶೇಖರಣೆ ಆಗ್ತದಲ್ಲ, ಅದೇ ಸಾಕು ಮಾವು ಬೆಳಗ್ಗೆ. ನೀವು ಬೋರ್ ಹಾಕಿ ನೀರು ಕೊಡೋ ಅವಶ್ಯಕತೆಯೂ ಇಲ್ಲ, ಅಥವಾ ಬೇರೆ ಕಡೆ ಚಾನಲ್ಲು ಅಥವಾ ಬೇರೆ ಕಡೆ ಕೃಷಿ ಹೊಂಡ ಮಾಡಿ ನೀರು ಕೊಡೋ ಅವಶ್ಯಕತೆಯೂ ಇಲ್ಲ. ಅದರಿಂದ ನೀವೇನು ಮಾಡಿ, ಸ್ವಲ್ಪ ಇಷ್ಟೇ ಮಾಡಬೇಕಾಗಿರೋದು, ನಿಮ್ಮ ಮಾವಿನ ತೋಟಕ್ಕೆ ಬದುಗಳನ್ನ ಚೆನ್ನಾಗಿ ಮಾಡಿ, ನೀರು ಸ್ವಲ್ಪ ಹಿಂಗು ಹೋಗಂಗೆ ಮಾಡಿ, ಆಮೇಲೆ ಸ್ವಲ್ಪ ಕ್ಯಾಚ್ ಪಿಟ್ ಗುಂಡಿಗಳನ್ನ ಆ ಕಡೆ ಈ ಕಡೆ ತೆಗಿರಿ, ಸಾಕು, ಅದರಲ್ಲೇ ಬೆಳೀತದೆ. ಜೊತೆಗೆ ಏನು ಮಾಡಿ, ಮಾವಿನಿಗೆ ಸ್ವಲ್ಪ ಪಾತಿ ಮಾಡಿ, ಅದರ ಸುತ್ತ ಒಳ್ಳೆ ನಮ್ಮದು ಉರುಳಿ ಗಿಡ ಬರ್ತದಲ್ಲ, ಆ ಉರುಳಿ ಗಿಡ ಹಾಕಿಬಿಡಿ, ಉರುಳಿ ಹಾಕಿಬಿಡಿ, ಅದು ಹಸಿರೆಲೆ ಗೊಬ್ಬರ ಚೆನ್ನಾಗಿ ಬರ್ತದೆ, ಆಮೇಲೆ ಮರದ ಬುಡದಲ್ಲಿ ಸ್ವಲ್ಪ ತೇವಾಂಶನೂ ಚೆನ್ನಾಗಿ ಕಾಪಾಡ್ತದೆ ಅದು. ಸೊ ಭಾಳ ಅನುಕೂಲ ಆಗ್ತದೆ. ಇವು 2-3 ಕ್ರಮ ಮಾಡಿದ್ರೆ ಸಾಕು ನೀವು, ಮತ್ತೆ ಬೇರೆ ಏನು ಅವಶ್ಯಕತೆ ಇಲ್ಲ. ಅದನ್ನು ಹಾಕ್ಬೋದು, ಅಥವಾ ನಿಮ್ಮ ಬದುಗಳಲ್ಲಿ ಗ್ಲಿರಿಸಿಡಿಯಾ ಬೆಳೆದ್ಬಿಟ್ಟು ಅದನ್ನ ಎಲೆಗಳನ್ನ ಕಡಿದು ನಮ್ಮ ಮರದ ಬುಡದ ಭಾಗ ಬುಡದ ಸುತ್ತ ಮಲ್ಚಿಂಗ್ ಮಾಡಿದ್ರೆ ಸಾಕು ಪುರುಷೋತ್ತಮ, ಅನುಕೂಲ ಆಗ್ತದೆ ಅದು. ಅಲ್ಲ, ಏನ್ ಮಾಡಕ್ಕೋತಾ, 30 ಅಡಿಗೆ ಒಂದೊಂದು ನೆಟ್ಟರೆ ನೀವೇನು ಕರೆಕ್ಟ್ ಸ್ಪೇಸಿಂಗ್ ಅಲ್ಲಿ ನೆಟ್ಟಿದ್ದೀರಿ, ನೀವೇನು ತಪ್ಪು ಮಾಡಿಲ್ಲ, ಕರೆಕ್ಟ್ ಸ್ಪೇಸಿಂಗ್ ಅಲ್ಲಿ ನೆಟ್ಟಿದ್ದೀರಿ. ನೀವೇನು ಮಾಡ್ಬೇಕಾಗ್ತದೆ, ಸ್ವಲ್ಪ ಕೂಡ್ಕೊಂಡಾಗ ಅಕ್ಕಪಕ್ಕದ ಈ ಒಳಭಾಗದಲ್ಲಿ ಅಥವಾ ಹೊರಭಾಗದಲ್ಲಿ ಒಣಗಿದ ರೆಂಬೆ ಕೊಂಬೆಗಳು ಇರ್ತವಲ್ಲ, ಅದನ್ನೆಲ್ಲ ಕಡಿದು ಸವರೆ ತೆಗೆದ್ಬಿಡಿ, ಏನಾಗೋದಿಲ್ಲ ಅದು. ಹಾ, ಆಯ್ತಾ?
2: ಸ್ವಲ್ಪ
0: ಆಮೇಲೆ ಸ್ವಲ್ಪ ಆ ಕಡೆ ಕಡೆ ಹರಡಿರೋ ಇರ್ತಾವಲ್ಲ, ಹರಡಿರೋ ರೆಂಬೆ ಕೊಂಬೆಗಳನ್ನ ತೆಗೀರಿ, ಅದು ಮೇಲ್ಭಾಗ ಬೆಳ್ಕೊಂಡು ಹೋಗ್ತದೆ ಆಗ.
2: ಧನ್ಯವಾದ ಪುರುಷೋತ್ತಮ್ ಕರೆ ಮಾಡಿದ್ದಕ್ಕಾಗಿ. ಮುಂದಿನ ಕರೆಗೆ ಹೋಗೋಣ. ನಮಸ್ತೆ. ನಮಸ್ತೆ, ಮಾತನಾಡಿ.
5: ಸರ್ ನಮಸ್ಕಾರ. ಸರ್
2: ನಮಸ್ತೆ, ನಿಮ್ಮ ಹೆಸರು ಹೇಳಿ.
5: ಸರ್ ಶ್ರೀ ರಮೇಶ್ ಅಂತ.
2: ರಮೇಶ್ ಎಲ್ಲಿಂದ?
5: ನಮ್ದು ಸಾಮಗಳ ಹೋಬಳಿ ಪರಮಾಗೌಡ.
2: ಮಾತಾಡಿ ಮಾತಾಡಿ.
5: ಸರ್ ನಮಸ್ಕಾರ.
0: ನಮಸ್ತೆ ರಮೇಶ್ ಹೇಳಿ.
5: ಸರ್ ನಮಸ್ಕಾರ. ಸರ್
0: ನಮಸ್ತೆ. ಆಯ್ತಾ, ಮಳೆ ಊರ್ ಕಡೆ ಚೆನ್ನಾಗಿ ಆಗಿದೆಯಾ? ಪರಮದ ಕಡೆ?
5: ಪರಮದ ಕಡೆ ಇಲ್ಲ ಸರ್, ಅದೇ ಸ್ವಲ್ಪ ಸೋಲಿಂಗ್ ಬರ್ತಾ ಇದೆ. ಅದೇ ಈ ತಡ್ನಿಗೆ ತಡ್ನಿ ಪ್ರವಾಗ ಸ್ವಲ್ಪ ಅದೇ ಪರವಾಗಿಲ್ಲ. ಉಳುಮೆ ಮಾಡ್ಕೊಂಡಿದೀವಿ.
0: ಸ್ವಲ್ಪ ಉರುಳಿ ತಡ್ನಿ ಅಥವಾ ಜೋಳ ಏನ್ ಮಾಡಿದ್ರಿ ಈಗ?
5: ಅದೇ ತಡ್ನಿ ಹಾಕಿದ್ರಿ. ತಡ್ನಿ
0: ಹಾಕಿದ್ದೀರಾ? ಆಯ್ತು. ಬರ್ತದೆ ಬರ್ತದೆ, ಆಗ ರಾಗಿ ರಾಗಿ ರೆಡಿ ಮಾಡ್ಕೊಡಿ, ರಾಗಿ ಹಾಕ್ಬೋದು. ನಮ್ಮ ಕಡೆ ಎಲ್ಲ ರಾಗಿ ಚೆನ್ನಾಗಿ ಬರ್ತದೆ ಅಲ್ಲೆಲ್ಲ. ರಾಗಿ ಹಾಕ್ಬೋದು. ಹೇಳಿ.
5: ತೆಂಗಿನ ತೋಟಗಳಲ್ಲಿ ಈಗ ನೆಕ್ಸ್ಟ್ ಈಗ ಬರ ಮುನ್ಸೂಚನೆ ಅಂತ ಹೇಳ್ತಾ ಇದ್ರಿ.
0: ಹೌದು, ಮುನ್ಸೂಚನೆ ಎಲ್ಲ ಬರ ಬಂದ್ಬಿಟ್ಟಿದೆ. ಮುನ್ಸೂಚನೆ ಏನು ಬರ ಬಂದ್ಬಿಟ್ಟಿದೆ ಆಗ್ಲಿ, ಅಧಿಕೃತ ಘೋಷಣೆ ಆಗಿಲ್ಲ, ಬಟ್ ಬರ ಬಂದ್ಬಿಟ್ಟಿದೆ ಆಲ್ರೆಡಿ.
5: ಅದೇ ಬಂದಿದೆ.

0: 나는 이거는 저희가 이거 미얀마하고 동맹으로 이거 이제 가능성이 따라 떠서 저희가 이거 군대를 따라 저희가 인기 군대를 따라만 다 미트로 알다리 군대 따라 말부터 이 말로 얼마 따라 마 만나고도 ಮಾಡಿದ್ರೆ ನಿಂಗು ನೀರು ಇದಾಗ್ತದೆ.
1: ಹೌದೌದು, ಅದನ್ನೇ ಹೇಳಿದ್ ನಾವು. ಈಗ ನಾನು ಮೊದಲೇ ಅದನ್ನೇ ಹೇಳಿದೆ ರಮೇಶ್, ಮೊದಲಲ್ಲಿ ನಾನೇನು ಹೇಳಿದೆ, ನಮ್ಮ ಮರದ ಸುತ್ತ ಕ್ಯಾಚ್ ಪಿಟ್ ಅಥವಾ ಇಂಗು ಗುಂಡಿಗಳು ಏನು ಹೇಳ್ತೀವಿ ನಾವು, ಆ ಕ್ಯಾಚ್ ಪಿಟ್ ಅಥವಾ ಇಂಗು ಗುಂಡಿಗಳನ್ನ ಮರದ ಬುಡದಿಂದ ಒಂದು 4 ರಿಂದ 5 ಅಡಿ ದೂರದಲ್ಲಿ, ಒಂದು 2 ರಿಂದ 2.5 ಅಡಿ ಅಥವಾ 3 ಅಡಿ ಆಳ, ಆಯ್ತಾ, 1.5 ಅಡಿ 2 ಅಡಿ ಅಗ್ಲ ತೆಗೆದ್ಬಿಟ್ಟು, ಒಂದು 4-5 ಗುಂಡಿಗಳನ್ನ ತೆಗೆದ್ಬಿಟ್ರೆ ಮರ ಸುತ್ತ ನೀರು ಅಲ್ಲೇ ಏನೋ ನಮ್ಗೆ ನಮ್ಮ ಊರ ಕಡೆ ಅಡ್ಮಳೆಗಳು ಆಗ್ತಾವಲ್ಲ, ಅಡ್ಮಳೆ ಆದ ಸಂದರ್ಭದಲ್ಲಿ ಆ ಗುಂಡಿಗಳಿಗೆ ನೀರು ತುಂಬಿ ಶೇಖರಣೆ ಆಗ್ತದೆ. ಅದು ನಮ್ಮ ಮರಕ್ಕೆ ಮುಂದಿನ 3-4 ತಿಂಗಳು ಮಳೆ ಆಗದೆ ಹೋದ್ರೂ ಸಹ ನೀವು ನೀರು ಕುಡ್ದವರೂ ಸಹ ಕಾಪಾಡ್ತದೆ ಅದು ಮರಗಳನ್ನ. ಅದನ್ನು ಬಂದು ಬದುಗಳನ್ನ ಚೆನ್ನಾಗಿ ಮಾಡಿಬಿಟ್ಟು ಬದುಗಳ ಸುತ್ತಲೂ ಈ ರೀತಿ ನಾವು ಇಂಗು ಗುಂಡಿಗಳನ್ನ ಮಾಡಬೇಕಾಗ್ತದೆ. ಸೊ ಬದುಗಳು ಅಕ್ಕಪಕ್ಕ, ಆಮೇಲೆ ನಮ್ಮ ಮರಗಳ ಅಕ್ಕಪಕ್ಕ ಆ ರೀತಿ ಮಾಡಬೇಕಾಗ್ತದೆ. ಆ ರೀತಿ ಮಾಡಿದ್ರೆ ಏನಾಗ್ತದೆ, ಭಾಳ ಅನುಕೂಲ ಆಗ್ತದೆ. ಆಮೇಲೆ ಏನು ಮಾಡ್ಬೇಕು, ನಾವೆಲ್ಲ ಅಲ್ಲಿ ಸ್ವಲ್ಪ ಪಾತಿ ಮಾಡಿಬಿಟ್ಟು ಮರ ಸುತ್ತ ಒಂದು ಮರದಿಂದ ಒಂದು 6-7 ಅಡಿ ದೂರದಲ್ಲಿ ಪಾತಿ ಮಾಡಿಬಿಟ್ಟು ಅಲ್ಲಿಗೆ ನಮ್ದು ಹಸಿರೆಲ್ಲ ಗೊಬ್ಬರ ಯಾವುದು ಈಗ ನಾವು ವಿಶೇಷವಾಗಿ ಉರುಳಿ ಹಾಕ್ಬಿಟ್ರೆ ಅದು ಕವರ್ ಆಗ್ತದೆ, ಫುಲ್ ಭೂಮಿ ಕವರ್ ಆಗಿರೋದ್ರಿಂದ ನೀವೇನಾದ್ರು ಒಂದು ಮಳೆ ಬಿದ್ರೂ ಆ ತೇವಾಂಶ 15-20 ದಿವಸ ಆ ತೇವಾಂಶ ಇಟ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ ಅದು. ಸೊ ಆ ನಿಟ್ಟಿನಲ್ಲಿ ಮಾಡಿ ಸ್ವಲ್ಪ ಪಾತಿ ಸಿಸ್ಟಮ್ ಮಾಡ್ಕೊಳ್ಳಿ ಮರ ಸುತ್ತ. ನೀವೇನು ಸ್ವಲ್ಪ ಪರಿಚಯ ಮಾಡಿ ರಮೇಶ್, ಭಾಳ ಅನುಕೂಲ ಆಗ್ತದೆ. ನೀವು ಒಳ್ಳೆ ರೈತರಿದ್ದೀರಿ, ನೀವೇನು ಮಾಡಿ ಮರ ಸುತ್ತ ಒಳ್ಳೆ ಪಾತಿ ಮಾಡಿ ಹಿಂಗೆ ಗುಂಡಿಗಳನ್ನ ಮಾಡ್ಕೊಳ್ಳಿ. ಅದೇ ನಮಗೆ ಉಪಯೋಗ. ಬೇರೆ ನಾವು ಈಗ ನಾವು ಬೋರ್ವೆಲ್ ತೆಗೆದು ನೀರು ಕೊಡ್ತೀವಿ ಅಥವಾ ಕೆರೆ ನೀರು ಕೊಡ್ತೀವಿ ಅವೆಲ್ಲ ಆಗೋದಿಲ್ಲ ಈಗೆಲ್ಲ. ಸೊ ಅದರಿಂದ ನೀವು ಈ ನಿಟ್ಟಿನಲ್ಲಿ ಕ್ರಮ ಲೋಕಲಾಗಿ ನಾವು ಅಂದರೆ ನಮ್ಮ ತೋಟಕ್ಕೆ ಅನುಗುಣವಾಗಿ ನಾವು ಈ ರೀತಿ ಎಲ್ಲನೂ ಮಾಡ್ತಾ ಹೋದರೆ ಮಾತ್ರ ತೋಟ ಉಳಿಸ್ಲಿಕ್ಕೆ ಸಾಧ್ಯ, ಇಲ್ಲ ತೋಟ ಉಳಿಸ್ಲಿಕ್ಕೆ ಆಗೋದಿಲ್ಲ. ಮಾಡಿ, ಆ ಕಡೆ ಬಂದಾಗ ಭೇಟಿ ಮಾಡ್ತೀನಿ, ಕೆಲಸ ಚೆನ್ನಾಗಿ ಮಾಡ್ಕೊಳ್ಳಿ ಹೇಳ್ತೀನಿ. ಆಯ್ತು, ಥ್ಯಾಂಕ್ ಯು.
2: ಧನ್ಯವಾದ ರಮೇಶ್ ಕರೆ ಮಾಡಿದ್ದಕ್ಕಾಗಿ. ಮುಂದಿನ ಕರೆಗೆ ಹೋಗೋಣ. ನಮಸ್ತೆ, ನಮಸ್ತೆ, ಮಾತನಾಡಿ. ನಮಸ್ಕಾರ
3: ಸರ್, ನಾವು
2: ಮೊಬೈಲ್ ಸರಿಯಾಗಿ ಇಟ್ಕೊಂಡು ಮಾತಾಡಿ, ಸರಿಯಾಗಿ ಕೇಳಿಸ್ತಿಲ್ಲ. ಹಲೋ ಹಲೋ, ಮಾತಾಡಿ. ನಿಮ್ಮ ಧ್ವನಿ ಸರಿಯಾಗಿ ಕೇಳಿಸ್ತಿಲ್ಲ ನಮಗೆ. ಒಳ್ಳೆ ನೆಟ್ವರ್ಕ್ ಇರೋ ಅಂತ ಜಾಗದಲ್ಲಿ ನಿಂತು ಮಾತಾಡಿ. ಇಲ್ಲ, ಸರಿಯಾಗಿ ನಮಗೆ ಕೇಳಿಸ್ತಿಲ್ಲ. ಮತ್ತೊಂದು ಸರಿ ತಾವು ಕರೆಯನ್ನು ಮಾಡಿ ಮಾತಾಡಿ.
1: ಈಗ ತುಂಬ ಜನ ಒಳ್ಳೊಳ್ಳೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಸರ್, ಏನು ಮಾಡಬೇಕು ನಾವು? ನಾವು ರೈತರುಗಳು, ಬೆಳೆಗಾರರು, ನಾವು ಯಾವುದೇ ಕಾರಣಕ್ಕೂ ನಮ್ಮ ತೋಟದಲ್ಲಿ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಮಾತ್ರ ನಾವು ಯೋಚನೆ ಮಾಡಬೇಕಾಗ್ತದೆ. ಇನ್ಸಿತು ನೀರು ಸಂರಕ್ಷಣೆ ಅಂದರೆ ನಮ್ಮ ತೋಟದಲ್ಲೇ ನಾವು ನೀರನ್ನು ಹೇಗೆ ಸಂರಕ್ಷಣೆ ಮಾಡ್ಕೊಳ್ಬೋದು? ಒಳ್ಳೊಳ್ಳೆ ಬದುಗಳನ್ನ ನಿರ್ಮಾಣ ಮಾಡುವಂಥದ್ದು, ಇಂಗುಗುಂಡಿಗಳನ್ನ ನಿರ್ಮಾಣ ಮಾಡುವಂಥದ್ದು, ಆ ಮರದ ಅಕ್ಕಪಕ್ಕ ಬದುಗಳ ಅಕ್ಕಪಕ್ಕ ಇಂಗುಗುಂಡಿಗಳನ್ನ ನಿರ್ಮಾಣ ಮಾಡುವಂಥದ್ದು, ಜೊತೆಗೆ ನಮ್ಮ ತೋಟದಲ್ಲಿ ಒಂದು ಸಣ್ಣ ಕೃಷಿ ಹೊಂಡವನ್ನು ಮಾಡ್ಕೊಳ್ಳುವಂಥದ್ದು. ಏನಾಗ್ತದೆ ನಮಗೆ ಈ ರೀತಿ ಸಮಯದಲ್ಲಿ ಅಡ್ಮಳೆಗಳು ಜಾಸ್ತಿ ಬಂದ್ಬಿಡ್ತಾರೆ ನಮಗೆ. ಅಡ್ಮಳೆಗಳು ಬಂದಂಥ ಸಂದರ್ಭದಲ್ಲಿ
2: ಕರೆ ಇದೆ ಸರ್. ನಮಸ್ತೆ, ನಮಸ್ತೆ, ನಮಸ್ತೆ, ಮಾತಾಡಿ.
3: ಹಲೋ ಸರ್, ನಮಸ್ಕಾರ ಸರ್. ನಾವು ಒಣಂಗೇಶ್ವರ ತಾಲೂಕು ಉದ್ರಸಳಿಂದ ಮಾತಾಡ್ತಾ ಇರೋದು.
2: ಹೆಸರೇನು?
3: ಶಿವಕುಮಾರ್ ಅಂತ ಸರ್.
2: ಮಾತಾಡಿ ಶಿವಕುಮಾರ್, ಏನ್ ಪ್ರಶ್ನೆ ಇದೆ ಕೇಳಿ
3: ಸರ್. ಅದು ಜೋಳದ್ದು ಕೊಳೆ ರೋಗ ಬರ್ತಾ ಇದೆಯಲ್ಲ, ಸುಳಿ ಕೊಳೆ ರೋಗ, ಅದ್ರ ಬಗ್ಗೆ ಮಾಹಿತಿ ಬೇಕಾಗಿತ್ತು ಸರ್.
2: ಇಲ್ಲ, ನಾವಿವತ್ತು ತೋಟಗಾರಿಕೆ ಬೆಳೆಗಳಿಗೆ ಸಂಬಂಧಪಟ್ಟಂಗೆ ಮಾತಾಡ್ತಿದ್ದೀವಿ.
1: ಈಗ ಶಿವಕುಮಾರ್, ಏನಂದ್ರೆ ಜೋಳದಲ್ಲಿ ಈಗ ಬಿಳಿ ಸುಳಿ ರೋಗ ಬಂದ್ಬಿಟ್ಟಿದೆ, ಎಲ್ಲ ಕಡೆನೂ ಬರ್ತಾ ಇದೆ. ಅದು ಮಾಹಿತಿ ಕೊಡುವಂಥದ್ದು ಏನಿಲ್ಲ, ರೋಗ ಬಂದಿದೆ, ನಾವು ಅದನ್ನು ಕಾಪಾಡಿಕೊಳ್ಳೋಕೆ ಅಕಸ್ಮಾತ್ ಆಗಲಿಲ್ಲ ಅಂತೇಳಿದರೆ ಅದನ್ನೇನಾದ್ರೂ ಬೇರೆ ವ್ಯವಸ್ಥೆ ಮಾಡಿ ನೀವು ಮಾಡಬೇಕಾಗ್ತದೆ. ಒಂದು ಏನು ಮಾಡ್ಬೋದು ಅದ್ರ ಬದಲಿಗೆ ಅದನ್ನು ನಿಮಗೆ ಆಗ್ತಲೇ ಇಲ್ಲ ಕಾಪಾಡ್ಕೊಳ್ಳೋಕೆ ಅಂತೇಳಿದರೆ ಅದನ್ನು ಬೆಳೆನ ತೆಗೆದುಬಿಟ್ಟು ಅಲ್ಲಿ ರಾಗಿನೋ ಅಥವಾ ಬೇರೆ ಬೆಳೆನ ಯೋಚನೆ ಮಾಡೋದು ಒಳ್ಳೆಯದು ಶಿವಕುಮಾರ್ ನೀವು. ಸೊ ಅದರಿಂದ ಆ ನಿಟ್ಟಿನ ಕ್ರಮ ಕೈಗೊಳ್ಳಿ ಈಗ. ಅದು ಒಂದು ಒಂದು ಉಪಾಯ, ಬೇರೆ ಉಪಾಯ ಏನಿಲ್ಲ ಅದು. ಯಾಕೆಂದರೆ ರೋಗ ಬಂದುಬಿಟ್ಟಿದೆ, ನೀವು ಕಾಪಾಡ್ಕೊಳ್ಳೋಕೆ ಆಗ್ತಾಯಿಲ್ಲ ಅಂತೇಳಿ ಆ ಕ್ರಮ ಮಾಡಿ. ಇಲ್ಲ, ನೀವು ಕಾಪಾಡ್ಕೊಳ್ಬೋದು, ರೋಗದ ತೀವ್ರತೆ ಕಡಿಮೆ ಇದೆ ಅಂತೇಳಿದರೆ ಜೋಳದಲ್ಲೇ ಮುಂದುವರಿರಿ ಅದನ್ನು. ನೀವು ತೀರ್ಮಾನ ಮಾಡಿ ಜೋಳ ಹೇಗಿದೆ ಅಂತ. ಅದು ರೋಗದ ತೀವ್ರತೆ ಜಾಸ್ತಿ ಇದೆ ಅಂದರೆ ಎಲ್ಲ ಕಡೆನೂ ಅದು ಹಿಡಿತು, ಹೊಲದಲ್ಲೆಲ್ಲ ರೋಗ ಆಗಿದೆ, ಎಲ್ಲ ಕಡೆನೂ ಬಿಳಿ ಸುಳಿ ರೋಗ ಅಂದರೆ ನೀವು ಅದನ್ನು ತೆಗೆದು ಬೇರೆ ಬೆಳೆ ಮಾಡೋವಂಥದ್ದು ಒಳ್ಳೆಯದು. ಅಕಸ್ಮಾತ್ ಇಲ್ಲ, ಸ್ವಲ್ಪ ಅಲ್ಲಲ್ಲಲ್ಲೇ ಇದೆ, ಇನ್ನು ನಾವು ಬೆಳಿಬೋದು ಅಂತೇಳಿ ಸ್ವಲ್ಪ ಉದ್ದ ಬೆಳೆದ ಮೇಲೆ ಕಡಿಮೆ ಆಗ್ಬೋದು ಅದು. ಆ ನಿಟ್ಟಲ್ಲಿ ನೀವು ಸ್ವಲ್ಪ ಕ್ರಮ ಕೈಗೊಳ್ಳಿ. ಅದೇ ನಾನು ಹೇಳಿದ್ನಲ್ಲ, ಅದು ನಮ್ಮ ಮೇಲೆ ಡಿಪೆಂಡ್, ನೀವೇ ತೀರ್ಮಾನ ಮಾಡೋಕೆ ಏನು ಮಾಡಬೇಕು ಅಂತ. ಆಯ್ತಾ? ಒಂದು ಎರಡನೇದು ನಾವು ಮಾತಾಡ್ತಿರೋದು ಇವತ್ತು ನೀರು ಸಂರಕ್ಷಣೆ ಬಗ್ಗೆ. ಈಗ ಮಳೆ ಕಡಿಮೆ ಆಗಿದೆಯಲ್ಲ, ನೀರು ಹೆಂಗ್ರೆ ಸಂರಕ್ಷಣೆ ಮಾಡ್ಬೋದು ಅಂತ ನೀವು ಸ್ವಲ್ಪ ಅದರ ಕಡೆ ಯೋಚನೆ ಮಾಡಿ, ಹೇಗೆ ಸಂರಕ್ಷಣೆ ಮಾಡ್ಬೋದು ಅಂತ.
3: ಓಕೆ ಸರ್,
1: ಆಯ್ತು,
2: ಧನ್ಯವಾದ ಶಿವಕುಮಾರ್ ಕರೆ ಮಾಡೋದಕ್ಕಾಗಿ. ಮುಂದಿನ ಕರೆಗೆ ಹೋಗೋಣ. ನಮಸ್ತೆ.
4: ಹಲೋ, ನಮಸ್ತೆ ಸರ್.
2: ನಮಸ್ತೆ, ನಿಮ್ಮ ಹೆಸರು ಹೇಳಿ, ಮಾತನಾಡಿ.
4: ಸರ್, ಮಂಜುನಾಥ್ ಅಂಡ್ರಂಗಿ.
2: ಮಾತಾಡಿ ಮಂಜುನಾಥ್.

0: ಸರ್ ಇದು ಎಲ್ ನೀನೋ ಇದ್ರಿಂದ ಕೆಲವು ಸಲ ಮಳೆ ಬರುತ್ತೆ, ಈ ಸಲ ನಮಗೆ ಮಳೆ ಕಡಿಮೆ ಅಂತ ಇದಿರಲ್ಲ, ಅದು ಯಾತಕ್ಕಾಗುತ್ತೆ ಸರ್? ಮತ್ತು ಕಡಿಮೆ ಆಗೋದಕ್ಕೆ ಕಾರಣ
1: ಆರಂಭದಲ್ಲೇ ಹೇಳಿದ್ರು
2: ಅಲ್ಲ, ನಾನು ಮೊದಲೇ ಹೇಳಿದೆ ಮಂಜಾತ್ ಏನಂತ ಹೇಳಿದ್ರೆ, ಈಗ ರೆಗ್ಯುಲರ್ ಮುಂಗಾರು ಹಿಂಗಾರು ನಮ್ಗೆ ಆಗ್ತಲೇ ಇರ್ತದೆ. ಅದು ಎಲ್ಲಿನ ಎಫೆಕ್ಟ್ ಅಂತ ಹೇಳಿದ್ರೆ, ನಮ್ಮ ಮುಂಗಾರು ಮಳೆಯ ಮುಂಗಾರು ಮಳೆಯ ಅಲೆಗಳಿರ್ತಾವಲ್ಲ, ಮಾರುತಗಳು, ನಾವೇನು ಮಾಡುತ್ತ ಅಂತೀವಲ್ಲ, ಆ ಮುಂಗಾರು ಮಳೆಯ ಮಾರುತಗಳನ್ನ ತಡೆಯುವಂಥ ಎಫೆಕ್ಟು ನೈಸರ್ಗಿಕವಾಗಿ. ಹೆಂಗೆ ಮುಂಗಾರು ಮಳೆ ಅಂತ ಹೆಂಗೆ ಹೇಳಿದರೆ, ಸಮುದ್ರದ ಮೇಲ್ಭಾಗದಿಂದ ನಮ್ಮ ಆ ಮಾರುತಗಳು ನಮಗೆ ನಮ್ಮ ಭೂಭಾಗ ಆಯ್ದು ಬರ್ತವೆ, ತಂಪು ಮಾರುತಗಳು ಬರ್ತವೆ. ಅದು ಬರಬೇಕಾದ್ರೆ ನೀರಿನ ತೇವಾಂಶವನ್ನು ಇಟ್ಕೊಂಡು ನಮ್ಮ ಭೂಭಾಗ ಬರ್ತವೆ. ನೀರಿನ ತೇವಾಂಶವನ್ನು ಇಟ್ಕೊಂಡು ಬಂದಾಗ ಇಲ್ಲಿ ಅದು ನಮ್ಮ ವಾತಾವರಣದಲ್ಲಿ ಡಿಪ್ರಿಸಿಯೇಷನ್ ಕ್ರಿಯೇಟ್ ಆಗಿ ಮಳೆಗಳು ಹನಿಗಳ ಕನ್ವರ್ಟ್ ಆಗಿ ಮಳೆಗಳಾಗ್ತದೆ. ಇದು ಹೌದಲ್ವಾ? ಸುಧೇನಾಗ್ತದೆ, ಸಮುದ್ರ ಭೂಭಾಗದಲ್ಲಿ ಮಾರುತಗಳು ಪಾಸ್ ಆಗೋ ಸಂದರ್ಭದಲ್ಲಿ ತಂಪು ವಾತಾವರಣಕ್ಕೆ ಬದಲಾಗಿ ಸ್ವಲ್ಪ ಹೀಟ್ ಜನರೇಟ್ ಆಗ್ತದೆ ಬೇರೆ ಬೇರೆ ಕಾರಣದಿಂದ. ಹೀಟ್ ಜನರೇಟ್ ಆದಾಗ ಆ ಮಾರುತಗಳು ತಂಪು ಏನೋ ತೇವಾಂಶವನ್ನು ಇಟ್ಕೊಂಡು ಬರೋದಿಲ್ಲ, ಅದು ಒಣ ಮಾರುತಗಳಾಗಿ ಕನ್ವರ್ಟ್ ಆಗಿ ಮುಂದಕ್ಕೆ ಆಯ್ದು ಬರ್ತವೆ. ಒಣ ಮಾರುತಗಳಾಗಿ ಆಯ್ದು ಬರೋದ್ರಿಂದ ತೇವಾಂಶ ಇಲ್ದಿರೋದ್ರಿಂದ ಮಳೆ ಕಡಿಮೆ ಆಗ್ತದೆ. ಅದು ಅಲ್ವರಾ? ಸೊ ಅದರಿಂದ ವೈಜ್ಞಾನಿಕವಾಗಿ ಸಾಕಷ್ಟು ಏನೋ ಮಾಹಿತಿ ಇದೆ ಇದಕ್ಕೋಸ್ಕರ. ಆದರೆ ನಮಗಿಷ್ಟೇ ಗೊತ್ತಿರಲಿ, ಈ ವರ್ಷ ಎಲ್ಲಿನೋ ಎಫೆಕ್ಟ್ ಇದೆ, ಅದು ಸಮುದ್ರ ಭೂಭಾಗದಲ್ಲಿ ಏನು ತೇವಾಂಶ ಇರಬೇಕಿತ್ತು ತೇವಾಂಶ ಇಲ್ಲ, ಒಣ ಅಂಶ ಜಾಸ್ತಿ ಇದೆ, ಅದರಿಂದ ಮಾರುತಗಳು ತೇವಾಂಶ ತರ್ತಾ ಇಲ್ಲ, ಒಣ ಅಂಶಗಳನ್ನ ತರ್ತಾ ಇದೆ, ಒಣಾಂಶ ತರ್ತಾ ಇರೋದ್ರಿಂದ ಇಲ್ಲಿನೋ ಎಫೆಕ್ಟ್ ನಮಗೆ ಜಾಸ್ತಿ ಇದೆ. ಅದರಿಂದ ಸೊ ಅದರಿಂದ ನಾವುಗಳು ಈ ವರ್ಷ ಮುಂದಿನ ಮಳೆಗಾಲದವರಿಗೆ ಅಡ್ಡಡ್ಡ ಮಳೆ ಬಂದರೆ ಯಾವ ರೀತಿ ನೀರನ್ನು ಸಂರಕ್ಷಣೆ ಮಾಡ್ಕೋಬೋದು, ನಮ್ಮ ಬೋರ್ವೆಲ್ಗಳನ್ನ ಯಾವ ರೀತಿ ರೀಚಾರ್ಜ್ ಮಾಡ್ಕೋಬೋದು, ನಮ್ಮ ಬೆಳೆಗಳನ್ನ ಯಾವ ರೀತಿ ಉಳಿಸ್ಕೊಳ್ಬೋದು ಅಂದರೆ ನಾವು ಭಾಳ ಗಮನ ಕೊಟ್ಟು ಕೇಳಬೇಕಾಗಿದೆ. ನಾವು ನೋಡಿದ್ದೀವಿ ಹಳ್ಳಿ ನಮ್ಮ ಹಳ್ಳಿ ಕಡೆ ಎಲ್ಲವ ನೀರು ಬೋರ್ ನೀರು ಆನ್ ಮಾಡಿ ಎಲ್ಲ ಹೋಗ್ಬಿಡೋದು, ನೀರು ಎಲ್ಲಿ ಬೇಕಲ್ಲಿ ಹೋಗ್ತಾ ಇರ್ತದೆ. ಅದನ್ನೆಲ್ಲ ಮಾಡೋಕ್ಕೋಗ್ಬಿಡಿ ದಯಮಾಡಿ. ಎಲ್ಲ ನಮ್ಮ ಬೆಳೆಗಾರರು ಎಲ್ಲ ರೈತರುಗಳು ನೀರನ್ನು ಸಂರಕ್ಷಣೆ ಮಾಡಿ ಕಾಪಾಡ್ಕೊಳ್ಳಿ, ಎಷ್ಟು ಸಾಧ್ಯವಷ್ಟು ನೀರನ್ನು ಉಳಿಸಿ ನಮ್ಮ ಬೆಳೆಗಳಿಗೆ ಮುಂದಿನ ದಿವಸಗಳಲ್ಲಿ ಮಳೆ ಕಡಿಮೆ ಆದ್ರೂ ಸಹ ನಾವು ನಮ್ಮ ಇರುವಂಥ ನೀರನ್ನು ಕೊಟ್ಟು ಬೆಳೆಯನ್ನು ಉಳಿಸ್ಕೊಳ್ತೀವಿ ಅನ್ನೋ ಧೈರ್ಯ ನಮಗೆ ಬರಬೇಕಾದ್ರೆ ನಾವು ಕೆಲವೊಂದು ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನೀವೆಲ್ಲ ಕ್ರಮ ಕೈಗೊಳ್ಳಿ.
1: ಧನ್ಯವಾದ ಮಂಜುನಾಥ್ ಕರೆ ಮಾಡಿದ್ದಕ್ಕಾಗಿ. ಮುಂದಿನ ಕರೆಗೆ ಹೋಗ್ತೇವೆ. ನಮಸ್ತೆ.
3: ಹಲೋ ಸರ್, ನಮಸ್ತೆ. ನಾವು ಹಾಸನ ತಾಲೂಕು ಶಾಂತಿನಗರ ಮರ್ಕೂರು ದೇವರಾಜ್ ಅಂತ.
1: ಯಾರು ದೇವರಾಜ?
2: ದೇವರಾಜ್ ಹೇಳಿ.
1: ದೇವರಾಜ್ ಬೇಗ ಕೇಳಿ ಪ್ರಶ್ನೆ. ಸಮಯ ಇಲ್ಲ.
3: ನಮ್ದು ಒಂದು 5 ಎಕರೆ ಜಮೀನ್ ಇದೆ, ಒಂದು 100 ತೆಂಗಿನ ಗಿಡ ಇದೆ, ಒಂದು 30 ಮಾವಿನ ಗಿಡ ಇದಾವೆ. ಅವಕ್ಕೆ ನೀರಿನ ಸಪ್ಲೈ ಡ್ರೈ ಲ್ಯಾಂಡ್, ಅದು ಸ್ವಲ್ಪ ಬೋರ್ ಇಲ್ಲ. ಏನ್ ಮಾಡಿದ್ದು ಅಂದ್ರೆ, ಇಂದು ಈಗ ಒಂದು 5-6-7-8 ವರ್ಷ ಹಿಂದೆ ಕೃಷಿ ಹೊಂಡ ಮಾಡಿಸಿದ್ವಿ. ಅದನ್ನ ಸ್ವಲ್ಪ ಅಗಲವಾಗಿ ಮಾಡಿಸಿದ್ದೆ. ದೊಡ್ಡದಾಗಿ ಸುಮಾರು ಹೆಚ್ಚು ಕೊಡುವ ಒಂದು 40.
2: ಬಹಳ ಒಳ್ಳೆ ಕೆಲಸ ಮಾಡಿದ್ರಿ ಹೇಳಿ.
3: ಅದು ಈಗ ಮತ್ತೆ ಅದನ್ನ ಮತ್ತೆ ಸ್ವಲ್ಪ ಡೀಪ್ ಆಗಿ ಆಳ ತಗ್ಸಕ್ಕೆ ಒಂದು ಕಟ್ಟೆನೂ ಇದೆ, ಅವೆಲ್ಲ ತಗ್ಸಕ್ಕೆ ನಿಮ್ ಇಲಾಖೆಯಿಂದ ಏನಾದ್ರು ಹಣಕಾಸು ಸೌಲಭ್ಯ ಸಿಗುತ್ತಾ?
2: ಅದು ಹೊಸ ಕಟ್ಟೆ ಮಾಡಕ್ಕಿದೆ ದೇವರಾಜು, ಬಟ್ ಇರೋದನ್ನ ರಿನೋವೇಟ್ ಮಾಡ್ಕೊಳ್ಳಿಗಿಲ್ಲ. ನೋಡೋಣ. ನೀವು ಇದು ಫೋನ್ ಒಂದು ಕಾರ್ಯಕ್ರಮ ಆದ್ರೆ ಒಂದು ಫೋನ್ ಮಾಡಿ ನೋಡೋಣ, ಯಾವ ರೀತಿ ಇದೆ ಅಂತ ಫೋಟೋಗಳನ್ನ ಕಳಿಸಿ ನನಗೆ, ನಾನು ಪರಿಶೀಲನೆ ಮಾಡಿ ನಿಮಗೆ ಮಾಹಿತಿ ಕೊಡ್ತೀನಿ ನಾನು. ಆಯ್ತು ಬಿಡಿ, ನಿಮ್ಗೆ ಹೇಳಿದ ಅರ್ಥ ಆಯ್ತು ನನಗೆ. ನೀವೇನು ಮಾಡಿ, ಫೋಟೋ ನಾನು ನಂಬರ್ ಕೊಡ್ತೀನಲ್ಲ, ಫೋಟೋ ನನ್ನ ನಂಬರ್ ಇರ್ಬೋದು ನಿಮ್ಮ ಹತ್ರ ಆಲ್ರೆಡಿ. ಸೊ ಆ ನಂಬರ್ಗೆ ನಿಮ್ಮ ಫೋಟೋಗಳನ್ನ ನಿಮ್ಮ ಫೋಟೋಗಳನ್ನ ತೆಗೆದು ಕಳಿಸಿ ನನಗೆ, ನಾನು ನೋಡ್ತೀನಿ, ನೋಡ್ಬಿಟ್ಟು ನಿಮ್ಗೆ ಹೇಳ್ತೀನಿ ಏನು ಮಾಡ್ಬೋದು. ಆಯ್ತು, ಧನ್ಯವಾದಗಳು.
1: ಧನ್ಯವಾದ ದೇವರಾಜ್ ಅವ್ರಿಗೆ ಕರೆ ಮಾಡಿದ್ದಕ್ಕಾಗಿ. ಸರ್, ಸಮಯ ಮೀರ್ತಾ ಇದೆ. ಸಮಯ
2: ಹೌದು
1: ಇಲ್ಲ,
2: ಹಾಗಾಗಿ ಇಲ್ಲ. ಇವತ್ತು ನಮ್ಮ ಕೇಳುಗರು, ನಮ್ಮ ರೈತರು ಬಹಳ ಒಳ್ಳೆ ಪ್ರಶ್ನೆಗಳನ್ನ ಕೇಳಿದ್ರು. ಅವರ ಪ್ರಶ್ನೆಯಲ್ಲಿ ಅವ್ರ ಪ್ರಶ್ನೆ ಈ ಸಲ ಕಾರ್ಯಕ್ರಮದಲ್ಲಿ ಯಾವುದು ಡೈವರ್ಷನ್ ಇರಲಿಲ್ಲ, ಎಲ್ಲ ನೀರಿನ ಬಗ್ಗೆನೇ ಮಳೆ ಬಗ್ಗೆನೇ ಜಾಸ್ತಿ ಪ್ರಶ್ನೆಗಳನ್ನ ಕೇಳಿದ್ರು. ಸೊ ನಾನು ನಮ್ಮ ಬೆಳೆಗಾರರಲ್ಲಿ ರೈತರಲ್ಲಿ ಮನವಿ ಮಾಡೋದು ಅಂತ ಹೇಳಿದ ಏನಂತ ಹೇಳಿದ್ರೆ, ನಮ್ಮಲ್ಲಿ ಬಹುವಾರ್ಷಿಕ ಬೆಳೆಗಳನ್ನ ವಿಶೇಷವಾಗಿ ಯಾವುದು ನೀರಿಗೆ ಸೆನ್ಸಿಟಿವ್ ಇದೆ, ಯಾವ ನೀರು ಹೆಚ್ಚು ಬೇಡಿಕೆ ಇದೆ, ಆ ಬೆಳೆಗಳನ್ನ ನೀವು ಬೆಳೆದಿದ್ದೀರಿ ಆಲ್ರೆಡಿ. ನೀವು ಉದಾಹರಣೆಗೆ ಅಡಿಕೆ ಆಗ್ಬೋದು, ಕಾಫಿ ಆಗ್ಬೋದು, ಕಾಳುಮೆಣಸು ಆಗ್ಬೋದು, ದಾಳಿಂಬೆ ಆಗ್ಬೋದು, ಡ್ರ್ಯಾಗನ್ ಫ್ರೂಟ್ ಆಗ್ಬೋದು, ಈ ರೀತಿ ಬೆಳೆಗಳು ನೀವು ಆಲ್ರೆಡಿ ಬೆಳೆದಿದ್ದೀರಿ. ಅವಕ್ಕೆ ನೀರಿನ ರಿಕ್ವೈರ್ಮೆಂಟ್ ಇದ್ದೇ ಇರ್ತದೆ ಅವಕ್ಕೆ. ಆದರೆ ಏನು ಮಾಡಿ, ನೀವು ಮಳೆಗಾಲ ಅಥವಾ ಕಡಿಮೆ ಆದರೆ ಅಥವಾ ಇದು ಕಾಲದಲ್ಲಿ ನೀವು ನೀರನ್ನು ಶೇಖರಣೆ ಏನು ಮಾಡಿ ಅವಧಿನ ಜಾಸ್ತಿ ಮಾಡಿ ಮಾಡ್ತಾ ಕೊಡ್ತಾ ಹೋಗಿ, ಆಗ ನೀರು ಕೊಡ್ತಾ ಹೋಗ್ಬೋದು. ಮತ್ತು ಇನ್ಸಿತ್ತು ಕನ್ಸರ್ವೇಷನ್ ಜಾಸ್ತಿ ಮಾಡಿ, ಒಟ್ಟಾರೆಯಾಗಿ ನೀವು ಬೆಳೆಗಳನ್ನ ಉಪಯೋಗ ಮಾಡಿ, ನಮ್ಮ ಇಲಾಖೆ ನೇರವಾಗಿ ಸಂಪರ್ಕ ಮಾಡಿ, ಇನ್ನೊಮ್ಮೆ ಭೇಟಿಯಾಗೋಣ ಅಂತ ಹೇಳ್ತಾ ಇದ್ದೀನಿ.
1: ನಿಮ್ಮ ಸಂಪರ್ಕ ಸಂಖ್ಯೆ ಒಂದು ಕೊಡ್ಬೋದು?
2: 9-4-4-8-9-9-9-2-3-9-9-2-3. ಇಲ್ಲ, ಎಲ್ಲ ಕೇಳೋ ಹತ್ರ ಮಾಯ ಮೊಬೈಲ್ ಸಂಖ್ಯೆ ಆಲ್ರೆಡಿ ಇದೆ. ಇನ್ನೊಂದ್ಸಲ ಹೇಳ್ಬಿಡ್ತೀನಿ. 9-4-4-8-9-9-2-3
1: ಈ ಸಂಖ್ಯೆಗೆ
2: ಕರೆ ಮಾಡಿ, ನೀವು ಫೋಟೋಗಳನ್ನ ಹಾಕಿ, ನಾನು ನಿಮಗೆ ಉತ್ತರ ಕೊಡ್ತೀನಿ.
1: ಧನ್ಯವಾದಗಳು ಸರ್. ಇದುವರೆಗೆ ತಾವು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ನಿನೋ ಪರಿಣಾಮದಿಂದ ಮಳೆ

0: ಕೊರತೆ ಆಗ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಈ ತೋಟಗಾರಿಕೆ ಬೆಳೆಗಳ ನಿರ್ವಹಣೆಯನ್ನ ಹೇಗೆ ಮಾಡಬೇಕು ಅನ್ನುವಂಥ ವಿಚಾರವನ್ನು ಬಹಳ ಸೊಗಸಾಗಿ ತಿಳಿಸ್ಕೊಟ್ರಿ. ನಮ್ಮ ಕೇಳುಗರ ಪ್ರಶ್ನೆಗಳಿಗೂ ಕೂಡ ತಾವು ಉತ್ತರಿಸಿದ್ರಿ. ತಮಗೆ ಬಿಡು ಮಾಡಿಕೊಂಡು ಬಂದಿದ್ದಕ್ಕಾಗಿ
1: ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು.
2: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
3: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
2: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ.
4: ಹೈಟೆಕ್ ಫರ್ನಿಚರ್ನಲ್ಲಿ ಕಾರ್ನರ್ ಸೋಫಾ ಸೆಟ್ 5 ವರ್ಷ ವಾರಂಟಿಯೊಂದಿಗೆ 28,000 ರೂಪಾಯಿಗೆ. ಟೈಕೋನ್ ಮ್ಯಾಟ್ರೆಸ್ ಬೈ ಒನ್ ಗೆಟ್ ಒನ್ ಫ್ರೀ. ಹೈಟೆಕ್ ಫರ್ನಿಚರ್, ಬೇಲೂರ್ ರೋಡ್, ಹಾಸನ.
5: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
6: ಅಪ್ಪ, ಇವತ್ತು ನಿನ್ ಬಿಪಿ ಶುಗರ್ ಟೆಸ್ಟ್ ಮಾಡ್ಸೋಕ್ ಹೋಗ್ಬೇಕಲ್ಲ, ಬೇಗ ರೆಡಿ ಆಗೋ. ಫ್ಯಾಕ್ಟ್ರಿಗೆ ಹೋಗ್ತಾ ದಾರಿಲಿರೋ ಆಸ್ಪತ್ರೆಗೆ ಹೋಗೋಣ.
7: ಬೇಡ ಮಗ, ನಾನೇ ಹೋಗ್ತೀನಿ. ಈಗ ನಮ್ಮನೆ ಹತ್ರ ನಮ್ಮ ಕ್ಲಿನಿಕ್ ಆರಂಭ ಮಾಡಿದ್ದಾರೆ. ಅಲ್ಲಿ ಬಿಪಿ ಶುಗರ್ ಉಚಿತವಾಗಿ ಟೆಸ್ಟ್ ಮಾಡ್ತಾರೆ, ಜೊತೆಗೆ ಔಷಧಿನೂ ಉಚಿತವಾಗಿ ಕೊಡ್ತಾರೆ.
8: ಹೌದಪ್ಪ, ನಡ್ಕೊಂಡೇ ಹೋಗಬಹುದಾ? ಫ್ರೀಯಾಗಿ ಔಷಧಿ ಕೊಡ್ತಾರಾ?
7: ಹ್ಮ್, ನಮ್ಮಂಥವ್ರಿಗೆ ಎಷ್ಟು ಅನುಕೂಲ ಆಯ್ತು ನೋಡು. ಮನೆ ಹತ್ರ ನಮ್ಮ ಕ್ಲಿನಿಕ್ ಇರೋದ್ರಿಂದ ನಿನಗೂ ಟೆನ್ಷನ್ ಇಲ್ಲ, ಪ್ರತಿ ತಿಂಗಳು ಅಲ್ಲೇ ಮಾತ್ರೆ ತಗೋತೀನಿ.
9: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್. ನಿಮ್ಮ ಮನೆ ಹತ್ತಿರವಿರುವ ನಮ್ಮ ಕ್ಲಿನಿಕ್ನಲ್ಲಿ ಪ್ರಾಥಮಿಕ ಹಂತದ ಆರೋಗ್ಯ ಸೇವೆಗಳನ್ನು ಉಚಿತವಾಗಿ ಪಡೆಯಿರಿ. ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 9:00 ಸಂಜೆ 4:30 ನಿಮ್ಮ ಸೇವೆಗೆ ಸಿದ್ಧ ನಮ್ಮ ಕ್ಲಿನಿಕ್. ಕಟ್ಟಣೆ ರಾಷ್ಟೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

ಕೇಳುಗರೆ, ಇದುವರೆಗೂ ರೈತರಿಗಾಗಿನ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಎಲ್ನಿನೋ ಪರಿಣಾಮದಿಂದ ಮಳೆ ಕೊರತೆಯಾಗಿರುವ ಸಂದರ್ಭದಲ್ಲಿ ತೋಟಗಾರಿಕೆ ಬೆಳೆಗಳ ನಿರ್ವಹಣೆ ಕುರಿತು ತೋಟಗಾರಿಕೆ ಇಲಾಖೆಯ ಜಂಟಿ ನಿರ್ದೇಶಕರಾದ ಡಾಕ್ಟರ್ ಹೆಚ್.ಆರ್. ಯೋಗೇಶ್ ಅವರೊಂದಿಗೆ ಸಂದರ್ಶನ ನೇರ ಫೋನ್ ಇನ್ ಕಾರ್ಯಕ್ರಮ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಅರಕಲಗೂಡು ವಿ. ಮಧುಸೂಧನ್.

ಆಕಾಶವಾಣಿ ಹಾಸನ ಎಫ್ಎಂ ಸಮಯ 7:34. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೊದಲಿಗೆ ವಾಣಿಜ್ಯ ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳು.

0: ಆಕಾಶವಾಣಿ ಇನ್ನೀಗ ಪ್ರಕಟಣೆ 7:35 ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಪತ್ರಿಕೆ ಎಂದರೆ ಸುದ್ದಿ, ಪತ್ರಿಕೆ ಎಂದರೆ ಸಂತೋಷ, ಪತ್ರಿಕೆ ಎಂದರೆ ಶಿಕ್ಷಣ, ಸಂಸ್ಕೃತಿ, ವಿಜ್ಞಾನ ಎಲ್ಲವೂ.
2: ಪತ್ರಿಕೆ ಜನಜೀವನದ ಪ್ರತಿಬಿಂಬ, ಪತ್ರಿಕೆ ಜನಜೀವನಕ್ಕೆ ಗತಿಬಿಂಬ. ವಿಶ್ವದ ಎಲ್ಲ ಕ್ಷೇತ್ರಗಳ ಸಾಧಕರು ಪತ್ರಿಕೆಗಳಿಂದ ಪ್ರೇರಣೆ ಪಡೆದವರೇ. ಮಕ್ಕಳು ಎಳವೆಯಿಂದಲೇ ಪತ್ರಿಕೆಗಳನ್ನು ಓದುವಂತೆ ಪ್ರೇರೇಪಿಸಿ ಅವರ ಸರ್ವತೋಮುಖ ಬೆಳವಣಿಗೆಗೆ ಕಾರಣರಾಗೋಣ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಉಪಗ್ರಹ ಉಡಾವಣಾ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಇಂಡೋನೇಷ್ಯಾಕ್ಕೆ ಬೆಂಬಲ ನೀಡಲು ಭಾರತ ಸಿದ್ದ, ಪ್ರಧಾನಿ ನರೇಂದ್ರ ಮೋದಿ. ಕೇರಳಂನ ವಯನಾಡ್ ಜಿಲ್ಲೆಯಲ್ಲಿ ಭೂಕುಸಿತ, 6 ಮಂದಿ ಸಾವು, 6 ಜನರು ನಾಪತ್ತೆ. ಅಮೆರಿಕ ಜೊತೆ ಅಂತಿಮ ಒಪ್ಪಂದ ಕುರಿತು ಮಾತುಕತೆ ನಡೆಸಲು ಇರಾನ್ ನಕಾರ. ಫಿಫಾ ವಿಶ್ವಕಪ್ ಫುಟ್ಬಾಲ್ 16ರ ಸುತ್ತಿನ ಪಂದ್ಯದಲ್ಲಿಂದು ಅರ್ಜೆಂಟೀನಾ ಈಜಿಪ್ಟ್ ಮುಖಾಮುಖಿ. ವಾರ್ತೆಗಳ ವಿವರ: ಜಕಾರ್ತದಲ್ಲಿ ಇಂದು ಇಂಡೋನೇಷ್ಯಾ ಸಂಸತ್ತಿನ ಜಂಟಿ ಅಧಿವೇಶನ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಮಾತನಾಡಿದರು. ಭಾರತ ಮತ್ತು ಇಂಡೋನೇಷ್ಯಾ ವ್ಯಾಪಕ ಶ್ರೇಣಿಯ ಕ್ಷೇತ್ರಗಳಲ್ಲಿ ಸಹಕಾರ ಬಲಪಡಿಸಲು ಅಪಾರ ಅವಕಾಶಗಳನ್ನು ಹೊಂದಿದೆ. ಭಾರತದ 140 ಕೋಟಿ ಜನರು ಮತ್ತು ಇಂಡೋನೇಷ್ಯಾದ 29 ಕೋಟಿ ಜನರು ಸಹಯೋಗದಲ್ಲಿ ಪ್ರಗತಿಯತ್ತ ಒಟ್ಟಾಗಿ ಮುನ್ನಡೆದಾಗ ಇತಿಹಾಸ ನಿರ್ಮಾಣವಾಗುತ್ತದೆ ಎಂದು ಅವರು ಪ್ರತಿಪಾದಿಸಿದರು. ಜಂಟಿ ಕಾರ್ಯಪಡೆಯ ಕಾರ್ಯವಿಧಾನದ ಮೂಲಕ ಭಯೋತ್ಪಾದನೆಯನ್ನು ಎದುರಿಸಲು ಉಭಯ ದೇಶಗಳು ನಿಕಟವಾಗಿ ಕಾರ್ಯನಿರ್ವಹಿಸುತ್ತಿವೆ. ಮುಕ್ತ ಮತ್ತು ಎಲ್ಲರನ್ನೂ ಒಳಗೊಂಡ ಇಂಡೋ ಪೆಸಿಫಿಕ್ಗೆ ತನ್ನ ಬದ್ದತೆಯನ್ನು ಭಾರತ ಪುನರುಚ್ಚರಿಸಿದೆ. ಈ ಪ್ರದೇಶದಲ್ಲಿ ಸಂಚಾರದ ಸ್ವಾತಂತ್ರ್ಯವನ್ನು ಖಾತರಿಪಡಿಸುವುದು ಅಗತ್ಯವಿದೆ ಎಂದು ಹೇಳಿದ್ದಾರೆ. ಉಪಗ್ರಹ ಉಡಾವಣಾ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಇಂಡೋನೇಷ್ಯಾಗೆ ಬೆಂಬಲ ನೀಡಲು ಭಾರತ ಸಿದ್ದವಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಇಂಡೋನೇಷ್ಯಾದಲ್ಲಿ ವಿದೇಶಿ ಕ್ಯಾಂಪಸ್ ಸ್ಥಾಪಿಸಲು ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಐಐಎಂಗೆ ಅನುಮೋದನೆ ನೀಡುವುದರ ಜೊತೆಗೆ ಭಾರತದ ಶಿಕ್ಷಣ ಕ್ಷೇತ್ರದಲ್ಲಿ ನೂತನ ಅಧ್ಯಾಯ ಸೇರ್ಪಡೆಯಾಗಿದೆ ಎಂದು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ತಿಳಿಸಿದ್ದಾರೆ. ಇಂಡೋನೇಷ್ಯಾ ಭೇಟಿಯ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಪ್ರಸ್ತಾವನೆಯನ್ನು ಅನುಮೋದಿಸಿದ್ದಾರೆ. ಇಂತಹ ಪ್ರತಿಷ್ಠಿತ ಸಂಸ್ಥೆಯ ವಿದೇಶಿ ಕ್ಯಾಂಪಸ್ ಸ್ಥಾಪನೆಯು ಭಾರತದ ಜ್ಞಾನ ಪರಂಪರೆ ಮತ್ತು ಶಿಕ್ಷಣ ವ್ಯವಸ್ಥೆಯನ್ನು ಜಾಗತೀಕರಣಗೊಳಿಸುವ ನಿಟ್ಟನಲ್ಲಿ ಮಹತ್ವದ ಹೆಜ್ಜೆಯಾಗಿದೆ ಎಂದು ಅವರು ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು 20,000ಕ್ಕೂ ಹೆಚ್ಚು ಕೃಷಿ ಉದ್ಯಮಿಗಳು ಮತ್ತು 20 ಲಕ್ಷ ರೈತರನ್ನು ಸಬಲೀಕರಣಗೊಳಿಸುವ ಗುರಿ ಹೊಂದಿರುವ ಪ್ರಗತಿ ಯೋಜನೆಯನ್ನು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಉದ್ಘಾಟಿಸಿದರು. ಈ ಕುರಿತು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಸಚಿವರು, ವಿಕಸಿತ ಭಾರತ ದೃಷ್ಟಿಕೋನ ಸಾಧಿಸಲು ಕೃಷಿ ಸಮೃದ್ಧ ಗ್ರಾಮಗಳು ಮತ್ತು ಸಮೃದ್ಧ ರೈತರನ್ನು ಅಭಿವೃದ್ಧಿಪಡಿಸುವ ಅಗತ್ಯವಿದೆ. ಈ ದೃಷ್ಟಿಕೋನವನ್ನು ಸಾಧಿಸಲು ಸರ್ಕಾರ ಎಲ್ಲಾ ಪ್ರಯತ್ನಗಳನ್ನು ಮಾಡುತ್ತಿದೆ. ಈ ಪ್ರಯತ್ನಗಳಿಗೆ ಇತರ ಸಂಸ್ಥೆಗಳು ಕೈಜೋಡಿಸಿದಾಗ ಕೆಲಸ ವೇಗ ಪಡೆಯುತ್ತದೆ ಎಂದು ಹೇಳಿದ್ದಾರೆ. ಪ್ರಗತಿ ಯೋಜನೆಯಡಿ 26,000 ಸಣ್ಣ ಉದ್ಯಮಿಗಳಿಗೆ ತರಬೇತಿ ನೀಡಲು ಸರ್ಕಾರ ನಿರ್ಧರಿಸಿದೆ. ಈ ಉದ್ಯಮಿಗಳು ಒಂದು ಹಳ್ಳಿಯೊಳಗೆ ಕೆಲಸ ಮಾಡುತ್ತಾರೆ ಮತ್ತು ಗ್ರಾಮದ ಕೃಷಿಯನ್ನು ಪರಿವರ್ತಿಸಲು 100ರಿಂದ 200 ರೈತರೊಂದಿಗೆ ಸಹಕರಿಸುತ್ತಾರೆ ಎಂದು ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ಭಾರತದ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಅವರು ಬಹ್ರೇನ್ ಉಪಪ್ರಧಾನಿ ಖಾಲಿದ್ ಬಿನ್ ಅಬ್ದುಲ್ಲಾ ಅಲ್ ಖಲೀಫಾ ಅವರನ್ನು ಭೇಟಿಯಾಗಿ ಮಹತ್ವದ ಚರ್ಚೆ ನಡೆಸಿದ್ದಾರೆ. ಈ ಕುರಿತು ಮಾಹಿತಿ ಹಂಚಿಕೊಂಡಿರುವ ಡಾ ಎಸ್ ಜೈಶಂಕರ್, ಸಭೆಯಲ್ಲಿ ಉಭಯ ದೇಶಗಳ ನಡುವಿನ ವಿವಿಧ ವಲಯಗಳ ದ್ವಿಪಕ್ಷೀಯ ಸಹಕಾರವನ್ನು ಮತ್ತಷ್ಟು ಮುಂದುವರೆಸುವ ಕುರಿತು ಸುದೀರ್ಘವಾಗಿ ಚರ್ಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಇದರೊಂದಿಗೆ ಪ್ರಚಲಿತ ಪ್ರಾದೇಶಿಕ ವಿದ್ಯಮಾನಗಳು ಮತ್ತು ಪರಿಸ್ಥಿತಿಯ ಕುರಿತಾಗಿಯೂ ಉಭಯ ನಾಯಕರು ತಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಂಡರು. ಜಮ್ಮು ಶ್ರೀನಗರ ಕಾರಿಡಾರ್ನಲ್ಲಿ 36 ಸುರಂಗಗಳು, 14 ಕಿಲೋಮೀಟರ್ ವಿಸ್ತೀರ್ಣದ ಜೋಜಿಲಾ ಸುರಂಗ, ಕೇದಾರ್ನಾಥ್ ರೋಪ್ವೇ ಮತ್ತು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ವರ್ಧಿತ ರಸ್ತೆ ಸಂಪರ್ಕ ಸೇರಿದಂತೆ ಪ್ರಮುಖ ಮೂಲಸೌಕರ್ಯ ಯೋಜನೆಗಳು ಸಂಪರ್ಕವನ್ನು ಬಲಪಡಿಸುತ್ತವೆ. ಅಲ್ಲದೆ ದೇಶದ ಅಭಿವೃದ್ಧಿಯನ್ನು ವೇಗಗೊಳಿಸುತ್ತಿದೆ ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ ವಿಕಸಿತ ಭಾರತ ಸಮಾವೇಶ ಉದ್ದೇಶಿಸಿ ಮಾತನಾಡಿದ ಅವರು, ಮೂಲಸೌಕರ್ಯ ನೇತೃತ್ವದ ಬೆಳವಣಿಗೆಯ ಮೇಲೆ ಸರ್ಕಾರ ಗಮನ ಹರಿಸುತ್ತಿದೆ. ರಾಜಕೀಯವು ಸಾಮಾಜಿಕ ಆರ್ಥಿಕ ಪರಿವರ್ತನೆಯ ಸಾಧನವಾಗಿ ಕಾರ್ಯನಿರ್ವಹಿಸಬೇಕು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಉಕ್ಕಿನ ಉದ್ಯಮದ ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸಲು ಮತ್ತು ವಲಯದಲ್ಲಿ ಬೆಳವಣಿಗೆಯನ್ನು ಹೆಚ್ಚಿಸಲು ಕೇಂದ್ರ ಸರ್ಕಾರ ಉಕ್ಕು ಉದ್ಯಮದೊಂದಿಗೆ ನಿಕಟವಾಗಿ ಕೆಲಸ ಮಾಡಲು ಬದ್ದವಾಗಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ಕೇಂದ್ರ ಭಾರಿ ಕೈಗಾರಿಕೆ ಮತ್ತು ಉಕ್ಕು ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರೊಂದಿಗೆ ಸಚಿವ ಪಿಯೂಷ್ ಗೋಯಲ್ ಸಭೆ ನಡೆಸಿದರು. ಸಭೆಯಲ್ಲಿ ಉಕ್ಕು, ಸ್ಟೇನ್ಲೆಸ್ ಸ್ಟೀಲ್ ಮತ್ತು ಮೆಟ್ಕೋಕ್ ಕೈಗಾರಿಕೆಗಳ ಪ್ರಮುಖ ನಾಯಕರೊಂದಿಗೆ ವಲಯದ ಸ್ಪರ್ಧಾತ್ಮಕತೆಯನ್ನು ಬಲಪಡಿಸಲು ಮತ್ತು ಹೊಸ ಬೆಳವಣಿಗೆಯ ಅವಕಾಶಗಳನ್ನು ತೆರೆಯುವ ಕುರಿತು ರಚನಾತ್ಮಕ ಚರ್ಚೆಗಳು ನಡೆದಿವೆ. ಬಲವಾದ ಮತ್ತು ಹೆಚ್ಚು ಸ್ವಾವಲಂಬಿ ಭಾರತವನ್ನು ನಿರ್ಮಿಸಲು ಸರ್ಕಾರ ಉದ್ಯಮದೊಂದಿಗೆ ನಿಕಟ ಸಹಯೋಗ ಬೆಳೆಸಲು, ಅದರ ಆಕಾಂಕ್ಷೆಗಳನ್ನು ಬೆಂಬಲಿಸಲು ಮತ್ತು ಈ ವಲಯಗಳಲ್ಲಿ ಬಲವಾದ ಬೆಳವಣಿಗೆಯನ್ನು ಹೆಚ್ಚಿಸಲು ಸಂಪೂರ್ಣವಾಗಿ ಬದ್ದವಾಗಿದೆ ಎಂದು ಸಚಿವ ಪಿಯೂಷ್ ಗೋಯಲ್ ಪುನರುಚ್ಚರಿಸಿದ್ದಾರೆ. ಕೇರಳಂನ ವಯನಾಡು ಜಿಲ್ಲೆಯ ಮೆಪ್ಪಾಡಿ ಬಳಿಯ ಕಲ್ಲಾಡಿಯಲ್ಲಿ ವಯನಾಡು ಸುರಂಗ ರಸ್ತೆ ಯೋಜನೆಯ ನಿರ್ಮಾಣ ಸ್ಥಳದಲ್ಲಿ ಇಂದು ಸಂಭವಿಸಿದ ಭೀಕರ ಮಣ್ಣು ಕುಸಿತದಲ್ಲಿ ಮೂವರು ಮೃತಪಟ್ಟಿದ್ದು ಆರು ಮಂದಿ ಕಾಣೆಯಾಗಿದ್ದಾರೆ. ಅವಶೇಷಗಳ ಅಡಿ ಸಿಲುಕಿದ ಏಳು ಮಂದಿ ಕಾರ್ಮಿಕರನ್ನು ರಕ್ಷಿಸಲಾಗಿದ್ದು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ನಿರಂತರ ಮತ್ತು ಧಾರಾಕಾರ ಮಳೆಯಿಂದಾಗಿ ನಿರ್ಮಾಣ ಸ್ಥಳದಲ್ಲಿ ಭೂಕುಸಿತ ಸಂಭವಿಸಿದೆ ಎಂದು ಕೇರಳಂ ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ತಿಳಿಸಿದೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಕೇರಳ ಮುಖ್ಯಮಂತ್ರಿ ವಿಡಿ ಸತೀಶನ್, ವಯನಾಡು ಸುರಂಗ ನಿರ್ಮಾಣ ಸ್ಥಳದಲ್ಲಿ ಉಂಟಾದ ಮಣ್ಣು ಕುಸಿತ ದುರದೃಷ್ಟಕರ ಘಟನೆಯಾಗಿದೆ. ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರಗಳ ಎಚ್ಚರಿಕೆಗಳ ನಂತರವೂ ಅಗೆದ ಮಣ್ಣನ್ನು ತೆಗೆದುಹಾಕುವಂತೆ ಅಧಿಕಾರಿಗಳ ನಿರ್ದೇಶನವನ್ನು ಪಾಲಿಸಲು ಗುತ್ತಿಗೆದಾರರು ವಿಫಲರಾಗಿದ್ದಾರೆ ಎಂದು ಆರೋಪಿಸಿದ್ದಾರೆ. ರಕ್ಷಣಾ ಕಾರ್ಯಾಚರಣೆಗಾಗಿ ರಾಷ್ಟೀಯ ವಿಪತ್ತು ನಿರ್ವಹಣಾ ಪಡೆ, ರಾಜ್ಯ ಪೊಲೀಸ್ ಮತ್ತು ಅಗ್ನಿಶಾಮಕ ಹಾಗೂ ರಕ್ಷಣಾ ಸೇವೆಗಳ ತಂಡಗಳನ್ನು ನಿಯೋಜನೆ ಮಾಡಲಾಗಿದೆ. ನಿರಂತರ ಮಳೆ ಮತ್ತು ಮಣ್ಣಿನ ಸ್ವರೂಪವು ರಕ್ಷಣಾ ಕಾರ್ಯಾಚರಣೆಗೆ ಅಡ್ಡಿಯಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಈ ನಡುವೆ ಭಾರತೀಯ ಹವಾಮಾನ ಇಲಾಖೆಯು ವಯನಾಡು ಮತ್ತು ಕಲ್ಲಿಕೋಟೆ ಪ್ರದೇಶಗಳಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಿದ್ದು ಈ ಭಾಗದಲ್ಲಿ ಅತಿ ಹೆಚ್ಚು ಮಳೆಯಾಗುವ ಮುನ್ಸೂಚನೆ ನೀಡಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್

0: ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಹೇಳಿಕೆಗಳ ನಂತರ ಇರಾನ್ ವಿದೇಶಾಂಗ ಸಚಿವ ಸೈಯದ್ ಅಬ್ಬಾಸ್ ರಾಖ್ಚಿ ಅವರು ಅಮೆರಿಕ ಜೊತೆ ಅಂತಿಮ ಒಪ್ಪಂದ ಕುರಿತು ಮಾತುಕತೆ ನಡೆಸಲು ದೃಢವಾಗಿ ನಿರಾಕರಿಸಿದ್ದಾರೆ. ಇರಾನ್ ಮತ್ತು ಅಮೆರಿಕ ನಡುವಿನ ಒಪ್ಪಂದ ಉಲ್ಲೇಖಿಸಿ ಸಾಮಾಜಿಕ ಜಾಲತಾಣದಲ್ಲಿ ಅವರು ಅಮೆರಿಕ ತನ್ನ ಬದ್ದತೆಗಳನ್ನು ಪೂರೈಸುವವರೆಗೆ ಇರಾನ್ ಮಾತುಕತೆಗಳನ್ನು ಪ್ರಾರಂಭಿಸುವುದಿಲ್ಲ ಎಂದು ತಿಳಿಸಿದ್ದಾರೆ. ಇದಕ್ಕೂ ಮುನ್ನ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾತನಾಡಿ ಇರಾನ್ ಜೊತೆ ಅಮೆರಿಕ ಒಪ್ಪಂದ ಮಾಡಿಕೊಳ್ಳುತ್ತದೆ, ಅಗತ್ಯವಿದ್ದರೆ ಇರಾನ್ನ ನಿರ್ಣಾಯಕ ಮೂಲಸೌಕರ್ಯಗಳ ಮೇಲೆ ಅಮೆರಿಕ ದಾಳಿ ನಡೆಸುತ್ತದೆ ಎಂದು ಹೇಳಿದ್ದಾರೆ. ಈ ಹೇಳಿಕೆಯನ್ನು ಇರಾನ್ ಬಲವಾಗಿ ಖಂಡಿಸಿತು. ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಅವರು ನವದೆಹಲಿಯಲ್ಲಿ ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಮನ್ಸುಖ್ ಮಾಂಡವ್ಯ ಮತ್ತು ರಕ್ಷಣಾ ಖಾತೆ ರಾಜ್ಯ ಸಚಿವ ಸಂಜಯ್ ಸೇಠ್ ಅವರೊಂದಿಗೆ ಉನ್ನತ ಮಟ್ಟದ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಈ ವೇಳೆ ಮಾತನಾಡಿದ ಸಚಿವ ಜೆಪಿ ನಡ್ಡಾ, ಕ್ಷಯರೋಗ ನಿರ್ಮೂಲನೆ ಮಾಡಲು ಕೇಂದ್ರ ಸರ್ಕಾರ ಕಟಿಬದ್ದವಾಗಿದೆ. ಈ ನಿಟ್ಟನಲ್ಲಿ ಎಲ್ಲಾ ಸಚಿವಾಲಯಗಳು ತಮ್ಮ ಪ್ರಯತ್ನಗಳನ್ನು ತೀವ್ರಗೊಳಿಸುವಂತೆ ಒತ್ತಾಯಿಸಿದ್ದಾರೆ. ಕ್ಷಯರೋಗ ಮುಕ್ತ ಭಾರತ ಈ ಗುರಿಯನ್ನು ಸಾಧಿಸುವಲ್ಲಿ ಯುವಕರ ಪಾತ್ರ ಮಹತ್ವದ್ದಾಗಿದ್ದು ರಾಷ್ಟವ್ಯಾಪಿ ಅಭಿಯಾನ ವೇಗಗೊಳಿಸಲು ಮೈ ಭಾರತ್, ರಾಷ್ಟೀಯ ಸೇವಾ ಯೋಜನೆ ಎನ್ಎಸ್ಎಸ್ ಮತ್ತು ರಾಷ್ಟೀಯ ಕೆಡೆಟ್ ಕಾರ್ಪ್ಸ್ ಎನ್ಸಿಸಿಯ ಸ್ವಯಂ ಸೇವಕರನ್ನು ಸಕ್ರಿಯವಾಗಿ ಸಜ್ಜುಗೊಳಿಸುವಂತೆ ಅವರು ಸಲಹೆ ನೀಡಿದ್ದಾರೆ. ಏಕ್ ಪೇಡ್ ಮಾ ಕೆ ನಾಮ್ ಅಭಿಯಾನದಡಿ ದೆಹಲಿಯಲ್ಲಿ 70 ಲಕ್ಷ ಸಸಿಗಳನ್ನು ನೆಡುವ ಅಭಿಯಾನಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ದೆಹಲಿಯ ಪರಿಸರವನ್ನು ಪರಿವರ್ತಿಸುವ ಗುರಿಯನ್ನು ಹೊಂದಿರುವ ಈ ಅಭಿಯಾನವು ಮಹತ್ವದ ಉಪಕ್ರಮವಾಗಿದೆ. ದೆಹಲಿ ಸರ್ಕಾರ ಈ ದಿಕ್ಕಿನಲ್ಲಿ ಸಕಾರಾತ್ಮಕ ಹೆಜ್ಜೆ ಇಟ್ಟಿದೆ ಮತ್ತು ಈ ಪ್ರದೇಶದ 5,000 ಹೆಕ್ಟೇರ್ ಅನ್ನು ಅರಣ್ಯ ಭೂಮಿಯಾಗಿ ಘೋಷಿಸಿದೆ ಎಂದು ಹೇಳಿದ್ದಾರೆ. ಮುಂದಿನ 4 ವರ್ಷಗಳಲ್ಲಿ 6,300 ಹೆಕ್ಟೇರ್ ಹಸಿರು ವಲಯವನ್ನು ಅರಣ್ಯ ಭೂಮಿಯಾಗಿ ಸಂಪೂರ್ಣವಾಗಿ ಅಭಿವೃದ್ಧಿಪಡಿಸಲು ಮತ್ತು ಅದರ ರಕ್ಷಣೆಯನ್ನು ಖಚಿತಪಡಿಸಿಕೊಳ್ಳಲು ಕೇಂದ್ರ ಸರ್ಕಾರ ಮತ್ತು ದೆಹಲಿ ಸರ್ಕಾರ ಸಂಕಲ್ಪಿಸಿದೆ ಎಂದು ಅವರು ತಿಳಿಸಿದ್ದಾರೆ. ಅಮೆರಿಕದ ಅಟ್ಲಾಂಟಾದಲ್ಲಿ ಇಂದು ರಾತ್ರಿ ನಡೆಯುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 16ರ ಸುತ್ತಿನ ಪಂದ್ಯದಲ್ಲಿ ಅರ್ಜೆಂಟೀನಾ ತಂಡ ಈಜಿಪ್ಟ್ ವಿರುದ್ದ ಸೆಣಸಾಟ ನಡೆಸಲಿದೆ. ನಂತರ ವ್ಯಾಂಕೋವರ್ನಲ್ಲಿ ನಡೆಯುವ 16ರ ಸುತ್ತಿನ ಮತ್ತೊಂದು ಪಂದ್ಯದಲ್ಲಿ ಸ್ವಿಟ್ಜರ್ಲೆಂಡ್ ಮತ್ತು ಕೊಲಂಬಿಯಾ ತಂಡಗಳು ಮುಖಾಮುಖಿಯಾಗಲಿವೆ. ಇದಕ್ಕೂ ಮುನ್ನ ಸಿಯಾಟಲ್ನಲ್ಲಿ ಇಂದು ನಡೆದಂತಹ 16ರ ಸುತ್ತಿನ ಪಂದ್ಯದಲ್ಲಿ ಅಮೆರಿಕ ತಂಡವನ್ನು 4-1 ಗೋಲುಗಳಿಂದ ಮಣಿಸಿ ಬೆಲ್ಜಿಯಂ ತಂಡ ಕ್ವಾರ್ಟರ್ ಫೈನಲ್ಗೆ ಪ್ರವೇಶ ಪಡೆದಿದೆ. ಇದೇ ಶುಕ್ರವಾರ ಲಾಸ್ ಆಂಜಲಿಸ್ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಬೆಲ್ಜಿಯಂ ತಂಡ ಸ್ಪೇನ್ ತಂಡವನ್ನು ಎದುರಿಸಲಿದೆ. ಇಂಗ್ಲೆಂಡ್ನ ನಾಟಿಂಗ್ಹ್ಯಾಮ್ನ ಟ್ರೆಂಟ್ ಬ್ರಿಡ್ಜ್ನಲ್ಲಿ ಇಂದು ರಾತ್ರಿ ನಡೆಯಲಿರುವ 5 ಪಂದ್ಯಗಳ ಪುರುಷರ ಅಂತಾರಾಷ್ಟೀಯ ಟಿ20 ಕ್ರಿಕೆಟ್ ಸರಣಿಯ 3ನೇ ಪಂದ್ಯದಲ್ಲಿ ಭಾರತ ತಂಡ ಆತಿಥೇಯ ಇಂಗ್ಲೆಂಡ್ ವಿರುದ್ದ ಸೆಣಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10 ಗಂಟೆಗೆ ಆರಂಭವಾಗಲಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಮಿತಿ ಸೂಚ್ಯಂಕ ಸೆನ್ಸೆಕ್ಸ್ 104 ಅಂಕಗಳಷ್ಟು ಇಳಿಕೆಯಾಗಿದ್ದು ದಿನದ ಅಂತ್ಯಕ್ಕೆ 78,181 ಅಂಕಗಳಷ್ಟು ದಾಖಲಾಗಿದೆ. ಇದೇ ವೇಳೆ ರಾಷ್ಟೀಯ ಸಮಿತಿ ಸೂಚ್ಯಂಕ ನಿಫ್ಟಿ 32 ಅಂಕಗಳಷ್ಟು ಇಳಿಕೆಯನ್ನು ಕಂಡಿದ್ದು ದಿನದ ಅಂತ್ಯಕ್ಕೆ 24,399 ಅಂಕಗಳಷ್ಟು ದಾಖಲಾಗಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿಂದು ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 94.96 ರೂಪಾಯಿಯಷ್ಟಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉಪಗ್ರಹ ಉಡಾವಣಾ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಇಂಡೋನೇಷ್ಯಾಗೆ ಬೆಂಬಲ ನೀಡಲು ಭಾರತ ಸಿದ್ಧ, ಪ್ರಧಾನಿ ನರೇಂದ್ರ ಮೋದಿ. ಕೇರಳಂನ ವಯನಾಡು ಜಿಲ್ಲೆಯಲ್ಲಿ ಭೂಕುಸಿತ, 3 ಮಂದಿ ಸಾವು, 6 ಜನರು ನಾಪತ್ತೆ. ಅಮೆರಿಕ ಜೊತೆ ಅಂತಿಮ ಒಪ್ಪಂದ ಕುರಿತು ಮಾತುಕತೆ ನಡೆಸಲು ಇರಾನ್ ನಕಾರ. ಫಿಫಾ ವಿಶ್ವಕಪ್ ಫುಟ್ಬಾಲ್ 16ರ ಸುತ್ತಿನ ಪಂದ್ಯದಲ್ಲಿಂದು ಅರ್ಜೆಂಟೀನಾ ಈಜಿಪ್ಟ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
3: ಇದು ಆಕಾಶವಾಣಿ ಹಾಸನ ಎಫ್ಎಂ. ಸಮಯ 7:45:12. ಕೇಳುಗರೆ ಇನ್ನು ಮುಂದೆ ಆಲಿಸಿ ಕನ್ನಡ ಚಿತ್ರಗೀತೆಗಳು. ಕನ್ನಡ ಚಿತ್ರಗೀತೆಗಳಲ್ಲಿ ಮೊದಲಿಗೆ ಕೇಳಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ಎಸ್ ಜಾನಕಿ ಅವರು ಹಾಡಿರುವ ಅಪೂರ್ವ ಸಂಗಮ ಚಿತ್ರದ ಗೀತೆ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಗ ಜೋಡಣೆ ಮಾಡಿದ್ದಾರೆ ಉಪೇಂದ್ರ ಕುಮಾರ್.

0: ಕೇಳುಗರೆ, ಇಂದು ಸಂಜೆ 5 ಗಂಟೆಗೆ ಪ್ರಸಾರವಾಗಲಿರುವ ಆದಿಚುಂಚನಗಿರಿ ಆರೋಗ್ಯವಾಣಿಯಲ್ಲಿ ಕೇಳಿ ಅನ್ನನಾಳ ಹಾಗೂ ಜಠರದ ಕ್ಯಾನ್ಸರ್. ಈ ಕುರಿತು ಕ್ಯಾನ್ಸರ್ ತಜ್ಞರಾದ ಡಾಕ್ಟರ್ ಕೆಸಿ ಲಕ್ಷ್ಮಯ್ಯ ಇವರೊಂದಿಗಿನ ಸಂದರ್ಶನ. ಸಂದರ್ಶಕರು ಸುಜಾತ ಎಫ್ ತಳವಾರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಆದಿಚುಂಚನಗಿರಿ ಆಸ್ಪತ್ರೆ, ಬಿಜಿನಗರ, ನಾಗಮಂಗಲ. ತಪ್ಪದೇ ಕೇಳಿ ಆದಿಚುಂಚನಗಿರಿ ಆರೋಗ್ಯವಾಣಿ ಇಂದು ಸಂಜೆ 5 ಗಂಟೆಗೆ.
1: ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಪಿಬಿ ಶ್ರೀನಿವಾಸ್ ಮತ್ತು ಎಸ್ ಜಾನಕಿಯವರ ಕಂಠಸಿರಿಗಳಲ್ಲಿ ರಾಜನ್ ಮತ್ತು ನಾಗೇಂದ್ರ ಅವರ ಸಂಗೀತ ಸಂಯೋಜನೆ ಇರುವ ಚಿ ಉದಯಶಂಕರ್ ಅವರ ಸಾಹಿತ್ಯದ 2 ಕನಸು ಚಿತ್ರದ ಗೀತೆ.

ನೀವು ಕೇಳ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಹಾಸನ ಆಕಾಶವಾಣಿಯಲ್ಲಿ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಕೊನೆಯದಾಗಿ ಕೇಳಿ ಎಸ್ಪಿ ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರ ಅವರು ಹಾಡಿರುವ ಈ ಹೃದಯ ನಿನಗಾಗಿ ಚಿತ್ರದ ಗೀತೆ.

0: ಗೆಳತಿಯರಿಗೆಲ್ಲ ನಮಸ್ಕಾರ. ನಿಮಗೆಲ್ಲ ಇಂದಿನ ವನಿತಾ ವಿಹಾರಕ್ಕೆ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ಕೇಳಿ, ಹೆಣ್ಣು ಮಕ್ಕಳಲ್ಲಿ ಮಾನಸಿಕ ಕಾಯಿಲೆಗಳ ಲಕ್ಷಣಗಳು ಮತ್ತು ಚಿಕಿತ್ಸೆ, ಈ ಕುರಿತು ಡಾಕ್ಟರ್ ರಾಜೇಶ್, ಡಾಕ್ಟರ್ ಕಾರ್ತಿಕ್ ಜೆ ಮತ್ತು ವಿದ್ಯಾ ಸಿಕೆ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸುಜಾತ ಎಫ್ ತಳವಾರ್.
1: ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾನಸಿಕ ಕಾಯಿಲೆಗಳು ಅಂದ್ರೆ ಏನು, ಲಕ್ಷಣಗಳು ಏನಿರುತ್ತೆ, ಚಿಕಿತ್ಸೆಯನ್ನ ಯಾವಾಗ ತೆಗೆದುಕೊಳ್ಬೇಕು, ಈ ಎಲ್ಲ ವಿಷಯಗಳ ಕುರಿತಂತೆ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕೆ ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ ಡಾಕ್ಟರ್ ರಾಜೇಶ್ ಅವರು, ಡಾಕ್ಟರ್ ಕಾರ್ತಿಕ್ ಜೆ ಅವರು, ಹಾಗೆ ವಿದ್ಯಾ ಸಿಕೆ ಅವರು. ಎಲ್ಲರಿಗೂ ನಮಸ್ಕಾರ.
2: ಮೇಡಮ್ ನಮಸ್ತೆ, ಥ್ಯಾಂಕ್ ಯು.
1: ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಮೊದಲಿಗೆ ನಾನು ಡಾಕ್ಟರ್ ರಾಜೇಶ್ ಅವರಿಗೆ ಪ್ರಶ್ನೆ ಕೇಳ್ತೀನಿ. ಸರ್, ಸಾಮಾನ್ಯವಾಗಿ ಮಾನಸಿಕ ಕಾಯಿಲೆಗಳು ಅಂತ ಯಾವ್ಯಾವ್ದನ್ನ ಕರೀತೀರಾ?
2: ಈಗ ಮಾನಸಿಕ ಕಾಯಿಲೆಗಳಲ್ಲಿ ಮುಖ್ಯವಾಗಿ ಎರಡು ವಿಧ ಮೇಡಮ್. ತೀವ್ರತರ ಮಾನಸಿಕ ಕಾಯಿಲೆ, ಅಲ್ಪತರ ಮಾನಸಿಕ ಕಾಯಿಲೆ. ತೀವ್ರತರ ಮಾನಸಿಕ ಕಾಯಿಲೆ 10% ಅಂತ ಹೇಳ್ಬೋದು. ಅಲ್ಪತರ ಮಾನಸಿಕ ಕಾಯಿಲೆ 35-40%. ಇತ್ತೀಚೆಗೆ ಅಂತೂ ಈ ಶಾರ್ಟ್ ಕಟ್ಸ್ ಉಪಯೋಗ ಮಾಡಿಕೊಂಡು ಎಲ್ಲರೂ ಒಂದಲ್ಲ ಒಂದು ರೀತಿ ಸ್ಟ್ರೆಸ್ಗೊಳಗಾಗಿ ಒಂದಲ್ಲ ಒಂದು ಮಾನಸಿಕ ಸಮಸ್ಯೆಗೆ ಒಳಗಾಗ್ತಾ ಇದ್ದಾರೆ. ನಮ್ಮ ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ಏನಿದೆ ಎಲ್ಲೆಡೆ, ಅದರಲ್ಲಿ ನಾವು ಮುಖ್ಯವಾಗಿ ತೀವ್ರತರ ಮಾನಸಿಕ ಕಾಯಿಲೆಗಳಿಗೆ ಮೊದಲು ಚಿಕಿತ್ಸೆ ಆಗಬೇಕು. ತೀವ್ರತರ ಮಾನಸಿಕ ಕಾಯಿಲೆಯಲ್ಲಿ ಮುಖ್ಯವಾದದ್ದು ಚಿತ್ತವಿಕಲತೆ, ಅಕ್ಯೂಟ್ ಸೈಕೋಸಿಸ್ ಅಂತ ಹೇಳ್ತೀವಿ. ಇದೇನು ಲಕ್ಷಣಗಳು ಹೇಗಿರ್ತದೆ ಅಂದರೆ, ಪೇಷಂಟು ವಿಚಿತ್ರವಾಗಿ ನಡ್ಕೊಳ್ತಾನೆ, ತನ್ನಷ್ಟಕ್ಕೆ ತಾನೇ ಮಾತಾಡ್ತಾನೆ, ತನ್ನಷ್ಟಕ್ಕೆ ತಾನೇ ನಗಾಡ್ತಾನೆ. ಅವನು ಈ ಲೋಕದಲ್ಲಿ ಇರಲ್ಲ, ಅವನದೇ ಆದಂಥ ಒಂದು ಲೋಕದಲ್ಲಿ ಇರ್ತಾನೆ. ಪ್ರತಿ ಹೆಜ್ಜೆ ಹೆಜ್ಜೆಗೂ ಸಂಶಯಾಸ್ಪದವಾಗಿ ನೋಡ್ತಾ ಇರ್ತಾನೆ. ಈ ಸಂಶಯ ಅಂದರೆ ನಿಮಗೆ ಒಂದು ಡೌಟ್ ಬರ್ಬೋದು, ಏನಿದು ಈ ಸಂಶಯ ಅಂದರೆ ಅವ್ರು ಏನು ಹೇಳ್ತಾರೆ, ಈ ಥರ ವ್ಯಕ್ತಿಗಳು ಸುತ್ತಮುತ್ತಲಿನ ಜನರು ನನ್ನನ್ನೇ ನೋಡ್ತಾ ಇದ್ದಾರೆ, ನನ್ನ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ. ಇದನ್ನು ನಮ್ಮ ಭಾಷೆಯಲ್ಲಿ ನಾವು ಡೆಲ್ಯೂಷನ್ಸ್ ಅಂತ ಕರಿತೀವಿ. ಇಟ್ಸ್ ಎ ಫಾಲ್ಸ್ ಬಿಲೀಫ್. ಅವನಿಗೆ ಮಾತ್ರ ಅದು ಹಂಗ ಅನ್ನಿಸ್ತಾ ಇರುತ್ತೆ, ಸುತ್ತಮುತ್ತಲ ಜನರಿಗೆ ಅದು ನಾರ್ಮಲ್ ಇರುತ್ತೆ.
1: ಹಲ್ಯೂಸಿನೇಷನ್ ಮತ್ತೆ ಡೆಲ್ಯೂಷನ್ಗೆ ಏನ್ ವ್ಯತ್ಯಾಸ ಇದೆ
2: ಮೇಡಮ್? ಹಲ್ಯೂಸಿನೇಷನ್ ಅಂದ್ರೆ ಅಗೋಚರ ಧ್ವನಿಗಳು ಕೇಳುವಂತದ್ದು ಕಿವಿನಲ್ಲಿ, ಅಂದ್ರೆ ಅದು ಇಟ್ ಇಸ್ ರಿಲೇಟೆಡ್ ಟು ಅವರ್ ಸೆನ್ಸ್ ಆರ್ಗನ್ಸ್, 5 sensory organs ಹಲ್ಯೂಸಿನೇಷನ್. ಡೆಲ್ಯೂಷನ್ ಇಸ್ ಎ ಬಿಲೀಫ್, ಫಾಲ್ಸ್ ಬಿಲೀಫ್. ಯಾವಾಗ ಕೇಳಿದ್ರು ಡೆಲ್ಯೂಷನ್ ಇರುವಂತ ವ್ಯಕ್ತಿ ಬೆಳಿಗ್ಗೆ ಕೇಳಿದ್ರು ಅದೇ ಉತ್ತರ ಕೊಡ್ತಾನೆ, ಎಲ್ಲರೂ ನನ್ನೇ ನೋಡ್ತಾ ಇದಾರೆ, ನನ್ನ ಬಗ್ಗೆ ಮಾತಾಡ್ತಾ ಇದಾರೆ, ನನಗೆ ಯಾರೋ ಮಠ ಮಂತ್ರ ಮಾಡ್ತಾ ಇದ್ದಾರೆ, ಪಿತೂರಿ ಮಾಡ್ತಾ ಇದ್ದಾರೆ, ನನ್ನ ಆಸ್ತಿ ಓಡ್ಕೊಳ್ಳಿಕ್ಕೆ ಹೊಂಚಾಗ್ತಾ ಇದ್ದಾರೆ, ನಮ್ಮ ಮನೆಯವ್ರಿಗೆ ಸಾಯಿಸ್ಲಿಕ್ಕೆ ಹೊಂಚಾಗ್ತಾ ಇದ್ದಾರೆ. ಕೆಲವೊಮ್ಮೆ ಕಾಯಿಲೆ ತೀವ್ರವಾಗಿ ಆಗ್ತಾ ಏನಾಗುತ್ತೆ ಅಂದ್ರೆ, ಮನೆಯವರೇ ಜನರ ಜೊತೆ ಸೇರ್ಕೊಂಡು ನನ್ನ ಸಾಯಿಸ್ಲಿಕ್ಕೆ ಊಟದಲ್ಲಿ ವಿಷ ಮಿಕ್ಸ್ ಮಾಡ್ತಾ ಇದ್ದಾರೆ ಅಂತ ಆ ತರ ಅನುಮಾನ ಬಂದಾಗ ಆ ವ್ಯಕ್ತಿ 8 ದಿವಸದ ಕಾಲ ಊಟ ಮಾಡದೇ ಇರ್ತಾನೆ ಅವನು, ಯಾಕಂದ್ರೆ ಅವ್ರೇನೋ ಪಾಯ್ಸನ್ ಮಿಕ್ಸ್ ಮಾಡಿ ಊಟದಲ್ಲಿ ಕೊಡ್ತಾ ಇದ್ದಾರೆ ಅಂತೇಳಿ. ಇದನ್ನ ನಾವು ಡೆಲ್ಯೂಷನ್ ಆಫ್ ಪರ್ಸಿಕ್ಯೂಷನ್ ಅಂತ ಹೇಳ್ತೀವಿ. ಮೊದಲನೇದು ಎಲ್ಲರೂ ನನ್ನೇ ನೋಡ್ತಾರೆ, ನನ್ನ ವಿಷಯ ಮಾಧ್ಯಮದಲ್ಲಿ ಬರ್ತಾ ಇದೆ, ನನ್ನ ಬಗ್ಗೆನೆ ಮಾತಾಡ್ತಾರೆ ಅನ್ನೋದು ಡೆಲ್ಯೂಷನ್ ಆಫ್ ರೆಫರೆನ್ಸ್ ಅಂತ. ಇನ್ನೊಂದು ಅನುಮಾನ ಇದೇ ತರ ಇರುತ್ತೆ, ನಿಮ್ ತಮ್ಗೆಲ್ಲ ಗೊತ್ತಿರ್ಬೋದು, ಗಂಡ ಹೆಂಡತಿ ಮೇಲೆ ಸಂಶಯ ಪಡುವಂತದ್ದು, ಹೆಂಡತಿ ಗಂಡನ ಮೇಲೆ ಸಂಶಯ ಪಡುವಂತದ್ದು. ವಾಸ್ತವವಾಗಿ ಇರೋದಿಲ್ಲ, ಅದು ಕಾಯಿಲೆಯಿಂದ ಆ ಸಂಶಯ ಬರ್ತಾ ಇರ್ತದೆ. ಅದನ್ನ ನಾವು ಡೆಲ್ಯೂಷನ್ ಆಫ್ ಇನ್ಫಿಡಿಲಿಟಿ ಅಂತ ಹೇಳ್ತೀವಿ. ಇನ್ನೊಂದು ಸಾಮಾನ್ಯವಾಗಿ ಉನ್ಮಾದ ಕಾಯಿಲೆ, ಸ್ಕಿಜೋಫ್ರಿನಿಯಾ, ಪ್ಯಾರನಾಯ್ಡ್ ಸ್ಕಿಜೋಫ್ರಿನಿಯಾ ಕಾಯಿಲೆಯಲ್ಲಿ ಇನ್ನೊಂದು ಡೆಲ್ಯೂಷನ್ ಆಫ್ ಗ್ರ್ಯಾಂಡಿಯೋರ್, ಗ್ರ್ಯಾಂಡಿಯೋಸಿಟಿ ಅಂತ ಹೇಳ್ತೀವಿ. ಡೆಲ್ಯೂಷನ್ ಆಫ್ ಗ್ರ್ಯಾಂಡಿಯೋಸಿಟಿ ಅಂದ್ರೆ ಬಡಾಯಿ ಕೊಚ್ಕೊಳ್ಳೋದು, ನನ್ನ ಹತ್ರ ಕೋಟಿ ಕೋಟಿ ದುಡ್ಡಿದೆ, ನಾನು ಈ ಹಾಸನ ಜಿಲ್ಲೆಯಲ್ಲಿರೋ ಮಕ್ಳಿಗೆಲ್ಲ ಊಟ ಬಟ್ಟೆ ಕೊಡ್ತೀನಿ, ಸ್ಕೂಲ್ ವ್ಯವಸ್ಥೆ ಮಾಡಿಕೊಡ್ತೀನಿ ಅನ್ನೋದು, ಎಷ್ಟು ಬೇಕು ದುಡ್ಡು, ನಾನು ಮಂತ್ರಿ ಆಗಬೇಕು, ಬಡಾಯಿ ಕೊಚ್ಕೊಳ್ಳೋದು. ಹಾಗೆ ಕಾಯಿಲೆ ಜಾಸ್ತಿ ಆಗ್ತಾ ಆಗ್ತಾ ವ್ಯಕ್ತಿ ಏನ್ ಹೇಳ್ತಾನೆ, ತನ್ನ ತಾನೇ ನಾನೇ ದೇವರು ಅಂತಾನೆ. ಇದು ಡೆಲ್ಯೂಷನ್ ಆಫ್ ಗ್ರ್ಯಾಂಡಿಯೋಸಿಟಿ. ಇದು ಸಾಮಾನ್ಯವಾಗಿ ಪ್ಯಾರನಾಯ್ಡ್ ಸ್ಕಿಜೋಫ್ರೆನಿಯಾ, ಉನ್ಮಾದ ಮೇನಿಯಾ ಅಂತ ಏನ್ ಹೇಳ್ತೀವಿ ಆ ಕಾಯಿಲೆನಲ್ಲಿ ಕಾಣುವಂತದ್ದು. ಹ್ಯಾಲುಸಿನೇಷನ್ ಅಂದ್ರೆ ಅಗೋಚರವಾದ ಧ್ವನಿ, ನಮ್ಗೆ ಯಾರಿಗೂ ಕೇಳಲ್ಲ, ಅವ್ರಿಗೆ ಮಾತ್ರ ಧ್ವನಿ ಕೇಳ್ತಾ ಇರುತ್ತೆ ಏಕಾಂತದಲ್ಲಿ ಇದ್ದಾಗ. ನಾನು ಈಗ ತಾನೇ ಹೊಳೆ ನರಸೀಪುರದಲ್ಲಿ ಒಂದು ಪೇಷಂಟ್ ನೋಡ್ಕೊಂಡು ಬಂದೆ. ಆ ಪೇಷಂಟ್ ಏನ್ ಹೇಳ್ತಾ ಇತ್ತು ಅಂದ್ರೆ, ಏನೋ ಅಕ್ಕಪಕ್ಕ ಕಳ್ಳತನ ಆಗಿದೆ ಅಂತೇಳಿ ಅವ್ರ ಮನೆಯವರು ಸಿಸಿ ಕ್ಯಾಮ್ರಾಗಳ ಹಾಕ್ಸ್ಕೊಂಡಿದ್ದಾರೆ ಮನೆ ಸುತ್ತ. ಆ ಕ್ಯಾಮ್ರಾ ಹಾಕ್ಸ್ಕೊಂಡ ಮೇಲೆ ಮನೆ ಒಡತಿಗೆ ಅಕ್ಕಪಕ್ಕದವರು ನನ್ನ ಬಗ್ಗೆ ಮಾತಾಡ್ತಾ ಇದ್ದಾರೆ, ಅವ್ರು ಅಗೋಚರ ಧ್ವನಿ ಕೇಳ್ತಾ ಇರೋದು, ಅವರು ಏನು ಮಾತಾಡ್ತಾ ಇರಲ್ಲ ಬಟ್ ಈಕೆಗೆ ಧ್ವನಿ ಕೇಳ್ತಾ ಇರುತ್ತೆ, ನನ್ನ ಬಗ್ಗೆನೆ ಮಾತಾಡ್ತಾ ಇದ್ದಾರೆ. ಆಮೇಲೆ ನಿಮ್ಮ ಮನೆಯಲ್ಲಿ CCTV ಹಾಕ್ಸಿದಾರಲ್ಲ, ರೆಕಾರ್ಡಿಂಗ್ ಕೊಡಿ ಕೊಡಿ ಅಂತ ಕೇಳ್ತಾ ಇದ್ದಾರೆ ಅಂತ ಹೇಳೋದು. ಬಂದು ಆಚೆ ನೋಡೋದಿದ್ರು, ಯಾರು ಇರಲ್ಲ, ಇವಳಿಗೆ ಮಾತ್ರ ಆ ತರ ಗೋಚರ ಆಗ್ತಾ ಇರ್ತದೆ. ಇದು ಹೆಚ್ಚು ಕಡಿಮೆ ಒಂದು ಒಂದೂವರೆ ತಿಂಗಳಿಂದ ಆಕೆಗಿದೆ. ಇತ್ತೀಚೆಗೆ ಏನ್ ಹೇಳ್ತಾ, ಆ ಮನೆಯಿಂದ ಆಚೆ ಬಂದ್ವಿ, ಯಜಮಾನ್ರು ಕರೆಯೋದು, ಯಜಮಾನ್ರು ಕರೆದು ಬಿಟ್ಟು ಎಲ್ಲಾರು ನೋಡಿ ಅಕ್ಕಪಕ್ಕದವರೆಲ್ಲ ಈ ತರ ಕೇಳ್ತಾ ಇದಾರೆ, ಎಲ್ಲ ನನ್ನ ಬಗ್ಗೆನೆ ಮಾತಾಡ್ತಾ ಇದಾರೆ, ನನ್ನ ವಿಷಯನೇ ಮಾತಾಡ್ತಾ ಇದಾರೆ. ಸೊ ಅಲ್ಯುಸಿನೇಷನ್ ಜೊತೆಗೆ ಈಗ ನನ್ನ ವಿಷಯನೇ ಎಲ್ಲ ಮಾತಾಡ್ತಾ ಇದಾರೆ. ಡೆಲ್ಯೂಷನ್ ಸ್ಟಾರ್ಟ್ ಆಯ್ತು. ಒಂದೂವರೆ ತಿಂಗಳಿಂದ ಅವ್ರು ಏನು ಮಾಡಿಸಿರ್ಲಿಲ್ಲ, ಇವತ್ತೇ ಚಿಕಿತ್ಸೆಗೆ ಬಂದರು. ನಾನು ಅದಕ್ಕೆ ಈ ತರ ಅವ್ರ ಹತ್ರ ಮಾತಾಡಿ ಕೌನ್ಸೆಲಿಂಗ್ ಮಾಡಿ ಇದಕ್ಕೆ ಒಳ್ಳೆ ಚಿಕಿತ್ಸೆ ಇದೆ, ಏನಂದ್ರೆ 6 ತಿಂಗಳು ತಗೋಬೇಕಾಗುತ್ತೆ, ಮತ್ತೆ ಬರಬಾರ್ದು ಕಾಯಿಲೆ, ಮರುಕಳಿಸಬಾರ್ದು ಅಂತ

0: ಹೇಳಿ 6 ಮಂತ್ ಟ್ರೀಟ್ಮೆಂಟ್ ಕೊಡ್ತೇವೆ ಮೇಡಮ್. 6 ಮಂತ್ ಕರೆಕ್ಟಾಗಿ ತಗೊಂಡಿದ್ದೆ ಆದರೆ ಈ ಹ್ಯಾಲುಸಿನೇಷನ್ ಏನಂತ ಹೇಳಿದ್ವಿ, ಡೆಲ್ಯೂಷನ್ಸ್ ಏನಂತ ಎಲ್ಲ ಹೋಗ್ಬಿಡ್ತದೆ. ಹೋಗ್ಬಿಟ್ಟು ಅವಳು ಮಾಮೂಲಿ ದೈನಂದಿನ ಮೊದಲು ಹೇಗಿದ್ರು ಆ ಥರ ಆಗ್ತಾರೆ.
1: ಜ್ವರ ನೆಗಡಿ ಕೆಮ್ಮು ಬಂದಾಗ ಹೇಗೆ ಮಾತ್ರೆ ತಗೊಂಡು ಹುಷಾರಾಗ್ತೀವೋ ಹಾಗೆ ಮನಸ್ಸಿಗೆ ಸಂಬಂಧಿಸಿದಂತಹ ಏನಾದರೂ ಹೆಚ್ಚು ಕಡಿಮೆ ಕಾಯಿಲೆಗಳು ಅಂತ ಕರಿಬಹುದೇನೋ, ಅದಕ್ಕೂ ಕೂಡ ಔಷಧಿ
0: ಮೇಡಮ್? ತಾವು ಹೇಳಿದ್ರಿ 100% ಕರೆಕ್ಟ್. ಯಾಕೆಂದ್ರೆ ಜ್ವರ ಚಳಿ ಅಂದ್ರೆ ಮೊದಲು ಚೆಕ್ ಅಂತ ಆಸ್ಪತ್ರೆಗೆ ಹೋಗ್ತೀವಿ, ಇದಾದ್ರೆ ಇಂದು ಮುಂದೆ ನೋಡ್ತಾರೆ. ಬಟ್ ಇತ್ತೀಚೆಗೆ ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮದಿಂದ ಎಲ್ಲಾ ಕಡೆ ಅವೇರ್ನೆಸ್ ಕೊಡ್ತಾ ಇರೋದ್ರಿಂದ ಈಗ ಪೇಷಂಟ್ಸ್ ಅವರೇ ಮನೋವೈದ್ಯರ ಹತ್ರ
1: ಬರ್ತಾರೆ,
0: ಬಂದು ಈ ತರ ಆಗ್ತಾ ಇದೆ ನಮಗೆ ಚಿಕಿತ್ಸೆ ಕೊಡಿ ಅಂತ ಹೇಳ್ತಾರೆ. ಇಲ್ಲ ಅಕ್ಕಪಕ್ಕದವ್ರು ಅದು ಕೇಳ್ತಾರೆ, ಯಾರೋ ಈ ತರ ಸಮಸ್ಯೆ ಇರೋರು ಆ ಊರಿನವರು ಯಾವಾಗಲೂ ಹೇಳಿರ್ತಾರೆ ಇಲ್ಲಿದ್ದಾರೆ ಡಾಕ್ಟ್ರು ಇಂಥ ದಿನ ಸಿಗ್ತಾರೆ ಹೋಗಿ ಅನ್ಕೊಂಡು ಅವ್ರ ಮಾತು ಕೇಳ್ಕೊಂಡು ಆಸ್ಪತ್ರೆಗೆ ಬರೋರು.
1: ಸರ್, ಮಾನಸಿಕ ಕಾಯಿಲೆಗಳಲ್ಲಿ ಈಗ ಡೆಲ್ಯೂಷನ್ ಅಂತ ಹೇಳಿದ್ರಿ, ಸ್ಕಿಜೋಫ್ರೆನಿಯಾ ಹೇಳಿದ್ರಿ, ಅದನ್ನ ಬಿಟ್ಟು ಮತ್ತೆ ಬೇರೆ ಬೇರೆ
0: ಉನ್ಮಾದ ಕಾಯಿಲೆ ಮೇನಿಯಾ ಅಂತ ನಮ್ಮ ಭಾಷೆನಲ್ಲಿ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ. ಅದು ಮುಖ್ಯ ಲಕ್ಷಣಗಳು ಏನಂದ್ರೆ ತುಂಬಾ ಮಾತಾಡುವಂಥದ್ದು, ಅತಿಯಾದ ಚಟುವಟಿಕೆಯಿಂದ ಇರುವಂಥದ್ದು. ನಾವು ಇನ್ಕ್ರೀಸ್ಡ್ ಸೈಕೋ ಮೋಟಾರ್ ಆಕ್ಟಿವಿಟಿ ಅಂತ ಹೇಳ್ತೀವಿ. ಆಮೇಲೆ ತುಂಬಾ ಖುಷಿ, ಫುಲ್ ನಗ್ತಾ ಇರೋದು, ಹಾಡು ಹೇಳ್ತಾ ಇರೋದು, ಡ್ಯಾನ್ಸ್ ಮಾಡ್ತಾ ಇರೋದು, ಕೆಲಸಗಳು ಹುಡುಕಿ ಹುಡುಕಿ ಮಾಡುವಂಥದ್ದು ಈ ಕಾಯಿಲೆ ಇರೋರು. ಬಟ್ ಯಾವ ಕೆಲಸನೂ ಪೂರ್ತಿ ಪ್ರಮಾಣದಲ್ಲಿ ಮಾಡಲ್ಲ, ಸ್ವಲ್ಪ ಮುಟ್ತಾರೆ ವಾಪಸ್ ಬರ್ತಾರೆ ಇನ್ನೊಂದು ಮಾಡ್ತಾರೆ ಹಂಗೆ ಆಯ್ತಾ. ಆಮೇಲೆ ಬಡಾಯಿ ಡೆಲ್ಯೂಷನ್ ಆಫ್ ಗ್ರ್ಯಾಂಡಿಯೋರ್ ಅಂತ ಹೇಳಿದ್ನಲ್ಲ ನಾನು ಆಗ್ಲೇ, ನನ್ನ ಹತ್ರ ಅದು ಕೋಟಿ ಕೋಟಿ ಇದೆ, ನಾನು ಅದು ತಗೋಬೇಕು ಇದು ತಗೋಬೇಕು, ಬೆಲೆ ಬಾಳುವ ವಸ್ತುಗಳಿಗೆ ತಗೊಂಡ್ಬಿಡ್ತಾರೆ, ಸುಮ್ಮನೆ ಅನಾವಶ್ಯಕ ಸಾಲಾರು ಮಾಡೋರು ಇದ್ದಾರೆ ಈ ಕಾಯಿಲೆಯಿಂದ ಆಯ್ತಾ. ಆಮೇಲೆ ಹೊಟ್ಟೆ ಹಸು ತುಂಬಾ ಕಮ್ಮಿ ಇರುತ್ತೆ, ದೇ ವಿಲ್ ಬಿ ವೆರಿ ಮಚ್ ಆಕ್ಟಿವ್. 8 ದಿನ ಅವನು ಊಟ ಮಾಡಿಲ್ಲ ಅಂದ್ರೂ ಅವನು ಭಾರಿ ಜೋಶ್ ಆಗಿರ್ತಾನೆ, ಅಷ್ಟು ರೋಷ ಸಿಟ್ಟು ಕೋಪ ತುಂಬಿಕೊಂಡಿರ್ತಾನ. ಯಾರಾದರೂ ಅವನ ವಿರುದ್ಧ ಬೇರೆ ತರ ಮಾತಾಡಿದ್ರೆ ಕೆಲವೊಮ್ಮೆ ಹಲ್ಲೆ ಕೂಡ ಈ ತರ ರೋಗಿಗಳು ಮಾಡ್ತಾರೆ. ಅದು ಬಿಟ್ಟರೆ ಟ್ರಯಾಡ್ ಸಿಂಪ್ಟಮ್ಸ್ ಏನಂದ್ರೆ ಇಲೇಟೆಡ್ ಎಫೆಕ್ಟ್, ತುಂಬಾ ಖುಷಿ ಅಂತ ಇರುವಂಥ, ಇನ್ಕ್ರೀಸ್ಡ್ ಸೈಕೋಮೋಟರ್ ಆಕ್ಟಿವಿಟಿ, ರೆಡ್ಯೂಸ್ಡ್ ಅಟೆನ್ಷನ್ ಅಂಡ್ ಕಾನ್ಸಂಟ್ರೇಷನ್, ಅಂಡ್ ಡಿಕ್ರೀಸ್ಡ್ ನೀಡ್ ಫಾರ್ ಸ್ಲೀಪ್ ಅಂತ ಹೇಳ್ತೀವಿ. ಅವ್ರು ಏನ್ ಹೇಳ್ತಾರೆ, ಸರ್ ನಾನು ದೇವರು, ನಾನು ನಿದ್ದೆ ಮಾಡಿದ್ರೆ ಜನರನ್ನೆಲ್ಲ ನೋಡೋರು ಯಾರು, ಎಲ್ಲರೂ ನಾನು ನೋಡಬೇಕು, ಅದಕ್ಕೆ ನಾನು ನಿದ್ದೆ ಮಾಡಲ್ಲ ಅಂತ ಹೇಳ್ತಾರೆ. ಇದು ಮುಖ್ಯ ಲಕ್ಷಣಗಳು. ಇದಕ್ಕೂ ಸೂಕ್ತ ಚಿಕಿತ್ಸೆ ಮೇಡಮ್, 6 ತಿಂಗಳು ಕರೆಕ್ಟಾಗಿ ಔಷಧಿ ತಗೊಂಡಿದ್ದೆ ಆದರೆ ಸಂಪೂರ್ಣವಾಗಿ ಗುಣಮುಖರಾಗ್ತಾರೆ. ಅವನು ಪ್ರೀ ಮಾರ್ಬಿಡ್ ಸ್ಟೇಟ್ ಅಂದರೆ ಕಾಯಿಲೆ ಬರೋಕ್ಕೆ ಮುಂಚೆ ಹೇಗಿದ್ರು ಅದನ್ನು ನಾವು ಪ್ರೀ ಮಾರ್ಬಿಡ್ ಸ್ಟೇಟ್ ಅಂತೀವಿ. ಆ ಪ್ರೀ ಮಾರ್ಬಿಡ್ ಲೆವೆಲ್ಗೆ ರೀಚ್ ಆಗ್ತಾರೆ, ಮತ್ತೆ ಮರುಕಳಿಸಲ್ಲ. ಬೈಪೋಲಾರ್ ಅಂತ ಇನ್ನೊಂದಿದೆ. ಈ ಬೈಪೋಲಾರ್ ಎಫೆಕ್ಟಿವ್ ಡಿಸಾರ್ಡರ್ ಏನಂದ್ರೆ ಒಬ್ಬ ವ್ಯಕ್ತಿ ಜೀವಿತಾವಧಿ ಕಾಲದಲ್ಲಿ ಮೇನಿಯಾ, ನಾನು ಹೇಳಿದ್ನಲ್ಲ ಉನ್ಮಾದ ಕಾಯಿಲೆ, ಇವತ್ತು ಬಂದಿರುತ್ತೆ 6 ತಿಂಗಳು ಟ್ರೀಟ್ಮೆಂಟ್ ಕೊಟ್ಟಿರ್ತೀವಿ ಚೆನ್ನಾಗಿರ್ತಾನೆ, ಒಂದೆರಡು ವರ್ಷ 3 ವರ್ಷ ಏನೋ ಚೆನ್ನಾಗಿರ್ತಾನೆ, ಎಲ್ಲ ಫ್ಯಾಮಿಲಿ ನಿಭಾಯಿಸ್ಕೊಂಡು ಹೋಗ್ತಾ ಇರ್ತಾನೆ, ಏನೋ ಸ್ಟ್ರೆಸ್ ಬಂತು, ಯಾರೋ ತುಂಬಾ ಹತ್ರದವ್ರು ತೀರ್ಕೊಂಡ್ರು, ಮನೆ ತಂದೆ ತಾಯಿ ಅಥವಾ ಯಾರೋ ಪ್ರೀತಿ ಪಾತ್ರರು, ಫೈನಾನ್ಷಿಯಲ್ ಲಾಸ್, ಗ್ರೇಟ್ ಲಾಸ್ ಆಯ್ತು, ಅವಾಗ ಏನಾಗ್ತದೆ ಒಂದೆರಡು ದಿವಸ ನಿದ್ದೆ ಹೋಗ್ಬಿಡುತ್ತೆ. ಆ ಯೋಚನೆಯಲ್ಲಿ ಮತ್ತೆ ಉನ್ಮಾದಕ್ಕೆ ಹೋಗ್ಬೋದು ಅವನು, ಇಲ್ಲ ಅಂದ್ರೆ ಖಿನ್ನತೆ ಅಂತ ತಮ್ಗೆಲ್ಲ ಗೊತ್ತು,
1: ಡಿಪ್ರೆಷನ್,
0: ಖಿನ್ನತೆ. ಖಿನ್ನತೆ ಮುಖ್ಯ ಲಕ್ಷಣಗಳೇನು, ಸದಾ ಬೇಜಾರು ಬೇಜಾರು, ಯಾವಾಗ ಬೆಳಿಗ್ಗೆ ಕೇಳಿದ್ರು ಬೇಜಾರು, ಮಧ್ಯಾಹ್ನ ಕೇಳಿದ್ರು ಬೇಜಾರು, ಸಾಯಂಕಾಲ ಕೇಳು, ಇದನ್ನ ಪರ್ವೇಸಿವ್ ಸ್ಯಾಡ್ ಮೂಡ್ ಅಂತ ಹೇಳ್ತೀವಿ. ಬೆಳಗಿನ ಸಂಜೆವರೆಗೂ ಬೇಜಾರಲ್ಲಿರೋದು, ಏನ್ ಕೆಲಸ ಮಾಡೋಕ್ಕೂ ಆಸಕ್ತಿ ಇಲ್ಲ, ನಿರಾಸಕ್ತಿ ನಿರಾಸಕ್ತಿ ನಿರಾಸಕ್ತಿ. ಖುಷಿ ಕೊಡುವಂತ ವಿಚಾರದಲ್ಲೂ ಸಣ್ಣ ಪಾಪು ಇರ್ತದೆ, ಸಣ್ಣ ಪಾಪು ಬಂದ್ರೂ ನೋಡಿ ಮುದ್ದಾಡುವಷ್ಟು ಆಸಕ್ತಿ ಇರಲ್ಲ ಆಯ್ತಾ. ಆಮೇಲೆ ವಿನಾಕಾರಣ ಸುಸ್ತು ಸುಸ್ತು ಸುಸ್ತು ಸುಸ್ತು, ನನಗೆ ಶಕ್ತಿ ಇಲ್ಲ, ನಿಶಕ್ತಿ ನಿಶಕ್ತಿ ನಿಶಕ್ತಿ. ಇದು ಮುಖ್ಯ 3 ಲಕ್ಷಣಗಳು ಡಿಪ್ರೆಷನ್. ಇನ್ನು ಬೇರೆ ಲಕ್ಷಣಗಳು ಏನಂದ್ರೆ ನಿದ್ದೆ ಕಮ್ಮಿ ಬರೋದು, ಹೊಟ್ಟೆ ಹಸು ಕಮ್ಮಿ, ಸೆಕ್ಷುವಲ್ ಇಂಟ್ರೆಸ್ಟ್ ಕಮ್ಮಿ ಬರೋದು, ಅಟೆನ್ಷನ್ ಅಂಡ್ ಕಾನ್ಸಂಟ್ರೇಷನ್ ಕಮ್ಮಿ ಇರುವಂಥದ್ದು, ಪಶ್ಚಾತ್ತಾಪ ಪಡುವಂಥ ಐಡಿಯಾಸ್ ಆಫ್ ಗಿಲ್ಟ್ ಅಂತ ಹೇಳ್ತೀವಿ, ನಾನೇನೋ ತಪ್ಪು ಮಾಡಿದೆ, ದೇವರು ನನಗೆ ಈಗ ಈ ತರ ಶಿಕ್ಷೆ ಕೊಡ್ತಾ ಇದ್ದಾನೆ ಅನ್ನುವಂಥ. ಆಮೇಲೆ ಸೂಸೈಡಲ್ ಐಡಿಯಾಸ್, ಡೆತ್ ವಿಷಸ್, ಇದು ಮೈನರ್ ಸಿಂಪ್ಟಮ್ಸ್ ಆಫ್ ಡಿಪ್ರೆಷನ್. ಇದಕ್ಕೂ ಒಳ್ಳೆ ಚಿಕಿತ್ಸೆ ಇದೆ ಮೇಡಮ್, ಒಳ್ಳೊಳ್ಳೆ ಮೆಡಿಸಿನ್ಸ್ ಇದೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ. ಕರೆಕ್ಟಾಗಿ ತೋರಿಸ್ಕೊಂಡಿದ್ದೆ ಆಗಿ, ಕರೆಕ್ಟಾಗಿ ಟ್ರೀಟ್ಮೆಂಟ್ ಹಾಕಿದ್ದೆ ಆಗಲಿ, 1.5 ವರ್ಷ ಮಾತ್ರ ತಗೋಬೇಕಾಗತ್ತೆ. 18 ಮಂತ್ಸ್ ತಗೊಂಡಿದ್ದೆ ಆದರೆ ಸಂಪೂರ್ಣವಾಗಿ ಗುಣಮುಖರಾಗ್ತಾರೆ. ಸೊ ಈಗ ಒಬ್ಬ ವ್ಯಕ್ತಿಗೆ ನಾನು ಆಗಲೇ ಹೇಳಿದೆ, ಜೀವಿತಾವಧಿ ಕಾಲದಲ್ಲಿ ಮೇನಿಯಾ ಬಂದು 2-3 ವರ್ಷ ಆದಮೇಲೆ ಡಿಪ್ರೆಷನ್ ಬಂತು ಅದೇ ವ್ಯಕ್ತಿಗೆ ಆಯ್ತಾ. ಬಂದ್ರೆ ಇದು ನಾನು
1: ಬೈಪೋಲಾರ್
0: ಮೂಡ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಡಿಪ್ರೆಷನ್ ಟ್ರೀಟ್ಮೆಂಟ್ ಏನ್ ಹೇಳಿದ್ವಿ, ಆಂಟಿ ಡಿಪ್ರೆಷನ್ಸ್ ಕೊಡಬೇಕು 18 ತಿಂಗಳು, ಅದ್ರ ಜೊತೆಗೆ ಮೂಡ್ ಸ್ಟೆಬಿಲೈಸರ್ ಅನ್ನೋದು ಕೊಡಬೇಕಾಗ್ತದೆ. ವ್ಯಕ್ತಿಯ ಹಾವಭಾವಗಳನ್ನ ಕಮ್ಮಿ ಮಾಡೋಕೆ ನಾವು ಮೂಡ್ ಸ್ಟೆಬಿಲೈಸರ್, ನಾವು ಎಲ್ಲಿಗೆ ಟಿವಿಗೆ ಫ್ರಿಡ್ಜ್ಗೆಲ್ಲ ಸ್ಟೆಬಿಲೈಸರ್ ಉಪಯೋಗಿಸಲ್ವಾ, ಅದೇ ರೀತಿ ನಾವು ಮನುಷ್ಯರಿಗೆ ಒಂದು ಸ್ಟೆಬಿಲೈಸರ್ ಕೊಡ್ತೀವಿ, ಅದನ್ನ ಮೂಡ್ ಸ್ಟೆಬಿಲೈಸರ್ ಅಂತ ಹೇಳ್ತೀವಿ. ಇಷ್ಟು ಬೈಪೋಲರ್ ಡಿಸಾರ್ಡರ್. ನೆಕ್ಸ್ಟ್ ಬಂದ್ರೆ ಗೀಳು ಮನೋರೋಗ, OCD ಅಂತ ಹೇಳ್ತೀವಿ ನಾವು.

0: ಕಂಪಲ್ಸಿವ್ ಕಂಪಲ್ಸಿವ್
1: ಡಿಸಾರ್ಡರ್.
0: ಈ ಗೀಳು ಅಂದರೆ ತಮಗೆಲ್ಲ ಗೊತ್ತು, ಮಾಡಿದ ಕೆಲಸ ಮತ್ತೆ ಮತ್ತೆ ಮಾಡುವಂಥ, ಅವ್ರಿಗೆ ತಲೆನಲ್ಲಿ ವಿಚಾರ ಆಬ್ಸೆಷನ್ಸ್ ಅಂತ ಹೇಳ್ತೀವಿ, ಥಾಟ್ಸ್ ಐಡಿಯಾಸು ಇಂಪಲ್ಸಸ್ ಇಮೇಜಸ್ ಯಾವಾಗಲೂ ತಲೆನಲ್ಲಿ ಕಂಟಿನ್ಯೂಸ್ ಬರ್ತಾ ಇರುತ್ತೆ ವಿಚಾರಗಳು, ಅದಕ್ಕೆ ಅನುಗುಣವಾಗಿ ಕಾರ್ಯಪ್ರವೃತ್ತರಾಗ್ತಾರೆ. ಫಾರ್ ಎಕ್ಸಾಂಪಲ್ ಕೈ ತೊಳೆಯೋದು, ಅವನಿಗೆ ಕೈಲಿ ಅಂಟಿದೆ ಗಲೀಜಿದೆ ಗಲೀಜಿದೆ ಅಂತ ವಿಷಯ ಬರ್ತಾ ಇರುತ್ತೆ, ಸೊ ಪದೇ ಪದೇ ಹೋಗೋದು ಕೈ ತೊಳೆಯೋದು ಕೈ.
1: ನಮ್ಮ ಶೇಕ್ಸ್ಪಿಯರ್ ನಾಟಕದಲ್ಲೂ ಬರುತ್ತಲ್ವಾ ಮ್ಯಾಕ್ಬೆತ್,
0: ಕೇಳಿದೀನಿ ಕೇಳಿದೀನಿ
1: ಮ್ಯಾಕ್ಬೆತ್ ಅಲ್ಲ, ಅದೇ ಕೈಗೆ ರಕ್ತ ಅಂಟಿದೆ ಅಂತ.
0: ಫಸ್ಟ್ ಒಂದ್ಸಲಿ ತೊಳಿತಾರೆ, ಎರಡು ಸಲ ತೊಳಿತಾರೆ, ಆಮೇಲೆ ಏನಾಗುತ್ತೆ, ಅಯ್ಯೋ ಯಾರಾದ್ರೂ ನೋಡಿದ್ರೆ ಏನ್ ಅನ್ಕೋತಾರೋ ಅಂತ ತಡಿಲಿಕ್ಕೆ ಹೋಗ್ತಾರೆ. ತಡಿಲಿಕ್ಕೆ ಹೋದ್ರೆ ಬಿಡಲ್ಲ, ಅದು ವಿಚಾರ ಬರ್ತಾ ಇರುತ್ತೆ ತಲೆನಲ್ಲಿ, ಆತಂಕ ಜಾಸ್ತಿ ಆಗ್ತಾ ಹೋಗ್ತದೆ. ಆತಂಕದ ಲಕ್ಷಣಗಳು ತಮ್ಗೆಲ್ಲ ಗೊತ್ತು, ಕೈ ಅದರೋದು, ಬೆವರೋದು, ಎದೆ ಬಡ ಬಡ ಬಡಬ ಅಂತ ಹೊಡ್ಕೊಳ್ಳೋದು, ಆ ಹೊಡ್ಕೊಳ್ಳೋದು ಅವ್ನ ಕಿವಿಲಿ ಕೇಳಿಸ್ತಾ ಇರ್ತದೆ, ಅದನ್ನ ಪಾಲ್ಪಿಟೇಷನ್ ಅಂತ ಹೇಳ್ತೀವಿ ನಾವು. ಹಂಗಾದಾಗ ಏನ್ ಮಾಡ್ತಾನೆ, ಇದಕ್ಕಿಂತ ಇದು ವಾಸಿ, ಕೈ ತೊಳೆಯೋದು ವಾಸಿ ಅಂತ ಅವನು ಈ ಕೀಪ್ ಆನ್ ವಾಷಿಂಗ್ ಇಸ್ ಹ್ಯಾಂಡ್ಸ್, ಸಮಾಧಾನವಾಗೋವರೆಗೂ ತೊಳಿತಾನೆ ಮೇಡಮ್. ಕೆಲವೊಮ್ಮೆ ಏನಾಗ್ತದೆ ಅಂದ್ರೆ ಬರೀ ನೀರಲ್ಲಿ ತೊಳಿತಿರ್ತಾರೆ, ಸೋಪಲ್ಲಿ ಡೆಟಾಲಲ್ಲಿ ತೆಗಿತಿರ್ತಾರೆ. ಈ ಕಾಯಿಲೆ ಸರಿಯಾಗಿ ಚಿಕಿತ್ಸೆ ತಗೊಳ್ಳದೆ ತೀವ್ರವಾದಾಗ ಬೇರೆ ಬೇರೆ ವಸ್ತುಗಳು ಯೂಸ್ ಮಾಡ್ತಾರೆ. ನಾನು ನಿಮ್ಮಾನ್ಸಲ್ಲಿ ಇದ್ದಾಗ ನಾನು ನೋಡಿದ್ದೀನಿ, ಫಿನಾಲ್ ದೇ ವಿಲ್ ಯೂಸ್ ಫಿನಾಲ್, ಆಮೇಲೆ ಇದು ಬಟ್ಟೆ ಸೋಪು, ಏನೇನೋ ತೊಳೆದು ತೊಳೆದು ತೊಳೆದು ಈಗ ಹಸ್ತರೇಖೆಗಳು ನಮಗೆ ಕಾಣ್ತಾ ಇದೆ ಅಲ್ವಾ, ಈ ತರ ಪೇಷಂಟ್ಗೆ ಹಸ್ತರೇಖೆಗಳೇ ಕಾಣಲ್ಲ. ಅದು ಏನಾಗುತ್ತೆ, ಊದ್ಕೊಂಡ್ಬಿಟ್ಟು ಎಲ್ಲ ಚರ್ಮ ಎಲ್ಲ ಕಿತ್ಕೊಂಡು ಈ ಹಸ್ತರೇಖೆಗಳೆಲ್ಲ ಹೊರಟೋಗ್ಬಿಟ್ಟಿರ್ತದೆ, ಆ ತರ ಆಗುತ್ತೆ. ಇನ್ನು ಕೆಲವರಿಗೆ ಬೇರೆ ಬೇರೆ ಥಾಟ್ಸ್ ಬರ್ತದೆ, ಚೆಕ್ಕಿಂಗ್ ಥಾಟ್ಸ್ ಅಂತ ಹೇಳ್ತೀವಿ, ನಾನು ಚಿಲ್ಕ ಹಾಕಿದಿನೋ ಇಲ್ವೋ, ಲಾಕ್ ಮಾಡಿದಿನೋ ಇಲ್ವೋ ಅಂತ ಪದೇ ಪದೇ ಪದೇ ಹೋಗಿ ಚೆಕ್ ಮಾಡ್ತಾರೆ. ಒಂದ್ಸಲಿ ಎರಡ್ ಸಲ ಇಟ್ಸ್ ನಾರ್ಮಲ್. ಕೇಳಿದಕ್ಕೆ ಒಂದು ಉದಾಹರಣೆ, ಕಳೆದ ವಾರ ಒಂದು ಪೇಷಂಟ್ ಬಂದಿತ್ತು, ಅವ್ರು ಕರೆಕ್ಟ್ ಆಗಿ ಬೆಳಗ್ಗೆ 9 ಗಂಟೆ ಮನೆ ಬಿಡ್ತಾರೆ. 9 ಗಂಟೆ ಮನೆ ಬಿಟ್ರೆ ಮೇಡಮ್ 20 ಕಿಲೋಮೀಟರ್ ಬೈಕ್ ಅಲ್ಲಿ ಎಷ್ಟೊತ್ ಬೇಕಾಗ್ಬೋದು, ಮ್ಯಾಕ್ಸಿಮಮ್ 3.25 ಗಂಟೆ ತಗೊಳ್ಳಿ. ಈತ ಬೆಳಗ್ಗೆ 9 ಗಂಟೆಗೆ ಬಂದ್ರೆ ಲಾಕ್ ಮಾಡ್ಕೊಂಡ್ಬಂದು ಬೈಕ್ ಸ್ಟಾರ್ಟ್ ಮಾಡ್ತಾರೆ, ಬೈಕ್ ಸ್ಟಾರ್ಟ್ ಮಾಡ್ತಾ ಇದ್ದಂಗೆ ವಿಚಾರ ಬರುತ್ತೆ ತಲೆನಲ್ಲಿ, ಲಾಕ್ ಮಾಡಿದ್ದೀನ ಸರಿಯಾಗಿ ಇಲ್ವೋ ಅಂತ. ಮತ್ತೆ ಬೈಕ್ ನಿಲ್ಲಿಸಿ ಮೇಲೆ ಹೋಗ್ತಾರೆ, ಚೆಕ್ ಮಾಡ್ತಾರೆ, ಮತ್ತಷ್ಟು ದೂರ ಒಂದು 2 ಪರ್ಲಂಗ 3 ಪರ್ಲಂಗ ಬರ್ತಾರೆ, ಮತ್ತೆ ವಿಚಾರ ಬರ್ತದೆ, ಹೋಗ್ತಾರೆ ಮತ್ತೆ ಚೆಕ್ ಮಾಡೋದು. ಸೊ ಅವರು ಕನಿಷ್ಠ 20 ಕಿಲೋಮೀಟರ್ ತಲುಪಲಿಕ್ಕೆ ಇದೆಲ್ಲ ಹೋಗಿ ಹೋಗಿ ಬರೋದು ಹೋಗಿ ಬರೋದು ಮಾಡಿಕೊಂಡು 3 ಅವರ್ಸ್ ತಗೋತಾರೆ. 20 ಕಿಲೋಮೀಟರ್ 9-12 ಗಂಟೆ. ನಾನು ಚಾಮರಾಜನಗರ ಜಿಲ್ಲೆನಲ್ಲಿ ಕೆಲಸ ಮಾಡಬೇಕಾದ್ರು ಒಬ್ಬರು MA ಮಾಡ್ತಾ ಇದ್ರು ಮೈಸೂರಲ್ಲಿ ಓಪನ್ ಯೂನಿವರ್ಸಿಟಿಯಲ್ಲಿ. ಆ ಹುಡುಗ ಪಾಪ ನಾನಂದ್ರೆ ಮೂಲತಃ ಚಾಮರಾಜನಗರದವರು, ನನ್ನ ಹತ್ರ ತೋರಿಸ್ಕೊಳಕ್ ಬರೋರು. ಅವನು 9 ಗಂಟೆಗೆ ತಿಂಡಿ ಮಾಡಿ ಬಸ್ ಹತ್ತಕ್ಕೆ ಶುರು ಮಾಡಿದ್ರೆ ನಾನು 1 ಗಂಟೆಗೆ ಬಾರಪ್ಪ ಅಂತ ಹೇಳಿರುವೆ. 1 ಗಂಟೆಗೆ ಬರ್ತಿರ್ಲಿಲ್ಲ ಅವನು, ಹೋಗೋದು ಬರೋದು ಹೋಗೋದು ಬರೋದು ಮಾಡ್ಕೊಂಡು ಇಷ್ಟು ಕಮ್ಮಟ್ 3:30-4 o'clock ಇನ್ ದ ಈವ್ನಿಂಗ್. ಸೊ ಅದಕ್ಕೆ ನಾವು ಸೈಕಿಯಾಟ್ರಿನಲ್ಲಿ ನಮ್ಮ ಮಾನಸಿಕ ಕಾಯಿಲೆಗಳು ಇದರಲ್ಲಿ OCD ಇಸ್ ದ ಮೋಸ್ಟ್ ಕ್ರಿಪ್ಲಿಂಗ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಇಟ್ ವಿಲ್ ಮೇಕ್ ದ ಪರ್ಸನ್ ಹ್ಯಾಂಡಿಕ್ಯಾಪ್ಡ್, ಒಂಥರ ಅಂಗವಿಕಲತೆ ಸೃಷ್ಟಿ ಮಾಡಿಬಿಡುತ್ತೆ ಈ ಕಾಯಿಲೆ. ಎಷ್ಟೋ ಮಂದಿ ಲೇಡೀಸ್ ಅಲ್ಲಿ ನಾನು ನೋಡಿರೋ ಮಟ್ಟಿಗೆ ಎಸ್ಪೆಷಲಿ ಸ್ನಾನದ ಮನೆಯಲ್ಲಿ ಕೂತ್ಕೊಂಡ್ರೆ 2 ಅವರ್ ತಗೋತಾರೆ ಮೇಡಮ್ ಸ್ನಾನ ಮಾಡಿ ಆಚೆ ಬರೋದು. ನಾವೆಲ್ಲ 10-15 ನಿಮಿಷ ಮ್ಯಾಕ್ಸಿಮಮ್, ಬಟ್ ಇವರು ಸೋಪು ಹೋಗಿಲ್ಲ ಹೋಗಿಲ್ಲ ಹೋಗಿಲ್ಲ ಅಂತ ತೊಳ್ಕೊಂಡು ತೊಳ್ಕೊಂಡು ಎಷ್ಟೋ ಸಲ ಅವ್ರ ಯಜಮಾನರು ಬಂದು ನನಗೆ ಪ್ರಶ್ನೆ ಮಾಡಿದ್ದಾರೆ, ಸರ್ ಫಸ್ಟ್ ಕೇಳಿ ನೀರು ಯಾಕೆ ಅಷ್ಟು ಖರ್ಚು ಮಾಡ್ತಾರೆ ನನ್ನ ಹೆಂಡತಿ, ನಾನೇ ಮೋಟ್ರು ಸ್ವಿಚ್ ಆಫ್ ಮಾಡಿ ನೀರು ಬಿಡದೆ ಆಚೆ ಎಷ್ಟೋ ಸಲ ಗಲಾಟೆ ಮಾಡಿ ಕರೆಸಿದ್ದೀನಿ ಆಚೆಗೆ ಅಂತ ಹೇಳ್ತಾರೆ. ಅಷ್ಟು ಒಂದು ತೊಂದರೆ ಆಗಿದೆ. ಒಬ್ರು ಹೆಣ್ಮಗಳು ಬೆಂಗಳೂರಿಂದ ಬರ್ತಾ ಇದ್ರು, ಅವರು ಪಾಪ ಬೆಳಗ್ಗೆ ಮಕ್ಕಳಿಗೆ ಅಡುಗೆ ಮಾಡಿ ತಿಂಡಿ ಎಲ್ಲ ಮಾಡಿ ಬಾಕ್ಸ್ಗೆ ಹಾಕಿ 8 ಗಂಟೆಗೆ ಸ್ಕೂಲಿಗೆ ಕಳಿಸ್ಬೇಕು. 5 ಗಂಟೆಗೆ ಎದ್ರು ಮೇಡಮ್ ಇಬ್ರು ಮಕ್ಕಳಿಗೆ ಆಕೆ ತಿಂಡಿ ಮಾಡ್ಕೊಡಕ್ ಆಗ್ತಿರ್ಲಿಲ್ಲ ಬಿಕಾಸ್ ಆಫ್ ದಿಸ್. ಏನಂದ್ರೆ ಪಾತ್ರೆ ತೊಳಿದಿದ್ದೆ ತೊಳಿತಾ ಇರೋದು, 5 ಸಲ 10 ಸಲ ಅಂಟ್ಕೊಂಡಿದೆ ಗಲೀಜಿದೆ ಮುಸರೆಯದೆ ಮುಸರೆಯದೆ ಅಂತ ತೊಳಿತಾ ಇರೋದು, ಕೈ ಮತ್ತೆ ಇವ್ರು ತೊಳ್ಕೊಳ್ಳೋದು, ಬಟ್ಟೆಗೇನೋ ಗಲೀಜಾಯ್ತು ಅಂತ ಮತ್ತೆ ಬಟ್ಟೆ ಚೇಂಜ್ ಮಾಡೋದು, ಸ್ನಾನ ಮಾಡೋದು ಚೇಂಜ್ ಮಾಡ್ಕೊಡಕ್ ಅಂದ್ರೆ 8 ಗಂಟೆಲಿ ಸರಿಯಾದ ರೀತಿ ತಿಂಡಿ ಮಾಡ್ಕೊಡಕ್ ಆಗ್ತಾ ಇರಲಿಲ್ಲ. ಇದರಿಂದ ಮನೆಯಲ್ಲಿ ಅವಾಗವಾಗ ಜಗಳ. ತಮ್ಮ ಹತ್ರ ಒಂದು ವಿಷಯ ಏನ್ ಹೇಳ್ತೀನಿ ಅಂದ್ರೆ, ಫ್ಯಾಮಿಲಿ ಸಪೋರ್ಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಆಲ್ ಮೆಂಟಲ್ ಇಲ್ನೆಸ್ ಪೇಷಂಟ್ಸ್.
1: ಆ ಚಿಕಿತ್ಸಾ ವಿಭಾಗವನ್ನ ಡಾಕ್ಟರ್ ಕಾರ್ತಿಕ್ ಅವರನ್ನ ಕೇಳ್ತೀನಿ ಸರ್. ಈಗ ಮೊದಲಿಗೆ ಅನೇಕ ಮಾನಸಿಕ ಕಾಯಿಲೆಗಳು ಹೇಗಿರ್ತವೆ, ಏನೇನ್ ಲಕ್ಷಣಗಳು ಅಂತ ಸರ್ ಹೇಳಿದ್ರು ಇದುವರೆಗೂ. ನೀವು ಚಿಕಿತ್ಸೆ ಏನಿರುತ್ತೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೂ ಮೊದಲು ನಾವು ತಪ್ಪು ಕಲ್ಪನೆಗಳ ಬಗ್ಗೆ ತಿಳ್ಕೊಳ್ಳೋಣ. ಯಾಕಂದ್ರೆ ಇವೆಲ್ಲ ಬಹಳ ಗಂಭೀರವಾದಂತಹ ಕಾಯಿಲೆಗಳು, ಜ್ವರ ಕೆಮ್ಮು ನೆಗಡಿ ಅಷ್ಟೇ ಅಲ್ಲ, ಇದು ಒಂಥರ ಅದೇ ಸರ್ ಹೇಳಿದ್ರಲ್ಲ ಅದರ ಗಂಭೀರತೆಯನ್ನು ಎತ್ತಿ ತೋರಿಸುತ್ತೆ. ಒಬ್ಬ ಮನುಷ್ಯನ

0: ಅದಕ್ಕನ್ನೇ ಹ್ಯಾಂಡಿಕ್ಯಾಪ್ ಮಾಡ್ಬಿಡ್ತವೆ ಈ ತರದ ಕಾಯಿಲೆಗಳು. ಸರ್ ಹೇಳಿದ್ರು ಎಲ್ಲದಕ್ಕೂ ಚಿಕಿತ್ಸೆ ಇದೆ, ಡಾಕ್ಟರ್ ಹೇಳ್ದಂಗೆ ಕೇಳಬೇಕು. ಅದಕ್ಕಿಂತ ಮೊದಲು ತಪ್ಪು ಕಲ್ಪನೆ ಇರೋದ್ರಿಂದ ಜನ ಆಸ್ಪತ್ರೆಗಳಿಗೆ ಬರಲ್ಲ. ಏನೇನು ತಪ್ಪು ಕಲ್ಪನೆಗಳಿದೆ
1: ಮೇಡಮ್? ತಪ್ಪು ಕಲ್ಪನೆಗಳು ಸಹಜ, ಆದರೆ ಮಾನಸಿಕ ತೊಂದರೆ ಇರುವಾಗ ತಪ್ಪು ಕಲ್ಪನೆಗಳು ತುಂಬ ಜಾಸ್ತಿ ಇದೆ. ಚರ್ಮದಲ್ಲಿ ಯಾವುದೋ ಒಂದು ತೊಂದರೆ ಇದ್ರೂ ಅಷ್ಟೇ ಅದೇನೋ ಆಗಿರೋದು ಅಂತ ಹೇಳ್ತಾರೆ, ಆದರೆ ಮಾನಸಿಕವಾಗಿ ಆದಾಗ ಅದು ಪ್ರಮಾಣ ಜಾಸ್ತಿ ಇದೆ, ತೀವ್ರತೆ ಜಾಸ್ತಿ ಇದೆ. ಈ ಕಾರ್ಯಕ್ರಮದ ಮುಖಾಂತರ ನಾವು ಅದು ಸ್ಟಿಗ್ಮಾನ ಕಡಿಮೆ ಮಾಡೋದಕ್ಕೋಸ್ಕರ ನಾವಿಲ್ಲಿ ಮಾತಾಡ್ತಾ ಇರೋದು. ಸಾಮಾನ್ಯವಾಗಿ ಮೆಂಟಲ್ ಇಲ್ನೆಸ್ ಇದ್ದವ್ರನ್ನ ಆಚೆ ಅವರು ಹೆಂಗೆಂಗೋ ಇರ್ತಾರೆ ಅಂತ, ಇದು ತಪ್ಪು ಕಲ್ಪನೆ ಮೇಡಮ್. ನಮ್ಮ ಹತ್ರ ಬರೋ 90% ಪೇಷಂಟ್ಸ್ ತುಂಬ ಚೆನ್ನಾಗಿ ಬಟ್ಟೆ ಹಾಕೊಂಡು ನೀಟಾಗೆ ಬಂದಿರ್ತಾರೆ. ಎಲ್ಲೋ ತುಂಬಾ ಕಡಿಮೆ ಜನ ಅಗ್ರೆಸಿವ್ ಇದ್ದು ಮ್ಯಾನೇಜ್ ಮಾಡಕ್ ಆಗ್ದಲೇ ಇರೋದು. ಇನ್ನೊಂದು ಇಂಪಾರ್ಟೆಂಟ್ ತಪ್ಪು ಕಲ್ಪನೆ ಅಂದ್ರೆ ಮಾನಸಿಕ ತೊಂದರೆ ಎಲ್ಲದನ್ನು ಯಾವುದೋ ಒಂದು ಮಾಟ ಮಂತ್ರ, ಬ್ಲಾಕ್ ಮ್ಯಾಜಿಕ್ ಇಲ್ಲ ದೇವರು ನಮಗ್ ಶಾಪ ಕೊಟ್ಟಿರೋದ್ರಿಂದ ಬಂದಿರೋದು ಅಂತ ಕಲ್ಪನೆಗಳಿದೆ.
0: ಪೂರ್ವ ಜನ್ಮದ ಕರ್ಮ ಇದು, ಪಾಪ ಇದು,
1: ತುಂಬಾ ಕರೆಕ್ಟ್ ಆಗಿ ಹೇಳಿದ್ರಿ ಮೇಡಮ್. ಆ ಜನ್ಮದ ಪಾಪ ಅದಕ್ಕೆ ಈ ಜನ್ಮದಲ್ಲಿ ನಾನು ಅನುಭವಿಸ್ತಾ ಇದ್ದೀನಿ. ಡಾಕ್ಟರ್ ಹತ್ರ ಬಂದಾದ್ಮೇಲೆ ಮೆಡಿಸಿನ್ಸ್ ಶುರು ಮಾಡಿದ್ಮೇಲೆ ಡಾಕ್ಟರ್ ಇದು ತಗೊಂಡ್ರೆ ನಾನು ಅಡಿಕ್ಟ್ ಆಗಿ ಹೋಗ್ಬಿಡ್ತೀನಿ ಅಂತ ಅವ್ರಿಗೆ ಮೊದಲನೇ ಡೌಟ್ ಅವರಿಗೆ. ಅದಕ್ಕೆ ಅವ್ರು ಮಾತ್ರೆ ತಗೊಳ್ಳೋದಕ್ಕೆ ಹಿಂಜರಿತಾರೆ, ಖಂಡಿತವಾಗ್ಲೂ ಇಲ್ಲ. ಇನ್ನ ಒಂದ್ ಡೌಟ್ ಅಂದ್ರೆ ಈಗ ಒಂದ್ಸತಿ ನಾವು ಸ್ಟಾರ್ಟ್ ಮಾಡ್ಬಿಟ್ರೆ ಮನೆಯವರೆಲ್ಲ ಹೇಳೋದು ಇದನ್ನ ಲೈಫ್ ಲಾಂಗ್ ಸಾಯ ತನಕ ತಗೋಬೇಕಾ ಅಂತ ಇನ್ನೊಂದು ಡೌಟ್ ಅವರಿಗೆ. ಖಂಡಿತವಾಗ್ಲೂ ಅದನ್ನು ಕೂಡ ಇಲ್ಲ. ಇನ್ನ ಹಳ್ಳಿ ಜನನ ನಾವು ಜಾಸ್ತಿ ಅಟೆಂಡ್ ಮಾಡೋದ್ರಿಂದ ಹಳ್ಳಿಯಲ್ಲಿ ಒಂದ್ ನಂಬಿಕೆ ಇದೆ, ಆ ಏನ್ ಸಿಂಪ್ಟಮ್ಸ್ ಇರುತ್ತಲ್ಲ ಅದನ್ನ ಜಸ್ಟ್ ಇಗ್ನೋರ್ ಮಾಡ್ಬಿಡು, ಅದ್ರ ಬಗ್ಗೆ ಗಮನನೆ ಹರಿಸ್ಬೇಡ, ತಂತಾನಾಗಿ ಹುಷಾರಾಗಿ ಹೋಗ್ಬಿಡುತ್ತೆ. ಇದು ಒಂದು ವೀಕ್ನೆಸ್ ಇಂದಾಗಿ ಕಾಣಿಸ್ತಾ ಇರೋದು ತೊಂದ್ರೆ, ನೀನು ಮೈಂಡ್ ವೀಕ್ ಇದೆ, ಖಂಡಿತವಾಗ್ಲೂ ತಪ್ಪು ಕಲ್ಪನೆ, ಇದೊಂದು ಬ್ರೈನ್ ಡಿಸೀಸ್.
0: ಅದೇ ಬೇರೆ ಕಡೆ ಗಮನ ಹರಿಸು ಅಂತ ಹೇಳ್ಬಿಟ್ಟು ಎಲ್ಲೋ ಹಾಡು ಹೇಳಕ್ ಕಳಿಸೋದು, ಭಜನೆ ಮಾಡಕ್ ಕಳಿಸೋದು,
1: ಖಂಡಿತ ಈ ತರ ಮಾಡೋದ್ರಿಂದ ಕಾಯಿಲೆ ತಂತಾನಾಗೆ ಹುಷಾರಾಗ್ಬಿಡುತ್ತೆ, ಖಂಡಿತವಾಗ್ಲೂ ಇಲ್ಲ. ಇದು ಕೂಡ ಒಂದು ದೊಡ್ಡ ತಪ್ಪು ಕಲ್ಪನೆ. ಈ ತರ ಸಿಂಪ್ಟಮ್ಸ್ ಇದ್ದಾಗ ಸೈಕಿಯಾಟ್ರಿಸ್ಟ್ ಡಾಕ್ಟರ್ ಹತ್ರ ಭೇಟಿ ಮಾಡಿ ಅದ್ರ ಬಗ್ಗೆ ಸೂಕ್ತವಾದ ಮಾಹಿತಿ ತಿಳ್ಕೊಂಡು ನಂತರ ಮೆಡಿಸಿನ್ಸ್ ತಗೊಳ್ಳೋದು ಮತ್ತೆ ನೆಕ್ಸ್ಟ್ ಟ್ರೀಟ್ಮೆಂಟ್ ಅಡ್ವಾನ್ಸ್ ಮಾಡೋದು ತುಂಬಾ ಒಳ್ಳೇದು. ಟ್ರೀಟ್ಮೆಂಟ್ಗಳ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿಗಳು ಕೊಟ್ಬಿಡ್ತೀನಿ. ಈಗ ನಾವು ಪ್ರಾಕ್ಟೀಸ್ ಮಾಡ್ತಿರೋದು ಎವಿಡೆನ್ಸ್ ಬೇಸ್ಡ್ ಮೆಡಿಸಿನ್ ಅಂತ, ಅಂದ್ರೆ ನಾವು ಎಲ್ಲಾದ್ನು ಕೂಡ ನಾವು ಟೆಸ್ಟ್ ಮಾಡಿ ಪ್ರಮಾಣ ಮಾಡಿ ಅದರಲ್ಲಿ ಎಷ್ಟು ಎವಿಡೆನ್ಸ್ ಇದೆ ಅದ್ರ ಪ್ರಕಾರವಾಗಿ ನಾವು ಟ್ರೀಟ್ಮೆಂಟ್ ಕೊಡ್ತಾ ಇದ್ರಿ. ಎಲ್ಲದನ್ನು ಕೂಡ ನಾವು ಸೈಂಟಿಫಿಕ್ ಆಗಿ ಟೆಸ್ಟ್ ಮಾಡಿರೋದು. ಯಾವ್ದಾವ್ದು ಮೆಡಿಸಿನ್ಸ್ ಇದೆ ಮೋಸ್ಟ್ ಆಫ್ ಎಲ್ಲದನ್ನು ನಾನ್ ಅಡಿಕ್ಟಿವ್, ಇನ್ನ ಕೆಲವು ಸೈಕಲಾಜಿಕಲ್ ಥೆರಪೀಸ್ ಅಂತೀವಿ. ಮೇನ್ ಆಗಿ ಇಲ್ಲಿ ಕೌನ್ಸಿಲಿಂಗ್ ಅಂತ ಮಾತಾಡ್ತೀವಿ, ಅಂದ್ರೆ ಕೂತ್ಕೊಂಡು ಮಾತಾಡೋ ಅಂಥದ್ದು. ಅದರಲ್ಲಿ ಇನ್ನೊಂದು ಮುಖ್ಯವಾದದ್ದು CBT ಅಂತ ಕರಿತೀವಿ, ಅದ್ರ ಜೊತೆಗೆ ಮತ್ತೆ ಫ್ಯಾಮಿಲಿ ಥೆರಪಿ ಅಂತ ಅನ್ಬಿಟ್ಟು ಅದು ತುಂಬಾ ಇಂಪಾರ್ಟೆಂಟ್. ಸರ್ ಹೇಳ್ದಂಗೆ ಫ್ಯಾಮಿಲಿ ಸಪೋರ್ಟ್ ಸೈಕಿಯಾಟ್ರಿ ತೊಂದರೆಗೆ ತುಂಬಾನೇ ಎಸೆನ್ಷಿಯಲ್. ಫ್ಯಾಮಿಲಿ ಥೆರಪಿ ನಾವು ಮಾಡದಲೆ ಯಾವುದೇ ಕಾರಣಕ್ಕೂ ಪೂರ್ತಿ ಪ್ರಮಾಣದಲ್ಲಿ
0: ಮನೋರೋಗಗಳಿಂದ ಕಡಿಮೆ ಮಾಡೋದಕ್ಕೆ ಕಷ್ಟ.
1: ಇದ್ರ ಜೊತೆಗೆ ಲೈಫ್ ಸ್ಟೈಲ್ ಮ್ಯಾನೇಜ್ಮೆಂಟ್ ಕೂಡ ನಾವು ತಿಳ್ಕೋಬೇಕು.
0: ಹೇಳ್ಕೊಡ್ತೀರಾ?
1: ಹೌದು, ಖಂಡಿತವಾಗ್ಲೂ ಮೇಡಮ್. ಅದರಲ್ಲಿ ಮೇಯ್ನ್ ಆಗಿ ನಿದ್ದೆ ಮಾಡೋ ಅಂತದ್ದು, ರೆಗ್ಯುಲರ್ ಸ್ಲೀಪ್ ಇರಬೇಕು, ದಿನನಿತ್ಯ ಒಂದು ಪ್ರೋಟೋಕಾಲ್ ಇಟ್ಕೊಂಡು ಎಕ್ಸಸೈಸ್ ಮಾಡೋ ಅಂತದ್ದು. ಜೀವನದಲ್ಲಿ ನಾವು ಯಾವುದೇ ಸಬ್ಸ್ಟೆನ್ಸ್ ಯೂಸ್ ಮಾಡ್ತಾ ಇದ್ರೆ ಆಲ್ಕೋಹಾಲ್ ಇರ್ಬೋದು, ಸಿಗರೆಟ್ ಇರ್ಬೋದು, ಕಟ್ ಡೌನ್ ಮಾಡ್ಬೇಕು. ಮತ್ತೆ ಕೆಲಸ ಮಾಡೋ ಅಂತ ಎನ್ವಿರಾನ್ಮೆಂಟ್ ಅಲ್ಲಿ ಸ್ಟ್ರೆಸ್ ಅನ್ನೋದು ಬಹಳ ಸಹಜ, ಆ ಸ್ಟ್ರೆಸ್ ಅನ್ನ ಮ್ಯಾನೇಜ್ ಮಾಡೋ ಅಂತದ್ದು. ಇದೆಲ್ಲದ್ರ ಜೊತೆಗೆ ಮೇಡಮ್ ನಾನು ಪದೇ ಪದೇ ಹೇಳೋ ಅಂತದ್ದು ಈ ವಾಹಿನಿ ಮುಖಾಂತರವಾಗಿ ಟೆಲಿಮನಸ್ ಅಂತ ಇದೆ, ಅದ್ರ ನಂಬರ್ 144-16. ತಮಗೆ ಯಾವುದೇ ತರ ತೊಂದರೆ ಕಾಣಿಸ್ತು ಅಂದ್ರೆ ಮೊದಲು ಅಲ್ಲಿ ಫೋನ್ ಮಾಡಿ, ಟೋಲ್ ಫ್ರೀ ನಂಬರ್ ಇರೋದ್ರಿಂದಾಗಿ ಕರೆನ್ಸಿ ಕೂಡ ಬೇಕಾಗೋದಿಲ್ಲ, ಇಲ್ಲಿಗೆ ಮಾತಾಡಿ ತಮಗೇನ್ ತೊಂದರೆ ಆಗ್ತಿದೆ ಅಂತ ಫಸ್ಟ್ ತಿಳ್ಕೊಬೇಕು. ಆಮೇಲೆ ಇದ್ರ ಬಗ್ಗೆ ಕೀಳು ಮಾಡ್ಕೊಬಾರ್ದು, ಯಾವುದೇ ಮನಸ್ಸಿನ ತೊಂದರೆ ಇದ್ರು ನನಗೆ ಕೀಳು ಅಂತ ತಿಳ್ಕೊಂಡು ಹಾಗೆ ಹಾಗೆ ತಿಳ್ಕೊಬಾರ್ದು. ಮನೆಯವರು ಕೂಡ ಅದ್ರ ಬಗ್ಗೆ ಅಸೋಸಿಯೇಟೆಡ್ ಸ್ಟಿಗ್ಮಾನ ತುಂಬಾ ರೆಡ್ಯೂಸ್ ಮಾಡಬೇಕು. ಇಷ್ಟು ಮಾಡಿದ್ರೆ ಮೇಡಮ್ ಇದು ಬೇಸಿಕ್ ಟ್ರೀಟ್ಮೆಂಟ್, ಎಸೆನ್ಷಿಯಲ್ ಮ್ಯಾನೇಜ್ಮೆಂಟ್ ಆಗೋಗ್ಬಿಡುತ್ತೆ. ನಂತರ ಯಾವಾಗ ಸ್ಪೆಸಿಫಿಕ್ ಆಗಿ ನಾವು ಸರಿ ಹೇಳ್ದಂಗೆ ಡಯಾಗ್ನೋಸ್ ಮಾಡ್ತೀವಿ, ಪ್ರತಿಯೊಂದಕ್ಕೂ ಟ್ರೀಟ್ಮೆಂಟ್ ಸ್ಟ್ರಾಟಜಿ ಬೇರೆ ಬೇರೆ ತರ ಇರುತ್ತೆ. ವಿ ವಿಲ್ ಟೈಲರ್ ಇಟ್, ಅಂದ್ರೆ ಅವ್ರಿಗೆ ಯಾವ ತರ ಬೇಕಾಗಿರುತ್ತೆ ನಾವು ಆ ತರ ಟೈಲರ್ ಮಾಡಿ ಅವ್ರಿಗೆ ಎಷ್ಟು ಡೋಸು ಮತ್ತೆ ಎಷ್ಟು ಪ್ರಮಾಣದಲ್ಲಿ ಬೇಕಾಗಿರುತ್ತೆ ಅನ್ನೋದನ್ನ ಕರೆಕ್ಟ್ ಆಗಿ ನಾವು ಕೊಡ್ತೀವಿ.
0: ಮೆಂಟಲ್ ಹೆಲ್ತ್ ಅನ್ನೋದು, ಮಾನಸಿಕ ಕಾಯಿಲೆಗಳು ಯಾವ್ದು ಸ್ಟಿಗ್ಮಾ ಆಗಿ ಉಳ್ಕೊಂಡಿಲ್ಲ, ಯಾಕಂದ್ರೆ ಬಹಳಷ್ಟು ಜನ ಸೆಲೆಬ್ರಿಟೀಸ್ ಮುಂದ್ ಬಂದಿದ್ದಾರೆ, ಅವರು ಏನೇನು ಅನುಭವಿಸ್ತಾರೆ ಅದನ್ನೆಲ್ಲ ಹೇಳ್ಕೊತಿದ್ದಾರೆ. ನನಗೆ ಈ ತರದ ಈಗ ದೀಪಿಕಾ ಪಡ್ಕೊಣೆ LLL ಅನ್ನುವಂತ ಒಂದು ಆರ್ಗನೈಸೇಷನ್ ಶುರು ಮಾಡಿ, ಅವರು ಡಿಪ್ರೆಷನ್ ಅಲ್ಲಿ ಇದ್ದಾಗಿನ ಪರಿಸ್ಥಿತಿಗಳನ್ನು ವಿವರಿಸೋದಲ್ಲದೆ ಆ ಒಂದು ಇನ್ಸ್ಟಿಟ್ಯೂಷನ್ ಮೂಲಕ, ಆರ್ಗನೈಸೇಷನ್ ಮೂಲಕ ಅವರು ಅವೇರ್ನೆಸ್ ಅನ್ನು ಮೂಡಿಸ್ತಾ ಇದ್ದಾರೆ. ಹೀಗೆ ಹಲವಾರು ಜನ, ಅವ್ರದ್ದೊಂದು ನೆನಪಾಯ್ತು ನನಗೆ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ, ಮಾನಸಿಕ ಕಾಯಿಲೆಗಳಿಗೆ ಸಂಬಂಧಿಸಿದಂತೆ ತಮಗೆ ಆದ ವಿಷಯ

0: ಅವರು ಸಾರ್ವಜನಿಕರ ಮುಂದೆ ತೆರೆದಿಡ್ತಾ ಅದಕ್ಕೆ ಚಿಕಿತ್ಸೆ ಕೂಡ ಇದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಅದೊಂದು ಬಹಳ ಸಂತೋಷದ ವಿಷಯ ಇಂಥ ಸಂದರ್ಭದಲ್ಲೂ ಕೂಡ. ಒಬ್ಬ ವ್ಯಕ್ತಿಗೆ ಈ ತರದ್ದು ಅಂದ್ರೆ ತುಂಬಾ ಪ್ರಪೋರ್ಷನ್ ಹೆಚ್ಚಿಗೆ ಆದಾಗಷ್ಟೇ ಇದೊಂದು ಕಾಯಿಲೆ ಅಂತ ಗೊತ್ತಾಗುತ್ತೆ. ಅದಕ್ಕಿಂತ ಮೊದಲು ಇದು ಗೊತ್ತಾಗಲ್ಲ, ಏನೋ ಒಂದ್ ಸ್ವಲ್ಪ ಬೇಜಾರು ಅಂತ ಅಳ್ತಾರೆ, ನಗ್ತಾರೆ, ಅಥವಾ ಇನ್ನೆಲ್ಲ ಹೋಗ್ತಾರೆ, ಡಿವಿಯೇಟ್ ಆಗ್ತಾರೆ ಆ ವಿಷಯದಿಂದ. ನಮ್ಮ ಸಮಾಜದಲ್ಲಿ ಇವತ್ತಿಗೂ ಕೂಡ ವೈದ್ಯಕೀಯ ವಿಜ್ಞಾನಕ್ಕಿಂತ ಧಾರ್ಮಿಕ ನಂಬಿಕೆಗಳು ಇವೆರಡೂ ತಾಕಲಾಟದಲ್ಲಿದೆ, ಒಂದಕ್ಕೊಂದು ಇದು ಮೇಲೋ ಇದು ಮೇಲೋ ಅಂತ. ಈ ತರದ ಸಂದರ್ಭಗಳಲ್ಲಿ ಅವರ ನಂಬಿಕೆಯ ದೇವರುಗಳಿಗೆ ಮೊರೆ ಹೋಗುವಂತದ್ದು ಇವತ್ತಿಗೂ ಇದೆ. ನಿಮ್ಮ ಚಿಕಿತ್ಸೆಯನ್ನು ಅರ್ಧಕ್ಕೆ ನಿಲ್ಲಿಸಿ ಅವರು ದೇವರ ಒಂದು ಮೊರೆ ಹೋದಾಗ ಅವರನ್ನು ಹೇಗೆ ಕನ್ವಿನ್ಸ್ ಮಾಡಿ ವಾಪಸ್ ಚಿಕಿತ್ಸೆ ಕರ್ಕೊಬರ್ತೀರಾ?
1: ನಮ್ಮಲ್ಲಿ ಈಗ ಯಾವ ತರ ಇದೆ ಅಂತ ಅಂದ್ರೆ, ವಿಚಿತ್ರವಾಗಿ ಆಡ್ತಾ ಇದಾರೆ ಯಾರಾದ್ರೂ ಅಂತ ಅಂದ್ರೆ, ಯೂಶುವಲಿ ಒಬ್ಬೊಬ್ರೆ ಮಾತಾಡ್ತಿದ್ದಾರೆ, ಒಬ್ಬೊಬ್ರೆ ನಗ್ತಾ ಇದಾರೆ, ಅಥವಾ ಏನೋ ವಿಚಿತ್ರವಾಗಿ ಬಿಹೇವ್ ಮಾಡ್ತಾ ಇದಾರೆ ಅಂತ ಅಂದ್ರೆ, ನಮ್ ಜನಸಾಮಾನ್ಯರೆಲ್ಲ ಯೂಶುವಲಿ ಕರ್ಕೊಂಡು ಹೋಗೋದೆ ಅವರವರ ಧಾರ್ಮಿಕ ನಂಬಿಕೆ ಉಳ್ಳ ಸ್ಥಳಗಳಿಗೆ. ರಾಜ್ಯ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ಉಪನಿರ್ದೇಶಕರು ಅವರ ಪತ್ರದ ಅನ್ವಯದ ಅಡಿಯಲ್ಲಿ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ, ಆಯಾಯ ತಾಲೂಕುಗಳಲ್ಲಿ ಆಯ್ದ ಕೆಲವೊಬ್ರು ಅರ್ಚಕರು ಮತ್ತೆ ಫೈನ್ ತೀಲರ್ಸ್ ಅಂದ್ರೆ ಮಾಟ ಮಂತ್ರ ಮಾಡೋರು ಅಂತ ಹೇಳ್ತೀವಿ, ಅವ್ರನ್ನೆಲ್ಲರನ್ನೂ ಸಹ ನಾವು ಟ್ರೈನಿಂಗ್ ಅನ್ನ ಕೊಡ್ತೀವಿ. ಅದೇ ತಾಲೂಕುಗಳಿಗೆ ಅವರವರ ಸಭೆಗಳನ್ನ ನಡೆಸ್ತಾರೆ ತಿಂಗಳಿಗೊಂದ್ಸಲ. ಅದೇ ಸಭೆಗಳಿಗೆ ನಾವು ಹೋಗ್ಬಿಟ್ಟು ಅವರಿಗೂ ಸಹ ತರಬೇತಿಯನ್ನ ಕೊಡ್ತೀವಿ, ಮಾನಸಿಕ ಸಮಸ್ಯೆಗಳು ಅಂದ್ರೆ ಹೆಂಗಿರ್ತಾರೆ, ಯಾವ ತರ ಬಿಹೇವಿಯರ್ಸ್ ನ ತೋರಿಸ್ತಾರೆ. ಸೊ ನಿಮ್ಮ ಪೂಜೆಗಳನ್ನು ಮಾಡಿ ಅದ್ರ ಜೊತೆಗೆ ನಮ್ಮ ಹತ್ರನು ಕಳಿಸ್ಕೊಡಿ ಅಂತ ಅವ್ರಿಗೆ ಹೇಳ್ತೀವಿ, ಯಾವ ಕಡೆಯಿಂದನಾದ್ರೂ ಹುಷಾರಾಗ್ಬೋದು ಅಂತ. ಅದಾಗ್ಯೂ ಸಹ ಕೆಲವೊಬ್ರು ಪೇಷಂಟ್ಸ್ಗಳು ಇತರ ವಿಚಿತ್ರವಾಗಿ ಆಡುವಂತರು ಅವರವ್ರ ಧಾರ್ಮಿಕ ನಂಬಿಕೆ ಉಳ್ಳ ಸ್ಥಳಗಳಿಗೆ ಹೋಗ್ತಾರೆ. ಸೊ ನಾವೇನ್ ಮಾಡ್ತೀವಿ ಅಂತಂದ್ರೆ, ಕೆಲವೊಂದು ಆಯ್ದ ಸ್ಥಳಗಳಿಗೆ ನಮ್ಮ ರಾಜ್ಯ ಮಾನಸಿಕ ಆರೋಗ್ಯ ಕಾರ್ಯಕ್ರಮದಡಿಯಲ್ಲಿ ದವಾದುವ ಅಂತ ಒಂದು ಕಾರ್ಯಕ್ರಮ ಇದೆ. ಸೊ ದವಾದುವ ಕಾರ್ಯಕ್ರಮದಡಿಯಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ, ಎಲ್ಲಿ ಈ ತರ ಸ್ಥಳಗಳಿದೆ, ದೆವ್ವ ಬಿಡಿಸ್ತಾರೆ ಅಥವಾ ಮಾಟಮಂತ್ರದಿಂದ ಬಂದಿದೆ ಈ ತರ ಕಾಯಿಲೆ, ಅಲ್ಲಿ ಮಂಡ್ಲ ಕೂರಿಸುವಂತದ್ದು ಅಥವಾ ಚಾಟಿಯಿಂದ ಒಡೆಯುವಂತದ್ದು, ಬೇವಿನ ಸೊಪ್ಪಿಂದ ಒಡೆಯುವಂತದ್ದು, ಈ ತರ ಎಲ್ಲ ಮಾಡ್ತಿರ್ತಾರೆ. ಸೊ ನಾವು ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿ ಕ್ಯಾಂಪ್ಸ್ ಗಳನ್ನ ಮಾಡ್ತೀವಿ, ಅಲ್ಲಿ ಬಂದಿರ್ತಾರಲ್ಲ ಜನಗಳು. ಸೊ ಆ ಜನಗಳಿಗೆ ಏನ್ ಮಾಡ್ತೀವಿ ಅಂತಂದ್ರೆ ಅವೇರ್ನೆಸ್ ಅನ್ನ ಕೊಡ್ತೀವಿ, ಎಲ್ಲಿಂದ ಬಂದಿದ್ದೀರಾ, ಏನ್ ಸಮಸ್ಯೆಯಿಂದ ಬಂದಿದ್ದೀರಾ. ಸೊ ಸಮಸ್ಯೆಯಿಂದ ಬಂದಿದ್ರೆ ಇಲ್ಲಿ ಡಾಕ್ಟರ್ ಇದಾರೆ, ಇಲ್ಲೇ ನಾವು ಉಚಿತ ಮಾನಸಿಕ ಆರೋಗ್ಯ ತಪಾಸಣಾ ಶಿಬಿರವನ್ನ ಮಾಡ್ತಾ ಇದೀವಿ, ಜೊತೆ ಟ್ರೀಟ್ಮೆಂಟ್ ಸಿಗುತ್ತೆ, ಉಚಿತವಾಗಿ ಔಷಧಿಗಳು ಸಹ ಸಿಗುತ್ತೆ. ಯಾರಿಗಾದ್ರೂ ಅವಶ್ಯಕತೆ ಇದ್ರೆ ಬಂದು ತಗೊಳ್ಳಿ ಅಂತ ಹೇಳ್ತೀವಿ ನಾವು, ಅವ್ರಿಗೆ ಯಾರಿಗೂ ಸಹ ಹಿಂಸೆ ಮಾಡೋದಿಲ್ಲ, ಅವರ ಸ್ವಇಚ್ಛೆಯಿಂದ ಬಂದವರು ತಗೋಬಹುದು. ಸೊ ನಾವು ಹೇಳಿದಾಗ ಕೆಲವೊಬ್ರು ಪೇಷಂಟ್ಸ್ ಗಳು ಬಂದು ನಮ್ಮ ಹತ್ರ ಆಲ್ರೆಡಿ ಚಿಕಿತ್ಸೆಯಲ್ಲಿ ಇರೋರು ಸಹ ಅಲ್ಲಿ ಇರ್ತಾರೆ, ಕೆಲವೊಬ್ಬರು ಅವರೂ ಸಹ ಬಂದು ಎರಡು ಮಾಡೋಣ ಅಂತ ಕೆಲವೊಬ್ರು ಬಂದಿರ್ತಾರೆ. ಕೆಲವೊಬ್ಬರು ಏನಿರ್ತಾರೆ, ಫಸ್ಟ್ ಅದಕ್ಕೆ ಹೋಗಿರ್ತಾರೆ, ವಿಚಿತ್ರವಾಗಿ ಆಡ್ತಾ ಇದಾರೆ, ನಮ್ಗೆ ಯಾರೋ ಮಾಟ ಮಂತ್ರ ಮಾಡಿಸಿದ್ರು, ಹಾಗಾಗಿ ನಮ್ಗೆ ಈ ತರ ಆಗಿದೆ, ಯಾವಾಗ್ಲೂ ಮಂಕ ಕೂರ್ತಾ ಇದ್ಲು, ಇವಳಿಗೆ ದೆವ್ವ ಹಿಡ್ದಿದೆ, ಹಾಗಾಗಿ ಕರ್ಕೊಂಡ್ ಬಂದಿದೀವಿ ಅಂತ ಹೇಳ್ತಾರೆ. ಅವರಿಗೆ ನಾವು ಆತರ ಕನ್ವಿನ್ಸ್ ಮಾಡ್ತೀವಿ ಮೇಡಮ್, ಯಾವ ತರ ಅಂತಂದ್ರೆ, ಬನ್ನಿ ಟ್ರೀಟ್ಮೆಂಟ್ ತಗೊಳ್ಳಿ, ಅದ್ರ ಜೊತೆ ಪೂಜೆಯನ್ನು ಮಾಡಿ, ನಿಮ್ ಪೂಜೆಯನ್ನು ಅರ್ಧಕ್ಕೆ
0: ನಿಮ್ಮ ನಂಬಿಕೆ ಅದಿದ್ರೆ ಅದನ್ನು
1: ಮಾಡಿ ಜೊತೆ ಟ್ರೀಟ್ಮೆಂಟ್ ಅನ್ನು ತಗೊಳ್ಳಿ ಅಂತ ಹೇಳ್ತೀವಿ. ಕೆಲವೊಬ್ರು ಬಂದು ನಮ್ಮ ಹತ್ರ ಟ್ರೀಟ್ಮೆಂಟ್ ಅನ್ನು ತಗೊಳ್ತಾರೆ ಮೇಡಮ್. ಕೆಲವೊಂದು ಧಾರ್ಮಿಕ ಸ್ಥಳಗಳಿಗೆ ಹೋಗ್ತೀವಲ್ಲ, ಅಲ್ಲಿ ಹೊರ ಜಿಲ್ಲೆಗಳಿಂದನೂ ಸಹ ಬರ್ತಾರೆ ಪೇಷಂಟ್ಸ್ಗಳು, ಮತ್ತೆ ಬೇರೆ ತಾಲೂಕುಗಳಿಂದ. ಎಕ್ಸಾಂಪಲ್ ಈಗ ಅರಸೀಕೆರೆಯಲ್ಲಿ ದೇವಸ್ಥಾನ ಇದೆ ಅಂತ ಅಂದ್ರೆ, ಅರಕಲಗೂಡಿಂದನೂ ಪೇಷಂಟ್ಸ್ಗಳು ಬಂದಿರ್ತಾರೆ. ಈ ಮಂತ್ ಅಲ್ಲಿ ಹೋಗಿರ್ತೀವಿ, ಟ್ರೀಟ್ಮೆಂಟ್ ಕೊಡ್ತೀವಿ, ಅವ್ರು ಮತ್ತೆ ಕೇಳ್ತಾರೆ ನಮಗೆ, ನಾನ್ ನೆಕ್ಸ್ಟ್ ಎಲ್ಲಿಗೆ ಬಂದು ಟ್ರೀಟ್ಮೆಂಟ್ ತಗೋಬೇಕು ಅಂತ. ಸೊ ನಾವು ಹೇಳಿ ಬರ್ತೀವಿ, ಅರಕಲಗೂಡಿಗೂ ಸಹ ಈ ತರ ಮನೋವೈದ್ಯರು ಬರ್ತಾರೆ, ಇಂತಿಂತ ದಿನಗಳಲ್ಲಿ ಅಲ್ಲಿ ನಿಮಗೆ ಸಿಗ್ತಾರೆ, ಬಂದು ನೀವು ಟ್ರೀಟ್ಮೆಂಟ್ ತಗೋಬಹುದು ಅಂತ ಹೇಳ್ತೀವಿ ಮೇಡಮ್. ಅದಾಗಿಯೂ ನಮ್ಮಲ್ಲಿ ಸ್ಟಿಗ್ಮಾಯಿಂದ ಹೊರಗಡೆ ಬರುವಂತದ್ದು ಕಡಿಮೆ ಇದೆ, ಹಾಗಾಗಿ ನಾವು ಇವರಿಗೂ ತರಬೇತಿಯನ್ನ ಕೊಡ್ತಿರೋದ್ರಿಂದ ಇತ್ತೀಚೆಗೆ ಸ್ವಲ್ಪ ಮಟ್ಟಿಗೆ ಬರ್ತಾ ಇದಾರೆ ಪೇಷಂಟ್ಸ್ಗಳು, ದೇವಸ್ಥಾನದ ಪೂಜೆಗಳನ್ನು ಮಾಡ್ತಾರೆ, ಜೊತೆಗೆ ನಮ್ಮ ಹತ್ರನು ಬಂದು ಟ್ರೀಟ್ಮೆಂಟ್ ಅನ್ನು ತಗೊಳ್ತಾ ಇದಾರೆ.
0: ಒಟ್ಟಾರೆ ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮದ ಉದ್ದೇಶ ಏನಂತಂದ್ರೆ, ಸ್ವಸ್ಥ ಸಮಾಜವನ್ನ ನಿರ್ಮಾಣ ಮಾಡುವಂತದ್ದು. ಈ ತರದ ಮಾನಸಿಕ ಕಾಯಿಲೆಗಳು ಬರೀ ಕುಟುಂಬದ ಬೆಳವಣಿಗೆಗಷ್ಟೇ ಅಲ್ಲ, ಸಮಾಜ ಮತ್ತು ದೇಶದ ಪ್ರಗತಿಗೆ ಕುಂಠಿತ ಆಗಬಾರದು ಅನ್ನುವಂತಹ ಒಂದು ಬಲವಾದ ಉದ್ದೇಶವನ್ನಿಟ್ಕೊಂಡು ಬಹಳಷ್ಟು ಶ್ರಮ ಪಡ್ತಾ ಇದ್ದೀರಾ. ನಿಮ್ಮೆಲ್ಲರಿಗೂ ಅಭಿನಂದಿಸಿ ಇಲ್ಲಿಗೆ ಈ ಕಾರ್ಯಕ್ರಮ ಮುಗಿಸೋಣ. ನಮಸ್ಕಾರ.
2: ಥ್ಯಾಂಕ್ ಯು ಮೇಡಮ್.
3: ಇದುವರೆಗೂ ಹೆಣ್ಣು ಮಕ್ಕಳಲ್ಲಿ ಮಾನಸಿಕ ಕಾಯಿಲೆಗಳ ಲಕ್ಷಣಗಳು ಮತ್ತು ಚಿಕಿತ್ಸೆ ಈ ಕುರಿತು ಡಾಕ್ಟರ್ ರಾಜೇಶ್, ಡಾಕ್ಟರ್ ಕಾರ್ತಿಕ್ ಜೆ ಮತ್ತು ವಿದ್ಯಾ ಸಿಕೆ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಸುಜಾತ ಎಫ್ ತಳವಾರ್. ಇದು ಇಂದಿನ ವನಿತಾ ವಿಹಾರ. ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ವನಿತಾ ವಿಹಾರದಲ್ಲಿ. ಎಲ್ಲರಿಗೂ ನಮಸ್ಕಾರ.

0: ಬದುಕಿನಲ್ಲಿ ಬೇಸರ ಯಾಕೆ? ಇವೆಲ್ಲ ಕೈ ತುಂಬ ಕೆಲಸಗಳು ಬಾಕಿ.
1: ದುಡಿಯೋಣ ಬನ್ನಿರಿ, ದುಡಿಯೋಣ ಬನ್ನಿ, ನಾವೆಲ್ಲ ನೀವೆಲ್ಲ ನಾಡಿನ ಜನರೆಲ್ಲ.
2: ಸಮಯವಿಲ್ಲ ಸಮಯವಿಲ್ಲ ಅನ್ನೋದು ಯಾಕೆ? ಕೊರಗದಂತೆ ಕಾರ್ಯಪಟ್ಟಿ ಹಾಕಿ
1: ಚೆಂದಾಗಿ ಕೆಚ್ಚಾಗಿ ಮೆಚ್ಚಾಗಿ ದುಡಿಯೋಣ ಬನ್ನಿ ಒಂದಾಗಿ.
0: ಹೆಚ್ಚು ಹೆಚ್ಚು ಕೆಲಸ ಮಾಡುವವರಿಗೆ ಯಥೇಚ್ಛ ಸಮಯ ಸಿಗುತ್ತದೆಯಂತೆ.

0: ಯೋಜಿತವಾಗಿ ಕೆಲಸ ಮಾಡಿದವರಿಗೆ ಸಮಯದ ಅಭಾವವಂತೆ
1: ಸೇರಿ ದುಡಿವಾಗ ಬೇಸರವಿಲ್ಲ ಎಂದು ನಮಗೆ ಆಯಾಸ ತೋರುವುದಿಲ್ಲ.
2: ಚುರುಕುತನವೇ ನಮ್ಮ ಬದುಕಿಗೆ ದಿಕ್ಸೂಚಿ.
0: ಆಲಸ್ಯತನವನ್ನ ತಪ್ಪದೆ ಆಚೆ ಹಾಕಿ.
1: ಕೈ ಕೆಸರಾದರೆ ಬಾಯಿ ಮೊಸರೆಂಬ

ಕೇಳಿದರೆ ಇನ್ನು ಮುಂದೆ 8:30 ಕೇಳಿ ಗಜಲ್ಗಳು, 9:30 ಭಾಗವಂತಿಕೆ ಮೇಳ, ತುರುವೇಕೆರೆ ತಾಲೂಕು ದೊಡ್ಡ ಶೆಟ್ಟಿಗೆರೆ ಗ್ರಾಮದ ಗಿರಿಯಪ್ಪ ಮತ್ತು ತಂಡದವರಿಂದ. ಮೊದಲಿಗೆ ಪ್ರಹ್ಲಾದನ ಕಥೆ, ನಂತರ ರಾಮಜನನದ ಪ್ರಸಂಗದ ಹಾಡು, ನಂತರ ನಾಗಮಂಗಲ ತಾಲೂಕು ಬೋಳೆನಹಳ್ಳಿಯ ಮುದ್ದಪ್ಪ ಮತ್ತು ತಂಡದವರಿಂದ ಹಕ್ಕಿಯ ತೆರದಿ ಹನುಮಂತನ ಪದ. 10:00 ಆಲಿಸಿ ಮಧುರಗಾನ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 10:30 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಗೀತ್ ಗಾತಾ ಚಲ್ ಮುಂಬೈ ಕೇಂದ್ರದಿಂದ ಪ್ರಸಾರವಾಗಲಿದೆ.

0: ಆಕಾಶವಾಣಿ ಹಾಸನ ಎಫ್ಎಂ, ಸಮಯ 8:30. ಇನ್ನು ಮುಂದೆ ಆಲಿಸಿ ಗಜಲ್ಗಳು.
1: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
0: ಗಜಲ್ಗಳಲ್ಲಿ ಆರಂಭಕ್ಕೆ ಕೇಳಿ ಜಗಜಿತ್ ಸಿಂಗ್ ಅವರು ಹಾಡಿರುವ ನಕ್ಷ್ ಲಾಯಲಾಪುರಿ ಅವರ ರಚನೆ.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
2: ಗಜಲ್ಗಳಲ್ಲಿ ಇನ್ನು ಮುಂದೆ ಕೇಳಿ ಮಜಾಜ್ ಅವರ ರಚನೆ, ಹಾಡಿದ್ದಾರೆ ಜಗಜಿತ್ ಸಿಂಗ್.

0: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
1: ಗಜಲ್ಗಳಲ್ಲಿ ಕೊನೆಯದಾಗಿ ಕೇಳಿ

ಗಜಲ್ಗಳ ಕಾರ್ಯಕ್ರಮ ಈವರೆಗೂ ಪ್ರಸಾರವಾಯಿತು. ಆಕಾಶವಾಣಿ ಹಾಸನ ಎಫ್ಎಂ, ಸಮಯ 8:45. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕ್ರಮವಾಗಿ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತೆಗಳು.

ಆಕಾಶವಾಣಿ ಹಾಸನ ಎಫ್ಎಂ, ಸಮಯ 9:30. ಕೇಳಿದರೆ ಇನ್ನು ಮುಂದೆ ಆಲಿಸಿ ಭಾಗವಂತಿಕೆ ಮೇಳ. ಇಂದಿನ ಭಾಗವಂತಿಕೆ ಮೇಳದಲ್ಲಿ ಪ್ರಾರಂಭಕ್ಕೆ ಕೇಳಿ ತುರುವೇಕೆರೆ ತಾಲೂಕು ದೊಡ್ಡಶೆಟ್ಟಿಗೆರೆ ಗ್ರಾಮದ ಗಿರಿಯಪ್ಪ ಮತ್ತು ತಂಡದವರಿಂದ ಪ್ರಹ್ಲಾದರ ಕತೆ.

ಗುರವ ಶನಿವನ ತಂದನೆ ಬಲವಂತ, ಮೇಲೆಂಕೆಗೆ ಓದನೆ ಹನುಮಂತ, ನೀ ಸಂಜೀವನ ತಂದನೆ ಬಲವಂತ. ಓ ನೋಡಿದಳಾಗ ಜಾಲಕಿ ತಾನೋ, ರಾಮರ ಕಂಡನೆ ಹನುಮಂತ. ಓ ದೇವಿಯ ಮನದಲ್ಲಿ ಸಂತೋಷದಿಂದ, ದೇವಿಯ ಮನದಲ್ಲಿ ಸಂತೋಷದಿಂದ, ನಾ ಮಾಡಿದ ತಪ್ಪಲ್ಲವೇ ಹನುಮ, ಸಂಜೀವನ ತಂದನೆ ಬಲವಂತ, ಮೇಲೆಂಕೆಗೆ ಓದನೆ ಹನುಮಂತ, ನೀ ಸಂಜೀವನ ತಂದನೆ ಬಲವಂತ. ಓ ಕುರುಡಗೆ ಕಣ್ಣುಗಳು.

0: Vuoi?
1: ಕೇಳುಗರೇ, ಇದುವರೆಗೂ ಭಾಗವಂತಿಕೆ ಮೇಳದಲ್ಲಿ ತುರುವೇಕೆರೆ ತಾಲೂಕು ದೊಡ್ಡಶೆಟ್ಟಿಗೆರೆ ಗ್ರಾಮದ ಗಿರಿಯಪ್ಪ ಮತ್ತು ತಂಡದವರಿಂದ ಪ್ರಹ್ಲಾದನ ಕಥೆ ಮತ್ತು ರಾಮ ಜನನದ ಪ್ರಸಂಗದ ಹಾಡನ್ನು ಕೇಳಿದಿರಿ. ನಂತರ ನಾಗಮಂಗಲ ತಾಲೂಕು ಬೋಳನಹಳ್ಳಿಯ ಮುದ್ದಪ್ಪ ಮತ್ತು ತಂಡದವರಿಂದ ಹನುಮಂತನ ಪದ ಹಕ್ಕಿಯ ತೆರದಿಯನ್ನು ಕೇಳಿದಿರಿ.

0: ಬದುಕಿನಲ್ಲಿ ಬೇಸರ ಯಾಕೆ? ಇವೆಲ್ಲ ಕೈತುಂಬ ಕೆಲಸಗಳು ಬಾಕಿ.
1: ದುಡಿಯೋಣ ಬನ್ನಿರಿ, ದುಡಿಯೋಣ ಬನ್ನಿ, ನಾವೆಲ್ಲ ನೀವೆಲ್ಲ ನಾಡಿನ ಜನರೆಲ್ಲ.
2: ಸಮಯವಿಲ್ಲ ಸಮಯವಿಲ್ಲ ಅನ್ನೋದು ಯಾಕೆ? ಕೊರಗದಂತೆ ಕಾರ್ಯಪಟ್ಟಿ ಹಾಕಿ
1: ಚೆಂದಾಗಿ ಕೆಚ್ಚಾಗಿ ಮೆಚ್ಚಾಗಿ ದುಡಿಯೋಣ ಬನ್ನಿ ಒಂದಾಗಿ.
0: ಹೆಚ್ಚು ಹೆಚ್ಚು ಕೆಲಸ ಮಾಡುವವರಿಗೆ ಯಥೇಚ್ಛ ಸಮಯ ಸಿಗುತ್ತದೆಯಂತೆ.

0: ಯೋಜಿತವಾಗಿ ಕೆಲಸ ಮಾಡಿದವರಿಗೆ ಸಮಯದ ಅಭಾವವಂತೆ
1: ಸೇರಿ ದುಡಿವಾಗ ಬೇಸರವಿಲ್ಲ ಎಂದು ನಮಗೆ ಆಯಾಸ ತೋರುವುದಿಲ್ಲ.
2: ಚುರುಕುತನವೇ ನಮ್ಮ ಬದುಕಿಗೆ ದಿಕ್ಸೂಚಿ.
0: ಆಲಸ್ಯತನವನ್ನ ತಪ್ಪದೆ ಆಚೆ ಹಾಕಿ.

ಆಕಾಶವಾಣಿ ಹಾಸನ ಎಫ್ಎಂ, ಸಮಯ 10 ಗಂಟೆ ಆಗುತ್ತಲಿದೆ. ನಮ್ಮೆಲ್ಲ ಕೇಳುಗರಿಗೆ ಮಧುರ ಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.

ಕೇಳಿದ್ರೆ, ಈಗಷ್ಟೇ ಎಲ್ಲ ಕಡೆ ತುಂತುರು ಮಳೆ, ತಣ್ಣನೆ ಗಾಳಿ, ಚಳಿ, ಸಹಜವಾಗೇ ಊಟ ಆಯಿತು ಅಂದರೆ ತಲೆಗೆ ದಿಂಬಿಗೆ ತಲೆ ಕೊಟ್ಟರೆ ಸಾಕು, ನಿದ್ದೆ ಹೇಗೆ ಬಂದು ಆವರಿಸುತ್ತೋ ಗೊತ್ತಾಗೋದೇ ಇಲ್ಲ. ಹಾಗಂತ ಮಲಗ್ಬಿಡ್ಬೇಡಿ. ಮಧುರ ಗಾನದ ಸುಮಧುರ ಗೀತೆಗಳನ್ನ ನಿಮಗಾಗಿ ತಗೊಂಬಂದಿದ್ದೀವಿ, ಕೇಳಿ ಆನಂದಿಸಿ. ಮಧುರ ಗಾನದಲ್ಲಿ ಆರಂಭಕ್ಕೆ ಕೇಳೋಣ, ವಿ ಬಿ ಶ್ರೀನಿವಾಸ್ ಅವರು ಹಾಡಿರುವ, ವಿಜಯಭಾಸ್ಕರ್ ಅವರ ಸಂಗೀತ ಸಂಯೋಜನೆ ಇರುವ, ಕೂಡ ಸೀತಾರಾಮ ಶಾಸ್ತ್ರಿಯವರ ಸಾಹಿತ್ಯದ ಬೆರೆತ ಜೀವ ಚಿತ್ರದ ಗೀತೆ.

ಮಧುರ ಗಾನದಲ್ಲಿ ಇನ್ನು ಮುಂದೆ ಕೇಳಿ ಮಾಧವ ಪೆದ್ದೆ ಸತ್ಯ ಮತ್ತು ಸಂಗಡಿಗರು ಹಾಡಿರುವ ಅಮರಶಿಲ್ಪಿ ಜಕಣಾಚಾರಿ ಚಿತ್ರದ ಗೀತೆ. ಸಂಗೀತ ಸಂಯೋಜನೆ ರಾಜೇಶ್ವರ ರಾವ್ ಎಸ್ ಅವರಿಂದ.

ಅಮರಶಿಲ್ಪಿ ಜಕಣಾಚಾರಿ ಚಿತ್ರದ ಒಂದು ಅಪರೂಪದ ಗೀತೆಯ ನಂತರ ಮಧುರಗಾನದಲ್ಲಿ ಇನ್ನು ಮುಂದೆ ಕೇಳಿ ಪಿಬಿ ಶ್ರೀನಿವಾಸ್ ಅವರು ಹಾಡಿರುವ ಸತ್ಯಂ ಅವರ ಸಂಗೀತ ಸಂಯೋಜನೆ ಇರುವ ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯದ ಮಮತೆ ಚಿತ್ರದ ಗೀತೆ.

ಮಮತೆ ಚಿತ್ರದ ಒಂದು ಮಮತೆ ತುಂಬಿದ ಗೀತೆಯನ್ನು ಕೇಳಿಸ್ಕೊಂಡ್ರಿ. ಮಧುರ ಗಾನದಲ್ಲಿ ಇನ್ನು ಮುಂದೆ ಕೇಳೋಣ ಶ್ರೀರಂಗಂ ಗೋಪಾಲರತ್ನಮವರು ಹಾಡಿರುವ ಸುಬ್ಬಶಾಸ್ತ್ರಿ ಚಿತ್ರದ ಗೀತೆ. ಸಂಗೀತ ಸಂಯೋಜನೆ ದೊರೆಸ್ವಾಮಿ ಅಯ್ಯಂಗಾರ್ ವಿ ಮತ್ತು ಕೃಷ್ಣಮೂರ್ತಿ ಎಸ್ ಅವರದು. ಸಾಹಿತ್ಯ ಪೂತಿ ನರಸಿಂಹಚಾರ್ ಅವರದು.

ಸುಬ್ಬಶಾಸ್ತ್ರಿ ಚಿತ್ರದ ಒಂದು ಸೊಗಸಾದ ಗೀತೆಯನ್ನ ಕೇಳಿಸ್ಕೊಂಡ್ರೆ ಕೇಳುಗರೆ ನೀವು ಆಲಿಸ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಹಾಸನ ಆಕಾಶವಾಣಿಯಲ್ಲಿ ಮಧುರ ಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಇನ್ನು ಮುಂದೆ ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ತಾಳಿಯ ಭಾಗ್ಯ ಚಿತ್ರದ ಗೀತೆ. ಸಂಗೀತ ಸಂಯೋಜನೆ ಸತ್ಯಂ ಅವರಿಂದ, ಸಾಹಿತ್ಯ ಸಿ ವಿ ಶಿವಶಂಕರ್ ಅವರದು.

ಕೇಳಿದರೆ ಮಧುರ ಗಾನದಲ್ಲಿ ಈಗ ಕೇಳೋಣ ಮತ್ತೊಂದು ವಿಶೇಷವಾದಂತಹ ಗೀತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ, ಸತ್ಯಂ ಅವರ ಸಂಗೀತ ಸಂಯೋಜನೆ ಇರುವ, ಜಿ ಉದಯಶಂಕರ್ ಅವರ ಸಾಹಿತ್ಯದ ತಾಯಿಯ ನುಡಿ ಚಿತ್ರದ ಗೀತೆ.

0: பதுக்கு வேணும், நடு நான் பதுக்க வேணும்.
1: ಇಂದಿನ ಮಧುರ ಗಾನದಲ್ಲಿ ಕೊನೆಯದಾಗಿ ಕೇಳೋಣ ಘಂಟಸಾಲ ಮತ್ತು ಪಿ ಸುಶೀಲಾ ಅವರು ಹಾಡಿರುವ ವೀರಕೇಸರಿ ಚಿತ್ರದ ಗೀತೆ. ಸಂಗೀತ ಸಂಯೋಜನೆ ಘಂಟಸಾಲ ಅವರದು, ಸಾಹಿತ್ಯ ಕೋರ ಸೀತಾರಾಮ ಶಾಸ್ತ್ರಿ ಅವರದು.

ಕೇಳುಗರೆ, ಇವಾಗಿದ್ದುವು ಮಧುರ ಗಾನದ ಸುಮಧುರ ಗೀತೆಗಳು. ಎಲ್ಲಾ ಗೀತೆಗಳು ತಮಗೆ ಇಷ್ಟ ಆಯಿತು ಅಂತ ಹೇಳಿ ಭಾವಿಸ್ತಾ ಇಂದಿನ ಮಧುರ ಗಾನ ಕಾರ್ಯಕ್ರಮವನ್ನು ಮುಗಿಸೋಣ. ಎಲ್ರಿಗೂ ನಮಸ್ಕಾರ.

ಆಕಾಶವಾಣಿ ಹಾಸನ ಎಫ್ಎಂ, ಸಮಯ 10:30. ಇನ್ನು ಮುಂದೆ ಮುಂಬೈ ಕೇಂದ್ರದ ಸಹ ಪ್ರಸಾರದಲ್ಲಿ ಗೀತ್ ಗಾತಾ ಚಲ್, ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ.